ಶುಭೋದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಭಾದ್ರಪದ ಮಾಸದ 11ನೇ ದಿನ ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 2ನೇ ತಾರೀಖು ಬುಧವಾರ. ಈಗ ಸಮಯ 5:58:52. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿಆರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಜಯರಾಜನ್ ಮತ್ತು ಅನಂತ ರಾಮಚಂದ್ರ, ನಂತರ ಸಂಗೀತ ಕಟ್ಟಿ ಹಾಗೂ ಸಂಗಡಿಗರಿಂದ ಹಾಡುಗಳು. 6:30 ಚಿಂತನ, ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಸಿಡ್ಯಾಕ್ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ವಿಷಯ ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿ ಕೇರ್ಸ್ ಡಿಜಿಟಲ್ ಕ್ರಾಂತಿ. ಭಾಗವಹಿಸುತ್ತಾರೆ ಬೆಂಗಳೂರು ಸಿಡ್ಯಾಕ್ನ ಕಾರ್ಯನಿರ್ವಾಹಕರ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್.

ಸೈಂಟಿಸ್ಟ್ ಎಫ್ ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಚರ್ಮ ರೋಗಗಳಿಗೆ ಯುನಾನಿ ಪರಿಹಾರ ಕುರಿತು ತಿಳಿಸುತ್ತಾರೆ ಡಾಕ್ಟರ್ ಉಸ್ಮಾನ್ ಅಹಿದ್, ಯುನಾನಿ ಮುಖ್ಯ ವೈದ್ಯಾಧಿಕಾರಿ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹರೆ ಪಲ್, 11:00 ಸವಿ ನೆನಪು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಶಿಕ್ಷಕಿ ಸುರೇಖಾ ಅವರಿಂದ ಭಾಷಣ, ಗುರುಭ್ಯೋ ನಮಃ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯಭಾಗಿ. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, 6:30 ರಸವಾರ್ತೆ, 6:51 ಕೃಷಿ ರಂಗ, ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ, 7:45 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. 2022 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ದಿಗ್ವಿಜಯ್ ಬಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ವೀಣಾ ಮತ್ತು ಸಿತಾರ್ ವಾದನದ ಜುಗಲ್ಬಂದಿ, ಶುಭಾ ಸಂತೋಷ್ ಮತ್ತು ಪ್ರವೀರ್ ಭಟ್ಟಾಚಾರ್ಯ ಅವರಿಂದ ಮೃದಂಗ ರಂಜನಿ ಸಿದ್ಧಾಂತಿ, ತಬಲಾ ಗುರುಮೂರ್ತಿ ವೈದ್ಯ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:10 ಇನ್ನು ಮುಂದೆ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. ಮೊದಲಿಗೆ ಜಯರಾಜನ್ ಅವರ ಕಂಠದಲ್ಲಿ ಮಹಿಪತಿದಾಸರ ರಚನೆ ದೇವಾದಿಗಳ ವಂದಿತನಹುದೋ ಸ್ವಾಮಿ ಗಣನಾಥ.
1: ಆದಿಯಲಿ

ಈಗ ಒಂದು ಕನಕದಾಸರ ರಚನೆ ಅನಂತ ರಾಮಚಂದ್ರ ಅವರ ಧ್ವನಿಯಲ್ಲಿ ಕೇಳೋಣ. ಗೋವಿಂದ ಸಲಹೆನನು ಸದಾನಂದ, ಗೋವಿಂದ ಸಲಹೆನನು.

ಹೆಳವನಕಟ್ಟೆ ಗಿರಿಯಮ್ಮನವರ ಒಂದು ರಚನೆಯನ್ನು ಕೇಳಿ. ವೃಂದಗಾನದಲ್ಲಿದೆ ಹೊನ್ನುತಾಗುಬ್ಬಿ ಚಿನ್ಮಯ ಮೂರುತಿ ರಂಗನ ಕೈಗೆ.

ಸಂಗೀತ ಗಟ್ಟಿಯವರ ಗಾಯನದಲ್ಲಿ ಚೆನ್ನಬಸವಣ್ಣನವರ ಒಂದು ವಚನ, ಪೃಥ್ವಿಯಂತಹ ಭಕ್ತ ಉದಕದಂತಹ ಮಹೇಶ್ವರ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:30. ಈಗ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳುವಿರಿ.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೆಸಾ, ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ, ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ, ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ

0: ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವುವನಲ್ಲದೆ ಕುಳಿತುವವನು ಎಡವುವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ, ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹುಯೆನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾಧಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯ್ಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೂ FS ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಒಂದು ಸೂಕ್ತಿ ಹೀಗಿದೆ: ಮನುಷ್ಯ ಜೀವನದ ಉದ್ದೇಶವು ದೊರೆತ ವೇಳೆಯನ್ನು ವ್ಯರ್ಥ ಮಾಡದೆ ಸತ್ಕರ್ಮಗಳಲ್ಲಿ ತೊಡಗುವುದಾಗಿದೆ. ಶರೀರ, ಮನಸ್ಸು, ಮಾತಿನ ಮೂಲಕ ಒಳಿತನ್ನೇ ಮಾಡಬೇಕು.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು, ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು, ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
4: ನಾವು ವಿಜ್ಞಾನದಲ್ಲಿ ಬರೆಯೋದೇಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
5: ಪ್ರಾರಂಭವಾಗಿತ್ತು. ಹೌದು,
4: ಸಾಲದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತುರಾರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ AKN ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಅದನ್ನೇನು ಮಾಡ್ಬೋದು ಅಂತ. ಮೊತ್ತ ಮೊದಲನೇದಾಗಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೇ, ಈ ಕೆಲಸಕ್ಕೆ ಕೈ ಹಾಕ್ಬೋದೇ? ಅದು ಹೇಗಾಯ್ತೋ ಏನು ಕತ್ತೀವೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ಲಿ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದ್ರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಹೇಳಿ, ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ. ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ

0: ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದ್ರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. ಎಂ ಪಿ ಪರಮೇಶ್ವರನ್ ಅಂತ ಇದ್ದಾರೆ ಅವರು, ಅವರನ್ನು ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗಬಹುದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು. ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹಿ ಈಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆಯೊಳಗೆ ಒಂದು 80,000 ಆಯಿತು, ಒಂದು 5,000 ಹಚ್ಚಾಕೋಕ್ಕೆ ನೀವು ಮಾಡಿಬಿಡಿ ನಾವು ಕೊಡ್ತೀವಿ ಅಂದರು. ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭ ಆಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರು ಒಂದು 10 ವರ್ಷ ಈ ಪ್ರಕಟಣ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಕಟಣೆ ಪ್ರಪಂಚದ ಮೇಲೆ ಒಂದು ಹದ್ದಿನ ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರೋರು. ಅವರೇ ಹೇಳಿದರು ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 ಆವೃತ್ತಿ, 5 ಆವೃತ್ತಿ, 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ 1 ವರ್ಷವಾದ ಮೇಲೆ 80ರ ಜೂನ್ನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪ್ರಶಸ್ತು ವಿದ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ ಒಂದು ವಿಚಿತ್ರ ಏನು ಅಂತಂದರೆ ಅದು 1978ರಲ್ಲಿ ಪ್ರಾರಂಭವಾದ್ದು. 78ರಿಂದ ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಆ ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದೆ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು, ಸಮಯ 6:40. ದೇಶಭಕ್ತಿ ಗೀತೆಗಳು ವೃಂದಗಾನದಲ್ಲಿ ಕೇಳಿ ಒಂದುಗೂಡುವ ನಾವು, ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ.

ಮುಂದಿನ ಗೀತೆ ವೃಂದಗಾನದಲ್ಲಿದೆ. ಆನೇಕಲ್ ಕೃಷ್ಣಮೂರ್ತಿ ಕಾಟಿಯವರ ರಚನೆ, ಭಾರತ ಮಾತೆಯ ಎದೆಯಾನಂದದ ಸಿರಿ ಸಂಪದ ನುಡಿ ಕಟ್ಟೋಣ.

0: ಇದುವರೆಗೂ ದೇಶಭಕ್ತಿ ಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರೈತರಿಗೆ ಸಲಹೆ.
1: ಮರಗೆಣಸು ಬೆಳೆ ಒಂದು ಪ್ರಮುಖ ಪಿಷ್ಟಯುಕ್ತ ಗೆಡ್ಡೆ ಬೆಳೆಯಾಗಿದ್ದು, ಇದನ್ನ ಮರಗೆಣಸು, ಯೂಕಾ, ಮ್ಯೂನಿಯಾಕ್ ಅಥವಾ ಟ್ಯಾಪಿಯೋಕಾ ಅಂತಲೂ ಕರೆಯಲಾಗುತ್ತೆ. ಇದರ ಗೆಡ್ಡೆಯಲ್ಲಿ ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಇರೋದರಿಂದ ಇದು ಪ್ರಮುಖ ಶಕ್ತಿಯ ಆಹಾರವಾಗಿದೆ. ವಿಶ್ವದಲ್ಲಿ ನೈಜೀರಿಯಾ, ಥೈಲ್ಯಾಂಡ್, ಕಾಂಗೋ, ಘಾನಾ ಮತ್ತು ಬ್ರೆಜಿಲ್ ಇವನ್ನು ಬೆಳೆಯುವ ಪ್ರಮುಖ ದೇಶಗಳಾಗಿವೆ. ಭಾರತದಲ್ಲಿ ಕೇರಳ, ತಮಿಳುನಾಡು, ಆಂಧ್ರ ಪ್ರಮುಖ ಉತ್ಪಾದಕ ರಾಜ್ಯಗಳಾಗಿವೆ. ಆದರೂ ಕರ್ನಾಟಕದಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಬೆಳಗಾವಿ ಜಿಲ್ಲೆಯಲ್ಲಿ ಇದನ್ನು ಬೆಳೆಯಲಾಗ್ತದೆ. ವಿಶೇಷವಾಗಿ ಗೆಣಸು ಬೆಚ್ಚಗಿನ ಹವಾಮಾನ, ಉತ್ತಮ ಮಳೆ, ನೀರು ಬಸಿದು ಹೋಗುವ ಮಣ್ಣು ಹೊಂದಿರುವ ಪ್ರದೇಶಗಳು ಈ ಬೆಳೆಗೆ ಸೂಕ್ತವಾಗಿವೆ. ಮರಗೆಣಸಿನ ಮಹತ್ವ ಏನೆಂದರೆ, ಗೆಣಸು ಬರವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತೆ. ಪ್ರಮುಖವಾಗಿ ಆಹಾರ ಮತ್ತು ಕೈಗಾರಿಕಾ ಬೆಳೆಯಾಗಿದೆ. ಇದರ ಗೆಡ್ಡೆಗಳನ್ನು ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಇರೋದ್ರಿಂದ ಉತ್ತಮ ಶಕ್ತಿಯ ಆಹಾರವಾಗಿವೆ. ಗೆಣಸು ಗೆಡ್ಡೆಗಳು ತಾಜಾ ಆಹಾರವಾಗಿ ಬಳಸೋದ್ರಿಂದ, ಜೊತೆಗೆ ಹಿಟ್ಟು ಮತ್ತು ಪಿಷ್ಟ ತಯಾರಿಕೆಯಲ್ಲೂ ಕೂಡ ಬಳಸಲಾಗುತ್ತೆ. ಗೆಣಸಿನ ಗೆಡ್ಡೆಯಿಂದ ಚಿಪ್ಸ್, ಒಣಗಿಸಿದ ಉತ್ಪನ್ನಗಳು ಹಾಗೂ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಬಹುದು. ಆಹಾರ ಕೈಗಾರಿಕಾ ಬೇಡಿಕೆಯಿಂದಾಗಿ ಗೆಣಸು ರೈತರಿಗೆ ಪರ್ಯಾಯ ಆದಾಯದ ಉತ್ತಮ ಬೆಳೆಯಾಗುವ ಅವಕಾಶ ಹೊಂದಿದೆ. ಮರಗೆಣಸಿನಲ್ಲಿ ಪೋಷಕಾಂಶಗಳ ಬಗ್ಗೆ ಹೇಳೋದಾದರೆ, ಗೆಣಸಿನ ಗೆಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸ್, ಆಹಾರ ನಾರು ಮತ್ತು ಪ್ರೋಟೀನ್ ಪ್ರಮುಖ ಪೋಷಕಾಂಶಗಳಾಗಿವೆ. 100 ಗ್ರಾಂ ಬೇಯಿಸಿದ ಗೆಣಸಿನಲ್ಲಿ ಸುಮಾರು 190 ಕಿಲೋ ಕ್ಯಾಲೋರಿ ಶಕ್ತಿ ದೊರೆಯುತ್ತೆ. ಇದರಲ್ಲಿ ಸುಮಾರು 40 ಗ್ರಾಂ ಕಾರ್ಬೋಹೈಡ್ರೇಟ್ಸ್ಗಳು ಇದ್ದು ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತವೆ. ಸುಮಾರು 2 ಗ್ರಾಂ ಆಹಾರ ನಾರು ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ. ಇದಲ್ಲದೆ ಸುಮಾರು 1.5 ಗ್ರಾಂ ಪ್ರೋಟೀನ್ ಹೊಂದಿದ್ದು ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಮರಗೆಣಸಿನ ಔಷಧೀಯ ಮತ್ತು ಆರೋಗ್ಯಕಾರಿ

0: ಈ ಗುಣಗಳ ಬಗ್ಗೆ ಹೇಳಬೇಕಂದ್ರೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ. ಗೆಣಸಿನಲ್ಲಿರುವ ಪ್ರತಿರೋಧಕ ಪಿಷ್ಟವು ಆಹಾರ ನಾರಿನಂತೆ ಕಾರ್ಯನಿರ್ವಹಿಸಿ ಉತ್ತಮ ಕರುಳಿನ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಗೆ ಸಹಕಾರಿ. ಗೆಣಸಿನಲ್ಲಿರುವ ವಿಟಮಿನ್ ಸಿ ಜೀವಕೋಶ ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸಲು ಮತ್ತು ರೋಗ ನಿರೋಧಕ ವ್ಯವಸ್ಥೆಗೆ ಸಹಾಯ ಮಾಡ್ತವೆ. ಸಾಂಪ್ರದಾಯಿಕವಾಗಿ ಬಳಕೆ. ಗೆಣಸಿನ ಎಲೆಗಳನ್ನು ಕೆಲವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಸಣ್ಣ ಚರ್ಮದ ತೊಂದರೆ ಮತ್ತು ನೋವಿಗೆ ಲೇಪನವಾಗಿ ಬಳಸಲಾಗುತ್ತೆ. ಗಾಯದ ಆರೈಕೆ. ಸಂಸ್ಕರಿಸಿದ ಗೆಣಸಿನ ಬೇರು ಅಥವಾ ಎಲೆಗಳ ಸಾರವನ್ನು ಕೆಲವು ಜನಪದ ಚಿಕಿತ್ಸಾ ಪದ್ಧತಿಗಳಲ್ಲಿ ಸಣ್ಣ ಗಾಯಗಳಿಗೆ ಆರೈಕೆಯಾಗಿ ಬಳಸಲಾಗುವುದು. ಮುಖ್ಯವಾಗಿ ಎಚ್ಚರಿಕೆ ಏನೆಂದರೆ, ಹಸಿ ಅಥವಾ ಸರಿಯಾಗಿ ಬೇಯಿಸದ ಗೆಣಸಿನಲ್ಲಿ ವಿಷಕಾರಿ ಸಯನೋಜೆನಿಕ್ ಗ್ಯಾಸ್ಟ್ರೋಸೈಡ್ಗಳು ಇರಬಹುದು. ಆದ್ದರಿಂದ ಗೆಣಸನ್ನು ಸಿಪ್ಪೆ ತೆಗೆದು ನೆನೆಸಿ ಮತ್ತು ಚೆನ್ನಾಗಿ ಬೇಯಿಸಿದ ನಂತರ ಮಾತ್ರ ಸೇವಿಸಬೇಕೆಂಬ ನಿಯಮ ಇದೆ. ಮರಗೆಣಸಿಗೆ ಸೂಕ್ತವಾದ ಮಣ್ಣು ಏನೆಂದರೆ, ಮರಳು ಮಿಶ್ರಿತ ಗೋಡು ಮಣ್ಣು ಗೆಣಸು ಬೆಳೆಗೆ ಸೂಕ್ತವಾಗಿವೆ. ಗೋಡು ಮಣ್ಣು ಕೂಡ ಉತ್ತಮ ನೀರು ಬಸಿದು ಹೋಗುವಂತಹ ಗುಣ ಹೊಂದಿದ್ದರೆ ಸೂಕ್ತ. ಮಣ್ಣು ಸಡಿಲವಾಗಿದ್ದು ಗಡ್ಡೆಗಳ ಬೆಳವಣಿಗೆಗೆ ಅನುಕೂಲವಾಗಿರಬೇಕು. ಮಣ್ಣಿನಲ್ಲಿ ಉತ್ತಮ ನೀರು ಬಸಿದು ಹೋಗುವ ವ್ಯವಸ್ಥೆ ಕೂಡ ಇರಬೇಕು. ಗೆಣಸು ಬೆಚ್ಚಗಿನ ಮತ್ತು ತೇವಾಂಶವುಳ್ಳ ಉಷ್ಣವಲಯದ ಹವಾಮಾನದಲ್ಲಿ ಉತ್ತಮ ಬೆಳೆಯಾಗಿದೆ. ಬೆಳೆಯಲು 25°C-ನಿಂದ 29°C ತಾಪಮಾನ ಸೂಕ್ತವಾಗಿದೆ. 16%-ಕ್ಕಿಂತ ಕಡಿಮೆ ಡಿಗ್ರಿ ಕಡಿಮೆ ತಾಪಮಾನದಲ್ಲಿ ಬೆಳವಣಿಗೆ ನಿಧಾನ ಆಗುತ್ತೆ. ವರ್ಷಕ್ಕೆ ಸುಮಾರು 1,000-1,500 mm ಮಳೆ ಸಮರ್ಪಕವಾಗಿ ಬೆಳೆ ಬೆಳೆಯಲು ಸೂಕ್ತ. ಗೆಣಸಿಗೆ ಪ್ರತಿದಿನ 6-8 ಗಂಟೆಗಳ ನೇರ ಸೂರ್ಯನ ತಾಪಮಾನ ಬೇಕಾಗುತ್ತೆ. ಅಲ್ಪಾವಧಿಯ ಬರವನ್ನು ಸಹಿಸಿಕೊಳ್ಳಬಹುದಾದರೂ ಹಿಮ ಮತ್ತು ನೀರು ನಿಲ್ಲುವ ಪರಿಸ್ಥಿತಿಯನ್ನು ಗೆಣಸು ಸಹಿಸೋದಿಲ್ಲ. ಮರಗೆಣಸನ್ನು ಮಳೆಗಾಲದ ಆರಂಭದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳು ಸೂಕ್ತವಾಗಿವೆ. ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರುವಾಗ ನಾಟಿ ಮಾಡಿದರೆ ಕಾಂಡದ ತುಂಡುಗಳು ಬೇಗ ಬೇರು ಬಿಟ್ಟು ಉತ್ತಮ ಬೆಳವಣಿಗೆ ಹೊಂದುತ್ತವೆ.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಈಗ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಶೂಯಂತಾಂ ಪ್ರವಾಚಿಕಾ ರಿಚಾ ಝಾ. अथ वार्ताः. प्रधानमन्त्री नरेन्द्र मोदी शंघाई सहयोग संघटनस्य सदस्य देशानां आह्वानं कृतवान् यत् आतंकवादस्य वित्तपोषणं आतंकवादीनां संघटने प्रवेशः उग्रवादस्य प्रसारः आतंकवादीनां सुरक्षिताश्रयस्थलानि च समाविष्टं सम्पूर्णं तन्त्रं उन्मूलयेत्. ह्यः बिश्केक नगरे आयोजितं शंघाई सहयोग संघटनस्य 26th शिखर सम्मेलनं संबोधयन् प्रधानमन्त्री उक्तवान् यत् आतंकवादस्य विषये द्विविधवान् मानदण्डानां किमपि स्थानं न भवितुम् अर्हति. विदेशमन्त्रालयस्य पश्चिमविभागस्य सचिवः सीवी जॉर्ज वार्ताहर सम्मेलने अवदत् यत् प्रधानमन्त्री विश्वस्य विभिन्नेषु भागेषु प्रवर्तमानानां संघर्षाणां विषये चिन्तां प्रकटितवान्. सदस्य देशानां नेतारः संघटनस्य 25th वर्षपूर्त्यवसरे बिश्केक घोषणापत्रे हस्ताक्षरम् अपि कृतवन्तः. शिखरसम्मेलनस्य समापनम् आतंकवाद प्रतिरोधः ऊर्जा आपद्व्यवस्थापनम् अंकीय सहकारिता चेति विषयान् समाविश्य 13 प्रमुखपरिणामैः सह अभवत्. प्रधानमन्त्री नरेन्द्र मोदी अद्य नवदिल्ल्यां जलशक्ति मन्त्रालयस्य विभागीय शिखर सम्मेलनस्य समापन सत्रं सम्बोधयिष्यति. ह्यः प्रारब्धमिदं द्विदिवसीयं विभागीय शिखर सम्मेलनं प्रधानमन्त्रिणा टीम इंडिया इत्यस्य भावनां सुदृढीकर्तुं सहकारात्मक संघवादं च अधिकं सुदृढीकर्तुं परिकल्पितानां विभागीय शिखर सम्मेलनानां श्रृंखलायाः प्रथमं सम्मेलनमस्ति. अस्मिन् शिखर सम्मेलने केन्द्र राज्य प्रशासनानि महत्वपूर्णानां क्षेत्रीय प्राथमिकतानां विषये विचार विमर्शं करिष्यन्ति अथ समयबद्धाः कार्ययोजनाः च निर्मास्यन्ति. शिखर सम्मेलने चतुर्षु प्रमुख क्षेत्रेषु ವಿಶೇಷಂ ಧ್ಯಾನಂ ದೀಯತೆ ತೇಷು ಜಲಸಂರಚನಾ ಪರಿಯೋಜನಾನಾಂ ಸಮಯಬದ್ಧಂ ಕಾರ್ಯಾನ್ವಯನಂ ಜಲಸಂಚಯ ಜನಭಾಗಿದಾರಿ ಕ್ಯಾಚ್ ದ ರೇನ್ ಇತ್ಯೇತತ್ ಪೇಯಜಲ ಸೋದಸಾಂ ಸ್ಥಾಯತ್ವಂ ಜಲ ಜೀವನೋಪಕ್ರಮಃ ಚ ಸಮ್ಮಿಳಿತಾಃ ಸಂತಿ. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ್ ಅದ್ಯ ಛತ್ತೀಸ್ಗಢೆ ರಾಯಪುರಸ್ಯ ಯಾತ್ರಾಂ ಕರಿಷ್ಯತಿ. ಸ್ವೀಯ ಯಾತ್ರಾವಧೌ ಉಪರಾಷ್ಟ್ರಪತಿಃ ರಾಯಪುರಸ್ಯ ಅಖಿಲ ಭಾರತೀಯಾಯುರ್ವಿಜ್ಞಾನ ಸಂಸ್ಥಾನಸ್ಯ ತೃತೀಯೇ ದೀಕ್ಷಾಂತ ಸಮಾರೋಹೆ ಭಾಗಂ ಗ್ರಹಿಷ್ಯತಿ. ಬೆಲ್ಜಿಯಂ ದೇಶಸ್ಯ ಪ್ರಧಾನಮಂತ್ರಿ ಬಾರ್ ಡಿ ವೇಬರ್ ಅದ್ಯಾರಭ್ಯ ಭಾರತಸ್ಯ ತ್ರಿದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಯಾತ್ರಾವಧೌ ಸಹ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ದ್ವೈಪಾಕ್ಷಿಕ ಸಂಬಂಧಾನಾಂ ಸಮಗ್ರ ಪರಿದೃಶ್ಯಸ್ಯ ಪರಸ್ಪರ ಹಿತ ಸಂಬಂಧಾನಾಂ ಕ್ಷೇತ್ರೀಯ ವೈಶ್ವಿಕ ವಿಷಯಾಣಾಂ ಚ ವಿಷಯೆ ದ್ವಿಪಕ್ಷೀಯ ವಾರ್ತಾಂ ಕರಿಷ್ಯತಿ. ಪ್ರಧಾನಮಂತ್ರಿ ಡಿ ವೇವರ್ ಭಾರತ ಯುರೋಪೀಯ ಸಂಘಯೋ ಮುಕ್ತ ವಾಣಿಜ್ಯ ಸಂಧೇ ಸಂದರ್ಭೆ ಆಯೋಜಿತ ವ್ಯಾವಸಾಯಿಕ ಕಾರ್ಯಕ್ರಮಮಪಿ ಸಂಬೋಧಯಿಷ್ಯತಿ. ಸಹ ಮುಂಬೈ ನಗರಮಪಿ ಗಮಿಷ್ಯತಿ ಯತ್ರ ಹೀರಕ ಕ್ಷೇತ್ರಸ್ಯ ಪತ್ತನ ವ್ಯವಸ್ಥಾಯಾಃ ಪರಿವಹನ ಆಪೂರ್ತಿ ವ್ಯವಸ್ಥಾಯಾಶ್ಚ ಪ್ರತಿನಿಧಿಭಿಃ ಸಹ ವಿಚಾರ ವಿನಿಮಯಂ ಕರಿಷ್ಯತಿ. ವಿದೇಶ ಮಂತ್ರಾಲಯಸ್ಯ ಅನುಸಾರಂ ಏಷಾ ಯಾತ್ರಾ ಭಾರತ ಬೆಲ್ಜಿಯಂ ದೇಶಯೋಃ ಸಹಭಾಗಿತಾಂ ಸುದೃಢೀಕರ್ತುಂ ಮಹತ್ವಪೂರ್ಣಂ ಅವಸರಂ ಪ್ರದಾಸ್ಯತಿ. ಸಮಮೇವ ವ್ಯಾಪಾರ ವಿನಿಯೋಗಯೋಃ ರಕ್ಷಾಯಾಃ ಸುರಕ್ಷಾಯಾಶ್ಚ ಪ್ರೌದ್ಯೋಗಿಕ್ಯಾಃ ನವೀಕರಣೀಯೋರ್ಜಾಯಾಃ ಸಂಪರ್ಕಸ್ಯ ಅಥ ಪ್ರತಿಜನ ಸಂಬಂಧಾನಾಂ ಚ ಕ್ಷೇತ್ರೇಷು ಪಾರಸ್ಪರಿಕ ಹಿತಸ್ಯ ಸಹಯೋಗಮಪಿ ವರ್ಧಿಷ್ಯತೆ. ನೇಪಾಲಸ್ಯ ಪ್ರಧಾನಮಂತ್ರಿ ಬಾಲೇಂದ್ರ ಶಾಹ ಉಕ್ತವಾನ್ ಯತ್ ಗತಸಪ್ತಾಹೆ ತಿಬ್ಬತ ಕ್ಷೇತ್ರಾತ್ ಭೋಟಿಕೋಶಿ ನದ್ಯಾಃ ಮಾರ್ಗೇಣ ರಸುವಾ ಪ್ರದೇಶಂ ಪ್ರವಿಷ್ಟಃ ವಿನಾಶಕಾರಿ ಜಲಾಪ್ಲಾವಃ ವಾಯುಮಂಡಲ ಪರಿವರ್ತನಸ್ಯ ಪರಿಣಾಮಃ ಅಸ್ತಿ. ನೇಪಾಲದೇಶೇ ಸಹಸಾ ಆಗತಸ್ಯ ವಿನಾಶಕಾರಿಣಃ ಜಲಾಪ್ಲಾವಸ್ಯ ಕಾರಣೇನ ಮೃತಾನಾಂ ಸಂಖ್ಯಾ 50,000+ ಪರ್ಯಂತಂ ವರ್ಧಿತಾ ಅಸ್ತಿ ಇತಿ ವಾರ್ತಾಃ.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7 ಗಂಟೆಯಾಗಿದೆ.
3: ಅಮ್ಮ ಅಮ್ಮ
4: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
4: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
5: ಹಲೋ, ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
4: ಅಯ್ಯೋ ನಿಂಗೂ ಬಂತಾ?
5: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
4: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
6: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
1: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 7:15 ಸಿಡ್ಯಾಕ್ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ವಿಷಯ ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿ ಕೇಸ್ ಡಿಜಿಟಲ್ ಕ್ರಾಂತಿ. ಭಾಗವಹಿಸುತ್ತಾರೆ ಬೆಂಗಳೂರು ಸಿಡ್ಯಾಕ್ನ ಕಾರ್ಯನಿರ್ವಾಹಕರ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇ, ಸೈಂಟಿಸ್ಟ್ ಎಫ್, ಸಿಡ್ಯಾಕ್ ಬೆಂಗಳೂರು.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆ, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ಈಗ ಕೆಲವು ಪ್ರಕಟಣೆಗಳು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ 3ನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ, ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಬರ ಪ್ರದೇಶಗಳ ಎರಡನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತ ಚಾಲನೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2026ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳು ಪ್ರಕಟ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ ಈ ವರ್ಷದ ಘೋಷವಾಕ್ಯ. ವಾರ್ತೆಗಳ ವಿವರ: ಸರ್ಕಾರ ಮಾರ್ಗಸೂಚಿ ಅನುಸಾರ ಬರಪ್ರದೇಶ ಘೋಷಣೆ ಮಾಡಬೇಕು, ಅದರನ್ವಯ ಅಧ್ಯಯನ ಮಾಡಿ ಎರಡನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಗದಗದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗದಗ ಜಿಲ್ಲೆಯ ಒಂದು ತಾಲೂಕನ್ನು ಮಾತ್ರ ಬರಪೀಡಿತ ತಾಲೂಕು ಎಂದು ಘೋಷಿಸಿರುವ ಹಿನ್ನೆಲೆ ಜಿಲ್ಲೆಗೆ ಆಗಮಿಸಿ ಬರ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗಿದೆ. ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಬೆಳೆ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿದ್ದು, ಶೇಕಡಾ 95ರಷ್ಟು ಪ್ರದೇಶದಲ್ಲಿ ಹಸಿರು ಕಾಣದಂತಹ ಪರಿಸ್ಥಿತಿ ಕಾಣುತ್ತಿದೆ. ಆದ್ದರಿಂದ ಮುಂದಿನ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಗದಗ ಜಿಲ್ಲೆಯ ಸಾಧ್ಯವಾದಷ್ಟು ಹೆಚ್ಚಿನ ತಾಲೂಕುಗಳನ್ನು ಸೇರ್ಪಡೆಗೊಳಿಸಿ ರೈತರಿಗೆ ನ್ಯಾಯ ಒದಗಿಸಲು ಸರ್ಕಾರ ಪ್ರಯತ್ನಿಸಲಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದಿಂದ ತೇಗದ ಸಿರಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ. ರಸ್ತೆ ಬದಿಗಳಲ್ಲಿ ಹಾಗೂ ರೈತರ ಜಮೀನುಗಳಲ್ಲಿ ತೇಗದ ಮರಗಳನ್ನು ಬೆಳೆಸುವ ಮೂಲಕ ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚುವರಿ ಆದಾಯ ದೊರೆಯುವಂತೆ ಮಾಡುವ ಉದ್ದೇಶವನ್ನು ಯೋಜನೆ ಹೊಂದಿದೆ ಎಂದು ಮುಖ್ಯಮಂತ್ರಿಯವರು ವಿವರಿಸಿದರು. ಮೈಕ್ರೋಫೈನಾನ್ಸ್ಗಳ ಹಾವಳಿ ತಡೆಯಲು ಈಗಾಗಲೇ ಕಾನೂನು ರೂಪಿಸಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ ಯಾವುದೇ ರೀತಿಯ ಒತ್ತಡ ಅಥವಾ ಕಿರುಕುಳ ನೀಡಬಾರದು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಈ ಸೂಚನೆಗಳನ್ನು ಉಲ್ಲಂಘಿಸಿ ರೈತರಿಗೆ ತೊಂದರೆ ನೀಡಿದರೆ ಸಂಬಂಧಪಟ್ಟವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜೋಳಕ್ಕೆ ಬಿಳಿಸುಳಿ ರೋಗ ಬಂದಿದೆ. ಈ ರೋಗ

0: ಕಷ್ಟಕ್ಕೆ ವಿಮಾ ಪರಿಹಾರ ದೊರಕುವುದಿಲ್ಲ, ಹಾಗಾಗಿ ವಿಮಾ ಕಂಪನಿಯವರೊಂದಿಗೆ ಮಾತನಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಯಾದಗಿರಿ ಜಿಲ್ಲೆಯ 5 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳ ಪಟ್ಟಿಗೆ ಸೇರ್ಪಡೆಗೊಳಿಸುವಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ ಇದೇ 7ರಂದು ಯಾದಗಿರಿ ಜಿಲ್ಲಾ ಕೇಂದ್ರ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಸರ್ವ ಸಂಘಟನೆಗಳ ಹೋರಾಟ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ರಾಮಸಮುದ್ರ ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ರಾಜ್ಯದ ಹಲವು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಿದ್ದರೂ ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರ ತಾಲೂಕನ್ನು ಮಾತ್ರ ಪಟ್ಟಿಗೆ ಸೇರಿಸಿದೆ. ಯಾದಗಿರಿ, ಗುರುಮಿಠಕಲ್, ವಡಗೇರ, ಸುರಪುರ ಹಾಗೂ ಹುಣಸಗಿ ತಾಲೂಕುಗಳನ್ನು ಕೈಬಿಟ್ಟಿರುವುದು ಜಿಲ್ಲೆಯ ರೈತರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಟ್ಟು ಹೋಗಿರುವ ಚಿತ್ರದುರ್ಗ, ಹೊಳಲ್ಕೆರೆ ಹಾಗೂ ಮೊಳಕಾಲ್ಮೂರು ತಾಲೂಕುಗಳು ಶೀಘ್ರದಲ್ಲೇ ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಬರಪೀಡಿತ ಪಟ್ಟಿಗೆ ಸೇರ್ಪಡೆಯಾಗಲಿವೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಸ್ಪಷ್ಟಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ತಮ್ಮನ್ನು ಭೇಟಿಯಾದ ರೈತ ಮುಖಂಡರೊಂದಿಗೆ ಚರ್ಚಿಸಿದ ಅವರು, ಬರ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಬರ ನಿರ್ವಹಣೆ ಕೈಪಿಡಿ 2020 ಮಾರ್ಗದರ್ಶಿ ಸೂತ್ರಗಳ ಮೇಲೆ ಆಧಾರಿತವಾಗಿದೆ ಎಂದರು. ಶೇಕಡ 60ಕ್ಕಿಂತ ಹೆಚ್ಚು ಮಳೆ ಕೊರತೆ ಹಾಗೂ ಸತತ 3 ವಾರಗಳ ಶುಷ್ಕ ವಾತಾವರಣ ಬರ ಘೋಷಣೆಯ ಮುಖ್ಯ ಮಾನದಂಡವಾಗಿದೆ ಎಂದು ಅವರು ತಿಳಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ ಎಂದು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಕೂಡ್ಲಿಗಿಯಲ್ಲಿ ನಡೆದ ಕಾರ್ಯಕ್ರಮದ ಪೂರ್ವ ಸಿದ್ದತಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಬರಲಿದ್ದು ಪ್ರಜಾಸೇವೆಯು ಕೇವಲ ಪ್ರಚಾರಕ್ಕಾಗಿ ಮಾಡುವ ಕೆಲಸವಲ್ಲ, ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯೇ ಜನರ ಮನೆ ಬಾಗಿಲಿಗೆ ತೆರಳಿ ಸೌಲಭ್ಯಗಳನ್ನು ಒದಗಿಸುವ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ವಿನೂತನ ವ್ಯವಸ್ಥೆಯಾಗಿದೆ ಎಂದರು. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದವರೆಗೆ ಪ್ರತ್ಯೇಕ ಕಾರ್ಯವ್ಯವಸ್ಥೆ ಮತ್ತು ಸಚಿವಾಲಯವನ್ನು ರೂಪಿಸಲಾಗಿದೆ ಎಂದರು. ಕೂಡ್ಲಿಗಿಯಲ್ಲಿ ನಡೆಯುವ ಈ ಐತಿಹಾಸಿಕ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಚಾಲನೆ ನೀಡುವರು. ಜೊತೆಗೆ ಕ್ಯಾಬಿನೆಟ್ನ ಅನೇಕ ಸಚಿವರು ಸೇರಿದಂತೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಹಾಗೂ ಇತರ ಭಾಷೆಗಳ ನಡುವೆ ಭಾಷಾಂತರ ಕ್ಷೇತ್ರದಲ್ಲಿ ವಿಶೇಷ ಹಾಗೂ ಗಣನೀಯ ಸಾಧನೆ ಮಾಡಿರುವ ವಿದ್ವಾಂಸರಿಗೆ ನೀಡಲಾಗುವ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2026 ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ 2025 ಪ್ರಥಮಾವೃತ್ತಿಯಲ್ಲಿ ಪ್ರಕಟವಾದ ಅತ್ಯುತ್ತಮ ಅನುವಾದಿತ ಕೃತಿಗಳಿಗೆ ನೀಡಲಾಗುವ ಪುಸ್ತಕ ಬಹುಮಾನಗಳನ್ನು ಪ್ರಾಧಿಕಾರ ಪ್ರಕಟಿಸಿದೆ. ಗೌರವ ಪ್ರಶಸ್ತಿಯು ತಲಾ 50,000 ರೂಪಾಯಿ ನಗದು ಹಾಗೂ ಗೌರವ ಸನ್ಮಾನವನ್ನು ಒಳಗೊಂಡಿದ್ದು ಸೂರ್ಯಕಾಂತ್ ಸುಖಠಾಣಿಕೆ, ಡಾ ಮಲ್ಲರ್ ವೇಳಿಕೆ, ಡಾ ಬಂಜಗೆರೆ ಜಯಪ್ರಕಾಶ್, ಡಾ ನಾಗಣ್ಣ ಸಿ, ಡಾ ಕೇಶವ್ ಶರ್ಮಾ ಕೆ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ, ಇದು ಈ ವರ್ಷದ ಘೋಷವಾಕ್ಯ. ನೀರು, ಎಳೆನೀರು, ತಿರುಳು, ಎಣ್ಣೆ, ನಾರು, ಚಿಪ್ಪು, ಎಲೆ, ಹೀಗೆ ಆಹಾರದಿಂದ ಹಿಡಿದು ಇಂಧನ, ಕೈಗಾರಿಕೆ ಮತ್ತು ಜೀವನೋಪಾಯದವರೆಗೆ ತೆಂಗು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಭಾರತದಲ್ಲಿ ತೆಂಗು ಕೃಷಿ ಕೇವಲ ಕೃಷಿಯಲ್ಲ, ಅದು ಆರ್ಥಿಕತೆ, ಆಹಾರ ಪದ್ಧತಿ, ಸಂಸ್ಕೃತಿ ಮತ್ತು ಗ್ರಾಮೀಣ ಬದುಕಿನ ಭಾಗವಾಗಿದೆ. ಭಾರತದ ತೆಂಗಿನ ವಲಯದ ಮೇಲೆ ಸುಮಾರು 3 ಕೋಟಿ ಜನರು, ಅವರಲ್ಲಿ ಸುಮಾರು 1 ಕೋಟಿ ರೈತರು ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿತರಾಗಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಅಂಗವಾಗಿ ತೆಂಗಿನ ಉತ್ಪನ್ನಗಳ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತೆಂಗಿನ್ ನವೋದ್ಯಮಿ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಧು ಕರಗುಂದ.
4: ನಾನು ತೆಂಗಿನ್ ಅಂತ ಒಂದು ಸಂಸ್ಥೆನ 2017 ಸ್ಟಾರ್ಟ್ ಮಾಡಿದೆ.

0: ಸಾಫ್ಟ್ವೇರ್ ವೃತ್ತಿಯಲ್ಲಿದ್ದೆ. ಅದನ್ನ ಬಿಟ್ಬಿಟ್ಟು ಕೃಷಿ ಪರಿವಾರದಿಂದ ಬಂದಿದ್ದು, ಇತರನ್ನ ಕೃಷಿಯಲ್ಲೇ ಉಳಿಸಬೇಕು ಅಂತ ತೆಂಗಿನ ಮೌಲ್ಯವರ್ಧನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ನಾವು ತೆಂಗಿನ ಯಥೇಚ್ಛವಾಗಿ ಬೆಳಿತೀವಿ ಅರಸೀಕೆರೆ ತಿಪಟೂರು ಭಾಗದಲ್ಲಿ. ಮೊದಲು ನಾನು ತೆಂಗಿನ ಎಣ್ಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ವರ್ಜಿನ್ ಕೋಕೋನಟ್ ಆಯಿಲ್. ನೀರ ಬಗ್ಗೆ ಸ್ವಲ್ಪ ಕಲ್ತ್ಕೊಂಡು ಕೋಕೋನಟ್ ಶುಗರ್ ಜೊತೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. FPO ಜೊತೆ ತೆಂಗಿನ ಕಾಯಿನ ಹೊಡೆದ ಮೇಲೆ ಚಿಪ್ಪು ಬರ್ತಾ ಇತ್ತು, ಅದು ವೇಸ್ಟ್ ಆಗ್ತಾ ಇತ್ತು, ಸುಮ್ನೆ ಎಸಿತಾ ಇದ್ವಿ ಇಲ್ಲ ಸುಡ್ತಾ ಇದ್ವಿ. ಆ ತೆಂಗಿನ ಚಿಪ್ಪಿಗೆ ಏನಾರ ಒಂದು ಮೌಲ್ಯ ಕೊಡಕ್ ಆಗುತ್ತಾ, ಒತ್ತು ಕೊಟ್ಲು ನಮ್ಮ ತೆಂಗಿನ ಚಿಪ್ಪಲ್ಲೇ ಏನಾರ ಮಾಡಬಹುದಾ ಅಂತ ಇದ್ ಮಾಡಿದಾಗ ಒಂದು ಬೌಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಕಾಫಿ ಕುಡಿಯೋ ಮಗ್ ಲೋಟ ಮಾಡಿದ್ವಿ, ಸೋಪ್ ಇಡೋದಕ್ಕೆ ಸೋಪ್ ಸ್ಟ್ಯಾಂಡ್ ಮಾಡಿದ್ವಿ. ಒಂದು ತೆಂಗಿನ ಪೂರ್ತಿ ನಾವೇನು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ, ಎಲ್ಲಾ ವೇಸ್ಟ್ ಇಂದ ಪ್ರಾಡಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ, ಹೆಂಗೆ ಒಂದು ಕೆಲ್ಸನ ಉತ್ಪತ್ತಿ ಮಾಡಬಹುದು ಹಳ್ಳಿಗಳಲ್ಲಿ ನಮ್ಮ ಪಂಚಾಯತಿಗಳಲ್ಲಿ ಅಂತ ಒಂದು ಆ ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದು ತೆಂಗಿನ ಸಂಸ್ಥೆ.
1: ಬೆಂಗಳೂರು ಬಯೋ ಇನ್ನೋವೇಷನ್ ಸೆಂಟರ್ ಹಾಗೂ ಕಲಬುರಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಸ್ಥಳೀಯವಾಗಿ ಬೆಳೆಯುವ ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಕಡಲೆಬೇಳೆ ಬಳಸಿ 6 ಬಗೆಯ ರೆಡಿ ಟು ಈಟ್ ಎನರ್ಜಿ ಬಾರ್ಗಳನ್ನು ತಯಾರಿಸಲಾಗಿದ್ದು ಪ್ರಾಯೋಗಿಕವಾಗಿ ಪರಿಚಯಿಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯ ಕಾಳುಗಳನ್ನು ಕಚ್ಚಾ ಉತ್ಪನ್ನದಿಂದ ಮೌಲ್ಯವರ್ಧಿತ ಹಾಗೂ ಬ್ರಾಂಡೆಡ್ ಉತ್ಪನ್ನಗಳಾಗಿ ಪರಿವರ್ತಿಸುವತ್ತ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇರದೆ ರೈತರಿಗೆ ಸರ್ಕಾರದಿಂದ ನೀಡುತ್ತಿರುವ ಹಲವು ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಹಾಗೂ ರೈತರಿಂದ ಯಾವುದೇ ದೂರು ಬಂದರೂ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಮುಳುಗಡೆಯಿಂದ ಬಾಧಿತವಾದ ಬಾಗಲಕೋಟೆ ಜಿಲ್ಲೆಯ ಇದ್ದಲಗಿ ಗ್ರಾಮವನ್ನು ಶೀಘ್ರದಲ್ಲೇ ಸಂಪೂರ್ಣವಾಗಿ ಸ್ಥಳಾಂತರಿಸಲು ಕ್ರಮ ವಹಿಸಲಾಗುವುದು ಎಂದು ಸಣ್ಣ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿಜಯಾನಂದ ಕಾಶಪ್ಪನವರು ತಿಳಿಸಿದ್ದಾರೆ. ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮದಲ್ಲಿ ನಡೆದ ಆಕಸ್ಮಿಕ ಅಗ್ನಿ ಅವಘಡ ಸ್ಥಳಕ್ಕೆ ಭೇಟಿ ನೀಡಿ ಉಂಟಾದ ಹಾನಿಯನ್ನು ಪರಿಶೀಲಿಸಿ ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪ್ರದೇಶಗಳ ಎರಡನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತ ಚಾಲನೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2026ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ಪ್ರಕಟ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ ಈ ವರ್ಷದ ಘೋಷವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿ ಕೇರ್ಸ್, ಒಂದು ಡಿಜಿಟಲ್ ಕ್ರಾಂತಿ. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಇದ್ದಾರೆ ಬೆಂಗಳೂರಿನ ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್, ಸಿಡ್ಯಾಕ್ ಬೆಂಗಳೂರು.
4: ಆತ್ಮೀಯ ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 1994ರಲ್ಲಿ ಯಲ್ಲಪ್ಪ ನಿವೃತ್ತರಾದ್ರು. ಅವರಿಗೆ ಅವರ ಪ್ರಾವಿಡೆಂಟ್ ಫಂಡ್, ಜೀವನ ಪೂರ್ತಿ ದುಡಿದು ಗಳಿಸಿದ ಹಣದ ಒಂದು ಪ್ರಮುಖ ಭಾಗ ಮತ್ತು ಪಿಂಚಣಿ ಬರಬೇಕಾಗಿತ್ತು. ಅವರು ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ಅವರು ಏನ್ ಮಾಡಿದ್ರು, ಅದಕ್ಕೆ ಅಲ್ಲಿನ ಎಲ್ಲ ಕಾರ್ಮಿಕರು ಮಾಡ್ತಾ ಇದ್ದ ಹಾಗೇನೆ ಫಾರ್ಮ್ ಫಿಲ್ ಅಪ್ ಮಾಡಿದ್ರು, ಕಚೇರಿಗೆ ಹೋದ್ರು, ಸರತಿ ಸಾಲಲ್ಲಿ ನಿಂತ್ಕೊಂಡ್ರು, ಆ ಅಪ್ಲಿಕೇಶನ್ ಅನ್ನ ಅಲ್ಲಿ ಕೊಟ್ಟು ಬಂದ್ರು. ಸುಮಾರು ತಿಂಗಳು ಕಳೀತು, ಅವರಿಗೆ ಬರಬೇಕಾದಂತಹ ಹಣ ಮಾತ್ರ ಬರಲಿಲ್ಲ. ಇದು 30 ವರ್ಷಗಳ ಹಿಂದಿನ ಕಥೆ. ಆದ್ರೆ ಈಗ ಕಾಲ ಬದಲಾಗಿದೆ, ಚಿತ್ರಣ ಬದಲಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಬೆಂಗಳೂರಿನ ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ, ಶುಭ ದಿನ.
6: ನಮಸ್ಕಾರ.
4: ಈಗ ಚಿತ್ರಣ ಬದಲಾಗಿದೆ ಅಂತ ಹೇಳಿದೆ, ಆದ್ರೆ ಈ ಚಿತ್ರಣ ಹೇಗೆ ಬದಲಾಗಿದೆ ಅನ್ನೋದನ್ನ ನೀವು ತಿಳಿಸಬೇಕು.
5: ಖಂಡಿತ. ಯಲ್ಲಪ್ಪ ಅವರ ಕಥೆಯೇ ಸಿಕೇರ್ಸ್ ಅನ್ನೋ ಸಿಸ್ಟಮ್ ಯಾವ ಸಮಸ್ಯೆಯನ್ನು ಪರಿಹರಿಸಲು ರೂಪಿಸಲಾಯಿತು ಎಂಬುದು ತೋರಿಸಿಕೊಳ್ಳುತ್ತದೆ. ಬಸವರಾಜು ಅವರ ಮಗ ಅಂದ್ರೆ ಯಲ್ಲಪ್ಪ ಅವರ ಮೊಮ್ಮಗ, ಅವರ ಹೆಸರು ಪ್ರಶಾಂತ್. ಇವತ್ತು ಅದೇ ಕೋಲ್ಡ್ ಬೆಲ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ತಿಂಗಳ ಹಿಂದೆ ಅವರ ತಂಗಿಯ ಮದುವೆ ಫಿಕ್ಸ್ ಆಯ್ತು. ಮದುವೆ ಖರ್ಚಿಗೆ ಅವರಿಗೆ ತಮ್ಮ ಪ್ರಾವಿಡೆಂಟ್ ಫಂಡ್ ನಿಂದ ಸ್ವಲ್ಪ ಹಣ ವಿಡ್ರಾ ಮಾಡಬೇಕಾಗಿ ಬಂತು. ಆಗ ಪ್ರಶಾಂತ್ಗೆ ಒಂದು ಚಿಂತೆ ಬಂತು, ಅಂದ್ರೆ ಅವರ ಅಜ್ಜನಿಗೆ ಹಣ ಬರಲು 8 ತಿಂಗಳು ಬೇಕಾಯ್ತು, ನನಗೂ ಅಷ್ಟೇ ಟೈಮ್ ಆದ್ರೆ ಮದುವೆ ದಿನ ಬಂದು ಬಿಡುತ್ತದೆ. ಈ ಯೋಚನೆಯಿಂದ ಪ್ರಶಾಂತ್ ತಮ್ಮ ಪಕ್ಕದ ಮನೆಯಲ್ಲಿ ವಾಸಿಸಿರುವ ಬಸಮ್ಮ ಅವರ ಹತ್ತಿರ ಹೋದ್ರು. ಬಸಮ್ಮ ಅವರ ಗಂಡ ಕೂಡ ಅದೇ ಮೈಂಡ್ ನಲ್ಲಿ ರಿಟೈರ್ ಆಗಿದ್ದರು. ಬಸಮ್ಮ ಹೇಳಿದ್ರು, ಸಿಎಂಪಿಎಫ್ಒ ಅವರ ಸಿಕೇರ್ಸ್ ಪ್ಲಾಟ್ಫಾರ್ಮ್ ಬಂದಿದೆ, ನನ್ನ ಗಂಡ ಅವರ ಕ್ಲೇಮ್ ಸಿಎಂಪಿಎಫ್ಒ ಅವರ ಸಿಕೇರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಕ್ಲೇಮ್ ಮಾಡಿ ಹಣ ಕೆಲವೇ ದಿನಗಳಲ್ಲಿ ಬಂತು, ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಯಿತು, ಆಫೀಸ್ಗೆ ಹೋಗುವ ಅವಶ್ಯಕತೆನೇ ಇರಲಿಲ್ಲ.
4: ಶ್ರೀಕಲಾ ಅವರು ಹೇಳಿದ್ರು ಸಿಎಂಪಿಎಫ್ಒ ಸಿಕೇರ್ಸ್ ನಲ್ಲಿ ಹಣವನ್ನ ಪಡೆದ್ರು ಅಂತ. ಮೋಹಿತ್ ಅವರೇ, ಈ ಸಿಎಂಪಿಎಫ್ಒ ಸಿಕೇರ್ಸ್ ಅಂದ್ರೆ ಏನು?
6: ಸಿಎಂಪಿಎಫ್ಒ ಅಂದ್ರೆ ಕೋಲ್ ಮೈನ್ಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂಡರ್ ಮಿನಿಸ್ಟ್ರಿ ಆಫ್ ಕೋಲ್. ಸಿಕೇರ್ಸ್ ಅಂದ್ರೆ ಸೆಂಟ್ರಲೈಸ್ಡ್ ಕ್ಲೇಮ್ ಪ್ರೊಸೆಸಿಂಗ್ ಅಂಡ್ ಸೆಟಲ್ಮೆಂಟ್ ಪ್ಲಾಟ್ಫಾರ್ಮ್. ದಿಸ್ ಆನ್ಲೈನ್ ಪ್ಲಾಟ್ಫಾರ್ಮ್ aims to digitalize the PF and pension claim processing for the coal mine workers across India so that members need not go physically to the department every now and then for getting the PF and pension amount to their bank account.
4: ಅಂದ್ರೆ ಬರೀ ಇದು ಗಣಿಗಾರಿಕೆ ಕಾರ್ಮಿಕರಿಗೆ ಮಾತ್ರನಾ? ಆದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ, ಸಾಕಷ್ಟು ಬೇರೆ ಬೇರೆ ಕಾರ್ಮಿಕರಿದ್ದಾರೆ.
5: ಈ ಸಿಕೇರ್ಸ್ ಪ್ಲಾಟ್ಫಾರ್ಮ್ ದೇಶದ ಕೋಲ್ ವರ್ಕರ್ಸ್ಗೆ PF ಮತ್ತು ಪೆನ್ಷನ್ ಸಂಬಂಧಿತ ಸೇವೆಗಳನ್ನು ಇದು ನೋಡಿಕೊಳ್ಳುತ್ತದೆ. ಇವತ್ತು ಸುಮಾರು 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸಿಕೇರ್ಸ್. ಇದನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಸಿಕೇರ್ಸ್ ಇದನ್ನು ಸರಳ ಮಾಡುತ್ತದೆ, ಅವರ ಕ್ಲೇಮ್ಗಳನ್ನು ಪ್ರೊಸೆಸ್ ಮಾಡಲು ಸರಳವಾಗುತ್ತದೆ. ವರ್ಕರ್ ಅಥವಾ ಕೋಲ್ ಕಂಪನಿ ಮತ್ತು ಸಿಎಂಪಿಎಫ್ಒ ಈ ಮೂರರನ್ನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತರುವುದು ಸಿಕೇರ್ಸ್ ನ ಮುಖ್ಯ ಉದ್ದೇಶ. ಮೋಹಿತ್ ಅವರು ಹೇಳಿದ್ತರ ಸದ್ಯಕ್ಕೆ ಈ ಸಿಎಂಪಿಎಫ್ಒ ಸಿಕೇರ್ಸ್ ಪ್ಲಾಟ್ಫಾರ್ಮ್ ಬಂದು ಬರೀ ಸಿಎಂಪಿಎಫ್ಒ ಉದ್ಯೋಗಸ್ಥರಿಗೆ ಮಾತ್ರ ಡಿಸೈನ್ ಮಾಡುದು. ಆದ್ರೆ ಸಿಡ್ಯಾಕ್ ನ ಕೇಪಬಿಲಿಟಿ ನಲ್ಲಿ ನಾವು ಯಾವ ಸೆಕ್ಟರ್ಗೂ ಬೇಕಂದ್ರೂ PF ಮತ್ತೆ ಪೆನ್ಷನ್ ಅನ್ನು ಪ್ರೊಸೆಸ್ ಮಾಡೋಕೆ ಈ ತರ ಪ್ಲಾಟ್ಫಾರ್ಮ್ ಡಿಸೈನ್ ಮಾಡಬಹುದು.
4: ಮತ್ತೆ ಕಥೆಗೆ ಬರೋಣ. ಆ ದಿನ ಸಂಜೆ ಪ್ರಶಾಂತ್ ಏನ್ ಮಾಡಿದ್ರು?
5: ಪ್ರಶಾಂತ್ ಅವರು ಆ ಸಂಜೆ ಗೂಗಲ್ ಬ್ರೌಸ್ ಮಾಡ್ತಾ ಇರುವಾಗ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಸಿಕೇರ್ಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿದ್ರು. ಅವರು ತಮ್ಮ ಸಿಎಂಪಿಎಫ್ಒ ಅಕೌಂಟ್ ನಂಬರ್ ಅನ್ನು ಮತ್ತೆ ಯೂಸರ್ ನೇಮ್ ಆಗಿ ಯೂಸ್ ಮಾಡಿ ಲಾಗಿನ್ ಮಾಡಿದ್ರು. ತಕ್ಷಣ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬಂತು. ಪ್ರಶಾಂತ್ ತುಂಬಾ ಖುಷಿ ಪಟ್ರು, ಯಾಕಂದ್ರೆ ಫಾರ್ಮ್ ಇಲ್ಲ, ಸ್ಟ್ಯಾಂಪ್ ಇಲ್ಲ, ಆಫೀಸ್ಗೆ ಹೋಗ್ಬೇಕಾಗಿಲ್ಲ, OTP ಹಾಕಿ ಲಾಗಿನ್ ಮಾಡಿದರೆ ಸಾಕು.
4: ಅಂದ್ರೆ ಇದಕ್ಕೆ ಮೊಬೈಲ್ ನಂಬರ್ ನೋಂದಣಿ ಮುಖ್ಯ ಅನ್ಸುತ್ತೆ ಅಲ್ವಾ?
5: ಹೌದು, ವರ್ಕರ್ಸ್ ಅವರ ಮೊಬೈಲ್ ನಂಬರ್ ಕಂಪನಿ ಜೊತೆ ರಿಜಿಸ್ಟರ್ ಆಗಿರಬೇಕು. ಲಾಗಿನ್ ಆದ್ಮೇಲೆ ವರ್ಕರ್ ಮಾಹಿತಿಗಳು ಒಂದೇ ಕಡೆ ಸಿಗುತ್ತವೆ. ಅವರ ಪರ್ಸನಲ್ ಡೀಟೇಲ್ಸ್, ಸರ್ವಿಸ್ ಡೀಟೇಲ್ಸ್, ಇ ಪಾಸ್ಬುಕ್, PF ಬ್ಯಾಲೆನ್ಸ್, ನಾಮಿನಿ ಡೀಟೇಲ್ಸ್ ಮತ್ತು ಕ್ಲೇಮ್ ಸ್ಟೇಟಸ್. ಈ ಪೋರ್ಟಲ್ ಅನ್ನು 3 ರೀತಿಯ ಯೂಸರ್ಸ್ ಬಳಸುತ್ತಾರೆ: ವರ್ಕರ್ಸ್, ಕೋಲ್ ಕಂಪನಿ ಅಫಿಷಿಯಲ್ಸ್ ಮತ್ತು ಸಿಎಂಪಿಎಫ್ಒ ಅಫಿಷಿಯಲ್ಸ್. ಪ್ರಶಾಂತ್ ಇ ಪಾಸ್ಬುಕ್ ಓಪನ್ ಮಾಡಿದ್ದಾಗ ಮೊದಲ ಬಾರಿಗೆ ಅವರು ತಮ್ಮ ವರ್ಷಗಳ ದುಡಿಮೆಯಿಂದ ಎಷ್ಟು ಹಣ ಸೇರಿದೆ ಎಂಬುದನ್ನು ಸ್ಪಷ್ಟವಾಗಿ ನೋಡಿದರು.
4: ನಮ್ಮ ಅನೇಕ ಶ್ರೋತೃಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸ್ತಾ ಇರಬಹುದು, ಅಲ್ಲಿ ಕಂಪ್ಯೂಟರ್ ಅಥವಾ ಸೈಬರ್ ಸೆಂಟರ್ ಹತ್ರ ಇರೋದಿಲ್ಲ. ಅವರಿಗೆ ಈ ಆಪ್ ನಿಜವಾಗಿಯೂ ಸಹಾಯ ಮಾಡುತ್ತಾ?
5: ಸಿಕೇರ್ಸ್ ಆಪ್ ಈಗ ವರ್ಷನ್ 2 ನಲ್ಲೂ ಬಂದಿದೆ. ಇದು ರಿಮೋಟ್ ಏರಿಯಾಸ್ ನಲ್ಲಿ ಇರುವ ಮತ್ತು ಪೆನ್ಷನರ್ಸ್ ನ ಅಗತ್ಯಗಳನ್ನು ಗಮನದಲ್ಲಿಟ್ಟು ರೂಪಿಸಲಾಗಿದೆ. ಪ್ರೊಫೈಲ್, ರಿಯಲ್ ಟೈಮ್ ಕ್ಲೇಮ್ ಸ್ಟೇಟಸ್ ಮತ್ತು ಗ್ರೀವನ್ಸ್ ಫೆಸಿಲಿಟಿ ಎಲ್ಲಾ ಅವರ ಕೈಯಲ್ಲಿರುವ ಮೊಬೈಲ್ ನಲ್ಲೇ ಸಿಗುತ್ತದೆ.
4: ಪ್ರಶಾಂತ್ ಅವರ ಕ್ಲೇಮ್ ಮತ್ತೆ ಏನಾಯ್ತು ಶ್ರೀಕಲಾ ಅವರೇ?
5: ಪ್ರಶಾಂತ್ ತಮ್ಮ ಕಂಪನಿ ಮೂಲಕ ಆನ್ಲೈನ್ ನಲ್ಲಿ ಕ್ಲೇಮ್ ಸಬ್ಮಿಟ್ ಮಾಡಿದ್ರು. ಯಲ್ಲಪ್ಪ ಅವರ ಕಾಲದಲ್ಲಿ ಫೈಲ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಪ್ರಶಾಂತ್ ಅವರ ಮೊಬೈಲ್ ಪ್ರತಿ ಹಂತದ ಮಾಹಿತಿಯನ್ನು ಅವರಿಗೆ ತಿಳಿಸುತ್ತಿತ್ತು. ಮೊದಲು ಕ್ಲೇಮ್ ರಿಸೀವ್ಡ್ ಅಟ್ ರೀಜನಲ್ ಆಫೀಸ್, ಎರಡು ದಿನಗಳ ನಂತರ ಅಂಡರ್ ವೆರಿಫಿಕೇಶನ್, ಆಮೇಲೆ ಕ್ಲೇಮ್ ಅಪ್ರೂವ್ಡ್, ಅಮೌಂಟ್ ಕ್ರೆಡಿಟೆಡ್ ಟು ಯೋರ್ SBI ಅಕೌಂಟ್. ಪ್ರಶಾಂತ್ಗೆ ತುಂಬಾನೇ ಸಂತೋಷವಾಯಿತು, ಯಾಕಂದ್ರೆ ಹಣ ಕೇವಲ 11 ದಿನಗಳಲ್ಲೇ ಬಂದಿತ್ತು.
4: ಈ ಸ್ಪೀಡ್ ಮತ್ತು ಕ್ಲಾರಿಟಿ ಹೇಗೆ ಸಾಧ್ಯವಾಯಿತು ಶ್ರೀಕಲಾ ಅವರೇ? ಯಾಕೆಂತಂದ್ರೆ ಈಗ 11 ದಿನದಲ್ಲೇ ಬಂತು ಅಂತ ಹೇಳ್ತಾ ಇದ್ದೀರಾ, ಹೇಗೆ ಸಾಧ್ಯವಾಯಿತು?
5: ನಮ್ಮ ಈ CKS ಪ್ಲಾಟ್ಫಾರ್ಮ್, ಸಿಡಾಕ್ ಡೆವಲಪ್ ಮಾಡಿದ ಈ ಪ್ಲಾಟ್ಫಾರ್ಮ್ ತುಂಬಾ ಸಿಂಪಲ್ ಮತ್ತೆ ಸ್ಪೀಡ್ ಆಗಿ ಮಾಡುವ ಆನ್ಲೈನ್ ಪ್ಲಾಟ್ಫಾರ್ಮ್. ಕ್ಲೇಮ್ ಆನ್ಲೈನ್ ನಲ್ಲಿ ಸಬ್ಮಿಟ್ ಆದ ಮೇಲೆ ಅದು CMPFO ರೀಜನಲ್ ಆಫೀಸ್ ಗೆ ರೀಚ್ ಆಗುತ್ತದೆ. ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಶನ್ ಮತ್ತು ಅಪ್ರೂವಲ್ ನಡೆಯುತ್ತೆ. ಎಲ್ಲಾ ಪ್ರೋಸೆಸ್ ಪೇಪರ್ಲೆಸ್. ಮೆಂಬರ್ ಯಾವಾಗ ಬೇಕಾದರೂ ಕ್ಲೇಮ್ ಟ್ರ್ಯಾಕ್ ಓಪನ್ ಮಾಡಿ ಕ್ಲೇಮ್ ಯಾವ ಸ್ಟೇಜ್ ನಲ್ಲಿದೆ ಅಂತ ನೋಡಬಹುದು. ಪ್ರಮುಖ ಹಂತಗಳಲ್ಲಿ ಆಟೋಮೆಟಿಕ್ ಆಗಿ SMS ಕೂಡ ಬರುತ್ತದೆ. ಕ್ಲೇಮ್ ಸಬ್ಮಿಟ್ ಆದಾಗ, ಕ್ಲೇಮ್ ಅಪ್ರೂವ್ ಆದಾಗ ಹಿಂದೆ ಯಾರನ್ನಾದರೂ ಕೇಳಬೇಕಿತ್ತು, ಆಫೀಸ್ ಸುತ್ತಬೇಕಿತ್ತು, ಈಗ ಅದರ ಅವಶ್ಯಕತೆನೇ ಇಲ್ಲ. ಇದನ್ನೇ ರಿಯಲ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಬಹುದು.
4: ಆದ್ರೆ ಈ ಕ್ಲೇಮ್ ಮೊತ್ತ, ಈ ಕ್ಲೇಮ್ ಅಮೌಂಟ್ ಕಾರ್ಮಿಕರಿಗೆ ಹೇಗ್ ಸಿಗತ್ತೆ?
5: ಈ CKS ಪ್ಲಾಟ್ಫಾರ್ಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಡೈರೆಕ್ಟ್ ಆಗಿ ಇಂಟಿಗ್ರೇಟೆಡ್ ಆಗಿದೆ. SBI ಅವರು ಎಲ್ಲಾ ಮೆಂಬರ್ಸ್ ಅವರ ಬ್ಯಾಂಕ್ ಅಕೌಂಟ್ಗೆ ಈ ಕ್ಲೇಮ್ ಅಪ್ರೂವ್ ಆದ ತಕ್ಷಣ ಅಮೌಂಟ್ DBT ಮೂಲಕ ವರ್ಕರ್ ಅವರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದರ ಬಗ್ಗೆ SMS ಕೂಡ ಬರುತ್ತದೆ. ಮಧ್ಯದಲ್ಲಿ ಯಾವ ಬ್ರೋಕರ್ ಅಥವಾ ಮಿಡಲ್ ಮ್ಯಾನ್ ಇರಲ್ಲ.
4: ಕೇಳಿದ್ರೆ ಇದುವರೆಗೂ ಯಲ್ಲಪ್ಪ ಅವರ ಕಥೆಯಲ್ಲಿ ಆದಂತಹ ಬದಲಾವಣೆಯನ್ನ ನೋಡಿದ್ರಿ. 30 ವರ್ಷಗಳ ಹಿಂದಿನ ಜೀವನ ಈಗ ಹೇಗೆ ಬದಲಾಗಿದೆ, ಎಷ್ಟು ಬೇಗ ನಮ್ಮ ದುಡ್ಡು ನಮ್ಮ ಕೈ ಸೇರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಇದೇ ರೀತಿ ಇನ್ನೊಂದು ಕಥೆ ಇದೆ. ಈ CKS ಹೇಗೆ ಕುಟುಂಬದ ಅತ್ಯಂತ ಕಷ್ಟದ ಸಮಯದಲ್ಲೂ ನೆರವಾಗುತ್ತೆ ಅನ್ನೋದನ್ನ ಹೇಳ್ತೇನೆ. ಯಲ್ಲಪ್ಪ ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಚಂದ್ರಮ್ಮ ಅನ್ನೋರು ವಾಸವಾಗಿದ್ರು. ಅವರ ಗಂಡ ಕೂಡ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಒಂದು ದಿನ ಗಣಿ ಅಪಘಾತದಲ್ಲಿ ಅವರು ನಿಧನರಾದ್ರು. ಅವರಿಗೆ ಇಬ್ರು ಚಿಕ್ಕ ಮಕ್ಕಳಿದ್ರು. ಚಂದ್ರಮ್ಮ ಅವರಂತಹ ಕುಟುಂಬಕ್ಕೆ CKS ಹೇಗೆ ಸಹಾಯ ಆಗುತ್ತೆ ಶ್ರೀಕಲಾ ಅವರೇ?
5: CKS ಮೂಲಕ ನಾಮಿನಿ ಆಗಿರುವ ಕುಟುಂಬಕ್ಕೆ ಫಿನಾನ್ಷಿಯಲ್ ಅಥವಾ ಹಣದ ಸೆಕ್ಯೂರಿಟಿ ಸಿಗುತ್ತದೆ. ಎಲಿಜಿಬಲ್ ನಾಮಿನಿ ಆಗಿದ್ದಾರೋ ಅವರಿಗೆ ಈ PF ಅಮೌಂಟ್ ಪಾವತಿಸಲಾಗುತ್ತದೆ. ಪೆನ್ಷನ್ ಕೂಡ ಮುಂದುವರಿಯುತ್ತದೆ. ಇವುಗಳಿಗೆ ಅಪ್ಲಿಕೇಶನ್ ಕೂಡ ಅದೇ ಪೋರ್ಟಲ್ ಮೂಲಕ ಮಾಡಬಹುದು. ಇದೆಲ್ಲ ಪೇಪರ್ಲೆಸ್ ಕೆಲಸ ಮತ್ತು ಕ್ಯಾಶ್ಲೆಸ್ ಆಗಿರುವುದರಿಂದ ಬ್ರೋಕರ್ ಮೂಲಕ ಯಾರಾದರೂ ಈ ಕುಟುಂಬವನ್ನು ಎಕ್ಸ್ಪ್ಲಾಯ್ಟ್ ಮಾಡುವ ಅವಕಾಶ ಕಡಿಮೆಯಾಗುತ್ತದೆ. ಚಂದ್ರಮ್ಮ ಅವರು ಅತ್ಯಂತ ಕಷ್ಟದ ದಿನಗಳಲ್ಲಿ ಆಫೀಸಿಂದ ಆಫೀಸ್ಗೆ ಓಡಾಡಬೇಕಾಗಿ ಬರಲಿಲ್ಲ. ತಮ್ಮ ವಿಧವೆ ಪೆನ್ಷನ್ ಕನ್ಫರ್ಮ್ ಆಯಿತು ಅಂತ ಬಂದ ಒಂದು SMS ಅವರಿಗೆ ತುಂಬಾ ದೊಡ್ಡ ಆಧಾರ ನೀಡಿತ್ತು. ಅವರ ಕಷ್ಟದ ಸಮಯದಲ್ಲಿ ಅದು ಒಂದು ಚಿಕ್ಕ ಆದರೆ ಬಹಳ ಮುಖ್ಯ ಸಹಾಯವಾಯಿತು.
4: ಪ್ರಶಾಂತ್, ಯಲ್ಲಪ್ಪ ಹಾಗೂ ಚಂದ್ರಮ್ಮ ಅವರ ಕಥೆಯ ಹಿಂದೆ ಒಂದು ದೊಡ್ಡ ಯಂತ್ರಗಳು ಕೆಲಸ ಮಾಡ್ತಾ ಇದೆ. ಇದೆಲ್ಲವನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ ಶ್ರೀಕಲಾ ಅವರೇ?
5: ಇದೆಲ್ಲವನ್ನ ಮಿನಿಸ್ಟ್ರಿ ಆಫ್ ಕೋಲ್ ಪಾಲಿಸಿ ಮತ್ತು ರೆಗ್ಯುಲೇಷನ್ ನೋಡಿಕೊಳ್ಳುತ್ತದೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಮಿನಿಸ್ಟ್ರಿ ಅವರ ಗೈಡೆನ್ಸ್ ಅಡಿಯಲ್ಲಿ ಕೆಲಸ ಮಾಡುತ್ತವೆ. ಅಡ್ಮಿನಿಸ್ಟ್ರೇಷನ್ಗೆ CKS ನಲ್ಲಿ ಡ್ಯಾಶ್ ಬೋರ್ಡ್ಸ್ ಕೂಡ ಇವೆ. ಕೋಲ್ ಇಂಡಿಯಾ ಆಫೀಷಿಯಲ್ಸ್ ಕ್ಲೇಮ್ ಟ್ರ್ಯಾಕಿಂಗ್ ಮತ್ತು ಆಫೀಸರ್ಸ್ ವರ್ಕ್ ಲೋಡ್ ಬಗ್ಗೆ ಅನಾಲಿಟಿಕಲ್ ರಿಪೋರ್ಟ್ಸ್ ಪಡೆಯಬಹುದು. ರಿಪೋರ್ಟ್ಸ್ ಅನ್ನು PDF ಅಥವಾ Excel ಫಾರ್ಮ್ಯಾಟ್ ನಲ್ಲಿ ಕೂಡ ತೆಗೆದುಕೊಳ್ಳಬಹುದು. ಇದರಿಂದ ಎಲ್ಲಿ ಡಿಲೇ ಆಗುತ್ತಿದೆ ಅಂತ ಆಫೀಷಿಯಲ್ಸ್ ರಿಯಲ್ ಟೈಮ್ ನಲ್ಲಿ ಗುರುತಿಸಬಹುದು. ಆಮೇಲೆ ಅದನ್ನು ಬೇಗ ಪರಿಹರಿಸಬಹುದು. ಯಲ್ಲಪ್ಪ ಅವರ ಕಾಲದಲ್ಲಿ ಫೈಲ್ ತಿಂಗಳುಗಟ್ಟಲೆ ಕಳೆದು ಹೋದರೂ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಈಗ ಡಿಜಿಟಲ್ ಸಿಸ್ಟಮ್ ಮೂಲಕ ಡಿಲೇ ಕೂಡ ಗುರುತಿಸಬಹುದು.
4: ಈಗ ಕಾರ್ಮಿಕರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ, ತೊಡಕು ಬಂದಲ್ಲಿ ಅವರ ಸಮಸ್ಯೆಯನ್ನ ಎಲ್ಲಿ ಹೇಳ್ಕೊಳ್ಳೋದು, ಏನು ಮಾಡಬಹುದು?
5: ಈ CKS ಪೋರ್ಟಲ್ ಅಥವಾ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಗ್ರೀವನ್ಸ್ ಸೆಕ್ಷನ್ ಅಂತ ಇರುತ್ತದೆ. ಈ ಗ್ರೀವನ್ಸ್ ಸೆಕ್ಷನ್ ಮೂಲಕ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ಅಥವಾ grievance@cmpfo.gov.in ಈ ಮೇಲ್ ಅಡ್ರೆಸ್ಗೆ ಇಮೇಲ್ ಕೂಡ ಕಳಿಸಬಹುದು.
6: ಗಮನಿಸಿ, ಯಾರಾದರೂ ಫೋನ್ ಮಾಡಿ ನಾನು CMPFO ಅಥವಾ CKS ಇಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ OTP ಕೇಳಿದ್ದಾರೆ, ಬ್ಯಾಂಕ್ ಡೀಟೇಲ್ಸ್ ಕೇಳಿದ್ದಾರೆ ಅಥವಾ ಹಣ ಕೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ. CMPFO ಫೋನ್ ಮೂಲಕ ಈ ರೀತಿಯ ಡೀಟೇಲ್ಸ್ ಅಥವಾ OTP ಕೇಳುವುದಿಲ್ಲ.
4: ಕೇಳಿದ್ರಲ್ಲ ಶ್ರೋತೃಗಳೇ, ಮೋಹಿತ್ ಅವರ ಮಾತುಗಳನ್ನ, ಯಾವುದೇ ಕಾರಣಕ್ಕೂ ನಿಮ್ಮ ವಿವರಗಳನ್ನ ಯಾರಿಗೂ ಶೇರ್ ಮಾಡಬೇಡಿ. ಕಲ್ಲಿದ್ದಲು ಗಣಿಯಾಳದಲ್ಲಿ ಕೆಲಸ ಮಾಡುವ ಒಬ್ಬ ಕಾರ್ಮಿಕರಿಗೆ ಅವರ ಉಳಿತಾಯ ಸುರಕ್ಷಿತವಾಗಿ ಸ್ಪಷ್ಟವಾಗಿ ತಮ್ಮ ಕೈಯಲ್ಲೇ ಯಾವುದೇ ಭಯ ಅಥವಾ ಅನಗತ್ಯ ವಿಳಂಬವಿಲ್ಲದೆ ಸಿಗ್ತಾ ಇದೆ. ಇದೆಲ್ಲ ಸಾಧ್ಯವಾಗಿದೆ CDAC ನ ಮುಖಾಂತರ. ಸಿಡ್ಯಾಕ್ ಡೇಟಾ ಸೈನ್ಸ್ ಮತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಮೂಲಕ ಅನೇಕ ಜನರ ದಿನನಿತ್ಯದ ಜೀವನದಲ್ಲಿ ಬದಲಾವಣೆ ತರೋದಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಜೊತೆಗೆ ಜನರಿಗೆ ಸೇವೆ ನೀಡುವ ಇಲಾಖೆಗಳಿಗೂ ಮ್ಯಾನ್ಯುಯಲ್ ಕೆಲಸಗಳನ್ನು ಆನ್ಲೈನ್

0: ಇವರೊಂದಿಗೆ ನಿರ್ಮಲಾ ಎಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
0: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:30:34.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
4: ಜ್ಞಾನಪೀಠ ಪ್ರಶಸ್ತಿ.
3: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
4: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
3: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
4: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
3: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
4: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
3: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
4: ಯು ಆರ್ ಅನಂತಮೂರ್ತಿ,
3: ಗಿರೀಶ್ ಕಾರ್ನಾಡ್,
4: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
3: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
4: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
3: ಸಿರಿಗನ್ನಡಂ ಗೆಲುಗೆ,
4: ಸಿರಿಗನ್ನಡಂ ಬಾಳ್ಗೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗೆದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು: ಬಿಷ್ಕೇಕ್ನಲ್ಲಿ 26ನೇ ಎಸ್ಸಿಒ ಶೃಂಗಸಭೆ ಸಂಪನ್ನ, 13ನೇ ಪ್ರಮುಖ ನಿರ್ಣಯಗಳ ಅಳವಡಿಕೆ. ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ, ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವಂತೆ ಎಂಎಸ್ಎಂಇಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ. 3 ದಿನಗಳ ಭೇಟಿಗಾಗಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡೇವೆವೆರ್ ಇಂದು ಭಾರತಕ್ಕೆ ಆಗಮನ. ಹಾಗೂ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್, ಭಾರತದ ಪ್ರಮುಖ ಶಟ್ಲರ್ಗಳಿಂದ ಇಂದು ಅಭಿಯಾನ ಆರಂಭ. ವಾರ್ತೆಗಳ ವಿವರ: ಕಿರ್ಗಿಸ್ತಾನ ರಾಜಧಾನಿ ಬಿಷ್ಕೆಕ್ನಲ್ಲಿ 2 ದಿನಗಳ ಕಾಲ ನಡೆದ 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆಯು 13 ಪ್ರಮುಖ ನಿರ್ಣಯಗಳೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ನಿರ್ಣಯಗಳು ಮುಖ್ಯವಾಗಿ ಭಯೋತ್ಪಾದನಾ ನಿಗ್ರಹ, ಹವಾಮಾನ ವೈಪರೀತ್ಯ ತಡೆ, ಇಂಧನ ಭದ್ರತೆ, ವಿಕೋಪ ನಿರ್ವಹಣೆ ಹಾಗೂ ಡಿಜಿಟಲ್ ಸಹಕಾರದಂತಹ ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿವೆ. ಎಸ್ಸಿಒ ಒಕ್ಕೂಟದ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಐತಿಹಾಸಿಕ ಬಿಷ್ಕೆಕ್ ಘೋಷಣೆಯನ್ನು ಅಂಗೀಕರಿಸಲಾಗಿದ್ದು, 4 ತಿಳುವಳಿಕಾ ಒಪ್ಪಂದಗಳು ಹಾಗೂ 20ಕ್ಕೂ ಹೆಚ್ಚು ಪ್ರಮುಖ ನಿರ್ಧಾರಗಳಿಗೆ ಶೃಂಗಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಇಂಗ್ಲಿಷ್ ಭಾಷೆಯನ್ನು ಎಸ್ಸಿಒ ಸಂಸ್ಥೆಯ ಅಧಿಕೃತ ಭಾಷೆಯನ್ನಾಗಿ ಸೇರ್ಪಡೆಗೊಳಿಸಿರುವುದು ಹಾಗೂ ಸುರಕ್ಷತಾ ಬೆದರಿಕೆಗಳ ನಿಗ್ರಹಕ್ಕಾಗಿ ಜಾಗತಿಕ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸುವುದು ಈ ಶೃಂಗಸಭೆಯ ಅತ್ಯಂತ ಪ್ರಮುಖ ಮೈಲಿಗಲ್ಲಾಗಿದೆ. ಇದರ ಜೊತೆಗೆ ಸಂಘಟಿತ ಅಪರಾಧಗಳು ಮತ್ತು ಗಡಿಯಾಚೆಗಿನ ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆಯಲು, ಕಾನೂನು ಜಾರಿ ಸಂಸ್ಥೆಗಳ ನಡುವೆ ನಿಕಟ ಸಮನ್ವಯ ಸಾಧಿಸಲು ಹಾಗೂ 2030ರವರೆಗೆ ಮಾದಕ ದ್ರವ್ಯ ವ್ಯಸನ ವಿರೋಧಿ ಯೋಜನೆಗೆ ಕಾರ್ಯರೂಪ ನೀಡಲು ಒಪ್ಪಿಗೆ ಸೂಚಿಸಲಾಗಿದೆ. ಹವಾಮಾನ ವೈಪರೀತ್ಯ ನಿಯಂತ್ರಣ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಸಹಕಾರ ವಿಸ್ತರಿಸುವ ಕುರಿತು ಒಕ್ಕೂಟದ ಸದಸ್ಯ ರಾಷ್ಟಗಳು ಮಹತ್ವದ ತೀರ್ಮಾನ ಕೈಗೊಂಡಿವೆ. ಶೃಂಗಸಭೆಯನ್ನು ಉದ್ದೇಶಿಸಿ ನಿನ್ನೆ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಮುಂಬರುವ 25 ವರ್ಷಗಳ ಸುಸ್ಥಿರ ಅಭಿವೃದ್ದಿಗೆ ಸೂಕ್ತ ಮಾರ್ಗದರ್ಶನ ಸೂತ್ರಗಳನ್ನು ರೂಪಿಸಲು ಕರೆ ನೀಡಿದ್ದರು. ಸಭೆಯ ಕುರಿತು ಪ್ರತಿಕ್ರಿಯಿಸಿರುವ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಶೃಂಗಸಭೆಯ ಅಂತಿಮ ನಿರ್ಣಯಗಳು ಪ್ರಾದೇಶಿಕ ಭದ್ರತೆ, ಸಂಪರ್ಕ ಹಾಗೂ ಅಭಿವೃದ್ದಿಯ ವಿಷಯದಲ್ಲಿ ಭಾರತಕ್ಕೆ ಬಲವಾದ ಕಾರ್ಯತಾಂತ್ರಿಕ ವೇದಿಕೆಯನ್ನು ಒದಗಿಸಿಕೊಡಲಿದ್ದು, ಮಧ್ಯ ಏಷ್ಯಾ ಹಾಗೂ ಯುರೇಷಿಯನ್ ಪ್ರದೇಶಗಳೊಂದಿಗೆ ಭಾರತದ ಬಾಂಧವ್ಯವನ್ನು ಮತ್ತಷ್ಟು ಭದ್ರಪಡಿಸಲಿವೆ ಎಂದು ತಿಳಿಸಿವೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಸಹಕಾರ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ರಾಷ್ಟ್ರದ ಕುರಿತು ಒಗ್ಗಟ್ಟಿನ ಭಾವನೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಪ್ರಧಾನಿಯವರ ಕಲ್ಪನೆಯಂತೆ ರೂಪಿಸಲಾದ ಸರಣಿ ಇಲಾಖಾ ಶೃಂಗಸಭೆಗಳಲ್ಲಿ ನಿನ್ನೆ ಆರಂಭಗೊಂಡ ಈ 2 ದಿನಗಳ ಸಮಾವೇಶವು ಮೊದಲನೆಯದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒಂದೇ ವೇದಿಕೆಗೆ ತರುವ ಮೂಲಕ ಪ್ರಮುಖ ಆದ್ಯತೆಗಳ ವಲಯಗಳ ಕುರಿತು ಚರ್ಚಿಸಿ ಕಾರ್ಯತಾಂತ್ರಿಕ ಯೋಜನೆಗಳನ್ನು ರೂಪಿಸುವುದು ಈ ಶೃಂಗಸಭೆಯ ಮುಖ್ಯ ಉದ್ದೇಶವಾಗಿದೆ. ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮ ಎಂಎಸ್ಎಂಇಗಳು ತಮ್ಮ ವಹಿವಾಟಿನ ಒಂದು ಭಾಗವನ್ನು ಸಂಶೋಧನೆ, ಅಭಿವೃದ್ದಿ ಮತ್ತು ತಂತ್ರಜ್ಞಾನ ಉನ್ನತೀಕರಣಕ್ಕೆ ಹೂಡಿಕೆ ಮಾಡುವಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಿನ್ನೆ ನಡೆದ ಎಂಎಸ್ಎಂಇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿಶ್ವವಿದ್ಯಾಲಯಗಳು, ಐಐಟಿಗಳು ಮತ್ತು ಸಂಶೋಧನಾ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಬೆಳೆಸುವ ಮೂಲಕ ಜಾಗತಿಕ ಮಟ್ಟದ ಉದ್ಯಮಗಳಾಗಿ ಬೆಳೆಯಬೇಕು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಲು ಇದು ಅಗತ್ಯ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಮೆರಿಕ, ಬ್ರಿಟನ್, ನ್ಯೂಜಿಲೆಂಡ್, ಒಮಾನ್, ಸ್ವಿಟ್ಜರ್ಲೆಂಡ್ ಮತ್ತು ಯುರೋಪಿಯನ್ ಒಕ್ಕೂಟ ಸೇರಿದಂತೆ ಪ್ರಮುಖ ರಾಷ್ಟಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ ಭಾರತದ ವ್ಯಾಪಾರ ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತರಿಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇಗಳು ಮತ್ತು ಕೈಗಾರಿಕೆಗಳಿಗೆ ಜಾಗತಿಕ ವ್ಯಾಪಾರ ಹಾಗೂ ರಫ್ತು ಕ್ಷೇತ್ರದಲ್ಲಿ ಅಪಾರ ಅವಕಾಶಗಳು ತೆರೆದಿವೆ ಎಂದು ಅವರು ಹೇಳಿದರು. 2012-13ರಲ್ಲಿ ಸುಮಾರು 4.67 ಕೋಟಿ ಇದ್ದ ಎಂಎಸ್ಎಂಇಗಳ ಸಂಖ್ಯೆ ಇದೀಗ ಸುಮಾರು 8 ಕೋಟಿಗೆ ಏರಿಕೆಯಾಗಿದೆ. ಇದು ದೇಶದ ಉದ್ಯಮಶೀಲತಾ ವ್ಯವಸ್ಥೆಯ ವಿಸ್ತಾರ ಮತ್ತು ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿ ನಿನ್ನೆ 16 ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗಳ ವಾರ್ಷಿಕ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿದರು. ನಂತರ ಮಾತನಾಡಿದ ಅವರು, 2025-26 ಸಾಲಿನಲ್ಲಿ ಭಾರತ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉತ್ಪಾದನೆ ಸಾಧಿಸಿದ್ದು, ಇದರಲ್ಲಿ ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗಳು 1.29 ಲಕ್ಷ ಕೋಟಿ ರೂಪಾಯಿ ಕೊಡುಗೆ ನೀಡಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರು 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ಭಾರತಕ್ಕೆ ಆಗಮಿಸಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯ ಹಾಗೂ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಲ್ಲದೆ ಭಾರತ ಯುರೋಪಿಯನ್ ಯೂನಿಯನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದಂತಹ ವಾಣಿಜ್ಯ ಸಮಾವೇಶದಲ್ಲೂ ಭಾಗವಹಿಸಲಿದ್ದಾರೆ. ಬಳಿಕ ಮುಂಬೈಗೆ ತೆರಳಲಿರುವ ಅವರು ವಜ್ರ ಉದ್ಯಮ ಹಾಗೂ ಬಂದರು ವಲಯದ ಪ್ರಮುಖ ಪ್ರತಿನಿಧಿಗಳನ್ನು ಭೇಟಿಯಾಗಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿದರು. 100 ಗುರುತಿಸಲಾದ ಜಿಲ್ಲೆಗಳಲ್ಲಿ ಈ ಯೋಜನೆಯ ಅನುಷ್ಠಾನವನ್ನು ವೇಗಗೊಳಿಸುವುದು, ರೈತರಿಗಾಗಿ ಜಿಲ್ಲಾ ಮಟ್ಟದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದರ ಮೇಲೆ ಸಭೆಯಲ್ಲಿ ಗಮನ ಹರಿಸಲಾಯಿತು. ಕೃಷಿ ಉತ್ಪಾದಕತೆಯ ಹೆಚ್ಚಳ, ಬೆಳೆ ವೈವಿಧ್ಯೀಕರಣ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳಿಗೆ ಉತ್ತೇಜನ, ಇಳುವರಿ ನಂತರದ ದಾಸ್ತಾನು ಸಾಮರ್ಥ್ಯ ಹೆಚ್ಚಳ, ನೀರಾವರಿ ಮೂಲಸೌಕರ್ಯ ಅಭಿವೃದ್ಧಿ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲಕ್ಕೆ ಹೆಚ್ಚಿನ ಪ್ರವೇಶ ಸಕ್ರಿಯಗೊಳಿಸುವುದು ಹಾಗೂ ಆಡಳಿತ ಮತ್ತು ಸೇವಾ ವಿತರಣೆಯನ್ನು ಸುಧಾರಿಸುವುದು ಈ ಯೋಜನೆಯ 6 ಪ್ರಮುಖ ಉದ್ದೇಶಗಳಾಗಿವೆ. ಇದರ ಜೊತೆಗೆ ಸಚಿವರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಜಲಾನಯನ ಅಭಿವೃದ್ಧಿ ಘಟಕದ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬರಮುಕ್ತ ಭಾರತ ಎಂಬ ಗುರಿ ಸಾಧಿಸಲು ಜಲಾನಯನ ಅಭಿವೃದ್ಧಿಯು ಒಂದು ಪ್ರಮುಖ ಸಾಧನವಾಗಿದೆ ಎಂದು ಅವರು ತಿಳಿಸಿದರು. ಚೀನಾದ ಗಾಂಗ್ಡಾಂಗ್ ಪ್ರಾಂತ್ಯದ ಶೆಂಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಇಂದು ಭಾರತದ ಪ್ರಮುಖ ಶಟ್ಲರ್ಗಳಾದ ಲಕ್ಷ್ಯ ಸೇನ್, ಕಿಡಂಬಿ ಶ್ರೀಕಾಂತ್, ತಾನ್ವಿ ಶರ್ಮಾ ಸಿಂಗಲ್ಸ್ ವಿಭಾಗದಲ್ಲಿ ಹಾಗೂ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ನಲ್ಲಿ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಇದಕ್ಕೂ ಮುನ್ನ ನಿನ್ನೆ ಭಾರತದ ಉನ್ನತಿ ಹೂಡಾ ಪಂದ್ಯಾವಳಿಯಿಂದ ಹೊರಬಿದ್ದರು. ವಿಶ್ವದ 25ನೇ ಶ್ರೇಯಾಂಕಿತ ಹೂಡಾ ಸೌತ್ ಕೊರಿಯಾದ ವಿಶ್ವದ 12ನೇ ಶ್ರೇಯಾಂಕಿತರಾದ ಕಿಮ್ ಗಾಯುನ್ ವಿರುದ್ದ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ 10-21, 18-21 ಅಂತರದಲ್ಲಿ ಸೋಲನುಭವಿಸಿದರು. ಇನ್ನು ಪುರುಷರ ಡಬಲ್ಸ್ನಲ್ಲಿ ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ತಮ್ಮ ಮೊದಲನೇ ಪಂದ್ಯದಿಂದ ಹಿಂದೆ ಸರಿದು ಪಂದ್ಯಾವಳಿಯಿಂದ ಹೊರನಡೆಯಿತು. ಈ ಜೋಡಿ ಚೀನಾದ ಚೆನ್ ಬೋ ಯಾಂಗ್ ಮತ್ತು ಲಿಯು ಇ ಜೋಡಿ ವಿರುದ್ದ 8-11 ಹಿನ್ನಡೆಯಲ್ಲಿದ್ದರು. ಅಫ್ಘಾನಿಸ್ತಾನ ವಿರುದ್ದದ ನಡೆಯಲಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಗೆ 15 ಸದಸ್ಯರ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. ಶ್ರೇಯಸ್ ಅಯ್ಯರ್ ಭಾರತ ತಂಡದ ನಾಯಕರಾಗಿ ಹಾಗೂ ತಿಲಕ್ ವರ್ಮಾ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಮುಖ ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ಫಿಟ್ನೆಸ್ ದೃಢೀಕರಣಕ್ಕೆ ಒಳಪಟ್ಟು ತಂಡಕ್ಕೆ ಮರಳಿದ್ದಾರೆ. ನಿತೇಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಮತ್ತು ಹರ್ಷಿತ್ ರಾಣಾ ಕೂಡ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಅಫ್ಘಾನಿಸ್ತಾನ ಆತಿಥ್ಯ ವಹಿಸಲಿರುವ ಈ ಸರಣಿಯ ಪಂದ್ಯಗಳು ಇದೇ 13, 15 ಮತ್ತು 17 ನಡೆಯಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಷ್ಕೆಕ್ನಲ್ಲಿ 26ನೇ ಎಸ್ಸಿಒ ಶೃಂಗಸಭೆ ಸಂಪನ್ನ, 13 ಪ್ರಮುಖ ನಿರ್ಣಯಗಳ ಅಳವಡಿಕೆ. ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ, ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವಂತೆ ಎಂಎಸ್ಎಂಇಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ. 3 ದಿನಗಳ ಭೇಟಿಗಾಗಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡೆ ವೆವೆರ್ ಇಂದು ಭಾರತಕ್ಕೆ ಆಗಮನ. ಹಾಗೂ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಭಾರತದ ಪ್ರಮುಖ ಶಟ್ಲರ್ಗಳಿಂದ ಇಂದು ಅಭಿಯಾನ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಯಲ್ಲಿರುವ ಶ್ರಾವಣ ಬಂತು ಚಿತ್ರದಿಂದ ಆಯ್ದ ಗೀತೆ ಸಾಹಿತ್ಯ ಚಿ ಉದಯಶಂಕರ್, ರಾಗ ಸಂಯೋಜನೆ ಎಂ ರಂಗರಾವ್ ಅವರದಾಗಿದೆ.

ಈಗ ಒಂದು ರಂಗಗೀತೆಯನ್ನು ಕೇಳೋಣ. ಹಂಸಲೇಖ ಅವರು ರಾಗ ಸಂಯೋಜಿಸಿ ಆಕಸ್ಮಿಕ ಚಿತ್ರಕ್ಕಾಗಿ ಅಳವಡಿಸಿದ್ದಾರೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಸಮಯ ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: equivalent and forms the pioneer. And finally, scientists from the Zoological Survey of India in collaboration with ICAR, Center Marine Fisheries Research Institute, and international experts have discovered a new species of deep sea skate in the Arabian Sea off India's southwestern coast and forms the pioneer. And with that, it's back to you, Shagun.
1: Thank you, Renu. And now before we end the bulletin, the headlines once again. Prime Minister Narendra Modi renews call to embrace Swadeshi goods and avoid unnecessary purchase of gold and destination weddings abroad. Prime Minister to address valedictory session of departmental summit of Jal Shakti Ministry in New Delhi today. Government reduces stock holding limit of sugar from 4 to 2,000 quintals. US begins fresh strikes on IRGC targets inside Iran, explosions heard in Bandar Abbas and Hormuz. Indian forensic team begins DNA analysis to identify flash flood victims in Nepal. And India's leading shuttlers Lakshya Sen, Kidambi Srikanth and Tanvi Sharma to begin their campaigns at China Masters Super 750 in Shenzhen today. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
4: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಉಜ್ಮಾ ನಾಹಿದ್. ಯುನಾನಿ ಮುಖ್ಯ ವೈದ್ಯಾಧಿಕಾರಿಗಳು, ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ, ಬೆಂಗಳೂರು. ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾದ ಹುಣ್ಣುಗಳು, ಕಜ್ಜಿ, ಕುರ, ದದ್ದುಗಳು ಸಾಮಾನ್ಯವಾಗಿ ರಕ್ತ ಅಶುದ್ಧಿಗೊಳ್ಳುವ ಕಾರಣ ಉಂಟಾಗುತ್ತವೆ. ಕೆಲವೊಮ್ಮೆ ಇದರ ಜೊತೆಗೆ ಶಿಲೀಂಧ್ರಗಳ ಸೋಂಕಿನಿಂದಲೂ ಉಂಟಾಗುತ್ತವೆ. ಅನುವಂಶಿಕ, ಜಂತುಹುಳುಗಳು, ಮೈನೂರತೆಯೂ ಕಾರಣಗಳಲ್ಲೊಂದು. ಇವುಗಳಿರುವ ಕಡೆ ಅತಿಯಾದ ತುರಿಕೆ ಕಂಡುಬಂದು ಒಮ್ಮೊಮ್ಮೆ ಕೀವು ಸೋರುವಿಕೆಯೂ ಕಾಣಿಸಿಕೊಳ್ಳಬಹುದು. ಕಾಯದ ಗಲೆಗಳು ಕಾಣಿಸಿಕೊಳ್ಳುತ್ತವೆ. ಶಿಲೀಂಧ್ರ ಸೋಂಕು ತಗುಲಿದಾಗ ಅನ್ಯ ತರಹದ ಶಿಲೀಂಧ್ರಗಳು ಕಾಣಿಸಿಕೊಳ್ಳುತ್ತವೆ. ತಲೆಯಲ್ಲಿ ಗಡ್ಡ ಬೆಳೆಯುವ ಜಾಗದಲ್ಲಿ, ಮೀಸೆ ಹಾಗೂ ಹುಬ್ಬುಗಳಿರುವ ಕಡೆ, ಉಗುರುಗಳಲ್ಲಿ, ಪಾದಗಳಲ್ಲಿ ಇತ್ಯಾದಿ. ತಲೆಯ ಶಿಲೀಂಧ್ರ ಸೋಂಕಿನ ತೀವ್ರತೆ ಹೆಚ್ಚಾಗಿರುತ್ತದೆ. ಇದು ಕೂದಲಿನ ಬೇರುಗಳ ತನಕ ಹರಡಿದ್ದು ಹಲವಾರು ಮೊಟ್ಟೆಗಳು ಉತ್ಪತ್ತಿಯಾಗಿರುತ್ತವೆ. ತೀವ್ರವಾದ ತುರಿಕೆ ಹಾಗೂ ಒಣಹೊಟ್ಟು ಕಾಣಿಸಿಕೊಳ್ಳುತ್ತದೆ. ದೇಹದಲ್ಲಿ ಈ ಸೋಂಕು ಸಾಮಾನ್ಯವಾಗಿ ಮುಖ, ಕತ್ತು, ಒಮ್ಮೊಮ್ಮೆ ಸೊಂಟಕ್ಕೂ ಬೆವರಿನ ಕಾರಣದಿಂದ ಹರಡುತ್ತದೆ. ಬೇಸುಗೆಯಲ್ಲಿ ಹೆಚ್ಚು ಹೊತ್ತು ಕಾಲ ಪಾದಗಳಿಗೆ ಚಪ್ಪಲಿ ಧರಿಸದೇ ಇರುವ ಕಾರಣ, ಹೆಚ್ಚು ಹೊತ್ತು ಕಾಲ ಪಾದಗಳನ್ನು ಒದ್ದೆಯಿಡಬೇಕಾದ ಸಂಭವ ಬಂದಾಗ, ಕಾಲು ಚೀಲಗಳನ್ನು ಬದಲಾಯಿಸದೇ ಇರುವ ಕಾರಣ, ಸಾರ್ವಜನಿಕ ಸ್ನಾನ ಕೊಠಡಿಗಳು, ಈಜುಕೊಳಗಳನ್ನು ಉಪಯೋಗಿಸುವುದರಿಂದಲೂ ಈ ಒಂದು ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಕಂಕಳುಗಳ ಸಂಧಿಗಳಲ್ಲಿ, ಜನನೇಂದ್ರಿಯಗಳ ಅಕ್ಕಪಕ್ಕದ ಜಾಗಗಳಲ್ಲಿಯೂ ಸೋಂಕು ತಗುಲುವ ಸಾಧ್ಯತೆ ಇರುತ್ತದೆ. ಸೋಂಕು ತಗುಲಿ ಅವುಗಳ ಲಕ್ಷಣಗಳು ಗೋಚರಿಸುವ ಕಾಲ 10-14 ದಿವಸಗಳು. ಯುನಾನಿ ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಚರ್ಮ ರೋಗಗಳಿಗೆ ಮುನ್ಸಿಡ್ ಮುಸ್ಸಿಲ್ ಚಿಕಿತ್ಸೆಯನ್ನು ಅನುಸರಿಸಿ, ನಂತರ ಅಶುದ್ಧ ರಕ್ತವನ್ನು ಶುದ್ಧಗೊಳಿಸಲು ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಸಿದ್ಧೌಷಧಿಗಳನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ. ಮಾಜುನೆ ಉಷ್ಬಾ, ಇತ್ರಿಫಿಲೆ ಶಹಿದ್ರಾ, ಹಬ್ಬೆ ಮುಸಫಿಯ ಖೂನ್, ಶರ್ಬತೆ ಉನಾಬ್, ಮಾಜುನೆ ಚೋಪ್ಚೀನಿ ಇತ್ಯಾದಿಗಳು. ಗಾಯಗಳಿಗೆ ಲೇಪಿಸಲು ಅತ್ಯಂತ ಪರಿಣಾಮಕಾರಿಯಾದ ಮುಲಾಮುಗಳು ಲಭ್ಯ ಇವೆ. ಮರಹಮೆ ಖೂಬಾ, ಮರಹಮೆ ಕಾಫುರಿ, ಮರಹಮೆ ಸಾದ ಇತ್ಯಾದಿ. ಇವುಗಳನ್ನೆಲ್ಲ ಯುನಾನಿ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಅನುಸರಿಸಿ ಸೇವಿಸಿ ಬಳಸಬೇಕಾಗುವುದು ಕಡ್ಡಾಯವಾಗುತ್ತದೆ. ಮುನ್ಸಿಜ್ ಹಾಗೂ ಮುಸಿಲ್ ಚಿಕಿತ್ಸಾ ಕ್ರಮವು ಸಹ ಶರೀರವನ್ನು ಶೋಧಿಸಿ ನವಚೈತನ್ಯವನ್ನುಂಟು ಮಾಡಲು ಅಳವಡಿಸಲ್ಪಟ್ಟ ಒಂದು ಚಿಕಿತ್ಸಾ ಕ್ರಮವಾಗಿದೆ. ಮುನ್ಸಿಜ್ ಔಷಧಿಗಳನ್ನು ಕೊಡೋದ್ರಿಂದ ದೇಹದಲ್ಲಿ ಬಹಳ ಕಾಲದಿಂದ ಉಳಿದುಕೊಂಡಿರುವ ಹಾಗೂ ತೀಕ್ಷ್ಣವಾದ ಸ್ನಿಗ್ಧದಿಂದ ಕೂಡಿದ ಅನಗತ್ಯ ದೋಷಗಳು ಉಲ್ಬಣಗೊಂಡು ತೆಳುವಾದ ರೂಪಕ್ಕೆ ಮಾರ್ಪಾಡು ಹೊಂದಿ ಸುಲಭವಾಗಿ ಚಲಿಸುವಂತಾಗುತ್ತವೆ. ನಂತರ ಮುಸಿಲ್ ಚಿಕಿತ್ಸಾ ಕ್ರಮದ ಮೂಲಕ ಇವುಗಳನ್ನು ವಾಮನ ಇಲ್ಲವೇ ಮೃದು ಹಾಗೂ ತೀಕ್ಷ್ಣ ವಿರೇಚಕಗಳ ಮೂಲಕ ಹೊರಹಾಕಲಾಗುತ್ತದೆ. ಮುನ್ಸಿಜ್ ಮುಸಿಲ್ ಔಷಧಿಗಳನ್ನು ಗಿಡಮೂಲಿಕೆಗಳಿಂದ ರೋಗದ ದೋಷಕ್ಕನುಸಾರ ತಯಾರಿಸಲಾಗಿರುತ್ತದೆ. ಮತ್ತೊಂದು ಯುನಾನಿಯ ವಿಶೇಷ ಚಿಕಿತ್ಸಾ ಕ್ರಮ ತಾಲಿಖ್ ಅಥವಾ ಜಿಗಣೆ ಚಿಕಿತ್ಸೆ. ಇದು ಹಲವಾರು ಚರ್ಮ ರೋಗಗಳಿಗೆ, ಪ್ರಮುಖವಾಗಿ ಸೋರಿಯಾಸಿಸ್, ದೀರ್ಘಕಾಲದಿಂದ ಗುಣವಾಗದೇ ಇರುವ ಹುಣ್ಣುಗಳು, ಕುರಗಳು, ಮಧುಮೇಹ ಗಾಯಗಳು, ಅಲ್ಸರ್ಗಳಿಗೆ, ವೆರಿಕೋಸ್ ಹಾಗೂ ವ್ಯಾಸ್ಕ್ಯುಲೈಟಿಕ್ ಅಲ್ಸರ್ಗಳಿಗೆ ಅತ್ಯುತ್ತಮವಾದ ಫಲಿತಾಂಶ ನೀಡುತ್ತದೆ. ಚರ್ಮ ರೋಗಗಳಿಗೆ ಪರಿಣಾಮಕಾರಿಯಾಗುವ ಮತ್ತೊಂದು ಯುನಾನಿಯ ವಿಶೇಷ ಚಿಕಿತ್ಸಾ ಕ್ರಮ ಹಿಜಾಮಾ ಅಥವಾ ಕಪ್ಪಿಂಗ್. ಇದರಲ್ಲಿ ಕಪ್ಗಳನ್ನು ಅಥವಾ ಗಾಜಿನ ಲೋಟಗಳನ್ನು ದೇಹದ ಮೇಲಿಟ್ಟು ಶಾಖ ಅಥವಾ ಸಕ್ಷನಿನ ಮೂಲಕ ಭಾಗಶಃ ನಿರ್ವಾತವನ್ನು ಸೃಷ್ಟಿಸಲಾಗುತ್ತದೆ. ಚರ್ಮದ ಮೇಲ್ಮೈ ಮೇಲೆ ಸೆಳೆಯುವಂತಹ ಪ್ರಕ್ರಿಯೆ ಉಂಟಾಗಿ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ. ನೋವು ಹಾಗೂ ಊತ ಕಡಿಮೆಗೊಳ್ಳುತ್ತದೆ. ದೇಹದ ಆಳದಲ್ಲಿರುವ ಬಾವು

0: ಸ್ಥಳಾಂತರಗೊಂಡು ಮೇಲ್ಭಾಗಕ್ಕೆ ಚಲಿಸುವುದರಿಂದ ಹಾನಿಕಾರಿ ದೋಷಗಳನ್ನು ಹೊರತೆಗೆಯಲು ಸುಲಭವಾಗುತ್ತದೆ. ನಂತರ ದೋಷರಹಿತ ರಕ್ತ ಸಂಚಾರ ಈ ಸ್ಥಳಕ್ಕೆ ಸರಾಗವಾಗಿ ಆಗುವುದರಿಂದ ವ್ಯಾಧಿ ಗಾಯಗಳು ಬೇಗನೆ ಗುಣಮುಖಿಗೊಳ್ಳುತ್ತವೆ. ತಾಲಿ ಹಾಗೂ ಹಿಜಾಮ ಚಿಕಿತ್ಸಾ ಕ್ರಮಗಳನ್ನು ಮುನ್ಸಿಟ್ ಚಿಕಿತ್ಸೆ ನೀಡಿದ ನಂತರ ಕೈಗೊಂಡರೆ ಅತ್ಯುತ್ತಮವಾದ ಫಲಿತಾಂಶ ದೊರಕುತ್ತದೆ. ಯುನಾನಿ ತತ್ವಗಳಲ್ಲೊಂದಾದ ಅಸ್ಬಾಬೆ ಸತ್ತೆ ಜರೂರಿಯ ಚರ್ಮ ರೋಗ ನಿರ್ವಹಣೆ ಹಾಗೂ ನಿರ್ಮೂಲನೆಗೆ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಸ್ವಚ್ಛವಾದ ವಾತಾವರಣ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕ ಸಮರ್ಪಕವಾದ ಆಹಾರ, ಶುದ್ಧವಾದ ನೀರಿನ ಸೇವನೆ ಮತ್ತು ಬಳಕೆ, ವಿಶ್ರಾಂತಿ ಹಾಗೂ ದೈಹಿಕ ಚಟುವಟಿಕೆ, ಮಾನಸಿಕ ಚಟುವಟಿಕೆ, ನಿದ್ರೆ ಮತ್ತು ಎಚ್ಚರ, ವಿಸರ್ಜನೆ ಹಾಗೂ ಧಾರಣ ಶಕ್ತಿ. ಯಾವುದೇ ವ್ಯಕ್ತಿ ಚರ್ಮ ರೋಗಕ್ಕೆ ತುತ್ತಾದಾಗ ಅವರುಗಳು ಉಪಯೋಗಿಸುವ ಬಟ್ಟೆ ಬಾಚಣಿಗೆ ದೈನಂದಿನ ಸಾಮಗ್ರಿಗಳನ್ನು ರೋಗ ಗುಣವಾಗುವವರೆಗೂ ಬೇರೆ ಇಡುವುದೇ ಒಳ್ಳೆಯದು. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಚರ್ಮ ರೋಗಗಳಿಗೆ ಯುನಾನಿ ಪರಿಹಾರ, ಈ ಕುರಿತು ತಿಳಿಸಿದವರು ಡಾಕ್ಟರ್ ಉಸ್ಮಾ ನಾಹೀದ್, ಯುನಾನಿ ಮುಖ್ಯ ವೈದ್ಯಾಧಿಕಾರಿ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಹಂಸಲೇಖ ಅವರು ಸಾಹಿತ್ಯ ಹಾಗೂ ಸಂಗೀತವನ್ನು ಅಳವಡಿಸಿರುವ ಪರ್ವ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು.

ಬಲಗಾಲಿಟ್ಟು ಒಳಗೆ ಬಾ ಚಿತ್ರದ ಗೀತೆಯನ್ನು ಕೇಳೋಣ. ಹೇಮಂತ್ ಹಾಗೂ ಬಿ ಜಯಶ್ರೀಯವರ ಧ್ವನಿಯಲ್ಲಿದೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿದೆ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. 9:05 ಪ್ರಸಾರವಾಗುವ ಗೀತ ಪಲ್ಲವದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು. ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು. ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್ ಎನ್ನು ತೀಶನನು ಬೇಡುತ್ತಿರೋ ಮಂಕುತಿಮ್ಮ. ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್ ಎನ್ನು ತೀಶನನು ಬೇಡುತ್ತಿರೋ ಮಂಕುತಿಮ್ಮ.

0: ಈ ಬೃಹತ್ ಶಕ್ತಿಯ ಸಾವಿರ ಸಂತಾನ ನಾವು ಈ ಭುವಿಯ ಮೇಲಿನ ಮಕ್ಕಳು. ಮಕ್ಕಳ ಲಾಲನೆ ಪಾಲನೆ, ಯೋಗಕ್ಷೇಮ ಚಿಂತನೆ ಎಲ್ಲದರಲ್ಲಿ ಅಮ್ಮ ಪಾರಂಗತೆ. ಸಿಹಿಯಾದ ಹಾಲು ಸಕ್ಕರೆ ಕೊಟ್ಟಾಗೆ ಕೆಮ್ಮಗೋ ಶೀತಕ್ಕೋ ಕಹಿ ಮಾತ್ರೇನೂ ಕೊಡ್ತಾಳೆ. ಜ್ವರ ಮಿತಿ ಮೀರಿದ್ರೆ ಆಕೆ ಚುಚ್ಚುಮದ್ದನ್ನು ಕೊಡಿಸ್ತಾಳೆ. ಇವೆಲ್ಲ ಆಕೆಗೇನು ಆನಂದವೇ? ಖಂಡಿತ ಅಲ್ಲ. ಅವೆಲ್ಲ ಆಯಾ ಕಾಯಿಲೆಗೆ ಆಯಾ ಚಿಕಿತ್ಸೆ ಅಷ್ಟೆ. ಇಷ್ಟೆಲ್ಲ ಇದ್ರೂ ಅನೇಕ ಬಾರಿ ಅಮ್ಮಂಗೆ ಮಕ್ಕಳ ಅಪೇಕ್ಷೆ ಅಥವಾ ಅವಶ್ಯಕತೆ ಗೊತ್ತಾಗೋದೇ ಇಲ್ಲ. ಒಂದು ಗೊಂಬೆನೋ ಅಥವಾ ಒಂದು ಬಣ್ಣದ ಅಂಗಿನೋ ಮಕ್ಕಳು ಬಾಯ್ಬಿಟ್ಟು ಕೇಳಬೇಕು, ಅಮ್ಮ ಕೊಡಿಸ್ಬೇಕು. ಅಷ್ಟೇ ಅಲ್ಲ, ಎಷ್ಟೋ ಬಾರಿ ನಾವು ಆಕೆನ ಮುಂಗಡವಾಗಿಯೇ ಸ್ತುತಿ ಮಾಡಿ ಓಲೈಸಬೇಕು. ಪಕ್ಕದ ಮನೆ ಮಗುಗೆ ನನ್ನ ಹೋಲಿಸ್ಬೇಡ ಅಮ್ಮ, ಶಾಲೆಯಲ್ಲಿ ಯಾವಾಗ್ಲೂ ನಾನೇ ಮೊದಲು ಬರಬೇಕು ಅಂತ ಹೇಳ್ಬೇಡ ಅಮ್ಮ, ಹೀಗೆಲ್ಲ ಕೇಳ್ಕೋಬೇಕು. ಆಗ ಅಮ್ಮ ಪ್ರಸನ್ನಳಾಗಿ ಬಿಡ್ತಾಳೆ, ಭರವಸೆಗಳನ್ನು ಕೂಡ ದಯಪಾಲಿಸ್ತಾಳೆ ಆಕೆ. ಒಬ್ಬ ಲೌಕಿಕ ತಾಯಿಯನ್ನೇ ಹೀಗೆ ಬೇಡ್ಕೊಳ್ಳೋ ನಾವು ಪರಮಾತ್ಮನನ್ನ ಇನ್ನೆಷ್ಟು ಧ್ಯಾನಿಸಬೇಕು. ಡಿವಿಜಿ ಇಲ್ಲಿ ಮಾಡೋದು ಅಂಥದ್ದೇ ಪ್ರಾರ್ಥನೆ. ಆಸೆ ಬೇಡ, ಪಾಶಗಳು ಬೇಡ, ಕಷ್ಟದ ಪರೀಕ್ಷೆಗಳೂ ಬೇಡ, ಪಾಪಗಳ ನೆನಪಿನ ತಾಪವೂ ಬೇಡ. ಪ್ರಭು, ಈ ಯಾವ ನೋವು ನನ್ನ ಬಾಧಿಸದಿರಲಿ, ನಿನ್ನ ಇರವಿನ ಅರಿವು ಸದಾಕಾಲ ನನ್ನಲ್ಲಿ ತುಂಬಿರಲಿ ಅಂತ ಅನವರತ ಭಗವಂತನನ್ನ ಮೊರೆ ಹೋಗ್ತಾರೆ. ಇದೇ ಡಿವಿಜಿ ಧ್ವನಿನ ಟ್ಯಾಗೋರರ ಒಂದು ಕವನದಲ್ಲಿ ಕೂಡ ನಾವು ಗಮನಿಸಬಹುದು. ಆ ಕವನದ ಕೆಲವು ಸಾಲುಗಳು ಹೀಗಿವೆ: ಇದುವೇ ನಿನಗೆನ್ನ ಮೊರೆ ಓ ನನ್ನ ದೊರೆ, ಸುಖ ದುಃಖಗಳನ್ನ ಸಮನಾಗಿ ಸಹಿಸಲು ಹಗುರ ಶಕ್ತಿಯ ನೀಡು, ನನ್ನ ಒಲುಮೆಯೆಲ್ಲ ಸೇವೆಯಲ್ಲಿ ಫಲಿಸುವ ಧೀರತೆಯನ್ನು ಕೊಡು, ದಿನನಿತ್ಯದ ಅಲ್ಪತೆಗಳ ಮೀರಿ ಚೇತನ ಎತ್ತರಕ್ಕೇರುವಂತೆ ಅನುಗ್ರಹಿಸು, ನನ್ನೆಲ್ಲ ಚೈತನ್ಯವನ್ನು ನಿನ್ನ ನಿಶ್ಚಯಗಳಿಗೆ ಒಲವಿ ತುಂಬಿ ಅರ್ಪಿಸುವ ಸಾಮರ್ಥ್ಯ ನೀಡು. ಈ ಇಬ್ಬರು ಮಹೋನ್ನತ ವಿಶ್ವ ಕವಿಗಳಿಗೆ ಭಾಷೆ ಮಾತ್ರ ವ್ಯತ್ಯಾಸ.
1: ನಾನೆಂಬುದೊಂದಂಶವಿತರ ಜಗ ಒಂದಂಶ, ನಾನು ನೀನುಗಳಳಿದ ಸರ್ವೈಕ್ಯವೊಂದು. ನಾನೆಂಬುದೊಂದಂಶವಿತರ ಜಗ ಒಂದಂಶ, ನಾನು ನೀನುಗಳಳಿದ ಸರ್ವೈಕ್ಯವೊಂದು. ಧ್ಯಾನಿಸುತ್ತ ಐಕ್ಯವನು ಪಾಲಿಸುವುದು ಭಯವನು ಜಾಣಿನ ನಾಟಕವು ಮಂಕುತಿಮ್ಮ. ಧ್ಯಾನಿಸುತ್ತ ಐಕ್ಯವನು ಪಾಲಿಸುವುದು ಭಯವನು ಜಾಣಿನ ನಾಟಕವೋ ಮಂಕುತಿಮ್ಮ.

0: ಈ ಆತ್ಮ ಅನ್ನೋದು ಆ ಪರಮಾತ್ಮನದೇ ಒಂದು ತುಣುಕು ಅನ್ನೋದು ಇಲ್ಲಿನ ತತ್ವ. ಹಾಗಾದ್ರೆ ಕಣ್ಣಿಗೆ ನಿಚ್ಚಳವಾಗೇ ಗೋಚರಿಸುವಂಥ ಈ ನಾನು ನೀನು ಜಗತ್ತು, ಇವುಗಳ ಮಾತೇನು? ಇವೆಲ್ಲ ಪ್ರಕೃತಿಯ ಮೋಹ ಅಥವಾ ಶಂಕರರು ಹೇಳೋ ಹಾಗೆ ಮಾಯೆ. ಯಾಕಂದ್ರೆ ನಾನು ನೀನುಗಳು ಅಳಿದ ಸರ್ವೈಕ್ಯವೊಂದೇ ಬ್ರಹ್ಮಸತ್ಯ, ಅದನ್ನ ಧ್ಯಾನಿಸು ಅಂತಾರೆ ಡಿ ವಿ ಜಿ. ಇಲ್ಲಿ ಒಂದು ಜಾಣ ನಾಟಕವನ್ನು ಕೂಡ ನಾವು ಆಡಬೇಕಂತೆ. ಒಂದನ್ನು ಅಂದ್ರೆ ಆ ಬ್ರಹ್ಮ ವಸ್ತುವನ್ನು ಚಿಂತಿಸಬೇಕು, ಆದರೆ ಎರಡನ್ನೂ ಅಂದ್ರೆ ಆತ್ಮವ್ಯಾಪಾರವನ್ನು ಮತ್ತು ಬ್ರಹ್ಮ ಚಿಂತನೆಯನ್ನು ಒಟ್ಟೊಟ್ಟಿಗೆ ತಾತ್ವಿಕವಾಗಿ ನಿಭಾಯಿಸಬೇಕಂತೆ. ಹಾಗೆ ಮಾಡಿದಾಗ ತಾಪತ್ರಯದ ಪೀಡೆಗಳು ಸಹನೀಯವಾಗತ್ವೆ ಅನ್ನೋದು ಅವರ ಅಭಿಪ್ರಾಯ. ಈ ನಾನು ನೀನು ಅಳಿದ ಒಂದೇ ಸತ್ಯವನ್ನ ಎಂಥ ನಿಷ್ಠೆಯಿಂದ ಪರಿಭಾವಿಸಬೇಕು ಅನ್ನೋದಕ್ಕೆ ಡಿ ವಿ ಜಿ ಅವರೇ ಒಂದು ಕಡೆ ಸೊಗಸಾದ ಉದಾಹರಣೆ ಕೊಡ್ತಾರೆ. ಒಂದು ಸಾರಿ ಅವರು ಗೆಳೆಯರೆಲ್ಲ ಸೇರಿ ಸತ್ಕಾಲಕ್ಷೇಪ ಮಾಡ್ತಾ ಇದ್ರು. ಸಹಜವಾಗಿ ಅಲ್ಲಿ ಬಂದದ್ದೆಲ್ಲ ಸದ್ವಿಚಾರಗಳೇ. ಆ ಗುಂಪಿನಲ್ಲಿ ಸರ್ವಂ ಶಿವಮಯಂ ಅಂತ ಮನಸಾರೆ ನಂಬಿದ್ದ ವ್ಯಕ್ತಿ ಒಬ್ರಿದ್ರು. ಅವ್ರನ್ನ ಪರಿಹಾಸ ಮಾಡಕ್ಕೆ ಅಂತಲೇ ಇನ್ನೊಬ್ರು ಒಂದು ಪದ್ಯ ಕಟ್ಟಿದ್ರು. ಶಿವ ನೀ ಹ್ಯಾಂಗಾದ್ಯೋ ಎಲೆಮರುಳೆ, ಶಿವ ನೀ ಹ್ಯಾಂಗಾದ್ಯೋ, ಶಿವ ನೀನಾದರೆ ಶಿವನರ್ಧಾಂಗಿಯು ನಿನಗೇನಾಗಬೇಕೋ, ಎಲೆಮರುಳೆ ಶಿವನರ್ಧಾಂಗಿಯು ನಿನಗೇನಾಗಬೇಕೋ. ಕೂಡಲೇ ಆ ಶಿವ ವಿಶ್ವಾಸಿ ಪ್ರಶಾಂತತೆಯಿಂದ ಮುಗುಳ್ನಗ್ತಾ ಕೂಡಲೇ ತಾವೂ ಒಂದು ಪದ್ಯ ಕಟ್ಟಿನೇ ಉತ್ತರಿಸಿದ್ರು. ಶಿವನಿ ಹ್ಯಾಂಗಲ್ಲೋ ಎಲೆಮರುಳೆ, ಶಿವನಿ ಹ್ಯಾಂಗಲ್ಲೋ, ಶಿವನೇ ಎಲ್ಲವಾಗಿರೆ ಶಿವನರ್ಧಾಂಗಿಯು ಶಿವನೇ ಅಲ್ಲವೇನೋ, ಶಿವನೇ ಎಲ್ಲವಾಗಿರೆ ಶಿವನರ್ಧಾಂಗಿಯು ಶಿವನೇ ಅಲ್ಲವೇನೋ. ಆ ಶ್ರದ್ಧಾವಂತ ಮಾತಿಂದ ಮನಸ್ಸಿಂದ ಬುದ್ಧಿಯಿಂದ ಶಿವತತ್ವವನ್ನ ನಂಬಿದ್ರು. ಅಲ್ಲಿ ಯತ್ಕಿಂಚಿತ್ ಕಾಪಟ್ಯ ಇಲ್ಲ, ಸಂಶಯದ ಸುಳಿವು ಇಲ್ಲ. ಆ ಹೃದಯ ಸಿದ್ಧತೆ ಅಷ್ಟೊಂದು ಪ್ರಾಮಾಣಿಕವಾಗಿದ್ದರಿಂದಲೇ ಅಂಥದೊಂದು ತತ್ವಪೂರ್ಣ ಆಶುಕವಿತ್ವ ಅವರಿಂದ ಹೊರಹೊಮ್ಮಿತು. ಈ ರೀತಿಯ ಬ್ರಹ್ಮ ವಿಶ್ವಾಸ ಮತ್ತು ಜತೆ ಜತೆಗೆ ಲೋಕವ್ಯವಹಾರಗಳಲ್ಲಿ ಒಂದು ಸಮನ್ವಯ, ಇವೆರಡನ್ನ ನಾವು ಸಾಧಿಸಿಕೊಳ್ಬೇಕು ಅನ್ನೋದು ಡಿ ವಿ ಜಿ ನಮಗೆ ಬೋಧಿಸೋ ತತ್ವರಹಸ್ಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:01. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸ್ತಿದ್ದೀರಾ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮವನ್ನು ಈ ಆಪ್ ಮೂಲಕ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲಿಯೇ ಇದ್ದರೂ ಕೇಳಬಹುದು.
1: ಹಿಂದಿ ಭಾಷಾ ಕೆ ಕಾರ್ಯಕ್ರಮ, ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ.
2: ಬಿಹಾರ್ ಕೆ ಸಭಿ ಭಾಷಾ ಕೆ ಕಾರ್ಯಕ್ರಮ ಕೋ ಸುನು.
3: ಬಾಂಗ್ಲಾ ಭಾಷಾ ಅಕೌಂಟ್ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন.
4: আতে মারাঠি ভাষা নিউজ অন AIR অ্যাপ মধ্যে উপলব্ধ আছে.
5: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
1: കാശ്മീർ സബൈൻ ഹിന്ദ് പ്രോഗ്രാം തിച്ച് AIR ആപ്പ് ദൃശ്യം.
0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ, 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
6: ಈಗ ಗೀತ ಪಲ್ಲವ, ಹೊಸ ಕನ್ನಡ ಚಿತ್ರಗೀತೆಗಳು.

ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳ್ತಿದ್ದೀರಾ. ಅನೂಪ್ ಐಶ್ವರ್ಯ ರಂಗರಾಜನ್ ಹಾಗೂ ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ನರೇಶ್ ಕುಮಾರ್ ಹೆಚ್ಎನ್, ಸಂಗೀತ ಅಜನೀಶ್ ಬಿ ಲೋಕನಾಥ್.

ಸಂಜಿತ್ ಹೆಗಡೆ ಹಾಗೂ ಸಿದ್ ಶ್ರೀರಾಮ್ ರವರ ಕಂಠಸಿರಿಯಲ್ಲಿ ಬ್ರಹ್ಮಾಸ್ತ್ರ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಯೋಗರಾಜ ಭಟ್, ಸಂಗೀತ ಪ್ರೀತಮ್.

ಅಮಲಾ ಚೇಬೋಲು ಹಾಗೂ ಸಂತೋಷ್ ವೆಂಕಿಯವರ ಯುಗಳಧ್ವನಿಯಲ್ಲಿ ಪುಷ್ಪ ಭಾಗ ಎರಡು ಚಿತ್ರದ ಗೀತೆ, ಸಾಹಿತ್ಯ ವರದರಾಜ ಚಿಕ್ಕಬಳ್ಳಾಪುರ ಹಾಗೂ ಸಿಜು ತುರವೂರು ದೇವಿಶ್ರೀ ಪ್ರಸಾದ್ ಅವರ ರಾಗ ಸಂಯೋಜನೆ ಈ ಗೀತೆಗಿದೆ.

ಅವನೇ ಶ್ರೀಮನ್ನಾರಾಯಣ ಚಿತ್ರದಿಂದ ಆಯ್ದ ಗೀತೆ ಅನುರಾಗ್ ಕುಲಕರ್ಣಿ ಹಾಗೂ ಅನನ್ಯ ಭಟ್ ಸಂಗಡಿಗರ ಧ್ವನಿಯಲ್ಲಿದೆ. ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ಸಂಗೀತ ಚರಣ್ ರಾಜ್.

ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ನಿಮ್ಮ ಬಾನುಲಿ ಗೆಳತಿ ಲಕ್ಷ್ಮೀ ಬಿಆರ್ ಮಾಡುವ ಸ್ವಾಗತ. ಎಂದಿನಂತೆ ನಮ್ಮ ನೆಚ್ಚಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮಾತು, ಮಾಹಿತಿ, ಮನರಂಜನೆ, ಸುಮಧುರ ಗೀತೆಗಳು ಪ್ರಸಾರವಾಗಲಿದೆ.

ಪ್ರತಿದಿನ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಏನೆಲ್ಲ ರುಚಿ ರುಚಿಯಾದ ಅಡುಗೆಗಳು ತಯಾರಾಗುತ್ತೆ ಅಲ್ವಾ? ಇಂಗು ತೆಂಗು ಇದ್ರೆ ಮಂಗಣ್ಣನೂ ರುಚಿಯಾಗಿ ಅಡುಗೆ ಮಾಡುತ್ತೆ ಅನ್ನೋ ಮಾತಿದೆ. ನಮ್ಮ ನಿಮ್ಮೆಲ್ಲರ ಅಡುಗೆ ಮನೆಯಲ್ಲಿ ತೆಂಗಿನಕಾಯಿ ಅಷ್ಟು ಸಾಮಾನ್ಯ. ತೆಂಗಿನಕಾಯಿ ಇಲ್ಲದ ಅಡುಗೆ ಹೇಗೆ ರುಚಿಯಾಗಿರೋಕೆ ಸಾಧ್ಯ? ದೋಸೆ ಇಡ್ಲಿ ಜೊತೆಗಂತೂ ತೆಂಗಿನಕಾಯಿ ಚಟ್ನಿ ಇಲ್ಲದೆ ಹೇಗೆ ಬೆಳಗಿನ ಉಪಹಾರ ಚೆನ್ನಾಗಿರುತ್ತೆ? ಅಡುಗೆಯಿಂದ ಪೂಜೆವರೆಗೆ, ಹಳ್ಳಿಯ ಬದುಕಿನಿಂದ ಕರಾವಳಿ ಸಂಸ್ಕೃತಿಯವರೆಗೆ, ಎಣ್ಣೆಯಿಂದ ಸೌಂದರ್ಯ ವರ್ಧಕಗಳವರೆಗೆ, ಎಳನೀರಿನಿಂದ ಆಹಾರದವರೆಗೆ ತೆಂಗು ನಮ್ಮ ಬದುಕಿನ ಎಷ್ಟೋ ಕಡೆಗಳಲ್ಲಿ ಜೊತೆಗಿದೆ. ಇಂದು ವಿಶ್ವ ತೆಂಗಿನಕಾಯಿ ದಿನ. ತೆಂಗಿನ ಮರವನ್ನು ನಾವು ಕೇವಲ ಒಂದು ಮರ ಅಂತ ನೋಡಲ್ಲ, ಅದು ಕಲ್ಪವೃಕ್ಷ, ರೈತರ ಬದುಕಿನ ಭಾಗ, ಕುಟುಂಬದ ಆದಾಯದ ಭಾಗ, ನಮ್ಮ ಆಹಾರ ಸಂಸ್ಕೃತಿಯ ಭಾಗ ಆಗಿದೆ. ಹಾಗಾದರೆ ನಮ್ಮ ಅಡುಗೆ ಮನೆಯ ಈ ತೆಂಗಿನಕಾಯಿ ವಿಶ್ವ ಮಟ್ಟದಲ್ಲಿ ಹೇಗೆ ಇಷ್ಟು ಮಹತ್ವ ಪಡೀತು? ಆ ವಿಚಾರವಾಗಿ ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಒಂದು ಗೀತೆಯನ್ನು ಕೇಳಿ ಬರೋಣ. ಚಂದ್ರಚಕೋರಿ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಎಸ್ ಎ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ.

0: ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಅಂದ್ರೆ ನಾನು
0: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
0: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯಾ? ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
1: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಕೇಳುಗರೆ, ತೆಂಗು ಅಂತ ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಬರೋ ಮೊದಲು ಏನು ಬರುತ್ತೆ? ಚಟ್ನಿನ, ತೆಂಗಿನಕಾಯ, ಎಳ್ನೀರ, ಪೂಜೆ ಪುನಸ್ಕಾರ, ದೇವಸ್ಥಾನಕ್ಕೆ ಹೋದಾಗ ನೈವೇದ್ಯಕ್ಕೆ ಒಡೆಯೋ ತೆಂಗಿನಕಾಯ, ಬಹುಶಃ ಪ್ರತಿಯೊಬ್ಬರಿಗೂ ಒಂದೊಂದು ನೆನಪು. ಆದರೆ ತೆಂಗು ಕೇವಲ ನಮ್ಮ ಮನೆಯ ವಿಷಯ ಅಲ್ಲ, ಜಗತ್ತಿನ ಅನೇಕ ಉಷ್ಣವಲಯದ ದೇಶಗಳಲ್ಲಿನ ಕೋಟ್ಯಂತರ ಜನರ ಬದುಕಿನ ಭಾಗ. ಪ್ರತಿ ವರ್ಷ ಸೆಪ್ಟೆಂಬರ್ 2 ವಿಶ್ವ ತೆಂಗು ದಿನ ಆಚರಿಸಲಾಗುತ್ತೆ. ಈ ದಿನದ ಉದ್ದೇಶ ತೆಂಗಿನ ಮಹತ್ವವನ್ನು ನೆನಪಿಸೋದು ಮಾತ್ರ ಅಲ್ಲ, ತೆಂಗು ಬೆಳೆಯುವ ರೈತರು, ತೆಂಗಿನ ಆಧಾರಿತ ಉದ್ಯಮಗಳು, ತೆಂಗಿನ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಜಾಗೃತಿ ಮೂಡಿಸೋದು ಇದರ ಉದ್ದೇಶ. ತೆಂಗು ಬೆಳೆಯೋಕೆ ಬಿಸಿಯಾದ ಹವಾಮಾನ ಬೇಕು. ಸಮುದ್ರದ ಗಾಳಿ ಬೀಸುವ ಕರಾವಳಿ ಪ್ರದೇಶಗಳಲ್ಲಿ ತೆಂಗಿನ ಮರಗಳು ಸಾಲು ಸಾಲಾಗಿ ನಿಂತಿರೋ ದೃಶ್ಯ ನಮಗೆ ಪರಿಚಿತ. ತೆಂಗಿನ ಮರದಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಆಲೋಚಿಸಿದರೆ, ಎಳನೀರು, ಕಾಯಹಾಲು, ತೆಂಗಿನೆಣ್ಣೆ, ನಾರು, ಗರಿ, ತೆಂಗಿನ ತುರಿ, ಚಿಪ್ಪು, ಹೀಗೆ ಹೇಳ್ತಾ ಹೋದರೆ ಇನ್ನೂ ಅನೇಕ. ಅದಕ್ಕೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರೀತೀವಿ. ಬನ್ನಿ, ಈ ಗೀತೆನ ಕೇಳ್ಕೊಂಡು ಬರೋಣ.

ನಮ್ಮಂಥ ಜನಸಾಮಾನ್ಯರಿಗೆ ತೆಂಗಿನಕಾಯಿ ಅಂಗಡಿಗಳಲ್ಲಿ, ಸಂತೆಯಲ್ಲಿ, ಮಾಲ್ಗಳಲ್ಲಿ ನಿರ್ದಿಷ್ಟ ಬೆಲೆಗೆ ಸಿಗುತ್ತೆ. ಒಬ್ಬ ರೈತ ತನ್ನ ತೋಟದಲ್ಲಿ ಹೇಗೆ ತೆಂಗಿನಕಾಯಿ ಬೆಳೆಸ್ತಾನೆ ಅಂತ ಆಲೋಚಿಸಿದಾಗ, ಬೆಳಗ್ಗೆ ಬೇಗ ಎದ್ದು ತೋಟಕ್ಕೆ ಹೋಗೋ ರೈತ ಮರಗಳ ನಡುವೆ ಬೀಸೋ ಗಾಳಿ ಜೊತೆ ನೆಲಕ್ಕೆ ಬಿದ್ದಿರೋ ಗರಿ ಒಣ ಕುರುಂಬಾಳೆ ಆರಿಸಿ ಮೇಲಕ್ಕೆ ನೋಡಿದ್ರೆ ಎತ್ತರಕ್ಕೆ ಬೆಳೆದಿರೋ ತೆಂಗಿನ ಮರಗಳಲ್ಲಿ ಎಷ್ಟು ಕಾಯಿಗಳಿವೆ, ಕೊಯ್ಲು ಮಾಡಬಹುದಾ ಅಂತ ಯೋಚಿಸ್ತಾರೆ. ತೆಂಗಿನ ತೋಟದ ಕೆಲಸ ಒಬ್ಬ ರೈತನಿಗೆ ಅಷ್ಟು ಸುಲಭದ ಕೆಲಸ ಅಲ್ಲ. ಸಮಯಕ್ಕೆ ಸರಿಯಾಗಿ ನೀರು ಬಿಡಬೇಕು, ಗೊಬ್ಬರ ಹಾಕಬೇಕು, ಕೀಟ ಹಾಗೂ ರೋಗಗಳ ನಿಯಂತ್ರಣ ಮಾಡಬೇಕು, ಮರದ ಆರೈಕೆ ಮಾಡಬೇಕು, ತೋಟಕ್ಕೆ ನುಗ್ಗೋ ಕಳ್ಳಕಾಕರನ ಕಾಯಿ ಕದಿಯದಂತೆ ಕಾಯಬೇಕು, ಕೊನೆಗೆ ಫಸಲು ಬಂದಾಗ ಅದನ್ನು ಕೊಯ್ದು ಮಾರುಕಟ್ಟೆಗೆ ಹಾಕಬೇಕು. ನಾವು ಒಂದು ತೆಂಗಿನಕಾಯಿ ಒಡೆಯೋ ಮೊದಲು ಅದರ ಹಿಂದೆ ಒಬ್ಬ ರೈತನ ಹಲವು ತಿಂಗಳುಗಳ ವರ್ಷಗಳ ಪರಿಶ್ರಮ ಇರುತ್ತೆ. ಇಲ್ಲಿ ನಾವು ಈ ಒಂದು ವಿಷಯನ ಮರಿಬಾರ್ದು, ಆಹಾರದ ಹಿಂದೆ ಒಬ್ಬ ರೈತನ ಮುಖ ಇರುತ್ತೆ. ನಾವು ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ಕೊಳ್ಳುವಾಗ ಅದರ ಬೆಲೆ ಬಗ್ಗೆ ಯೋಚಿಸ್ತೀವಿ, ಆದರೆ ರೈತನಿಗೆ ಸಿಗೋ ಬೆಲೆ, ಉತ್ಪಾದನಾ ವೆಚ್ಚ, ಹವಾಮಾನ, ನೀರಿನ ಲಭ್ಯತೆ ಇವೆಲ್ಲವೂ ಅವನ ಬದುಕನ್ನು ನಿರ್ಧರಿಸುತ್ತೆ. ಆದ್ದರಿಂದ ವಿಶ್ವ ತೆಂಗು ದಿನ ಅನ್ನೋದು ತೆಂಗಿನ ಮಹತ್ವವನ್ನು ಮಾತ್ರ ಆಚರಿಸೋ ದಿನ ಅಲ್ಲ, ತೆಂಗು ಬೆಳೆಸೋ ರೈತನ ಪರಿಶ್ರಮವನ್ನು ನೆನಪಿಸಿಕೊಳ್ಳೋ ದಿನ.

ಒಂದು ಬೇಸಿಗೆ ಮಧ್ಯಾಹ್ನ, ಹೊರಗೆ ಸುಡೋ ಬಿಸಿಲು, ನೆತ್ತಿ ಮೇಲೆ ಸೂರ್ಯ ಇದ್ದಾನೆ. ಆ ಸಮಯದಲ್ಲಿ ಕೈಗೆ ಸಿಗೋ ತಣ್ಣನೆ ಎಳ್ನೀರು, ಆಹಾ, ಒಂದು ಗುಟುಕು ಕುಡಿದ್ರೆ ಸಾಕು, ದೇಹಕ್ಕೆ ಮನಸ್ಸಿಗೆ ಒಂದು ರೀತಿ ತಂಪು. ಬಿರು ಬಿಸಿಲಿನಲ್ಲಿ ಎಳ್ನೀರು ಅಂದರೆ ಯಾರಿಗೆ ಇಷ್ಟ ಆಗಲ್ಲ? ಇದರೊಳಗೆ ನೀರು ಮಾತ್ರ ಅಲ್ಲ, ಹಲವು ಖನಿಜಾಂಶಗಳು ಮತ್ತು ಎಲೆಕ್ಟ್ರೋಲೈಟ್ಗಳು ಇರುತ್ತೆ. ರಸ್ತೆ ಬದಿ ಗಾಡಿ, ಒಬ್ಬ ಎಳ್ನೀರು ವ್ಯಾಪಾರಿ ಹರಿತವಾದ ಚಾಕುನಿಂದ ಎಳ್ನೀರನ್ನ ಕೊಚ್ಚಿ ಇದು ತಗೊಳ್ಳಿ ಅಂತ ತಾಜಾ ಎಳ್ನೀರನ್ನ ಕೊಟ್ಟರೆ, ಆ ಒಂದು ಕ್ಷಣ ನಮ್ಮ ನಗರ ಜೀವನದ ವೇಗದಲ್ಲಿ ಸಿಗೋ ಸಣ್ಣ ಪ್ರಕೃತಿ ವಿರಾಮ. ಮುಂದಿನ ಬಾರಿ ಎಳ್ನೀರು ಕುಡಿಯುವಾಗ ಒಂದು ಕ್ಷಣ ಆ ತೆಂಗಿನ ಮರವನ್ನು ಹಾಗೂ ರೈತರನ್ನು ನೆನಪಿಸ್ಕೊಳ್ಳೋಣ.

0: ಗಾನಗಂಗೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ? ಈಗ ಸಮಯ ಸರಿಯಾಗಿ 10 ಗಂಟೆಯಾಗಿದೆ. ಕಾರ್ಯಕ್ರಮದಲ್ಲಿ ಒಂದು ವಿರಾಮ. 10:05ಕ್ಕೆ ಸರಿಯಾಗಿ ಗಾನಗಂಗೆ ಮುಂದುವರಿಯುವುದು.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸಿ ಪಲ್ ಕುಂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ ಗಳಲ್ಲಿ.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇಂದು ವಿಶ್ವ ತೆಂಗಿನಕಾಯಿ ದಿನ, ಅದರ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ವಿ. ತೆಂಗಿನಕಾಯಿಯ ತಿರುಳಿನ ಬಳಕೆ ನಂತರ ಅದರ ನಾರು, ಸಿಪ್ಪೆ, ಕರಟ, ಚಿಪ್ಪು ಕೂಡ ಉಪಯೋಗಕ್ಕೆ ಬರುತ್ತೆ. ಇವುಗಳಿಂದ ಹಗ್ಗ, ಬ್ರಷ್ಗಳು ತಯಾರಾಗಿ ಗೃಹೋಪಯೋಗಿ ವಸ್ತುಗಳಾಗಿ ಬಳಕೆಯಾಗುತ್ತೆ. ತೆಂಗಿನ ಚಿಪ್ಪಿನಿಂದ ವಿವಿಧ ಕರಕುಶಲ ಅಲಂಕಾರಿಕ ವಸ್ತುಗಳು ತಯಾರಾಗುತ್ತೆ. ಅಲ್ಲದೆ ಇಂಧನ ಉರುವಲಾಗಿ ಕೂಡ ಬಳಕೆಯಾಗುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳ ಮೇಲ್ಛಾವಣಿ ಅಲಂಕಾರ, ವಿವಿಧ ಸಾಂಪ್ರದಾಯಿಕ ಉಪಯೋಗಗಳಲ್ಲಿ ತೆಂಗಿನ ಗರಿಗಳು ಬಳಕೆಯಲ್ಲಿದೆ. ತೆಂಗಿನ ಮರದಿಂದ ಯಾವುದೂ ವ್ಯರ್ಥ ಆಗಲ್ಲ. ಇವತ್ತು ಜಗತ್ತು ಸಸ್ಟೈನಬಿಲಿಟಿ, ಝೀರೋ ವೇಸ್ಟ್, ಸರ್ಕ್ಯುಲರ್ ಎಕಾನಮಿ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡ್ತಿದೆ. ನಮ್ಮ ಸಾಂಪ್ರದಾಯಿಕ ಜೀವನದಲ್ಲಿ ಇಂಥ ಯೋಚನೆಗಳು ಬಹಳ ಹಿಂದಿನಿಂದನೇ ಇತ್ತು. ಅಂಥ ಒಂದು ಪ್ರಾಕೃತಿಕ ಸಾಂಪ್ರದಾಯಿಕ ಸಂತೋಷದ ಜೀವನ ಶೈಲಿಗೆ ತೆಂಗಿನ ಮರದ ಕೊಡುಗೆ ಅಪಾರವಿದೆ. ಬನ್ನಿ ಈ ಗೀತೆ ಕೇಳಿ ಬರೋಣ. ಹಿಮಪಾತ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಈ ಗೀತೆಗಿದೆ.

ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಇದ್ದಾಗ ಪೂಜಾ ಸಾಮಗ್ರಿಗಳ ಪಟ್ಟಿಯ ವಸ್ತುಗಳಲ್ಲಿ ತೆಂಗಿನಕಾಯಿ ಮುಖ್ಯವಾಗಿರುತ್ತೆ. ಪೂಜೆ, ಮದುವೆ, ಗೃಹ ಪ್ರವೇಶ, ಹೊಸ ವಾಹನ, ಹೊಸ ಅಂಗಡಿ, ಹೊಸ ಕೆಲಸದ ಆರಂಭ, ಹೀಗೆ ಅನೇಕ ಶುಭ ಸಂದರ್ಭಗಳಲ್ಲಿ ತೆಂಗಿನಕಾಯಿ ಶುಭದ ಸಂಕೇತವಾಗಿ ಕಾಣುತ್ತೆ. ತೆಂಗಿನಕಾಯಿ ಒಡೆಯುವ ಆ ಕ್ಷಣಕ್ಕೆ ಒಂದು ಅರ್ಥವಿದೆ. ಹೊರಗಿನ ಗಟ್ಟಿಯಾದ ಸಿಪ್ಪೆಯನ್ನ ಒಡೆದು ಒಳಗಿನ ಶುಭ್ರ ಭಾಗವನ್ನ ಕಾಣೋದು ಅಂತ. ಅಹಂಕಾರವನ್ನ ಬಿಟ್ಟು ಶುದ್ಧ ಮನಸ್ಸಿನಿಂದ ಹೊಸ ಆರಂಭ ಮಾಡಬೇಕು ಅನ್ನೋ ಸಾಂಸ್ಕೃತಿಕ ಅರ್ಥವು ತೆಂಗಿನಕಾಯಿ ಜೊತೆಗೆ ಸೇರ್ಕೊಂಡಿದೆ.

ಹಿಮಪಾತ ಚಿತ್ರದಿಂದ ಆಯ್ದ ಗೀತೆನ ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯ ಗೀತೆಗಿದೆ.

ನಾವು ತೆಂಗಿನಕಾಯನ್ನು ಖರೀದಿಸ್ತೀವಿ. ತೆಂಗು ಒಂದು ದೊಡ್ಡ ಆರ್ಥಿಕ ಕ್ಷೇತ್ರ ಕೂಡ ಹೌದು. ತೆಂಗಿನಿಂದ ತಯಾರಾಗೋ ಉತ್ಪನ್ನಗಳ ಪಟ್ಟಿಯನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ತೆಂಗಿನೆಣ್ಣೆ, ತೆಂಗಿನ ಹಾಲು, ಒಣಕೊಬ್ಬರಿ, ತೆಂಗಿನ ನಾರು, ಚಾಪೆಗಳು, ಹಗ್ಗಗಳು, ಕೈಗಾರಿಕಾ ಉತ್ಪನ್ನಗಳು, ಆಹಾರ ಉತ್ಪನ್ನಗಳು, ಸೌಂದರ್ಯ ವರ್ಧಕಗಳ ಉತ್ಪನ್ನಗಳು, ಪೊರಕೆಗಳು. ಒಂದು ಮರ ಎಷ್ಟೊಂದು ಉದ್ಯೋಗ, ಕೃಷಿಕನಿಂದ ಹಿಡಿದು ಕೊಯ್ಲು ಮಾಡೋ ಕಾರ್ಮಿಕರವರೆಗೆ ಸಾರಿಗೆ, ಸಂಸ್ಕರಣೆ, ಪ್ಯಾಕೇಜಿಂಗ್, ಮಾರಾಟ, ಹೀಗೆ ತೆಂಗಿನ ಸುತ್ತ ಒಂದು ದೊಡ್ಡ ಆರ್ಥಿಕ ಸರಪಳಿ ಇದೆ. ಇಲ್ಲಿ ಯುವಕರಿಗೂ ಅವಕಾಶಗಳಿವೆ. ಇಂದು ಕೇವಲ ಕಚ್ಚಾ ತೆಂಗು ಮಾರೋದಕ್ಕಿಂತ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ತಯಾರಿಸಬಹುದು, ಹೊಸ ಆಹಾರ ಉತ್ಪನ್ನಗಳನ್ನ ಅಭಿವೃದ್ಧಿಪಡಿಸಬಹುದು. ಕಾಯರ್ ಬೇಸ್ಡ್ ಪ್ರಾಡಕ್ಟ್ಸ್, ನ್ಯಾಚುರಲ್ ಪ್ರಾಡಕ್ಟ್ಸ್, ಸಸ್ಟೈನಬಲ್ ಪ್ಯಾಕೇಜಿಂಗ್ ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ಉದ್ಯಮಗಳಿಗೂ ಅವಕಾಶಗಳಿವೆ.

ತೆಂಗಿನ ಮರದ ವೈಜ್ಞಾನಿಕ ಹೆಸರು ಕೋಕೋಸ್ ನ್ಯೂಸಿಫೆರಾ. ಪ್ರಪಂಚದಲ್ಲೇ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ರಾಷ್ಟ್ರಗಳೆಂದರೆ ಇಂಡೋನೇಷ್ಯಾ ಮೊದಲ ಸ್ಥಾನದಲ್ಲಿದೆ. ನಂತರ ಭಾರತ ಹಾಗೂ ಫಿಲಿಪೈನ್ಸ್ ಬರುತ್ತೆ. ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ಪ್ರಮುಖ ರಾಜ್ಯಗಳಾಗಿವೆ. ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ತೆಂಗಿನಕಾಯಿ ಬೆಳೆಯೋ ಜಿಲ್ಲೆ ತುಮಕೂರು, ನಂತರ ಮಂಡ್ಯ, ಶಿವಮೊಗ್ಗ, ಹಾಸನ, ಚಿತ್ರದುರ್ಗ, ಚಾಮರಾಜನಗರ ಬರುತ್ತೆ. ಕರಾವಳಿ ಪ್ರದೇಶಗಳಲ್ಲಿ ತೆಂಗಿನ ಮರಗಳ ಸಮೃದ್ಧಿ ನಮಗೆ ಕಾಣಸಿಗುತ್ತೆ. ತೆಂಗಿನಕಾಯಿ ನೀರಿನ ಮೂಲಕ ದೂರದ ಪ್ರದೇಶಗಳಿಗೆ ತೇಲಿ ಹೋಗಿ ಮೊಳಕೆ ಒಡೆದು ಬೀಜವಾಗಿ ತನ್ನನ್ನು ತಾನು ಹರಡಿಕೊಳ್ಳೋ ಸಾಮರ್ಥ್ಯ ಹೊಂದಿದೆ. ಒಂದು ತೆಂಗಿನ ಮರ ನೋಡಿದಾಗ ಸಾಮಾನ್ಯವಾಗಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ ನೋಡ್ತೀವಿ. ಆದರೆ ಆ ಮರ ಪರಿಸರಕ್ಕೆ ಎಷ್ಟು ಕೊಡುಗೆ ಕೊಡ್ತಿದೆ ಅಂತ ಯೋಚಿಸಬೇಕಾಗಿದೆ. ತೆಂಗಿನ ಮರ ಹಳೆಯದು, ಆದರೆ ಅದರ ಬಳಕೆ ಮತ್ತು ಅವಕಾಶಗಳು ಹಳೆಯದಲ್ಲ. ಹೊಸ ತಲೆಮಾರು ಅದನ್ನು ಹೊಸ ರೀತಿಯಲ್ಲಿ ನೋಡಬೇಕು. ನಮ್ಮ ಹಳ್ಳಿಯ ಮರ ಜಗತ್ತಿನ ಮಾರುಕಟ್ಟೆಯಲ್ಲಿ ಉತ್ಪನ್ನವಾಗಬಹುದು. ಅದು ರೈತನಿಗೆ ಹೊಸ ಆದಾಯದ ದಾರಿಯಾಗಬಹುದು. ಮತ್ತೊಮ್ಮೆ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ವಿಶ್ವ ತೆಂಗಿನ ಮರದ ದಿನದ ಶುಭಾಶಯವನ್ನು ಕೋರ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂದಿದೆ. ಇದಾಗಿತ್ತು ಇಂದಿನ ಗಾನಗಂಗೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ನಿಮಗಾಗಿ ಈ ಗೀತೆ.

ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 10:30 ನಿಮಿಷ 35 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಎ ಆರ್ ರೆಹಮಾನ್ ಅವರ ರಾಗ ಸಂಯೋಜನೆ ಇರುವ ದಿಲ್ಸೆ ಚಿತ್ರದ ಗೀತೆಯನ್ನು ಕೇಳೋಣ. ಲತಾ ಮಂಗೇಶ್ಕರ್ ಹಾಗೂ ಶ್ರೀಕುಮಾರ್ ಅವರ ಧ್ವನಿಯಲ್ಲಿದೆ.

ಕುಮಾರ್ ಸನು ಹಾಗೂ ಸಾಧನಾ ಸರಗಂ ಅವರ ಯುಗಳ ಧ್ವನಿಯಿಂದ ಧ್ವನಿಯಲ್ಲಿ ದೀವಾನ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಮೀರ್, ರಾಗ ಸಂಯೋಜನೆ ನದೀಮ್ ಶ್ರವಣವರದಾಗಿದೆ.

ಆಶಿಕಿ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಕುಮಾರ್ ಸನು ಹಾಗೂ ಅನುರಾಧ ಪೌಡ್ವಾಲ್ ಅವರ ಯುಗಳ ಧ್ವನಿಯಲ್ಲಿದೆ. ಸಾಹಿತ್ಯ ಸಮೀರ್, ರಾಗ ಸಂಯೋಜನೆ ನದೀಮ್ ಶ್ರವಣ್.

ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಯುಗಳ ಧ್ವನಿಯಲ್ಲಿ ನಾಯಕ್ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಎ ಆರ್ ರೆಹಮಾನ್ ಅವರ ರಾಗ ಸಂಯೋಜನೆ, ಆನಂದ್ ಭಕ್ಷಿಯವರ ಸಾಹಿತ್ಯವಿದೆ.

ಬೆಲ್ ಮುಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ನವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಈಗ ಲಗ್ನಪತ್ರಿಕೆ ಚಿತ್ರದ ಕೆಲವು ಗೀತೆಗಳನ್ನು ಕೇಳೋಣ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಲ್ಲಾರೀಶ್ವರಿ. ಸಾಹಿತ್ಯ ಜೀವುದಯ ಶಂಕರ್, ರಾಗ ಸಂಯೋಜನೆ ವಿಜಯ ಭಾಸ್ಕರ್ ಅವರದಾಗಿದೆ.

Did you call?

ಬಂಗಾರದ ಪಂಜರ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಯಲ್ಲಿತ್ತು. ಈ ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್ ಹಾಗೂ ರಾಗ ಸಂಯೋಜನೆ ಜಿ ಕೆ ರಘು ಅವರದಾಗಿತ್ತು. ಆಕಾಶವಾಣಿ ಬೆಂಗಳೂರು. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ?

ಬಂಗಾರದ ಪಂಜರ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಸವಿನಿನ ಪೂ ಇದುವರೆಗೂ ಕೇಳ್ತಾ ಇದ್ರಿ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ FM ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಹುಬ್ಬಳ್ಳಿ ಧಾರವಾಡ ಮಹಾನಗರದ ಕುಡಿಯುವ ನೀರು ಪೂರೈಕೆಗಾಗಿರುವ ಮಹದಾಯಿ ಯೋಜನೆಗೆ ಕೇಂದ್ರ ಮಟ್ಟದಲ್ಲಿ ಬಾಕಿ ಇರುವ ಅರಣ್ಯ ಹಾಗೂ ವನ್ಯಜೀವಿ ಇಲಾಖೆ ಅನುಮೋದನೆ ಸಿಗಬೇಕಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಚರ್ಚಿಸಿ ಕೇಂದ್ರ ಸರ್ಕಾರದ ಅನುಮತಿ ಪಡೆಯಲು ಪ್ರಯತ್ನಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಹೊಸದಿಲ್ಲಿಯಲ್ಲಿ ಆಯೋಜಿತ ಎರಡು ದಿನಗಳ ರಾಷ್ಟೀಯ ಜಲಸಂಪನ್ಮೂಲ ಹಾಗೂ ಕುಡಿಯುವ ನೀರು ಸಮಾವೇಶದ ಸಂದರ್ಭದಲ್ಲಿ ಕರ್ನಾಟಕ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಕೃಷ್ಣಾ ಜಲಹಂಚಿಕೆ ವ್ಯಾಜ್ಯ ನಾಳೆ 3ನೇ ತಾರೀಖಿನಂದು ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ರಾಜ್ಯಕ್ಕೆ ಹಂಚಿಕೆಯಾಗಿರುವ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಗೆಜೆಟ್ ಅಧಿಸೂಚನೆ ಹೊರಡಿಸಲು ಕೇಂದ್ರಕ್ಕೆ ಒತ್ತಾಯಿಸಲಾಗುತ್ತಿದೆ ಎಂದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿ ಇಂದಿಗೆ 1 ವರ್ಷವಾಗಿದೆ. ಆಡಳಿತ ವಿಕೇಂದ್ರೀಕರಣ ಹಾಗೂ ಜನಸ್ನೇಹಿ ಆಡಳಿತ ನೀಡುವ ಸಲುವಾಗಿ ವರ್ಷದ ಹಿಂದೆ 5 ನಗರ ಪಾಲಿಕೆಗಳನ್ನು ನಿರ್ಮಿಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರಿನ ಸಮಗ್ರ ಅಭಿವೃದ್ದಿಗೆ ಉತ್ತಮ ಯೋಜನೆ ರೂಪಿಸಲು ಸಾಧ್ಯವಾಗುತ್ತಿದ್ದು ಜಿಬಿಎ ಅಭಿವೃದ್ದಿ ಪಯಣವು ಇನ್ನಷ್ಟು ವೇಗ ಪಡೆಯಲಿದೆ ಎಂದು ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಎಲ್ಲ 5 ನಗರಪಾಲಿಕೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರಿಗೆ ಸೂಚಿಸಿದ್ದಾರೆ. ಈಗಾಗಲೇ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಯಲ್ಲಿದೆ. ಅದೇ ರೀತಿ ಪಾಲಿಕೆ ಶಾಲೆಗಳಲ್ಲಿಯೂ ಅಳವಡಿಸಿಕೊಳ್ಳುವಂತೆ ತಿಳಿಸಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳಾಗಿದ್ದು ಇಂದು ದೇಶಕ್ಕೆ ಮಾದರಿಯಾಗಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಆಯೋಜಿತ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ತಾಲೂಕು ಮಟ್ಟದ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಪಂಚ ಗ್ಯಾರಂಟಿ ಯೋಜನೆಗಳು ಸಮರ್ಪಕ ಆಡಳಿತ ವ್ಯವಸ್ಥೆಯಿಂದ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡು ಜನಪರ ಯೋಜನೆಯಾಗಿ ರೂಪುಗೊಂಡಿವೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ಕೆಲ ರೈತರು ತಮ್ಮ ಕಾಫಿ ತೋಟಗಳಲ್ಲಿ ಕಾಳುಮೆಣಸು ಏಲಕ್ಕಿ ಜೊತೆ ಬೆಣ್ಣೆಹಣ್ಣು ಗಿಡಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ರೈತರ ಅವಕಾಡೋ ಬೆಣ್ಣೆಹಣ್ಣಿನ ಕೃಷಿ ಕುರಿತು ಪ್ರಸ್ತಾಪಿಸಿದ್ದರು. ಚಿಕ್ಕಮಗಳೂರು ತಾಲೂಕು ಮೈಲಿಮನೆ ಗ್ರಾಮದ ಎಂಎಸ್ ವಿರೂಪಾಕ್ಷ ಅವರು ತಮ್ಮ 2 ಎಕರೆ ಕಾಫಿ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಣ್ಣೆಹಣ್ಣಿನ ಕೃಷಿ ಕೈಗೊಂಡಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2 ಎಕರೆ ಗದ್ದೆ ಇತ್ತು, ಅದರಲ್ಲಿ ಕಾಫಿ ಗಿಡದ ಜೊತೆಗೆ ನಾನು ಅವಕಾಡನ ಬೆಳೆಯೋದಕ್ಕೆ ಟ್ರೈ ಮಾಡಿದ್ದೀನಿ. ನಾವು ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಇದನ್ನ ಮಾಡಿದ್ದ. ಅದು 2 ಎಕರೆಯಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಒಂದು 120 ಗಿಡ ಹಾಕಿದೀನಿ. ಪ್ರೆಸೆಂಟ್ ಇರೋದು 1-3 ಮರ ಈಲ್ಡ್ ಕೊಡ್ತಾ ಇದೆ. 3ನೇ ವರ್ಷದ ಪಳಿಸ್ದು ಈಗ ಅದು 200 ಕೆಜಿ ತನಕ ಕೊಡ್ತಾ ಇದೆ ಒಂದ್ ಗಿಡ. ಇಲ್ಲಿ ಲೋಕಲ್ ಯಾರು ಬಂದು ಕೇಳಿದಾಗ ಅವ್ರಿಗೇನು ಅವ್ರೇನು ಕೆಜಿ ಲೆಕ್ಕನ ಇಲ್ಲ ಮರದ ಉಂಡಿನ ಆ ತರ ತಗೊಂಡೋಗ್ತಾರೆ. ಅದಕ್ಕೆ ನಾವೇನು ಗೊಬ್ಬರ ಹಾಕಲ್ಲ, ಎಕ್ಸ್ಟ್ರಾ ಏನದಕ್ಕೆ ಏನು ಕೇಕ್ ತಗೊಳಲ್ಲ. ಒಂದು ಕಾಯಿ 750-900 ಗ್ರಾಮ್ ತನಕ ಬರುತ್ತೆ. ಕಾಫಿ ಜೊತೆಗೆ ಸೈಡ್ ಇನ್ಕಮ್ ಇದೆ, 1,000 ರೂಪಾಯಿ ಒಂದು ಮರದಲ್ಲಿ ಲಾಭ ಸಿಗುತ್ತೆ. ಈ ದೇಶದ ಪ್ರಧಾನಮಂತ್ರಿ ಇದನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ದೇಶದಲ್ಲಿ ಒಂದು ಒಳ್ಳೆ ಬೆಳೆಯನ್ನ ನಾವು ಬೆಳಿತೀವಿ ಅಂತ ನಮಗೂ ಖುಷಿಯಾಗಿ ಬೆಳೆಯವರಿಗೆ ಪ್ರೋತ್ಸಾಹ ಕೊಟ್ಟಂಗೂ ಆಗತ್ತೆ.
0: ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಿನ ವಿವಿಧ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚರಿಸಿ ರೈತರ ಹೊಲಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕಿಸಿ ರೈತರ ಅಹವಾಲುಗಳನ್ನು ಆಲಿಸಿದರು. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಬ್ಯಾಂಕ್ಗಳು ಕನ್ನಡ ಬಲ್ಲ ಅಭ್ಯರ್ಥಿಗಳ ನೇಮಕಕ್ಕೆ ಮೊದಲ ಆದ್ಯತೆ ನೀಡಬೇಕು. ಈ ಕುರಿತು ಕೇಂದ್ರ ಹಣಕಾಸು ಇಲಾಖೆ ಸೂಕ್ತ ನಿಯಮ ರೂಪಿಸಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಸ್ಥಳೀಯ ಭಾಷೆಯನ್ನು ಮಾತನಾಡಬಲ್ಲ ಅಧಿಕಾರಿಗಳನ್ನು ನೇಮಿಸಲು ಮುಂದಾಗಿರುವ ಬ್ಯಾಂಕ್ ಆಫ್ ಬರೋಡಾ ಕ್ರಮವನ್ನು ಸ್ವಾಗತಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಮಾಜಿ ಮುಖ್ಯಮಂತ್ರಿ ಧೀಮಂತ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರ ಹೆಸರನ್ನು ನಾಮಕರಣ ಮಾಡಿರುವುದು ಅವರ ಸ್ಮರಣೆಯನ್ನು ಜಿಲ್ಲೆಯ ಜನಮಾನಸದಲ್ಲಿ ಚಿರಸ್ಥಾಯಿಗೊಳಿಸುವ ಸಾರ್ಥಕ ಹಾಗೂ ಅನುಕರಣೀಯ ಹೆಜ್ಜೆಯಾಗಿದೆ ಎಂದು ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ತಿಳಿಸಿದ್ದಾರೆ. ಮಹತ್ವದ ನಿರ್ಧಾರ ಕೈಗೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮಂಗಳೂರಿನ ಶಾರದಾ ವಿದ್ಯಾಲಯದ ಶಿಕ್ಷಕಿ ಸುರೇಖಾ ಅವರಿಂದ ಭಾಷಣ. ಗುರುಭ್ಯೋ ನಮಃ.
1: ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ರವೇ ನಮಃ. ಗುರುವಿನ ನಿಜವಾದ ಅರ್ಥ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವವರು. ಗುರುವೇ ಬ್ರಹ್ಮ, ಜ್ಞಾನದ ಸೃಷ್ಟಿಕರ್ತ, ಅಜ್ಞಾನವನ್ನು ದೂರ ಮಾಡುವವರು. ಗುರುವೇ ವಿಷ್ಣು, ಜ್ಞಾನವನ್ನು ಪೋಷಿಸುವವರು. ಗುರುವೇ ಮಹೇಶ್ವರ, ಗುರು ಅಜ್ಞಾನದ ಸಂಹಾರಕ. ಗುರು ಸ್ವತಃ ಪರಬ್ರಹ್ಮನ ಅವತಾರ, ಸತ್ಯದ ಜೀವಂತ ಪ್ರತೀಕ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸಿದಂತೆ ಗುರುಗಳು ಶಿಷ್ಯರ ಜೀವನದಲ್ಲಿ ಜ್ಞಾನವನ್ನು ನೀಡುವರು, ಧಾರ್ಮಿಕ ನೈತಿಕ ಮೌಲ್ಯಗಳನ್ನು ಬೆಳೆಸುವವರು ಹಾಗೂ ಶಿಷ್ಯರ ಜೀವನವನ್ನು ಅರ್ಥಪೂರ್ಣಗೊಳಿಸುವವರು. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯಂತ ಉನ್ನತ ಸ್ಥಾನ ನೀಡಲಾಗಿದ್ದು ಗುರುಗಳು ಜ್ಞಾನ, ಸಂಸ್ಕಾರ, ಧರ್ಮ ಮತ್ತು ಜೀವನ ಮಾರ್ಗದರ್ಶಕರು ಎಂದು ಪರಿಗಣಿಸಲಾಗಿದೆ. ಇದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುವೋ ಮಹೇಶ್ವರ ಶ್ಲೋಕವೇ ಸಾಕ್ಷಿ. ಮಹಾಭಾರತ, ರಾಮಾಯಣ, ಪುರಾಣಗಳಲ್ಲಿ ಗುರುಗಳ ಪಾತ್ರ ಅತ್ಯಂತ ಪಾವನವಾಗಿದೆ. ನಮ್ಮ ಉಪನಿಷತ್ತುಗಳಲ್ಲಿ ಒಂದು ಅಮೂಲ್ಯವಾದ ವಾಕ್ಯವಿದೆ, ಗುರುವಿನ ಸ್ಥಾನವನ್ನು ದೇವರ ಸ್ಥಾನಕ್ಕೆ ಸಮಾನವಾಗಿ ಪರಿಗಣಿಸಲಾದ ವಾಕ್ಯವಿದು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇದರಲ್ಲಿ ತಂದೆ, ತಾಯಿ, ಗುರು ಮತ್ತು ಅತಿಥಿಯನ್ನು ದೇವರ ಸಮಾನರೆಂದು ಕರೆದಿದ್ದಾರೆ. ತಾಯಿ ನಮಗೆ ಜೀವನ ನೀಡುವವರು, ತಂದೆ ಜೀವನ ಕಟ್ಟಿಕೊಡುವವರು, ಆದರೆ ಗುರುವು ಆ ಜೀವನವನ್ನು ಅರ್ಥಪೂರ್ಣಗೊಳಿಸುವವರು. ಗುರುಗಳು ಶಿಷ್ಯನಿಗೆ ಒಂದಕ್ಷರವನ್ನು ಕಲಿಸಿದರೂ ಆ ಋಣವನ್ನು ತೀರಿಸಲು ಈ ಭೂಮಿಯಲ್ಲಿ ಯಾವುದೇ ದ್ರವ್ಯವೂ ಇಲ್ಲ ಎಂದು ಪುರಾಣ ಹೇಳುತ್ತದೆ. ಗುರುವಿನ ಮಹತ್ವವನ್ನು ಸಾರುವ ಹತ್ತು ಹಲವಾರು ಶ್ಲೋಕಗಳು ವೇದ ಗ್ರಂಥಗಳಲ್ಲಿದೆ. ಅಖಂಡ ಮಂಡಲಾಕಾರಂ ವ್ಯಕ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೇ ಶ್ರೀ ಗುರವೇ ನಮಃ. ಅನಂತ, ಅವಿಭಾಜ್ಯ, ಕಾಲಾತೀತ, ದೈವಿಕ ಮತ್ತು ಇಡೀ ವಿಶ್ವವನ್ನು ವ್ಯಾಪಿಸಿರುವ ಸತ್ಯವನ್ನು ನನಗೆ ಬಹಿರಂಗಪಡಿಸಿದ ಗುರುವಿಗೆ ನನ್ನ ನಮನಗಳು. ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಸ್ತತ ಪಾಪಂ ತಾಪಂಚ ದೈನ್ಯಂಚ ಜ್ಞಂತಿ ಸಂತೋ ಮಹಾಶಯ. ಗಂಗೆಯು ಪಾಪವನ್ನು, ಚಂದ್ರನು ಸೆಕೆಯನ್ನು, ಕಲ್ಪತರುವು ದಾರಿದ್ರ್ಯವನ್ನು ಕಳೆಯುತ್ತವೆ. ಆದರೆ ಗುರುವಿನ ದರ್ಶನವು ಪಾಪ, ಸೆಕೆ ಮತ್ತು ದಾರಿದ್ರ್ಯಗಳನ್ನೆಲ್ಲ ಒಮ್ಮೆಲೆ ಪರಿಹರಿಸಿಬಿಡುತ್ತದೆ. ಹೀಗೆ ಅನೇಕ ಶ್ಲೋಕಗಳು ಗುರುಗಳ ಮಹತ್ವವನ್ನು ಸಾರಿವೆ. ಪುರರದಾಸರು ಭಕ್ತಿಗೀತೆಗಳ ಮೂಲಕ ಭಕ್ತಿಯನ್ನು ಜನಮನಗಳಲ್ಲಿ ಬಿತ್ತಿದ ಸಂಗೀತ ಪಿತಾಮಹರು. ಅವರ ದಾಸ ಸಾಹಿತ್ಯದಲ್ಲಿ ಗುರುಭಕ್ತಿ, ಹರಿಭಕ್ತಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ವಿಶೇಷವಾಗಿ ಗುರುವಿನ ಮಹಿಮೆಯ ಕುರಿತು ಅನೇಕ ಪದ್ಯಗಳನ್ನು ಅವರು ರಚಿಸಿದ್ದಾರೆ. ಪುರಂದರದಾಸರ ದೃಷ್ಟಿಯಲ್ಲಿ ಗುರು ಎಂದರೆ ಹರಿಯ ರೂಪವೇ. ಗುರುವಿನ ಗುಲಾಮ ನಾವ ತನಕ ದೊರೆಯ ದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವ ನೋದಿದರೇನು ವ್ಯರ್ಥವಾಯ್ತು ಬಕುತಿ. ಗುರುವಿನ ಶರಣಾಗತಿ ಇಲ್ಲದೆ ಶಾಸ್ತ್ರ ಓದುವುದು ವ್ಯರ್ಥ, ನಿಜವಾದ ಮುಕ್ತಿ ದೊರೆಯುವುದೇ ಗುರುವಿನ ಕೃಪೆಯಿಂದ ಮಾತ್ರ ಎಂದು ಪುರಂದರದಾಸರು ಗುರುವಿನ ಮಹತ್ವವನ್ನು ಬಣ್ಣಿಸಿದ್ದಾರೆ. ಪುರಾಣಗಳಲ್ಲಿ ಹಾಗೂ ಮಹಾಕಾವ್ಯಗಳಲ್ಲಿ ಗುರುಗಳ ಮಹತ್ವವನ್ನು ಅಸಂಖ್ಯಾತ ಕಥೆಗಳು ಪ್ರತಿಪಾದಿಸುತ್ತವೆ. ಅತ್ರಿ ಮಹರ್ಷಿ ಮತ್ತು ಅನಸೂಯ ಮಾತೆಯ ಪುತ್ರ ದತ್ತಾತ್ರೇಯರನ್ನು ಯುಗ ಯುಗಗಳ ಗುರುವಿನ ಪ್ರತೀಕ ಎಂದು ಕರೆಯುತ್ತಾರೆ. ಅವರಿಗೆ 24 ಗುರುಗಳು ಇದ್ದರು ಎಂದು ಭಾಗವತ ಪುರಾಣದಲ್ಲಿ ಬರುತ್ತದೆ. ದತ್ತಾತ್ರೇಯರು ಹೇಳುತ್ತಾರೆ, ನನಗೆ ಜ್ಞಾನ ನೀಡಿದವರು ಕೇವಲ ಒಬ್ಬ ಗುರು ಮಾತ್ರವಲ್ಲ, ಈ ಜಗತ್ತೇ ನನ್ನ ಗುರು. ಅವರು ಪ್ರಕೃತಿ, ಪ್ರಾಣಿ, ಮಾನವ, ಜಡವಸ್ತು ಇವುಗಳಲ್ಲೂ ಪಾಠ ಕಲಿತವರು. ಗುರುವಿನ ಬೋಧನೆಗೆ ನಿಷ್ಠೆಯಿಂದ ಅಂಟಿಕೊಂಡು ಭಕ್ತಿಯಿಂದ ನಡೆದುಕೊಂಡು ಹಣವನ್ನೇ ಗೆದ್ದುಕೊಂಡ ಮಾರ್ಕಾಂಡೇಯ ಋಷಿ ಮೃಕಂಡ ಮತ್ತು ಪತ್ನಿ ಮರುದ್ವತಿ ಇವರ ಪುತ್ರನಾಗಿ ಜನಿಸಿದ ಮಾರ್ಕಾಂಡೇಯನ ಜನನವೇ ಒಂದು ವಿಶೇಷವಾದದ್ದು. ದೇವರು ಮೃಕಂಡರಿಗೆ ಎರಡು ಆಯ್ಕೆಗಳನ್ನು ನೀಡಿದರು, ಒಬ್ಬ ಅಲ್ಪಾಯುಷಿ ಆದರೆ ಜ್ಞಾನಿ ಪುತ್ರ ಅಥವಾ ದೀರ್ಘಾಯುಷಿ ಆದರೆ ಅಜ್ಞಾನಿ ಪುತ್ರ. ಮೃಕಂಡು ಮೊದಲನೇ ಆಯ್ಕೆಯನ್ನು ಸ್ವೀಕರಿಸಿದರು. ಹೀಗೆ ಜನಿಸಿದ ಮಾರ್ಕಾಂಡೇಯನ ಆಯುಷ್ಯ ಕೇವಲ 16 ವರ್ಷಗಳಿಗೆ ಮಾತ್ರ ಸೀಮಿತವಾಗಿತ್ತು. ಅವನ ಆಯುಷ್ಯ ಮುಗಿದ ಬಳಿಕ ಯಮನು ಅವನ ಪ್ರಾಣವನ್ನು ತೆಗೆದುಕೊಳ್ಳಲು ಬಂದಾಗ ಗುರು ಶಿಕ್ಷಣದಂತೆ ಶಿವನ ಆರಾಧನೆಗೆ ತೊಡಗಿದ್ದ ಮಾರ್ಕಂಡೇಯ ಶಿವಲಿಂಗವನ್ನು ಅಪ್ಪಿಕೊಂಡು ಪ್ರಾರ್ಥಿಸಿದನು. ಗುರುವಿನ ಆಶೀರ್ವಾದದಿಂದ ಬಂದ ಭಕ್ತಿ ಮತ್ತು ಶ್ರದ್ಧೆ ಅವನನ್ನು ರಕ್ಷಿಸಿತು. ಓಂ ನಮ ಶಿವಾಯ ಜಪಿಸುತ್ತಾ ಶಿವನಿಂದ ಚಿರಂಜೀವಿ ವರ ಪಡೆದನು. ಪುರಾಣಗಳಲ್ಲಿ ಧ್ರುವನ ಕಥೆ ಬಹಳ ಪ್ರಸಿದ್ಧ. ಧ್ರುವನು ಬಾಲ್ಯದಲ್ಲಿಯೇ ತನ್ನ ತಾಯಿಯ ಮಾತಿನಿಂದ ಪ್ರೇರಿತನಾಗಿ ಪರಮೇಶ್ವರನ ಭಕ್ತನಾದನು. ಆದರೆ ಅಷ್ಟು ಚಿಕ್ಕವನಾಗಿದ್ದರೂ ಅವನು ದೇವರನ್ನು ಹೇಗೆ ಆರಾಧಿಸಬೇಕು, ತಪಸ್ಸು ಹೇಗೆ ಮಾಡಬೇಕು, ಏನು ಧ್ಯಾನಿಸಬೇಕು ಎಂಬುದರ ಬಗ್ಗೆ ತಿಳಿಯದೆ ಗೊಂದಲಗೊಂಡಿದ್ದನು. ಈ ಸಮಯದಲ್ಲಿ ಮಹರ್ಷಿ ನಾರದರು ಗುರುಗಳಾಗಿ ಮಾರ್ಗದರ್ಶನ ನೀಡಿದರು. ಒಮ್ಮೆ ಧ್ರುವನು ತನ್ನ ತಂದೆಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಹೋದಾಗ ಮಲತಾಯಿ ಸುರುಚಿ ಅವನನ್ನು ತಡೆಯುತ್ತಾಳೆ. ಅವಳ ಮಾತುಗಳು ಬಹಳ ಕಠಿಣವಾಗಿದ್ದವು. ನೀನು ಈ ಸಿಂಹಾಸನಕ್ಕೆ ಅರ್ಹನಲ್ಲ, ನನ್ನ ಮಗನೇ ರಾಜನಾಗುತ್ತಾನೆ. ಈ ಕಠೋರ ಮಾತುಗಳು ಧ್ರುವನ ಮನಸ್ಸಿಗೆ ನೋವುಂಟು ಮಾಡಿದವು. ಆ ಕ್ಷಣದಲ್ಲಿ ಧ್ರುವನನ್ನು ಸಮಾಧಾನಪಡಿಸಿ ದಾರಿ ತೋರಿದವರು ಗುರು ನಾರದ ಮುನಿ. ಧ್ರುವನು ಗುರುವಿನ ಮಾತನ್ನು ಶ್ರದ್ಧೆಯಿಂದ ಸ್ವೀಕರಿಸಿ ಕಠಿನ ತಪಸ್ಸನ್ನು ಪ್ರಾರಂಭಿಸಿ ವಿಷ್ಣು ದೇವರಿನ ಆಕಾಶದಲ್ಲಿ ಚಿರಸ್ಥಾಯಿಯಾಗಿ ಹೊಳೆಯುವ ನಕ್ಷತ್ರವಾಗು ಎನ್ನುವ ವರವನ್ನು ಪಡೆಯುತ್ತಾನೆ. ಏಕಲವ್ಯನ ಕಥೆ ಮಹಾಭಾರತದಲ್ಲಿ ಗುರುಭಕ್ತಿಗೆ ಅತ್ಯಂತ ಪ್ರಸಿದ್ಧ. ಏಕಲವ್ಯನಿ ಬಾಲ್ಯದಿಂದಲೇ ಬಿಲ್ಲು ವಿದ್ಯೆ ಕಲಿಯುವ ಆಸಕ್ತಿ ಅಪಾರವಾಗಿತ್ತು. ಹಸ್ತಿನಾಪುರದಲ್ಲಿ ಕುರುಕುಲದ ರಾಜಕುಮಾರರಿಗೆ ಶಸ್ತ್ರಾಸ್ತ್ರಗಳನ್ನು ಕಲಿಸುತ್ತಿದ್ದ ದ್ರೋಣಾಚಾರ್ಯರನ್ನು ನೋಡಿ ಅವರ ಶಿಷ್ಯನಾಗಬೇಕು ಎಂದು ನಿರ್ಧರಿಸಿದನು. ಆದರೆ ಆತನ ಜನ್ಮಕುಲದ ಕಾರಣದಿಂದ ದ್ರೋಣಾಚಾರ್ಯರು ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲಿಲ್ಲ. ದ್ರೋಣಾಚಾರ್ಯರನ್ನು ನಿಜವಾಗಿಯೇ ಗುರುವಾಗಿ ಪಡೆಯಲು ಸಾಧ್ಯವಾಗದ ಕಾರಣ ಮಣ್ಣಿನಿಂದ ದ್ರೋಣಾಚಾರ್ಯರ ಪ್ರತಿಭೆಯನ್ನು ಮಾಡಿ ಅದನ್ನು ಗುರುವೆಂದು ಭಾವಿಸಿ ಶ್ರದ್ಧಾ ಭಕ್ತಿಯಿಂದ ಅಭ್ಯಾಸ ಮಾಡತೊಡಗಿನು. ಮಣ್ಣಿನ ಪ್ರತಿಮೆಯನ್ನೇ ಗುರು ಎಂದು ಅಭ್ಯಾಸ ಮಾಡಿ ಅರ್ಜುನನಿಗಿಂತಲೂ ಶ್ರೇಷ್ಠ ಧನುಧಾರಿ ಆದನು. ಹೀಗೆ ಹಲವಾರು ಕಥೆಗಳು ಗುರುಗಳ ಮಹತ್ವವನ್ನು ಸಾರುತ್ತವೆ. ಹಿಂದೆ ಗುರುಕುಲ ಪದ್ಧತಿ ನಮ್ಮ ದೇಶದ ಪ್ರಮುಖ ಶಿಕ್ಷಣ ವ್ಯವಸ್ಥೆಯಾಗಿತ್ತು. ವಿದ್ಯಾರ್ಥಿಗಳು ಗುರುವಿನ ಮನೆಯಲ್ಲಿಯೇ ವಾಸ ಮಾಡುತ್ತಿದ್ದರು. ಗುರುವನ್ನು ತಂದೆಯಂತೆ, ಗುರು ಪತ್ನಿಯನ್ನು ತಾಯಿಯಂತೆ ಕಾಣಲಾಗುತ್ತಿತ್ತು. ವೇದ, ಉಪನಿಷತ್ತು, ಧರ್ಮಶಾಸ್ತ್ರ, ಗಣಿತ, ಖಗೋಳಶಾಸ್ತ್ರ, ರಾಜಕೀಯ, ಯುದ್ಧಕಲೆ, ಕೃಷಿ, ಸಂಗೀತ, ಹೀಗೆ ಹಲವಾರು ವಿಷಯಗಳನ್ನು ಕಲಿಸಲಾಗುತ್ತಿತ್ತು. ವಿದ್ಯಾರ್ಥಿಗೆ ಜ್ಞಾನ, ಶಿಸ್ತು, ಸಂಸ್ಕಾರಗಳನ್ನು ನೀಡುತ್ತಿದ್ದರು. ಗುರುಕುಲ ಶಿಕ್ಷಣವು ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ನೆರವಾಗುತ್ತಿತ್ತು. ವಿದ್ಯಾರ್ಥಿಗಳು ಜ್ಞಾನವಂತರಾಗುವುದರ ಜೊತೆ ಜವಾಬ್ದಾರಿಯುತ ನಾಗರಿಕರಾಗುತ್ತಿದ್ದರು. ಗುರುಕುಲ ಪದ್ಧತಿ ಕೇವಲ ಪಾಠ ಹೇಳುವ ಶಿಕ್ಷಣವಲ್ಲ, ಅದು ಜೀವನ ಪಾಠ ಕಲಿಸುವ ವ್ಯವಸ್ಥೆ ಆಗಿತ್ತು. ವಿದ್ಯಾರ್ಥಿ ಜೀವನದಲ್ಲಿ ತಪ್ಪುಗಳನ್ನು ತಿದ್ದಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿ ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ಗುರುಗಳ ಶ್ರಮ ಶ್ಲಾಘನೀಯ. ಕೆಲವೊಮ್ಮೆ ಗುರುಗಳ ತಿದ್ದುವಿಕೆ ಕಠಿಣವಾಗಿ ಕಾಣಬಹುದು, ಆದರೆ ಅದು ಅಜ್ಞಾನ ಸಂಹಾರದ ಭಾಗ. ಉದ್ದೇಶ ಒಂದೇ, ಅದು ವಿದ್ಯಾರ್ಥಿಗಳ ಬೆಳವಣಿಗೆ. ಹಿಂದಿನ ಗುರುಕುಲ ಪದ್ಧತಿ ಅಳಿದು ಇಂದು ಗುರುಗಳ ಸ್ಥಾನವನ್ನು ಅಲಂಕರಿಸುವ ಶಿಕ್ಷಕರನ್ನು ಗೌರವಿಸಬೇಕು ಎನ್ನುವ ಆಶಯದೊಂದಿಗೆ ತನ್ನ ಜೀವನವನ್ನೇ ಶಿಕ್ಷಣ ಕ್ಷೇತ್ರಕ್ಕೆ ಸಮರ್ಪಿಸಿ ಶಿಕ್ಷಣ ವೃತ್ತಿಯನ್ನು ಅತ್ಯಂತ ಪವಿತ್ರವೆಂದು ಬಿದ್ದ ಭಾರತದ ದ್ವಿತೀಯ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರು ತನ್ನ ಜನ್ಮದಿನವನ್ನು ವೈಯಕ್ತಿಕವಾಗಿ ಆಚರಿಸುವ ಬದಲು ಶಿಕ್ಷಕರ ದಿನವೆಂದು ಆಚರಿಸಿ ದೇಶದ ಎಲ್ಲಾ ಶಿಕ್ಷಕರಿಗೆ ಗೌರವ ಸಲ್ಲಿಸಿ ಎಂದು ಹೇಳಿದರು. ಇವರು ಸೆಪ್ಟೆಂಬರ್ 5, 1885 ಮದ್ರಾಸಿನಲ್ಲಿ ಜನಿಸಿದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬ ಭಾರತೀಯ ನಾಯಕ, ರಾಜಕಾರಣಿ. ಇವರು ಭಾರತದ ಮೊದಲ ಉಪರಾಷ್ಟ್ರಪತಿ ಹಾಗೂ ಎರಡನೇ ರಾಷ್ಟ್ರಪತಿ. ಇವರು ಪಾಶ್ಚಿಮಾತ್ಯ ಆದರ್ಶವಾದಿ ತತ್ವಜ್ಞಾನಗಳ ಚಿಂತನೆಯನ್ನು ಭಾರತೀಯ ಚಿಂತನೆಗೆ ಪರಿಚಯಿಸಿದರು. ಅವರು ಪ್ರಸಿದ್ಧ ಶಿಕ್ಷಕರಾಗಿದ್ದರು. ಶಿಕ್ಷಣದ ಮೌಲ್ಯವನ್ನು ಉತ್ತೇಜಿಸಲು ತನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಟವರು. ಭಾರತೀಯ ಚಿಂತನೆಯನ್ನು ಪಾಶ್ಚಿಮಾತ್ಯ ಪರಿಭಾಷೆಯಲ್ಲಿ ಮನೋಹರವಾಗಿ ಅರ್ಥೈಸುವ ಮೂಲಕ ಭಾರತೀಯರಿಗೆ ಗೌರವದ ಹೊಸ ಅರ್ಥವನ್ನು ನೀಡಿದವರು. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನೆನಪಾಗುವ ಮತ್ತೋರ್ವ ಮಹಾನ್ ವ್ಯಕ್ತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಇವರನ್ನು ನಾವು ಮಿಸೈಲ್ ಮ್ಯಾನ್ ಅಥವಾ ಭಾರತರತ್ನ ಎಂದು ಹೆಚ್ಚು ಜ್ಞಾಪಿಸಿಕೊಳ್ಳುತ್ತೇವೆ. ಆದರೆ ಅವರು ಶಿಕ್ಷಕರಾಗಿಯೂ ಅತ್ಯಂತ ಪ್ರೇರಣಾದಾಯಕ ವ್ಯಕ್ತಿತ್ವವನ್ನು ಹೊಂದಿದ್ದರು. ತಮ್ಮ ಜೀವನದ ಕೊನೆಯ ದಿನದವರೆಗೂ ಅವರು ವಿದ್ಯಾರ್ಥಿ ನಡುವೆ ಬೋಧನೆ ಮಾಡುತ್ತಲೇ ಇದ್ದರು. ಶಿಕ್ಷಕರೇ ಸಮಾಜವನ್ನು ರೂಪಿಸುವ ಶಕ್ತಿಯುತ ಶಿಲ್ಪಿಗಳು. ಶಿಕ್ಷಕರು ಕೇವಲ ಪಾಠ ಬೋಧಿಸುವವರಲ್ಲ, ವಿದ್ಯಾರ್ಥಿಗಳ ಕನಸುಗಳನ್ನು ಗುರುತಿಸಿ ಅವುಗಳನ್ನು ಬೆಳೆಸುವ ಮಾರ್ಗದರ್ಶಕರು. ಒಳ್ಳೆಯ ಗುರು ವಿದ್ಯಾರ್ಥಿಗಳಲ್ಲಿ ಆಶೆಯನ್ನು ಹುಟ್ಟಿಸಿ ಕಲ್ಪನೆಗೆ ಬೆಂಕಿ ಹಚ್ಚಿ ಕಲಿಕೆಯ ಮೆಚ್ಚುಗೆಯನ್ನು ತುಂಬಬಲ್ಲರು ಎಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಇವರು ನಂಬಿದ್ದರು. ರಾಷ್ಟ್ರಪತಿಯಾಗಿದ್ದರು, ವಿಜ್ಞಾನಿಯಾಗಿದ್ದರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಜನರು ತಮ್ಮನ್ನು ಎಂದಿಗೂ ಶಿಕ್ಷಕನಾಗಿಯೇ ನೆನಪಿಸಿಕೊಳ್ಳಬೇಕು ಎಂದು ಬಯಸಿದರು. ಇಂದು ಜಗತ್ತಿನಲ್ಲಿ ವಿಜ್ಞಾನ ತಂತ್ರಜ್ಞಾನ ಪ್ರಗತಿ ಎತ್ತರಕ್ಕೇರಿದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ತಂತ್ರಜ್ಞಾನದಿಂದ ಜ್ಞಾನ ದೊರೆಯಬಹುದು, ಆದರೆ ಅದನ್ನು ಸರಿಯಾಗಿ ಉಪಯೋಗಿಸುವ ಮಾರ್ಗವನ್ನು ತೋರಿಸುವವರು ಶಿಕ್ಷಕರು. ಮೌಲ್ಯಗಳ ಕೊರತೆಯಿಂದಾಗಿ ಬದುಕನ್ನು ಎದುರಿಸುವ ಆತ್ಮಸ್ಥೈರ್ಯ ಧೈರ್ಯವನ್ನೇ ಕಳೆದುಕೊಂಡಿರುವ ಇಂದಿನ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮಾರ್ಗದರ್ಶನವೇ ದಾರಿದೀಪ. ಇಂದಿನ ದಿನಗಳಲ್ಲಿ ಶಿಕ್ಷಕರು ಕೇವಲ ಜ್ಞಾನವನ್ನು ಹಂಚುವವರಲ್ಲ, ಸಮಾಜದ ಅನೇಕ ಸವಾಲುಗಳನ್ನು ಎದುರಿಸುತ್ತಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತಿದ್ದಾರೆ. ಮೊಬೈಲ್ ಇಂಟರ್ನೆಟ್ ಗೇಮ್ಗಳ ಅತಿಯಾದ ಬಳಕೆಯಿಂದಾಗಿ ವಿದ್ಯಾರ್ಥಿಗಳ ಗಮನ ಓದಿನಿಂದ ಬದಲಾಗುತ್ತಿದೆ. ಹಿರಿಯರಿಗೆ ಗೌರವ, ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ. ಮೊಬೈಲ್ ಇಂಟರ್ನೆಟ್ನಲ್ಲಿ ಹೆಚ್ಚು ಸಮಯವನ್ನು ಕಳೆಯುವ ವಿದ್ಯಾರ್ಥಿಗಳು ಮಾನಸಿಕವಾಗಿ ದುರ್ಬಲರಾಗುತ್ತಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಸಾಲದೆ ಆತ್ಮಹತ್ಯೆಯಿಂದ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ ಹಲವಾರು ಉದಾಹರಣೆಗಳಿವೆ. ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗಿ ಹೋಗಿರುತ್ತಾರೆ. ಇಂತಹ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವ ಮಹಾನ್ ಕಾರ್ಯ ಶಿಕ್ಷಕರ ಹೆಗ್ಗೆ ಮೇಲಿದೆ. ಆದ್ದರಿಂದ ಇಂದಿನ ಕಾಲದಲ್ಲಿ ಶಿಕ್ಷಕರು ನೂರಾರು ಸವಾಲುಗಳನ್ನು ಎದುರಿಸಬೇಕಾಗಿದೆ. ತಂತ್ರಜ್ಞಾನ ಸ್ಪರ್ಧೆ ಹೆಚ್ಚುತ್ತಿರುವಾಗ ಶಿಕ್ಷಕರ ಪಾತ್ರವು ಇನ್ನಷ್ಟು ಪ್ರಾಮುಖ್ಯವಾಗುತ್ತಿದೆ. ಯಾವುದೇ ಸಾಧಕರ ಸಾಧನೆಯ ಹಾದಿಯನ್ನು ನೋಡಿದರೆ ಅವರ ಜೀವನದ ಗುರಿಯಲ್ಲಿ ಗುರುವಿನ ಪಾತ್ರ ಮಹತ್ತರವಾಗಿದೆ ಎಂಬ ವಿಚಾರ ತಿಳಿಯುತ್ತದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಸಮಾನತೆ, ಶಿಕ್ಷಣ ಮತ್ತು ಸ್ವಾಭಿಮಾನವನ್ನು ತರಲು ಹೋರಾಡಿದಾಗ ಅವರ ಜೀವನದಲ್ಲಿ ಗುರುವಿನ ಮಾರ್ಗದರ್ಶನ ಪ್ರಮುಖವಾಗಿತ್ತು. ಭಾರತದ ಸಂವಿಧಾನ ಶಿಲ್ಪಿ, ಮಹಾನ್ ಚಿಂತಕ ಹಾಗೂ ಸಾಮಾಜಿಕ ಕ್ರಾಂತಿಕಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಿಕ್ಷಣವಿಲ್ಲದೆ ಸಮಾಜದ ಮುಕ್ತಿ ಅಸಾಧ್ಯ ಎಂದು ಹೇಳಿದರು. ಅವರ ನುಡಿ ಸ್ಪಷ್ಟವಾಗಿತ್ತು. ಶಿಕ್ಷಣ ಶೋಷಿತರ ಅಸ್ತ್ರ. ಸಮಾಜದಲ್ಲಿ ಹಿಂದುಳಿದವರು, ಬಡವರು ಮುಕ್ತಿಯನ್ನು ಪಡೆಯಬೇಕಾದರೆ ಅವರು ಮೊದಲು ಶಿಕ್ಷಣ ಪಡೆಯಬೇಕು. ಇದು ಅವರ ಕನಸು ಕೂಡ ಆಗಿತ್ತು. ಅಂಬೇಡ್ಕರ್ ಅವರ ಕನಸಿನ ಸಮಾಜ ಕಟ್ಟಲು ಗುರುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನವಷ್ಟೇ ಅಲ್ಲ, ಸಮಾನತೆ, ಸ್ವಾಭಿಮಾನ ಮತ್ತು ಧೈರ್ಯವನ್ನು ಕಲಿಸುತ್ತಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿ ಗುರುಗಳ ಮಾರ್ಗದರ್ಶನದಿಂದಲೇ ಮಹಾನ್ ಜ್ಞಾನಿಯಾಗಿ ಬೆಳೆದರು. ಇದೇ ರೀತಿಯಲ್ಲಿ ಇಂದಿನ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸಮಾಜ ಸುಧಾರಕರನ್ನಾಗಿ, ಜವಾಬ್ದಾರಿತ ನಾಗರಿಕರನ್ನಾಗಿ ರೂಪಿಸುತ್ತಿದ್ದಾರೆ. ನರೇಂದ್ರನಾಗಿ ಜನಿಸಿದ ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೇ ಚುರುಕು, ಬುದ್ಧಿವಂತ ಹಾಗೂ ಪ್ರಶ್ನೆಗಳ ಸಾಗರವಾಗಿದ್ದ. ದೇವರು ಇದ್ದಾನೆ ಅಂದರೆ ಯಾರಾದರೂ ಆ ದೇವರನ್ನು ಕಂಡಿದ್ದಾರೆ ಎಂಬ ಪ್ರಶ್ನೆ ಅವರನ್ನು ಕಾಡುತ್ತಿತ್ತು. ಎಲ್ಲಿ ಹೋದರೂ ಅವರಿಗೆ ತೃಪ್ತಿಯ ಉತ್ತರ ಸಿಗಲಿಲ್ಲ. ಈ ಆತ್ಮಸ್ನೇಹದ ಸ್ಥಿತಿಯಲ್ಲಿ ಅವರ ಜೀವನಕ್ಕೆ ಬೆಳಕು ತಂದವರು ಶ್ರೀರಾಮಕೃಷ್ಣ ಪರಮಹಂಸರು. ನರೇಂದ್ರ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರನ್ನು ಭೇಟಿ ಮಾಡಿದಲೇ ಅವರಲ್ಲಿ ಅನನ್ಯವಾದ ಆಕರ್ಷಣೆಯನ್ನು ಅನುಭವಿಸಿದರು. ನರೇಂದ್ರ ಕೇಳಿದ ಪ್ರಶ್ನೆ, ನೀವು ದೇವರನ್ನು ನೋಡಿದ್ದೀರಾ? ಇದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ನೀಡಿದ ಉತ್ತರವು ನರೇಂದ್ರರ ಜೀವನದ ತಿರುವು ಬಿಂದು ಆಯಿತು. ಇದೇ ನಿಜವಾದ ಗುರು ಶಿಷ್ಯರ ಸಂಬಂಧದ ಆರಂಭ. ಗುರುಗಳ ಮಾರ್ಗದರ್ಶನದಿಂದ ಅವರು ಸ್ವಾಮಿ ವಿವೇಕಾನಂದರಾಗಿ ಪರಿವರ್ತನೆಗೊಂಡರು. ಎದ್ದೇಳಿ, ಜಾಗೃತರಾಗಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎಂಬ ವಿವೇಕವಾಣಿಯಲ್ಲಿ ಗುರುಗಳ ಸ್ಫೂರ್ತಿ ಹೊಳೆಯುತ್ತಿತ್ತು. ಶ್ರೀರಾಮಕೃಷ್ಣ ಪರಮಹಂಸರು ದೀಪದಂತೆ ತಮ್ಮ ಬೆಳಕಿನಿಂದ ವಿವೇಕಾನಂದರ ಜೀವನವನ್ನು ಬೆಳಗಿಸಿದರು. ವಿವೇಕಾನಂದರು ತಮ್ಮ ಜೀವನದ ಮೂಲಕ ಗುರುವಿನ ಮಹತ್ವವೇ ಶ್ರೇಷ್ಠವೆಂದು ಸಾರಿದರು. ಒಬ್ಬ ಶಿಕ್ಷಕರ ಒಳ್ಳೆಯ ಮಾತು ಜೀವನದ ದಿಕ್ಕನ್ನೇ ಬದಲಿಸಬಲ್ಲುವುದು ಎನ್ನುವುದಕ್ಕೆ ಸ್ವಾಮಿ ವಿವೇಕಾನಂದರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನ ಹಿನ್ನೆಲೆಯೇ ಸಾಕ್ಷಿ. ವಿದ್ಯಾರ್ಥಿಯ ಮನಸ್ಸು ಬೆಟ್ಟ ಎತ್ತರದಲ್ಲಿ ಹರಿಯುವ ತಾಜಾ ಹಳ್ಳದ ನೀರಿನಂತೆ ಯಾವ ದಾರಿಯಲ್ಲಿ ಹರಿಯಬೇಕು ಎನ್ನುವುದು ತೋರಿಸಿಕೊಳ್ಳಲು ಶಿಕ್ಷಕರ ಅಗತ್ಯವಿದೆ. ಶಿಕ್ಷಕರು ಎಂದರೆ ಬೆಳಕಿನ ದಾರಿ, ಜ್ಞಾನಸಾಗರದಲ್ಲಿ ಮುಳುಗಿಸಿ ತೇಲಿಸುವವರು, ಅಜ್ಞಾನ ಬಂಧನದಿಂದ ಬಿಡುಗಡೆಗೊಳಿಸುವವರು, ತಾಯಿಯಂತೆ ಮಮತೆ ಕೊಡುವವರು, ತಂದೆಯಂತೆ ಶಿಸ್ತನ್ನು ಕಲಿಸುವವರು, ಸ್ನೇಹಿತನಂತೆ ಕೈ ಹಿಡಿಯುವವರು, ದೀಪದಂತೆ ದಾರಿ ತೋರಿಸುವವರು. ಶಿಕ್ಷಕರು ಎಂದರೆ ಕತ್ತಲನ್ನು ದೂರ ಮಾಡಿ ಬೆಳಕನ್ನು ನೀಡುವ ದೀಪದಂತವರು. ಅವರು ಕೇವಲ ಪಾಠ ಮಾಡುವ ಶಿಕ್ಷಕರಲ್ಲ, ಜೀವನಕ್ಕೆ ಅರ್ಥ ನೀಡುವ ತತ್ವೋಪದೇಶಕರು, ಮನಸ್ಸಿಗೆ ಶಾಂತಿ ನೀಡುವ ಧಾರ್ಮಿಕರು, ಮನುಷ್ಯತ್ವವನ್ನು ಬೋಧಿಸುವ ಸಮಾಜ ಸೇವಕರು. ಇಂದು ನಾವು ನೋಡುತ್ತಿರುವ ಪ್ರತಿಭಾ ವಿಜ್ಞಾನಿ, ಕವಿ, ರಾಷ್ಟ್ರ ಸೇವಕ, ವೈದ್ಯ, ನೃತ್ಯಗಾರ, ಸಂಗೀತಗಾರ, ಕಲಾವಿದ ಎಲ್ಲರ ಸಾಧನೆಯ ಹಿಂದೆ ಶಿಕ್ಷಕರು ನಿಂತಿದ್ದಾರೆ. ವಿದ್ಯಾರ್ಥಿಯ ಯಶಸ್ಸಲ್ಲಿ ಸಂತೋಷ ಪಡುವ, ವಿಫಲತೆಯಲ್ಲಿ ಪ್ರೋತ್ಸಾಹಿಸುವ, ಜೀವನದ ಪ್ರತಿಯೊಂದು ಹಾದಿಯಲ್ಲಿಯೂ ಕೈಹಿಡಿಯುವ ಶಕ್ತಿ ಶಿಕ್ಷಕರಿಗೆ ಮಾತ್ರ ಇದೆ. ಒಬ್ಬ ವೈದ್ಯರು ದೇಹದ ಕಾಯಿಲೆಗಳನ್ನು ಗುಣಪಡಿಸುತ್ತಾರೆ. ಒಬ್ಬ ವಕೀಲರು ಜನರಿಗೆ ನ್ಯಾಯ ಕೊಡಿಸುತ್ತಾರೆ. ಒಬ್ಬ ಇಂಜಿನಿಯರ್ ಸೇತುವೆಯನ್ನು ಕಟ್ಟುತ್ತಾರೆ. ಆದರೆ ಒಬ್ಬ ಶಿಕ್ಷಕರು ಸಮಾಜವನ್ನೇ ಕಟ್ಟುತ್ತಾರೆ. ಶಿಕ್ಷಕರ ಮಾರ್ಗದರ್ಶನವನ್ನು ನಮ್ಮ ಜೀವನದಲ್ಲಿ ಅನುಸರಿಸುವುದು, ಅವರ ತ್ಯಾಗವನ್ನು ಗೌರವಿಸುವುದು ಮತ್ತು ಅವರು ಬಯಸುವ ಉತ್ತಮ ನಾಗರಿಕರಾಗುವುದೇ ಶಿಕ್ಷಕರಿಗೆ ಸಲ್ಲುವ ಗೌರವ. ಇಂದಿನ ದಿನಗಳಲ್ಲಿ ಶಿಕ್ಷಕರ ಮತ್ತು ಪೋಷಕರ ಸಂಬಂಧ ಬಹಳ ಮಹತ್ವದ್ದಾಗಿದೆ. ಶಾಲೆಯಲ್ಲಿ ಶಿಕ್ಷಕರು ಜ್ಞಾನವನ್ನು ನೀಡಿದರೆ ಮನೆಯಲ್ಲಿ ಪೋಷಕರು ಆ ಜ್ಞಾನವನ್ನು ಶಿಕ್ಷಿಸುವ ಬೆಳಕಾಗುತ್ತಾರೆ. ಒಬ್ಬರಿಲ್ಲದೆ ಇನ್ನೊಬ್ಬರು ಅಪೂರ್ಣರು. ಪೋಷಕರು ಮಕ್ಕಳ ಕನಸುಗಳಿಗೆ ಬುನಾದಿ ಹಾಕುತ್ತಾರೆ, ಶಿಕ್ಷಕರು ಆ ಕನಸುಗಳಿಗೆ ರೆಕ್ಕೆಗಳನ್ನು ಕೊಡುತ್ತಾರೆ. ಪೋಷಕರು ಪ್ರೀತಿಯಿಂದ ಬೆಳೆಸಿದರೆ ಶಿಕ್ಷಕರು ಶಿಸ್ತಿನಿಂದ ಮಾರ್ಗದರ್ಶನ ಮಾಡುತ್ತಾರೆ. ಇಬ್ಬರ ಸಹಕಾರವೇ ಮಗುವಿನ ಜೀವನದ ನಿಜವಾದ ಪಾಠಶಾಲೆ. ಪಾಠಶಾಲೆಯ ವಿದ್ಯಾಭ್ಯಾಸ ಮಾತ್ರವಲ್ಲ, ಸಂಸ್ಕಾರ, ಮೌಲ್ಯಗಳು, ಶಿಸ್ತಿನ ವಿಷಯಗಳಲ್ಲೂ ಸಹಕಾರ ಇರಬೇಕು. ಪೋಷಕರು ಶಿಕ್ಷಕರಿಗೆ ಗೌರವ ತೋರಿಸಿದರೆ ಮಕ್ಕಳು ಕೂಡ ಶಿಕ್ಷಕರನ್ನು ಗೌರವಿಸಲು ಕಲಿಯುತ್ತಾರೆ. ತಪ್ಪುಗಳನ್ನು ಹೊರಿಸುವಕ್ಕಿಂತ ಪರಿಹಾರಗಳನ್ನು ಹುಡುಕುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಇಂದು ಅಗತ್ಯವಾಗಿದೆ. ಹಿಂದಿನ ದಿನಗಳಲ್ಲಿ ಪೋಷಕರು ಸಂಪೂರ್ಣವಾಗಿ ಶಿಕ್ಷಕರನ್ನು ನಂಬುತ್ತಿದ್ದರು. ಶಿಕ್ಷಕರು ಹೇಳಿದರೆ ಅದೇ ವೇದವಾಕ್ಯ ಎಂಬ ನಂಬಿಕೆ ಇತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಮಕ್ಕಳು ಎದುರಿಸುತ್ತಿರುವ ಸವಾಲುಗಳು ಹೆಚ್ಚಾಗುತ್ತಿವೆ. ಈ ಕಾರಣಕ್ಕೆ ಶಿಕ್ಷಕರು ಪೋಷಕರು ಒಂದೇ ವೇದಿಕೆ ಸೇರಿ ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಸಹಯೋಗಿಯಾಗಬೇಕು. ಪ್ರತಿಯೊಂದು ಹೆತ್ತವರಿಗೂ ತಮ್ಮ ಮಕ್ಕಳ ಬಗ್ಗೆ ಕನಸುಗಳಿರುತ್ತದೆ. ಪ್ರತಿಯೊಬ್ಬ ಶಿಕ್ಷಕರಿಗೂ ತಮ್ಮ ವಿದ್ಯಾರ್ಥಿಗಳು ಶಿಷ್ಯರಾಗಬೇಕೆಂದು ಹಂಬಲವಿರುತ್ತದೆ. ಈ ಕನಸು ಹಂಬಲಗಳು ಒಂದಾಗುವ ಕ್ಷಣದಲ್ಲಿ ಶಿಕ್ಷಣವು ನಿಜವಾದ ಅರ್ಥ ಪಡೆದುಕೊಳ್ಳುತ್ತದೆ. ಪೋಷಕರು ಶಿಕ್ಷಕರ ಮೇಲೆ ನಂಬಿಕೆ ಇಡಬೇಕು. ಶಿಕ್ಷಕರು ಪೋಷಕರ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಶಿಕ್ಷಕರು ಮಾರ್ಗದರ್ಶಕರು, ಪೋಷಕರು ಪ್ರೇರಕರು. ಶಿಕ್ಷಕರು ಬಿತ್ತಿದ ಬೀಜವನ್ನು ಪೋಷಕರು ಬೆಳೆಸಬೇಕು. ಇಬ್ಬರೂ ಸೇರಿ ಮಕ್ಕಳ ಬದುಕನ್ನು ಹೂವಿನಂತೆ ಅರಳಿಸಬೇಕು.
0: ಇದುವರೆಗೆ ಮಂಗಳೂರಿನ ಶಾರದಾ ವಿದ್ಯಾಲಯದ ಶಿಕ್ಷಕಿ ಸುರೇಖಾ ಅವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಶಿಶುನಾಳ ಶರೀಫರ ತತ್ವಪದ, ದೊರಕಿದ ಗುರು ದೊರಕಿದ.

ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಶ್ರೋತೃಳಿ ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ 2ನೇ ಮಹಡಿ ಜೆಸಿ ರಸ್ತೆ ಬೆಂಗಳೂರು, ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ.

0: ಏನೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದೆ. ನೀವುಗಳು ಇದನ್ನ ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka sangeeta nritya academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeetanrityaacademy.karnataka.gov.in. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಅರ್ಜಿಯನ್ನು ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನು ಮೊಬೈಲ್ ಹಾಗೇನೆ ವಿಡಿಯೋವನ್ನ ಚಿತ್ರೀಕರಣ ಮಾಡಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು. ವಿಳಾಸ ಹೀಗಿದೆ: ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು 560002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನು ಪರಿಶೀಲನೆ ಮಾಡಿ ಶಿಷ್ಯವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15. ಗಮನಿಸಿ, ಸೆಪ್ಟೆಂಬರ್ 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೇನೆ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರಿ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೇ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್, 2 ಲಕ್ಷ
5: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
2: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತಾಗಿ ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮದ ಮೊದಲಿಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗಿನ ಸಂದರ್ಶನ ಇದೀಗ.
2: ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕೃತಿಕಾ ಮುರಳೀಧರ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಇವತ್ತಿನ ವಿಷಯ ಪೌಷ್ಟಿಕಾಂಶದ ಮಹತ್ವ, ಯಾವ ರೀತಿ ಎಂಥ ಆಹಾರವನ್ನು ನಾವು ತಗೊಂಡ್ರೆ ಆರೋಗ್ಯವಾಗಿರ್ತೀವಿ ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಈಗ ಸಾಮಾನ್ಯವಾಗಿ ಆಹಾರ ಅಂತಂತಂದರೆ ಏನಿರ್ತದೋ ಅದನ್ನು ತಿಂದುಬಿಟ್ಟು ಆರಾಮಾಗಿರ್ತೀವಿ ಅಂತ ಅಂದಿರ್ತಾರೆ ಜನ. ಪೌಷ್ಟಿಕಾಂಶಗಳು ಅಂತಂದರೆ ಯಾವಾಗೋ ಒಮ್ಮೆ ಹಬ್ಬಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲೋ ಮದುವೆ ಅಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಒಳ್ಳೆಯ ಒಂದು ಆಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಆಹಾರ ಅಂದರೆ ನಿಮ್ಮ ಪ್ರಕಾರ ಏನು ವ್ಯಾಖ್ಯಾನಿಸ್ತೀರಿ?
3: ಆಹಾರ ಅನ್ನೋದು ನಮ್ಮ ಜೀವನ ನಿರ್ವಹಣೆಗೆ ಬೇಕಾಗಿರೋ ಎನರ್ಜಿ, ಸ್ಫೂರ್ತಿ, ಅದಕ್ಕೆ ಬೇಕಾಗಿರೋ ಚೇತನ, ತಾಕತ್ತು.

0: ಎನರ್ಜಿ ಇದನ್ನ ಕೊಡುವಂಥ ಆಹಾರ ಅಂತ ಅನ್ಕೋತೀವಿ. ಬಟ್ ಇದೇ ಆಹಾರ ಒಂದು ಬಾಣಂತಿ ಮನೇಲಿದ್ದಾಗ ಅವ್ರಿಗೆ ನೀವು ಊಟ ಕೊಡ್ಬೇಕಾರೆ ನೀವು ಯೋಚನೆ ಮಾಡ್ತೀರಾ, ಏನು ಕೊಡ್ತಿದ್ದೀರಾ ಏನು ಕೊಡ್ತಿಲ್ಲ ಅನ್ನೋದು? ಪಥ್ಯ ಅನ್ನೋದು ನಮ್ಗಳಿಗೆ ಹೊಸದೇನಲ್ಲ. ಒಬ್ರು ವಯಸ್ಸಾದವರಿದ್ದಾರೆ, ನೀವು ಅವ್ರಿಗೆ ಕೊಡೋ ಊಟನ ಬೆಳೀತಾ ಇರೋ ಮಗು ಕೊಡ್ತೀರಾ, ಅಥವಾ ಬೆಳೀತಾ ಇರೋ ಮಗು ಕೊಡೋ ಆಹಾರನ ಒಂದು ವಯೋವೃದ್ಧ ಅಂತ ಹೇಳಲ್ಲ, ಒಂದು 40-50 ವರ್ಷದ ಏಜ್ ರೇಂಜಲ್ಲಿ ಇರೋರಿಗೆ ಕೊಡ್ತೀರಾ? ಅಥವಾ ಸ್ಕೂಲು, ಈ ಮಕ್ಕಳಿಗೆ ತುಂಬಾ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಆ್ಯಂಡ್ ಇವಾಗ ವಯಸ್ಸಿಗೆ ಬಂದ ಹೆಣ್ಮಗು ಮೆಚೂರ್ ಆದಾಗ ನೀವು ಪಥ್ಯ ಚೇಂಜ್ ಮಾಡ್ತೀರಾ, ಅವ್ರ ಊಟ ಚೇಂಜ್ ಮಾಡ್ತೀರಾ, ಯಾಕೆ ಮಾಡ್ತೀರಾ? ಇದು ನಮ್ಗಳಿಗೆ ಊಟ ಅನ್ನೋದು ಡಯಟ್ ಅನ್ನೋದು ಹೊರಗಡೆ ಕಾನ್ಸೆಪ್ಟೇ ಆಗಿರ್ಬೋದು, ಪದ ಮಾತ್ರ. ನಮ್ಮಲ್ಲಿ ಪಥ್ಯದ ಆಹಾರ ಯಾವತ್ತೂ ಚೇಂಜ್ ಆಗಿಲ್ಲ. ಈಗ ಕುಸ್ತಿಪಟು, ಅವ್ರ ಊಟಕ್ಕೂ ಹೊಲದಲ್ಲಿ ಕೆಲಸ ಮಾಡೋರ್ಗೂ ಊಟ ವ್ಯತ್ಯಾಸ ಇರ್ತಿರ್ಲಿಲ್ವಾ? ನಾವು ತಿನ್ನೋ ಆಹಾರನೇ ನಮ್ಗೆ ಔಷಧ. ಔಷಧ ತಗೊಳ್ಬಾರ್ದು ಅಂದ್ರೆ ಆಹಾರನೇ ಔಷಧಿ ತರ ತಗೋಬೇಕು. ಅಂದ್ರೆ ಅಷ್ಟು ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು.
1: ಅಂದ್ರೆ ದೈನಂದಿನ ಆಹಾರದಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇವೆ ಅಂತ ಅನ್ನೋದನ್ನ ಅವರು ತಿಳ್ಕೊಳ್ಬೇಕು.
0: ತರಕಾರಿ ಸೊಪ್ಪಲ್ಲೂ ವಿಟಮಿನ್ ಸಿಗುತ್ತೆ,
1: ಇವೆಲ್ಲ ತಿಂದ್ರೆ ಒಳ್ಳೇದಿರುತ್ತೆ, ಆರೋಗ್ಯಕ್ಕೆ ನಮಗೆ ತುಂಬಾ ಶಕ್ತಿ ಕೊಡುತ್ತೆ ಅಂತನೋ. ಈಗ ಕಬ್ಬಿಣಾಂಶ ಬೇಕು ಅಂತಂದಾಗ ಸೊಪ್ಪು ತರಕಾರಿಗಳನ್ನೆಲ್ಲ ಕೆಲವೊಂದು ತಿಂತೀವಿ,
0: ದಾಳಿಂಬೆ ಹಣ್ಣು
1: ತಿಂತೀವಿ,
0: ಪಾಲಕ್ ಸೊಪ್ಪು. ಐರನ್ ಟಾನಿಕ್ ತಗೋಬೇಕು ಅನ್ನೋ ಪರಿಸ್ಥಿತಿ ಬೇಡ ಅಂದ್ರೆ ನಮ್ಮ ರೆಗ್ಯುಲರ್ ದಿನಾ ತಿನ್ನೋ ಊಟದಲ್ಲಿ ಅದನ್ನ ಹೇಗೆ ನಾವು ಸೇರಿಸ್ಕೋಬಹುದು ಅಂತ ಯೋಚನೆ.
1: ಅದೇ ಈಗ ಪೌಷ್ಟಿಕಾಂಶದ ಕೊರತೆಯಿಂದ ಎಷ್ಟೆಲ್ಲ ಸಮಸ್ಯೆ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ನಮ್ಮ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಇದೆ, ಹಾಗಾಗಿ ಅವು ತುಂಬ ಸೊರಗಿದ್ದಾವೆ, ಅವರ ಆರೋಗ್ಯ ಹಾಳಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ನಾವು ಈ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡಿಬೇಕಾಗುತ್ತೆ ಅಂತ ಎಲ್ಲವನ್ನೂ ಮಾತಾಡ್ತೀವಿ. ಹಾಗಾಗಿ ನಮ್ಮ ಮಕ್ಕಳಿಗೆ, ಆರಂಭದ ಸ್ಕೂಲಿಗೆ ಹೋಗುವಂತಹ ಬಡ ಮಕ್ಕಳಿಗೆ ಈ ಪೌಷ್ಟಿಕಾಂಶದ ಕೊರತೆ, ಹೆಣ್ಮಕ್ಳಿಗೂ ಕೂಡ ತಾವು ಹೇಳಿದಂಗೆ ಆಯಾ ಸಂದರ್ಭಕ್ಕನುಸಾರವಾಗಿ ಆ ವಯಸ್ಸಿನಿಗೆ ಅನುಗುಣವಾಗಿ ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅವರಿಗೆ ತುಂಬಾ ಬೇಕು.
0: ಎಸ್ಪೆಷಲಿ ವೆನ್ ವಿ ಸೇ ಮೆನ್ಸ್ಟ್ರೇಟಿಂಗ್ ವಿಮೆನ್, ಒಂದು 10-12 ವರ್ಷಕ್ಕೆ ಇವಾಗ ಹೆಣ್ಮಕ್ಳು ಮೆಚೂರ್ ಆದ್ರು ಆಲ್ಮೋಸ್ಟ್ ಇಲ್ ದೇರ್ ಏಜ್ ಆಫ್ 40-45 ರಕ್ತ ಹೋಗೇ ಹೋಗುತ್ತೆ ಶರೀರದಲ್ಲಿ ತಿಂಗಳಿಗೊಂದ್ಸತಿ. ಅವಾಗ ನೀವು ಅದಕ್ಕೆ ಏನ್ ಮಾಡ್ತೀರಾ? ಮನೆಯಲ್ಲಿ ಬೇರೆಯವ್ರು ತಿನ್ನೋ ಊಟನೂ ತಿನ್ನಿ, ಬಟ್ ಅದ್ರ ಜೊತೆ ನಿಮಗೆ ಆ ಟೈಮಲ್ಲಿ ಹೆಲ್ಪ್ ಆಗುವಂಥದ್ದು ಏನಿದೆ, ಆ್ಯಪಲ್ ಇರ್ಬೋದು, ದಾಳಿಂಬೆ ಇರ್ಬೋದು, ಸೊಪ್ಪು. ನಾವು ಆಕ್ಚುಲಿ ಅತಿ ಕಮ್ಮಿ ನೋಡೋದು ಆಹಾರದಲ್ಲಿ ಸೊಪ್ಪು.
1: ಮೇಡಮ್, ತಾವು ಹೇಳದಂಗೆ ಈಗ ಅದನ್ನ ಬರೀ ನೀರಲ್ಲಿ ಅದ್ದಿ ತಿನ್ನೋದು ಮುಖ್ಯ ಅಲ್ಲ, ಅದನ್ನ ಸ್ವಲ್ಪ ಬೇಯಿಸಬೇಕಾಗತ್ತೆ. ಹಾಗಂತೇಳಿ ವಿಪರೀತನೂ ಬೇಯಿಸಬಾರ್ದು. ಈಗ ಸಮತೋಲನ ಆಹಾರ ಅಂತನೋ ಅಂತ ಕಲ್ಪನೆ, ಅದರ ಕಡೆ ಗಮನ ಕೊಡ್ಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ಈ ಸಮತೋಲನ ಆಹಾರದ ಒಂದು ಜ್ಞಾನ ಇರುತ್ತಾ ತಮಗೆ ಅನ್ಸುವಂಗೆ?
0: ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು, ನಿಮ್ ತಟ್ಟೆ ಒಂದ್ ರೌಂಡ್ ಶೇಪ್ ಆದ್ರೆ ಅದರಲ್ಲಿ ನೀವು ಭಾಗ ಮಾಡೋದ್ ನೀವು ಸ್ಕೂಲಲ್ಲೂ ಕಲ್ತಿರ್ತೀರ, ಅರ್ಧ ಕಾಲು ಮುಕ್ಕಾಲು. ನಿಮ್ಮ ಕಾಲು ಭಾಗ ತಟ್ಟೆ, ನಿಮ್ಮ ಅನ್ನ ಇರ್ಬೋದು, ನಿಮ್ಮ ಮುದ್ದೆ ಇರ್ಬೋದು, ನಿಮ್ಮ ರೊಟ್ಟಿ ಇರ್ಬೋದು. ರೊಟ್ಟಿನ ನಾನು ಬರೀ ಜೋಳದ ರೊಟ್ಟಿ ಅಂತ ಹೇಳ್ತಿಲ್ಲ, ನಿಮ್ಮ ಮೇಜರ್ ಕಾರ್ಬೋಹೈಡ್ರೇಟ್ ಸಕ್ಕರೆ ಅಂಶ ಇರುವಂತ ಆಹಾರ ಯಾವ್ದಿದ್ರು ಅದು ನಿಮ್ಮ ಕಾಲು ಭಾಗ. ಇನ್ನ ಒಂದು ಕಾಲು ಭಾಗ ಪ್ರೋಟೀನ್, ಬೇಳೆ ಕಾಳು ಮೊಟ್ಟೆ ಮೀನು ಮಾಂಸ, ಇದು ಯಾವ್ದಿದ್ರು ಇದು ಇನ್ನೊಂದು ಕಾಲು ಭಾಗ. ಇನ್ನ ಒಂದು ಕಾಲು ಭಾಗ ತರಕಾರಿ. ನೀವು ಪಲ್ಯನ ಆರ ಮಾಡಿ, ಸಾಂಬಾರ ಆರ ಮಾಡಿ, ತರಕಾರಿ ಸ್ಯಾಲೆಡ್ ಆರ ತಗೊಳ್ಳಿ. ಸ್ಯಾಲೆಡ್ ಅಂದ್ರೆ ಹಸಿ ಕೋಸಂಬರಿ ತರನಾರ ತಗೊಳ್ಳಿ.
1: ಅದು ಮೂರ್ ಕಾಲ ಆಯ್ತು, ಈಗ
0: ಮುಕ್ಕಾಲಾಯ್ತು, ಇನ್ನೊಂದು ಕಾಲ ಏನ್ ತಿನ್ಲಿ ಮೇಡಮ್? ಮೊಸರು, ಮಜ್ಜಿಗೆ, ಅಥವಾ ನಿಮ್ಮ ಪಾನೀಯ ಅಂಶಗಳು, ಸೂಪ್ ತಗೋತೀರಾ ಸೂಪ್ ತಗೊಳ್ಳಿ. ಅಥವಾ ನೀವು ಫೈಬರ್ ಇನ್ಕ್ರೀಸ್, ಕೆಲವರಿಗೆ ಈಗ ಮೋಷನ್ ತೊಂದರೆ ಇರುತ್ತೆ, ಆ ಕಾಲು ಭಾಗನ ಆಲ್ವೇಸ್ ಕೀಪ್ ಇಟ್ ಆಸ್ ಅನ್ ಆಪ್ಟಿಮೈಸೇಷನ್ ಝೋನ್. ಆಪ್ಟಿಮೈಸೇಷನ್ ಅಂದ್ರೆ ನಿಮ್ಮ ಶರೀರಕ್ಕೆ ಅಡ್ಜಸ್ಟ್ ಮಾಡುವಂತ ರೀತಿ. ಒಬ್ಬ ರೆಕವರಿಂಗ್ ಪೇಷಂಟ್, ನಂಗೊಂದು ಸರ್ಜರಿ ಆಗಿದೆ, ನಾನು ರೆಕವರ್ ಆಗ್ಬೇಕು, ಗುಣ ಆಗ್ಬೇಕು, ಸೊ ಅದರಲ್ಲಿ ಕಾಲು ಭಾಗದಲ್ಲಿ ಕಾಲು ಭಾಗ ಪ್ರೋಟೀನ್, ಕಾಲು ಭಾಗ ತರಕಾರಿ, ವಿಟಮಿನ್ಸ್ ಬರುತ್ತೆ, ಸೊ ರೆಕವರಿಗೆ ಹೆಲ್ಪ್ ಆಗುತ್ತೆ. ನಾನು ಒಂದು ಚಿಕ್ಕ ಹುಡುಗ, ಅವಾಗ ನಾನೊಂದು ಅರ್ಧ ರೊಟ್ಟಿ ಜಾಸ್ತಿ ಮಾಡಿ ಒಂದು ಮೊಟ್ಟೆನೂ ಸೇರಿಸ್ಕೋಬಹುದು. ಬೇಡ, ನಾನು ತುಂಬಾ ಚಿಕ್ಕ ಮಗು, ನನಗಿನ್ನೂ ಅರಕ್ತಿಲ್ಲ ಊಟ. ನನ್ಗೇನು, ನನಗೆ ಬೇಯಿಸಿರೋ ತರಕಾರಿ ಅಥವಾ ಮೆತ್ತಗಿರೋ ಹಣ್ಣು. ನಾನು ತೀರಾ ವಯಸ್ಸಾಗಿದ್ದೀನಿ, ನನಗೆ 70-80 ವಯಸ್ಸು. ಇವಾಗ ನನಗೆ ಜಾಸ್ತಿ ಕಚ್ಚಿ ತಿನ್ನೋ ಅಂತದಾಗಲ್ಲ, ಸೊ ನಾ ಸ್ಯಾಲೆಡ್ ತಿನ್ನಕ್ಕಾಗಲ್ಲ, ನನಗೆ ಫೈಬರ್ ತೊಂದರೆ ಆಗುತ್ತೆ. ಅವಾಗ ನಾನೇನ್ ಮಾಡಬೇಕು, ಬೇಯಿಸಿರೋ ತರಕಾರಿ ಹೆಚ್ಚಿಸ್ಬೋದು, ಸೊಪ್ಪು ಸೇರಿಸ್ಬೋದು, ಮಜ್ಜಿಗೆಗೆ ನೀವು ಬೇರೆ ರುಬ್ಬಿ ಬೇಕಾದ್ರೆ ಒಗ್ಗರಣೆ ಮಜ್ಜಿಗೆ ತರನಾರು ತಗೋಬಹುದು. ಅಥವಾ ಸಿಂಪಲ್ ಆಗಿ ಡೈಜೆಸ್ಟ್ ಆಗುವಂತ ಆಹಾರನಾರ ತಗೋಬಹುದು. ಈ ಕಾಲ್ ಭಾಗ ಅನ್ನೋದು ಈಸ್ ಆಲ್ವೇಸ್ ಅನ್ ಆಪ್ಟಿಮೈಸೇಷನ್ ಝೋನ್. ನಮ್ಮಲ್ಲಿ ಎಲ್ಲರೂ ಬೆಳಿಗ್ಗೆ ನಾಷ್ಟ ಅನ್ನೋದ್ರಲ್ಲಿ ನಾವು

0: ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಒಪ್ಕೊಂಡ್ಬಿಡ್ತೀನಿ. ಬಿಕಾಸ್ ಬೆಳಿಗ್ಗೆ ಎಲ್ಲರೂ ಅರ್ಜೆಂಟ್ ಅಲ್ಲಿ ಏನ್ ತಿಂದು ಎದ್ದು ಆದ್ರೆ ಅದಾಯ್ತು ತಿಂಡಿ. ಸೊ ನಾನು ಅದಕ್ಕೆ ಫೈಟ್ ಮಾಡ್ತಿಲ್ಲ. ನಿಮ್ಮ ಲಂಚ್ ಆದ್ರೆ ಟ್ರೈ ಮಾಡಿ, ಬಿಕಾಸ್ ರಾತ್ರಿ ನಾವ್ ಯಾರು ಹೆವಿ ಊಟ ಮಾಡಿ ಅರ್ಗಿಸ್ಕೊಳೋ ಅಂತ ಪರಿಸ್ಥಿತಿ ಇರಲ್ಲ. ಒಂದು ಸಂಜೆ ಮೇಲೆ ನಮ್ಗಳ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗೋಗುತ್ತೆ. ಬೆಳಿಗ್ಗೆನೆ ನಮ್ದು ಏನೇ ಇದ್ರು ಓಡಾಟ ಅದೆಲ್ಲ ಕಾರ್ಯಕ್ರಮ, ಸಂಜೆ ಏನಿದ್ರು ನಮ್ದು ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ನಾವ್ ಏನ್ ಮನೇಲಿ ಕೆಲಸ ಇರುತ್ತೋ ಅಂತ ಮಾಡ್ಬಿಟ್ಟು ಮಲಗ್ತೀವಿ. ವ್ಯಾಯಾಮ ಅನ್ನೋದು ನಾವು ಸಂಜೆ ಮೇಲೆ ಯಾರು
1: ಇಟ್ಕೊಂಡಿಲ್ಲ.
0: ಸೊ ಹೆವಿ ಊಟ ಮಾಡಿದ್ರೆ ರಾತ್ರಿ ಹೊಟ್ಟೆಲಿ ಭಾರ ಅಂದಂಗ ಅನ್ಸುತ್ತೆ, ನಿದ್ದೆ ಹಾಳಾಗುತ್ತೆ. ಅಥವಾ ಜಾಸ್ತಿ ಲಿಕ್ವಿಡ್ ಕನ್ಸಂಪ್ಷನ್ ಸಂಜೆ ಮೇಲೆ ಮಾಡಿದ್ರೆ ಅಗೇನ್ ರಾತ್ರಿ ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕಾಗಿ ಬರುತ್ತೆ, ಸೊ ನಿದ್ದೆ ಹಾಳಾಗುತ್ತೆ. ನಮ್ದು ಬೆಸ್ಟ್ ಮೀಲ್ ಅನ್ನೋದೇ ಲಂಚ್. ನಾವು ಟ್ರೈ ಮಾಡಬೇಕಾಗಿರೋದೇ ಲಂಚ್. ಈಟ್ ಲೈಕ್ ಅ ಕಿಂಗ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಇದು ಬ್ರಿಟಿಷರ ನಾರ್ಮ್ ಇದ್ರೂ ಇರಬಹುದು, ನಮಗದು ವರ್ಕೌಟ್ ಆಗಲ್ಲ. ಇಂಡಿಯನ್ ಸಿಸ್ಟಮ್ ಅಲ್ಲಿ ಈ ನಾಷ್ಟ ಅನ್ನೋದೇ ಕಮ್ಮಿ ಕಾನ್ಸೆಪ್ಟ್, ಬ್ರಂಚ್ ವಾಸ್ ಮೇಜರ್ ಕಾನ್ಸೆಪ್ಟ್. ಎಲ್ಲ ಹೊಲಕ್ಕೆ ಹೋಗಿ ಒಂದು 11:30-12 ಅಷ್ಟೊತ್ತಿಗೆ ಊಟ ಮಾಡಿಬಿಡೋರು.
1: ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಎರಡು ಮಿಕ್ಸ್,
0: ಎರಡು ಸೇರಿಸಿ ಒಂದು ದೊಡ್ಡ ಭೋಜನ. ಇದು ನಮ್ಮ ದೇಶದ ಕಾನ್ಸೆಪ್ಟ್ ಆಗಿದೆ. ಇವತ್ತಿಗೂ ನಾವು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡೋದೇ ಮನೇಲಿ ಎಲ್ರೂ ಒಂದು ತರ ಸಾಂಬಾರು, ಅನ್ನ ಅಥವಾ ಸಾರು, ಪಲ್ಯ, ಮುದ್ದೆ, ಏನೇ ಮಾಡೋದು ರೊಟ್ಟಿ, ಇದೆಲ್ಲರದು ಊಟ ಎಲ್ಲ ಮಧ್ಯಾಹ್ನನೇ ಇರೋದು. ಬೆಳಿಗ್ಗೆ ತಿಂಡಿಗೆ ಯಾರು ಇದನ್ನ ಯಾರು
1: ಮಾಡಲ್ಲ. ಅಂದ್ರೆ ಈಗ ಸಂಜೆ ಹೊತ್ತು ನಮಗೆ ಸಾಕಷ್ಟು ಸಮಯ ಸಿಗತ್ತೆ, ನಾವು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಒಂದಿಷ್ಟು ಸಮಯ ಕಳೀತಾ ಊಟ ಮಾಡ್ಬೋದು ಅಂತನೋ ಕಲ್ಪನೆ ಇದೆ. ಅಂದ್ರೆ ಕೆಲವರ ಆರೋಗ್ಯ ಬಹುಶಃ ಅದು ಹೊಂದ್ಕೊಂಡ್ಬಿಡ್ಬೋದು, ರಾತ್ರಿ ಊಟ ಮಾಡಿ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ಇರ್ತಾರೆ ಕೆಲವರು. ಅಂದ್ರೆ ಬೆಳಿಗ್ಗೆ ಎದ್ದಾಗ ಇಡೀ ದಿನ ಕೆಲಸ ಮಾಡಿರ್ತಾರೆ ಅವರು, ಅವರ ಜೀವನ ಶೈಲಿ ಬೇರೆ.
0: ಇನ್ ದಾಟ್ ಕೇಸ್ ಈಗ 7:30 ಊಟ ಮಾಡಿ 10 ಮಲಗೋ ಮನುಷ್ಯನಿಗೆ ತೊಂದರೆ ಇಲ್ಲ,
1: ರಾತ್ರಿ 11 ತನಕನು ತಿಂತಾನೆ ಇರ್ತಾರೆ, ಅದು ಮುಗಿದಿರೋ
0: ಅದು ತಪ್ಪು. ನಮ್ಮ ಡಿನ್ನರ್ ಟೈಮ್ಗೂ ನಮ್ಮ ಮಲಗೋ ಟೈಮ್ಗೂ ಅಟ್ ಲೀಸ್ಟ್ 3 hours ಗ್ಯಾಪ್ ಇರಬೇಕು. ರಾತ್ರಿ ಯಾಕೆ ಹೊಟ್ಟೆಗೆ ಫೋರ್ಸ್ ಮಾಡಬಾರ್ದು ಅಂತ ಇನ್ನೊಂದು ಹೇಳ್ತೀನಿ. ಇಟ್ ಇಸ್ ಅ ರಿಕವರಿ ಟೈಮ್. ಸತ್ತಿರೋ ಸೆಲ್ಗಳಿಗೆ ಹೊಸ ಸೆಲ್ಗಳು ಬಂದು ರೀಪ್ಲೇಸ್ ಆಗಬೇಕು. ನಮ್ಮ ನರ್ವ್ಸ್ ಕಾಮ್ ಡೌನ್ ಆಗಬೇಕು, ಅದು ಎಲ್ಲ ಆರ್ಗನ್ಸ್ ಕೆಲಸ ಕೊಡಬಾರ್ದು. ಡಿನ್ನರ್ ಲೈಟ್ ಇಡಿ, ಲೈಟ್ ಅನ್ನ ಏನೂ ತಿಂದೇ ಇರಿ ಅಂತಾನು ಹೇಳ್ತಿಲ್ಲ.
1: ಹೌದೌದು,
0: ಆರೋಗ್ಯವಾದ ತಿನ್ನಿ, ಕಮ್ಮಿ ತಿನ್ನಿ.
1: ಈಗ ನಾವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆಹಾರ ಕೊಡಕ್ಕೂ ಆಗಲ್ಲ. ಒಂದು ಕುಟುಂಬ ಅಂತಂದ್ರೆ ಒಂದೇ ಆಹಾರವನ್ನು ಮಾಡ್ತಾರೆ, ಈವನ್ ಮಕ್ಕಳಿಗೂ ಕೂಡ ಅದರಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ ಅವರು. ಅಲ್ಲಿ ಕೆಲವೊಂದು ಬೇರೆ ಯಾವುದೋ ಸಮಯದಲ್ಲಿ ಅಥವಾ ಇನ್ನೊಂದು ಯಾವುದೋ ಡಬ್ಬಿನಲ್ಲಿ ಇನ್ನೊಂದು ಏನೋ ಎಕ್ಸ್ಟ್ರಾ ಇಟ್ಟಿರ್ತಾರೆ, ಅದನ್ನ ಬೇಕಾರೆ ಮಗುವಿಗೆ ಇನ್ನೊಂದು ಒಂದು ಲಾಡುನೋ ಇನ್ನೊಂದು ಏನೋ ಒಂದು ಕೊಟ್ಟು ಬೇಕಾರೆ ಸರಿ ಮಾಡ್ತಾರೆ ತಾಯಂದಿರು. ಅದಕ್ಕೆ ಮನೆಯಲ್ಲಿ ಎಲ್ರಿಗೂ ಒಂದೇ ರೀತಿಯಾದಂತಹ ಒಂದು ಸಮತೋಲನ ಆಹಾರ ಕೊಡಲಿಕ್ಕೆ ಸಾಧ್ಯ ಇದೆಯಾ?
0: ಮಾಡಲೇಬಹುದು. ನಾವು ಅನ್ಕೊಳ್ಳೋದು ಸಮತೋಲನ ಆಹಾರ ಅಥವಾ ಆರೋಗ್ಯಕ ಆಹಾರ ಅಡುಗೆ ಮಾಡಬೇಕು ಅಂದ್ರೆ ನನ್ನ ಮನೇಲಿ ಒಬ್ಬೊಬ್ಬಂಗೆ ಒಂದೊಂದು ಮಾಡ್ಬೇಕೇನೋ, ತುಂಬಾ ಜಾಸ್ತಿ ಕೆಲಸ ಬರುತ್ತೇನೋ ಅಂತ. ಸಿಂಪಲ್ ಲಾಜಿಕಲ್ ಮಾತಾಡಂಗಿದ್ರೆ ಅನ್ನ ತಿನ್ನಂಗಿದ್ರೆ ಎಲ್ಲರೂ ಅನ್ನ ತಿಂತಾರ, ರೊಟ್ಟಿ ತಿನ್ನಂಗಿದ್ರೆ ಎಲ್ಲರೂ ರೊಟ್ಟಿ ತಿಂತಾರ, ಅಥವಾ ಏನೋ ಕಾಂಬಿನೇಷನ್, ಕೆಲವರು ಒಂದ್ ಸ್ವಲ್ಪ ಮುದ್ದೆ ತಿನ್ನ ಒಂದ್ ಸ್ವಲ್ಪ ಅನ್ನ ತಿಂತಾರೆ. ಸೊ ಮನೇಲಿ ಎರಡ್ ತರ ಕಾರ್ಬೋಹೈಡ್ರೇಟ್ ನೀವು ಮಾಡೇ ಮಾಡ್ತೀರ. ಇದಲ್ಲದೆ ನಿಮ್ಮ ನಾಷ್ಟದಲ್ಲಿ ನೀವು ಇಡ್ಲಿ, ದೋಸೆ, ಉಪ್ಪಿಟ್ಟು ಏನ್ ಮಾಡ್ತಿರೋ ಆ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಅಂತೂ ಇದ್ದೇ ಇರತ್ತೆ. ಇದು ಬಿಟ್ಟು ನಿಮ್ಮ ಪ್ರೋಟೀನ್ಸ್, ಕೆಲವರು ಈಗ ಮಾಂಸದ ಅಡಿಗೆ ಮಾಡಿದ್ರೆ ತೀರಾ ವಯಸ್ಸಾದವ್ರು ತಿನ್ನಕ್ಕಾಗಲ್ಲ, ಅಥವಾ ಮೊಟ್ಟೆ ಎಲ್ಲ ರಾತ್ರಿ ಹೆವಿ ಆಗುತ್ತೆ, ಅವ್ರು ಯಾರು ಮೊಟ್ಟೆ ತಿನ್ನಕ್ಕಾಗಲ್ಲ. ಮೀನು ಎಲ್ಲಾ ಕಾಲಕ್ಕೂ ಅರ್ಗಿಸ್ಕೊಳಕ್ ಆಗುತ್ತೋ ಇಲ್ವೋ, ಅವೈಲಬಿಲಿಟಿ ಇರುತ್ತೋ ಇಲ್ವೋ. ಇದಿಲ್ದೇರೆ ಕಾಳು ಬೇಳೆ, ನಮ್ಮಲ್ಲಿ ಸೀಸನ್ಸ್ಗೆ ಪ್ರಕಾರವಾಗಿ ಬೇಳೆ ಕಾಳುಗಳು ಏನೇನ್ ಸೀಸನ್ ಸಿಗುತ್ತೋ ಅದುಗಳು, ಸೊಪ್ಪು, ತರಕಾರಿ, ಹಣ್ಣು, ಇದು ಮನೇಲಿ ನಾವೆಲ್ಲರೂ ಉಪಯೋಗಿಸುವಂತ ವಿಚಾರಗಳೇ, ಹೊಸಾದೇನು ಅಲ್ಲ. ಮಾಡಿರೋದ್ನೇ ನಾವು ಒಬ್ರೊಬ್ರು ಪ್ಲೇಟ್ಗೆ ಯಾವ್ಯಾವ ಊಟ ಎಷ್ಟೆಷ್ಟು ಹೋಗುತ್ತೆ ಅನ್ನೋದು ಲೆಕ್ಕ.
1: ಹೌದು,
0: ಎಲ್ಲರಿಗೂ ಮಿಸ್ಕನ್ಸೆಪ್ಷನ್ ಇರೋದೇ ಪ್ರೋಟೀನ್ ಅಂದ್ರೆ ಏನೋ ಹೊರಗಡೆಯಿಂದ ಪದಾರ್ಥ, ಸತ್ಯವಾಗ್ಲೂ ಅಲ್ಲ. ನೀವು ತಿನ್ನೋ ಊಟದಲ್ಲೇ ಇದೆ ಪ್ರೋಟೀನ್, ಬಟ್ ಅದ್ರಲ್ಲಿ ವೆಜಿಟೇರಿಯನ್ ಸೋರ್ಸ್, ನಾನ್ ವೆಜಿಟೇರಿಯನ್ ಸೋರ್ಸ್, ಪಿ ಅಂದ್ರೆ ಬಟಾಣಿ, ಬಟಾಣಿಯಿಂದ ಪ್ರೋಟೀನ್ ಅಂಶನ ಐಸೋಲೇಟ್ ಮಾಡಿದ್ರೆ ಪಿ ಪ್ರೋಟೀನ್, ಸೋಯಾ, ಸೋಯಾಯಿಂದ ಪ್ರೋಟೀನ್ ಅಂಶನ ಐಸೋಲೇಟ್ ಮಾಡಿದ್ರೆ ಸೋಯ್ ಪ್ರೋಟೀನ್. ಇಟ್ ಈಸ್ ಐಸೋಲೇಟೆಡ್, ಅಂದ್ರೆ ಅದರ ಸೋರ್ಸ್ ಇಂದ ಬೇರೆ ಮಾಡಿದರೆ ಅದನ್ನೇ, ಅದಕ್ಕೇನಾಗಬೇಕು, ಒಂದು ಪ್ರೊಸೆಸಿಂಗ್, ಒಂದು ಫ್ಯಾಕ್ಟರಿ ಒಳಗೆ ಹೋಗುತ್ತೆ, ಒಂದು ಪುಡಿಯಾಗಿ ಆಚೆ ಬರುತ್ತೆ,
1: ಸಪ್ಲಿಮೆಂಟರಿ ಅಂತ ಹೇಳೋದು.
0: ಅದನ್ನ ನಿಮ್ಮ ಊಟಕ್ಕೆ ಜೊತೆಗೆ
1: ಅಷ್ಟೇ.
0: ಈಗ ಉಪ್ಪಿನಕಾಯ್ದು ನೀವು ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಹೇಳಿ ಅಂದ್ರೆ ಯಾರು ನ್ಯೂಟ್ರಿಷನ್ ಗೋಸ್ಕರ ಉಪ್ಪಿನಕಾಯಿ ತಿಂತಾ ಇದಾರ? ಇಲ್ಲ, ಅದು ನಮ್ಮ ರುಚಿಗೆ ಸಪ್ಲಿಮೆಂಟೇಷನ್
1: ಅಷ್ಟೇ.
0: ಅದೇ ತರ ನಮ್ಮ ನ್ಯೂಟ್ರಿಷನ್ ಡೆಫಿಸಿಟ್ ಏನಿದೆ ಅದರ ಸಪ್ಲಿಮೆಂಟೇಷನ್ ಹೊರಗಡೆಯಿಂದ ತಗೋತಾರೆ. ಯಾಕೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಒಂದ್ ಸರ್ಟನ್ ಏಜ್ ಆದ್ಮೇಲೆ ಕೊಟ್ಟೆ ಕೊಡ್ತಾರೆ, ಮೆನೋಪಾಸಲ್ ವಿಮೆನ್ಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಟ್ಟೇ ಕೊಡ್ತಾರೆ, ಯಾಕೆಂದ್ರೆ ಬೋನ್ ಇಂದ ಲೀಚ್ ಔಟ್ ಆಗುತ್ತೆ ಕ್ಯಾಲ್ಸಿಯಂ, ಶರೀರ ಕ್ಯಾಲ್ಸಿಯಂ ಬೇಕೇ ಬೇಕು. ನೀವು ಹೊರಗಡೆಯಿಂದ ಕೊಟ್ಟಿಲ್ಲ, ಊಟದಿಂದ ಕೊಟ್ಟಿಲ್ಲ, ಬೋನ್ ಇಂದ ಎಳ್ಕೊಳತ್ತೆ. ಅದಕ್ಕೆ ನಮ್ಮಲ್ಲಿ 60 ವಯಸ್ಸು ಮೇಲೆ ಹೆಂಗಸರಿಗೆ ಆಸ್ಟಿಯೋಪೊರೋಸಿಸ್ ವೆರಿ ಕಾಮನ್ ಇನ್ ಇಂಡಿಯಾ, ಯಾಕೆಂದ್ರೆ ಊಟದಲ್ಲಿ ಇಲ್ಲ, ಅದಕ್ಕೆ ಹೊರಗಡೆಯಿಂದ ತಗೋತಾನೂ ಇಲ್ಲ.
1: ಈ ಕೆಲವೊಬ್ರು ಆಹಾರ ಕ್ರಮವನ್ನು ಅನುಸರಿಸಿ ಆರೋಗ್ಯವನ್ನು ಸುಧಾರಿಸ್ಕೊಂಡ್ಬಿಡ್ತಾರೆ, ಅಂದ್ರೆ ಅವರಿಗೆ ನಾಲೆಜ್ ಇದೆ. ಇವತ್ತು ನಾಲೆಜಿಗೆ ತಮ್ಮಂತ ಅವರು ಸಾಕಷ್ಟು ಹೇಳ್ತೀರಾ. ಒಟ್ಟಾರೆ ಈ ಬಗ್ಗೆ ನಾವು ಬಹುಶಃ ಚರ್ಚೆ ಮಾಡ್ತಾ ಹೋದ್ರೆ ತುಂಬಾನೇ ವಿಶಾಲವಾದಂತಹ ವಿಷಯ ಇದು, ವ್ಯಾಪ್ತಿ ದೊಡ್ಡದು. ಆದ್ರೆ ಒಂದು ಸಮತೋಲನ ಆಹಾರ ಅಂತ ಏನಂತ ತಿಳ್ಕೊಬೇಕು. ಬಹಳ ದೊಡ್ಡ ಜ್ಞಾನ ಏನಲ್ಲ, ಸಿಂಪಲ್ ಆಗಿ
0: ಸಮತೋಲನ ಅಂದ್ರೆ ಆರು ಭಾಗ ಇದೆ ನಿಮ್ಮ ಊಟದಲ್ಲಿ. ನೀವು ಅದನ್ನ ಹೆಂಗ್ ತಗೊಂಡ್ಬರ್ತೀರಾ, ನಿಮಗ್ ಸೇರಿದ್ದು ಕಾರ್ಬೋಹೈಡ್ರೇಟ್ಸ್ ನೀವು ಕಾಳುಗಳಿಂದ ತರ್ತೀರಾ, ಅಕ್ಕಿಯಿಂದ ತರ್ತೀರಾ, ರಾಗಿಯಿಂದ ತರ್ತೀರಾ, ನೀವು ಬೇರೆ ಸಾಮೆ ನವಣೆ ಕೊರಲೆ ಯಾವ್ದ್ರಿಂದ ತರ್ತೀರಾ, ಕಾರ್ಬೋಹೈಡ್ರೇಟ್ ನಿಮ್ಮ ಒಂದು ಭಾಗ. ಇನ್ನೊಂದು ಭಾಗ ಪ್ರೋಟೀನ್. ಪ್ರೋಟೀನ್ ನೀವು ಡೈರಿ ಪ್ರಾಡಕ್ಟ್ಸ್, ಹಾಲು, ಹಾಲಿನ ಉತ್ಪನ್ನಗಳು ಇದರಿಂದ ತಗೊಂಡ್ಬರ್ತೀರಾ, ಮೊಟ್ಟೆಯಿಂದ ತರ್ತೀರಾ, ಮಾಂಸದಿಂದ ತರ್ತೀರಾ, ಮೀನಿಂದ ತರ್ತೀರಾ, ಅಥವಾ ನೀವು ಕಾಳು, ಮೊಳಕೆ ಬಂದಿರೋ ಕಾಳು, ಬೇಳೆ, ಬೇಳೆದು ಪುಡಿಗಳು ಇದರಿಂದ ತಗೊಂಡ್ಬರ್ತೀರಾ, ಅದಾಗ್ಬೋದು. ಫ್ಯಾಟ್ಸ್ ಕೊಬ್ಬಿನಾಂಶ, ಕೊಬ್ಬರಿ ಎಣ್ಣೆಯಿಂದ ತರ್ತೀರಾ, ಕಡಲೆಕಾಯಿ ಎಣ್ಣೆಯಿಂದ ತರ್ತೀರಾ, ಸೂರ್ಯಕಾಂತಿ ಎಣ್ಣೆಯಿಂದ ತರ್ತೀರಾ, ತುಪ್ಪದಿಂದ ತರ್ತೀರಾ, ಬೆಣ್ಣೆಯಿಂದ ತರ್ತೀರಾ, ಇದು ನಿಮ್ಮ ಊಟ ನಿಮ್ಮ ಪದ್ಧತಿ ಪ್ರಕಾರ, ಅದದೊಂದು ಭಾಗ. ವಿಟಮಿನ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ನೆಗ್ಲೆಕ್ಟೆಡ್. ಮೀಟ್ ತಿನ್ನೋರಿಗೆ ಸೊಪ್ಪು ತರಕಾರಿ ತಿನ್ನೋ ಅಭ್ಯಾಸ ಕಮ್ಮಿ
1: ಕಮ್ಮಿ.
0: ಸೊ ನಾನು ಯಾರನ್ನು ಬ್ಲೇಮ್ ಮಾಡ್ತಿಲ್ಲ, ಬಟ್ ನೀವು ಮೀಟೇ ತಿಂದ್ರು ದಯವಿಟ್ಟು ಒಂದು ತರಹದ ಸೊಪ್ಪು, ಒಂದು ತರಹದ ತರಕಾರಿ, ಹಣ್ಣು ಫೈಬರ್ ಕಂಟೆಂಟ್ ಇದನ್ನ ನೀವು ಆಡ್ ಮಾಡ್ಬೇಕು. ಬೆಳಿಗ್ಗೆ ತಿಂತೀರಾ, ಮಧ್ಯಾಹ್ನ ತಿಂತೀರಾ, ಸಂಜೆ ತಿಂತೀರಾ, ರಾತ್ರಿ ತಿಂತೀರಾ, ನನಗೆ ಗೊತ್ತಿಲ್ಲ. ನಿಮ್ಮ ಆಹಾರ ಪದ್ಧತಿ ನಿಮ್ಮ ದಿನಚರ್ಯಕ್ಕೆ ಎಲ್ಲಿ ಸೂಟ್ ಆಗುತ್ತೆ ಅಲ್ಲಿ ತೂರಿಸ್ಕೊಂಬಿಡಿ. ಊಟಕ್ಕೆ ಸೇರಿಸ್ಕೊಳಕ್ ಆಗದೇ ಸ್ನಾಕ್ಸ್ ಸೇರಿಸ್ಕೊಳ್ಳಿ ಅಂತೂ ಸೇರಿಸ್ಕೊಳ್ಳಿ. ನೀರಿನ ಅಂಶ ತೇವಾಂಶ ವೆರಿ ನೆಗ್ಲೆಕ್ಟೆಡ್. ಅಗೇನ್ ನಾನು ನೀರು ಕುಡಿಯಕ್ ಇಷ್ಟ ಇಲ್ಲ, ಹಂಗೆ ನೀರ್ ಹೆಂಗ್ ಕುಡಿಯ ಬೇಡ, ಮಜ್ಜಿಗೆ ಕುಡೀರಿ, ಎಳ್ನೀರ್ ಕುಡೀರಿ, ಜ್ಯೂಸ್ ಕುಡೀರಿ. ಇನ್ನೊಂದು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಮಿನರಲ್ಸ್ ಅಗೇನ್ ವೆರಿ ನೆಗ್ಲೆಕ್ಟೆಡ್. ಕ್ಯಾಲ್ಸಿಯಂ ಬೋನ್ಸ್ಗಾಗಿ, ಐರನ್ ನಿಮ್ಮ ರಕ್ತದ ಸೆಲ್ಸ್ಗಾಗಿ, ಪ್ಲಸ್ ಅದಿಲ್ಲ ಅಂದ್ರೆ ನಿಮ್ ಎನರ್ಜಿನೇ ಇರಲ್ಲ. ಅಂಡ್ ಇಂಡಿಯಾನಲ್ಲಿ ಮೋಸ್ಟ್ ಕಾಮನ್ ಡಿಫಿಷಿಯನ್ಸಿ ಅಮಂಗ್ ಮಿನರಲ್ಸ್ ಇರೋದೇ ಐರನ್ ಅಮಂಗ್ ಫಿಮೇಲ್ಸ್. ಮೆಚೂರ್ ಆದಾಗಿಂದ ನಿಮ್ಮ ಪಿರಿಯಡ್ಸ್ ನಿಲ್ಲೋ ತನಕ ದಯವಿಟ್ಟು ಇದನ್ನ ನಿಮ್ಮ ಊಟದಲ್ಲಿ ಹೆಂಗ್ ಸೇರಿಸ್ತೀರಾ, ನಿಮಗೆ ಸೇರಿದ್ದು ಸೊಪ್ಪಾಗಿ ಸೇರಿಸಿ, ದಾಳಿಂಬೆ ಹಣ್ಣು ಆಪಲ್ ಆಗಿ ಸೇರಿಸಿ, ಎಳ್ಳು ಬೇರೆ ಪದಾರ್ಥಗಳದ್ದು ಲಡ್ಡುಗಳು ಮಾಡಿ ಆದರೂ ನೀವು ತಿನ್ನಿ. ಅಂಡ್ ಇನ್ಫ್ಯಾಕ್ಟ್ ಈ ಮಿನರಲ್ಸ್ ಅಂಡ್ ವಿಟಮಿನ್ಸ್ ಡೆಫಿಷಿಯನ್ಸಿಗೆ ಕೆಲವು ರಾಜ್ಯ ಸರ್ಕಾರಗಳು ಪ್ರೆಗ್ನೆಂಟ್ ವಿಮೆನ್ಗೆ ಲಡ್ಡೂಸ್ ಮೂಲಕ ನ್ಯೂಟ್ರಿಷನ್ ಕೊಟ್ಟಿರೋದು ಇದೆ. ಬಿಕಾಸ್ ನಾವು ಹೊರಗಡೆಯಿಂದ ಟ್ಯಾಬ್ಲೆಟ್ಸ್ ಆಗಿ ಕೊಟ್ಟರೆ ತಿನ್ನಕ್ಕೆ ಜನ ಹಿಂಜರಿತಾರೆ. ಇದೇ ತರ ನಾವು ಯಾವ ಅಂಶನೂ ಕಮ್ಮಿ ಕೊಡಕ್ಕಾಗಲ್ಲ, ಸಮತೋಲನವಾಗಿ ಅಂಡ್ ಡೈಲಿ ಎಲ್ಲ ತಿನ್ನಿ ಅಂತ ನಾನು ಹೇಳ್ತಿಲ್ಲ.
1: ನೀವು ವಿವರಿಸಿದಂತಹ ರೀತಿ ಕೂಡ ನಮಗೆ ಬಹಳ ಆಸಕ್ತಿದಾಯಕವಾಗಿದೆ. ನಮ್ಮ ಕೇಳುಗರಿಗೆ ಈ ಬಗ್ಗೆ ಒಂದು ಬಹಳ ವಿಸ್ತಾರವಾದಂತಹ ಜ್ಞಾನ ಸಿಕ್ಕಿದೆ ಅಂತ ಭಾವಿಸೋಣ. ನಮ್ಮ ಕೇಳುಗರ ಪರವಾಗಿ ಈ ರೀತಿ ಪೌಷ್ಟಿಕಾಂಶದ ಮಹತ್ವದ ಬಗ್ಗೆ ಇಷ್ಟು ಚೆನ್ನಾಗಿ ನೀವು ವಿವರಣೆ ಮಾಡಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇನ್ನೀಗ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವರಲಕ್ಷ್ಮಿ ಅವರು, ನೇತ್ರ ತಜ್ಞರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
1: ಈಗ ನೇತ್ರದಾನದ ಪಾಕ್ಷಿಕ ಸಂದರ್ಭದಲ್ಲಿ ನೇತ್ರದಾನದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನ ಪಡಿತಾ ಇದ್ದೀವಿ. ದಾನ ಅಂತೂ ಮಾಡ್ತಾರೆ, ಆದ್ರೆ ಕೆಲವು ಎಚ್ಚರಿಕೆಗಳನ್ನ ತಗೋಬೇಕಾಗತ್ತೆ. ಮೊದಲಿಗೆ ನೇತ್ರದಾನದ ಮಹತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ.
3: ನೋಡಿ, ಎಷ್ಟೋ ಜನಕ್ಕೆ ಕರಿಗುಡ್ಡೆ ತೊಂದರೆಯಿಂದ ಅಂಧತ್ವವನ್ನ ಹೊಂದಿರ್ತಾರೆ. ಅಂದ್ರೆ ಅವ್ರಿಗೆ ಏನೂ ಕಾಣಿಸ್ತಾ ಇರಲ್ಲ. ನಾವು ಸತ್ತಾದ್ಮೇಲೆ ಏನಾಗುತ್ತೆ, ನಮ್ ದೇಹ ಮಣ್ಣಿಗೆ ಹೋಗುತ್ತೆ, ಇಲ್ಲ ಅಂದ್ರೆ ಅದನ್ನ ಸುಡ್ತೀವಿ. ಅದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ಸೊ ನಾವು ಕಣ್ಣಿನ ದಾನ ಮಾಡೋದ್ರಿಂದ ನಾವು ಒಬ್ಬ ವ್ಯಕ್ತಿ ಯಾರಿಗೆ ಅಂಧತ್ವ ಇರುತ್ತೆ ಅವರಿಗೆ ಭರವಸೆನ ಕೊಡ್ತೀವಿ, ಬೆಳಕನ್ನ ಕೊಡ್ತೀವಿ, ಪ್ರಪಂಚನ ನೋಡೋ ಒಂದು ಇದು ಕಣ್ಣನ್ನ ಕೊಡ್ತೀವಿ. ಸೊ ಅದರಿಂದ ಅವರು ದೃಷ್ಟಿ ಬರುತ್ತೆ. ಇಲ್ಲಾಂದ್ರೆ ದೃಷ್ಟಿ ಇಲ್ಲ ಅಂದ್ರೆ ನಿಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ಈ ದಾನ ಮಾಡೋದಕ್ಕೆ ಹಿಂದೆ ಯಾಕೆ ವಹಿಸ್ತಾರೆ ನನಗಿನ್ನೂ ಅರ್ಥ ಆಗಿಲ್ಲ. ಯಾಕಂದರೆ ನಾವು ಕಳ್ಕೊಳ್ಳೋದು ಏನೂ ಇಲ್ಲ ಅದರಲ್ಲಿ, ಅಂದರೆ ಬಾಡಿ ಮಣ್ಣಿಗೆ ಹೋಗೋದನ್ನ ದಾನ ಮಾಡ್ತಾ ಇದ್ದೀವಿ ಅಷ್ಟೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಕಣ್ಣಿನ ದಾನ ಮಾಡಲೇಬೇಕು, ಮಾಡೋದ್ರಿಂದ ಪುಣ್ಯ ಬರುತ್ತೆ ಹೊರತು ಒಂದು ಮೂಢನಂಬಿಕೆ ಏನು ಅಂದರೆ ನಾವು ಸತ್ತಾದ್ಮೇಲೆ ನರಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗಲ್ಲ, ಕಣ್ಣಿಲ್ಲ ಅಂದರೆ ಅಂತ. ಇಲ್ಲ ಅಂದರೆ ಇನ್ನೂ

0: ಒಂದು ಮೂಢನಂಬಿಕೆ ಏನು ಅಂದರೆ ನಾವು ಮುಂದಿನ ಜನ್ಮದಲ್ಲಿ ಅಂಧರಾಗಿ ಹುಟ್ಟುತ್ತೀವಿ ಅಂತ. ನಾವು ಈ ಜನ್ಮದಲ್ಲಿ ನಮಗೆ ಗೊತ್ತಿದೆ ಏನಾಗುತ್ತೆ ಅಂತ, ಬಟ್ ನೆಕ್ಸ್ಟ್ ಜನ್ಮದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಯಾರಿಗೂ ಒಬ್ಬರಿಗೆ ಕಣ್ದಾನ ಮಾಡೋದನ್ನ ತಪ್ಪಿಸೋದು ತುಂಬಾ ತಪ್ಪು ಅಂತ ನನಗನ್ಸುತ್ತೆ.
1: ಮೊದಲು ಸ್ವಲ್ಪ ಈ ಬಗ್ಗೆ ತುಂಬಾನೇ ಅನೇಕ ಹೆಚ್ಚಿನ ತಪ್ಪು ಕಲ್ಪನೆಗಳು ಇದ್ವು, ಈಗೀಗ ಆ ಬಗ್ಗೆ ಸಾಕಷ್ಟು ಒಂದು ಜಾಗೃತಿಯನ್ನ ಬಹಳಷ್ಟು ಜನರಿಗೆ ಗೊತ್ತಿದೆ. ಯಾಕಂದ್ರೆ ತಾಂತ್ರಿಕ ಯುಗ ಅಥವಾ ನಾವು ಅಭಿವೃದ್ಧಿಯೊಳಗೆ ಸಾಗ್ತಾ ಹೋದಂಗೆ ಅನೇಕ ಮಾಹಿತಿಗಳನ್ನು ಪಡಿತಾ ಇದ್ದೀವಿ. ಕಣ್ಣು ದಾನ ಅಂದರೆ ಇಡಿಯಾಗಿ ಕಣ್ಣು ಅಲ್ಲ, ಅದರಲ್ಲಿ ಕಾರ್ನಿಯ ಅಷ್ಟೇ ಅಂತೆಲ್ಲ ಮಾತಾಡ್ತೀವಿ. ದಾನದ ಸಂದರ್ಭದಲ್ಲಿ ಏನಾದರೂ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತಾ, ಅದು ವೈದ್ಯರಾಗಿರ್ಬೋದು ಅಥವಾ ಜನರಾಗಿರ್ಬೋದು?
0: ನಮ್ಮ ಫ್ಯಾಮಿಲಿಯಲ್ಲಿ ಈಗ ಯಾರಾದರೂ ಸತ್ತಿದ್ದಾರೆ ಅಂದರೆ ತಕ್ಷಣ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಹತ್ತಿರದ ಐ ಬ್ಯಾಂಕ್ಗೆ ಅಥವಾ ಹತ್ತಿರದ ಕಣ್ಣಾಸ್ಪತ್ರೆಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿಬಿಟ್ಟು ಹೇಳಬೇಕಾಗತ್ತೆ ಈ ಥರ ನಾವು ದಾನ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ. ಅದಾದಮೇಲೆ ಕಣ್ಣು ಒಣಗದಂಗೆ ನಾವು ಏನು ಎಚ್ಚರ ವಹಿಸಬೇಕು ಅಂದರೆ ಕಣ್ಣು ಕರೆಕ್ಟಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಒದ್ದೆ ಆದ ಹತ್ತಿನ ಇಡಬೇಕಾಗತ್ತೆ, ಆವಾಗ ಕಣ್ಣು ಒಣಗೋದನ್ನು ತಪ್ಪಿಸ್ಬೋದು. ಮತ್ತು ಡೈರೆಕ್ಟಾಗಿ ಏನಾದರೂ ಫ್ಯಾನ್ ಗಾಳಿ ಇದು ಡೆಡ್ ಬಾಡಿ ಮೇಲೆ ಬೀಳ್ತಾ ಇದ್ದರೆ ಅದು ಫ್ಯಾನ್ನ ಆರಿಸ್ಬೇಕಾಗತ್ತೆ, ಆಫ್ ಮಾಡಬೇಕಾಗತ್ತೆ. ಇನ್ನೊಂದು ಏನಂದರೆ ಎ ಸಿ ಇದ್ದರೆ ಆ ಜಾಗದಲ್ಲಿ ಎ ಸಿ ಆನ್ ಇಟ್ಟಿರ್ಬೋದು, ಬಟ್ ಆದರೆ ಆ ಗಾಳಿ ಅಥವಾ ಎ ಸಿದು ಇದು ಡೈರೆಕ್ಟಾಗಿ ಡೆಡ್ ಬಾಡಿ ಮೇಲೆ ಬೀಳ್ದಂಗೆ ನೋಡ್ಕೋಬೇಕಾಗತ್ತೆ.
1: ಅಂದರೆ ಈಗ ತಂಪಿರಬೇಕು, ಕಣ್ಣು ಒಣಗಬಾರ್ದು ಅಂತಂದಾಗ ಫ್ಯಾನ್ ಗಿನೆಲ್ಲ ಹಚ್ಚಬಾರ್ದು. ಬೇರೆ ಬೇರೆ ಸಂದರ್ಭದಲ್ಲಿ ಜನ ಮರಣ ಹೊಂದಿರ್ತಾರೆ, ಆವಾಗಿನ ವಾತಾವರಣ ಅದನ್ನೆಲ್ಲ ಏನೇನೋ ನೋಡ್ತಿರ್ತಾರೆ ನಿಜ. ಆದರೆ ಕಣ್ಣು ದಾನ ಅಂತ ಕೊಡೋ ಸಂದರ್ಭ ಅಲ್ಲಿ ಇದ್ದರೆ ಖಂಡಿತವಾಗಿ ತಾವು ಹೇಳಿದಂಗೆ ಈ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇನ್ನೊಂದು ಕೆಲವೊಂದು ತಪ್ಪು ಕಲ್ಪನೆಗಳು ಇರ್ತವೆ, ಈ ಮೂಢನಂಬಿಕೆನೂ ಇರ್ತದೆ. ಆ ದಿಶೆಯಲ್ಲಿ ದಾನ ಕೊಡುವ ಸಂದರ್ಭದಲ್ಲಿ ಏನಾದರೂ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತಾ, ಅಥವಾ ಬೇರೆ ಜನರು ಏನಾದರೂ ಒಂದು ಇನ್ನೊಂದು ಸಲಹೆ ಕೊಡಬಾರ್ದು, ಅವ್ರು ಆಲ್ರೆಡಿ ಬರೆದು ಕೊಟ್ಟಿರ್ತಾರೆ ಅಂದ್ಕೊಳ್ಳೋಣ, ದಾನ ಕೊಡಲು ನಾನು ರೆಡಿ ಇದ್ದೇನೆ ಅಂತ ಬರೆದಿರ್ತಾರೆ, ಅವಾಗ ಏನು ಮಾಡ್ತಾರೆ?
0: ಅದೇ ಪ್ಲಡ್ಜ್ ಮಾಡಿದರೆ ಒಳ್ಳೆಯದು, ಪ್ಲಡ್ಜ್ ಮಾಡಿಲ್ಲ ಅಂದರೂ ಅದಕ್ಕೇನೋ ಇದಿಲ್ಲ. ಪ್ಲಡ್ಜ್ ಮಾಡಿಲ್ಲ ಅಂದರೂ ಸತ್ತಿರೋ ಸಂಬಂಧಿಕರು ಕ್ಲೋಸ್ ರಿಲೇಟಿವ್ಸ್ ಯಾರಾದರೂ ಕನ್ಸೆಂಟ್ ಕೊಟ್ಟರೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ದಾನನ ಮಾಡಬಹುದು. ಆದರೆ ಒಬ್ಬರು ಪರ್ಮಿಷನ್ ಕೊಡಲೇಬೇಕಾಗತ್ತೆ ಅಥವಾ ಕನ್ಸೆಂಟ್ ಕೊಡಲೇಬೇಕಾಗತ್ತೆ. ಇಮಿಡಿಯೇಟ್ ರಿಲೇಷನ್ಸ್ ಯಾರು ಇರ್ತಾರೋ ಅದರಲ್ಲಿ ಅದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಯಾರಾದರೂ ಒಬ್ಬರು ಇಮಿಡಿಯೇಟ್ ಕನ್ಸೆಂಟ್ ಕೊಟ್ಟರೆ ಮಾತ್ರನೇ ನಾವು ಕಣ್ಣು ದಾನ ಮಾಡೋದಕ್ಕಾಗತ್ತೆ. ಆ್ಯಂಡ್ ಕಣ್ಣು ದಾನ ಎಷ್ಟು ಟೈಮ್ ಒಳಗಡೆ ಮಾಡ್ಬೋದು, ಸತ್ತಾದಮೇಲೆ ಮಿನಿಮಮ್ 6-8 hours ಒಳಗಡೆ ಮಾತ್ರ ನಾವು ಕಣ್ಣನ್ನು ಪ್ರೊಕ್ಯೂರ್ ಮಾಡೋಕ್ಕಾಗತ್ತೆ.
1: ಇದು ಒಂದು ಎಚ್ಚರಿಕೆಯನ್ನು ವಹಿಸಬೇಕಂದಂಗಾಯಿತು. ದಾನದ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೀವಲ್ಲ ಬರಲಿ ಅಂತ ಡಾಕ್ಟರ್ ದಾರಿ ನೋಡ್ತಾ ಕೂತ್ಕೊಳ್ಳೋದಲ್ಲ, ಸಂದರ್ಭದಲ್ಲಿ ಯಾವ ರೀತಿ ನಾವು ಫೋನ್ ಮಾಡಬೇಕಾಗತ್ತೆ, ಕಣ್ಣಿನ ಬ್ಯಾಂಕಿಗೆ ಸಂಪರ್ಕ ಮಾಡಬೇಕಾಗತ್ತೆ, ಸಮೀಪದ ಆಸ್ಪತ್ರೆಗಾಗಲಿ ಅಥವಾ ಅವರು ಏನಾದರೂ ಫೋನ್ ಮಾಡ್ತಾರಾ, ಈ ಫೋನ್ಗಳನ್ನೆಲ್ಲ ಸ್ವಲ್ಪ ಜಾಗ್ರತಾವಸ್ಥೆಯಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಮರಣ ಸಂಭವಿಸಿದಾಗ ಫೋನ್ ಇಲ್ಲ, ಒಳಗಿತ್ತು, ಏನು ನೀವು ಮಾಡ್ತಿದ್ರಿ ನಮ್ಗೆ ಗೊತ್ತಾಗಲಿಲ್ಲ ಅಂತಂತೇಳಿ ಹೇಳೋ ಸಾಧ್ಯತೆಯೂ ಇರುತ್ತೆ.
0: ಹೌದು,
1: ಈ ರೀತಿ ಇಂತಹ ಕೆಲವು ಜಾಗರೂಕತೆಗಳನ್ನು ಎಚ್ಚರಿಕೆಗಳನ್ನು ಇನ್ನೇನೇನು ತೊಗೊಳ್ಬೇಕಾಗತ್ತೆ?
0: ಆ ಥರ ಪರ್ಟಿಕ್ಯುಲರ್ ಆಗಿ ಏನು ಜಾಗ್ರತೆ ಅಂತಿಲ್ಲ. ನೀವು ಒಂದು ಫೋನ್ ಮಾಡಿದ್ರೆ ನಮಗೆ ಅಡ್ರೆಸ್ ಕೊಟ್ಟರೆ ನಾವೇ ಎಷ್ಟೇ ದೂರ ಇದ್ದರೂ ನಾವು ಅಲ್ಲಿ 6 hours ಒಳಗಡೆ ರೀಚ್ ಆಗ್ತೀವಿ ಅಂದರೆ ಖಂಡಿತವಾಗ್ಲೂ ನಮ್ಮ ಟೀಮ್ ಅಲ್ಲಿಗೆ ಬರುತ್ತೆ. ಆ ಟೀಮ್ ಅಲ್ಲಿಗೆ ಬಂದಾಗ ನೆಕ್ಸ್ಟ್ ಏನೇನು ಸ್ಟೆಪ್ಸ್ ಅವ್ರು ಫಾಲೋ ಮಾಡ್ತಾರೆ ಅಂತ ಅಂದರೆ, ಫಸ್ಟ್ ನಾವು ಬಂದ ತಕ್ಷಣ ರಿಲೇಟಿವ್ಸ್ ಹತ್ರ ಇದು ಡೆತ್ಗೆ ಕಾರಣ ಏನು, ಎಲ್ಲಿ ಡೆತ್ ಆಯಿತು, ಅವರಿಗೆ ಬೇರೆ ಏನಾದರೂ ತೊಂದರೆ ಇತ್ತ, ಇದನ್ನೆಲ್ಲ ತಿಳ್ಕೊತೀವಿ. ಅದಾದಮೇಲೆ ಅವ್ರ ಕನ್ಸೆಂಟ್ ಒಂದು ಫಾರ್ಮ್ ಇರುತ್ತೆ, ಆ ಕನ್ಸೆಂಟ್ ಫಾರ್ಮ್ಗೆ ಸೈನ್ ಹಾಕಿಸ್ಕೋತೀವಿ ನಾವು ಈ ಥರ ಒಪ್ಪಿದ್ದೀವಿ ಅಂತ. ಅದಾದಮೇಲೆ ನಾವು ಡೆಡ್ ಬಾಡಿಯಿಂದ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ. ಯಾಕೆ ಕಲೆಕ್ಟ್ ಮಾಡ್ತೀವಿ ಅಂದರೆ ಆ ಪೇಷಂಟ್ಗೆ ಕೆಲವು ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ, HIV, HBsAg, HCV ಈ ಥರದ್ದೆಲ್ಲ, ಆ ಥರ ಏನಾದರೂ ತೊಂದರೆ ಅವ್ರಿಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ. ಕಣ್ಣ ತಗೊಂಡಾದ್ಮೇಲೆ ಮುಖ ವಿಕಾರವಾಗಿ ಕಾಣಿಸುತ್ತೆ ಅಂತ, ಖಂಡಿತವಾಗ್ಲೂ ಮುಖ ವಿಕಾರವಾಗಿ ಕಾಣಿಸಲ್ಲ. ನಾವು ಕಣ್ಣು ಹೋಲ್ ಐಬಾಲ್ನ ತೆಗ್ದಾದ್ಮೇಲೆ ಅದನ್ನು ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಾದ್ಮೇಲೆ ಕನ್ಫರ್ಮರ್ ಅನ್ನು ಇರುತ್ತೆ, ಅದು ಶೇಪ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅದನ್ನು ಇಟ್ಬಿಟ್ಟು ಆಮೇಲೆ ಹೊಲಿಗೆ ಒಂದು ಅಥವಾ ಎರಡು ಹೊಲಿಗೆ ಹಾಕ್ತೀವಿ. ಇನ್ನೂ ಒಂದು ಏನು ಅಂದರೆ ರಿಲೇಟಿವ್ಸ್ ಅನ್ಕೋತಾ ನಮ್ಮ ಮುಂದಿನ ಕಾರ್ಯಗಳಿಗೆ ಲೇಟ್ ಆಗುತ್ತೆ, ತೊಂದರೆ ಆಗುತ್ತೆ, ನಿಧಾನ ಆಗುತ್ತೆ ಅಂತೆಲ್ಲ ಅನ್ಕೋತಾರೆ. ಆ ಥರ ದಯವಿಟ್ಟು ಯೋಚನೆ ಮಾಡಬೇಕಾಗಿಲ್ಲ. ಬಟ್ ನಾವು ತೊಗೊಳ್ಳೋ ಟೈಮ್ ಏನಿದೆ ಬರೀ 15-20 minutes ಅಷ್ಟೇ. ಸೊ 15-20 minutes ನಾವು ಇಡೀ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ನಿಮ್ಗೆ ನಿಧಾನ ಆಗುತ್ತೆ ಅನ್ನೋ ಅಪನಂಬಿಕೆ ಬೇಡವೇ ಬೇಡ.
1: ಈಗ ಅದು ಒಂದು ಎಚ್ಚರಿಕೆಯ ವಿಷಯನೇ ಆಯಿತು. ಹೀಗೆ ಬಂದಾಗ ತುಂಬಾನೇ ಹೊತ್ತೇನು ತಗೊಳ್ಳಲ್ಲಪ್ಪ ಅಂತಂತ ಹೇಳಿ ಅವರಿಗೆ ಮನವರಿಕೆ ಮಾಡೋದಾಗಲಿ, ದೊಡ್ಡ ನಗರದಲ್ಲಿದ್ದರೆ ಇನ್ನೂ ಸ್ವಲ್ಪ

0: ಬೇಗನೆ ಬಂದು ಬೇಕಾಗಿರೋ ಕಣ್ಣನ್ನು ತಗೊಂಡು ಹೋಗ್ತಾರೆ. ಈಗ ಕಣ್ಣು ಗುಡ್ಡೆಯನ್ನೇ ತಗೊಂಡು ಹೋಗ್ಬಿಡ್ತಾರ?
1: ಸೊ ಎರಡು ಥರ ನಾವು ತಗೊಂಡು ಹೋಗ್ಬೋದು. ಒಂದು ಇಡೀ ಕಣ್ಣನ್ನ ಐಬಾಲ್ನ ಅಥವಾ ಕರಿ ಅಂದರೆ ಕಣ್ಣಿನ ಗುಡ್ಡೆನ ತಗೊಂಡು ಹೋಗ್ಬೋದು. ಇನ್ನೂ ಒಂದು ಏನಂದರೆ ಈಗ ಬರೀ ಕರಿಗುಡ್ಡೆನ ತಗೊಂಡೋಗುವಂಥ ಇದು ಕೂಡ ಬಂದಿದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಪೂರ್ತಿ ಐಬಾಲ್ನೇ ತೊಗೊಂಡೋಗೋದು. ಏನಕ್ಕೆ ಪೂರ್ತಿ ಐಬಾಲ್ನ ತೊಗೊಂಡೋಗ್ತೀವಿ ಅಂದರೆ ಕರಿಗುಡ್ಡೆಯಿಂದ ಆಗೋ ತೊಂದರೆನ ಕರಿಗುಡ್ಡೆ ವಾಪಸ್ ಹಾಕ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇರೋದು. ಸೊ ಬೇರೆ ಯಾವುದೇ ಕಾರಣದಿಂದ ಅಂಧತ್ವ ಬಂದಿದ್ರೆ, ಅಂದರೆ ರೆಟಿನಾ ಪ್ರಾಬ್ಲಮಿಂದ ಆಗಲಿ, ಆಪ್ಟಿಕ್ ನರ್ವ್ ತೊಂದರೆಯಿಂದ ಆಗಲಿ, ಆ ಥರ ಅಂಧತ್ವನ ಈ ಕರಿಗುಡ್ಡೆ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಬೇರೆ ಏನೇನಕ್ಕೆ ನಾವು ಈ ಕಣ್ಣಿನ ಗುಡ್ಡೆನ ಬಳಸ್ತೀವಿ ಅಂದರೆ ಸ್ಕ್ಲೀರಾ ಅಂತ ಇರುತ್ತೆ. ಕರಿಗುಡ್ಡೆ ಹಿಂದಿನ ಭಾಗದಲ್ಲಿ ಬಿಳಿ ಪಾರ್ಟ್ ಇರುತ್ತೆ, ಅದನ್ನು ನಾವು ಸ್ಕ್ಲೀರಾ ಅಂತ ಕರಿತೀವಿ. ಅದು ಕೆಲವು ಕಂಡೀಷನ್ಸಲ್ಲಿ ಅದಕ್ಕೆ ತೊಂದರೆ ಆಗಿರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಸ್ಕ್ಲೀರಲ್ ಪ್ಯಾಚ್ ಗ್ರಾಫ್ಟ್ ಅಂತ ಹಾಕ್ಬಿಟ್ಟು ಮಾಡ್ತೀವಿ. ಅದು ಈಗ ಏನಾಗುತ್ತೆ ಅಂದರೆ ಕೆಲವರಲ್ಲಿ ಆಟೋಇಮ್ಯೂನ್ ಡಿಸೀಸಸ್ ಅಂತ ಇರುತ್ತೆ, ಅದರಲ್ಲಿ ಸ್ಕ್ಲೀರಾ ಮೆಲ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಈ ಸತ್ತಿರೋ ಕಣ್ಣಿಂದ ಏನು ತೊಗೊಂಡಿರ್ತೀವಿ ಆ ಸ್ಕ್ಲೀರಾನ ತೆಗೆದು ಆ ಜಾಗಕ್ಕೆ ನಾವು ಹಾಕ್ಬೋದು. ಅಥವಾ ಈಗ ಸ್ಕ್ಲೀರಲ್ ಬಕಲ್ ಸರ್ಜರಿ ಅಂತ ಅಂದರೆ ರೆಟಿನಾ ಬಿಟ್ಕೊಂಡಿರುವಾಗ ಆ ಸರ್ಜರಿ ಮಾಡಬೇಕಾಗತ್ತೆ, ಅದರಲ್ಲಿ ಸ್ಕ್ಲೀರಲ್ ಎರೋಷನ್ ಅಂತ ಆಗಿಬಿಟ್ಟು ಸ್ಕ್ಲೀರಾಗೆ ತೊಂದರೆ ಆಗಿರುತ್ತೆ. ಇನ್ನೂ ಒಂದು ಏನು ಅಂದರೆ ಕರಿಗುಡ್ಡೆ ಸುತ್ತ ನಮಗೆ ಲಿಂಬಲ್ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ, ಅದನ್ನು ಕೂಡ ನಾವು ಈ ಕಣ್ಣಿಂದ ತೆಗೆದುಬಿಟ್ಟು ತೊಂದರೆ ಯಾರಿಗಾಗಿರುತ್ತೆ, ಆ ಲಿಂಬಲ್ ಸ್ಟೆಮ್ ಸೆಲ್ಸ್ಗೆ ತೊಂದರೆ ಯಾರಿಗಾಗಿರುತ್ತೆ ಅದನ್ನು ರೀಪ್ಲೇಸ್ ಮಾಡ್ಬೋದು. ಅದು ಲಿಂಬಲ್ ಸ್ಟೆಮ್ ಸೆಲ್ಸ್ಗೆ ಯಾವಾಗ ತೊಂದರೆ ಆಗುತ್ತೆ ಅಂದರೆ ಈ ಥರ ಕೆಮಿಕಲ್ ಇಂಜುರಿ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ, ಕೆಮಿಕಲ್ಸ್ ಕಣ್ಣಿಗೆ ಎರಡೂ ಕಣ್ಣಿಗೆ ಬಿದ್ದಾಗ ಎರಡೂ ಕಣ್ಣಲ್ಲಿ ಸ್ಟೆಮ್ ಸೆಲ್ಸ್ ಪೂರ್ತಿಯಾಗಿ ನಾಶ ಆಗಿರುತ್ತೆ. ಯೂಶಲಿ ಒಂದು ಕಣ್ಣಿಗೆ ತೊಂದರೆ ಆಗಿದ್ದು ಇನ್ನೊಂದು ಕಣ್ಣಿಂದ ಹಾಕಬಹುದು, ಬಟ್ ಎರಡೂ ಕಣ್ಣಿಗೆ ತೊಂದರೆ ಆಗಿರುವಾಗ ಏನು ಮಾಡುತ್ತೆ, ನಾವು ಈ ಥರ ಡೆಡ್ ಬಾಡಿಯಿಂದ ತೆಗೆದಿರೋ ಕಣ್ಣಿಂದ ತೆಗೆದುಬಿಟ್ಟು ಇವರಿಗೆ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮಗೆ ಇಡೀ ಕಣ್ಣು ಇಂಪಾರ್ಟೆಂಟ್
0: ಆಗುತ್ತೆ. ಅದೇ ಈ ಕೆಲವು ವಿಷಯಗಳು ದಾನದ ಸಂದರ್ಭದಲ್ಲಿ ದಾನ ಮಾಡುವಾಗ ಆಗಿರಬಹುದು, ದಾನವನ್ನು ಪಡೆದುಕೊಳ್ಳುವಾಗ ಆಗಿರಬಹುದು, ಏನಾದರೂ ತೊಂದರೆ ಇದೆಯಾ, ಎಚ್ ಐ ವಿ ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ, ಈಗ ತಾವು ಹೇಳ್ತೀರಿ ಡಯಾಬಿಟಿಸ್ ಇದ್ರೂ ಕೂಡ ನಾವು ಕಣ್ಣನ್ನು ಪಡಿತೀವಿ ಅಂತಂತೇಳಿ, ಕಣ್ಣನ್ನು ದಾನ ಮಾಡುವಾಗ ಅಥವಾ ಈಗ ಇನ್ನೊಬ್ಬರಿಗೆ ಆಪರೇಷನ್ ಮೂಲಕವಾಗಿ ಅವರಿಗೆ ದೃಷ್ಟಿ ಬರಲಿಕ್ಕೆ ಏನು ಚಿಕಿತ್ಸೆಗಳನ್ನೆಲ್ಲ ಮಾಡ್ತೀರಿ, ಆ ಸಂದರ್ಭದಲ್ಲಿ ಏನೇನು ಎಚ್ಚರಿಕೆ ಅಂಶಗಳು ಇರ್ತವೆ? ಅಂದರೆ ಯಾವುದೋ ಕಣ್ಣು ಎಲ್ಲಿಂದೋ ತಂದಿರ್ತೀರಿ, ಅಲ್ಲಿ ಅವರಿಗೆ ಅಳವಡಿಸಬೇಕಾದಾಗ ಏನೇನು ಅಂಶಗಳನ್ನು ನೋಡ್ತೀರಿ ಅಂತ?
1: ಹೌದು. ಸೊ ಏನಾಗುತ್ತೆ ಅಂದರೆ ನಾವು ಕಣ್ಣನ್ನು ತಂದಾದ್ಮೇಲೆ ಆಸ್ಪತ್ರೆಯಲ್ಲಿ ನಾವು ಕಣ್ಣನ್ನು ಸ್ಲಿಟ್ ಲ್ಯಾಂಪ್ ಅನ್ನೋ ಒಂದು ಮೆಷಿನಲ್ಲಿ ಚೆಕ್ ಮಾಡ್ತೀವಿ. ಅಂದರೆ ಕರಿಗುಡ್ಡೆಯಲ್ಲಿ ಏನಾದರೂ ಊತ ಇದೆಯಾ ಅಥವಾ ಎಪಿಥೀಲಿಯಂ ಇಂಟ್ಯಾಕ್ಟ್ ಆಗಿದೆಯಾ. ಇನ್ನೊಂದು ಟೆಸ್ಟ್ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಎಂಡೋಥೀಲಿಯಲ್ ಸೆಲ್ ಕೌಂಟ್ ಅಂತ ಇರುತ್ತೆ, ಅದನ್ನು ಚೆಕ್ ಮಾಡಬೇಕಾಗತ್ತೆ. ಅದನ್ನು ಸ್ಪೆಕ್ಯುಲಾರ್ ಮೈಕ್ರೋಸ್ಕೋಪಿಯಲ್ಲಿ ನಾವು ಚೆಕ್ ಮಾಡ್ತೀವಿ. ಈ ಥರ ಬೇರೆ ಬೇರೆ ಟೆಸ್ಟ್ ಮಾಡಿದಾಗ ಅದು ಕಣ್ಣು ಸೂಕ್ತ ಅಂತ ಅನಿಸಿದ್ರೆ ಮಾತ್ರನೇ ನಾವು ಪೇಷಂಟ್ಗೆ ಉಪಯೋಗಿಸ್ತೀವಿ, ಇಲ್ಲಾಂದರೆ ಉಪಯೋಗಿಸೋಕ್ಕಾಗಲ್ಲ. ಮತ್ತು ಬ್ಲಡ್ ಸ್ಯಾಂಪಲ್ ತೊಗೊಂಡೋಗಿರ್ತೀವಲ್ಲ, ಅದರಿಂದ ನಾವು ಈ ಎಚ್ ಐ ವಿ ಎಚ್ ಬಿ ಎಸ್ ಎ ಜಿ ಯಾರಿಗೆ ಬ್ಲಡ್ ಮೂಲಕ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಕಾಯಿಲೆ ಇರುತ್ತೆ, ಮಾರಣಾಂತಿಕ ಕಾಯಿಲೆಗಳು, ಅದನ್ನೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ಹೆಪಟೈಟಿಸ್ ಬಿ ಸಿ ಮತ್ತು ಎಚ್ ಐ ವಿ ಅನ್ನೋ ಕಾಯಿಲೆ ಎಲ್ಲ ಚೆಕ್ ಮಾಡ್ತೀವಿ ನಾವು. ಮತ್ತು ಅವರು ಮಲ್ಟಿ ಆರ್ಗನ್ ಫೇಲ್ಯೂರಿಂದ ಏನಾದರೂ ತೀರ್ಕೊಂಡಿದ್ರೆ, ಅಥವಾ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ ಅಂದರೆ ರಕ್ತದಲ್ಲೇ ಅವರಿಗೆ ಪೂರ್ತಿ ಇನ್ಫೆಕ್ಷನ್ ಇರುತ್ತೆ ಅಂಥವರಲ್ಲಿ, ಅಥವಾ ಕ್ಯಾನ್ಸರ್, ಆ ಕ್ಯಾನ್ಸರಲ್ಲೂ ಮೇನಾಗಿ ಏನಂದರೆ ಕಣ್ಣಿನ ಕ್ಯಾನ್ಸರು ಅಥವಾ ಬ್ಲಡ್ ಕ್ಯಾನ್ಸರ್ ಇರೋರಿಂದ ನಾವು ತಗೊಳ್ಳೋದಿಲ್ಲ ಅಥವಾ ತಗೊಂಡ್ರೂ ಅದನ್ನು ಉಪಯೋಗಿಸೋದಿಲ್ಲ.
0: ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತಾಗಿ ಇದುವರೆಗೂ ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿಬದ್ಧ.
4: ಆತ್ಮೀಯ ಕೇಳುಗರೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದರೆ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡಿ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡಿ ಅವರೇ.
5: ನಮಸ್ಕಾರ.
4: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನ ಯಾವತ್ತು ಘೋಷಣೆ ಮಾಡಲಾಯಿತು ಅಂತೀರಿ?
5: ನೋಡಿ, ಈ ವಿಶ್ವಕರ್ಮ ಸಮುದಾಯದ ಸಾಂಪ್ರದಾಯಿಕ ಕಲೆಗಳಿಗೆ ಉತ್ತೇಜನ ನೀಡುವುದರ ಜೊತೆಗೆ ಅವರ ಅಭ್ಯುದಯಕ್ಕೆ ನೆರವು ನೀಡಲು ಕೇಂದ್ರ ಸರ್ಕಾರವು ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೆ ತಂದಿದೆ. 2023 ಸೆಪ್ಟೆಂಬರ್ 17 ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ವಿಶ್ವಕರ್ಮ ಜಯಂತಿಯ ದಿನ ಈ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. 2023-24 ರಿಂದ 2024

0: ಇಪ್ಪತ್ತೇಳು ಇಪ್ಪತ್ತೆಂಟರವರೆಗಿನ 5 ವರ್ಷಗಳ ಅವಧಿಯವರೆಗಿನ ಈ ಯೋಜನೆಯ ಮೊತ್ತ 13,000 ಕೋಟಿ ರೂಪಾಯಿಗಳು. ಈ ಮೊತ್ತವನ್ನ ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಭರಿಸುತ್ತದೆ.
1: ಮುಖ್ಯವಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಒಳಗೊಳ್ಳುವಂತ ಈ ವಿಶ್ವಕರ್ಮಿಗಳು ಅಥವಾ ಕುಶಲಕರ್ಮಿಗಳು ಯಾರ್ಯಾರು ಅಂತೀರಿ?
0: ಈ ಯೋಜನೆಯಡಿ 18 ರೀತಿಯ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಕರಕುಶಲಗಳು ಅಥವಾ ಕುಶಲಕರ್ಮಿಗಳನ್ನ ನಾವು ಗುರುತಿಸುತ್ತೇವೆ. ಅವುಗಳು ಯಾವುವು ಅಂತ ಹೇಳಿದ್ರೆ, ಬಡಗಿ, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಿಸುವವರು, ಕಮ್ಮಾರರು, ಸುತ್ತಿಗೆ ಮತ್ತು ಟೂಲ್ ಕಿಟ್ ತಯಾರಿಸುವವರು, ಬೀಗ ತಯಾರಿಸುವವರು, ಅಕ್ಕಸಾರಿಗರು, ಕುಂಬಾರರು, ಚಮ್ಮಾರರು, ಕಲ್ಲು ಕುಟಿಕರು, ಬುತ್ತಿ, ಚಾಪೆ, ಪೊರಕೆ, ಸೆಣಬು ನೇಯುವವರು, ಸಾಂಪ್ರದಾಯಿಕ ಗೊಂಬೆ ಮತ್ತು ಆಟಿಕೆ ತಯಾರಕರು, ಕ್ಷೌರಿಕರು, ಹೂಮಾಲೆ ತಯಾರಕರು, ಮಡಿವಾಳರು, ಟೈಲರ್, ಶಿಲ್ಪಿಗಳು ಮತ್ತು ಕೊನೆಯದಾಗಿ ಮೀನಿನ ಬಲೆ ತಯಾರಕರು.
1: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಗುರಿ ಮತ್ತು ಉದ್ದೇಶಗಳು ಏನೇನು ಅಂತೀರಿ?
0: ನೋಡಿ, ಈ ಯೋಜನೆ ಮಹತ್ತರವಾದಂತಹ ಗುರಿಯನ್ನು ಹೊಂದಿದೆ. ದೇಶದ ಸಾಂಪ್ರದಾಯಿಕ ಕಲೆಗಳಿಗೆ ಉತ್ತೇಜನ ನೀಡತಕ್ಕಂತಹದ್ದು, ದೇಶಾದ್ಯಂತ ಇರತಕ್ಕಂತಹ 18 ವರ್ಗದ ಕುಶಲಕರ್ಮಿಗಳಿಗೆ ಕೌಶಲ ಅಭಿವೃದ್ಧಿ, ತರಬೇತಿ, ತಾಂತ್ರಿಕ ಜ್ಞಾನ, ಹೊಸ ಉಪಕರಣ ಹಾಗೂ ಬ್ಯಾಂಕ್ ಖಾತರಿ ರಹಿತ ಸಾಲ ಸೌಲಭ್ಯವನ್ನ ಒದಗಿಸತಕ್ಕಂತಹದ್ದು. ಇನ್ನು ಕುಶಲಕರ್ಮಿಗಳು ತಯಾರಿಸತಕ್ಕಂತಹ ಉತ್ಪನ್ನಗಳಿಗೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಸೌಲಭ್ಯವನ್ನ ಒದಗಿಸತಕ್ಕಂತಹದ್ದು. ಗುಣಮಟ್ಟದ ಪ್ರಾಮಾಣೀಕರಣ, ಬ್ರಾಂಡಿಂಗ್, ಇ ಕಾಮರ್ಸ್ ವೇದಿಕೆಗಳಾದಂತಹ GeM ಅಥವಾ ಸರ್ಕಾರದ ಇ ಮಾರುಕಟ್ಟೆ ತಾಣ, ಜಾಹೀರಾತು ಪ್ರಚಾರ ಮತ್ತು ಇತರ ಮಾರ್ಕೆಟಿಂಗ್ ಚಟುವಟಿಕೆಗಳಲ್ಲಿ ಮೌಲ್ಯ ಸಂಪರ್ಕವನ್ನು ಸುಧಾರಿಸಲು ಬೆಂಬಲವನ್ನ ನೀಡತಕ್ಕಂತಹದ್ದು. ವೋಕಲ್ ಫಾರ್ ಲೋಕಲ್ಗೆ ಉತ್ತೇಜನ ನೀಡುವುದು ಅಂತ ಹೇಳಿದ್ರೆ, ಸ್ಥಳೀಯವಾದದನ್ನ ಜಾಗತಿಕವಾಗಿ ಪರಿವರ್ತಿಸತಕ್ಕಂತಹದ್ದು. ಕುಶಲಕರ್ಮಿಗಳ ಆದಾಯವನ್ನ ಹೆಚ್ಚಿಸತಕ್ಕಂತಹದ್ದು. ಭಾರತೀಯ ಯುವಕರ ಕೌಶಲ್ಯ ಮತ್ತು ಜ್ಞಾನಕ್ಕೆ ಮನ್ನಣೆಯನ್ನ ನೀಡತಕ್ಕಂಥದ್ದು. ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯನ್ನ ನಾವು ಎತ್ತಿ ಹಿಡಿತಕ್ಕಂತಹದ್ದು. ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯನ್ನ ಮುಂದುವರಿಸಲು ಯುವಕರನ್ನು ಪ್ರೇರೇಪಿಸತಕ್ಕಂತಹದ್ದು. ಪಾಲುದಾರಿಕೆ ಮೂಲಕ ಆರ್ಥಿಕತೆಯ ವಿವಿಧ ವಲಯಗಳಲ್ಲಿ, ಅಂದರೆ ಸರ್ಕಾರಿ ಉದ್ಯಮ, ಖಾಸಗಿ ಉದ್ಯಮ ಮತ್ತು ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು, ಮತ್ತು ಕೊನೆಯದಾಗಿ ವಿವಿಧ ಕ್ಷೇತ್ರಗಳ ಬೆಳವಣಿಗೆಯನ್ನ ಬೆಂಬಲಿಸಲು ನುರಿತ ಮತ್ತು ಉದ್ಯಮಶೀಲ ಕಾರ್ಯಾಚರಣೆಯನ್ನ ಒದಗಿಸುವ ಮೂಲಕ ಭಾರತೀಯ ಆರ್ಥಿಕತೆಯ ಒಟ್ಟಾರೆ ಅಭಿವೃದ್ಧಿಗೆ ಕೊಡುಗೆಯನ್ನ ನೀಡತಕ್ಕಂಥದ್ದು.
1: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಮುಖ್ಯವಾಗಿ ಫಲಾನುಭವಿಗಳಾಗಬೇಕು ಅಂದ್ರೆ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕಾಗತ್ತೆ?
0: ನೋಡಿ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮೊಟ್ಟ ಮೊದಲನೆಯದಾಗಿ, ಕುಶಲಕರ್ಮಿಗಳು ಈ ವಿಶ್ವಕರ್ಮ ಯೋಜನೆ ಅಥವಾ ನಾವು PMVKS ಯೋಜನೆ ಅಂತ ಏನ್ ಸಂಕ್ಷಿಪ್ತವಾಗಿ ಕರಿತೇವೆ, ಇದಕ್ಕಾಗಿ ಅರ್ಜಿಯನ್ನ ಸಲ್ಲಿಸಲು ಯೋಜನೆಯ ಅಧಿಕೃತ ಜಾಲತಾಣವಾಗಿರತಕ್ಕಂತಹ PMKSY.gov.in ಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬೇಕು. ತಮ್ಮ ಖಾತೆಯನ್ನ ಅರ್ಜಿದಾರರು ಈ ಒಂದು ಜಾಲತಾಣದಲ್ಲಿ ತೆರೆಯಬೇಕು. ವೈಯಕ್ತಿಕ ವಿವರಗಳನ್ನ ಅದರಲ್ಲಿ ನಮೂದಿಸಬೇಕು. ಬೇಕಾದ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಗುರುತಿನ ಚೀಟಿ ಮತ್ತು ಶೈಕ್ಷಣಿಕ ಮಾನದಂಡಗಳನ್ನ ನಮೂದಿಸಬೇಕು. ಮನೆಯ ಪ್ರಮಾಣ ಪತ್ರ, ದೂರವಾಣಿ ಸಂಖ್ಯೆ, ಪಾನ್ ಕಾರ್ಡ್, ಬ್ಯಾಂಕ್ ಖಾತೆಯ ವಿವರಗಳನ್ನ ದಾಖಲಿಸಬೇಕು. ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಸಹ ದಾಖಲಿಸಬೇಕು. ಹೆಚ್ಚಿನ ವಿವರಗಳಿಗೆ ಕುಶಲಕರ್ಮಿಗಳು ದೂರವಾಣಿ ಸಂಖ್ಯೆ 1800-2677777 ಅಥವಾ vishwakarma@dcmsmc.gov.in ಗೆ ಸಂಪರ್ಕವನ್ನ ಹೊಂದಬೇಕು.
1: ಮುಖ್ಯವಾಗಿ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸುವಂತ ಅರ್ಜಿದಾರರು ಯಾವ್ಯಾವ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ?
0: ಅರ್ಜಿದಾರರು ಅರ್ಜಿ ಸಲ್ಲಿಸಲು 18 ವರ್ಷ ತುಂಬಿರಬೇಕು. ಈ ಯೋಜನೆಯಡಿ ಸಾಲವನ್ನ ಪಡಿತಕ್ಕಂಥವರು ಇತರ ಯಾವುದೇ ಸರ್ಕಾರಿ ಸಾಲವನ್ನ ಹೊಂದಿರಬಾರದು. ಕುಟುಂಬದಲ್ಲಿ ಗಂಡ, ಹೆಂಡತಿ ಮತ್ತು ಅವಿವಾಹಿತರಾಗಿರ್ತಕ್ಕಂತಹ ಮಕ್ಕಳಲ್ಲಿ ಒಬ್ಬರು ಮಾತ್ರ ಈ ಅನುಕೂಲತೆಯನ್ನ ಪಡಿಬಹುದು. ಇನ್ನು ಅರ್ಜಿದಾರರು ಕೈಯಿಂದ ಅಥವಾ ಉಪಕರಣಗಳಿಂದ ಉತ್ಪನ್ನಗಳನ್ನು ತಯಾರಿಸತಕ್ಕಂತಹ ಸಾಂಪ್ರದಾಯಿಕವಾದಂತಹ 18 ಕುಶಲಕರ್ಮಿಗಳ ವರ್ಗಕ್ಕೆ ಸೇರಿರಬೇಕು. ಅಸಂಘಟಿತ ಸ್ವ ಉದ್ಯೋಗಿ ಕುಶಲಕರ್ಮಿಗಳಾಗಿರಬೇಕು. ಸರ್ಕಾರಿ ಉದ್ಯೋಗದಲ್ಲಿ ಇರಬಾರದು. ಕಳೆದ 5 ವರ್ಷಗಳಲ್ಲಿ PMEGP ಅಥವಾ PM ಸಣ್ಣ ಉದ್ಯಮಗಳ ಯೋಜನೆ, ಮುದ್ರಾ ಯೋಜನೆ ಅಥವಾ PM ಸ್ವನಿಧಿ ಯೋಜನೆಗಳಲ್ಲಿ ಸಾಲ ಪಡೆದಿದ್ದರೆ ಅದನ್ನು ಪೂರ್ಣವಾಗಿ ಪಾವತಿ ಮಾಡಿರಬೇಕು.
1: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಒಟ್ಟಾರೆ ಸಾರಾಂಶ ಏನು ಅಂತೀರಿ?
0: ಗುರುತಿಸಲಾಗಿರತಕ್ಕಂತಹ ವಿಶ್ವಕರ್ಮಗಳಿಗೆ 5-7 ದಿನಗಳ ಮೂಲಭೂತ ತರಬೇತಿ ಮತ್ತು ಮತ್ತು 15 ದಿನಗಳ ಅಥವಾ ಅದಕ್ಕಿಂತ ಹೆಚ್ಚಿನ ಸುಧಾರಿತ ತರಬೇತಿ ಜೊತೆಗೆ ₹500 ಶಿಷ್ಯ ವೇತನವನ್ನ ನೀಡಲಾಗ್ತದೆ. 15,000 ರೂಪಾಯಿ ವರೆಗೆ ಟೂಲ್ ಕಿಟ್ ಪ್ರೋತ್ಸಾಹವನ್ನ ಕೌಶಲದ ತರಬೇತಿಯ ಆರಂಭದಲ್ಲಿ ಈ ವೋಚರ್ ಮುಖಾಂತರ ನೀಡಲಾಗುತ್ತದೆ. ಭಾರತ ಸರ್ಕಾರದ ಶೇಕಡ 8% ಸಹಾಯಧನದೊಂದಿಗೆ ಮೇಲಾಧಾರ ಉಚಿತವಾದಂತಹ 2 ಹಂತಗಳಲ್ಲಿ ₹1,00,000 ಮತ್ತು 2,00,000 ರಿಯಾಯಿತಿ ಬಡ್ಡಿ ದರದ ಅಂದರೆ ಶೇಕಡ 5 ಬಡ್ಡಿ ದರದ ಒಂದು ಸಾಲವನ್ನ ನೀಡಲಾಗ್ತದೆ. 1,00,000 18 ತಿಂಗಳು ಮತ್ತು 2,00,000 ರೂಪಾಯಿಗಳಿಗೆ 30 ತಿಂಗಳ ಅವಧಿಯನ್ನ ಗೊತ್ತುಪಡಿಸಲಾಗಿದೆ. ಮೂಲ ತರಬೇತಿಯನ್ನ ಪೂರ್ಣಗೊಳಿಸಿದ ಕರಕುಶಲ ಕರ್ಮಿಗಳು ಮೊದಲ ಹಂತದ ಸಾಲದ ನೆರವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 2ನೇ ಸಾಲದ ಭಾಗವು 1ನೇ ಕಂತನ್ನು ಪಡೆದುಕೊಂಡ ಮತ್ತು ಪ್ರಾಮಾಣಿಕ ಸಾಲದ ಖಾತೆಯನ್ನ ನಿರ್ವಹಿಸಿದ ಹಾಗೂ ತಮ್ಮ ವ್ಯವಹಾರಗಳಲ್ಲಿ ಡಿಜಿಟಲ್ ವಹಿವಾಟನ್ನ ಅಳವಡಿಸಿಕೊಂಡಂತಹ ಅಥವಾ ಸುಧಾರಿತ ತರಬೇತಿ ಪಡೆದ ಫಲಾನುಭವಿಗಳಿಗೆ ಲಭ್ಯವಾಗುತ್ತದೆ. ಪ್ರತಿ ಡಿಜಿಟಲ್ ವಹಿವಾಟಿಗೆ ಗರಿಷ್ಠ 100 ವಹಿವಾಟುಗಳವರೆಗೆ ಮಾಸಿಕ ಪ್ರತಿ ಡಿಜಿಟಲ್ ಪೇ ಔಟ್ ಅಥವಾ ರಸೀದಿಗಾಗಿ ಫಲಾನುಭವಿಯ ಖಾತೆಗೆ ₹1 ಪ್ರೋತ್ಸಾಹಧನವನ್ನ ನೀಡಲಾಗುತ್ತದೆ.
1: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಯೋಜನಗಳೇನೇನು ಅಂತೀರಿ?
0: ವಿಶ್ವಕರ್ಮಿಗಳು ತಮ್ಮ ಉದ್ಯಮವನ್ನ ಹೊರ ಜಗತ್ತಿಗೆ ಹೊರ ಗುತ್ತಿಗೆ ನೀಡತಕ್ಕಂತಹ ಸಾಮರ್ಥ್ಯ ಹೊಂದುವಂತೆ ಮಾಡಲು ಇದರಿಂದ ಸಾಧ್ಯವಾಗುತ್ತದೆ. ಇನ್ನು ವಿಶ್ವಕರ್ಮಿಗಳ ಪರಿಣತಿ ಮತ್ತು ನೈಪುಣ್ಯತೆಯನ್ನ ಹಿಡಿಯಲು ಅಂತಾರಾಷ್ಟ್ರೀಯ ಕಂಪನಿಗಳು ಅವರ ಮನೆಯ ಬಾಗಿಲು ತಟ್ಟುವಂತೆ ನಾವು ಅವರನ್ನು ಯಶಸ್ವಿಯಾಗಿ ಸಿದ್ಧಗೊಳಿಸಲು ಸಾಧ್ಯವಾಗುತ್ತದೆ. ವಿಶ್ವಕರ್ಮಿಗಳನ್ನ ಆಧುನಿಕ ಯುಗಕ್ಕೆ ತರಲು ಮತ್ತು ಅವರ ಸಾಮರ್ಥ್ಯವನ್ನ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ವಿಶ್ವದಲ್ಲಿರ್ತಕ್ಕಂತಹ ಕೈಯಿಂದ ಮಾಡಿದ ವಸ್ತುಗಳಿಗೆ ಇರತಕ್ಕಂತಹ ಬೇಡಿಕೆಯನ್ನ ಸದುಪಯೋಗವನ್ನ ಪಡಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತದೆ. ಇನ್ನು ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಸಣ್ಣ ಪ್ರಮಾಣದ ಬ್ಯಾಂಕುಗಳು, ಸಹಕಾರ ಬ್ಯಾಂಕುಗಳು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ಸಣ್ಣ ಹಣಕಾಸು ಸಂಸ್ಥೆಗಳಿಂದ ಸಾಲ ಸೌಲಭ್ಯ ಈ ವಿಶ್ವಕರ್ಮಗಳಿಗೆ ದೊರೆಯುತ್ತದೆ. ಇನ್ನು ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ವ್ಯವಸ್ಥೆಯಲ್ಲಿ ಕುಶಲಕರ್ಮಿಗಳನ್ನ ಉದ್ಯಮಗಳನ್ನಾಗಿ ಪರಿವರ್ತಿಸಿ ಉದ್ಯಮ ಸಹಾಯ ವೇದಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಸಾಧ್ಯವಾಗುತ್ತದೆ. ಸಮುದಾಯಿಕ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ. ದೇಶದ ಶ್ರೀಮಂತ ಸಾಂಪ್ರದಾಯಿಕ ಕಲೆಗಳನ್ನ ರಕ್ಷಿಸಿಕೊಂಡು ಬರಲು ಸಾಧ್ಯವಾಗುತ್ತದೆ. ಕುಶಲಕರ್ಮಿಗಳು ವಿಶ್ವದ ಕರಕುಶಲ ಮಾರುಕಟ್ಟೆಯನ್ನ ಸ್ಪರ್ಧಾತ್ಮಕವಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ಇನ್ನು ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಆರ್ಥಿಕ ನೆರವು ಮತ್ತು ಉತ್ತೇಜನ ಲಭ್ಯವಾಗುತ್ತದೆ. ಕುಶಲಕರ್ಮಿಗಳು ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಲು ಸಾಧ್ಯವಾಗುತ್ತದೆ. ಅಸಂಘಟಿತ ಕುಶಲಕರ್ಮಿಗಳನ್ನ ಸಂಘಟಿತ ವಲಯದ ವ್ಯಾಪ್ತಿಗೆ ತರಲು ಸಾಧ್ಯವಾಗುತ್ತದೆ. ಕುಶಲಕರ್ಮಿಗಳ ಉತ್ಪನ್ನಗಳಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸೌಲಭ್ಯ ಲಭ್ಯವಾಗುತ್ತದೆ ಮತ್ತು ಕೊನೆಯದಾಗಿ ಈ ಯೋಜನೆಯಿಂದ 30,00,000 ಕುಟುಂಬಗಳಿಗೆ ಲಾಭವಾಗುತ್ತದೆ.
1: ತುಂಬಾ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಪಿಎಂ ಜಗದೀಶ್. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಇಂದಿನ ಈ ಪ್ರಗತಿಪಥ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರವಾಹ ಪೀಡಿತ ನೇಪಾಳಕ್ಕೆ ತಲುಪಿದ ಭಾರತದ ರಕ್ಷಣಾ ಪಡೆ ಹಾಗೂ ಪರಿಹಾರ ಹೊತ್ತ 5ನೇ ವಿಮಾನ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಉಕ್ರೇನ್ ಮತ್ತು ಪೋಲೆಂಡ್ಗೆ 3 ದಿನಗಳ ಭೇಟಿ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಶ್ವಬ್ಯಾಂಕ್ ಸಮೂಹ ಅಧ್ಯಕ್ಷ ಅಜಯ್ ಬಂಗಾ ಭೇಟಿ. ಭಾರತ ವಿಶ್ವಬ್ಯಾಂಕ್ ಸಹಭಾಗಿತ್ವ ವಿಸ್ತರಣೆಗೆ ಚರ್ಚೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಕಾರ್ಯಕಾರಿ ಗುಂಪಿನ ಸಭೆ, ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ನಿರ್ಧಾರ. ಹಾಗೂ ಲಂಡನ್ ಸ್ಕ್ವಾಷ್ ಕ್ಲಾಸಿಕ್, ಭಾರತದ ಅನಹತ್ ಸಿಂಗ್ ರಮಿತ್ ಟಂಡನ್ ಶುಭಾರಂಭ. ವಾರ್ತೆಗಳ ವಿವರ: ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹ ಮತ್ತು ಸರಣಿ ಭೂಕುಸಿತದ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಾಚರಣೆಗೆ ಭಾರತ ತನ್ನ ಸಂಪೂರ್ಣ ಬೆಂಬಲವನ್ನು ಮುಂದುವರಿಸಿದೆ. ಅಗತ್ಯ ಪರಿಹಾರ ಸಾಮಗ್ರಿಗಳು ಹಾಗೂ 11 ಸದಸ್ಯರ ವಿಶೇಷ ರಕ್ಷಣಾ ಪಡೆಯನ್ನು ಒಳಗೊಂಡ ಭಾರತೀಯ ವಾಯುಪಡೆಯ 5ನೇ ವಿಮಾನವು ಇಂದು ನೇಪಾಳ ತಲುಪಿದೆ. ಈ ವಿಮಾನದಲ್ಲಿ ರಕ್ಷಣಾ ಉಪಕರಣಗಳ ಜೊತೆಗೆ ಸುಮಾರು 5.5 ಟನ್ ಅತ್ಯಗತ್ಯ ಔಷಧಗಳನ್ನು ಕಳುಹಿಸಿಕೊಡಲಾಗಿದೆ. ಇನ್ನೊಂದೆಡೆ, ಮೃತದೇಹಗಳ ಗುರುತು ಪತ್ತೆ ಹಚ್ಚಲು ನೇಪಾಳದ ವಿಧಿ ವಿಜ್ಞಾನ ತಜ್ಞರೊಂದಿಗೆ ಕೈಜೋಡಿಸಿರುವ ಭಾರತದ 19 ಸದಸ್ಯರ ವೈದ್ಯಕೀಯ ತಂಡವು ಡಿಎನ್ಎ ಮಾದರಿಗಳ ವಿಶ್ಲೇಷಣೆ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಕಠ್ಮಂಡು ಕಣಿವೆಯ ಖುಮ್ಲಾರ್ನಲ್ಲಿರುವ ನೇಪಾಳ ಪೊಲೀಸ್ ಕೇಂದ್ರ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತಿದೆ. ಈ ನಡುವೆ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1114ಕ್ಕೆ ಏರಿಕೆಯಾಗಿದೆ ಎಂದು ನೇಪಾಳದ ರಾಷ್ಟೀಯ ವಿಕೋಪ ಅಪಾಯ ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋದವರ ಮೃತದೇಹಗಳು ದೊರೆಯುತ್ತಿದ್ದು, ಈವರೆಗೆ 95 ಮೃತದೇಹಗಳನ್ನು ಗುರುತಿಸಿ ಅವರ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗಿದೆ. ದಕ್ಷಿಣದ ಚಿತ್ವಾನ್ ಒಂದರಲ್ಲೇ ಗರಿಷ್ಠ 348 ಮೃತದೇಹಗಳು ಪತ್ತೆಯಾಗಿದ್ದು, ನವಲಪರಾಸಿ, ನುವಾಕೋಟ್, ಗೋರ್ಖಾ ಹಾಗೂ ಧಾಡಿಂಗ್ ಜಿಲ್ಲೆಗಳಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವುಗಳು ಸಂಭವಿಸಿವೆ. ಮತ್ತೊಂದೆಡೆ, ಸರ್ಕಾರಿ ನೌಕರರು, ಭದ್ರತಾ ಸಿಬ್ಬಂದಿ, ವಿದೇಶಿ ಪ್ರವಾಸಿಗರು ಹಾಗೂ ಜಲವಿದ್ಯುತ್ ಯೋಜನೆಗಳ ಕಾರ್ಮಿಕರು ಸೇರಿದಂತೆ ಸುಮಾರು 3900ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ವಿಶೇಷವಾಗಿ ರಸುವಾ ಮತ್ತು ನುವಾಕೋಟ್ ಜಿಲ್ಲೆಗಳ ಭೋಟೆಕೋಶಿ ಮತ್ತು ತ್ರಿಶೂಲಿ ನದಿಗಳ ನದಿ ಕಣಿವೆಯಲ್ಲಿನ 11 ಜಲವಿದ್ಯುತ್ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದ 983ಕ್ಕೂ ಹೆಚ್ಚು ನೌಕರರು ಕಾಣೆಯಾಗಿದ್ದಾರೆ. ಸುರಂಗಗಳ ಒಳಗೆ ಸಿಲುಕಿರುವವರನ್ನು ರಕ್ಷಿಸಲು ನೇಪಾಳ ಸೇನೆಯೊಂದಿಗೆ ಭಾರತ ಮತ್ತು ಚೀನಾದ ವಿಶೇಷ ರಕ್ಷಣಾ ಪಡೆಗಳು ಜಂಟಿಯಾಗಿ ಬೃಹತ್ ಕಾರ್ಯಾಚರಣೆ ನಡೆಸುತ್ತಿವೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಾಳೆಯಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಹಾ ಮತ್ತು ಪೋಲೆಂಡ್ನ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವುದು ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ವಿಶ್ವಬ್ಯಾಂಕ್ ಸಮೂಹವು ಸಾಂಪ್ರದಾಯಿಕ ಸಾಲ ನೀಡುವ ಚೌಕಟ್ಟಿನಿಂದ ಆಚೆಗೆ ವಿಸ್ತರಿಸುವ ಕುರಿತು ಚರ್ಚಿಸಿವೆ. ಅಮೆರಿಕದ ಆಶ್ವಿಲ್ನಲ್ಲಿ ನಡೆದ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವಬ್ಯಾಂಕ್ ಸಮೂಹದ ಅಧ್ಯಕ್ಷ ಅಜಯ್ ಬಂಗಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಮೂಲಸೌಕರ್ಯ, ಹಣಕಾಸು, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಪ್ರವಾಸೋದ್ಯಮ ಹಾಗೂ ಖಾಸಗಿ ಬಂಡವಾಳ ಕ್ರೋಢೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುವ ಬಗ್ಗೆ ಚರ್ಚೆ ನಡೆದಿದೆ. ಭಾರತದಲ್ಲಿ ಬಹುಪಕ್ಷೀಯ ಹೂಡಿಕೆ ಖಾತರಿ ಸಂಸ್ಥೆಯ ಪಾತ್ರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಖಾತರಿಗಳ ವ್ಯವಸ್ಥಿತ ಬಳಕೆ ಹಾಗೂ ಖಾಸಗಿ ಬಂಡವಾಳದ ಹೆಚ್ಚಿನ ಕ್ರೋಢೀಕರಣದ ಮೂಲಕ ದೇಶದ ಕಾರ್ಪೊರೇಟ್, ಮೂಲಸೌಕರ್ಯ ಮತ್ತು ಪುರಸಭೆಯ ಬಾಂಡ್ ಮಾರುಕಟ್ಟೆಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶವನ್ನು ಈ ಸಹಭಾಗಿತ್ವ ಹೊಂದಿದೆ. ಭಾರತ ವಿಶ್ವಬ್ಯಾಂಕ್ ಸಮೂಹದ ಪಾಲುದಾರಿಕೆಯನ್ನು ಬಲಪಡಿಸುವುದು ಹಾಗೂ ವಿಶ್ವಬ್ಯಾಂಕ್ನ ವಿವಿಧ ಹಣಕಾಸು ಸಾಧನಗಳ ಬಳಕೆಯನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಜಾಗತಿಕ ಇಂಧನ ಬಿಕ್ಕಟ್ಟು ಮತ್ತು ವ್ಯಾಪಾರ ಕ್ಷೇತ್ರದ ಅನಿಶ್ಚಿತತೆಯ ನಡುವೆಯೂ ಭಾರತ ಸದೃಢ ಆರ್ಥಿಕ ಪ್ರಗತಿಯನ್ನು ಕಾಯ್ದುಕೊಂಡಿದ್ದು, ಪ್ರಸ್ತುತ ಶೇಕಡಾ 7-8% ದರಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಎಂದು ವಿಶ್ವಬ್ಯಾಂಕ್ ಅಧ್ಯಕ್ಷ ಅಜಯ್ ಬಂಗಾ ತಿಳಿಸಿದ್ದಾರೆ. ಅಮೆರಿಕದ ಆಶ್ವಿಲ್ನಲ್ಲಿ ನಡೆದ G20 ಹಣಕಾಸು ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿರುವ ಅವರು, ದೇಶದ ಸೇವಾ ವಲಯ, ರಫ್ತು ಹಾಗೂ ಮೂಲಸೌಕರ್ಯ ಮತ್ತು ಡಿಜಿಟಲೀಕರಣ ಕ್ಷೇತ್ರದ ನಿರಂತರ ಅಭಿವೃದ್ಧಿಯು ಈ ಪ್ರಗತಿಗೆ ಮೂಲ ಕಾರಣ ಎಂದು ಶ್ಲಾಘಿಸಿದರು. ಇದೇ ವೇಳೆ ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ತಾವು ನಡೆಸಿದ ಸಭೆಯಲ್ಲಿ ದೇಶದ ಪ್ರವಾಸೋದ್ಯಮ ಮತ್ತು ಅತಿಸಣ್ಣ, ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ವಿಸ್ತರಣೆಯ ಕುರಿತು ವಿಸ್ತೃತವಾಗಿ ಚರ್ಚಿಸಿರುವುದಾಗಿಯೂ ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.

0: ಪ್ರತಿ ಬುಧವಾರ 9:15
1: ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಅಫ್ಘಾನಿಸ್ತಾನದ ಜಂಟಿ ಕಾರ್ಯಕಾರಿ ಗುಂಪಿನ ಸಭೆಯು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜರುಗಿತು. ಈ ಸಭೆಯಲ್ಲಿ ಮುಖ್ಯವಾಗಿ ವ್ಯಾಪಾರ ಸುಲಭಗೊಳಿಸುವಿಕೆ, ಸುಂಕ ಸೌಲಭ್ಯ, ಆಫ್ಘಾನ್ ಉದ್ಯಮಿಗಳಿಗೆ ವೀಸಾ ಸರಳೀಕರಣ, ಬ್ಯಾಂಕಿಂಗ್ ಹಾಗೂ ಹಣಕಾಸು ನೆರವು, ಕೃಷಿ ಮತ್ತು ಔಷಧೀಯ ವಲಯದ ವ್ಯಾಪಾರ, ಇಂಧನ ಸಹಕಾರ ಹಾಗೂ ಬಂದರು ಮತ್ತು ಸರಕು ಸಾಗಣೆ ಸಂಪರ್ಕದ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ನಡುವೆ ಸಾಂಸ್ಥಿಕ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಕಸ್ಟಮ್ಸ್ ದತ್ತಾಂಶ ಹಂಚಿಕೆ, ಔಷಧ ಮತ್ತು ಕೃಷಿ ವಲಯದ ನಿಯಂತ್ರಣ ಸಾಧನೆ ಮತ್ತು ಖಾಸಗಿ ವಲಯದ ಉದ್ಯಮಗಳ ಭೇಟಿಗೆ ಪ್ರೋತ್ಸಾಹ ನೀಡಲು ಎರಡೂ ರಾಷ್ಟಗಳು ಒಪ್ಪಿಕೊಂಡಿವೆ. ದ್ವಿಪಕ್ಷೀಯ ವ್ಯಾಪಾರ, ವಾಣಿಜ್ಯ ಹಾಗೂ ಹೂಡಿಕೆ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಬದ್ಧವಾಗಿರುವುದಾಗಿ ಪುನರುಚ್ಚರಿಸಿರುವ ಉಭಯ ದೇಶಗಳು ಈ ಕುರಿತು ನಿರಂತರ ಸಂಪರ್ಕದಲ್ಲಿರಲು ನಿರ್ಧರಿಸಿವೆ. ಈ ಸಭೆಯಲ್ಲಿ ಎರಡೂ ರಾಷ್ಟಗಳ ವಾಣಿಜ್ಯ, ಕೈಗಾರಿಕೆ, ಕಸ್ಟಮ್ಸ್ ಹಾಗೂ ರಾಜತಾಂತ್ರಿಕ ನಿಯೋಗಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಅವರ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಜಾಗತಿಕವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳ ನಾಯಕರನ್ನು ಭೇಟಿಯಾಗಲು ಈ ಪ್ರವಾಸವನ್ನು ಆಯೋಜಿಸಲಾಗಿದೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಲಿರುವ ಗುಟೆರಸ್ ಅವರಿಗೆ ಇದು ಭಾರತಕ್ಕೆ 5ನೇ ಭೇಟಿಯಾಗಿದ್ದು ಈ ವರ್ಷದ 2ನೇ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೌದ್ ಪೆಜಶ್ಕಿಯನ್ ಭಾಗವಹಿಸುವ ನಿರೀಕ್ಷೆ ಇದೆ. ಲಂಡನ್ ಸ್ಕ್ವಾಶ್ ಕ್ಲಾಸಿಕ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ಹಾಲಿ ವಿಶ್ವ ಜೂನಿಯರ್ ಚಾಂಪಿಯನ್ ಅನಹತ್ ಸಿಂಗ್ ಜಯ ಸಾಧಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಆರಂಭಿಕ ಪಂದ್ಯದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಅವರು ಈಜಿಪ್ಟಿನ ಮರಿಯಂ ಮೆಟ್ವಾಲಿ ಅವರನ್ನು 11-3, 11-2 ನೇರ ಸೆಟ್ಗಳಿಂದ ಮಣಿಸಿದರು. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ರಮಿತ್ ಟಂಡನ್ ಕತಾರ್ನ ಅಬ್ದುಲ್ಲಾ ಅಲ್ ತಮಿಮಿ ವಿರುದ್ಧ 11-6, 11-7 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೇರಿದರು. ಮತ್ತೊಬ್ಬ ಭಾರತೀಯ ಆಟಗಾರ ವೀರ್ ಚೋತ್ರಾನಿ ಸ್ವಿಟ್ಜರ್ಲೆಂಡ್ನ ಯುನಿಕ್ ವಿಲ್ಹೆಲ್ಮಿ ವಿರುದ್ಧ 9-11, 9-11 ಅಂತರದಿಂದ ಸೋಲುಕೊಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಚೀನಾದ ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು 2ನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳಕ್ಕೆ ತಲುಪಿದ ಭಾರತದ ರಕ್ಷಣಾ ಪಡೆ ಹಾಗೂ ಪರಿಹಾರ ಹೊತ್ತ 5ನೇ ವಿಮಾನ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಉಕ್ರೇನ್ ಮತ್ತು ಪೋಲೆಂಡ್ಗೆ 3 ದಿನಗಳ ಭೇಟಿ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಶ್ವಬ್ಯಾಂಕ್ ಸಮೂಹ ಅಧ್ಯಕ್ಷ ಅಜಯ್ ಭಂಗ ಭೇಟಿ. ಭಾರತ ವಿಶ್ವಬ್ಯಾಂಕ್ ಸಹಭಾಗಿತ್ವ ವಿಸ್ತರಣೆಗೆ ಚರ್ಚೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಕಾರ್ಯಕಾರಿ ಗುಂಪಿನ ಸಭೆ, ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ನಿರ್ಧಾರ. ಹಾಗೂ ಲಂಡನ್ ಸ್ಕ್ವಾಶ್ ಕ್ಲಾಸಿಕ್, ಭಾರತದ ಅನಹತ್ ಸಿಂಗ್ ರಮಿತ್ ಟಂಡನ್ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
2: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಕಾರ್ತಿಕ್ ಹಾಡಿರುವ ಯೋಗರಾಜ್ ಭಟ್ ಚಿತ್ರದ ಹಾಡು.

ಕಾರ್ತಿಕ್ ಅವರ ಕಂಠದಲ್ಲಿ ಯೋಗರಾಜ್ ಭಟ್ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಹರ್ಷಪ್ರಿಯ ಅವರ ಗೀತ ರಚನೆ ಇದಾಗಿತ್ತು. ಮಿಲನ್ ಧರ್ಮಸೇನ ಅವರ ಸಂಗೀತ ಸಂಯೋಜನೆ ಇತ್ತು. ಸುಜಾತ ಹಾಗೂ ಉದಿತ್ ನಾರಾಯಣ್ ಹಾಡಿರುವ ಉಯ್ಯಾಲೆ ಚಿತ್ರದ ಹಾಡು. ಸಾಹಿತ್ಯ ಜಯಂತ್ ಕಾಗಿಣಿ, ಸಂಗೀತ ರಿಕ್ಕಿ.

ಶಂಕರ್ ಮಹಾದೇವನ್ ಹಾಗೂ ಎಂಡಿ ಪಲ್ಲವಿ ಹಾಡಿರುವ ತಾರೆ ಚಿತ್ರದ ಹಾಡು ಇದೀಗ. ದೊಡ್ಡರಂಗೇಗೌಡ ಅವರ ಗೀತ ರಚನೆ ಇದೆ, ಸಿಆರ್ ಬಾಬಿ ಅವರ ಸಂಗೀತವಿದೆ.

ನಾಗನಾಥ್ ಎಂ ಜೋಶಿಯವರು ಗೀತೆಯಿಂದ ಬರೆದು ಕೃಪಾಕರ್ ಅವರು ಸಂಗೀತ ಸಂಯೋಜಿಸಿ ರಂಜಿತ್ ಹಾಗೂ ಸಂಗೀತ ರವಿಶಂಕರ್ ಹಾಡಿರುವ ವಿಷ್ಣು ಚಿತ್ರದ ಹಾಡು

ಮುರಳಿ ಮೀಟ್ಸ್ ಮೀರಾ ಚಿತ್ರದ ಒಂದು ಹಾಡು ಇದೀಗ ಧ್ವನಿಯಾಗಿದ್ದಾರೆ ಕಿರಣ್ ಸಾಗರ್ ಪಿ. ಇನ್ನು ಗೀತೆಯನ್ನ ಬರೆದಿದ್ದಾರೆ ರಾಘವೇಂದ್ರ ಕಾಮತ್, ಸಂಗೀತ ಅಭಿಮಾನ್ ರಾಯ್ ಜಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮಾನಸ ವಿ ಎಸ್ ಹಾಗೂ ಚೇತನ್ ಸೋಸ್ಕ ಹಾಡಿರುವ ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರದ ಹಾಡು. ಸಾಹಿತ್ಯ ಜಯಂತ್ ಕಾಕಿಣಿ, ಸಂಗೀತ ಮನೋಮೂರ್ತಿ.

0: ಜಯಂತ್ ಕಾಕಿಣಿಯವರು ಗೀತೆಯನ್ನ ಬರೆದು ಮಣಿಕಾಂತ್ ಕದ್ರಿಯವರು ಸಂಗೀತ ಸಂಯೋಜಿಸಿ ಕಾರ್ತಿಕ್ ಅವರ ಕಂಠದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನ ಆಯ್ದದ್ದು ಮದುವೆ ಮನೆ ಚಿತ್ರದಿಂದ.
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ ಸಚಿವ ಚೆಲುವರಾಯಸ್ವಾಮಿ ಮನವಿ. ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ಇದೇ ಭಾನುವಾರ ಬೆಂಗಳೂರಿನಲ್ಲಿ ಸ್ಟಡಿ ಅಬ್ರಾಡ್ ಮೇಳ, ವಿಶ್ವದ 70 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಭಾಗಿ. ಮುಂದುವರೆದ ಬಿಜೆಪಿ ಬಳ್ಳಾರಿ ಚಲೋ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಜಲಾಶಯ ಯೋಜನೆಗೆ ಅಗತ್ಯವಿರುವ ಶಾಸನಬದ್ಧ ತಾಂತ್ರಿಕ ಅನುಮೋದನೆಗಳನ್ನು ಶೀಘ್ರವೇ ನೀಡುವಂತೆ ಜಲಸಂಪನ್ಮೂಲ ಸಚಿವ ಎಸ್ ಚೆಲುವರಾಯಸ್ವಾಮಿ ಕೇಂದ್ರ ಜಲ ಆಯೋಗದ ಅಧ್ಯಕ್ಷ ಅನುಪಮ್ ಪ್ರಸಾದ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸಭೆಯಲ್ಲಿ ಮೇಕೆದಾಟು ಯೋಜನೆಯ ಸಮಗ್ರ ಯೋಜನಾ ವರದಿ ಕುರಿತು ಚರ್ಚೆ ನಡೆಯಿತು. ಯೋಜನೆಗೆ ಸಂಬಂಧಿಸಿದ ಸ್ಥಳೀಯ ವಾಸ್ತವಾಂಶಗಳು ಮತ್ತು ತಾಂತ್ರಿಕ ವಿಚಾರಗಳ ಕುರಿತು ಆಯೋಗದ ಅಧ್ಯಕ್ಷರಿಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಗತ್ಯವಿರುವ ಹೆಚ್ಚುವರಿ ತಾಂತ್ರಿಕ ಮಾಹಿತಿಯನ್ನು ತ್ವರಿತವಾಗಿ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಹವಾಮಾನ ವೈಪರೀತ್ಯ, ಮಳೆ ಕೊರತೆ ಹಾಗೂ ನೀರಿನ ಸಂಕಷ್ಟದ ಹಿನ್ನೆಲೆಯಲ್ಲಿ ಮೇಕೆದಾಟು ಯೋಜನೆಯ ಅಗತ್ಯತೆಯನ್ನು ಸಚಿವರು ಪ್ರತಿಪಾದಿಸಿದ್ದಾರೆ. ಯೋಜನೆಯಿಂದ ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ಕುಡಿಯುವ ನೀರಿನ ಅಗತ್ಯ ಪೂರೈಸಲು ನೆರವಾಗಲಿದೆ. ಜೊತೆಗೆ ಜಲವಿದ್ಯುತ್ ಉತ್ಪಾದನೆಗೂ ಅವಕಾಶ ದೊರೆಯಲಿದೆ ಎಂದು ವಿವರಿಸಿದ್ದಾರೆ. ಈ ಯೋಜನೆ ಜಾರಿಯಿಂದ

0: ಒಳಗಾಗಿರುವ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಉಪಮುಖ್ಯಮಂತ್ರಿ ಶೀಘ್ರವೇ ಬರ ಪರಿಹಾರ ಒದಗಿಸುವುದಾಗಿ ರೈತರಿಗೆ ಭರವಸೆ ನೀಡಿದರು. ಬಳಿಕ ಅವರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಬರ ಅಧ್ಯಯನ ನಡೆಸಿದರು. ಈಗಾಗಲೇ ಜಿಲ್ಲೆಯ 5 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದೆ. ಈ ನಡುವೆ ಇಂದು ಗುಂಡ್ಲುಪೇಟೆ ತಾಲೂಕಿನ ಸೋಮಹಳ್ಳಿಯಲ್ಲಿ ಸಂಪೂರ್ಣವಾಗಿ ನಾಶವಾಗಿರುವ ಸೂರ್ಯಕಾಂತಿ ಬೆಳೆಯನ್ನು ಕಂದಾಯ ಸಚಿವರು ಪರಿಶೀಲನೆ ನಡೆಸಿದರು. ಬಳಿಕ ಅವರು ಮರಳಾಪುರ, ಸೀಗೇವಾಡಿ, ರಂಗನಾಥಪುರ ಗ್ರಾಮಗಳಲ್ಲೂ ಬೆಳೆ ಹಾನಿ ವೀಕ್ಷಣೆ ಮಾಡಿದರು. ಸಚಿವರು ಸಂಜೆವರೆಗೂ ಬರ ಅಧ್ಯಯನ ನಡೆಸಲಿದ್ದು ಸಂಜೆ ಹನೂರಿನಲ್ಲಿ ಬರ ನಿರ್ವಹಣೆ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇದೇ 6ರಂದು ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಮೇಳದಲ್ಲಿ ಭಾಗವಹಿಸಲಿದ್ದು ಕೋರ್ಸ್ಗಳು, ಶುಲ್ಕ ಮತ್ತು ಸ್ಕಾಲರ್ಶಿಪ್ ಮಾಹಿತಿ ನೀಡಲಿದ್ದಾರೆ ಎಂದರು. ಇದೇ ವೇಳೆ ಆಹಾರ ಸುರಕ್ಷತೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ತೋಟಗಾರಿಕಾ ಬೆಳೆಯಾದ ದಾಳಿಂಬೆಯ ಬೆಲೆ ತೀವ್ರವಾಗಿ ಕುಸಿತ ಕಂಡಿದೆ. ಇದರಿಂದ ಜಿಲ್ಲೆಯ ದಾಳಿಂಬೆ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಕುಸಿತದ ಸಂಕಷ್ಟಕ್ಕೆ ಒಳಗಾಗಿರುವ ರೈತರ ನೆರವಿಗೆ ಧಾವಿಸಲು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಜಿಲ್ಲೆಯ 2500 ಹೆಕ್ಟೇರ್ ಪ್ರದೇಶದಲ್ಲಿ ದಾಳಿಂಬೆ ಬೆಳೆ ಬೆಳೆಯಲಾಗುತ್ತಿದ್ದು, ಈ ಬಾರಿ ಉತ್ತಮ ಬೆಳೆ ಮತ್ತು ಇಳುವರಿ ಬಂದಿದ್ದರೂ ಮಾರುಕಟ್ಟೆಯಲ್ಲಿ ಉಂಟಾಗಿರುವ ದಿಢೀರ್ ಬೆಲೆ ಕುಸಿತವು ರೈತರ ಆದಾಯದ ಮೇಲೆ ಗಂಭೀರ ಪರಿಣಾಮ ಬೀರಿ ಸಂಕಷ್ಟಕ್ಕೆ ಸಿಲುಕಿಸಿದೆ. ಮಾರುಕಟ್ಟೆ ಪರಿಸ್ಥಿತಿ ಸುಧಾರಿಸುವವರೆಗೆ ಉತ್ಪನ್ನವನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಅವಕಾಶ ಸೀಮಿತವಾಗಿದೆ. ಹೀಗಾಗಿ ತಕ್ಷಣ ಮಾರುಕಟ್ಟೆ ಮಧ್ಯಸ್ಥಿಕೆ ಅತ್ಯಗತ್ಯವಾಗಿದೆ ಎಂದು ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವರ ಗಮನಕ್ಕೆ ತರಲಾಗಿದೆ ಎಂದು ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿಯ ಬಳ್ಳಾರಿ ಚಲೋ ಪ್ರತಿಭಟನಾ ಮೆರವಣಿಗೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಪಾದಯಾತ್ರೆ ರಾಯಚೂರು ಜಿಲ್ಲೆಯ ಮಸ್ಕಿಯ ಸಂತೆಕೆಲ್ಲೂರಿನಿಂದ ಆರಂಭವಾಗಿದೆ. ಪಾದಯಾತ್ರೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವರಾದ ಶ್ರೀರಾಮುಲು, ಗಾಲಿ ಜನಾರ್ದನ ರೆಡ್ಡಿ, ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ದೂರಿದ್ದಾರೆ. ಪರಿಶಿಷ್ಟರ ಅನುದಾನ ದುರ್ಬಳಕೆ, ವಾಲ್ಮೀಕಿ ನಿಗಮದ ಅವ್ಯವಹಾರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಆಡಳಿತ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಇದೇ 10ರವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಬಳ್ಳಾರಿಯಲ್ಲಿ ಪಾದಯಾತ್ರೆ ಸಮಾರೋಪಗೊಳ್ಳಲಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹಾಗೂ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಇಂದು ಬೆಳಿಗ್ಗೆ ಎಚ್ಎಸ್ಆರ್ ಲೇಔಟ್ನ ಸ್ಥಳೀಯ ನಿವಾಸಿಗಳ ಕುಂದುಕೊರತೆಗಳನ್ನು ಖುದ್ದಾಗಿ ಆಲಿಸಿದರು. ಅರಕೆರೆ ವಾರ್ಡ್ ವ್ಯಾಪ್ತಿಯಲ್ಲಿರುವ ಸುಮಾರು 200 ಕೋಟಿಗೂ ಅಧಿಕ ಮೌಲ್ಯದ ಸಿಎ ನಿವೇಶನಗಳು ಅಕ್ರಮವಾಗಿ ಒತ್ತುವರಿಯಾಗುತ್ತಿರುವುದನ್ನು ತಡೆಯಲು ತಂತಿ ಬೇಲಿ ಅಳವಡಿಸಬೇಕು ಎಂದು ಸಾರ್ವಜನಿಕರು ಆಯುಕ್ತರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ತಳಮಹಡಿಯನ್ನು ಅನಧಿಕೃತವಾಗಿ ವಾಣಿಜ್ಯ ಬಳಕೆಗೆ ಉಪಯೋಗಿಸುತ್ತಿರುವ ಅಂಗಡಿಗಳಿಗೆ ನೋಟಿಸ್ ನೀಡಿ ಬಂದ್ ಮಾಡುವಂತೆ

0: ಮುಖ್ಯ ಆಯುಕ್ತರು ಸೂಚನೆ ನೀಡಿದ್ದಾರೆ. ಇದೇ 5ರಂದು ವಿಜಯನಗರ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಚಾಲನೆ ದೊರೆಯಲಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಅಥವಾ ನಿಗದಿತ ಕಾಲಮಿತಿಯಲ್ಲಿ ಪರಿಹರಿಸುವ ರಾಜ್ಯ ಸರ್ಕಾರದ ಪ್ರಜಾಸೇವಾ ಅಭಿಯಾನದ ಸಭೆ ಅಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮತ್ತು ಚನ್ನಗಿರಿಯಲ್ಲಿ ನಡೆಯಲಿವೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿಜಿಎಂ ತಿಳಿಸಿದ್ದಾರೆ. ಸಾರ್ವಜನಿಕರು ಸಣ್ಣಪುಟ್ಟ ಕೆಲಸಗಳಿಗೂ ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಈ ಏಕೀಕೃತ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಅಹವಾಲುಗಳನ್ನು ಆಲಿಸಿ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಸೆಪ್ಟೆಂಬರ್ 5ರಂದು ಅಂಕೋಲಾದ ಸ್ವಾತಂತ್ರ್ಯ ಸಂಗ್ರಾಮ ಭವನದಲ್ಲಿ ಆಯೋಜಿಸಿರುವ ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನಾ ಸಭೆಯ ಯಶಸ್ಸಿಗೆ ಅಗತ್ಯವಿರುವ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಅಸ್ಮಿತಾ ಖೇಲೋ ಇಂಡಿಯಾ ಅಡಿಯಲ್ಲಿ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಇದೇ ದಿನಾಂಕ ತಿಂಗಳ 5ರಿಂದ 2 ದಿನಗಳ ಕಾಲ ನಡೆಯಲಿದೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಬಿರಾದಾರ್, ಭೂತನಾಳ ಕೆರೆ ಬಳಿ ಬರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೈಕ್ಲಿಂಗ್ ನಡೆಸಲು ತೀರ್ಮಾನಿಸಲಾಗಿದೆ. ಜೀರೋ ಟ್ರಾಫಿಕ್ ವ್ಯವಸ್ಥೆಗೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 10 ಕಿಲೋಮೀಟರ್ ಟೈಮ್ ಟ್ರಯಲ್ ಸೇರಿದಂತೆ ವಿವಿಧ ಹಂತದಲ್ಲಿ ಸೈಕ್ಲಿಂಗ್ ನಡೆಯಲಿದ್ದು ಮಹಿಳಾ ಸ್ಪರ್ಧಿಗಳಿಗೆ ಮಾತ್ರ ಈ ಸ್ಪರ್ಧೆ ಸೀಮಿತಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಕ್ರೀಡಾಪಟುಗಳು ದಕ್ಷಿಣ ಭಾರತ ವಲಯಕ್ಕೆ ಆಯ್ಕೆಯಾಗಲಿದ್ದಾರೆ. ಇಂದು ವಿಶ್ವ ತೆಂಗಿನಕಾಯಿ ದಿನ ಆಚರಿಸಲಾಗುತ್ತಿದೆ. ತೆಂಗಿನಕಾಯಿಯ ವೈವಿಧ್ಯಮಯ ಬಳಕೆ ಹಾಗೂ ಆರೋಗ್ಯ ರಕ್ಷಣೆಯಲ್ಲಿ ಇದರ ಕೊಡುಗೆ ಪರಿಗಣಿಸಿ ಪ್ರತಿ ವರ್ಷ ಸೆಪ್ಟೆಂಬರ್ 2ರಂದು ಈ ದಿನವನ್ನು ಆಚರಿಸಲಾಗುತ್ತಿದೆ. ಭಾರತ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಪ್ರಥಮ ಸ್ಥಾನದಲ್ಲಿದ್ದು ತೆಂಗಿನ ಸಸಿ ಬೆಳೆಯುವುದರಲ್ಲಿ ತೃತೀಯ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ ಸಚಿವ ಚಲುವರಾಯಸ್ವಾಮಿ ಮನವಿ. ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ಇದೇ ಭಾನುವಾರ ಬೆಂಗಳೂರಿನಲ್ಲಿ ಸ್ಟಡಿ ಅಬ್ರಾಡ್ ಮೇಳ, ವಿಶ್ವದ 70 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಭಾಗಿ. ಮುಂದುವರೆದ ಬಿಜೆಪಿ ಬಳ್ಳಾರಿ ಚಲೋ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ. ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೆ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ. ಜಲ್ದಿ ಸುನಾಯಿಯೆ ಗುರುಜಿ, ಹಮೇ ಕಹಾನಿ ಸುನಿನಿ ಹೈ.
2: ಕ್ಯೂ ನಹೀ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೆ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹಿ ಸ್ವಾದಿಷ್ಟ ಥೇ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ. ವಹ ಬಂದರ್ ಉನ್ಹಿ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೆ ರಹತಾ ಥಾ.
1: ಗುರುಜಿ, ಮಜೆ ಸೆ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ ರಹಾ ಕರ್ತಾ ಥಾ.
1: ಮಗರ್ಮಚ್ ಯಾನಿ ಕ್ಯಾ ಹೈ?
2: ಮಗರ್ಮಚ್ ಅಂದರೆ ಮೊಸಳೆ, ಉಸೆ ಮಗರ್ ಭಿ ಕಹತೆ ಹೈ. ಮಗರ್ಮಚ್ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
1: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಝೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಝೆ ಭಿ ಖಿಲಾಓ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮ್ಹೇ ಭಿ ಜಾಮೂನ್ ಖಿಲಾಉಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
2: ಹಾ, ಠೀಕ್ ಕಹಾ. ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭಿ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
1: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
2: ಹೌದು.
1: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
2: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನೋ ಪರ್ ಜಾನ್ ಛಿಡಕ್ತಿ ಥಿ.
1: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
2: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ ಜಾಮೂನ್ ಖಾಯಾ ಕರ್ತಿ ಥಿ. ಅಪ್ನೆ ಪತಿ ಸೆ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾ ಸೆ ಲಾತಾ ಹೈ. ಅಭಿ ಇನ್ ಜಾಮೂನೋ ಸೆ ಉಸ್ಕಾ ಮನ್ ನಹಿ ಭರ್ತಾ ಥಾ, ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
1: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
2: ಹೌದು, ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
1: ತಬ್ ಉಸ್ನೆ ಕ್ಯಾ ಕಿಯಾ?
2: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೆ ಅಪ್ನೆ ಮನ್ ಕಿ ಬಾತ್ ಕಹ ಡಾಲಿ, ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹಿ ಬುರಿ ಥಿ.
1: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು, ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
2: ಹಾ, ಉಸ್ನೆ ಕಹಾ, ಯೇ ಜಾಮೂನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ ಜಾಮೂನೋ ಕೋ ಖಾತಾ ಹೈ, ಇತ್ನೆ ಸಾರೆ ಸ್ವಾದಿಷ್ಟ ಜಾಮೂನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ, ಮೈ ಉಸ್ ಬಂದರ್ ಕೋ ಹಿ ಖಾನಾ ಚಾಹತಿ ಹೂ, ಆಜ್ ಉಸೆ ಹಿ ಲಾಯಿಯೆ. ಶಿಲ್ಪ, ತುಮ್ ಇಸೆ ಕನ್ನಡ ಮೇ ಬತಾವು.
1: ಜೀ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ,
3: ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು, ಅದನ್ನೇ ಕರೆದು ತನ್ನಿ.
1: ಅರೆ, ಆಮೇಲೆ ಏನಾಯ್ತು?
2: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ. ಉಸ್ಕೋ ಪತ್ನಿ ಪರ್ ಭಿ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭಿ, ಕ್ಯಾ ಕರೆ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ ಲೇಕಿನ್ ವಹ ನಹೀ ಮಾನಿ. ಉಸ್ಕಾ ಏಕ್ ಹೀ ಹಟ್ ಥಾ ಕಿ ಬಂದರ್ ಕೋ ಖಾನಾ ಹೈ. ಅಬ್ ಮಗರ್ಮಚ್ಚ ಕ್ಯಾ ಕರೆ, ಇಸಿ ದುವಿಧಾ ಮೇ ವಹ ಬಂದರ್ ಕೆ ಪಾಸ್ ಆಯಾ.
1: ದುವಿಧಾ ಅಂದ್ರೆ ಏನು ಗುರುಜಿ?
2: ದುವಿಧಾ ಅಂದ್ರೆ ಚಿಂತೆ ಅಥವಾ ಸಂದೇಹ ಎಂದು.
1: ಓಹೋ, ಹೆಂಡತಿಯ ಮಾತು ಕೇಳಿ ಮೊಸಳೆಯು ಚಿಂತೆಗೀಡಾಯಿತು. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
2: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖ ಕರ್ ಬಂದರ್ ನೇ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ, ಕ್ಯಾ ತುಮ್ ಅಪ್ನಿ ಚಿಂತಾ ಮುಜೆ ನಹಿ ಬತಾವೋಗೆ?
3: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
2: ಹ್ಮ್ ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೆ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೇ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರು, ಮೈ ತುಮಹಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ ಕರ್ ಬೈಠ ಗಯಾ. ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
3: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
1: ಅಯ್ಯೋ ಪಾಪ ಕೋತಿ.
3: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
2: ಹಾ, ತೈರ್ತೆ ಹುವೆ ಮಗರ್ಮಚ್ಚ ತಾಲಾಬ್ ಕೆ ಬೀಚ್ ಮೇ ಆ ಗಯಾ. ಉಸ್ನೆ ಸೋಚಾ ಬಂದರ್ ಅಭಿ ಭಾಗ್ ನಹಿ ಸಕ್ತಾ. ತಬ್ ಉಸ್ನೆ ಬಂದರ್ ಸೆ ಕಹಾ,
1: ಓಹೋ ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ.
3: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
2: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೆ ಜಾಮೂನ್ ಖಾತೆ ಹೋ, ತುಮಹಾರಾ ಶರೀರ್ ತೋ ಔರ್ ಭೀ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮ್ಹೇ ಹೀ ಖಾನಾ ಚಾಹತಿ ಹೈ, ಇಸಿಲಿಯೆ ತುಮ್ಹೇ ಲೇ ಜಾ ರಹಾ ಹೂಂ.
1: ಹಾ ಗುರುಜಿ, ಗೊತ್ತಾಯ್ತು.
3: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
2: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ, ಉಸ್ಕೋ ಕುಚ್ ಭೀ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೆ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ, ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ ಉಸ್ನೆ ಮಗರ್ಮಚ್ಚ ಸೆ ಕಹಾ,
1: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭಿ ನಹಿ ಸೂಜಾ ಅಂದ್ರೆ
3: ಏನೂ ಮಾಡಲು ತೋಚಲಿಲ್ಲ ಅಂತ.
1: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು ಹಿಮ್ಮತ್ ನಹಿ ಹಾರಿ ಅಂದ್ರೆ
3: ಎದೆಗುಂದಲಿಲ್ಲ.
1: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
2: ಹ್ಮ್ ದೋಸ್ತ್, ತುಮಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೆ ಭೀ ಸ್ವಾದಿಷ್ಟ ಹೈ. ಅಚ್ಚಾ ತೋ ಮೈ ತುಮಾರಾ ಹೃದಯ ಹೀ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ, ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
3: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೇ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
1: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
3: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
1: ತೋ ಮಗರ್ ಮಚ್ನೆ ಕ್ಯಾ ಕಹಾ?
2: ಮಗರ್ ನೇ ಕಹಾ, ಅಚ್ಚಾ ಮಿತ್ರ ಕೋಯಿ ಬಾತ್ ನಹಿ,
4: ಮೈ ತುಮೇ ಪೇಡ್ ಕೆ ಪಾಸ್ ಲೇ ಜಾತಾ ಹೂ ತುಮ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೆ ಆ ಜಾನಾ ಚಲೋ
1: ಓಹೋ ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ
4: ಬಹುತ್ ಬಡಿಯಾ ವಿದ್ಯಾ
3: ಅರೆ ವಾಹ್ ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೇ
1: ಹಾ ಫಿರ್ ಕ್ಯಾ ಹುವಾ
4: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ ಬಂದರ್ ತುರಂತ್ ಪೇಡ್ ಪರ್ ಚಡ್ಕರ್ ಬೈಠ ಗಯಾ ಔರ್ ಮಗರ್ ಸೆ ಕಹನೆ ಲಗಾ
1: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು
3: ಕ್ಯಾ ಕಹ ಏನು ಹೇಳಿತು
4: ಧೋಕೆ ಬಾಸ್ ಮೈನೆ ತುಮ್ಪರ್ ಭರೋಸಾ ಕಿಯಾ ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ್ ಜಾಮುನ್ ಖಿಲಾಯೆ ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸ್ ಘಾತ್ ಕಿಯಾ ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ ಉಸೆ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂ ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಟ್ ಕಹಾ ಪರ್ ಮೈನೆ ಝೂಟ್ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ ಚಲೆ ಜಾವೊ ಯಹಾಂ ಸೆ ಫಿರ್ ಮಗರ್ಮಚ್ಛ ಶರ್ಮಾತಾ ಹುವಾ ವಹಾಂ ಸೆ ಚಲಾ ಗಯಾ
1: ಅಬ್ಬಾ ಕೋತಿ ಬಚಾವಾಯ್ತು
4: ಅಚ್ಛಾ

0: ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
1: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
2: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಜೆ ಬಹುತ್ ಪಸಂದ್ ಆಯಿ.
0: ಮುಜೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
1: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಛ್ ನಯಾ ಪಢೇಂಗೆ.
2: ಧನ್ಯವಾದ್ ಗುರುಜಿ.
3: ನಮಸ್ತೆ ಗುರುಜಿ.
1: ನಮಸ್ತೆ ಬಚ್ಚೋ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
5: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ. ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೋದನ, ವಿದ್ಯಾ ಚೇತನ, ಸರ್ವಹೃದಯ ಸಂಸ್ಕಾರಿ, ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
3: ಶಿಲೆಯಲ್ಲವೇ ಕೊಡೆಯೋ ಕಲೆಯ ಬಲೆಯೋ.
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.

0: ಹೊಸ ಭಾವ ಗದ್ಯವು
1: ಕೇಳಿಸ್ಕೊಂಡ್ರಿ ಅಲ್ಲ, ಹೊಸ ಭಾವ ಗದ್ಯವು ಅನ್ನುವಂತಹ ಗೀತೆ. ಹಂಗಂತ ಎಂಡ್ ಆಗಿದೆ ಆ ಪದಗಳನ್ನ ಕೇಳಿಸ್ಕೊಂಡು. ಹಾಗೇನೆ ಯಾವ ಸಿನಿಮಾ ಅದು ಅಂತ ಹುಡುಕಿ ಹೇಳ್ತಿರೋ, ಇಲ್ಲಾಂದ್ರೆ ಬರೀ ನಿಮ್ಗೆ ಸ್ಟೈಲ್ ನೋಡಿದ್ರೆ ಇಂಥವ್ರು ಅಂತ ಹೇಳಕ್ ಗೊತ್ತಾಗತ್ತೋ, ಬೇಗ ಬೇಗ ಮೆಸೇಜ್ ಮಾಡಿ ಯಾರ ಸಾಹಿತ್ಯ ಇರಬಹುದು ಇದು ಅಂತ. ಇನ್ನೊಂದ್ಸಲ ಕೇಳಿಸ್ಬಿಡ್ತೀನಿ.

0: ಹೊಸ ಭಾವ ಗದ್ಯವು.
1: ಈಗ ಹಾಡಿನ ತುಣುಕನ್ನ ಒಂದಲ್ಲ ಎರಡು ಸಲ ಕೇಳಿಸಿದ್ದೀವಿ, ಮತ್ತು ಪ್ರಶ್ನೆಯನ್ನು ಕೂಡ ತುಂಬ ನಿಧಾನಕ್ಕೆ, ನಂಗೆ ಎಷ್ಟಾಗತ್ತೆ ಅಷ್ಟು ನಿಧಾನಕ್ಕೆ ಕೇಳ್ಬಿಟ್ಟಿದ್ದೀನಿ ಆಯಿತಾ. ನೀವು ಕ್ವೆಶ್ಚನ್ನ ಫಾಸ್ಟಾಗಿ ಕೇಳ್ತೀರಿ ಅಂತ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ, ಹಾಡಿನ ತುಣುಕು ನಮಗೆ ಕೇಳಿಸ್ಲಿಲ್ಲ ಅಂತ ಕೂಡ ಹೇಳಂಗಿಲ್ಲ ಆಯಿತಾ. ಗಮನ ಕೊಟ್ಟು ಕೇಳಿಸೋದಕ್ಕೆ ಕೂಡ ಅವಕಾಶ ಕೊಟ್ಟು ಕೇಳಿಸಿದ್ದೀವಿ. ಇದೀಗ ಉತ್ತರ ಅಷ್ಟೇ ಬಾಕಿ ಇದೆ. 9480906

ಲಕ್ಕಿ ಆರು ಜನರು ಅಂತ ಅಂದರೆ ಬಿಂದು ಪ್ರಕಾಶ್, ಹರೀಶ್, ಹೊನ್ನೂರು ಅಲಿ, ಎನ್ ಜಿ ಬಸವರಾಜ್, ಸುಬ್ರಹ್ಮಣ್ಯ, ಜಯಂತ್ ಮತ್ತು ಸುಭಾನ್ ಕೋರಿ. ಇಷ್ಟು ಜನರು ಕೊಟ್ಟಂತಹ ಉತ್ತರ ಸರಿಯಾಗಿತ್ತು. ನಾವು ಕೇಳಿದ್ವಿ ಒಂದು ಗೀತೆಯ ತುಣುಕನ್ನು ಕೇಳಿಸಿ, ಇದು ಯಾರ ಸಾಹಿತ್ಯ ಅಂತ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಮೊದಲ ಪ್ರಶ್ನೆಗೆ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ. ತುಂಬಾ ಜನ ಟ್ರೈ ಮಾಡಿದ್ದೀರಿ, ಆದರೆ ಸರಿಯಾದಂತಹ ಉತ್ತರ ಕೊಟ್ಟಿದ್ದು ಮಾತ್ರ ಕೆಲವೇ ಕೆಲವು ಮಂದಿ. 6 ಜನರ ಉತ್ತರ ಸರಿಯಾಗಿದೆ. ಯಾರು

0: ಹೊಸ ಭಾವ ಗದ್ಯವು.
1: ಇದರ ಸಾಹಿತ್ಯ ಚಂದ್ರು ಎಸ್ ಎಲ್ ಅವರದ್ದು. ಚಂದ್ರು ಅಂತ ಉತ್ತರ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ತುಂಬ ಜನ ರಾಷ್ಟ್ರಕವಿ ಕುವೆಂಪು ಅವರು, ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು, ಹಾಗೆ ಜಯಂತ್ ಕಾಯ್ಕಿಣಿ ಮತ್ತು ಕೆ ಕಲ್ಯಾಣ್, ವಿ ನಾಗೇಂದ್ರ ಪ್ರಸಾದ್, ಈ ಎಲ್ಲರ ಹೆಸರನ್ನ ಕಳಿಸಿದ್ದೀರಿ. ಆದರೆ ಇವೆಲ್ಲ ಕೂಡ ತಪ್ಪು ಉತ್ತರ ಆಗಿತ್ತು. ಸರಿಯಾದಂತಹ ಉತ್ತರ ಚಂದ್ರು ಆಗಿತ್ತು. ಯಾರೆಲ್ಲ ಕೂಡ ಸರಿ ಉತ್ತರ ಚಂದ್ರು ಅಂತ ಕೊಟ್ಟಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ತಿಳಿಸ್ತಾ ಇದ್ದೀಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀವಿ. ಇದೀಗ ಹಿಂದಿ ಚಿತ್ರದ ಹಾಡಿನ ತುಣುಕನ್ನು ಕೇಳಿಸ್ತೀವಿ. ಇದು ಯಾವ ಚಿತ್ರದ ಹಾಡು ಅಂತ ಹೇಳಿದ್ರೆ ಸಾಕು, ಆಯ್ತಾ? ಯಾವ ಚಿತ್ರದ ಹಾಡು ಅಂತ ನೀವು ನಮಗೆ ಹೇಳಬೇಕು. ಸಾಂಗ್ ಬಿಟ್ ಹೇಗಿದೆ?

ಈ ಹಿಂದಿ ಹಾಡಿನ ಚಿತ್ರ ಯಾವುದು ಅಂತ ಹೇಳಬೇಕು, ಯಾವ ಚಿತ್ರದಿಂದ ಈ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಆದರೆ ಹಾಡಿನ ಶುರುವಾತ್ನಲ್ಲಿ ಕೊಟ್ಟಿಲ್ಲ, ಮಧ್ಯದಲ್ಲಿ ಎಲ್ಲಿಂದಲೋ ಬಿಟ್ನ ತೆಗೆದು ಕೊಟ್ಟಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಹುಡ್ಕೋದಕ್ಕೆ ನಿಮಗೆ ಕೆಲಸ ಇರುತ್ತೆ ಆಯಿತಾ. ಇದಕ್ಕೂ ಮುಂಚೆ ಕನ್ನಡದ ಹಾಡಿನ ಬಿಟ್ನ ಕೇಳಿಸಿದ್ನಲ್ಲ, ಇದು ಯಾವ ಚಿತ್ರದ ಹಾಡು ಅಂತ ಐಡಿಯಾ ಇದೆಯಾ?

ಮಸ್ತ್ ಕಲಂದರ್ ಚಿತ್ರದ ಹಾಡಿನ ತುಣುಕನ ನಿಮಗೆ ಕೇಳಿಸಿದ್ದೆ. ಚಂದ ಅಪರಾಧ ಒಂದು ಅನ್ನುವಂತಹ ಗೀತೆ. ಈ ಗೀತೆಯನ್ನು ಪೂರ್ತಿ ಕೇಳಿಸ್ತೀನಿ ಇದೀಗ. ಇದೇ ಸಮಯದಲ್ಲಿ ಹಿಂದಿ ಚಿತ್ರದ ಕುರಿತಾಗಿನ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳು ಬರಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ FM ರಾಯಂಬ ಕೇಳ್ತಾ ಇದ್ದೀರಿ. ಇದೀಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಸಮಯ. ನೇತ್ರಾ, ಕಬಾಡಿ ವೆಂಕಟೇಶ್, ಎನ್ಆರ್ ಪ್ರಸಾದ್, ರಘುನಾರಾಯಣ್, ಮಾದಪ್ಪ, ಪ್ರಮೀಳಾ, ಹರೀಶ್, ಎ ಹರಿಹರನ್, ರೂಪಾ ಪಾಂಡುರಂಗರಾವ್, ಮತ್ತು ಮಂಜುನಾಥ್ ಇಂದರಗಿ ಹಾಗೂ ಸುಜಾತಾ ಕೆ ನಟರಾಜ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕಳಿಸಿದ್ರಿ, ನಿಮ್ಮ ಗೆಸ್ ಕರೆಕ್ಟ್ ಆಗಿತ್ತು. ಯಾವ ಸಿನಿಮಾದ ಹಾಡು ಅಂತ ಕೇಳಿದೆ, ಜಿದ್ದಿ ಅನ್ನೋದು ಸರಿಯಾದಂತಹ ಉತ್ತರ. ಎ ಮೇರಿ ಜಿಂದಗಿ ಅನ್ನೋ ಅಂತ ಹಾಡಿನ ಸಾಧ್ಯ.

0: क्या हूँ? सुनना चाहते हो? सुनो, मैं एक चांद हूँ जिसके माथे पे एक दाग है, मेरा दिल जलता हुआ चिराग है।
1: ಈ ಯೆ ಮೇರಿ ಜಿಂದಗಿ ಅನ್ನುವಂತಹ ಗೀತೆಯಿಂದ ಆಯ್ದಂತಹ ತುಣುಕನ ನಿಮಗೆ ಕೇಳಿಸಿದ್ವಿ. ಯಾವ ಚಿತ್ರದ್ದು ಅಂತ ಕೇಳಿದ್ವಿ. ಆಲ್ಮೋಸ್ಟ್ 80% ಜನ ಸಿದ್ಧಿ ಅಂತ ಉತ್ತರ ಕೊಟ್ರಿ. ಇನ್ನೊಂದಷ್ಟು ಜನ ಬೇರೆ ಬೇರೆ ಚಿತ್ರದ ಹೆಸರನ್ನ ಕಳಿಸಿದ್ರಿ. ಇರಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಇದೀಗ ಮತ್ತೆ ಇನ್ನೊಂದು ಪ್ರಶ್ನೆ ಹೀಗೇನೆ ಹಾಡಿಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇದೆ, ಆದರೆ ಇದು ಕನ್ನಡದ ಹಾಡು. ಆಯ್ತಾ, ಇದು ಯಾವ ಸಿನಿಮಾದ ಹಾಡು ಅಂತ ನೀವು ನಮಗೆ ತಿಳಿಸಿದ್ರೆ ಸಾಕು. ಇದನ್ನು ಕೂಡ ಅರ್ಧದಿಂದ ಶುರು ಮಾಡಿ ಕೇಳಿಸ್ತಾ ಇದ್ದೀನಿ.

ನೀವು ಈಗ ಕೇಳಿಸ್ಕೊಂಡಂತಹ ತುಣುಕು ಯಾವ ಚಿತ್ರದ ಗೀತೆಯದು ಅಂತ ಹೇಳಬೇಕು. ಸಿನಿಮಾದ ಹೆಸರನ್ನ ನಂಗೆ ಮೆಸೇಜ್ ಮಾಡಬೇಕು, ಆಯ್ತಾ? ತುಂಬಾ ಜನ ಕೇಳ್ತಾ ಇದ್ರಿ ಇವತ್ತು ಗಣಿತದ ಪ್ರಶ್ನೆ ಇಲ್ವಾ ಟೀಚರ್ ಅಂತ. ಇಲ್ಲ ಇಲ್ಲ, ಇವತ್ತು ಗಣಿತದ ಪ್ರಶ್ನೆ ಇಲ್ಲ, ಇವತ್ತು ಪೂರ್ತಿ ಹಾಡುಗಳು ಮತ್ತು ಹಾಡುಗಳು ಮಾತ್ರ.

ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಜಯಶ್ರೀ, ಸುನಿಲ್, ಪ್ರವೀಣ್ ಕುಮಾರ್, ಹಸನ್ ಸಾಬ್, ಉಸ್ಮಾನ್, ಡೇವಿಡ್, ಅನಂತರಾಜು, ನಿತ್ಯ, ಆಶಾ ಶ್ರೀನಿವಾಸ್, ಮೊಹಮ್ಮದ್, ಉಮರ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಲವ್ ಈಸ್ ಪಾಯ್ಸನ್. ಈ ಖಾಲಿ ಹೃದಯ ಅನ್ನುವಂತಹ ಗೀತೆಯಿಂದ ಆಯ್ದುಕೊಂಡಂತಹ ಸಾಲುಗಳು ಅದಾಗಿತ್ತು.

ಈ ಒಂದು ಗೀತೆಯ ತುಣುಕನ್ನು ಕೇಳಿಸಿದ್ವಿ. ಲವ್ ಇಸ್ ಪಾಯ್ಸನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು ಆ ಚಿತ್ರದ ಗೀತೆ. ಇದೀಗ ಕೊನೆಯ ಪ್ರಶ್ನೆಯನ್ನು ಕೇಳುವಂತಹ ಸಮಯ ಬಂದಿದೆ. ತುಂಬ ಜಾಸ್ತಿ ಸಮಯಾವಕಾಶ ಇರಲ್ಲ, ಬೇಗ ಬೇಗ ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕಾಗತ್ತೆ. ಇದು ಒಂದು ಹಿಂದಿ ಚಿತ್ರದ ಹಾಡಿನ ತುಣುಕು, ಇದನ್ನು ಕೇಳಿಸ್ತೀನಿ. ಇದರ ಸಾಹಿತ್ಯ ಯಾರದು ಅಂತ ಹೇಳಬೇಕು, ಚಿತ್ರ ಸಾಹಿತ್ಯ ಯಾರದು ಅಂತ ಹೇಳಬೇಕು, ಆಯಿತಾ? ಆಮೇಲೆ ಯಾವ ಸಿನಿಮಾ ಯಾರು ಹಾಡಿದ್ದು ಅಂತ ಕೇಳಿದ್ದೀನಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಕೇಳಿಸ್ಕೊಂಡ್ರು ಈ ಸಾಲಿನ ಸಾಹಿತ್ಯ ಯಾರದ್ದು ಅಂತ ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಅರೆ ವಾ, ತುಂಬ ಜನ ಸರಿಯಾದಂಥ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರಿ. ಒಂದಷ್ಟು ಜನರ ಹೆಸರನ್ನ ಈಗಾಗಲೇ ಬೇರೆ ಬೇರೆ ಪ್ರಶ್ನೆಯ ಸರಿ ಉತ್ತರಕ್ಕಾಗಿ ಹೇಳಿದ್ರಿಂದ ಅವರ ಹೆಸರನ್ನ ಬಿಟ್ಟು ಹೇಳೋದಾದರೆ ಸುಧಾಮೂರ್ತಿ, ಸಿದ್ದಲಿಂಗಮೂರ್ತಿ ಹಾಗೆ ವೆಂಕೋಬ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಾವು ಕೇಳಿಸಿದಂತಹ ಗೀತೆಯ ಚಿತ್ರ ಸಾಹಿತ್ಯ ಯಾರದ್ದು ಅಂತ ಕೇಳಿದೆ, ಸಾಹಿರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಸಾಹಿರ್ ಅವರ ಸಾಹಿತ್ಯ ಇದ್ದಂತಹ ಗೀತೆಯ ತುಣುಕನ್ನು ಕೇಳಿಸಿದ್ದೆ. ಯಾವ ಗೀತೆ ಇದ್ದೀರಾ? ಹಳೆಯ ಹಿಂದಿ ತಾಜ್ಮಹಲ್ ಚಿತ್ರದ ಗೀತೆ ಅದಾಗಿತ್ತು.

ಆಹಾ, ಎಂತ ಹಾಡಲ್ಲ, ಮೊಹಮ್ಮದ್ ರಫಿ ಅವರ ವಾಯ್ಸ್ನಲ್ಲಿದ್ದಂತಹ ಗೀತೆ ಇದಾಗಿತ್ತು. ತಾಜ್ ಮಹಲ್ ಚಿತ್ರದ ಸಾಹಿತ್ಯ ಸಾಹಿರ್ ಅವರದಾಗಿತ್ತು. ಯಾರೆಲ್ಲ ಕೂಡ ಸಾಹಿರ್ ಅಂತ ಸರಿಯಾಗಿ ಗೆಸ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾನೆ. ಇವತ್ತಿನ ಈ ಅರ್ಧ ಗಂಟೆಯ ಕ್ವಿಜ್ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರಿ, ಯಾರೆಲ್ಲ ಕೂಡ ಸ್ಪೋರ್ಟಿವ್ ಸ್ಪಿರಿಟಿಂದ ನಮ್ಮ ಪ್ರಶ್ನೆಗಳಿಗೆ, ನಮ್ಮ ನಿಯಮಗಳಿಗೆ ಬದ್ಧರಾಗಿ ಉತ್ತರಗಳನ್ನು ಕಳಿಸಿದ್ರಿ, ನಿಮ್ಮೆಲ್ಲರಿಗೂ ತುಂಬು ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. 4:05:32 ಇದೆ ಈ ಹೊತ್ತಿನಲ್ಲಿ. ನಾವು ಇದ್ದೇವೆ ಸ್ಫೂರ್ತಿಧಾರೆಯ ಸಮಯದಲ್ಲಿ. ಸ್ಫೂರ್ತಿಧಾರೆಯಲ್ಲಿ ಪ್ರತಿ ವಾರವೂ ಕೂಡ ಇಲ್ಲ ಸಾಧಕರನ್ನ ಕರೆದುಕೊಂಡು ಮಾತಾಡ್ತೀವಿ, ಇಲ್ಲ ನಾವೇ ಸಾಧಕರಾಗುವ ಕಡೆಗಿನ ಹೆಜ್ಜೆಯ ಕುರಿತು ಮಾತಾಡ್ತೀವಿ. ನಾವು ಏನನ್ನಾದರೂ ಕೂಡ ನಿರಂತರವಾಗಿ ಕಲಿತಾನೇ ಇದ್ರೆ ನಮ್ಮಲ್ಲಿ ಉತ್ತಮ ಅಂಶಗಳು ತಾನೇ ತಾನಾಗಿ ಮೈಗೂಡ್ತಾ ಹೋಗುತ್ತೆ ಅನ್ನೋದನ್ನ ನಮಗೆ ಸಣ್ಣ ವಯಸ್ಸಿನಿಂದಲೇ ಕಲಿಸಿಕೊಟ್ಟಿರ್ತಾರೆ. ಯಾವತ್ತಿಗೂ ಕೂಡ ನಮ್ಮಲ್ಲಿರುವಂತಹ ಮಗುವಿನ ಬೆರಗನ್ನ ಕಳೆದುಕೊಳ್ಬಾರ್ದು ಅಂತ ತುಂಬ ಜನ ಹೇಳೋದನ್ನ ನಾವು ಕೇಳಿರ್ತೀವಿ. ಮತ್ತೆ ಎಷ್ಟೋ ಸಲ ನಾವು ಅಳವಡಿಸಿಕೊಂಡಾಗ ಅದರಿಂದ ಉಪಯೋಗ ಆಗಿರೋದನ್ನು ಕೂಡ ಕಂಡಿರ್ತೀವಿ. ನೀವು ಯಾವುದೇ ಒಂದು ವಿಷಯದ ಕುರಿತು ಪ್ರತಿ ದಿನವೂ ಕೂಡ ಒಂದು ಗಂಟೆಯ ಕಾಲ ಏನಾದರೂ ಶ್ರಮ ವಹಿಸಿದ್ರಿ ಅಂದರೆ ಒಂದು ವರ್ಷದ ನಂತರ ನಿಮಗೆ ಗಮನಾರ್ಹ ಬದಲಾವಣೆ ಕಾಣಿಸುತ್ತಂತೆ. ಅಂದರೆ ವ್ಯಾಯಾಮ ಇರಬಹುದು ಅಥವಾ ಸಂಗೀತದ ಕಲಿಕೆ ಇರಬಹುದು, ನೃತ್ಯದ ಅಭ್ಯಾಸ ಇರಬಹುದು, ಸಾಹಿತ್ಯದ ಓದು, ಕೃಷಿ ಯಾವುದರಲ್ಲೇ ಆಗಲಿ ಅಥವಾ ಚಿತ್ರಕಲೆ, ಶಿಲ್ಪಕಲೆ ಯಾವುದರಲ್ಲೇ ನೀವು ತೊಡಗಿಕೊಳ್ಳಿ, ಪ್ರತಿ ದಿನವೂ ಕೂಡ ಒಂದು ಗಂಟೆಯ ಅವಧಿಯನ್ನು ಅದಕ್ಕಾಗಿ ಮೀಸಲಿಟ್ಟರೆ ಒಂದು ವರ್ಷದ ಕೊನೆಗೆ 365 ದಿನಗಳಲ್ಲಿ ಎಂತಹ ಒಂದು ಬದಲಾವಣೆ ಬಂದಿರುತ್ತೆ, ಮತ್ತು ಆ ಒಂದು ವಿಷಯದ ಕುರಿತು ನಿಮಗೆ ಎಷ್ಟು ಪ್ರಭುತ್ವ ಬಂದಿರುತ್ತೆ ಅಂದರೆ ನಿಮ್ಮಲ್ಲೇ ಆ ಒಂದು ಗಮನಾರ್ಹವಾದಂತಹ ಯಶಸ್ಸನ್ನು ಹಾಗೆಯೇ ಬೆಳವಣಿಗೆಯನ್ನು ನೀವು ದಾಖಲಿಸಿರ್ತೀರಿ. ಮತ್ತು ಅದನ್ನು ಗಮನಿಸೋಕ್ಕೂ ಕೂಡ ನಿಮಗೆ ಸಾಧ್ಯ ಆಗುತ್ತೆ. ವರ್ಷದ ಹಿಂದೆ ನಾನು ಹೇಗೆ ಬರೀತಿದ್ದೆ, ಹೇಗೆ ಹಾಡ್ತಿದ್ದೆ, ಆದರೆ ಇವಾಗ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಅಭ್ಯಾಸಕ್ಕೆ ಕಲಿಕೆಗೆ ಇರುವಂತಹ ಮಹತ್ವ ಅಂಥದ್ದು ಅಂತ ಹೇಳ್ತಾರೆ. ಇದೀಗ ನನ್ನ ಪ್ರಶ್ನೆ ಏನು ಅಂದರೆ, ವಿತರ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನೀವು ಜಾಯ್ ಆಫ್ ಲರ್ನಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಕಲಿಕೆಯಲ್ಲಿರುವಂತಹ ಆನಂದ ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಏನೇನಾದರೂ ಹೊಸದನ್ನು ಕಲಿಯೋದಕ್ಕೆ ಸದಾ ಕಾತರದಿಂದ ಕಾಯ್ತಾ ಇರ್ತೀರಾ? ಕಡೇ ಪಕ್ಷ ನಿಮ್ಮಿಷ್ಟದ ವಿಷಯಗಳ ಕುರಿತು, ಆಸಕ್ತಿ ಇರುವಂತಹ ವಿಷಯದ ಕುರಿತು ನೀವು ನಿರಂತರವಾಗಿ ಕಲಿಕೆಯನ್ನು ಮುಂದುವರಿಸ್ತೀರಾ, ಅಥವಾ ನನಗೆಲ್ಲ ಗೊತ್ತು ಬಿಡು ಅಂತ ಸುಮ್ಮನೆ ಇರ್ತೀರಾ? ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಈ ಪ್ರೀತಿವಂತರ ಕಚ್ಚುಗುಳಿ ಅನ್ನುವಂಥ ಹಾಡನ್ನ ಕೇಳಿಸ್ಬೇಕಾದ್ರೇ ನಮಗೆ ಮೆಸೇಜ್ ಮಾಡಿದ್ರು ಸುಜಾತ ಕೆ ನಟರಾಜ್. ನನಗೆ ನಿರಂತರವಾಗಿ ಕಲಿಯೋದು ಮತ್ತು ತಿಳಿದುಕೊಳ್ಳೋದು ಬಹಳನೇ ಇಷ್ಟ, ಹಾಗೆ ಕೂಡ ನನಗೆ ತಿಳಿದಿರೋದನ್ನು ಹೇಳೋದು ಕೂಡ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಿದ್ದಾರೆ. ಇದು ತುಂಬಾ ಮುಖ್ಯ ನೋಡಿ. ನಮ್ಮ ಸಂಸ್ಕೃತಿಯಲ್ಲಿ ಒಂದು ನಂಬಿಕೆ ಇದೆ, ಏನಾದರೂ ವಿದ್ಯೆ ಕಲಿತು ನೀವು ಅದನ್ನು ಮತ್ತಿನ್ನೊಬ್ಬರಿಗೆ ಹೇಳ್ಕೊಡದೆ ಹೋದರೆ ಬ್ರಹ್ಮ ರಾಕ್ಷಸರಾಗಿ ಹುಟ್ಟುತ್ತಾರೆ ಅಂತ ಒಂದು ಕಲ್ಪನೆ. ಈ ಕಲ್ಪನೆ ಯಾಕೆ ಅಂತಂದರೆ, ಒಂದು ವಿದ್ಯೆಯನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಬಹಳ ಪರಿಶ್ರಮ ಬೇಕು, ತುಂಬ ವರ್ಷಗಳ ತಪಸ್ಸೇ ಬೇಕು. ಆದರೆ ಅದನ್ನು ನೀವು ಯಾರಿಗೂ ಹೇಳ್ಕೊಡ್ಲಿಲ್ಲ ಅಂದರೆ, ನಿಮ್ಮ ಜೊತೆಯಾಗಿ ಅದು ಮಣ್ಣಾಗಿ ಹೋದರೆ ಅದು ಇಡೀ ಮನುಕುಲಕ್ಕೆ ಆಗುವಂತಹ ನಷ್ಟ ಅಲ್ವಾ? ಅದೇ ಕಾರಣಕ್ಕಾಗಿ ಬಹುಶಃ ಇಂತಹ ಒಂದು ಕಲ್ಪನೆಯನ್ನು ಹುಟ್ಟು ಹಾಕಿದ್ರೇನು. ಹಾಗಾಗಿ ಎಂಥೆಂಥ ಕಲಿತವರೆಲ್ಲರೂ ಕೂಡ ಒಬ್ಬ ಶಿಷ್ಯನಾದರೂ ತಯಾರು ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಅಂದರೆ ಅವರ ಒಂದು ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗಬಲ್ಲಂತಹ ಒಬ್ಬ ವ್ಯಕ್ತಿಯನ್ನು ಅವರು ಹುಡುಕ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಯಾದರೂ ಸಿಕ್ಕಿದ್ರೆ ಸಂತೋಷ, ತುಂಬ ಜನ ಸಿಕ್ಕಿದ್ರೆ ಇನ್ನೂ ಸಂತೋಷ ಅಲ್ವಾ? ರೇಡಿಯೋ ಕೇಳಿ ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ವಿಷಯ ತಿಳ್ಕೊಂಡೆ, ಕಲಿತೆ, ಪರಭಾಷೆಯ ಮೇಲೆ ಅಷ್ಟೇನು ಆಸಕ್ತಿ ಇಲ್ಲ ನನಗೆ ಅಂತ ಹೇಳಿ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಭಾಷೆ ಅನ್ನೋದು ಮನುಷ್ಯನ ಮನಸ್ಸಿನ ಭಾವನೆಯನ್ನು ಹೊರಹಾಕೋಕೆ ಇರುವಂತಹ ಮಾಧ್ಯಮ ಅಲ್ವಾ? ಒಂದು ಭಾಷೆಯಿಂದ ಮತ್ತೊಂದು ಭಾಷೆ ಪಡೆಯೋದು, ಕೊಡೋದು ಖಂಡಿತ ನಿರಂತರವಾಗಿ ಚಾಲ್ತಿಯಲ್ಲಿ ಇದ್ದಾಗ ಬಹುಶಃ ಭಾಷಾ ಸಾಮರಸ್ಯ ಮಾತ್ರ ಅಲ್ಲ, ನಮ್ಮ ಒಂದು ಭಾವ ಕೂಡ, ಭಾವ ಪ್ರಪಂಚ ಕೂಡ ವಿಸ್ತರಿಸುತ್ತೆ ಅಂತ ಅನ್ಸುತ್ತೆ. ನಿಮ್ಗೇನನ್ಸುತ್ತೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಕಲಿಯೋದಕ್ಕೆ ಕೊನೆ ಮೊದಲು ಅನ್ನೋದಿಲ್ಲ ಅನ್ನೋದಕ್ಕೆ ಮತ್ತಿನ್ನೊಂದು ವಿಷಯವನ್ನು ನಮ್ಮ ಮನಸ್ಸಿನಲ್ಲಿ ತುಂಬಲಾಗುತ್ತೆ. ಏನಂದರೆ ಕಲಿತಿದ್ದು ಯಾವತ್ತೂ ಕೂಡ ವೇಸ್ಟ್ ಆಗೋದಿಲ್ಲ ಅಂತ, ಕಲಿತ ವಿದ್ಯೆ ಇವತ್ತಲ್ಲ ನಾಳೆ ಪ್ರಯೋಜನಕ್ಕೆ ಬರುತ್ತೆ ಅಂತ. ಎಷ್ಟೋ ಸಲ ನಾವೇನು ಅಂದ್ಕೊಳ್ತೀವಿ, ನಾವು ಶಾಲೆಯಲ್ಲಿ ಕಲಿತಂತಹ ವಿಚಾರಗಳನ್ನು ಎಲ್ಲೂ ಕೂಡ ಬಳಸಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ಶಾಲೆಯಲ್ಲಿ ಕಲಿತಂತಹ ವಿಚಾರ ನಮ್ಮ ಮೆದುಳನ್ನು ಚುರುಕಾಗಿಸಿರುತ್ತೆ, ಹಾಗೆ ನಮ್ಮ ಆಲೋಚನಾ ವಿಧಾನವನ್ನು ರೂಪಿಸಿರುತ್ತೆ. ಮತ್ತು ಎಷ್ಟೋ ಸಲ ನಾವು ಹೇಗೆ ನಡ್ಕೊಳ್ತೀವಿ, ನಾವು ಹೇಗೆ ಒಂದು ಪರಿಸ್ಥಿತಿಗೆ ಸ್ಪಂದಿಸ್ತೀವಿ, ಇವೆಲ್ಲವೂ ಕೂಡ ನಮ್ಮ ಶಾಲಾ ದಿನಗಳಲ್ಲೇ ನಮಗೆ ನೀಡಿದಂತಹ ಪಾಠದಲ್ಲಿ, ಆಟದಲ್ಲಿ, ಚಟುವಟಿಕೆಯಲ್ಲಿ ನಾವು ಕಲ್ತಿರ್ತೀವಿ. ಆದರೆ ಅನ್ಕೊಳ್ಳೋದೇನು ಅಂತಂದರೆ, ನೋಡಿ ಟ್ರಿಗ್ನೋಮೆಟ್ರಿ ಕಲ್ತ್ವಿ, ಎಲ್ಲಪ್ಪ ಬಳಸಿದ್ವಿ ಅಂತ ಯೋಚನೆ ಮಾಡ್ತೀವಿ. ಆದರೆ ಕಲಿತಂತಹ ಪ್ರತಿ ವಿದ್ಯೆಯೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿರುತ್ತೆ. ನಮ್ಮಲ್ಲಿ ಯಾವುದೋ ಒಂದು ಸ್ಕಿಲ್ ಸೆಟ್ಟನ್ನು ಅದು ನಮಗೆ ಕೊಟ್ಟಿರುತ್ತೆ ಅಂತ ಯೋಚನೆ ಮಾಡಿದಾಗ ಬಹುಶಃ ನಿರಂತರ ಕಲಿಕೆಗೆ ಮತ್ತಷ್ಟು ಸ್ಫೂರ್ತಿ ನಮಗೆ ಸಿಕ್ಕತ್ತೆ ಅಂತ ಅನಿಸುತ್ತೆ. ಇದೀಗ ನಿಮ್ಮ ಮೆಸೇಜ್ಗಳ ಕಡೆ ಗಮನ ಹರಿಸೋದಾದರೆ, ಶಾಂತಾಚಾರ ಬಡಿಗೇರ ಅವರು ಹೇಳಿದ್ದಾರೆ, ನನಗೆ ಹಿರಿಯರನ್ನು ನೋಡಿ ಕಲಿಯುವಂತಹ ಅಭ್ಯಾಸ ಮುಂಚಿನಿಂದ ಇತ್ತು. ಸುಮಾರು 80ರ ದಶಕದಲ್ಲಿ ನಮ್ಮ ಅಣ್ಣ ತುಂಬ ಚೆನ್ನಾಗಿ ಪತ್ರಗಳನ್ನ ಬರೀತಾ ಇದ್ರು. ಅವರು ಪತ್ರ ಬರೆಯೋದನ್ನು ನೋಡಿ ನಾವು ಕೂಡ ಚಂದವಾಗಿ ಪತ್ರವನ್ನು ಬರೆಯೋದನ್ನು ಕಲ್ತ್ವಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮತ್ತೊಬ್ಬರು ಮೆಸೇಜ್ ಕಳಿಸಿದ್ರು, ನನಗೆ ಹೊಸದನ್ನು ಕಲಿಬೇಕು ಅಂತ ತುಂಬಾ ಇಷ್ಟ, ಆದರೆ ಬೆಳಗ್ಗಿಂದ ರಾತ್ರಿ ತನಕ ಇವಾಗಿರೋಂಥ ಕೆಲಸದಲ್ಲಿ ಬಿಡುವು ಪುರ್ಸೊತ್ತು ಅನ್ನೋದೇ ಸಿಕ್ಕೋದಿಲ್ಲ, ನನಗೋಸ್ಕರ ಅಂತ ಟೈಮೇ ಇಲ್ಲ ಅಂತ ಹೇಳಿ ನಾಗಪತಿ ವಿ ಹೆಗಡೆ ಸಾಗರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಕಲ್ಲಪ್ಪ ಅವರು ಹೇಳ್ತಿದ್ದಾರೆ, ಪ್ರತಿದಿನ ರೇಡಿಯೋದಲ್ಲಿ ಬರುವಂಥ ವಿಷಯಗಳು ಅದರಲ್ಲಿ ತಿಳ್ಕೊಳ್ತೀನಿ, ಹಾಗೆ ವಿಷಯಗಳನ್ನ ಇನ್ನೊಬ್ಬರಿಗೆ ದಾಟಿಸೋದ್ರಲ್ಲಿ ಹೇಳೋದ್ರಲ್ಲಿ ಕೂಡ ನಾನು ಸಂತೋಷ ಪಡ್ತೀನಿ ಅಂತ ತುಂಬ ಖುಷಿ ಅನ್ನಿಸ್ತು. ಹೀಗೆ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ನಿಮಗೆ ಕಲಿಯುವುದರಲ್ಲಿ ಇರುವಂತಹ ಸಂತೋಷದ ಅರಿವು ಇದೆಯಾ ಅಂತ ನನ್ನ ಪ್ರಶ್ನೆ. ನೀವು ನಿರಂತರವಾಗಿ ಕಲಿಯೋದಕ್ಕೆ ಇಷ್ಟಪಡ್ತೀರಾ? ಕಲಿಕೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಒಂದು ಉತ್ಸಾಹವನ್ನು, ಸಂಭ್ರಮವನ್ನು ಹುಟ್ಟು ಹಾಕತ್ತಾ ಅಂತ ನನ್ನ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ.

ಆಕಾಶವಾಣಿ ಎಫ್ ಎಂ ರಾಯಂಬು ಕೇಳ್ತಾ ಇದ್ದೀರಿ. ತ್ಯಾಗರಾಜ್, ಅಂಬಿಕಾ, ನಿಶ್ವಿಕ್ ನಾಯಕ್ ಹಾಗೆ ಅರ್ಜುನ್ ನಾಯಕ್, ಸವಿತಾ ಬಾಯಿ, ಎಷ್ಟೋ ಜನ ಕೂಡ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಕಲಿಕೆ ಅನ್ನೋದು ಬರೀ ಪುಸ್ತಕದಿಂದ ಮಾತ್ರ ಬರೋದಿಲ್ಲ, ಪ್ರತಿನಿತ್ಯ ಕೆಲಸ ಮಾಡೋದು, ಹಾಗೆ ಹಿರಿಯರ ಆಚಾರ ವಿಚಾರಗಳು ಪ್ರತಿಯೊಂದು ಕೂಡ ಕಲಿಕೆನೆ ಅಂತ. ನಿಜ, ಇಡೀ ಬದುಕೆಯ ಪಾಠಶಾಲೆ. ನಿಮ್ಮ ಮಾತು ತುಂಬ ಚೆನ್ನಾಗಿದೆ. ವಿಜ್ಞಾನ, ತಂತ್ರಜ್ಞಾನ, ಭಾಷೆ ಎಲ್ಲ ಕೂಡ ವೇಗವಾಗಿ ಬದಲಾಗ್ತಾ ಇದೆ. ಇದರ ಜೊತೆ ನಾವು ಸಾಗಬೇಕು ಅಂದರೆ ನಿರಂತರ ಕಲಿಕೆ ಇರಲೇಬೇಕು, ಇಲ್ಲದಿದ್ದರೆ ಮುಂದಿನ ಪೀಳಿಗೆಯ ಜೊತೆ ಸಂವಹನ ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾಗಿ ಹೇಳಿದ್ರಿ. ರಾಧಾಕೃಷ್ಣ ಚಲ್ಲಹಳ್ಳಿ ಅವರ ಸಂದೇಶ ಇದಾಗಿತ್ತು. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ಟೀಚಿಂಗ್ ಪ್ರೊಫೆಷನಲ್ ಇರೋರು, ಅದು ಟೀಚರ್ಸ್ ಇರಬಹುದು, ಲೆಕ್ಚರರ್ಸ್ ಇರಬಹುದು, ನಿರಂತರ ಅವರು ಅಪ್ಡೇಟ್ ಆಗ್ತಾ ಇರೋಂಥ ಕಾರಣಕ್ಕಾಗಿ ಅವರಿಗೆ ಎಷ್ಟೇ ವಯಸ್ಸಾದರೂ, ಅವರಿಗೆ ಎಷ್ಟೇ ಸೇವಾ ಅನುಭವ ಇದ್ರೂ ಕೂಡ ಇವತ್ತಿನ ಕಾಲದ ಮಕ್ಕಳಿಗೆ ಏನು ಹೇಳಿದ್ರೆ ಸರಿ, ಹೇಗೆ ಹೇಳಿದ್ರೆ ಸರಿ ಅನ್ನೋಂಥ ಒಂದು ಐಡಿಯಾ ಅವ್ರಿಗಿರುತ್ತೆ. ಆದರೆ ಯಾರೆಲ್ಲ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿಸ್ಕೊಂಡಿರ್ತೀವಿ, ಬಹುಶಃ ನಾವೆಲ್ಲ ಕೂಡ ನಮ್ಮ ಕಾಲೇಜ್ ದಿನಗಳಿಗೆ ಫ್ರೀಸ್ ಆಗಿಬಿಟ್ಟಿರ್ತೀವಿ ಅಂತ ಅನಿಸುತ್ತೆ. ನಿಮ್ಗೇನನ್ಸುತ್ತೆ ಮೆಸೇಜ್ ಮಾಡಿ. ವಿಶ್ವನಾಥ್ ಅವರು ಹೇಳ್ತಿದ್ದಾರೆ, ನನಗೆ ಆನ್ಲೈನ್ ಸೆಲ್ಲಿಂಗ್ ಕಲಿಯುವಂಥ ಆಸೆ ಇದೆ, ಅದಕ್ಕೆ ಪ್ರಾಪರ್ ಸೋರ್ಸ್ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ. ಸರಿಯಾಗಿ ಹುಡುಕ್ತಾ ಇರಿ, ಖಂಡಿತ ಅವಕಾಶದ ಬಾಗಿಲು ತೆರೆದೇ ತೆರೆದುಕೊಳ್ಳುತ್ತೆ. ಕಲಿಯೋಕೆ ವಯಸ್ಸು ಬೇಕಾಗಿಲ್ಲ, ಕಲಿತಿದ್ದು ಮನಸ್ಸು ಮರೆಯೋದಿಲ್ಲ. ಇಂದು ಉಪಯೋಗ ಇಲ್ಲದೆ ಇರಬಹುದು, ಮುಂದೆ ಏನಾದರೂ ಉಪಯೋಗಕ್ಕೆ ಬಂದೇ ಬರುತ್ತೆ. ಕೊನೆಯಿಲ್ಲದ ಕಲಿಕೆ ಇದು, ಕಲಿತಾ ಸಾಗಬೇಕು ಅಂತ ಹೇಳಿ ತುಂಬ ಕಾವ್ಯಮಯವಾಗಿ ಮೆಸೇಜ್ ಕಳಿಸಿದ್ದಾರೆ ಮಣಿಕಂಠ ದಾವಣಗೆರೆಯಿಂದ. ಹಾಗೆ ಗಿರೀಶ್ ಅವರು ಕೂಡ, ಕಲಿಯುವಿಕೆ ಅನ್ನೋಂಥ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಜೀವನದಲ್ಲಿ ವಿದ್ಯಾರ್ಥಿಗಳೇ ಆಗಿದ್ದೀವಿ ಅಂತ ಅನಿಸುತ್ತೆ. ನಮಗೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಡವರ ಬಂಧು ಚಿತ್ರದ ಒಂದು ಹಾಡಿನಲ್ಲಿ, ಕಲಿಯುವುದಿನ್ನೂ ಸಾಗರದಷ್ಟಿದೆ, ಕಲಿತವರಿಲ್ಲಿ ಅನಂತ ಬರುವಂತಹ ಸಾಲುಗಳು ತುಂಬಾ ಇಷ್ಟ. ಈ ಸುಂದರ ಸಾಹಿತ್ಯದ ಸಾಲುಗಳು ಸದಾ ನೆನಪಾಗ್ತಾ ಇರತ್ತೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ನಮಗೆ ಕಲಿಯುವಿಕೆ ಅಂದರೆ ತುಂಬಾ ಇಷ್ಟ, ಕೆಲವೊಮ್ಮೆ ದಿಸ್ ಲೈಫ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಯೂನಿವರ್ಸಿಟಿ ಅಂತ ಅನಿಸತ್ತೆ ಅಂತ. ನಿಜಾಲ, ಬದುಕೆ ದೊಡ್ಡ ವಿಶ್ವವಿದ್ಯಾಲಯ. ಮತ್ತಷ್ಟು ಮೆಸೇಜ್ಗಳಿಗಾಗಿ ಕಾಯ್ತಾ ಇರ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಕಲಿಯುವಿಕೆಯ ಖುಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಜಾಯ್ ಆಫ್ ಲರ್ನಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅನುಭವಕ್ಕೆ ಬಂದಾಗಲೇ ಎಂಥ ಸಂತೋಷ, ಎಂಥ ಆನಂದ ಅಂತ ಅರ್ಥ ಆಗೋದು. ನಾವು ಎಷ್ಟೋ ಸಲ ಬಲವಂತಕ್ಕೆ ಎಷ್ಟೋ ವಿಚಾರಗಳನ್ನ ಕಲಿತಾ ಇರ್ತೀವಿ, ಆದರೆ ಕಲಿಬೇಕಾದ್ರೆ ಎಂಜಾಯ್ ಮಾಡಲಿಲ್ವಲ್ಲ ಅಂತ ಮತ್ತಿನ್ ಯಾವಾಗಲೂ ಅನಿಸುತ್ತೆ. ಎಂಥ ಒಳ್ಳೆ ಫೇಸ್ ಆಗಿತ್ತು ಅದು, ಆ ಕಲಿಯೋದನ್ನ ಆ ಪ್ರಾಸೆಸ್ನ ನಾವು ಎಂಜಾಯ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಕೂಡ ಅನ್ಸುತ್ತೆ. ಮತ್ತೆ ಇನ್ನೂ ಕೆಲವು ಸಲ ಕಲಿಬೇಕು ಅಂತ ಬೆಟ್ಟದಷ್ಟು ಆಸೆ ಇರುತ್ತೆ, ಅದಕ್ಕೆ ಬೇಕಾದಂತಹ ಅವಕಾಶಗಳ ಕೊರತೆ ಇರುತ್ತೆ. ಆದರೆ ನಾವು ನೆಪಗಳನ್ನ ಹೇಳದೆ ಕಲಿತಾ ಸಾಗಿದ ಹಾಗೆ ನಮ್ಮ ವ್ಯಕ್ತಿತ್ವ ಮಾಗುವಂತಹ ರೀತಿ ಇದೆಯಲ್ಲ, ಅದಂತೂ ಅದ್ಭುತ. ಅಂತಹ ಒಂದು ಅದ್ಭುತಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇರೋಣ. ಕಲಿಯೋದಕ್ಕೆ ಸ್ಫೂರ್ತಿಯನ್ನ ನಮ್ಮೊಳಗೆ ನಾವೇ ಕಿಡಿಯಾಗಿ ಹೊತ್ತಿಸಿಕೊಳ್ತಾ ಮುಂದಕ್ಕೆ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದು ನಾಗಶ್ರೀಯರೆಲ್ಲ ಕೂಡ ಮೆಸೇಜ್ ಮಾಡ್ತಾ ನಿಮ್ಮ ಮನಸ್ಸಿನ ಮಾತನ್ನ ನನ್ನ ಜೊತೆ ಹಂಚ್ಕೊಂಡ್ರಿ. ನಿಮ್ಗೆಲ್ಲ ನನ್ನ ಕಡೆಯಿಂದ ರಾಶಿ ರಾಶಿ ಪ್ರೀತಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸ್ಟುಡಿಯೋ ಸಮಯ 5:02 ಆಗೇ ಹೋಯ್ತು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಸರಿ, ಹಾಗಾದರೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಹಾಡು ಕೇಳ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನಿನ್ನೆ ತಾನೇ ನಮ್ಮ FM ರೈನ್ಬೋ 25ನೇ ವರ್ಷದ ಬರ್ಡೇನ ಮುಗಿಸಿ 26ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇವತ್ತಿನ ವಿಷಯ ಏನು ಗೊತ್ತಾ? ನೀವು ಕೂಡ ನಿಮ್ಮ ಬರ್ತ್ಡೇನ, ಅಂದರೆ ಹುಟ್ಟಿದ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಪ್ರತಿಯೊಬ್ಬರು ಮನುಷ್ಯನಿಗೂ ಕೂಡ ಒಂದು ವರ್ಷದಲ್ಲಿ ಆ ಒಂದು ದಿನ ತುಂಬ ಸ್ಪೆಷಲ್ ಆಗಿರುತ್ತೆ, ನೀವು ಹುಟ್ಟಿದ ದಿನ. ಸೊ ಆ ದಿನ ಬೆಳಿಗ್ಗೆಯಿಂದನೇ ಸಾವಿರಾರು ವಿಷಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಸರ್ಪ್ರೈಸ್ ಗಿಫ್ಟ್ಗಳನ್ನು ಪ್ರೀತಿ ಪಾತ್ರರು ಕೊಡ್ತಾರೇನು ಅಂತ ಕಾಯ್ತಾ ಇರ್ತೀರಾ. ಒಬ್ಬೊಬ್ಬರು ಸೆಲೆಬ್ರೇಷನ್ ಒಂದೊಂದು ಥರ ಇರುತ್ತೆ. ಸೊ ಒಬ್ಬೊಬ್ಬರು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೇ ಇಷ್ಟಪಡಲ್ಲ, ಇನ್ನು ಕೆಲವರು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕಪ್ಪ ನನ್ನ ಬರ್ಡೇನ ಅಂತ ಆಸೆ ಪಡ್ತಾರೆ. ಇವತ್ತಿನ ವಿಷಯ, ನಿಮ್ಮ ಹುಟ್ಟಿದ ಹಬ್ಬದ ದಿನವನ್ನು ಹೇಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸೆಲೆಬ್ರೇಷನ್ ವಿಷಯವನ್ನು ಬರೆದು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9480901013 ಅಂತ ಹೇಳ್ತಾ ಬ್ಯೂಟಿಫುಲ್ ಆದ ಗೀತೆ ನಿಮ್ಮ ಜೊತೆ ಆಗ್ತಿದೆ ನಾನ್ ಸ್ಟಾಪ್ ಸಂಜೆ.

ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ನಿಮ್ಮ ಹುಟ್ಟಿದ ಹಬ್ಬವನ್ನು ನಿಮ್ಮ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಆಸೆ ಪಡ್ತೀರಾ, ಇಷ್ಟಪಡ್ತೀರಾ ಅಂತ ಕೇಳಿದ್ದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಹೌದಲ್ವಾ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪುಟ್ಟ ಪುಟ್ಟ ಆಸೆ ಇರುತ್ತೆ, ಪುಟ್ಟ ಪುಟ್ಟ ಕನಸಿರುತ್ತೆ. ಎಷ್ಟೋ ಜನಕ್ಕೆ ಕೆಲವ್ರಿಗೆ ಈ ಬರ್ಡೇ ಆ್ಯನಿವರ್ಸರಿ ಅದೆಲ್ಲ ಒಂದು ವಿಷಯನೇ ಆಗಿರಲ್ಲ. ಏನು ಪ್ರತಿ ವರ್ಷ ಬರುತ್ತೆ, ಅದರಲ್ಲಿ ಏನಿದೆ ವಿಶೇಷ ಅಂತ ಯೋಚನೆ ಮಾಡ್ತಾರೆ. ಇನ್ನು ಕೆಲವ್ರಿಗೆ ಅದೇನೋ ಒಂಥರ ಸ್ಪೆಷಲ್ ಡೇ, ಅದರಲ್ಲೂ ಈ ಮಕ್ಕಳಿಗೆ, ಇನ್ನು ಟೀನೇಜಲ್ಲಿರೋರಿಗೆ, ಅಥವಾ ಎಷ್ಟೋ ಸಲ ಎಷ್ಟೇ ವಯಸ್ಸಾದರೂ ಕೂಡ ಹುಟ್ಟಿದ ಹಬ್ಬ ಅಂದರೆ ಅದೇನೋ ಒಂಥರ ರೋಮಾಂಚನ ಕೊಡುವಂತಹ ಒಂದು ಫೀಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಶ್ರೀ ಹೌಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದರೆ, ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಬದ್ರೆ ಹಾಗೂ ಮನೆಯವರು ನಮ್ಮ ಹುಟ್ಟುಹಬ್ಬವನ್ನು ಸಿಂಪಲ್ಲಾಗಿ ದೇವರಿಗೆ ನಮಸ್ಕರಿಸಿ ಆಚರಣೆ ಮಾಡ್ತೀವಿ, ದೀಪವನ್ನು ಆರಿಸಿ ಕೇಕ್ ಕಟ್ ಮಾಡಿ ಅಂತಹ ಆಚರಣೆಯನ್ನು ನಾವು ಮಾಡೋದಿಲ್ಲ. ಯಾಕಂದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ. ದೀಪವನ್ನು ಹಚ್ಚಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಿರ್ಕೋಡು ಸಂಪತ್ ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ, ನನ್ನ ಹುಟ್ಟುಹಬ್ಬದ ದಿನ ನನ್ನ ಸ್ನೇಹಿತರು ಶುಭ ಕೋರಿದರೆ ಅದೇ ಆಶೀರ್ವಾದ, ಅದೇ ಗ್ರ್ಯಾಂಡ್. ಅವರ ವಾಟ್ಸಪ್ ಸ್ಟೇಟಸ್ನಲ್ಲಿ ನಾ ಹಾಕ್ಕೊಂಡ್ರೆ ಅದೇ ಗ್ರ್ಯಾಂಡ್, ಆ ದಿನ FM ರೈನ್ಬೋದಲ್ಲಿ ನನಗೋಸ್ಕರ ಒಂದು ಹಾಡು ಹಾಕಿದ್ರೆ ಅದೇ ಖುಷಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಿ ಮಹಂತೇಶ್ ಶಂಕ್ರಮ್ಮ ಅವರು CM ಲೇಔಟ್ ಹಿರಿಯೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೇ ಗುಡ್ ಈವ್ನಿಂಗ್ ಮೇಡಮ್ ಅಂತ ಹೇಳಿ ಕೌಸಲ್ಯ ಅವರು ವಿದ್ಯಾರಣ್ಯಪುರದಿಂದ ಹೇಳ್ತಾ ಇದ್ದಾರೆ, ನನ್ನ ಬರ್ಡೇನ ನಾನು ಯಾವಾಗಲೂ ನನ್ನ 2 ಕ್ಯೂಟ್ ಲವ್ಲಿ ಡಾಟರ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ. ನನ್ನ ದೊಡ್ಡ ಮಗಳು USಲ್ಲಿದ್ದರೆ, ಸಣ್ಣ ಮಗಳು ಇಲ್ಲೇ ಬೆಂಗಳೂರಲ್ಲಿ ನಮ್ಮ ಜೊತೆ ಇದ್ದಾರೆ. ಆದರೆ ಅವರಿಬ್ಬರು ಸೇರಿ ತುಂಬ ವೆಲ್ ಪ್ಲ್ಯಾನ್ ಮಾಡಿ ನನಗೊಂದು ಬ್ಯೂಟಿಫುಲ್ ಆದ ಗಿಫ್ಟ್ ಕೊಡ್ತಾರೆ, ಹಾಗೆ ಒಂದು ಒಳ್ಳೆಯ ಉದ್ದಾದ ಪ್ಲ್ಯಾಂಟ್ನ ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಪಲ್ಲವಿ ಗೌಡ ಅವರು ಮೈಸೂರು ರಸ್ತೆಯಿಂದ ಹೇಳ್ತಾ ಇದ್ದಾರೆ, ಇಂದು ನನ್ನ ಹುಟ್ಟಿದ ಹಬ್ಬ, ಇವತ್ತೇ ಅವರ ಬರ್ಡೇ ಅಂತೆ. ನಿಮಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು FM ರೈನ್ಬೋ ಕಡೆಯಿಂದ. ನನಗೆ ಎಲ್ಲರೂ ವಿಶ್ ಮಾಡಲಿ ಅನ್ನೋದನ್ನು ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಜ್ಞಾಪಕ ಇದ್ದವರು ವಿಶ್ ಮಾಡ್ತಾರೆ, ಸಂತೋಷ. ಜ್ಞಾಪಕ ಇಲ್ಲದೇ ಇದ್ದವರು ವಿಶ್ ಮಾಡೋದಿಲ್ಲ, ಸೊ ಪರವಾಗಿಲ್ಲ. ನಾನು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದರೆ ನನ್ನ ಹುಟ್ಟಿದ ಹಬ್ಬ ಸಾರ್ಥಕ. ಇಷ್ಟೇ ನನ್ನ ಪುಟ್ಟದಾದ ಕತೆ. ಮತ್ತೆ ಮನೆಗೆ ಬಂದು ಒಂದು ಸಿಹಿ ಪದಾರ್ಥ ಮಾಡಿ ತಿಂತೀನಿ, ಅಷ್ಟೇ ನನಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ, ನಾನಂತೂ ಎಲೆಮರೆಯ ಕಾಯಂತೆ ಇದ್ಬಿಡುವೆ, ಯಾವ ಆಡಂಬರನೂ ಇಲ್ಲ. ಇವತ್ತು ನನ್ನ ಜನ್ಮದಿನ ಆಯಿತು, ಆರಾಮಾಗಿ ದಿನದಂತೆ ರೇಡಿಯೋ ಕೇಳಿಸ್ಕೊಂಡಿದ್ದೀನಿ. ಗೊತ್ತಿದ್ದವರು ಕೆಲವರು ಶುಭಾಶಯ ಕಳಿಸ್ತಾರೆ, ಕರೆ ಮಾಡಿ ಮಾತಾಡಿದ್ರು, ಸಮಾರಂಭ ಮಾಡ್ಕೊಳ್ಳೋಕ್ಕೆ ನಾವೇನು ಸಾಧನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಹುಟ್ಟಿದ ಹಬ್ಬ ಅನ್ನೋದು, ಅಥವಾ ಬರ್ಡೇ, ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು, ಅಥವಾ ಇನ್ನೇನೋ ಒಂದು ಸ್ಪೆಷಲ್ ಡೇ ಇರ್ಬೋದು, ವರ್ಷಕ್ಕೊಂದೇ ಸಲ ಬಂದ್ರೂ ಕೂಡ ಅದು ಕೊಡುವಂತಹ ಖುಷಿ, ಅವತ್ತು ನಮ್ಮ ಪ್ರೀತಿಪಾತ್ರರು ನಮ್ಮ ಜೊತೆ ಬಂದು ಆ ಒಂದು ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅಥವಾ ಅವರು ವಿಶ್ ಮಾಡೋದಾಗಿರ್ಬೋದು, ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡತ್ತೆ ಅಲ್ವಾ? ನಿಮ್ಗೇನು ಅನಿಸುತ್ತೆ, ನಿಮ್ಮ ಬರ್ಡೇನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಬೇಗ ಬೇಗ ಮೆಸೇಜ್ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013 ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:18 ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ಈ ಸಂಜೆಯ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಸಂಜೆ ಪ್ರಸಾರವನ್ನು ಮೊದಲಿಗೆ ಗಿರ್ಮಿಟ್ ಕಾರ್ಯಕ್ರಮದೊಂದಿಗೆ ಆರಂಭಿಸೋಣ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಎಕ್ಕಾ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಆಂಥೋನಿ ದಾಸನ್ ಹಾಗೂ ಸಂಗಡಿಗರು. ನಾಗಾರ್ಜುನ್ ಶರ್ಮಾ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಎಂಆರ್ ಚರಣ್ ರಾಜ್.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ವಿಜಯ ಪ್ರಕಾಶ್. ಚಿತ್ರ ಲವ್ ಮಾಕ್ಟೇಲ್ 3 ಚಿತ್ರದ ಗೀತೆ. ರಾಘವೇಂದ್ರ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ನಕುಲ್ ಅಭ್ಯಂಕರ್.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಮುಕ್ತ ಮನಸ್ಸು ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್. ಆರ್ಸಿ ರಂಗಶೇಖರ್ ಅವರ ಗೀತ ರಚನೆಗೆ ವೈಶಾಖ್ ಶಶಿಧರನ್ ಅವರ ಸಂಗೀತವಿದೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕಪಿಲ್ ಕಪಿಲನ್ ಅವರ ದನಿಯಲ್ಲಿ ಇಪ್ಪನಿ ತಬ್ಬಿದ ಇಳೆಯಲ್ಲಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಚಂದ್ರಜಿತ್ ಬೆಳ್ಳಿಯಪ್ಪ ಅವರ ಗೀತರಚನೆಗೆ ಗಗನ್ ಬದೇರಿಯಾ ಅವರ ಸಂಗೀತವಿತ್ತು.

ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ಪುಷ್ಪ 2 ಚಿತ್ರದ ಗೀತೆಯನ್ನು. ವರದರಾಜ್ ಚಿಕ್ಕಬಳ್ಳಾಪುರ ಹಾಗೂ ಸಿಜು ಉತ್ತುರಾವೂರು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವಿಶ್ರೀ ಪ್ರಸಾದ್.

400.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮದರಾಸೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಆರ್ಕೆ ಆದಿತ್ಯ ಅವರು. ನಾಗಾರ್ಜುನ್ ಶರ್ಮಾ ಅವರ ಗೀತ ರಚನೆಗೆ ಅನಿರುದ್ಧ್ ರವಿಚಂದ್ರ ಅವರ ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:20. ಈಗ ಕೆಲವು ಪ್ರಕಟಣೆಗಳು.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
1: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
0: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಆಕಾಶವಾಣಿ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
3: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. In Uttar Pradesh, former commander of Western Air Command, retired Air Marshal Jitendra Mishra has been appointed as the first CEO of Sri Ram Janmabhoomi Kshetra Trust in Ayodhya today. The appointment was announced after the meeting of the trust held at Mani Ram Das Chavani in Ayodhya under the chairmanship of Trust President Mahant Nritya Gopal Das. The CEO will be responsible for overseeing the administrative functioning of the trust and handling key operational responsibilities related to the Sri Ram Temple complex. The trust's interim general secretary, Krishna Mohan, informed about the appointment of three new members, which include Madan Mohan Pandey, a senior advocate from Ayodhya, Mahesh Bhagchandka of Delhi, and retired principal Dr. Nirmala Yadav from Shikohabad. India continues to extend all possible assistance to Nepal in the ongoing rescue and relief efforts. The fifth Indian aircraft carrying relief and rescue assistance has reached Nepal. In a social media post, External Affairs Minister Dr. S. Jaishankar has said the aircraft carried 11-member rescue team with specialized equipment along with 5.5 tons of essential medicines. A 19-member Indian forensic team has begun analyzing DNA samples alongside forensic experts to assist in identifying people affected by the recent flash floods in Nepal. Meanwhile, the death toll in the devastating floods has crossed 1,100. According to Nepal's National Disaster Risk Reduction and Management Authority, 95 bodies have been identified so far and handed over to relatives. Around 4,000 people still remain missing. Meanwhile, Prime Minister of Nepal, Walendra Shah, today briefed the House of Representatives on the devastation caused by flash floods, saying determination and courage are needed to overcome the crisis. Mr. Shah said the disaster has not only devastated the three affected districts of Rasuwa, Nuwakot and Thading, but has also dealt a severe blow to the entire country. He said that in this hour of crisis, the country's leadership must provide courage, support and reassurance rather than tears. Japanese credit rating agency JCRA has upgraded India's sovereign rating to A- from BBB+, citing the country's solid economic growth, robust private consumption and public investment, along with improvements in the soundness of its financial system. In an official statement today, JCRA said the Indian economy has maintained a high growth rate of more than 7%, supported by strong private consumption and public investment. It stated the government has steadily implemented policies conducive to productivity, growth and economic development. Union Finance Minister Nirmala Sitharaman met Managing Director of the International Monetary Fund, Kristalina Georgieva, and World Bank President Ajay Banga on the sidelines of the G20 Finance Ministers and Central Bank Governors meeting in Asheville in the United States. She discussed the global economic outlook and India's evolving growth trajectory with Ms. Georgieva. With Mr. Banga, the Finance Minister discussed further strengthening the India-World Bank Group partnership. The discussions also covered a sector-based programmatic approach to credit enhancement for infrastructure. Ms. Sitharaman also met the European Commissioner for Economy, Valdis Dombrovskis. The Supreme Court today said it will take up the reconstitution of the Bar Council of India after the newly elected state bar councils complete the statutory process for constituting the BCI. The Apex Court was hearing pleas challenging the continued occupation of the BCI chairperson's post by senior advocate Manan Kumar Mishra and the purported extension of his tenure till 2030. The government has announced that Tenzing Norgay National Adventure Awards for the year 2024. The awardees are Baljeet Kaur and Skalzang Rigzin in Land Adventure category, Remo Saha in Water Adventure category, and Shiv Prasad Chamoli in the Lifetime Achievement category. The selections were made following the recommendations of the National Selection Committee. Benchmark domestic equity indices ended around 0.5% lower today, extending their losing streak to 3 consecutive sessions. The Sensex declined 374 points to close at 76,570. And with that, we end this news bulletin.
2: ಆಕಾಶವಾಣಿ ಬೆಂಗಳೂರು. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಸಂಜೆ 6:15 ಮತ್ತು ನಾಳೆ ಬೆಳಗ್ಗೆ 6:35 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಬಿಕೆ ಸುಮತಿ. 6:30 ರಸವಾರ್ತೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತು ಡಾ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೆಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿದೆ. 7:45 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. ಕಾರ್ಯಕ್ರಮದಲ್ಲಿ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶುಭಾ ಸಂತೋಷ್ ಮತ್ತು ಪ್ರಭೀರ್ ಭಟ್ಟಾಚಾರ್ಯ ಅವರಿಂದ ವೀಣಾ ಮತ್ತು ಸಿತಾರ್ ವಾದನದ ಜುಗಲ್ಬಂದಿ ಕಾರ್ಯಕ್ರಮ ಮೂಡಿಬರುವುದು. ಮೃದಂಗ ರಂಜನಿ ಸಿದ್ಧಾಂತಿ, ತಬಲಾ ಸಾಥ್ ನೀಡುತ್ತಾರೆ ಗುರುಮೂರ್ತಿ ವೈದ್ಯ. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ನಾಳಿನ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಶ್ರುತಿ ದಾಸ್ ಬಿಚ್ಚಳ್ಳಿ ಅವರಿಂದ ದೇವರ ನಾಮಗಳು, ನಂತರ ಬಿಆರ್ ಗೀತಾ ಮತ್ತು ಸಂಗಡಿಗರಿಂದ ವಚನ ಪ್ರಸಾರವಾಗಲಿದೆ. ಚಿಂತನ ಗಿರಿಜಾಪತಿ ಎನ್ಎಂ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು. ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸಿಕೊಡುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆರ್ ರವಿಶಂಕರ್. ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಚಿತ್ರಗೀತೆಗಳು, 8:30 ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರಾಗಿರುವ ವಿಜಯ್ ದೇವರಾಜ್ ಅರಸ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ದ್ರಾಕ್ಷಾಯಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಮ್ಲಪಿತ್ತ ಕಾರಣಗಳು ಹಾಗೂ ಪರಿಹಾರ. ಈ ಕುರಿತು ಕಲಬುರಗಿ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾ ಕೆಬಿ ಬಬಲಾದಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇವರೊಂದಿಗೆ ಭಾಗವಹಿಸುತ್ತಾರೆ ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಮಧ್ಯಾಹ್ನ 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಪ್ರೊಫೆಸರ್ ಎಂ ನೂರುದ್ದೀನ್ ಮತ್ತು ಡಾ ಶೈಸ್ತಾ ಯೂಸುಫ್. ಇನ್ನು ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ, ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ ಕುರಿತು ಡಾ ಸುಮತಿ ಬಿಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ
5: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
6: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು. ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು. ರಸಾಯನಶಾಸ್ತ್ರ ಪ್ರಾಧ್ಯಾಪಕರು ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
7: ನಾವು ವಿಜ್ಞಾನದಲ್ಲಿ ಬರೆಯೋದೇಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವನ ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ್ರೆ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ ಯಾರನ್ನಾದರೂ ಕೇಳೋಣ, ಸಾಧ್ಯವಾದರೆ ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
8: ಪ್ರಾರಂಭವಾಗಿತ್ತು.
7: ಸಾಲದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತರಾರು ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ ಎ.ಕೆ.ಎನ್. ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು ನೋಡೋಣ ಏನು ಮಾಡ್ಬೋದು ಅಂತ. ಮೊತ್ತ ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೆ, ಈ ಕೆಲಸಕ್ಕೆ ಕೈ ಹಾಕ್ಬೋದೆ. ಅದು ಹೇಗಾಯ್ತೋ ಏನು ಕತ್ತೀವೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ಲಿ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಅವರಿಗೆ ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ. ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದ್ರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. MP ಪರಮೇಶ್ವರನ್ ಅಂತ ಇದ್ದಾರೆ, ಅವರನ್ನು ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗ್ಬೋದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು. ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಇಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು. ಒಂದು 5,000 ಹಚ್ಚಾಕೋಕ್ಕೆ ನೀವು ಮಾಡಿಬಿಡಿ ನಾವು ಕೊಡ್ತೀವಿ ಅಂದರು. ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರೊಂದು 10 ಈ ಪ್ರಕಟಣೆ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಪಂಚದ ಮೇಲೆ ಒಂದು 10 ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು. ಅವರೇ ಹೇಳಿದರು ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 5 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ ಒಂದು ವರ್ಷವಾದ ಮೇಲೆ 80 ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿಧ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ. ಒಂದು ವಿಚಿತ್ರ ಏನು ಅಂತಂದರೆ ಅದು 1978 ಪ್ರಾರಂಭವಾದ್ದು. 78 ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ.

0: ಆ ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿ ಒಳಗೆ ಮುಂದಿನ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು, ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿ ಒಳಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಆಪದ್ಗ್ರಸ್ತ ನೇಪಾಳದೇಶಾಯ ಸಹಾಯ ಸಾಮಗ್ರಿಮಾದಾಯ ಭಾರತಸ್ಯ ಪಂಚಮಂ ವಿಮಾನಂ ಪ್ರಸ್ಥಿತಂ. ಮೃತಾನಾಂ ಸಂಖ್ಯಾ ಪ್ರಾಯಃ ಏಕಾದಶ ಶತಂ ಸಂಜಾತಾ. ಉತ್ತರಪ್ರದೇಶೆ ವೆಸ್ಟರ್ನ್ ಏರ್ ಕಮಾಂಡ್ ಇತ್ಯಸ್ಯ ಪೂರ್ವಸೇನಾಪತಿಃ ಸೇವಾನಿವೃತ್ತಃ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಃ ಅದ್ಯ ಅಯೋಧ್ಯಾಯಾಂ ಶ್ರೀರಾಮ ಜನ್ಮಭೂಮಿ ಕ್ಷೇತ್ರ ನ್ಯಾಸಸ್ಯ ಪ್ರಥಮ ಸಿಇಒ ರೂಪೇಣ ನಿಯುಕ್ತಃ. ವಿಶ್ವಬ್ಯಾಂಕ್ ಪ್ರಮುಖೇಣ ಅಜಯಬಂಗಾ ಇತ್ಯಮುನಾ ಭಾರತಸ್ಯ ಆರ್ಥಿಕ ವೃದ್ಧಿ ಪ್ರಶಂಸಿತಾ. ಜಾಗತಿಕ ಪ್ರತಿಕೂಲತಾಶ್ವಪಿ ಅಸ್ಮಿನ್ ಅಷ್ಟಪ್ರತಿಶತಾತ್ ಅಧಿಕಂ ಪ್ರವರ್ಧಿತುಂ ಸಾಮರ್ಥ್ಯಂ ಇತಿ ಪ್ರತಿಪಾದಿತಂ. ಉಭಯೋ ದೇಶಯೋ ದ್ವೈಪಾಕ್ಷಿಕ ವ್ಯಾಪಾರಸ್ಯ ಆರ್ಥಿಕ ಸಹಯೋಗಸ್ಯ ಚ ಸಂವರ್ಧನಾರ್ಥಂ ಭಾರತ ಅಫ್ಘಾನಿಸ್ತಾನ್ ಸಂಯುಕ್ತ ಕಾರ್ಯಸಮೂಹೇನ ಸಮೀಕ್ಷೋಪವೇಶನಂ ಆಯೋಜಿತಂ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತಸ್ಯ ಕಿದಾಂಬಿ ಶ್ರೀಕಾಂತಃ ತನ್ವೀರ್ ಶರ್ಮಾ ಚ ಚೈನಾ ಓಪನ್ ಪ್ರತಿಸ್ಪರ್ಧಾಯಾಃ ದ್ವಿತೀಯ ಚಕ್ರಂ ಪ್ರವಿಷ್ಟವಂತೌ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಯಾಂ ಜಲಶಕ್ತಿ ಮಂತ್ರಾಲಯಸ್ಯ ವಿಭಾಗೀಯ ಸಮ್ಮೇಳನಸ್ಯ ಸಮಾಪನ ಸತ್ರಂ ಸಂಬೋಧಯಿಷ್ಯತಿ. ಹ್ಯಃ ಸಮಾರಬ್ಧಂ ದ್ವಿದಿವಸೀಯ ವಿಭಾಗೀಯ ಶಿಖರ ಸಮ್ಮೇಳನ ಪ್ರಥಮ ವಿಭಾಗೀಯ ಶಿಖರ ಸಮ್ಮೇಳನ ಅಸ್ತಿ ಯಸ್ಯ ಪರಿಕಲ್ಪನಾ ಪ್ರಧಾನಮಂತ್ರಿಣಃ ಟೀಂ ಇಂಡಿಯಾ ಇತ್ಯಸ್ಯ ಭಾವಂ ಸುದೃಢಂ ಕರ್ತುಂ ಸಹಕಾರಿ ಸಂಘವಾದಂ ಸುದೃಢಂ ಕರ್ತುಂ ಚ ಕಲ್ಪಿತಾ ಅಸ್ತಿ. ಶಿಖರ ಸಮ್ಮೇಳನ ಕೇಂದ್ರ ರಾಜ್ಯಯೋ ಮಧ್ಯೆ ಮಹತ್ವಪೂರ್ಣ ಕ್ಷೇತ್ರೀಯ ಪ್ರಾಥಮಿಕತಾನಾಂ ವಿಷಯೆ ಚರ್ಚಾಂ ಕರ್ತುಂ ಕಾಲಬದ್ಧ ಕಾರ್ಯಯೋಜನಾನಾಂ ವಿಕಾಸಾಯ ಚ ಯೋಜಯತಿ. ಜಲ ಆಧಾರಭೂತ ಸಂರಚನಾನಾಂ ಪರಿಯೋಜನಾನಾಂ ಸಮಯೋಚಿತ ಕಾರ್ಯಾನ್ವಯನಂ ಜಲ ಪಂಚಾಯತ್ ಜನಸಹಭಾಗಿತಾ ಕ್ಯಾಚ್ ದ ರೇನ್ ಪೇಯಜಲ ಸ್ರೋತ ಸುಸ್ಥಿರತಾ ಜಲ ಜೀವನ ಮಿಷನ್ 2.0 ಇತ್ಯಾದೀನಾಂ ಚತುರ್ನಾಂ ಪ್ರಮುಖ ಕ್ಷೇತ್ರಾಣಾಂ ವಿಷಯೆ ಸಮ್ಮೇಳನಸ್ಯ ಕೇಂದ್ರಬಿಂದುಃ ಅಸ್ತಿ. ಅಯಂ ಉಪಕ್ರಮಃ ರಾಷ್ಟ್ರೀಯ ಲಕ್ಷ್ಯಾಣಾಂ ಕೃತೆ ಸಹಭಾಗಿತ್ವಸ್ಯ ದಾಯಿತ್ವಂ ಪ್ರವರ್ಧಯಿತುಂ ಪ್ರಯತತೆ ತಥಾ ಚ ಪ್ರಶಾಸನಸ್ಯ ಸೇವಾ ಪ್ರದಾನೆ ವಿಚಾರ ವಿಮರ್ಶಃ ಪರಿಮಾಣೀಯ ಪರಿಷ್ಕಾರೇಷು ಪರಿವರ್ತ್ಯತೆ ಇತಿ ಸುನಿಶ್ಚಿತೋತಿ. ನೇಪಾಳ ದೇಶಸ್ಯ ವರ್ತಮಾನ ಉದ್ಧಾರ ಸಹಾಯ ಪ್ರಯಾಸೇಷು ಭಾರತಂ ಸರ್ವವಿಧ ಸಹಾಯಂ ಪ್ರದದಾತಿ. ಸಹಾಯೋದ್ಧಾರ ಸಾಮಗ್ರಿಂ ವಹಮಾನಂ ಪಂಚಮಂ ಭಾರತೀಯ ವಿಮಾನಂ ಅದ್ಯ ನೇಪಾಳ ದೇಶಂ ಪ್ರತಿ ಪ್ರಸ್ಥಿತಃ ಅಸ್ತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅಕಥಯತ್ ಯದ್ ವಿಮಾನೆ ಏಕಾದಶ ಸದಸ್ಯಾನಾಂ ಉದ್ಧಾರ ದಲಂ ಪಂಚದಶಾಂಶೋತ್ತರ ಪಂಚ ಟನಮಿತಂ ಅವಶ್ಯಕ ಔಷಧಯ ಸಹ ವಿಶೇಷೋಪಕರಣೈಃ ಉಪಯುಕ್ತಂ ಅಸ್ತಿ. ಅತ್ರಾಂತರೆ ಏಕೋನವಿಂಶತಿ ಸದಸ್ಯಾತ್ಮಕಂ ಭಾರತೀಯ ಫಾರೆನ್ಸಿಕ್ ದಲಂ ನೇಪಾಳ ದೇಶೆ ಸದ್ಯಃ ಏವ ಆಕಸ್ಮಿಕ ಜಲಾಪ್ಲಾವನೇನ ಪ್ರಭಾವಿತಾನಾಂ ಜನಾನಾಂ ಪರಿಚಯೆ ಸಹಾಯಂ ಕರ್ತುಂ ಫಾರೆನ್ಸಿಕ್ ವಿಶೇಷಜ್ಞೈಃ ಸಹ ಡಿಎನ್ಎ ಪ್ರಾರೂಪಾಣಾಂ ವಿಶ್ಲೇಷಣಂ ಪ್ರಾರಭತ್. ನೇಪಾಳದೇಶೆ ವಿನಾಶಕಾರಿ ಜಲಾಪ್ಲಾವನೇನ ಮೃತಕಾನಾಂ ಸಂಖ್ಯಾ ಪ್ರಾಯಃ ಏಕಾದಶ ಶತ ಪರಿಮಿತಾ ಅಭವತ್. ನೇಪಾಳಸ್ಯ ರಾಷ್ಟ್ರೀಯ ಆಪತ್ ಸಂಕಟ ನ್ಯೂನೀಕರಣ ಪ್ರಬಂಧನ ಪ್ರಾಧಿಕರಣಸ್ಯಾನುಸಾರಂ ಗತಸಪ್ತಾಹೆ ಪ್ರಾಣಘಾತಕ ಜಲಾಪ್ಲಾವನೇನ ಪ್ರವಹಿತಾಃ ಚತುರ್ದಶಾಧಿಕೈಕಶತೋತ್ತರ ಏಕಸಹಸ್ರಂ ಯಾವತ್ ಶವಾಃ ಏತಾವತಾ ಸಂಪ್ರಾಪ್ತಾಃ. ದಕ್ಷಿಣ ಚಿತವನ್ ಮಂಡಲೆ ಸರ್ವಾಧಿಕಾಃ ಶವಾಃ ಪ್ರಾಪ್ತಾಃ ಆಸನ್. ತದನಂತರಂ ನವಲ ಪರಾಸಿ ಪೂರ್ವಂ ಆಸೀತ್.

0: ಈಗ ರಸವಾರ್ತೆ
1: ಆಕಾಶವಾಣಿ ರಸವಾರ್ತೆ. ಪ್ರಿಯ ಶ್ರೋತೃಗಳೇ, ಇಂಗ್ಲೆಂಡ್ನಲ್ಲಿ ಆಕ್ಸ್ಫರ್ಡ್ ಶೈರ್ನಲ್ಲಿ ಸ್ಟೋಕ್ರೋ ಅಂತ ಹಳ್ಳಿ ಇದೆ. ಈ ಹಳ್ಳಿಗೆ ಹೋಗಿ ಬನಾರಸ್ ಅಂತ ಕೂಗಿ ಹೇಳಿದರೆ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ. ಅವರ ಕಣ್ಣಲ್ಲಿ ಪೂಜ್ಯ ಭಾವನೆ ಕಾಣದೇ ಇದ್ರೆ ಕೇಳಿ, ನಾವು ಬನಾರಸ್ಸಿಂದ ಬಂದಿದ್ದೀವಿ ಅಂದರೆ ದೇವ್ರ ಥರ ನೋಡ್ತಾರೆ. ಸ್ಟೋಕ್ರೋ ಹಳ್ಳಿ ಇರೋದು ಇಂಗ್ಲೆಂಡ್ನಲ್ಲಿ, ಬನಾರಸ್ ಇರೋದು ಇಂಡಿಯಾದಲ್ಲಿ. ಎತ್ತಣ್ಣಿಂದ ಎತ್ತ ಸಂಬಂಧವಯ್ಯ ಅಂತ ಗೊಂದಲಕ್ಕೀಡಾಗಬೇಡಿ. ಸ್ಟೋಕ್ರೋ ಹಳ್ಳಿಲಿ ಒಂದು ಬಾವಿ ಇದೆ, ಮೇಲುಗಡೆ ಕೆಂಪು ಬಣ್ಣದ ಗುಮ್ಮಟವಿದೆ, ಅದರೊಳಗೆ ಚಿನ್ನದ ಲೇಪ ಮಾಡಿರೋ ಆನೆನ ನೋಡಿದರೆ ಸಾಕು, ಇದು ಇಂಡಿಯಾ ಅವರ ಕೈವಾಡವೇ ಅನಿಸ್ಬಿಡುತ್ತೆ. ಅಲ್ಲಿಗೆ ಬಂದವರು ಕುಳಿತುಕೊಳ್ಳಲು ಚೆರ್ರಿ ತೋಟವಿದೆ, ಅದನ್ನು ಬನಾರಸಿ ಗ್ರೋ ಅಂತ ಕರೀತಾರೆ. ಈ ಬಾವಿನ ಮಹಾರಾಜ ಬಾವಿ ಅಂತಲೇ ಕರೆಯೋದು. ಆ ಮಹಾರಾಜ ಯಾರು ಅಲ್ಲ, ಬನಾರಸ್ಸನ್ನು ಆಳುತ್ತಾ ಇದ್ದ ಈಶ್ವರಿ ಪ್ರಸಾದ್ ನಾರಾಯಣ್ ಸಿಂಗ್. 1804 ಈ ಹಳ್ಳಿಗೆ ಕ್ಷಾಮ ಬಂತು. ಆಗ ಈ ಬಾವಿ ನೀರೇ ಊರಿನ ಸಾವಿರಾರು ಜನರ ಜೀವ ಉಳಿಸಿದ್ದು. ಜನರಿಗೆ ತೊಂದರೆ ಆಗಬಾರ್ದು ಅಂತ ಬಹುದೂರದ ಬನಾರಸ್ಸಿನ ಮಹಾರಾಜರು ತಾವೇ ಕೈಯಿಂದ ದುಡ್ಡು ಕೊಟ್ಟು ಬಾವಿ ಕೊರೆಸಿ ಹೃದಯ ವೈಶಾಲ್ಯತೆ ಮೆರೆದ್ರು. ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಸ್ಟೋಕ್ರೋ ಹಳ್ಳಿಗೆ ಬರಗಾಲ ಬಂದಾಗ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಎಡ್ವರ್ಡ್ ಆಂಡರ್ಟನ್ ರೀಡ್ ಊಟಕ್ಕೆಂತ ಮಹಾರಾಜರ ಅರಮನೆಗೆ ಹೋದರು. ಅದು ಇದು ಮಾತಾಡಿ ಕೈ ತೊಳೆಯುವಾಗ ಮಹಾರಾಜರೇ, ನಮ್ಮ ಸ್ಟೋಕ್ ಹಳ್ಳಿ ಜನ ಬರಗಾಲದಿಂದ ಒದ್ದಾಡ್ತಾ ಇದ್ದಾರೆ ಅಂದರು. ಮಹಾರಾಜರ ಮನಸ್ಸು ನೀರು ಥರ ಕರಗೋಯ್ತು. ಅಲ್ಲಿ ಬೋರ್ವೆಲ್ ಕರೆಸೋಕ್ಕೆ ನಾನೇ ಹಣ ಕೊಡ್ತೀನಿ, ಪಾಪ ಜನರಿಗೆ ನೀರು ಒದಗಿಸೋ ಕೆಲಸ ಶುರು ಮಾಡ್ಕೊಳ್ಳಿ ಅಂದರು. 14 ಕಾಲ ಕೈಯಲ್ಲಿ ಕೊರೆದು ಕೊರೆದು 368 ಬಾವಿನ ತೋಡಿದ್ರು. ಇದಕ್ಕೆ ಖರ್ಚಾಗಿದ್ದು 353 ಪೌಂಡ್, ಅಂದರೆ ಆ ಕಾಲಕ್ಕೆ 45 ಲಕ್ಷ ರೂಪಾಯಿ. ವಿಕ್ಟೋರಿಯಾ ರಾಣಿ ನಮ್ಮ ಮಹಾರಾಜರ ದೊಡ್ಡ ಹೃದಯ ನೋಡಿ ದಂಗಾಗಿ ಹೋದರು. ಆ ಕಾಲದಲ್ಲಿ ಸಮುದ್ರಯಾನ ಮಾಡೋದು ಮಹಾನ್ ತಪ್ಪು ಅನ್ನೋ ನಂಬಿಕೆ ಚಾಲ್ತಿಯಲ್ಲಿತ್ತು. ಅದಕ್ಕೆ ಇಷ್ಟೆಲ್ಲ ಬಾವಿ ತೋಡಿಸಿದ ಮಹಾರಾಜರು ಇಂಗ್ಲೆಂಡ್ ಕಡೆ ತಲೆ ಕೂಡ ಹಾಕಲಿಲ್ಲ. ದೇಶಕ್ಕೆ ಬೌಂಡ್ರಿ ಹಾಕ್ಬೋದು, ಆದರೆ ಮಾನವೀಯತೆಗೆ ಬೌಂಡ್ರಿ ಹಾಕೋಕ್ಕೆ ಆಗೋಲ್ಲ ಅಲ್ವೇ. ಕಳೆದ ವಾರ ಮುಂಬೈ ಠಾಣೆ ಸಿಗ್ನಲ್ನಲ್ಲಿ ಆಂಬ್ಯುಲೆನ್ಸ್ ಸೈರನ್ ಬಾರಿಸ್ತಾ ಇತ್ತು. ಪಕ್ಕದಲ್ಲಿದ್ದ ವಾಹನ ಸವಾರರು ಪಾಪ ಪೇಷಂಟಿಗೆ ತೊಂದರೆ ಆಗುತ್ತೆ ಅಂತ ಬಹಳ ಭಯ ಭಕ್ತಿಯಿಂದ ದಾರಿ ಬಿಡ್ತಾ ಇದ್ರು. ಆಂಬ್ಯುಲೆನ್ಸ್ ಹೋದ ಕಡೆಯೆಲ್ಲ ಇಂಥದೇ ಘನ ಗೌರವ. ನಿಜ ಏನಪ್ಪ ಅಂದರೆ ಆ ಆಂಬ್ಯುಲೆನ್ಸ್ನಲ್ಲಿ ಇದ್ದದ್ದು ಮನುಷ್ಯರಲ್ಲ, ಆಮೆಗಳು. ಸುಮಾರು 216 ಆಮೆಗಳು ಆಂಬ್ಯುಲೆನ್ಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ವು. ಯಾವುದಕ್ಕೂ ಮೂಗಿಗೆ ವೆಂಟಿಲೇಟರ್, ಮೈಗೆ ಗ್ಲೂಕೋಸ್ ಬಾಟ್ಲು ಹಾಕೋಷ್ಟು ಸೀರಿಯಸ್ ಆಗಿರಲಿಲ್ಲ. ಬದಲಿಗೆ ವಾತಾವರಣದಿಂದ ಜೀವಕ್ಕೆ ತೊಂದರೆ ಆಗಬಾರದು ಅಂತಲೇ ವೈದ್ಯರ ತಂಡ ಅಷ್ಟೂ ಆಮೆಗಳಿಗೆ ಆಂಬ್ಯುಲೆನ್ಸ್ ಒದಗಿಸಿದ್ರು. ಇಂತಿಪ್ಪ ಆಮೆಗಳು ಥಾಣೆ ಮುಂಬೈ ಅರಣ್ಯ ಪ್ರದೇಶದಿಂದ ಸುಮಾರು 800 ಕಿಲೋಮೀಟರ್ ದೂರದಲ್ಲಿರೋ ತಾಡೋಬಾ ಅರಣ್ಯ ಪ್ರದೇಶಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಹೋದವು. ಈ ಅರಣ್ಯವೇ ಇವುಗಳ ಮುಂದಿನ ತವರು ಮನೆ. ಈ ಆಮೆಗಳನ್ನು ಎಷ್ಟು ಜೋಪಾನ ಮಾಡಿ ಕರೆದುಕೊಂಡು ಹೋದ್ರಂದ್ರೆ ದೇಹದ ನೀರಿನಂಶ ಕಡಿಮೆ ಆಗದಂತೆ ಹಾಗೂ ಆಗಾಗ ಅವುಗಳ ಆರೋಗ್ಯ ಪರೀಕ್ಷಿಸಲು 10 ಜನರ ತಜ್ಞ ವೈದ್ಯರು ಇದರಲ್ಲಿ ಇದ್ರಂತೆ. ಆಮೆಗಳಿಗೆ ಉಸಿರಾಡಲು ಸೂಕ್ತ ಗಾಳಿ ಮತ್ತು ಪ್ರಯಾಣದ ದಣಿವು ತಿಳಿಯದಂತೆ ಮಾಡಲು ಮೃದುವಾದ ಕುಷನ್ ಪೆಟ್ಟಿಗೆಗಳಲ್ಲಿ ಇರಿಸಿದ್ರು. ಮಹಾರಾಷ್ಟ್ರದ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಗಳನ್ನು ಬಹಳ ಕಕ್ಕುಲತೆಯಿಂದ ಸೇಫ್ಟಿ ಜಾಗಕ್ಕೆ ತಲುಪಿಸಿದರು. ಅಂದಹಾಗೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಆಂಬ್ಯುಲೆನ್ಸ್ನಲ್ಲಿ ರಾಜಮರ್ಯಾದೆಯಿಂದ ಕಾಡಿಗೆ ತಲುಪಿದ ಆಮೆಗಳಿವು. ಪ್ರಿಯ ಶ್ರೋತೃಗಳೇ, ಬಡತನ ಎಂಥವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡುತ್ತೆ. ಬಡತನ ಬರಲು ಕಾರಣವೇ ಬೇಕಿಲ್ಲ. ಮಹಾರಾಷ್ಟ್ರದ ಅಂಬಾಜೋಗೈನ ರಮಾಬಾಯಿ ರಣವೀರ್ ಎದುರಿಗೆ ನಿಂತ ಬಡತನಕ್ಕೆ ಸವಾಲು ಹಾಕಿದಳು. ಮನೆಯ ಜವಾಬ್ದಾರಿ ತಲೆಯ ಮೇಲೆ ಬಿದ್ದಿದೆ, ಗಂಡ ದಿಕ್ಕಿಲ್ಲ, ಕುಟುಂಬಕ್ಕೆ ಈಕೆಯೇ ದಿಕ್ಕು. 2 ಹೆಣ್ಣು ಮಕ್ಕಳಿಗೆ ಫೀಸು ಕಟ್ಟಬೇಕು ಅಂದಾಗ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಏನ್ ಮಾಡೋದು? ಆದರೂ ಧೈರ್ಯ

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35:30. ಈಗ ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಎಂಜೆ ಕಾರ್ತಿಕ್ ಎಂಬ 39 ವರ್ಷದ ವ್ಯಕ್ತಿ ಏಪ್ರಿಲ್ 20 ತಾರೀಕಿನಿಂದ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಚೆಹರೆ ಹೀಗಿದೆ: ಸುಮಾರು 5.4 ಅಡಿ ಎತ್ತರ, ದುಂಡು ಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಕೆಂಗೇರಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಲವತ್ತೆಂಟು ವರ್ಷದ ರವಿಕುಮಾರ್ ಎಂಬ ವ್ಯಕ್ತಿ ಮಾರ್ಚ್ 8 ತಾರೀಕಿನಿಂದ ವಿದ್ಯಾಪೀಠ ರಸ್ತೆ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದು 5.7 ಅಡಿ ಎತ್ತರ, ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆ ಮಾತನಾಡುತ್ತಾರೆ. ಮೈಮೇಲೆ ಸಿಮೆಂಟ್ ಬಣ್ಣದ ಶರ್ಟ್ ಮತ್ತು ಹಸಿರು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರುಗಳ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆಗಳನ್ನು ಕೇಳಿದಿರಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
3: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
4: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬೆಳೆ ಹಾನಿ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿದರೆ ಕಠಿಣ ಕ್ರಮ, ಸಚಿವ ರಿಜ್ವಾನ್ ಅರ್ಷದ್ ಎಚ್ಚರಿಕೆ. ತಾವರೆಕೆರೆ ಗೋಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರ ಪರಿಶೀಲಿಸಿದ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರಿನಲ್ಲಿ ಉದ್ಯಾನವನ ಕಬಳಿಕೆ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ. ವಾರ್ತೆಗಳ ವಿವರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಇಂದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವಿವಿಧ ಕಡೆ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿ, ಜಾನುವಾರುಗಳಿಗೆ ಮೇವಿನ ಕೊರತೆ, ವಿಬಿ ಜಿರಾಮ್ಜಿ ಯೋಜನೆಗಳಿಗೆ ಜನರಿಗೆ ಉದ್ಯೋಗ ನೀಡಿ ಕೈಗೊಂಡಿರುವಂತಹ ಕಾಮಗಾರಿಗಳನ್ನು ಅವರು ಪರಿಶೀಲಿಸಿದರು. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ನಿಗಾ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳೆ ಹಾನಿ ಸಂಭವಿಸುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸುವುದು ತಮ್ಮ ಆದ್ಯತೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಈ ಬಾರಿ ರಾಜ್ಯ ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಈ ಹಿಂದೆ ಘೋಷಿಸಿದ ಅನುದಾನ ಸೇರಿದಂತೆ ರಾಜ್ಯಕ್ಕೆ ನೀಡಬೇಕಾಗಿರುವ ಅನುದಾನ ಹಂಚಿಕೆಯ ಪಾಲನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಡಿಕೆ ಶಿವಕುಮಾರ್ ನೀತಿ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ಅವರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಹಲವು ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ರಾಜ್ಯ ದೇಶದಲ್ಲಿ ಮುಂಚೂಣಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ನೀತಿ ಆಯೋಗ ಕರ್ನಾಟಕವನ್ನು ವಿಶೇಷವಾಗಿ ಪರಿಗಣಿಸುವಂತೆ ಮನವಿ ಮಾಡಿದ್ದಾರೆ. ಸಕ್ಕರೆ ಬೆಲೆಯಲ್ಲಿ ದಿಢೀರ್ ಏರಿಕೆಯಾಗಿದ್ದು ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿಕೊಂಡಿದ್ದಲ್ಲಿ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ಸೂಚಿಸಿದ್ದಾರೆ. ಮೈಸೂರಿನಲ್ಲಿಂದು ಆಹಾರ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಎಲ್ಪಿಜಿ ಸಿಲಿಂಡರ್ಗಳು ನಿಗದಿತ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹಣೆಯಾಗಿದ್ದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಅಕ್ರಮ ಆಹಾರ ದಾಸ್ತಾನು ಮಾಡಿರುವ ಸ್ಥಳಗಳಲ್ಲಿ ಹೆಚ್ಚು ದಾಳಿಯನ್ನು ನಡೆಸಬೇಕಾಗಿದೆ. ಇ ಕೆವೈಸಿ ಮಾಡದವರ ಬಗ್ಗೆ ಅಧಿಕಾರಿಗಳು ಹೆಚ್ಚು ನಿಗಾ ವಹಿಸಿ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರಿನ ತಾವರೆಕೆರೆ ಗೋಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರವನ್ನು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇಂದು ಜಯದೇವ ಆಸ್ಪತ್ರೆ ಬಳಿಯ ನಿಲ್ದಾಣಕ್ಕೆ ತೆರಳಿ ಸಂಸದ ತೇಜಸ್ವಿ ಸೂರ್ಯ ಅವರೊಂದಿಗೆ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮೆಟ್ರೋ ಲೋಕೋಪೈಲಟ್ ಕ್ಯಾಬಿನ್ನಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದರು. ನಿರ್ಮಾಣ ಹಂತದಲ್ಲಿರುವಂತಹ ಗೋಟಿಗೆರೆ ಮೆಟ್ರೋ ನಿಲ್ದಾಣದಲ್ಲಿ ಕಾಮಗಾರಿ, ಭದ್ರತೆ, ಸಂಚಾರ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇದೇ ವೇಳೆ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ಅಭಿವೃದ್ಧಿ ಕುರಿತ ಮನವಿ ಪತ್ರವನ್ನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿದರು. ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟಿರುವಂತಹ ಮಹಿಳೆಯರು ಎಲ್ಲರಿಗೂ ಮಾದರಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಮಹಿಳಾ ಉದ್ಯಮಿಗಳ ಸಂಘದ ಒಕ್ಕೂಟದ ಟುಗೆದರ್ ವಿ ಗ್ರೋ ಅಂತಾರಾಷ್ಟೀಯ ಮಹಿಳಾ ಉದ್ಯಮಶೀಲತಾ ದಿನಾಚರಣೆಯ 5ನೇ ಆವೃತ್ತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿಗಳ ಮೂಲಕ ಕುಟುಂಬ ನಿರ್ವಹಣೆಗೆ ಸರ್ಕಾರ ಮಹಿಳೆಯರಿಗೆ ನೆರವು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಉಬುಂಟು ಮೂಲಕ ಸಾವಿರಾರು ಕನಸುಗಳು ಒಂದಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಟನಲ್ ಯೋಜನೆ ಪರವಾಗಿ ಉದ್ಯಮಿಗಳು ಧ್ವನಿ ಎತ್ತಬೇಕು ಎಂದು ಕರೆ ನೀಡಿದ್ದಾರೆ. ಕೆಆರ್ಐಡಿಎಲ್ನಲ್ಲಿ ಶೇಕಡ 7ರಷ್ಟು ಲಂಚ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಇಬ್ಬರು ಸಚಿವರನ್ನು ಕೂಡಲೇ ವಜಾ ಮಾಡಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವರ ಪಕ್ಷದ ಶಾಸಕರೇ ಮುಖ್ಯಮಂತ್ರಿಗೆ ಅಧಿಕೃತವಾಗಿ ಪತ್ರ ಬರೆದು ಭ್ರಷ್ಟಾಚಾರದ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿರುವುದೇ ಪ್ರಮುಖ ಸಾಕ್ಷ್ಯ ಎಂದು ತಿಳಿಸಿದ್ದಾರೆ. ಉದ್ಯಾನವನ ಕಬಳಿಕೆ ಕುರಿತಂತೆ ಇದೇ ಶನಿವಾರ ಮತ್ತು ಭಾನುವಾರ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಸುರಂಗ ರಸ್ತೆ ಯೋಜನೆಯಲ್ಲಿ ಪಾರ್ಕಿಂಗ್ನ ಅಗತ್ಯವಿಲ್ಲ. ಮಾಲ್ ನಿರ್ಮಾಣ ಮಾಡಲು ಲಾಲ್ಬಾಗ್ ಜಾಗವನ್ನು ಬಳಸಲು ನಿರ್ಧರಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಾರ್ಕ್ ಉಳಿಸಿ ಬೆಂಗಳೂರು ರಕ್ಷಿಸಿ ಎಂಬ ಅಭಿಯಾನ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯ ತೀವ್ರ ಬರಗಾಲ ಎದುರಿಸುತ್ತಿದ್ದು ಕೆಲವು ತಾಲೂಕುಗಳನ್ನು ಇನ್ನೂ ಬರ ಪೀಡಿತ ಎಂದು ಘೋಷಿಸಲಾಗಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಬೇಡರ್ ಕಾರ್ಲ್ಕುಂಟಿಯಲ್ಲಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಅವರು ಬರ ಪರಿಸ್ಥಿತಿ ಮತ್ತು ರಾಗಿ ಬೆಳೆಗಳನ್ನು ರೈತರ ಹೊಲಗಳಿಗೆ ತೆರಳಿ ಪರಿಶೀಲಿಸಿದರು. ಪರಿಶಿಷ್ಟರ ಕಲ್ಯಾಣಕ್ಕೆ ಕಾಂಗ್ರೆಸ್ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿರುವುದು ಪರಿಶಿಷ್ಟ ವಿರೋಧಿ ಮತ್ತು ಬಡವರ ವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ಕೆಪಿಎಸ್ಸಿ ವಿಚಾರವಾಗಿ ಬಿಜೆಪಿ ನಡೆಸುತ್ತಿರುವಂತಹ ಪಾದಯಾತ್ರೆ ಅವರ ಪಕ್ಷದಲ್ಲಿನ ಆಂತರಿಕ ಬಿಕ್ಕಟ್ಟು ಮುಚ್ಚಿಹಾಕಲು ನಡೆಸುತ್ತಿರುವಂತಹ ಪ್ರಯತ್ನ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಅಕ್ರಮದಲ್ಲಿ ಬಿಜೆಪಿ ನಾಯಕರ ಸಂಪರ್ಕದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಕೆಪಿಎಸ್ಸಿ ಹಗರಣಗಳ ಪಿತಾಮಹ ಎನ್ಡಿಎ ಎಂದು ಆರೋಪಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಬಿಜೆಪಿ, ಹೀಗಾಗಿ ಅವರೊಂದಿಗೆ ಸಂಪರ್ಕ ಹೊಂದಿದವರು ಯಾರು ಎಂಬ ಬಗ್ಗೆ ಪರಿಶೀಲನೆ ನಡೆಸಬೇಕು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟದ ಮೂಲದ ಕಾರ್ವರ್ ಏವಿಯೇಷನ್ ಸಂಸ್ಥೆಯು ವಿಮಾನ ಚಾಲನಾ ತರಬೇತಿ ಅಕಾಡೆಮಿ ಸ್ಥಾಪಿಸಲು ಆಸಕ್ತಿ ತೋರಿದೆ. ಇದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಯುವ ಜನರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶ ಸೃಷ್ಟಿಯಾಗಲಿದೆ. ಈ ಕುರಿತಂತೆ ಮತ್ತೊಂದು ಸಭೆ ನಡೆಸಿ ರೂಪುರೇಷೆ ನಿರ್ಧರಿಸಲಾಗುವುದು ಎಂದು ಮೂಲಸೌಕರ್ಯಾಭಿವೃದ್ಧಿ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಮಾನ ಹಾರಾಟ ತರಬೇತಿ ಅಕಾಡೆಮಿ ಕಾರ್ಯಾರಂಭ ಮಾಡಿದರೆ ನಿಲ್ದಾಣದ ರನ್ವೇ, ಟ್ಯಾಕ್ಸಿವೇ, ಏಪ್ರಾನ್ ಇವುಗಳನ್ನು ಕಂಪನಿ ಬಳಸಿಕೊಳ್ಳಲು ಅವಕಾಶ ಇರಲಿದೆ ಎಂದು ಹೇಳಿದ್ದಾರೆ. ಮಂಗಳೂರು ದಸರಾವನ್ನು ಶ್ರದ್ಧಾಪೂರ್ವಕವಾಗಿ ಆಚರಿಸಲು ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಸರಾವನ್ನು ಸಂಸ್ಕೃತಿ ಪಾರಂಪರಿಕ ಹಿನ್ನೆಲೆಯೊಂದಿಗೆ ನಡೆಸಲು ಸಲಹೆ ನೀಡಿದ್ದಾರೆ. ಮಂಗಳೂರಿನ ಗೋಕರ್ಣನಾಥ ಕ್ಷೇತ್ರ, ಮಂಗಳಾದೇವಿ, ಮಾರಿಗುಡಿ, ವೆಂಕಟರಮಣ ದೇಗುಲ ಸೇರಿದಂತೆ ಎಲ್ಲಾ ದೇವಾಲಯಗಳನ್ನು ಕ್ರೋಢೀಕರಿಸಿಕೊಂಡು ದಸರಾ ಆಚರಿಸಲಾಗುತ್ತಿದೆ. ಇದರ ಭಾಗವಾಗಿ ಉಳ್ಳಾಲದಲ್ಲಿ ಪ್ರಥಮ ಬಾರಿಗೆ ಯುವ ದಸರಾ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಉತ್ತರಾಖಂಡ್ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರುವುದನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿ, 100 ಪ್ರಕರಣ ದಾಖಲಿಸಿದರೂ ರಾಹುಲ್ ಗಾಂಧಿ ಕ್ಷಮೆ ಕೇಳಲ್ಲ ಎಂದು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಯಾವ ತಪ್ಪು ಮಾಡದಿದ್ದರೂ ಪ್ರಕರಣ ದಾಖಲಿಸಲಾಗಿದೆ, ಇದರ ವಿರುದ್ಧ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಭಯಪಡದೆ ಆಯೋಗದ ಗಮನಕ್ಕೆ ತರಬೇಕು ಎಂದು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷ ಡಾ ಮೂರ್ತಿ ಎಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ದೂರನ್ನು ಕಾನೂನುಬದ್ಧವಾಗಿ ಪರಿಶೀಲಿಸಲಿ, ಆಗ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಆಯೋಗ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಮತ್ತು ಕೊಟ್ಟೂರು ತಾಲೂಕುಗಳನ್ನು ಬರ ಪೀಡಿತ ತಾಲೂಕುಗಳ ಸೇರ್ಪಡೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ಇದೇ 9ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವ ಸಮಾಜ ಸಂಘಟನೆಯ ರಾಜ್ಯಾಧ್ಯಕ್ಷ ನಂಜಪ್ಪ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಭಾರತ್ಮಾಲಾ ಯೋಜನೆಯಡಿ ನಿರ್ಮಾಣವಾಗುತ್ತಿರುವಂತಹ ಚೆನ್ನೈ ಸೂರತ್ ರಾಷ್ಟೀಯ ಹೆದ್ದಾರಿ ಪ್ಯಾಕೇಜ್ 3ರ ಕಾಮಗಾರಿಯನ್ನು ಸಂಸದ ಜಿ ಕುಮಾರನಾಯಕ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳೆ ಹಾನಿ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿದರೆ ಕಠಿಣ ಕ್ರಮ, ಸಚಿವ ರೇಜ್ವಾನ್ ಅರ್ಷದ್ ಎಚ್ಚರಿಕೆ. ತಾವರೆಕೆರೆ ಗೊಟ್ಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ

0: ವಿಚಾರ ಪರಿಶೀಲಿಸಿದ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರಿನಲ್ಲಿ ಉದ್ಯಾನವನ ಕಬಳಿಕೆ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
5: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51 ಸೆಕೆಂಡುಗಳು.

ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತು ಡಾ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರ್ಬೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿದೆ.

0: ಮೊದಲಿಗೆ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು.
1: ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಆನಂದ್ ಎಂಆರ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಮಳೆ ಕೊರತೆ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತು ಅವರು ಮಾಹಿತಿ ನೀಡ್ತಾರೆ. ಡಾಕ್ಟರ್ ಆನಂದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
2: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ.
1: ಡಾಕ್ಟ್ರೆ, ಇವತ್ತು ನಮ್ಮ ರೈತರು ಮಳೆ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆ ಕೊರತೆ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ಬೇಕು.
2: ಖಂಡಿತವಾಗಿಯೂ. ಆತ್ಮೀಯ ರೈತ ಬಾಂಧವರೇ, 2026 ಮುಂಗಾರು, ಇವತ್ತು ಈ ದಿನ ನಾವು ಮಳೆಯ ಒಂದು ಅಭಾವವನ್ನು ಎದುರಿಸ್ತಾ ಇರೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಜಾಗತಿಕವಾಗಿ ಅಥವಾ ಭೌಗೋಳಿಕವಾಗಿ ಇವತ್ತು ಎಲ್ಲಿನ ಪ್ರಭಾವದ ಒಂದು ಹವಾಮಾನದ ಮೇಲೆ ಬೀರ್ತಾ ಇದೆ. ಸೊ ಇದಕ್ಕೆ ನಮ್ಮ ಹವಾಮಾನ ತಜ್ಞರು ಮತ್ತು ಎಲ್ಲ ವಿಜ್ಞಾನಿಗಳು ಈಗಾಗಲೇ ಇದ್ರ ಬಗ್ಗೆ ನಮಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು, ಈ ವರ್ಷ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಈ ವರ್ಷ ಒಟ್ಟಾರೆ ನಮ್ಮ ಒಂದು ರಾಜ್ಯದಲ್ಲಿ 40% ಮಳೆ ಕೊರತೆ ಆಗಿದೆ ಅಂತ ಈಗಾಗಲೇ ನಮ್ಮ ವರದಿಗಳು ಅಂದಾಜು ಮಾಡಿದ್ದಾವೆ. ಸೊ ಇಂಥ ಒಂದು ಮಳೆ ಕೊರತೆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಕೃಷಿಯನ್ನು ಮುಂದುವರಿಸಬೇಕಾದ್ರೆ ಅಂದರೆ ಬರೋ ಮಳೆಯನ್ನು ನಾವು ಒಂದು ಸಂರಕ್ಷಣೆ ಮಾಡಬೇಕು, ಜೊತೆಗೆ ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಜೊತೆಗೆ ನಮ್ಮ ಒಂದು ರಾಜ್ಯದಲ್ಲಿ ಮಲೆನಾಡು ಮತ್ತು ಕರಾವಳಿ ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಈ ಮಳೆ ಕೊರತೆ ಅಗಾಧವಾಗಿದೆ. ಅದರಿಂದ ಈ ಒಂದು ಬಿತ್ತನೆ ಕಾರ್ಯದಲ್ಲಿ ಸಹ ಬಹಳಷ್ಟು ಹಿನ್ನಡೆ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಿದ್ದಿರತಕ್ಕಂಥ ಮಳೆಯಲ್ಲಿ ಯಾವ ಬೆಳೆಯನ್ನು ಬೆಳಿಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ.
1: ಡಾಕ್ಟರ್ ಆನಂದ್ ಎಂಬವರವರು, ತಾವು ಸುಮಾರು 25 ವರ್ಷಕ್ಕಿಂತ ಹೆಚ್ಚು ತಾವು ತಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರು ಮತ್ತು ಪ್ರಾಧ್ಯಾಪಕರು ಆಗಿ ಅಗಾಧ ಅನುಭವ

0: ಇದೆ. ನಾವು ನಮ್ಮ ರೈತರು ಮತ್ತೆ ಈಗ ಜನರಿಗೆಲ್ಲ ನೀರು ಇಲ್ಲದೆ ಹೋದಾಗ ನಮ್ಗೆ ಅದ್ರ ಮಹತ್ವ ಗೊತ್ತಾಗುತ್ತೆ.
1: ಅಯ್ಯೋ
0: ನಮಗೆ ನೀರು ಇದ್ದಾಗ ಅದ್ರ ಮಹತ್ವ ಗೊತ್ತಾಗಲ್ಲ.
1: ಹೌದು,
0: ಹಂಗಾಗಿ ನಾವು ಕಾಳಜಿನ ನೀರು ಇದ್ದಾಗ ಮಾಡ್ಕೋಬೇಕಾಗತ್ತೆ. ನೀರು ಇಲ್ದೇ ಇದ್ದಾಗ ಕಾಳಜಿ ಮಾಡಕ್ ಆಗತ್ತಾ? ಸಾಧ್ಯ ಇಲ್ಲ.
1: ಖಂಡಿತವಾಗ್ಲೂ.
0: ಹಂಗಾಗಿ ಈ ನೀರಿನ ಸಂರಕ್ಷಣೆ ನಾವು ಹೆಂಗ್ ಮಾಡ್ಕೋಬೇಕು ಡಾಕ್ಟ್ರೆ?
1: ಸರ್, ಸಾಧಾರಣವಾಗಿ ಒಂದು ವರ್ಷಕ್ಕೆ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ 900 ಮಿಲಿಮೀಟರ್ ಮಳೆ ಬರುತ್ತೆ ಅಂತ ನಾವು ಇದುವರೆಗೂ ಸಹ ಅದನ್ನ ಲೆಕ್ಕ ಹಾಕಿ
0: ನಿರೀಕ್ಷೆ ಮಾಡ್ಕೊಂಡಿದ್ವಿ.
1: ಅಂದ್ರೆ ಇದನ್ನ ಯಾವ ರೀತಿಯಪ್ಪ ಲೆಕ್ಕ ಹಾಕೋದಂದ್ರೆ, 1 ಎಕರೆಯಲ್ಲಿ 900 ಮಿಲಿಮೀಟರ್ ಮಳೆ ಬಂದರೆ ಎಷ್ಟು ಲೀಟರ್ ನೀರು ಬರುತ್ತೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಅಥವಾ ಹೇಳಬೇಕಂದ್ರೆ, 1 ಎಕರೆಯಲ್ಲಿ 36 ಲಕ್ಷ ಲೀಟರ್ನಷ್ಟು ನೀರು ಬೀಳುತ್ತೆ. ಅಂದರೆ 1 ಎಕರೆಯಲ್ಲಿ 900 ಮಿಲಿಮೀಟರ್ ಮಳೆ ಬಿದ್ದರೆ 36 ಲಕ್ಷ ಲೀಟರ್ ನೀರು ಆ ಭೂಮಿಯಲ್ಲಿ ಬೀಳುತ್ತೆ, 1 ಎಕರೆಯಲ್ಲಿ ನಾನು ಹೇಳೋದು. ಅಂದರೆ 1 ಹೆಕ್ಟೇರ್ ಅಥವಾ 2.5 ಎಕರೆ ಪ್ರದೇಶದಲ್ಲಿ ಇದು 1 ಲಕ್ಷ ಲೀಟರ್ ನೀರು ಬರುತ್ತೆ ಅಂತ ಹೇಳೋದು. 1 mmಗೆ ಅಂದರೆ 1 ಸೆಂಟಿಮೀಟರ್ಗೆ 1 ಹೆಕ್ಟೇರ್ನಲ್ಲಿ ಮಳೆ ಬಂದರೆ 1 ಲಕ್ಷ ಲೀಟರ್ ನೀರು ಅಲ್ಲಿ ಬರುತ್ತೆ. ಸೊ ಹಂಗಾಗಿ 900 ಮಿಲಿಮೀಟರ್ ಅಂದರೆ 90 ಸೆಂಟಿಮೀಟರ್ ಆಗುತ್ತೆ. 90 ಸೆಂಟಿಮೀಟರ್ ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ ಹೆಚ್ಚು ಕಡಿಮೆ 36 ಲಕ್ಷ ಲೀಟರ್ ನೀರು ಬರುತ್ತೆ. ಈ 36 ಲಕ್ಷ ಲೀಟರ್ ನೀರಿನಲ್ಲಿ ಭೂಮಿಗೆ ಇಂಗುವಂಥ ಒಂದು ಶೇಕಡ ಎಷ್ಟಿದೆಯಪ್ಪ ಅಂದರೆ, ಕೇವಲ ಅದು 10-12% ಮಾತ್ರ ಭೂಮಿ ಒಳಗಡೆ ಹೋಗುತ್ತೆ. ಅದು ಕ್ರಮೇಣವಾಗಿ ಒಂದೇ ದಿವಸ ಮಳೆ ಜಾಸ್ತಿ ಬಿದ್ದರೆ ಹೋಗೋದೇ ಇಲ್ಲ, ಕೊಚ್ಕೊಂಡು ಹೋಗುತ್ತೆ. ಅದೇ 1 ಅದ 2 ಅದ ಅಂತ ಮಳೆ ಕರೀತಾರೆ ರೈತ ಬಾಂಧವರು. 1 ಅದ ಅಂದರೆ 10 mm ಅಂದರೆ 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ 1 ಲಕ್ಷ ಲೀಟರ್ ನೀರು. ಸೊ ಅಷ್ಟು ಬಿದ್ದಾಗ ಭೂಮಿಗೆ ಎಳೆದುಕೊಳ್ಳೋ ಶಕ್ತಿ ಇರುತ್ತೆ. ಆದರೆ 2 ಅದ 3 ಅದ ಬಿದ್ದಾಗ ಅದು ಭೂಮಿಗೆ ಎಳೆದುಕೊಳ್ಳೋ ಶಕ್ತಿ ಇರೋದಿಲ್ಲ, ಅಂದರೆ ಇಂಗಿಸುವ ಶಕ್ತಿ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಮಳೆ ಇವತ್ತು ಬರ್ಬೋದು, ಆದರೆ ಮುಂದೆ 1 ವಾರ 10 ದಿವಸ ಅಥವಾ 20 ದಿವಸ ಬರಲಿಲ್ಲ ಅಂದರೆ ಆವಾಗ ಮತ್ತೆ ಬೆಳೆ ಒಣಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಭೂಮಿಯನ್ನು ಯಾವ ರೀತಿ ತಯಾರು ಮಾಡಬೇಕು, ಈಗ 2 ಅದ 3 ಅದ ಮಳೆ ಬಿದ್ದಾಗ 1 ಹನಿ ನೀರಿಗೂ ನಮ್ಮ ಒಂದು ಹೊಲದಿಂದ ಅಥವಾ ತೋಟದಿಂದ ಹೊರಗಡೆ ಹೋಗದೇ ಇರೋ ಹಾಗೆ ನಾವು ನೀರನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿಯನ್ನು ಆ ಭೂಮಿಗೆ ಕಲ್ಪಿಸಿದ್ರೆ ಖಂಡಿತವಾಗಲೂ ಸಹ ಅದು ಮಳೆ ನೀರಿನ ಒಂದು ಕೊಯ್ಲಾಗುತ್ತೆ, ಮಳೆ ನೀರಿನ ಸಂರಕ್ಷಣೆ ಆಗುತ್ತೆ, ಮತ್ತು ದೀರ್ಘಾವಧಿಯಲ್ಲಿ ಆ ಒಂದು ನೀರು ಭೂಮಿಯಲ್ಲೇ ಇಂಗೋದ್ರಿಂದ ಅದು ನಮ್ಮ ಒಂದು ಬೆಳೆಗಳನ್ನು ಕಾಪಾಡೋದಕ್ಕೆ ಅನುಕೂಲವಾಗುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ 60% ಕೃಷಿ ಭೂಮಿ ಮಳೆಯಾಶ್ರಿತದಲ್ಲಿದೆ. ಈ 60% ಕೃಷಿ ಭೂಮಿಯಲ್ಲಿ ನೀವು ಬೆಳೆಯನ್ನು ತಗೋಬೇಕಂದ್ರೆ ಮಳೆ ಕಾಲಕಾಲಕ್ಕೆ ನಿಯಮಿತವಾಗಿ ಬಂದರೆ ಮಾತ್ರ ಸಾಧ್ಯ. ಒಂದೇ ಸರಿ ಬಂದ್ಬಿಡುತ್ತೆ ಮಳೆ ಅಥವಾ ಮಳೆನೇ ಬರೋದಿಲ್ಲ, ಈ ಎರಡೂ ಸಹ ನಾವು ಅತಿವೃಷ್ಟಿ ಅನಾವೃಷ್ಟಿ ಅಂತ ಕೃಷಿಯಲ್ಲಿ ಕರಿತೀವಿ. ಸೊ ಅತಿವೃಷ್ಟಿ ಆದಾಗಲೂ ಸಹ ನಮ್ಮ ಒಂದು ಬೆಳೆ ಹಾಳಾಗುತ್ತೆ, ಅನಾವೃಷ್ಟಿ ಆದಾಗಲೂ ಸಹ ನಮ್ಮ ಬೆಳೆ ಹಾಳಾಗುತ್ತೆ. ಅತಿವೃಷ್ಟಿಯಲ್ಲಿ ನಾವು ನೀರನ್ನು ಹೆಚ್ಚಾಗಿ ಹಿಡಿದಿಟ್ಕೊಂಡು ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಉಪಯೋಗಿಸ್ಬೋದು. ಆದರೆ ಅನಾವೃಷ್ಟಿ ಮಳೆನೇ ಬರಲಿಲ್ಲ ಅಂದಾಗ ಈ ಒಂದು ದೊಡ್ಡ ಸವಾಲನ್ನು ಎದುರಿಸೋದಕ್ಕೆ ನಾವೆಲ್ಲರೂ ಸಿದ್ಧರಿರಬೇಕು. ಅದಕ್ಕೆ ನಾವು ನಮ್ಮ ಭೂಮಿಗಳನ್ನು ಮತ್ತು ನಾವು ಮಾಡೋ ಕೃಷಿ ಪದ್ಧತಿಗಳನ್ನು ಸಮರ್ಥವಾಗಿ ಮಾಡಿದ್ರೆ ಈ ಒಂದು ಮಳೆ ನೀರಿನ ಒಂದು ಉಪಯೋಗವನ್ನು ನಾವು ನಮ್ಮ ಹೊಲದಲ್ಲಿ ಮಾಡ್ಕೋಬಹುದು.
0: ಹೌದು ಡಾಕ್ಟ್ರೆ, ಈಗ ನಾವು ಹೇಳ್ದಂಗೆ ಇದು ಮಳೆ ಕೊರತೆ ಮಳೆ ಅಭಾವ ಇದೇನು ಹೊಸದಲ್ಲ.
1: ಹೌದು, ಹಿಂದಿನಿಂದಾನು
0: ಇದು ಬರ್ತಾನೆ ಇದೆ. ಯಾವಾಗಲೂ ಮಳೆ ಕೊರತೆ ಉಂಟಾಗಿದೆ, ಮಳೆ ಮತ್ತೆ ಜಾಸ್ತಿನೂ ಬಿದ್ದಿದೆ. ಹಾಗಾಗಿ ನಾವು ಅದಕ್ಕೆ ಹೊಂದ್ಕೊಳ್ಳೋ ಒಂದು ಪರಿಸ್ಥಿತಿನೇ ನಾವು ತಂದ್ಕೊಂಡಿಲ್ಲ. ಹೌದಲ್ಲ, ಹೊಂದ್ಕೊಳ್ಳೋದಂದ್ರೆ ಈಗ ಅಭಾವ ಬಂದರೂ ನಮ್ಮ ಆದ್ರೆ ನಮ್ಮ ಮಾಡಿದ್ದಾರೆ, ನಮ್ಮ ಹಿರಿಯವರು ಕೆರೆ ಕಟ್ಟೆ ಕಟ್ಟಿದ್ದಾರೆ.
1: ಹೌದು,
0: ದೊಡ್ಡ ದೊಡ್ಡ ಇದು ನೀರಿನ ಒಂದು ಏನು ಸಂಗ್ರಹಣಾ ತಾಣಗಳನ್ನು ಮಾಡಿದ್ದಾರೆ, ಅದೆಲ್ಲ ತೋರಿಸಿದ್ದಾರೆ. ಆದ್ರೆ ನಾವು ಇವತ್ತು ಆ ಒಂದು ಸಂಸ್ಕರಣ ಇದಕ್ಕೆ ನಾವು ಕೈ ಹಾಕ್ತಾ ಇಲ್ಲ, ನಾವು ಅದನ್ನ ನಿರ್ಲಕ್ಷಣ ಮಾಡಿದ್ದೇವೆ. ನಮ್ಮ ಕೆರೆ ಕಟ್ಟೆಗಳು ಇವತ್ತು ತುಂಬಿಲ್ಲ, ಹಾಗಾಗಿ ನಾವು ಅದು ನಮ್ಮ ಹಿರಿಯವರು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಈ ಒಂದು ನೀರಿನ ಕೊರತೆ ಎದುರಿಸಿದ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆಗೆ ಈ ಯಾವ್ಯಾವ ಉಪಯೋಗಗಳು ಉಂಟಾಗ್ತವೆ, ಯಾವ್ಯಾವ ಉಪಯೋಗಗಳು ನಮ್ಮ ಎದುರಿಗಿದ್ದಾವೆ ಅವನ್ನು ಹೇಳಿ ಡಾಕ್ಟ್ರೆ.
1: ಸೊ ಖಂಡಿತವಾಗ್ಲೂ ಈಗ ನಾವು ಮಳೆ ನೀರು ಬಂದ ತಕ್ಷಣ ನಾವು ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಬಹಳ ತುರ್ತಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಅದು ಮಳೆ ಕಡಿಮೆ ಇರಲಿ ಅಥವಾ ಜಾಸ್ತಿ ಇರಲಿ, ಜಾಸ್ತಿ ಇರೋವಾಗ್ಲೂ ಸಹ ನೀವು
0: ತುರ್ತಾಗಿ ನಾವು ಹೊಸದಾಗಿ ಏನು ಮಾಡಬೇಕಾಗಿಲ್ಲ,
1: ಮಾಡಬೇಕಾಗಿಲ್ಲ.
0: ಹಿರಿಯವರು ಮಾಡಿಟ್ಟಿದ್ದ ಒಂದು ಏನು ಏನು ಬೇರೆ ಬೇರೆ ಸ್ಥಳಗಳಿದಾವಲ್ಲ, ಅವನ್ನು ನಾವು ಸ್ವಚ್ಛ ಇಟ್ಕೋಬೇಕು.
1: ಉದಾಹರಣೆಗೆ ಈಗ ಪ್ರತಿ

0: ಒಂದು ಊರಲ್ಲೂ ಕೆರೆ ಅಂತಿರುತ್ತೆ. ಸೊ ಆ ಕೆರೆಗೆ ಬಿದ್ದಂತಹ ಮಳೆ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಸರಾಗವಾಗಿ ಶೇಖರಣೆ ಆಗೋ ರೀತಿಯಲ್ಲಿ ನಾವು ಕಾಲುವೆಗಳನ್ನು ರೆಡಿ ಮಾಡ್ಕೋಬೇಕು. ಅದೇ ರೀತಿ ಕಸ ಮತ್ತು ಹೂಳು ಇಲ್ಲದಂಗೆ ಕೆರೆಗಳನ್ನು ರೆಡಿ ಮಾಡ್ಕೋಬೇಕು. ಇವೆಲ್ಲವನ್ನು ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಕೆರೆಗಳ ಒಂದು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಇದನ್ನು ನಾವು ಮಾಡಿದ್ರೆ ಖಂಡಿತವಾಗಲೂ ಸಹ ಬರೋ ಕಡಿಮೆ ಮಳೆಯಲ್ಲೇ ನಾವು ಹೆಚ್ಚು ದಿನ ನೀರನ್ನು ಶೇಖರಣೆ ಮಾಡ್ಕೋಬೋದು. ಸೊ ನೀರನ್ನು ಶೇಖರಣೆ ಮಾಡೋದ್ರಿಂದ ನಾವು ಮಳೆ ಇಲ್ಲದ ಒಂದು ಟೈಮಲ್ಲಿ ಆ ನೀರನ್ನು ನಮ್ಮ ಒಂದು ಹೊಲ ಅಥವಾ ಗದ್ದೆಗಳಿಗೆ ಹಾಯಿಸ್ಬೋದು. ಆ ಮೂಲಕ ನಾವು ಬೆಳೆ ಒಣಗೋದನ್ನು ತಪ್ಪಿಸ್ಬೋದು. ಜೊತೆಗೆ ಈಗ ಅಂತರ್ಜಲವನ್ನು ಹೆಚ್ಚಿಸೋದು ಬಹಳ ಮುಖ್ಯ ಇವತ್ತು. ಸೊ ಅಂತರ್ಜಲವನ್ನು ಹೆಚ್ಚಲಿಲ್ಲ ಅಂದರೆ ನೀವು ಮಳೆ ಬರದೇ ಇರೋ ಸಂದರ್ಭದಲ್ಲಿ ನಿಮಗೆ ಖಂಡಿತವಾಗಲೂ ಸಹ ನಮಗೆ ನೀರು ಸಿಗೋದಿಲ್ಲ. ಸೊ ನೀವು ಅಂತರ್ಜಲ ಹೆಚ್ಚಿದ್ರೆ ಬೋರ್ವೆಲ್ ನೀರಲ್ಲಿ ಸದಾ ನಮಗೆ ಸಿಗುತ್ತೆ. ಸೊ ಇದು ಒಂದು ಅನುಕೂಲ. ಮತ್ತು ನಾವು ನೀರನ್ನು ಸಂರಕ್ಷಣೆ ಮಾಡೋದ್ರಿಂದ ಬರೀ ಮಳೆ ನೀರಾದರೆ ಒಂದು 10 ದಿವಸ 15 ದಿವಸ ನಾವು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೋದು, ರಕ್ಷಿಸ್ಕೋಬೋದು. ಅದೇ ನಮ್ಮ ಕೆರೆಯಲ್ಲಿ ಅಥವಾ ಬೋರ್ವೆಲ್ಗಳಲ್ಲಿ ನೀರು ಸತತವಾಗಿ ಬರೋ ಆಗಿದ್ದರೆ ನಾವು ಮಳೆ ಬರಲಿಲ್ಲ ಅಂದರೂ ಸಹ ನಾವು ಈ ಒಂದು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಜೊತೆಗೆ ದನಕರುಗಳು ಮತ್ತು ಜಾನುವಾರುಗಳು ಇವುಗಳನ್ನು ಸಹ ನಮ್ಮ ಕೃಷಿಯ ಭಾಗವಾಗಿದ್ದು ಅವುಗಳನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು ಅಥವಾ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನೀರು ಬೇಕೇ ಬೇಕು. ಮತ್ತು ಬಹಳ ದಿನಗಳವರೆಗೂ ನೀರು ಬರಲಿಲ್ಲ ಅಂದ್ಕೊಳ್ಳಿ, ಆವಾಗ ಒಂದು ರಕ್ಷಣೆಗೋಸ್ಕರ ನಾವು ರಕ್ಷಣಾತ್ಮಕ ನೀರಾವರಿ ಅಂತ ಕರಿತೀವಿ, ಅದನ್ನು ನಾವು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಹೂಳಿನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಇವತ್ತು ನಾವು ನಮ್ಮ ಒಂದು ರೈತರು ಮುಂದಾಗಬೇಕು. ಆ ಮುಖಾಂತರ ಅವರು ಕೆರೆಯ ನೀರಿನ ಶೇಖರಣಾ ಸಾಮರ್ಥ್ಯವನ್ನು ಹೆಚ್ಚಿಸ್ಬೋದು. ಆ ಮೂಲಕ ನಾವು ನಮಗೆ ಕೃಷಿಗೆ ಬಳಸೋ ನೀರನ್ನು ಹೆಚ್ಚು ಶೇಖರಣೆ ಮಾಡ್ಕೋಬೋದು ಮತ್ತು ದೀರ್ಘವಾಗಿ ಬಳಸ್ಕೋಬೋದು.
1: ಈಗ ಬರ ಬಂದಿದೆ, ಮಳೆ ನೀರು ಕೊರತೆ ಉಂಟಾಗಿದೆ, ನೀರಿನ ಕೊರತೆ ಉಂಟಾಗಿದೆ, ಈ ಎಲ್ಲ ವಿಚಾರಗಳು ನಮಗೆ ಎದುರಿಗೆ ಬರ್ತವೆ ಮತ್ತು ನಾವು ಅದಕ್ಕೆ ಆತಂಕ ಪಡ್ತೇವೆ. ಹಾಗಾಗಿ ಡಾಕ್ಟ್ರೇ, ಈಗ ನೀರು ನಮಗೆ ಸಿಕ್ಕಿದಾಗ ನಾವು ಭೂಮಿ ಸಿದ್ಧತೆಯನ್ನು ಯಾವ ಥರ ತಯಾರಿ ಮಾಡ್ಕೋಬೇಕು ಮತ್ತು ಯಾವ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ?
0: ಇದು ಕೃಷಿ ಪ್ರದೇಶಗಳಲ್ಲಿ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಅದರದೇ ಆದ ವೈಜ್ಞಾನಿಕ ಕ್ರಮಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿದೆ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಇವತ್ತು ನಮ್ಮ ಒಂದು ಹೊಲಗಳಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಉದಾಹರಣೆಗೆ ಭೂಮಿಯನ್ನು ಸಿದ್ಧತೆ, ಈಗ 1 ಎಕರೆ ಅಥವಾ 2 ಎಕರೆ 5 ಎಕರೆ ಜಮೀನು ಇರುತ್ತೆ ಒಬ್ಬ ರೈತನಿಗೆ, ಅದನ್ನು ಸಿದ್ಧತೆ ಮಾಡುವಾಗ ಅದಕ್ಕೆ ಯಾವುದೋ ಒಂದು ದಿಕ್ಕಿನಲ್ಲಿ ಅದಕ್ಕೆ ಇಳಿಜಾರಿರುತ್ತೆ. ಸೊ ನಾವು ಉಳುಮೆ ಮಾಡುವಾಗ ಇಳಿಜಾರು ಮುಖಾಂತರ ಮಾಡಬಾರ್ದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ಕೋಬೇಕು. ಸೊ ಆವಾಗ ಏನಾಗುತ್ತೆ, ಮಳೆ ಎಷ್ಟೇ ಬಂದರೂ ಸಹ ಅದು ಕಾಲುವೆಗಳಾಗಿ, ಆ ಉಳುಮೆ ಮಾಡುವಾಗ ಕಾಲುವೆಗಳಾಗುತ್ತೆ, ಅದನ್ನು ತಡೆಯೋ ಶಕ್ತಿ ಬರುತ್ತೆ. ಸೊ ಹಂಗಾಗ್ಬಿಟ್ಟು ಆ ಒಂದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ನಾವು ಗೆನಿಮೆಗಳನ್ನು ಹಾಕೋದು, ಇದನ್ನು ಮಾಡೋದರಿಂದ ನಮಗೆ ಖಂಡಿತವಾಗಲೂ ಸಹ ಮಳೆ ನೀರಿನ ಸಂರಕ್ಷಣೆ ಆಗುತ್ತೆ. ಇದು ಒಂದು ಭೂಮಿಯನ್ನು ಸಿದ್ಧತೆ ಮಾಡುವಾಗ. ಇನ್ನು ಬೆಳೆಗಳನ್ನು ಇಡುವಾಗಲೂ ಅಷ್ಟೇ, ಹೆಚ್ಚಿನ ರೈತರು ಏನು ಮಾಡ್ತಾರೆ, ಇವತ್ತು ಮಳೆ ಬಂದರೆ ಟ್ರ್ಯಾಕ್ಟರ್ ತರ್ತಾರೆ, ಉಳುಮೆ ಮಾಡ್ತಾರೆ, ಬೀಜವನ್ನು ಚೆಲ್ಬಿಡ್ತಾರೆ. ಸೊ ಇದು ಮಾಡಬಾರ್ದು. ಸೊ ಆದಷ್ಟು ನಾವು ಇಳಿಜಾರಿಗೆ ಅಡ್ಡಲಾಗಿ ಸಾಲುಗಳನ್ನು ಮಾಡಿಕೊಂಡು ಬೀಜವನ್ನು ಸಾಲ ಬಿತ್ತನೆಯಲ್ಲಿ ಮಾಡಬೇಕು. ಆವಾಗ ಏನಾಗುತ್ತೆ, ನಿಮಗೆ ಮಳೆ ಹೆಚ್ಚಾದರೆ ಅಥವಾ 3-4 ಮಳೆ ಆದರೆ ಆ ಒಂದು ಕೊಚ್ಚೆಣಿಕೆಯನ್ನು ನಾವು ತಡೆಗಟ್ಕೋಬೋದು.
1: ಈಗ ಜಾಸ್ತಿ ಮಳೆ ಬಂತಪ್ಪ, ನೀರು ತುಂಬ ಬಂತು, ಅದು ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ, ಆದರೂ ಕೂಡ ನಮಗೆ ಈ ವರ್ಷ ಮಳೆ ಬಂದಿದೆ, ಇನ್ನೊಂದು 4 ವರ್ಷಕ್ಕೆ ಅದು ಬರ ಬಂದೇ ಬರುತ್ತೆ, ಇದು ಹೊಸದಲ್ಲ ಅದು.
0: ಹೌದು,
1: ಹಾಗಾಗಿ ಈ ವರ್ಷದ ಈಗ ಮಳೆನ ಇನ್ನೊಂದು 1-3 ವರ್ಷ ಮುಂದೆ ಕಾದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೇನು?
0: ಖಂಡಿತವಾಗ್ಲೂ ಇದೆ. ಈಗ ನಾನು ಈಗಾಗಲೇ ಹೇಳಿದಾಗೆ ನಾವು ಬೋರ್ವೆಲ್ಗಳು ಮತ್ತು ನಮ್ಮ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಕಠಿಣವಾದ ಕ್ರಮಗಳನ್ನು ನಮ್ಮ ಹೊಲದಲ್ಲಿ ತಗೋಬೇಕು. ಅಂದರೆ ನಾವು ತಗೊಂಡ್ರೆ ಅದು ಬೇರೆಯವ್ರಿಗೂ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಹೇಳೋದಂದರೆ, ಸಾಮೂಹಿಕವಾಗಿ ಆ ಒಂದು ಹಳ್ಳಿಯ ಆ ಒಂದು ಭಾಗದ ರೈತರು ಸಾಮೂಹಿಕವಾಗಿ ಈ ಒಂದು ನೀರು ಸಂರಕ್ಷಣಾ ಕ್ರಮಗಳನ್ನು ತಗೋಬೇಕು. ಇದು ಇಡೀ ಗ್ರಾಮಕ್ಕೆ ಅನುಕೂಲ ಆಗುತ್ತೆ.
1: ಅಂದರೆ ಇದು ಒಂದು ದೊಡ್ಡ ಆಂದೋಲನವಾಗಿ
0: ಪರಿವರ್ತನೆ ಆಗಬೇಕು.
1: ಜನರಲ್ಲಿ ಒಂದು ಖುಷಿ ವಾತಾವರಣ ನಿರ್ಮಾಣ
0: ಆಗುತ್ತೆ. ಈಗ ಏನಾಗಿದೆ ಅಂದರೆ ಎಲ್ಲವೂ ನಾವು ಸರ್ಕಾರಗಳ ಮೇಲೇ ಅವಲಂಬನೆ ಆಗಿದೆ, ಇದು ತಪ್ಪು.
1: ಅದೇ
0: ನಮ್ಮ ಒಂದು ಸರ್ಕಾರ ಎಷ್ಟು ಅಂತ ಮಾಡೋದಕ್ಕಾಗುತ್ತೆ, ಮತ್ತು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಕೆಲಸಗಳಾಗಬೇಕಂದ್ರೆ ರೈತರ ಸಹಭಾಗಿತ್ವ ಅಥವಾ ಊರಿನ ಜನರ ಸಹಭಾಗಿತ್ವ ಬಹಳ ಮುಖ್ಯ.
1: ನಾವು ಈಗ ಏನಾದರೂ ಕೊರತೆ ಆದ ತಕ್ಷಣ ನಾವು ಸರ್ಕಾರನ ಅಧಿಕಾರಿಗಳನ್ನ ನಾವು ದೂಷಣೆ ಮಾಡೋದು
0: ಇದಲ್ಲ.
1: ಸೊ ಅಧಿಕಾರಿ ವರ್ಗ ಮತ್ತೆ ರಾಜಕೀಯ ಧೋರಣೆ ಎಷ್ಟು ಜನ ಇರ್ತಾರ ಅವರು?
0: ಈಗ ಉದ್ಯೋಗ ಖಾತ್ರಿ ಯೋಜನೆ ಇದೆ, ಆ ಯೋಜನೆ ಏನ್ ಹೇಳುತ್ತಪ್ಪ ಅಂದ್ರೆ ನಿಮ್ಮ ಹೊಲದಲ್ಲೇ ನೀವು ಕೆಲಸ ಮಾಡ್ಕೊಳ್ಳಿ.

0: ನಾವು ಅದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಡೈಲಿ ಬೇಸಿಸ್ ಅಲ್ಲಿ.
1: ಮತ್ತೆ
0: ಇದು ಇದೆಯಲ್ಲ, ಈಗ ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡ್ಕೊಂಡು ನಮಗೆ ಸರ್ಕಾರ ದುಡ್ಡು ಕೊಟ್ರೆ ಯಾಕೆ ಮಾಡ್ಕೋಬಾರದು? ಇವತ್ತು
1: ಅದೇ
0: ಗೆನಿಮೆಗಳು ಹಾಕೊಡೋದು ಇರ್ಬೋದು, ಅಲ್ಲಲ್ಲಿ ಸಣ್ಣದಾಗಿ ಕಾಲುವೆಗಳು ತಕೊಳ್ಳೋದು ಇರ್ಬೋದು, ಮತ್ತೆ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಈ ಒಂದು ನಾಲಾ ಬದುಗಳನ್ನು ನಿರ್ಮಾಣ ಮಾಡೋದಿರೋದು, ಸಣ್ಣದಾಗಿ ಒಂದು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಒಂದು ಕೃಷಿ ಹೊಂಡಗಳು ನಮ್ಮ ಹೊಲಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಯ್ಲು ಮಾಡ್ಕೊಳ್ಳೋದಕ್ಕೆ ಕೃಷಿ ಹೊಂಡಗಳನ್ನು ಮಾಡ್ಕೋದಿರ್ಬೋದು, ಇವೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆದರೆ ನಮಗೆ ಆ ಒಂದು ಮನಸ್ಥಿತಿ ಬೇಕು. ರೈತ ಬಾಂಧವರು ಇದರ ಬಗ್ಗೆ ಎಲ್ಲರೂ ಸಹ ಎಚ್ಚೆತ್ತುಕೊಂಡು ಇದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಹೊಲಕ್ಕಾಗಿ ನೀವು ಕೆಲಸ ಮಾಡಿ, ಎಲ್ಲ ರೈತರು ನಿಮ್ಮ ನಿಮ್ಮ ಹೊಲಕ್ಕೆ ನೀವು ಕೆಲಸ ಮಾಡಿಕೊಂಡ್ರೆ ಅದು ಇಡೀ ಹಳ್ಳಿಗೆ ಒಂದು ಆಶಾದಾಯಕ ಬೆಳವಣಿಗೆ ಆಗುತ್ತೆ, ಲಾಭ ತರುತ್ತೆ ಇಡೀ ಹಳ್ಳಿಗೆ, ನೀರಿನ ಸಮಸ್ಯೆಯನ್ನು ನಾವು ತಪ್ಪಿಸ್ಬೋದು ಆ ಒಂದು ಹಳ್ಳಿಗೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆದರೆ ಈಗ ಮಳೆನೇ ಬರ್ತಾ ಇಲ್ಲ. ಇದುವರೆಗೂ ನಮ್ಮ ದಾಖಲಾಗಿರೋ ಮಳೆ ಎಲ್ಲ ಎಷ್ಟಪ್ಪ ಅಂದರೆ ಒಂದು 220 ಮಿಲಿಮೀಟರ್ ಅಷ್ಟೇ ಆಗಿದೆ. ಸಾಧಾರಣವಾಗಿ ಜುಲೈ ಕೊನೆ ಅಷ್ಟೊತ್ತಿಗೆ ನಮಗೆ ಒಂದು 400-450 ಮಿಲಿಮೀಟರ್ ಮಳೆ ಬರ್ತಾ ಇತ್ತು. ಆದರೆ ಈಗ 50%ಕ್ಕಿಂತ ಕಡಿಮೆ, ನಾನು ಈಗಾಗಲೇ ಹೇಳಿದೆ 40%ರಷ್ಟು ಕಡಿಮೆ ಆಗಿದೆ ಅಂತ. ಸೊ ಈ ವರ್ಷ ಕಡಿಮೆ ಆಗಿರೋದ್ರಿಂದ ನಾವು ಈಗ ಈ ಮುಂದೆ ಇರೋ ಪರಿಹಾರ ನಾವು ಕೃಷಿಯನ್ನು ಬಿಡೋದಕ್ಕಾಗೋದಿಲ್ಲ. ಈ ಒಂದು ಮುಂಗಾರು ಹಂಗಾಮಿನಲ್ಲಿ ನಾವು ಯಾವುದಾದ್ರೂ ಒಂದು ಬೆಳೆಯನ್ನು ತಗೋಬೇಕಂದ್ರೆ ನಾವು ಕಡಿಮೆ ಅವಧಿಯ ಬೆಳೆಗಳನ್ನು, ಕಡಿಮೆ ಅವಧಿಯ ತಳಿಗಳನ್ನು ಈಗ ನಾವು ಆಯ್ಕೆ ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿದೆ.
1: ಯಾಕಂದ್ರೆ ಈಗ 100 ಲಾಸ್ ಆಗಕ್ಕಿಂತ
0: ಹೌದು
1: 100ಕ್ಕೊಂದು 60 ಲಾಸ್ ಆಯ್ತಪ್ಪ, ಇನ್ನು
0: 40-50% ಸೊ ಅದಕ್ಕೋಸ್ಕರವಾಗಿ ನಾವು ಈ ಸಂದರ್ಭದಲ್ಲಿ ಏನು ಹೇಳೋದಂದ್ರೆ ರಾಗಿಯಲ್ಲೂ ಸಹ ಕಡಿಮೆ ಇಳುವರಿ ತಳಿಗಳಿದ್ದಾವೆ, ದ್ವಿದಳ ಧಾನ್ಯಗಳಲ್ಲಿ ಕಡಿಮೆ ಇರುವ ತಳಿಗಳಿದ್ದಾವೆ, ಮತ್ತೆ ಸಿರಿಧಾನ್ಯಗಳಲ್ಲಿ ಕಡಿಮೆ ಅವಧಿಯ ತಳಿಗಳಿದ್ದಾವೆ. ಇದನ್ನೆಲ್ಲರೂ ರೈತರು ಬಳಸ್ಕೊಂಡು ಈಗ ಮುಂದೆ ಏನು ಮಳೆ ಬರುತ್ತೆ, ಯಾಕಂದ್ರೆ ಈಗಾಗಲೇ 2 ತಿಂಗಳು ನಮ್ಮ ಒಂದು ಕೃಷಿಯ ಹಂಗಾಮು ಕಳೆದಿರೋದ್ರಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಈ 3 ತಿಂಗಳಿಗೆ ಬರಬಹುದಾದಂಥ ಬೆಳೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಹಾಕ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಕೆಲವು ಬೆಳೆಗಳನ್ನು ಹೆಸರಿಸೋದಾದರೆ ಈಗ ರಾಗಿಯಲ್ಲಿ ಕಡಿಮೆ ಅವಧಿ ತಳಿಗಳು 100 ದಿನಗಳಲ್ಲಿ ಬರುವಂಥ ತಳಿಗಳು ಯಾವಿದ್ದಾವೆಂದರೆ ಒಂದು ML 322 ಅನ್ನೋ ಒಂದು ತಳಿ ಇದೆ, ಅಥವಾ GPU 45, GPU 48, 66 ಈ ತಳಿಗಳಿದೆ, ಮತ್ತು KMR 204 ಅನ್ನೋ ಒಂದು ತಳಿ ಇದೆ. ಈ ಎಲ್ಲ ತಳಿಗಳು ಸಹ ನಿಮಗೆ 3 ತಿಂಗಳಲ್ಲಿ ಕಟಾವಿಗೆ ಬರುತ್ತೆ. ಸೊ ಅದನ್ನು ಬಳಸ್ಕೋಬೇಕು. ಅದೇ ರೀತಿ ಸಿರಿಧಾನ್ಯಗಳು, ಸಾಧಾರಣವಾಗಿ ಎಲ್ಲ ಸಿರಿಧಾನ್ಯಗಳು 3 ತಿಂಗಳೊಳಗಡೆ ನಾವು ಬೆಳೆಯನ್ನು ತಗೋಬೋದು. ಸಾಮೆ ಇರ್ಬೋದು, ನವಣೆ, ಆರ್ಕ, ಬರುಗು, ಊದಲು, ಸಜ್ಜೆ, ಕೊರಲೆ, ಇವೆಲ್ಲ ಸಿರಿಧಾನ್ಯಗಳು ಸಹ 3 ತಿಂಗಳೊಳಗಡೆ ಬರುತ್ತೆ. ಇವನ್ನ ಯಾಕೆ ಬೆರಿಬೇಕಂದ್ರೆ ಸಿ ನಾವು ಬೇರೆ ಬೆಳೆಗಳನ್ನು ಬೆಳೆದಾಗ ನಮಗೆ ಮೇವಿನ ಸಮಸ್ಯೆ ಎದುರಾಗುತ್ತೆ, ಆದರೆ ಈ ಧಾನ್ಯಗಳನ್ನು ಬೆಳೆದಾಗ ನಮಗೆ ಸ್ವಲ್ಪ ಮಟ್ಟಿಗೆ ಕಾಳು ಮನೆ ಸೇರುತ್ತೆ, ಮತ್ತೆ ನಮ್ಮ ದನಕರುಗಳಿಗೆ ಬೇಕಾದಂಥ ಮೇವು ಸಹ ಸಿಗುತ್ತೆ. ಸೊ ಮೇವಿಗೋಸ್ಕರ ಆದರೂ ನಾವು ಇವತ್ತು ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಇದು ಬಹಳ ಮುಖ್ಯ.
1: ಅದೇ ಡಾಕ್ಟ್ರ, ಈಗ ಮಳೆ ಬಂದಿಲ್ಲ, ನಮ್ಮ ಹೊಲದಲ್ಲಿ ಒಣಗಿದೆ ಅಂತ ಹೇಳಿ ಪ್ರಯತ್ನನೇ ಮಾಡದಿದ್ರೆ ಹೇಗೆ?
0: ಮಾಡಲೇಬೇಕು.
1: ಅದು ನಿಮ್ ಕಾಯಕ, ನಿಮ್ ಹಿಂದಿದ್ದಾನು ಮಾಡ್ತಾನೆ ಬಂದಾರೆ ನಿಮ್ ಹೊಲದಲ್ಲಿ ನಿಮ್ ಹಿರಿಯರು, ನೀವು ಈಗ ಮಾಡ್ಲೇಬೇಕು. ಮಳೆ ಬಂದಿದೆ ಬಂದಿಲ್ಲ, ನೀರ್ ಕೊರತೆ ಉಂಟಾಗಿದೆ ಸಹಜ, ಆದ್ರೆ ಆಶಾವಾದ ಇರಬೇಕು. ಮಳೆ ಬಂದೇ ಬರುತ್ತೆ,
0: ಮತ್ತೆ ಕೆಲವೊಂದಿನ
1: ತಡ ಆಗ್ಬಹುದು.
0: ಕೆಲವೊಂದು ಬೆಳೆಗಳೇನಿದೆ, ಉದಾಹರಣೆಗೆ ನಾನು ಹೇಳ್ತಾ ಇದ್ದೆ, ಈಗ ಏಕದಳ ಧಾನ್ಯಗಳಲ್ಲಿ ರಾಗಿ ಮತ್ತೆ ಸಿರಿಧಾನ್ಯಗಳು ಮತ್ತೆ ಬಿಳಿ ಜೋಳ ಇವುಗಳನ್ನ ನಾವು ಮಾಡಬಹುದು, ಅಥವಾ ದ್ವಿದಳ ಧಾನ್ಯಗಳಲ್ಲಿ ಈಗ ಅಲಸಂದೆ ಇರ್ಬೋದು, ಅಥವಾ ನಿಮಗೆ ಉರುಳಿ ಇರ್ಬೋದು, ಮತ್ತೆ ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಉದ್ದು ಇರ್ಬೋದು, ಇವೆಲ್ಲವೂ ಸಹ ಬಹಳ ಕಡಿಮೆ ನೀರಿನಲ್ಲಿ ಕಡಿಮೆ ಮಳೆಯಲ್ಲಿ ಬರುವಂತ ಬೆಳೆಗಳು. ಒಂದು 3-4 ಸರಿ ಒಂದು ಮಳೆ ಬಂದ್ರೂ ಸಾಕು, ಇವಕ್ಕೆ
1: ತಡ್ಕೊಂಡ್ಬಿಡ್ತವೆ.
0: ಮತ್ತೆ ಕನಿಷ್ಠ ಪಕ್ಷ ನಿಮಗೆ ಒಂದು 50% ಆದ್ರೂ ಇಳುವರಿ ಬರುತ್ತೆ,
1: ಮೇವಾಗುತ್ತೆ, ನಿಮ್ ಪ್ರಾಣಿಗಳಾಗುತ್ತೆ, ಮತ್ತೆ ನೀವು ಸ್ವಲ್ಪ ಗಳಿಸ್ಕೋಬಹುದು.
0: ನೀವು ಚೆನ್ನಾಗಿ ಬೆಳಿಬೇಕು,
1: ಮುಖ್ಯ ಬೆಳೆ ಬರಿದ್ದೇ ಇರ್ಬೋದು, ಅದು ಉಪ ಬೆಳೆ ಕೈ ಸಿಗ್ತದಲ್ಲ,
0: ಕೈ ಖಂಡಿತವಾಗ್ಲೂ ಸಿಗುತ್ತೆ. ದನಕರುಗಳಿಗೆ ಮೇವಾಗುತ್ತೆ, ಇದು ಬಹಳ ಮುಖ್ಯ, ದನಕರುಗಳನ್ನು ಉಳಿಸ್ಕೋಬೇಕು.
1: ಆದ್ರೆ ಬರದ ಸಂದರ್ಭದಲ್ಲಿ ನೀವು ಅದು ಕೂಡ ಉಪಕಸಬು, ಗೋವು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ,
0: ಗೋವು, ಕುರಿ, ಕೋಳಿ,
1: ಹೌದು,
0: ಇವೆಲ್ಲದಕ್ಕೂ ಸ್ವಲ್ಪ ನಮ್ಮ ಮೇವು ಬೇಕಂದ್ರೆ ನಾವು ಖಂಡಿತವಾಗ್ಲೂ ಈ ಧಾನ್ಯಗಳನ್ನ ಬೆಳ್ಕೋಬೇಕು. ಸೊ ಅದರಿಂದ ಖಂಡಿತವಾಗ್ಲೂ ಸಹ ಸ್ವಲ್ಪ ಮಟ್ಟಿಗೆ ನಾವು ಬರದ ಪರಿಸ್ಥಿತಿಯನ್ನ ರೈತರು ತಡೆಗಟ್ಕೋಬಹುದು ಅಂತ ನಾವು ಹೇಳ್ಬೋದು.
1: ಅದೇ ಸಮಗ್ರ ಕೃಷಿಯಲ್ಲಿ ಇದು ಕೂಡ ಒಂದು ಬಂದೇ ಬಂದಿದೆ,
0: ಹೌದಲ್ಲ
1: ಡಾಕ್ಟ್ರೆ? ಇನ್ನೊಂದು, ಈಗ ಹರಿದು ಬರುವಂತ ಮಳೆ ನೀರನ್ನ ಯಾವೆಲ್ಲ ವಿಧಾನದಿಂದ ನಾವು ಸಂರಕ್ಷಣೆ ಮಾಡ್ಕೊಳ್ಬಹುದು?
0: ಈಗ ಹರಿದು ಬರೋ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಏನಪ್ಪ ಹೇಳ್ತೀವಿ ಅಂದ್ರೆ, ನಾಲಾ ಬಂಡಿಂಗ್ ಅಂದ್ರೆ ಎಲ್ಲೋ ಒಂದು ಇಳಿಜಾರಿನಲ್ಲಿ, ಇಳಿಜಾರು ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಕಡೆ ಒಂದು ದೊಡ್ಡದಾದ ಒಂದು ಬದುವನ್ನು ಹಾಕ್ಕೊಳ್ಳೋದು. ಸೊ ಇದು ಸಹ

0: ನಿಮಗೆ ನೀರು ತಡೆಯುತ್ತೆ, ಜೊತೆಗೆ ನೀರು ಭೂಮಿಯಲ್ಲಿ ಹಿಂಗು ಹಾಗೆ ಮಾಡುತ್ತೆ. ಅದನ್ನು ನಾವು ನಾಲಾಬದು ಅಂತ ಕರಿತೀವಿ. ಸೊ ಇನ್ನೊಂದು ಇಂಗು ಕೊಳಗಳು, ಸೊ ಅಲ್ಲಲ್ಲಲ್ಲಿ ಸಣ್ಣ ಮಟ್ಟದ ಒಂದು ಹೊಂಡಗಳನ್ನು ಮಾಡಬೇಕು. ಸೊ ಅದು ಏನಾಗುತ್ತೆ, ಆ ನೀರು ಭೂಮಿಯಲ್ಲಿ ಹಿಂಗೋಗಿ ಮಾಡಿ ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ. ಮತ್ತು ಇನ್ನು ಊರ ಕಡೆ ತೊರೆ ಅಥವಾ ಕಾಲುವೆಗಳು ಅಂತ ಹೇಳ್ತೀವಿ, ಸ್ವಾಭಾವಿಕವಾಗಿರ್ತವೆ. ಸೊ ಅಲ್ಲಿ ಮಧ್ಯೆ ಮಧ್ಯೆ ಒಂದು ನಾವು ಗೆನಿಮೆಗಳು ಅಥವಾ ಬಂಡುಗಳನ್ನು ಹಾಕೋಬೇಕು. ಸೊ ಆವಾಗ ಏನಾಗುತ್ತೆ, ನಾವು ಅಲ್ಲಿ ನೀರು ನಿಂತುಕೋ ಸಾಧ್ಯ ಆಗುತ್ತೆ. ಮತ್ತು ಜಮೀನಿನ ಸುತ್ತಲೂ ಚೆಕ್ ಇದನ್ನು ನಾವು ಹಾಕ್ತೀವಿ, ಸ್ಟ್ರೆಂಚ್ ಕಮ್ ಬಂಡ್ ಅಂತ ಹೇಳಿ, ಅಂದರೆ ಸಣ್ಣದ ಒಂದು ಕಾಲುವೆ ಮಾಡೋದು, ಒಂದು ಸಣ್ಣದಾದ ಒಂದು ಬದು ಬಿಡೋದು, ಮತ್ತೆ ಸಣ್ಣದಾಗಿ ಒಂದು ಕಾಲುವೆ ಮಾಡೋದು, ಸಣ್ಣದಾಗಿ ಬದು ಬಿಡೋದು, ಇದನ್ನು ಚೆಕ್ ಟ್ರೆಂಚ್ ಕಮ್ ಬಂಡಿಂಗ್ ಅಂತ ಹೇಳ್ತೀವಿ. ಸೊ ಇದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ನೀವು ಜಮೀನಿನ ಸುತ್ತಲೂ ಎಲ್ಲ ರೈತರು ಜಮೀನು ಸ್ವಲ್ಪ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು, ಆದರೆ ನೀರಿನ ಸಂರಕ್ಷಣೆ ದೃಷ್ಟಿಯಿಂದ ಇದು ದೊಡ್ಡ ಮಟ್ಟದ ಕೆಲಸವನ್ನು ಮಾಡುತ್ತೆ. ಮತ್ತು ಜಲ್ಲಿ ಅಣೆಕಟ್ಟು ಅಂತೂ ಸಹ ಕರಿತೀವಿ. ಒಂದು ಪ್ರದೇಶದಲ್ಲಿ ನೀರು ನಿಲ್ಲೋ ಅಂಥ ಪ್ರದೇಶದಲ್ಲಿ ಜಲ್ಲಿಗಳನ್ನು ಅಥವಾ ದೊಡ್ಡ ದೊಡ್ಡ ಬೋಲ್ಡರ್ಸ್ಗಳನ್ನು ಕೆಳಗಡೆ ಹಾಕಿ ಆಮೇಲೆ ಜಲ್ಲಿಗಳನ್ನು ಹಾಕಿದ್ರೆ ಅದು ಸಹ ಒಂದು ಅಣೆಕಟ್ಟಾಗುತ್ತೆ. ಮತ್ತು ಕೃಷಿ ಹೊಂಡ, ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿ ಹೊಂಡಗಳನ್ನು ಮಾಡ್ಕೋಬೇಕು. ಕನಿಷ್ಠ ಪಕ್ಷ ಒಂದು 5 ಎಕರೆ ಇರೋ ರೈತರು ಒಂದು ಕೃಷಿ ಹೊಂಡವನ್ನಾದರೂ ಮಾಡ್ಕೋಬೇಕು.
1: ಒಂದಂದ್ರೆ ಕಡಿಮೆ ಅದು,
0: ಕಡಿಮೆ ಅದು ಒಂದಾದರೂ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಜಮೀನಿನಲ್ಲಿ
1: ಒಂದು ಸಣ್ಣದಾರು ಮಾಡಲೇಬೇಕು,
0: ಸಣ್ಣದಾಗಿ ಮಾಡ್ಕೋಬೇಕು. ನಿಮ್ಮ ಜಮೀನಿನಲ್ಲಿ ಅಲ್ಲಿ ಹರಿಯೋ ಮಳೆ ಇರುತ್ತೆ, ಅದನ್ನ ಆ ಹೊಂಡಕ್ಕೆ ಬಿಡೋ ವ್ಯವಸ್ಥೆ ಮಾಡಬೇಕು.
1: ಅದ ನೋಡಿ, ನೀವು ಈಗ ನೀರು ಜಾಸ್ತಿ ಬಂದೇ ಬರುತ್ತೆ ಡಾಕ್ಟ್ರೆ, 4-5 ವರ್ಷಕ್ಕೆ ಒಂದು ಸಾರಿ ದೊಡ್ಡ ಮಳೆ ಬಂದೇ ಬರುತ್ತೆ.
0: ಹೌದು,
1: ಹಾಗಾಗಿ ಆ ಮಳೆ ನೀರನ್ನ ನೀವು ಈ ವರ್ಷ ಬಂದ್ರೆ ಇನ್ನು 4 ವರ್ಷದ ತನಕ ನೀವು ಕಾದ್ಕೊಂಡು ಅದನ್ನ ಇಟ್ಕೊಂಡು ಹೋದ್ರೆ ನಿಮಗೆ ಯಾವುದೇ ತರದಿಂದ ನಿಮಗೆ ಹೆದರಿಕೆ ಆಗಲ್ಲ, ಮತ್ತೆ ನಿಮ್ಮ ಬೆಳೆ ನೀವು ಸಂರಕ್ಷಣೆ ಮಾಡ್ಕೋಬಹುದು ಅಭಾವ ಪರಿಸ್ಥಿತಿಯಲ್ಲಿ.
0: ಖಂಡಿತವಾಗ್ಲೂ.
1: ಹಂಗಾಗಿ ರೈತರು ಈ ಬಗ್ಗೆ ಹಿಂದಿಂದನೂ ಇದು ಬಂದಿದೆ, ಎದುರಿಸುವ ಒಂದು ಸವಾಲು ಬೇಕು ಅಷ್ಟೇ.
0: ಹೌದು.
1: ಇನ್ನೊಂದು ಡಾಕ್ಟ್ರೆ, ಈಗ ಬೋರ್ವೆಲ್ಗಳ ಬಗ್ಗೆ ಸ್ವಲ್ಪ ಮಾತಾಡಿ. ಬೋರ್ವೆಲ್ ನಾವು ಜಲಪೂರ್ಣ ಯಾವ ತರ ಮಾಡ್ಕೊಳ್ಬಹುದು ಅಂತ.
0: ಇವತ್ತಿನ ದಿವಸಗಳಲ್ಲಿ ನಮ್ಮ ಒಂದು ಕೃಷಿ ಮತ್ತೆ ನಮ್ಮ ಜನರನ್ನ ಕಾಪಾಡ್ತಾ ಇರೋದೇ ಬೋರ್ವೆಲ್ಗಳು. ಬಹುಶಃ ಬೋರ್ವೆಲ್ಗಳಿಲ್ಲ ಅಂದಿದ್ರೆ ನೀರಿನ ಹಾಹಾಕಾರ ಯಾವ ಮಟ್ಟಕ್ಕೆ ಹೋಗ್ತಾ ಇರುತ್ತಂತ ಊಹೆ ಮಾಡ್ಕೊಳ್ಳೋದು ಕಷ್ಟ. ಈಗ ಎಲ್ಲ ಕಡೆ ಸಿಟಿಗಳಲ್ಲಿರ್ಬೋದು ಅಥವಾ ಮಹಾನಗರಗಳಲ್ಲಿರ್ಬೋದು ಹಳ್ಳಿಗಳಲ್ಲಿರ್ಬೋದು, ಇವಾಗ ಕುಡಿಯೋ ನೀರಿನ ಮೂಲ ಅಂದರೆ ಬೋರ್ವೆಲ್. ಆದರೆ ನಾವು ನೀರನ್ನು ತೆಗೆಯೋದಕ್ಕೆ ತೋರಿಸೋ ಉತ್ಸಾಹ, ನೀರನ್ನು ಮರುಪೂರಣ ಮಾಡೋದಕ್ಕೆ ನಾವು ತೋರಿಸ್ತಾ ಇಲ್ಲ. ಇದು ಒಂದು ದೊಡ್ಡ ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಒಬ್ಬ ರೈತ ಒಂದು ಜಮೀನಿನಲ್ಲಿ ಬೋರ್ವೆಲ್ಲನ್ನು ತೋಡಿರ್ತಾನೆ, ನೀರನ್ನು ತಗೊಳ್ತಾ ಇರ್ತಾನೆ, ಕೃಷಿಯನ್ನು ಮಾಡ್ತಾ ಇರ್ತಾನೆ. ಆದರೆ ಮಳೆ ಬಂದಾಗ ಆ ಬೋರ್ವೆಲ್ಗೆ ನೀರನ್ನು ಮರುಪೂರಣ ಮಾಡೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ. ಇದನ್ನು ಸಹ ಬಹಳ ತುರ್ತಾಗಿ ಮಾಡಬೇಕು.
1: ಬೋರ್ವೆಲ್ ಏನು ತೆಗೆಸಿರ್ತೀರಿ ಹೊಲದಲ್ಲಿ, ತುಂಬಾ ದೊಡ್ಡ ಮಳೆ ಬಂದಾಗ ನೀವು ಅಲ್ಲಿ ಶೇಖರಣೆ
0: ಮಾಡಬೇಕು. ಸೊ ಬೋರ್ವೆಲ್ನ ಪಕ್ಕದಲ್ಲಿ ನೀವು ಒಂದು ಹೊಂಡವನ್ನು ಮಾಡಿ ಅಲ್ಲಿ ಮೊದಲಿಗೆ ಒಂದು ದೊಡ್ಡ ಬೋಲ್ಡರ್ಸ್ ಅನ್ನು ಹಾಕಿ, ಆಮೇಲೆ ಅದರ ಮೇಲೆ ಸಣ್ಣ ಒಂದು ಬೋಲ್ಡರ್ಸ್ ಅನ್ನು ಹಾಕಿ, ಆಮೇಲೆ ದೊಡ್ಡ ಜಲ್ಲಿಕಲ್ಲನ್ನು ಹಾಕಿ, ಆಮೇಲೆ ಬೇಬಿ ಜಲ್ಲಿಕಲ್ಲನ್ನು ಹಾಕಿ, ಆಮೇಲೆ ಒಂದು ಮರಳನ್ನು ಹಾಕಿ, ಆಮೇಲೆ ಮೆಷನ್ನು ಹಾಕಿ, ಅದರ ಮೇಲೆ ನಾವು ಈ ಒಂದು ಚಾರ್ಕೋಲ್ ಅಥವಾ ಇದ್ದಲು ಅಂತೇನು ಹೇಳ್ತೀವಿ ಅದನ್ನು ಹಾಕಿ ಒಂದು ಕ್ರಮಬದ್ಧವಾಗಿ ನಾವು ಮಾಡಿಕೊಂಡ್ರೆ ಆ ಮಳೆ ನೀರು ಏನು ಹಿಂಗುತ್ತೆ. ನೀವು ಅಂದ್ಕೋಬೋದು ಸರ್ ಮಳೆ ನೀರು ಡೈರೆಕ್ಟಾಗಿ ಬೋರ್ವೆಲ್ ಹೋದರೆ ಅದೆಲ್ಲ ಕಲ್ಮಶ ಆಗಲ್ವ ಅಂತ, ಖಂಡಿತವಾಗಲೂ ಇಲ್ಲ ಸರ್. ಇದು ಫಿಲ್ಟರಿಂಗ್ ಮೆಕಾನಿಸಮ್ ಆಗುತ್ತೆ. ನಾನು ಈಗ ದೊಡ್ಡ ಬೋಲ್ಡರ್ಸು, ಸಣ್ಣ ಬೋಲ್ಡರ್ಸು, ಆದಮೇಲೆ ದೊಡ್ಡ ಜಲ್ಲಿ, ಆಮೇಲೆ ಇನ್ನೊಂದು ಸಣ್ಣ ಜಲ್ಲಿ, ಆಮೇಲೆ ಬೇಬಿ ಜಲ್ಲಿ, ಆಮೇಲೆ ಮರಳು, ಆಮೇಲೆ ನೀವು ಒಂದು ಮೆಶ್ಶು, ಆಮೇಲೆ ಒಂದು ಇದ್ದಲು. ಸೊ ಇವೆಲ್ಲವನ್ನು ಒಂದು ಕ್ರಮಬದ್ಧವಾಗಿ ಅಳವಡಿಸ್ಕೊಂಡ್ರೆ ನೀವು ಏನು ಮಳೆ ನೀರು ಕಲ್ಮಶ ಇದ್ದರೂ ಸಹ ಅದು ಫಿಲ್ಟರ್ ಆಗಿ ಭೂಮಿಯ ಒಂದು ಪದರಗಳಿಗೆ ಅಥವಾ ಬೋರ್ವೆಲ್ನ ನೀರು ಎಲ್ಲಿಂದ ಬರುತ್ತೆ ಅಲ್ಲಿಗೆ ಹೋಗೋಷ್ಟು ಹೊತ್ತಾಗಿ ಸಂಪೂರ್ಣವಾಗಿ ಅದು ಫಿಲ್ಟರ್ ಆಗಿ ಬೋರ್ವೆಲ್ಗೆ ಹೋಗುತ್ತೆ. ಯಾವುದೇ ರೀತಿಯ ಒಂದು ಆ ನೀರಿನಲ್ಲಿ ನಿಮಗೆ ಸಮಸ್ಯೆಗಳು ಬರೋದಿಲ್ಲ.
1: ಇನ್ನೊಂದು ಡಾಕ್ಟ್ರೆ, ಆ ಒಂದು ನೀವೇನು ಒಂದು ಜಾಗದಲ್ಲಿ ತೆಗ್ದಿರ್ತೀರಲ್ಲ, ಅದು ಎಷ್ಟೇ ಪ್ರಮಾಣದ ನೀರನ್ನು ಬಂದರೂ ಅದು ಜೀರ್ಣ ಮಾಡ್ಕೊಳ್ಳೋ ತಾಕತ್ತಿರುತ್ತೆ ಆ ಒಂದು ಜಾಗಕ್ಕೆ.
0: ಹೌದು, ಈಗ ನಾವು ಅದಕ್ಕೆ ಫಿಲ್ಟರಿಂಗ್ ಸಿಸ್ಟಮ್ ನಾವು ಶಿಫಾರಸು ಮಾಡೋದು. ಫಿಲ್ಟರಿಂಗ್ ಸಿಸ್ಟಮ್ ಶಿಫಾರಸು ಮಾಡೋದಕ್ಕೆ ಎಷ್ಟೇ ಮಳೆ ಬಂದರೂ ಸಹ ಅದು ಹೀರ್ಕೊಳ್ಳೋ ಶಕ್ತಿ. ಈವನ್ ಈಗ ನಾವು ಬೆಂಗಳೂರು ಮಹಾನಗರದಲ್ಲೂ ಸಹ BWSS ಅವರು ಅಲ್ಲಲ್ಲಿ ಈ ಒಂದು ಜಲ ಫ್ರಂಟ್ಸ್ ಆಫ್ ವಾಟರ್ ಅಥವಾ ಜಲರಕ್ಷಕರು ಅಂತ ಏನ್ ಹೇಳ್ತೀವಿ, ಅವರು ಅಲ್ಲಲ್ಲಿ ಈ ಒಂದು ಇಂಗು ಗುಂಡಿಗಳನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಬಿದ್ದಿರೋ ಮಳೆ ನೀರು ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಅದು ಹೋಗಬಾರದು, ಮತ್ತೆ ಸಂಪೂರ್ಣವಾಗಿ ಭೂಮಿ ಹೊರಗಡೆ ಸೇರಬೇಕು, ನಮ್ಮ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಬೇಕು. ಆ ಮೂಲಕ ನಮಗೆ ನಾಳೆ ಬರುವಂತ ಒಂದು ನೀರಿನ ಸಮಸ್ಯೆ ಏನಿದೆ

0: ಅದರ ಸಮಸ್ಯೆ ನಿಂಗಬೇಕು. ಮತ್ತೆ ಮಳೆ ಕಡಿಮೆ ಬಂದರೂ ಅಥವಾ ಮಳೆ ಬಹಳ ಕಡಿಮೆ ಬಂದರೂ ಸಹ ಈ ಒಂದು ನೀರಿನ ಸಮಸ್ಯೆಯನ್ನ ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಇಂಗು ಗುಂಡಿಗಳು ಒಂದು ಚಮತ್ಕಾರವನ್ನು ಮಾಡ್ತವೆ ಅಂತ ಹೇಳ್ಬೋದು.
1: ಇನ್ನೊಂದು ಡಾಕ್ಟ್ರೆ, ಈಗ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಈ ಒಂದು ಮಳೆ ನೀರನ್ನು ಯಾವ ಥರ ಸಂಗ್ರಹಣೆ ಮಾಡ್ಕೊಳ್ಬೋದು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ?
0: ಸೊ ಇದು ಆ್ಯಕ್ಚುಲಿ ಇದು ಆಗ್ತಾ ಇಲ್ಲ. ಮೇಲ್ಛಾವಣಿ ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ. ಈಗ 30-40 ಸೈಟ್ಸ್ ಇದೆ, 60-40 ಇದೆ, 30-50 ಸೈಟ್ಸು ಸಾಕಷ್ಟು ಜನ ಕಟ್ಟಿರ್ತಾರೆ. ಸೊ ಅಲ್ಲಿನ ಒಂದು ನೀರನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ನಾವು ಅದಕ್ಕೆ ಪ್ರತ್ಯೇಕವಾದ ಒಂದು ಸಂಪನ್ನ ಮಾಡ್ಕೋಬೇಕು. ಈಗ ಕೆಲವೊಂದು ಕಡೆಗಳು ಮಾಡಿದ್ದಾರೆ, ಮಲೆನಾಡುಗಳಲ್ಲಿ ಸುಮಾರು ಜನ ಮನೆ ಕಟ್ಟಿರೋರು ಮಾಡಿದ್ದಾರೆ. ಈಗ ಎರಡು ಸಂಪನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸಂಪು ನಮ್ಮ ಒಂದು ಕುಡಿಯೋದಕ್ಕೆ ಮತ್ತು ನಮ್ಮ ಒಂದು ಗೃಹ ಬಳಕೆಗೆ ಶೇಖರಣೆ ಮಾಡ್ಕೊಳ್ಳೋದು, ಇನ್ನೊಂದು ಸಂಪು ಏನಪ್ಪ ಅಂದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೋಬಾರ್ದು, ಏನು ನೇರವಾಗಿ ಬಳಸೋದಕ್ಕಾಗೋದಿಲ್ಲ. ಆ ಸಂಪು ಏನಕ್ಕಪ್ಪ ಅಂದರೆ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಅಥವಾ ಕೊಯ್ಲು ಮಾಡೋದಕ್ಕೆ ಅಂತ ಇಟ್ಕೋಬೇಕು. ಮತ್ತು ನಮಗೆ ನೀರಿಲ್ಲದೆ ಇರೋ ಟೈಮಲ್ಲೇ ಅದನ್ನು ನಾವು ಉಪಯೋಗಿಸೋದಕ್ಕೆ, ಮನೆ ಬಳಕೆಗೆ, ನಾನು ಅಡುಗೆಗೆ ಅಥವಾ ಕುಡಿಯೋದಕ್ಕೆ ಅಂತ ಹೇಳಲ್ಲ, ಬೇರೆ ಉಪಯೋಗಗಳಿಗೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಲೂ ಸಹ ನಾವು ಮಳೆ ನೀರಿನ ಅಥವಾ ಸಂರಕ್ಷಣೆ ಆಗುತ್ತೆ. ಜೊತೆಗೆ ನಮ್ಮ ನೀರಿನ ಬವಣೆಯನ್ನು ಅರ್ಧದಷ್ಟು ನಾವು ಮಾಡ್ಕೋಬೋದು. ಯಾಕಂದರೆ ಒಂದು ವರ್ಷಕ್ಕೆ ನಮಗೆ ಒಂದು 6 ತಿಂಗಳಿಗಾಗುವಷ್ಟು ಒಂದು ಮನೆ ಮೇಲೆ ಬೀಳೋ ಒಂದು ಮಳೆ ನಮಗೆ ಸಾಕಾಗುತ್ತೆ. ಏನಪ್ಪ ಅಂದರೆ ನಾವು ಮಹಡಿಯನ್ನು ಅಥವಾ ಮೇಲ್ಛಾವಣಿಯನ್ನು ಬಹಳ ಸ್ವಚ್ಛವಾಗಿಟ್ಕೋಬೇಕು ಮಳೆಗಾಲದಲ್ಲಿ. ಮತ್ತು ಮಳೆ ಬೀಳೋ ಸಮಯದಲ್ಲಿ ಆ ಸ್ವಚ್ಛವಾದ ನೀರು ನಮ್ಮ ಒಂದು ಇನ್ನೊಂದು ಸಂಪಿಗೆ ಹೋಗುವಾಗಿರಬೇಕು. ಆವಾಗ ಮಾತ್ರ ಆ ನೀರನ್ನು ನಾವು ಉಪಯೋಗಿಸೋದಕ್ಕೆ ಸಾಧ್ಯ. ಕಸ ಕಡ್ಡಿ ಅಥವಾ ಏನು ವೇಸ್ಟ್ ಇರುತ್ತೆ ಅದೆಲ್ಲ ಸಂಪಿಗೆ ಹೋಗ್ಬಿಟ್ರೆ ಅದು ಮತ್ತೆ ಕೊಳೆತು ಅದು ನಮ್ಮ ನೀರನ್ನು ಬಳಸಲಾರದ ಒಂದು ಸ್ಥಿತಿಗೆ ತಗೊಂಡು ಹೋಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನಾವು ಇವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಂಡು ಮಳೆ ನೀರನ್ನು ಕೊಯ್ಲು ಮಾಡಬೇಕು, ಮಳೆ ಮೇಲ್ಛಾವಣೆ ಅಂತ ಹೇಳ್ಬೋದು.
1: ತುಂಬ ಸಂತೋಷ ಡಾಕ್ಟರ್ ಆನಂದ್ ಎಂಆರ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ಈ ಒಂದು ಮಳೆ ಅಭಾವ ಸಂದರ್ಭದಲ್ಲಿ ನಮ್ಮ ರೈತರು ಮಳೆ ಕೊರತೆಯನ್ನು ಹೇಗೆ ನಿವಾರಣೆ ಮಾಡ್ಕೋಬಹುದು ಮತ್ತು ಮಳೆ ನೀರಿನ ಸಂರಕ್ಷಣೆ ಯಾವ ಥರ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಜಾಗೃತವಾದ ಮಾತನ್ನು ಹೇಳಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಈ ಮಳೆ ಕೊರತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ತಮ್ಮ ಕಡೆಯಿಂದ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಖಂಡಿತವಾಗಲೂ, ನಮ್ಮ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 8313-1945-125
1: ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತು ಡಾ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಕೇಳೋಣ ಸೋಬಾನೆ ಪದಗಳನ್ನು.

ಇದುವರೆಗೆ ತುರ್ವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ ಕುರಿತು ಡಾ ಸುಮತಿ ಬಿಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿವೆ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು.

ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಸಮಯ 7:34 ಈಗ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಜಿತೇಂದ್ರ ಮಿಶ್ರಾ ನೇಮಕ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಕಿಡಂಬಿ ಶ್ರೀಕಾಂತ್, ತನ್ವಿ ಶರ್ಮಾ ಮುನ್ನಡೆ. ವಾರ್ತೆಗಳ ವಿವರ. ಅಮೆರಿಕದ ಆಶ್ವಿಲೆಯಲ್ಲಿ ನಡೆದಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ನೇಪಥ್ಯದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಂತಾರಾಷ್ಟೀಯ ಹಣಕಾಸು ನಿಧಿ IMF ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜೀವಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಜಾಗತಿಕ ಆರ್ಥಿಕ ದೃಷ್ಟಿಕೋನ ಮತ್ತು ಭಾರತದ ವಿಕಸಿತ ಬೆಳವಣಿಗೆಯ ಪಥದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು. ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳನ್ನು ಬಲಪಡಿಸುವಲ್ಲಿ, ಉತ್ತಮ ಸ್ಥೂಲ ಆರ್ಥಿಕ ನೀತಿಗಳನ್ನು ಬೆಂಬಲಿಸುವಲ್ಲಿ ಮತ್ತು ಜಾಗತಿಕ ಆರ್ಥಿಕ ಸ್ಥಿತಿಸ್ಥಾಪಕತ್ವಕ್ಕೆ ಕೊಡುಗೆ ನೀಡುವಲ್ಲಿ ಭಾರತ IMF ನಿರಂತರ ತೊಡಗಿಸಿಕೊಳ್ಳುವಿಕೆಯ ಮಹತ್ವವನ್ನು ಇಬ್ಬರೂ ನಾಯಕರು ಒತ್ತಿ ಹೇಳಿದರು. ಇದೇ ವೇಳೆ ಭಾರತದ ಬಲವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ಕ್ರಿಸ್ಟಲಿನಾ ಶ್ಲಾಘಿಸಿದರು. ನವದೆಹಲಿಯಲ್ಲಿ ಇಂದು ನಡೆದಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಎರಡು ದಿನಗಳ ಇಲಾಖಾ ಶೃಂಗಸಭೆಯು ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ, ಜನ್ ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ 4 ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಈ ಉಪಕ್ರಮವು ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಜಂಟಿಯಾಗಿ ಚರ್ಚಿಸಲು ಮತ್ತು ಅನುಷ್ಠಾನ ವೇಗಗೊಳಿಸಲು ಸಕಾರಾತ್ಮಕ ವೇದಿಕೆಯನ್ನು ಒದಗಿಸಿತು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ವಿಷನ್ ಮಹಾಸಾಗರ ಮುನ್ನಡೆಸುವಲ್ಲಿ ಸಿಶೆಲ್ಸ್ ಪ್ರಮುಖ ಪಾಲುದಾರ ರಾಷ್ಟವಾಗಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಿಶೆಲ್ಸ್ ಅಸೆಂಬ್ಲಿಯ ಸ್ಪೀಕರ್ ಅಜರಲ್ ಅರ್ಸ್ಟೇನಾ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಓಂ ಬಿರ್ಲಾ ಈ ವಿಷಯ ತಿಳಿಸಿದರು. ಡಿಜಿಟಲ್ ಸಂಸತ್, ಕೃತಕ ಬುದ್ದಿಮತ್ತೆ ಮತ್ತು ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಸಿಶೆಲ್ಸ್ ನಡುವೆ ಪರಸ್ಪರ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಪರಿಸರ ಸಂರಕ್ಷಣೆಯಲ್ಲಿ ಸಾಮರಸ್ಯ ಮತ್ತು ಮಾನವ ಪ್ರಕೃತಿ ಸಹಬಾಳ್ವೆಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಹುಲಿ ಆವಾಸ ಪ್ರದೇಶಗಳ ಸಂರಕ್ಷಣೆ, ಜೈವಿಕ ಆರ್ಥಿಕತೆ ಮತ್ತು ಪರಿಸರ ಪ್ರವಾಸೋದ್ಯಮದ ಮೂಲಕ ಜೀವನೋಪಾಯ ಮತ್ತು ಆದಾಯ ಹೆಚ್ಚಿಸುವ ಕುರಿತು ಎರಡು ದಿನಗಳ ಅಂತಾರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಹುಲಿಗಳ ಉಳಿವು, ಅರಣ್ಯಗಳ ಆರೋಗ್ಯ, ವನ್ಯಜೀವಿ ಸಂಚಾರ ಮಾರ್ಗ ಮತ್ತು ಸ್ಥಳೀಯ ಸಮುದಾಯಗಳ ಕಲ್ಯಾಣದೊಂದಿಗೆ ನೇರವಾಗಿ ಸಂಬಂಧ ಹೊಂದಿವೆ ಎಂದು ಅವರು ತಿಳಿಸಿದ್ದಾರೆ. ಇಂಧನ ಸುರಕ್ಷತೆಯು ರಾಷ್ಟೀಯ ಭದ್ರತೆ, ತಂತ್ರಜ್ಞಾನದ ಸ್ವಾಯತ್ತತೆ ಮತ್ತು ಆರ್ಥಿಕ ಸಬಲತೆಯೊಂದಿಗೆ ನೇರ ನಂಟು ಹೊಂದಿದ್ದು, ಇವೆರಡೂ ಒಂದಕ್ಕೊಂದು ಬೇರ್ಪಡಿಸಲಾಗದಂತಹ ಅಂಶಗಳಾಗಿವೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ PhD ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜನೆ ಮಾಡಿದಂತಹ 6ನೇ ಅಂತಾರಾಷ್ಟೀಯ ಹವಾಮಾನ ಶೃಂಗಸಭೆ 2026ರಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಇಂಧನ ಕ್ಷೇತ್ರದಲ್ಲಿ ಭಾರತವು ಸ್ವಾವಲಂಬನೆ, ಕೈಗೆಟಕುವ ವೆಚ್ಚ ಮತ್ತು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನವನ್ನು ಮೈಗೂಡಿಸಿಕೊಳ್ಳುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರನ್ನು ನೇಮಕ ಮಾಡಲಾಗಿದೆ. ಟ್ರಸ್ಟ್ನ ಆಡಳಿತ ಪ್ರಕ್ರಿಯೆಗಳನ್ನು ಬಲಪಡಿಸುವ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವ ಆಡಳಿತಾತ್ಮಕ ಸುಧಾರಣೆಗಳ ಭಾಗವಾಗಿ ಈ ನೇಮಕಾತಿಯನ್ನು ಮಾಡಲಾಗಿದೆ. ಟ್ರಸ್ಟ್ನ ಇತಿಹಾಸದಲ್ಲೇ ಪೂರ್ಣಾವಧಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯೊಬ್ಬರನ್ನ ನೇಮಕ ಮಾಡಿರುವುದು ಇದೇ ಮೊದಲ ಬಾರಿಯಾಗಿದ್ದು, ಇದು ಸಂಸ್ಥೆಯ ಆಡಳಿತದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇಂದ್ರ ಸರ್ಕಾರ 2024ರ ಟೆಜನಿಕ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರಿಜ್ಗಿನ್, ಜಲ ಸಾಹಸ ವಿಭಾಗದಲ್ಲಿ ರಿಮೋ ಸಹ ಮತ್ತು ಜೀವಮಾನ ಸಾಧನೆಯ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮಧ್ಯಪ್ರದೇಶದ ಶಿವಪುರಿಯ ಕಾವಕ್ರಾಯ ಪ್ರದೇಶದಲ್ಲಿ ಇಂದು ದೇಶದ 7ನೇ ಅಂಚೆ ತರಬೇತಿ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 91 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೇಂದ್ರವನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಮಧ್ಯಪ್ರದೇಶ ಮತ್ತು ಸಮೀಪದ ರಾಜ್ಯಗಳ ಅಂಚೆ ನೌಕರರು ಈ ಕೇಂದ್ರದಲ್ಲಿ ಸುಧಾರಿತ ತರಬೇತಿ ಪಡೆಯಲಿದ್ದಾರೆ. ಇದು ಅಂಚೆ ನೌಕರರ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ಅಂಚೆ ಸೇವೆಗಳನ್ನು ಬಲಪಡಿಸಲು ಸಹಾಯವನ್ನು ಮಾಡುತ್ತದೆ.

0: ಇದೇ ವೇಳೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಶಿವಪುರಿಯಲ್ಲಿ ಆಧುನಿಕ ಮುಖ್ಯ ಅಂಚೆ ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ಅಂಚೆ ಕಚೇರಿ ಆಧುನೀಕರಣ ಯೋಜನೆಯಡಿ ಈ ಅಂಚೆ ಕಚೇರಿಯನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಖಾಸಗಿ ಕಂಪನಿಯೊಂದಕ್ಕೆ ಕಡ್ಡಾಯ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಇಲ್ಲದೆ ಆನ್ಲೈನ್ನಲ್ಲಿ ಸ್ಫೋಟಕ ವಸ್ತುಗಳ ಪಟ್ಟಿ ಮತ್ತು ಮಾರಾಟಕ್ಕಾಗಿ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಪರವಾನಗಿ ಪರಿಶೀಲನೆ, ಖರೀದಿದಾರರ ಅರ್ಹತಾ ಪರಿಶೀಲನೆ ಮತ್ತು ಕಡ್ಡಾಯ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಇಲ್ಲದೆ ಅಮೋನಿಯಂ ನೈಟ್ರೇಟ್ನಂತಹ ಆನ್ಲೈನ್ ಮಾರಾಟಕ್ಕಾಗಿ ಕಂಪನಿಯು ಅನುಕೂಲ ಕಲ್ಪಿಸುತ್ತಿರುವುದು ಕಂಡುಬಂದಿದೆ. ಸ್ಫೋಟಕ ಕಾಯ್ದೆ 1884 ಅಡಿಯಲ್ಲಿ ಅಮೋನಿಯಂ ನೈಟ್ರೇಟ್ ಅಥವಾ ಸ್ಫೋಟಕ ಎಂದು ವರ್ಗೀಕರಿಸಲಾದಂತಹ ಯಾವುದೇ ವಸ್ತುವಿನ ಪಟ್ಟಿ, ಜಾಹೀರಾತು ಅಥವಾ ಮಾರಾಟವನ್ನು ಸುಗಮಗೊಳಿಸುವುದನ್ನು ಕಂಪನಿಯು ತಕ್ಷಣವೇ ನಿಲ್ಲಿಸುವಂತೆ ಪ್ರಾಧಿಕಾರ ನಿರ್ದೇಶಿಸಿದೆ. ಕುವೈಟ್ನಲ್ಲಿರುವಂತಹ ಅಮೆರಿಕದ ಅಲಿ ಅಲ್ ಸಲೇಮ್ ಸೇನಾ ನೆಲೆಯ ಮೇಲೆ ದಾಳಿ ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಜೋರ್ಡಾನ್ನಲ್ಲಿರುವಂತಹ ಮಿಲಿಟರಿ ಶಿಬಿರ ಮತ್ತು ಇರಾಕ್ನಲ್ಲಿರುವಂತಹ ನೆಲೆಯಲ್ಲಿ ಅಮೆರಿಕ ಕಣ್ಗಾವಲು ನಿಯಂತ್ರಣ ವ್ಯವಸ್ಥೆಯನ್ನು ನಾಶಪಡಿಸಲಾಗಿದೆ. ಕುವೈಟ್ನಲ್ಲಿರುವಂತಹ ಅಲಿ ಅಲ್ ಸಲೇಮ್ ಸೇನಾ ನೆಲೆಯ ಅಮೆರಿಕನ್ ಕಮಾಂಡರ್ ಅವರ ವಾಸಸ್ಥಳ ಮತ್ತು ಕಮಾಂಡ್ ಪೋಸ್ಟ್ ಅನ್ನು ಹೊಡೆದು ಉರುಳಿಸಲಾಗಿದೆ. ಅಲಿ ಸಲೇಮ್ ನೆಲೆಯ ವಿರುದ್ಧದ ಕಾರ್ಯಾಚರಣೆಯ ಭಾಗವಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ಪ್ರದೇಶದಾದ್ಯಂತ ಅಮೆರಿಕದ ಚಲನವಲನಗಳ ಬಗ್ಗೆ ಸಂಪೂರ್ಣ ಗುಪ್ತಚರ ಮಾಹಿತಿ ಹೊಂದಿದ್ದೇವೆ ಎಂದು ಇರಾನ್ ಸೇನಾಪಡೆ ಮಾಹಿತಿ ನೀಡಿದೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಕೈ ಮಾತನಾಡಿ, ಸಿರಿಕ್ನಲ್ಲಿ ಮದುವೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಮನೆಯ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 50 ಜನರು ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಸಂಘರ್ಷ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಕಚ್ಚಾ ತೈಲ ಬೆಲೆ 5 ವಾರಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ. ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಆತಂಕದಿಂದ ತೈಲ ಬೆಲೆ ಹೆಚ್ಚಾಗಿದೆ. ಹರ್ಮುಜ್ ಜಲಸಂಧಿ ಮತ್ತೆ ತೆರೆಯುವ ಸಾಧ್ಯತೆ ಕ್ಷೀಣಿಸಿರುವ ಹಿನ್ನೆಲೆಯಲ್ಲಿ ನಿನ್ನೆ ಪ್ರತಿ ಬ್ಯಾರೆಲ್ಗೆ ತೈಲ ಬೆಲೆ $4 ಹೆಚ್ಚು ಏರಿಕೆಯಾಯಿತು. ಇಂದು ಮಧ್ಯಂತರ ವಹಿವಾಟಿನಲ್ಲಿ ಕಚ್ಚಾ ತೈಲದ ಬೆಲೆ 0.2% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $94.87 ತಲುಪಿದೆ. ಪ್ರವಾಹ ಪೀಡಿತ ನೇಪಾಳಕ್ಕೆ ಪರಿಹಾರ ಮತ್ತು ರಕ್ಷಣಾ ನೆರವು ಹೊತ್ತ ಭಾರತದ 5ನೇ ವಿಮಾನ ಇಂದು ಮಧ್ಯಾಹ್ನ ನೇಪಾಳ ತಲುಪಿದೆ. ವಿಶೇಷ ಸುರಂಗ ರಕ್ಷಣಾ ಉಪಕರಣದೊಂದಿಗೆ 11 ಸದಸ್ಯರ ರಕ್ಷಣಾ ತಂಡ ಮತ್ತು 5.5 ಟನ್ ಅಗತ್ಯ ಔಷಧಗಳನ್ನು ವಿಮಾನದಲ್ಲಿ ಕಳುಹಿಸಲಾಗಿದೆ. ನೇಪಾಳದಲ್ಲಿ ನಡೆಯುತ್ತಿರುವಂತಹ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಭಾರತ ಎಲ್ಲಾ ರೀತಿಯ ನೆರವನ್ನು ಮುಂದುವರಿಸಿದೆ ಎಂದು ನೇಪಾಳದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 2ನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನೆನ್ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನ 21-16 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ನ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ಧ 14-21 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನಲ್ಲಿ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನ 21-16 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಗ್ ಬಲ್ಗೇರಿಯಾದ ಕಲೋಯನ ನಲ ಬಂಟೋವಾ ವಿರುದ್ಧ 18-21 15-21 ಅಂತರದಿಂದ ಸೋತರು. ಮೇಷ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನ್ನಾ ಕಾರ್ನ್ ಸಾಹೆಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನ 21-8 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮುನ್ನಡೆಯನ್ನ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತುಕತೆ. ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಇಂದಿನ ತುರ್ತು ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅಭಿಮತ. ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ನೇಮಕ. ಚೀನಾ ಓಪನ್ ಬ್ಯಾಡ್ಮಿಂಟನ್ 2ನೇ ಸುತ್ತಿಗೆ ಕಿಡಂಬಿ ಶ್ರೀಕಾಂತ್ ತನ್ವಿ ಶರ್ಮಾ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಂದಿನಂತೆ ಸ್ವಲ್ಪ ಮಾತು ಸುಮಧುರ ಹಾಡುಗಳನ್ನು ಕೇಳ್ತಾ ಸಾಗೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಕೇಳುಗರೆ, ಇಂದು ತೆಂಗಿನಕಾಯಿ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿ ವರ್ಷ ಸೆಪ್ಟೆಂಬರ್ 2ರಂದು ವಿಶ್ವದಾದ್ಯಂತ ವಿಶ್ವ ತೆಂಗಿನಕಾಯಿ ದಿನ ಅಂತ, ವರ್ಲ್ಡ್ ಕೊಕೊನಟ್ ಡೇ ಅಂತ ಆಚರಿಸಲಾಗುತ್ತೆ. ಹಾಗಾಗಿ ತೆಂಗಿನಕಾಯಿ ಕುರಿತು ಮಾತನಾಡ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ.

ಚಿಂತನ್ ವಿಕಾಸ್ ಹಾಗೂ ಸಂಗಡಿಗರ ದನಿಗಳಲ್ಲಿ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವ

ಗೌರವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ದನಿಗಳಲ್ಲಿ ಒಡಹುಟ್ಟಿದವರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಚಿ ಉದಯಶಂಕರ್ ಅವರ ಗೀತರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ತೆಂಗಿನಕಾಯಿ ದಿನದ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ವಿಶ್ವ ತೆಂಗಿನಕಾಯಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷ ಸೆಪ್ಟೆಂಬರ್ 2ರಂದು. ವಿಶ್ವ ತೆಂಗಿನಕಾಯಿ ದಿನವನ್ನು ಆಚರಿಸಲಾಗುತ್ತೆ. ತೆಂಗಿನಕಾಯಿಯ ಕೇವಲ ಒಂದು ಹಣ್ಣು ಬೆಳೆ ಅಂತಲ್ಲ, ಅದನ್ನು ಕಲ್ಪವೃಕ್ಷ ಅಂತ ಕರೆಯಲಾಗುತ್ತೆ. ಯಾಕೆ ಅಂತಂದರೆ ಅದರ ಪ್ರತಿಯೊಂದು ಭಾಗ ಕೂಡ ಮಾನವನಿಗೆ ತುಂಬಾ ಉಪಯುಕ್ತ. ತೆಂಗು ಕೃಷಿಯ ಮಹತ್ವವನ್ನು ಜಗತ್ತಿಗೆ ಸಾರೋಕ್ಕೋಸ್ಕರ ಮತ್ತು ರೈತರ ಜೀವನೋಪಾಯಕ್ಕೆ ಇದು ನೀಡುವ ಕೊಡುಗೆಯನ್ನು ಗೌರವಿಸೋಕ್ಕೋಸ್ಕರ ಈ ದಿನವನ್ನು ಮೀಸಲಾಗಿರಿಸಲಾಗಿದೆ ಅಂತ ಹೇಳಬಹುದು. ಜೆ ಅನೂಪ್ ಸಿಲಿನ್ ಅವರ ದನಿಯಲ್ಲಿ ಕೇಳೋಣ ಬಿಸಿಲು ಕುದುರೆ ಚಿತ್ರದ ಗೀತೆಯನ್ನು. ಹೃದಯ ಶಿವ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಮ್ತಿಯಾಜ್ ಸುಲ್ತಾನ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ್ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

1950ರಲ್ಲಿ ಸ್ಥಾಪನೆಯಾದಂತಹ ಏಷ್ಯನ್ ಅಂಡ್ ಪೆಸಿಫಿಕ್ ಕೊಕೊನಟ್ ಕಮ್ಯುನಿಟಿಯ ಸಂಸ್ಥಾಪನ ದಿನದ ನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 2ರಂದು ಈ ದಿನವನ್ನು ಆಚರಿಸಲಾಗುತ್ತೆ. ವಿಶ್ವ ತೆಂಗಿನಕಾಯಿ ದಿನ ಅಂತ ಆಚರಿಸಲಾಗುತ್ತೆ. ಇದರದ ಆಚರಣೆ 2009ರಿಂದ ಪ್ರಾರಂಭ ಆಯಿತು. ವಿಶ್ವ ತೆಂಗಿನಕಾಯಿ ದಿನದ ಆಚರಣೆ ಅಧಿಕೃತವಾಗಿ ಪ್ರಾರಂಭ ಆಯಿತು ಅಂತ ಹೇಳಬಹುದು.

0: ಮಧುಬಾಲ ಕೃಷ್ಣ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ವಂಶೋದ್ಧಾರಕ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೆ ಕಲ್ಯಾಣ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ವಿ ಮನೋಹರ್.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ತೆಂಗಿನಕಾಯಿ ಕುರಿತಾಗಿ ಮಾತನಾಡ್ತಾ ಇದ್ವಿ. ತೆಂಗಿನಕಾಯಿ ಪೂಜೆಗೆ ಮಾತ್ರ ನಾವು ಉಪಯೋಗಿಸಲ್ಲ, ಅದು ಆರೋಗ್ಯದ ಇಡುಗಂಟು ಅಂತಲೇ ಹೇಳ್ಬೋದು. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರ ಮನೆ ಮುಂದೆ ಹಿಂದೆ ಎಲ್ಲ ಕಡೆಗೂ ಒಂದೆರಡಾದರೂ ತೆಂಗಿನ ಮರಗಳು ಇದ್ದೇ ಇರ್ತಿತ್ತು ಅಂತ ಹೇಳಲಾಗುತ್ತಿತ್ತು. ಭಾರತ ತೆಂಗು ಉತ್ಪಾದನೆಯ ಒಂದು ಕ್ಷೇತ್ರದಲ್ಲಿ ಅತಿ ದೊಡ್ಡ ದೇಶವಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳು ತೆಂಗು ಬೆಳೆಯುವಲ್ಲಿ ಮುಂಚೂಣಿಯಲ್ಲಿವೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ.

0: ಎಟಿ ರವೀಶ್ ಅವರ ಕಂಠಸರಿಯಲ್ಲಿ ಕೂಗು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸೋಸ್ಲೆ ಗಂಗಾಧರ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ಎಟಿ ರವೀಶ್.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ತೆಂಗಿನಕಾಯಿ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ತೆಂಗಿನಕಾಯಿ ಮರವನ್ನು ಕಲ್ಪವೃಕ್ಷ ಮತ್ತು ಜೀವನದ ಮರ ಅಂತಲೇ ಕರೆಯಲಾಗುತ್ತೆ. ಯಾಕೆ ಅಂತಂದರೆ ಅದರ ಪ್ರತಿಯೊಂದು ಭಾಗ ಕೂಡ ಮನುಷ್ಯನಿಗೆ ತುಂಬಾ ಉಪಯುಕ್ತ ಆಗಿದೆ. ಪೌಷ್ಟಿಕಾಂಶಗಳ ಆಗರವಾಗಿರುವಂತಹ ತೆಂಗಿನಕಾಯಿ ಆರೋಗ್ಯದ ಮಹತ್ವ, ಆರ್ಥಿಕ ಹಾದಿ, ಸಾಂಸ್ಕೃತಿಯ ಹಿರಿಮೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಪ್ರಯತ್ನ ವಿಶ್ವದಾದ್ಯಂತ ಮುಂದುವರಿತಾನೆ ಇದೆ. ಅದರ ಭಾಗವಾಗಿಯೇ ವಿಶ್ವ ತೆಂಗಿನಕಾಯಿ ದಿನವನ್ನು ಆಚರಣೆ ಮಾಡಲಾಗುತ್ತೆ. ತೆಂಗಿನ ಮರದ ನೀರ ನಾರು ಮತ್ತು ಕೊಬ್ಬರಿಯನ್ನು ತೆಂಗಿನ ಬೆಣ್ಣೆ, ಐಸ್ ಕ್ರೀಮ್, ಬರ್ಫಿಗಳ ಸಹಿತ ವಿವಿಧ ಆಹಾರ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ತೀವಿ. ಮತ್ತು ಮನೆ ಮುಂದೆ ಹಾಕುವಂತಹ ಮ್ಯಾಟ್ಗಳನ್ನೆಲ್ಲ ತಯಾರಿಸಿ ಬಳಕೆ ಮಾಡಲಾಗ್ತಾ ಇದೆ. ತೆಂಗಿನ ಗರಿಗಳನ್ನು ತಂಪು ನೀಡುವ ಮೇಲ್ಛಾವಣಿಯಾಗಿ ಬಳಸಲಾಗುತ್ತದೆ. ಹೀಗೆ ಅನೇಕ ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲ ಒಂದು ಬೇರೆ ಬೇರೆ ಭಾಗಗಳಲ್ಲಿ ನಾವು ತೆಂಗಿನ ಮರದ ಎಲ್ಲವನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಹಾಗಾಗಿಯೇ ಕಲ್ಪವೃಕ್ಷ ಅಂತಲೇ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಜಗದಲ್ಲಿ

ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಪ್ರಜಾರಾಜ್ಯ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ವಿಜೇತಾ ಮಂಜಯ್ಯ ಅವರ ಸಂಗೀತವಿತ್ತು.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ತೆಂಗಿನಕಾಯಿ ದಿನದ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ತೆಂಗಿನಕಾಯಿಯ ಮೌಲ್ಯ ಮತ್ತು ಕೃಷಿ ಉದ್ಯಮದಲ್ಲಿ ಅದರ ಪ್ರಾಮುಖ್ಯತೆ ಏನು, ಅದು ಜಾಗತಿಕ ಮಟ್ಟದಲ್ಲಿ ಸಾರುವುದು,

ಮತ್ತೆ ತೆಂಗು ಬೆಳೆಯುವ ರೈತರ ಶ್ರಮವನ್ನು ಗೌರವಿಸುವುದು, ಅವರ ಆರ್ಥಿಕ ಪ್ರಗತಿಗೆ ಹೊಸ ಮಾರ್ಗವನ್ನು ಕಂಡುಹಿಡಿಯುವುದು, ತೆಂಗು ಆಧಾರಿತ ಉದ್ಯಮದಲ್ಲಿ ಹೂಡಿಕೆ ಹೆಚ್ಚಿಸುವುದು ಮತ್ತು ಹೊಸ ಹೊಸ ತಂತ್ರಜ್ಞಾನಗಳನ್ನು ಉತ್ತೇಜಿಸುವುದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ಅಂತ ಹೇಳಲಾಗುತ್ತೆ.

0: ಬೆಳೆದಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ, ಬೆಳೆಸೋಣ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತು ನಾವು ತೆಂಗಿನಕಾಯಿ ದಿನದ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ತೆಂಗಿನಕಾಯಿ ಕುರಿತು ಹೇಳೋದಾದ್ರೆ, ತೆಂಗಿನಕಾಯಿ ಅಂದಾಗ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಅಂತಂದರೆ ಒಂದು ದೇವರ ಪೂಜೆ. ಮೊದಲಿಗೆ ನಾವು ದೇವರ ಪೂಜೆಗೆ ಬಳಸೋದು ಅಷ್ಟೇ ಅಲ್ಲ, ಬರೀ ದೇವರ ಪೂಜೆ ಮಾತ್ರ ಅಲ್ಲ, ದಿನನಿತ್ಯ ಬಳಕೆಯಲ್ಲಿ ನಾವು ತೆಂಗಿನಕಾಯಿಯನ್ನು ಬಳಸ್ತಾ ಹೋಗ್ತೀವಿ. ಸಿಹಿ ತಿಂಡಿಗಳು, ಹಬ್ಬದ ಅಡುಗೆ ಸಿಹಿ ತಿಂಡಿಗಳು, ಒಬ್ಬಟ್ಟು ಮತ್ತು ಬರ್ಫಿಗಳನ್ನ ಮಾಡ್ತೀವಿ. ಬರೀ ಸಿಹಿ ತಿಂಡಿನೇ ಅಷ್ಟೇ ಅಲ್ಲ, ಖಾರದ ಅಡುಗೆಗಳಲ್ಲೂ ಅಂದರೆ ನಾವು ದಿನನಿತ್ಯದಲ್ಲಿ ಸಾಂಬಾರು, ಪಲ್ಯ, ಚಟ್ನಿ ಮತ್ತು ಕೋಸಂಬರಿ, ವಿವಿಧ ವಿಧ ವಿಧವಾದಂತಹ ರುಚಿ ರುಚಿಯಾದ ಅಡುಗೆ ಎಲ್ಲದಕ್ಕೂ ನಾವು ಕೊಬ್ಬರಿ ಹಾಕ್ತಾ ಹೋಗ್ತೀವಿ. ತೆಂಗಿನಕಾಯಿಯಿಂದಲೇ ಆ ಅಡುಗೆಗೆ ಒಂದು ಘಮ ರುಚಿ ಸಿಗುತ್ತೆ ಅಂತ ಹೇಳ್ಬೋದು.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ದೇವರೇ ದಿಕ್ಕು ಚಿತ್ರದ ಗೀತೆಯನ್ನು ಕೇಳಿದಿರಿ. ಬಸವರಾಜ್ ಕೆ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ತೆಂಗಿನ ಎಣ್ಣೆ, ತೆಂಗಿನ ಎಣ್ಣೆಯನ್ನು ನಾವು ಚರ್ಮಕ್ಕೆ ಅತ್ಯುತ್ತಮ ನೈಸರ್ಗಿಕ ಮಾಯಿಶ್ಚರೈಸರ್ ತರ ಕೆಲಸ ಮಾಡುತ್ತೆ. ತೆಂಗಿನ ಎಣ್ಣೆ ಅಡುಗೆಗೂ ಕೂಡ ನಾವು ಬಳಸ್ತೀವಿ. ತುಂಬಾ ರುಚಿ ರುಚಿಯಾದ ಅಡುಗೆಗಳನ್ನು ನಾವು ತೆಂಗಿನ ಎಣ್ಣೆಯಲ್ಲಿ ಮಾಡ್ಕೋಬಹುದು. ಮತ್ತೆ ಎಳ್ನೀರು, ನಾವು ಸಾಮಾನ್ಯವಾಗಿ ಎಲ್ಲರೂ ದೇಹಕ್ಕೆ ತಂಪು ನೀಡುವಂಥ ಅತ್ಯುತ್ತಮ ನೈಸರ್ಗಿಕ ಪಾನೀಯ ಅಂತಂದರೆ ಎಳ್ನೀರು ಅಂತ ಹೇಳ್ಬೋದು. ದೇಹದ ನಿರ್ಜಲೀಕರಣವನ್ನು ತಡೆದು ತಕ್ಷಣವೇ ಚೈತನ್ಯ ನೀಡುತ್ತೆ ಎಳ್ನೀರಿನಿಂದ.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ದೊರೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ತೆಂಗಿನ ನೀರು, ತೆಂಗಿನ ಹಾಲು, ಕೊಬ್ಬರಿ ಎಣ್ಣೆ ಅಡುಗೆ ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಬಳಸಲಾಗುತ್ತೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ತೆಂಗಿನ ನಾರಿನಿಂದ ಹಗ್ಗ, ಚಾಪೆ, ಹಾಸಿಗೆಗೆ ಎಲ್ಲ ತಯಾರಿಸಲಾಗುತ್ತೆ. ಮತ್ತು ಚಿಪ್ಪಿನಿಂದ ಸಕ್ರಿಯ ಇಂಗಾಲ ಮತ್ತು ಕರಕುಶಲ ವಸ್ತುಗಳನ್ನು ತಯಾರು ಮಾಡಲಾಗುತ್ತೆ. ಹಾಗಾಗಿ ಪ್ರಪಂಚದಾದ್ಯಂತ ತೆಂಗು ಬೆಳೆಯುವಂತಹ ದೇಶಗಳಿಗೆ ಸೆಪ್ಟೆಂಬರ್ 2 ವಿಶೇಷ ಮಹತ್ವದ ದಿನವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿ ವರ್ಷ ಈ ದಿನದಂದು ವಿಶೇಷ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡಿ ರೈತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾಡಲಾಗುತ್ತೆ. ಇಲ್ಲಿಗೆ ಸಿರಿಗಂಧ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.

ಸುಸ್ಥಿರ ಕೃಷಿಯನ್ನು ಬಲಪಡಿಸುತ್ತಿದೆ. ಭಾರತದಲ್ಲಿ ಲಭ್ಯವಿರುವ 80%ಕ್ಕಿಂತ ಹೆಚ್ಚು ಜಲಸಂಪನ್ಮೂಲವನ್ನು ಕೃಷಿ ನೀರಾವರಿಗಾಗಿ ಬಳಸಲಾಗುತ್ತದೆ. ಆದಾಗ್ಯೂ ನಿವಳ ಬಿತ್ತನೆ ಪ್ರದೇಶದ ಸುಮಾರು 50%ರಷ್ಟು ಭಾಗ ಮಾತ್ರ ನೀರಾವರಿ ಸೌಲಭ್ಯವನ್ನು ಹೊಂದಿದೆ. ಆದ್ದರಿಂದ ನೀರಿನ ಬಳಕೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು ರಾಷ್ಟ್ರೀಯ ಆದ್ಯತೆಯಾಗಿದೆ. ಕೃಷಿಯಲ್ಲಿ ನೀರಿನ ಬಳಕೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಲಘು ನೀರಾವರಿಯು ಒಂದು ಪ್ರಮುಖ ಪರಿಹಾರವಾಗಿದೆ. ಏಕೆಂದರೆ ಇದು ಯಾವುದೇ ಪೋಲಿಲ್ಲದೆ ನೇರವಾಗಿ ಬೆಳೆಗಳಿಗೆ ನೀರನ್ನು ಒದಗಿಸುತ್ತದೆ. ಜಮೀನಿನ ಮಟ್ಟದಲ್ಲಿ ಸಮರ್ಥ ನೀರಿನ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರವು ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ. ಇದು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ. ಇದು ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿಯಂತಹ ಲಘು ನೀರಾವರಿ ವ್ಯವಸ್ಥೆಗಳಿಗೆ ಬೆಂಬಲ ನೀಡುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಲಘು ನೀರಾವರಿ ವ್ಯವಸ್ಥೆಗಳನ್ನು ಅಳವಡಿಸಲು ಸರ್ಕಾರವು ಪ್ರತಿ ಫಲಾನುಭವಿಗೆ ಗರಿಷ್ಠ 5 ಹೆಕ್ಟೇರ್ಗೆ ಆರ್ಥಿಕ ನೆರವು ನೀಡುತ್ತದೆ. ಸಣ್ಣ ಮತ್ತು ಅಂಚಿನ ರೈತರು 55%ರಷ್ಟು ಹಾಗೂ ಇತರೆ ರೈತರು 45%ರಷ್ಟು ಆರ್ಥಿಕ ನೆರವು ಪಡೆಯುತ್ತಾರೆ. ಕಳೆದ 3 ವರ್ಷಗಳಲ್ಲಿ 8,123.24 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು ನೆರವನ್ನಾಗಿ ಬಿಡುಗಡೆ ಮಾಡಿದೆ. ಕೆಲವು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಮುಂಗಡ ಪತ್ರದಿಂದ ಹೆಚ್ಚುವರಿ ಸಬ್ಸಿಡಿಗಳನ್ನು ಸಹ ನೀಡುತ್ತವೆ. ರೈತರು 7 ವರ್ಷಗಳ ನಂತರ ಅದೇ ಭೂಮಿಗೆ ಮತ್ತೆ ನೆರವು ಪಡೆಯಬಹುದು. ಈ ಉಪಕ್ರಮವು ಮೂಲತಃ ಜನವರಿ 2006ರಲ್ಲಿ ಲಘು ನೀರಾವರಿಗಾಗಿ ಕೇಂದ್ರ ಪುರಸ್ಕೃತ ಯೋಜನೆಯಾಗಿ ಪ್ರಾರಂಭವಾಯಿತು. ನಂತರ ಇದನ್ನು 2010-11ರಲ್ಲಿ ಲಘು ನೀರಾವರಿ ರಾಷ್ಟೀಯ ಮಿಷನ್ ಆಗಿ ಮೇಲ್ದರ್ಜೆಗೆ ಏರಿಸಲಾಯಿತು. 2014-15ರ ಹಣಕಾಸು ವರ್ಷದಲ್ಲಿ ಇದು ಜಮೀನು ಜಲ ನಿರ್ವಹಣೆ ಘಟಕದ ಅಡಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟೀಯ ಮಿಷನ್ನ ಭಾಗವಾಯಿತು. 2015-16ರಿಂದ 2021-22ರ ಹಣಕಾಸು ವರ್ಷದವರೆಗೆ ಇದನ್ನು ಅಧಿಕೃತವಾಗಿ ಪ್ರತಿ ಹನಿಗೆ ಹೆಚ್ಚು ಬೆಳೆ ಎಂದು ಹೆಸರಿಸಲಾಯಿತು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಘಟಕವಾಗಿ ಜಾರಿಗೊಳಿಸಲಾಯಿತು. 2022-23ರಿಂದ ಪಿಡಿಎಂಸಿ ಯೋಜನೆಯನ್ನು ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. 2007-08ರಲ್ಲಿ ಪ್ರಾರಂಭಿಸಲಾದ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯು ಕೃಷಿ ಮತ್ತು ಸಂಯೋಜಿತ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ಅಕ್ಟೋಬರ್ 2024ರಲ್ಲಿ ಈ ಯೋಜನೆಯನ್ನು ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯೆಂದು ಮರು ರಚಿಸಲಾಯಿತು. ಇದು 9 ಯೋಜನೆಗಳನ್ನು ಸಂಯೋಜಿಸುವ ಒಂದೇ ಸೂರಿನಾಡಿಯ ಯೋಜನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಪ್ರತಿ ಹನಿಗೆ ಹೆಚ್ಚು ಬೆಳೆ, ಕೃಷಿ ಯಾಂತ್ರೀಕರಣ, ಮಣ್ಣಿನ ಆರೋಗ್ಯ ನಿರ್ವಹಣೆ, ಬೆಳೆ ವೈವಿಧೀಕರಣ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಿಗಾಗಿ ವೇಗವರ್ಧಕ ನಿಧಿಯಂತಹ ಘಟಕಗಳನ್ನು ಒಳಗೊಂಡಿದೆ. ಈ ಮರು ರಚಿಸಲಾದ ಯೋಜನೆಯ ಪ್ರಮುಖ ವೈಶಿಷ್ಟ್ಯವೆಂದರೆ ರಾಜ್ಯ ಸರ್ಕಾರಗಳು ತಮ್ಮ ನಿರ್ದಿಷ್ಟ ಸ್ಥಳೀಯ ಕೃಷಿ ಅಗತ್ಯಗಳ ಆಧಾರದ ಮೇಲೆ ಹಣವನ್ನು ಒಂದು ಘಟಕದಿಂದ ಇನ್ನೊಂದಕ್ಕೆ ಮರು ಹಂಚಿಕೆ ಮಾಡುವ ನಮ್ಯತೆಯನ್ನು ಹೊಂದಿವೆ. ಇದು ವಾಯುಗುಣ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸುವುದು, ಬೆಳೆ ಉತ್ಪಾದಕತೆಯನ್ನು ಉತ್ತಮಗೊಳಿಸುವುದು ಮತ್ತು ಮೌಲ್ಯ ಸರಪಳಿಯ ಅಭಿವೃದ್ಧಿಯನ್ನು ಮುನ್ನಡೆಸುವಂತಹ ಹೊಸ ಸವಾಲುಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. 2025-26ರ ಅವಧಿಯಲ್ಲಿ ಪಿಎಂ RKVY ಯೋಜನೆಗೆ ಒಟ್ಟು 8,957.72 ಕೋಟಿ ಬಿಡುಗಡೆ ಮಾಡಲಾಗಿದ್ದು, ಇದರಲ್ಲಿ 3,226.36 ಕೋಟಿಯನ್ನು ವಿಶೇಷವಾಗಿ ಪಿಡಿಎಂಸಿ ಯೋಜನೆಗೆ ಮೀಸಲು ಇಡಲಾಗಿದೆ. ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯು ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ರೈತರ ಆದಾಯವನ್ನು ಉತ್ತಮಗೊಳಿಸಲು ನಿಖರ ಜಲ ನಿರ್ವಹಣೆಯನ್ನು ಉತ್ತೇಜಿಸುತ್ತದೆ. ಈ ಯೋಜನೆಯು ಪೋಷಕಾಂಶಗಳ ಬಳಕೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಗೊಬ್ಬರ ಮಿಶ್ರಿತ ನೀರಾವರಿ ಫರ್ಟಿಗೇಷನ್ ಪದ್ಧತಿಯನ್ನು ಉತ್ತೇಜಿಸುತ್ತದೆ ಹಾಗೂ ನೀರಿನ ಅಭಾವ ಇರುವಂತಹ ಜೊತೆಗೆ ಅಂತರ್ಜಲ ಕುಸಿತ ಕಂಡಿರುವ ಪ್ರದೇಶಗಳಿಗೆ ಆದ್ಯತೆ ನೀಡುತ್ತದೆ. ಫರ್ಟಿಗೇಷನ್ ಎಂಬುದು ಸಸ್ಯದ ಹೆಚ್ಚಿನ ಬೇರುಗಳು ಬೆಳೆಯುವ ಪ್ರದೇಶಕ್ಕೆ ನೇರವಾಗಿ ನೀರಿನೊಂದಿಗೆ ರಸಗೊಬ್ಬರಗಳನ್ನು ಪೂರೈಸುವ ಪ್ರಕ್ರಿಯೆಯಾಗಿದೆ. ಇದಲ್ಲದೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯು ಲಘು ನೀರಾವರಿಯನ್ನು ಕೊಳವೆ ಬಾವಿ ನೀರಾವರಿ ಮತ್ತು ಸೌರಶಕ್ತಿ ಚಾಲಿತ ನೀರಾವರಿ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವುದನ್ನು ಬೆಂಬಲಿಸುತ್ತದೆ. ಜಲಸಂಪನ್ಮೂಲಗಳ ಗರಿಷ್ಠ ಬಳಕೆಯನ್ನು ಸಾಧಿಸಲು ಇದು ಸರ್ಕಾರದ ಇತರ ಕಾರ್ಯಕ್ರಮಗಳ ಜೊತೆಗೆ ಒಗ್ಗೂಡುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಈ ಯೋಜನೆಯು ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಲಘು ನೀರಾವರಿಯ ವೈಜ್ಞಾನಿಕ ಪ್ರಗತಿಯನ್ನು ಸಹ ಉತ್ತೇಜಿಸುತ್ತದೆ. ಲಘು ನೀರಾವರಿಯು ನೀರನ್ನು ನೇರವಾಗಿ ಸಸ್ಯದ ಬೇರು ಪ್ರದೇಶಕ್ಕೆ ತಲುಪಿಸುವ ಮೂಲಕ ನೀರಿನ ಸಮರ್ಥ ಬಳಕೆಯನ್ನು ಸಾಧ್ಯವಾಗಿಸುತ್ತದೆ, ಪೋಲಾಗುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ನೀರಾವರಿ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ನೀರು ಮತ್ತು ಪೋಷಕಾಂಶಗಳ ನಿಖರ ಪೂರೈಕೆಯ ಮೂಲಕ ಉತ್ತಮ ಬೆಳೆ ಬೆಳವಣಿಗೆ ಮತ್ತು ಹೆಚ್ಚಿನ ಉತ್ಪಾದಕತೆಗೆ ಬೆಂಬಲ ನೀಡುವ ಜೊತೆಗೆ ಇದು ನೀರು, ವಿದ್ಯುತ್ ಶಕ್ತಿ, ರಸಗೊಬ್ಬರ ಮತ್ತು ಮಾನವ ಶ್ರಮದ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಈ ತಂತ್ರಜ್ಞಾನವು ತೋಟಗಾರಿಕಾ
ಬೆಳೆಗಳ ಬೇಸಾಯವನ್ನು ಪ್ರೋತ್ಸಾಹಿಸುತ್ತದೆ. ಬೆಳೆ ಸಾಂದ್ರ

ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಸಾಗುವಳಿಗೆ ಯೋಗ್ಯವಲ್ಲದ ಭೂಮಿಯನ್ನು ಉತ್ಪಾದಕ ಬಳಕೆಗೆ ತರುತ್ತದೆ. ಹೂಡಿಕೆ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೃಷಿ ಆದಾಯವನ್ನು ಹೆಚ್ಚಿಸುವ ಮೂಲಕ ಲಘು ನೀರಾವರಿಯು ಸುಸ್ಥಿರ ಕೃಷಿಗೆ ಕೊಡುಗೆ ನೀಡುತ್ತದೆ, ರೈತರ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ದೀರ್ಘಕಾಲೀನ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಉತ್ತೇಜಿಸುತ್ತದೆ. ಜುಲೈ 2026 ಹೊತ್ತಿಗೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯು ತನ್ನ ಪ್ರಾರಂಭದಿಂದ ಇದುವರೆಗೆ 115 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಲಘು ನೀರಾವರಿ ವ್ಯಾಪ್ತಿಗೆ ತಂದಿದೆ. ಇದು ಭಾರತದ ಒಟ್ಟು ನಿವ್ವಳ ಬಿತ್ತನೆ ಪ್ರದೇಶದ ಸುಮಾರು ಶೇಕಡ 8.11%. 2025-26 ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಗುಜರಾತ್ ಮತ್ತು ರಾಜಸ್ಥಾನಗಳು ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯಡಿಯಲ್ಲಿ ಲಘು ನೀರಾವರಿ ವ್ಯಾಪ್ತಿಗೆ ಒಳಪಟ್ಟ ಅತಿ ಹೆಚ್ಚು ಪ್ರದೇಶವನ್ನು ದಾಖಲಿಸಿವೆ. ಈ ಯೋಜನೆಯಿಂದ 130 ಲಕ್ಷ ರೈತರು ಪ್ರಯೋಜನ ಪಡೆದಿದ್ದಾರೆ. ಫಲಾನುಭವಿಗಳಲ್ಲಿ ಶೇಕಡ 20% ಮಹಿಳೆಯರಾಗಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ರೈತರಾದ ಎಂ ಶ್ರೀನಿವಾಸ ರಾವ್ ಅವರು ರಾಜ್ಯದ ಲಘು ನೀರಾವರಿ ಯೋಜನೆ ಮತ್ತು ಪಿಡಿಎಂಸಿ ಯೋಜನೆಯಡಿಯಲ್ಲಿ ಹನಿ ನೀರಾವರಿ ಪದ್ದತಿಯನ್ನು ಅಳವಡಿಸಿಕೊಂಡರು. ಅವರು ಸಾಂಪ್ರದಾಯಿಕ ಹರಿವು ನೀರಾವರಿ ಪದ್ದತಿಯ ಬದಲಿಗೆ ತಮ್ಮ 2 ಎಕರೆ ನಿಂಬೆ ಹಣ್ಣಿನ ತೋಟದಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡರು. ಹೊಸ ವ್ಯವಸ್ಥೆಯು ಗೊಬ್ಬರ ಮಿಶ್ರಿತ ನೀರಾವರಿ ಮೂಲಕ ನೀರು ಮತ್ತು ಪೋಷಕಾಂಶಗಳ ನಿಖರ ಪೂರೈಕೆಯನ್ನು ಖಚಿತಪಡಿಸಿತು. ಪರಿಣಾಮವಾಗಿ ಇಳುವರಿಯು ಎಕರೆಗೆ 90 ಕ್ವಿಂಟಾಲ್ನಿಂದ 105 ಕ್ವಿಂಟಾಲ್ಗೆ ಹೆಚ್ಚಾಯಿತು. ಸಾಗಾಣೆ ವೆಚ್ಚವು 3 ಲಕ್ಷ ರೂಪಾಯಿಯಿಂದ 2.4 ಲಕ್ಷ ರೂಪಾಯಿಗೆ ಕಡಿಮೆಯಾಯಿತು. ಸ್ಥಿರ ಮಾರುಕಟ್ಟೆ ಬೆಂಬಲದೊಂದಿಗೆ ಅವರ ನಿವ್ವಳ ಆದಾಯವು 1.5 ಲಕ್ಷ ರೂಪಾಯಿನಿಂದ 2.5 ಲಕ್ಷ ರೂಪಾಯಿಗೆ ಏರಿಕೆಯಾಯಿತು. ಅವರು 1.35 ಲಕ್ಷ ರೂಪಾಯಿ ಹೆಚ್ಚುವರಿ ಆದಾಯವನ್ನು ಗಳಿಸಿದರು. ಇದು ಉತ್ಪಾದಕತೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಲಘು ನೀರಾವರಿಯ ಪ್ರಯೋಜನಗಳನ್ನು ಪ್ರದರ್ಶಿಸುತ್ತದೆ. ನೀರಿನ ಸಮರ್ಥ ಬಳಕೆಯನ್ನು ಮತ್ತಷ್ಟು ಉತ್ತೇಜಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸರ್ಕಾರವು ಪಿಡಿಎಂಸಿ ಯೋಜನೆಯಡಿಯಲ್ಲಿ ಹೊಸ ನಮ್ಯತೆಗಳನ್ನು ಪರಿಚಯಿಸಿದೆ. ಈ ಉಪಕ್ರಮವು ಇತರ ಮಧ್ಯಸ್ಥಿಕೆಗಳು, ಘಟಕದ ಅಡಿಯಲ್ಲಿ ದೊಡ್ಡ ನೀರು ಸಂಗ್ರಹಣಾ ತೊಟ್ಟಿಗಳು ಅಥವಾ ಕೃಷಿ ಹೊಂಡಗಳ ನಿರ್ಮಾಣ ಮತ್ತು ನೀರು ಕೊಯ್ಲು ವ್ಯವಸ್ಥೆಗಳಂತಹ ಅತಿ ಸಣ್ಣ ಮಟ್ಟದ ನೀರು ಸಂಗ್ರಹಣೆ ಮತ್ತು ಸಂರಕ್ಷಣಾ ಚಟುವಟಿಕೆಗಳನ್ನು ಕೈಗೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಧಿಕಾರ ನೀಡುತ್ತದೆ. ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಈ ವ್ಯವಸ್ಥೆಗಳನ್ನು ವೈಯಕ್ತಿಕ ಮತ್ತು ಸಮುದಾಯ ಬಳಕೆಗಳು ಎರಡಕ್ಕೂ ಅಭಿವೃದ್ಧಿಪಡಿಸಬಹುದಾಗಿರುವುದರಿಂದ ಇವು ಲಘು ನೀರಾವರಿಗೆ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ನೀರಿನ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುತ್ತವೆ. ಅತ್ಯಂತ ಪ್ರಮುಖವಾಗಿ ಪರಿಷ್ಕೃತ ಮಾರ್ಗಸೂಚಿಗಳು ಈ ಸಂರಕ್ಷಣಾ ಯೋಜನೆಗಳಾಗಿದ್ದ ಹಿಂದಿನ ನಿಧಿ ಮಿತಿಗಳನ್ನು ರದ್ದುಗೊಳಿಸಿವೆ. ಈ ಮೊದಲು ಇಂತಹ ಚಟುವಟಿಕೆಗಳಿಗಾಗಿ ಹಣವನ್ನು ಸಾಮಾನ್ಯ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಟ್ಟು ಅನುದಾನದ ಗರಿಷ್ಠ ಶೇಕಡ 20% ಕಟ್ಟುನಿಟ್ಟಾಗಿ ಸೀಮಿತಗೊಳಿಸಲಾಗಿತ್ತು. ಈ ಮಿತಿಯು ಈಶಾನ್ಯ ರಾಜ್ಯಗಳು, ಹಿಮಾಲಯನ್ ರಾಜ್ಯ ಮತ್ತು ಜಮ್ಮು ಹಾಗೂ ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳಿಗೆ ಶೇಕಡ 40%. ಈಗ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಂಪೂರ್ಣವಾಗಿ ತಮ್ಮ ನಿರ್ದಿಷ್ಟ ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಈ ಮಿತಿಗಳನ್ನು ಮೀರಿ ಅನುದಾನ ಬಳಸಿಕೊಳ್ಳುವ ನಮ್ಯತೆಯನ್ನು ಹೊಂದಿವೆ. ಪ್ರತಿ ಹನಿಗೆ ಹೆಚ್ಚು ಬೆಳೆ ಅಡಿಯಲ್ಲಿ 2 ಪ್ರಮುಖ ಲಘು ನೀರಾವರಿ ವ್ಯವಸ್ಥೆಗಳು ಇವೆ. ಹನಿ ನೀರಾವರಿ ತಂತ್ರಜ್ಞಾನವು ಪಾರ್ಶ್ವ ಕೊಳವೆಗೆ ಲ್ಯಾಟ್ರಲ್ ಟ್ಯೂಬ್ ಅಳವಡಿಸಲಾದ ಅಥವಾ ಕೊಳವೆಯ ಒಳಗೆ ಜೋಡಿಸಲಾದ ನೀರು ಹೊರಸೂಸುವ ಸಾಧನಗಳ ಮೂಲಕ ಸಸ್ಯದ ಬೇರು ಪ್ರದೇಶಕ್ಕೆ ನೀರುಣಿಸುವುದನ್ನು ಒಳಗೊಂಡಿರುತ್ತದೆ. ಸರಳವಾಗಿ ಹೇಳುವುದಾದರೆ ಸಣ್ಣ ಕೊಳವೆಗಳು ಅಥವಾ ಟ್ಯೂಬ್ಗಳಲ್ಲಿ ಅಳವಡಿಸಲಾದ ಸಣ್ಣ ನೀರು ಹೊರಸೂಸುವ ಸಾಧನಗಳ ಮೂಲಕ ಬೆಳೆಗಳ ಬೇರುಗಳಿಗೆ ನೇರವಾಗಿ ಮತ್ತು ನಿಧಾನವಾಗಿ ನೀರನ್ನು ಒದಗಿಸುವ ಪದ್ಧತಿಯೇ ಹನಿ ನೀರಾವರಿ. ಇದು ಸಸ್ಯದ ಸುತ್ತಲಿನ ಅಗತ್ಯ ಪ್ರದೇಶಕ್ಕೆ ಮಾತ್ರ ನೀರು ಸಿಗುವಂತೆ ಮಾಡುತ್ತದೆ. ಇದರಿಂದ ಪೋಲಾಗುವುದು ಕಡಿಮೆಯಾಗುತ್ತದೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಸಸ್ಯ ಇರುವ ಪ್ರತಿಯೊಂದು ಸ್ಥಳದಲ್ಲೂ ಕೊಳವೆಯ ಉದ್ದಕ್ಕೂ ಜೋಡಿಸಲಾದ ಸಣ್ಣ ಡ್ರಿಪ್ಪರ್ಗಳ ಮೂಲಕ ಪ್ರತಿಯೊಂದು ಸಸ್ಯಕ್ಕೂ ನೀರು ನೀಡಲಾಗುತ್ತದೆ. ಇದು ಅಸಮಾನ ಅಂತರವನ್ನು ಹೊಂದಿರುವ ಬೆಳೆಗಳಿಗೆ ಸೂಕ್ತವಾಗಿದೆ. ಕೊಳವೆಯೊಳಗೆ ನಿಗದಿತ ಅಂತರದಲ್ಲಿ ನಿರ್ಮಿಸಲಾದ ಡ್ರಿಪ್ಪರ್ಗಳಿಂದ ನೀರು ಹೊರಬರುತ್ತದೆ. ಈ ವ್ಯವಸ್ಥೆಯಲ್ಲಿ ಎಲ್ಲಾ ಸಸ್ಯಗಳು ಸಮಾನವಾಗಿ ನೀರನ್ನು ಪಡೆಯುತ್ತವೆ. ಸಿಂಪಡಣೆ ಅಥವಾ ಸ್ಪ್ರಿಂಕ್ಲರ್ ನೀರಾವರಿಯಲ್ಲಿ ಕೊಳವೆಗಳ ಜಾಲಕ್ಕೆ ಸಂಪರ್ಕಗೊಂಡಿರುವ ನಾಜಲ್ಗಳ ಒತ್ತಡದ ಮೂಲಕ ನೀರನ್ನು ಗಾಳಿಯಲ್ಲಿ ಸಿಂಪಡಿಸಲಾಗುತ್ತದೆ. ಈ ವ್ಯವಸ್ಥೆಯು ಮಳೆಯ ಅನುಭವವನ್ನು ಸೃಷ್ಟಿಸುತ್ತದೆ ಮತ್ತು ಬೆಳೆಗಳಿಗೆ ಸಮಾನವಾಗಿ ನೀರನ್ನು ಒದಗಿಸುತ್ತದೆ. ಸಸ್ಯಗಳ ಸಾಂದ್ರತೆಯು ಅತ್ಯಂತ ಹೆಚ್ಚಾಗಿರುವ ಬೆಳೆಗಳಿಗೆ ನೀರುಣಿಸಲು ಸಿಂಪಡಣೆ ನೀರಾವರಿ ವ್ಯವಸ್ಥೆಯು ಸೂಕ್ತವಾಗಿದೆ. ಧಾನ್ಯಗಳು, ಬೇಳೆಕಾಳು, ಬೀಜಗಳು, ಸಾಂಬಾರ ಪದಾರ್ಥಗಳು ಮತ್ತು ಹೊಲದ ಬೆಳೆಗಳಿಗೆ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಪೋರ್ಟೇಬಲ್ ಸಿಂಪಡಕಗಳ ವ್ಯವಸ್ಥೆಯಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಮುಖ್ಯ ಮತ್ತು ಉಪಮುಖ್ಯ ಕೊಳವೆಗಳನ್ನು ಜಮೀನಿನ ವಿವಿಧ ಭಾಗಗಳಿಗೆ ಸ್ಥಳಾಂತರಿಸಬಹುದು. ಇದು ಬೆಳೆಯ ನೀರಿನ ಅಗತ್ಯಕ್ಕೆ ತಕ್ಕಂತೆ ನೀರಾವರಿ ಮಾಡಲು ಅವಕಾಶ ನೀಡುತ್ತದೆ. ಇವುಗಳನ್ನು ಸಮತ

0: ಮೆಟ್ಟದ ಭೂಮಿ ಹಾಗೂ ಏರಿಳಿತದ ಭೂಪ್ರದೇಶಗಳು ಎರಡರಲ್ಲೂ ಬಳಸಬಹುದು. ಮೈಕ್ರೋ ಸಿಂಪಡಕಗಳು ಕಡಿಮೆ ವ್ಯಾಪ್ತಿಯ ಸಿಂಪಡಕಗಳಾಗಿವೆ. ಇವುಗಳನ್ನು ಹೆಚ್ಚಾಗಿ ಎಲೆಗಳ ತರಕಾರಿ, ನರ್ಸರಿ ಮತ್ತು ಸಸಿಗಳನ್ನು ಗಟ್ಟಿ ಮಾಡಲು, ನೀರುಣಿಸಲು ಬಳಸಲಾಗುತ್ತದೆ. ನೀರಾವರಿ ಒದಗಿಸುವುದರ ಜೊತೆಗೆ ಮೈಕ್ರೋ ಸಿಂಪಡಕವು ಸಸ್ಯದ ಸುತ್ತಲಿನ ಸೂಕ್ಷ್ಮ ವಾತಾವರಣದ ಸ್ಥಿತಿಗತಿಗಳನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ. ಮಿನಿ ಸಿಂಪಡಕಗಳನ್ನು ಸಾಂದ್ರವಾಗಿ ಬೆಳೆಯುವ ಬೆಳೆಗಳಾದಂಥ ಶೇಂಗಾ, ಆಲೂಗಡ್ಡೆ, ಈರುಳ್ಳಿ, ಶುಂಠಿ, ಕಡಿಮೆ ಎತ್ತರದ ಮೇವಿನ ಬೆಳೆಗಳು ಇತ್ಯಾದಿಗಳಿಗೆ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಮಿನಿ ಸಿಂಪಡಕಗಳು ಹಿಮದಿಂದ ರಕ್ಷಣೆ ನೀಡಲು ಸಹ ಸೂಕ್ತವಾಗಿವೆ. ಇವುಗಳ ವ್ಯಾಪ್ತಿಯು ಮೈಕ್ರೋ ಸಿಂಪಡಕಗಳಿಗಿಂತ ಹೆಚ್ಚಿರುತ್ತದೆ. ಅರೆ ಶಾಶ್ವತ ಸಿಂಪಡಕಗಳು ಮುಖ್ಯ ಮತ್ತು ಪಾರ್ಶ್ವ ಕೊಳವೆಗಳನ್ನು ಭೂಮಿಯ ಅಡಿಯಲ್ಲಿ ಶಾಶ್ವತವಾಗಿ ಅಳವಡಿಸಲಾಗಿರುತ್ತದೆ. ರೈಸರ್ ಕೊಳವೆಗಳಿಗೆ ಸಂಪರ್ಕಗೊಂಡಿರುವ ಸಿಂಪಡಕ ನಾಜಲ್ಗಳನ್ನು ವಿವಿಧ ಸ್ಥಳಗಳಿಗೆ ಸಾಗಿಸಬಹುದು. ಇದು ಬೆಳೆಯ ನೀರಿನ ಅಗತ್ಯಕ್ಕೆ ಅನುಗುಣವಾಗಿ ಜಮೀನಿನ ವಿವಿಧ ಭಾಗಗಳಿಗೆ ನೀರಾವರಿ ಮಾಡಲು ಅನುಕೂಲ ಮಾಡಿಕೊಡುತ್ತದೆ. ಒಂದೆರಡು ಸಿಂಪಡಕಗಳ ಮೂಲಕ ವಿಶಾಲವಾದ ಪ್ರದೇಶವನ್ನು ಆವರಿಸಬೇಕಾದ ಸ್ಥಳಗಳಲ್ಲಿ ಇವುಗಳನ್ನು ಬಳಸಲಾಗುತ್ತದೆ. ಈ ಸಿಂಪಡಕಗಳು ಗಂಟೆಗೆ 10,000 ಲೀಟರ್ನಿಂದ 32,000 ಲೀಟರ್ನವರೆಗಿನ ನೀರನ್ನು ಹೊರಚೆಲ್ಲಲು ಸಾಮರ್ಥ್ಯವನ್ನು ಹೊಂದಿದ್ದು 24 ಮೀಟರ್ನಿಂದ 36 ಮೀಟರ್ವರೆಗೆ ನೀರನ್ನು ಚಿಮ್ಮಿಸುವ ವ್ಯಾಪ್ತಿಯನ್ನು ಹೊಂದಿರುತ್ತವೆ. ಇವುಗಳನ್ನು ನಿರ್ವಹಿಸಲು ಅಧಿಕ ಒತ್ತಡ ಮತ್ತು ಹೆಚ್ಚಿನ ನೀರು ಪೂರೈಸುವ ಕೊಳವೆ ಮತ್ತು ಪಂಪ್ಗಳ ಅಗತ್ಯ ಇರುತ್ತದೆ. ಕಡಿಮೆ ಸಮಯದಲ್ಲಿ ವಿಶಾಲ ಪ್ರದೇಶದಲ್ಲಿ ಹರಡಿರುವ ಬೆಳೆಗಳಿಗೆ ನೀರುಣಿಸಲು ಇವುಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯನ್ನು ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಜಾರಿಗೊಳಿಸುತ್ತಿರುವುದರಿಂದ ಇದು ಈ ಯೋಜನೆಯ ಸಮಗ್ರ ಸಾಂಸ್ಥಿಕ ಸಂರಚನೆಯನ್ನು ಅಳವಡಿಸಿಕೊಂಡಿದೆ. ರಾಷ್ಟೀಯ ಮಟ್ಟದಲ್ಲಿ ರಾಷ್ಟೀಯ ಸ್ಟೀವರ್ಡ್ ಶಿಪ್ ಕೌನ್ಸಿಲ್ ಮಾರ್ಗದರ್ಶನ ಮತ್ತು ಯೋಜನೆಗಾಗಿ ಆಯಕಟ್ಟಿನ ಮಾರ್ಗಸೂಚಿಯನ್ನು ಒದಗಿಸುತ್ತದೆ. ರಾಜ್ಯ ಮಟ್ಟದಲ್ಲಿ ಈ ಚೌಕಟ್ಟು 3 ಹಂತಗಳ ಸಂರಚನೆಯ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ. ಉನ್ನತ ಹಂತದಲ್ಲಿ ರಾಜ್ಯ ಮಟ್ಟದ ಮಂಜೂರಾತಿ ಸಮಿತಿಯು ಯೋಜನೆಗಳಿಗೆ ಅನುಮೋದನೆ ನೀಡುತ್ತದೆ. ಇಲಾಖಾಂತರ ಕಾರ್ಯಾಚರಣೆ ಗುಂಪು ವಿವಿಧ ಇಲಾಖೆಗಳ ನಡುವೆ ಯೋಜನೆ ಮತ್ತು ಅನುಷ್ಠಾನವನ್ನು ಸಂಯೋಜಿಸುತ್ತದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಯು ಕಾರ್ಯಾಚರಣೆಯ ಮೇಲ್ವಿಚಾರಣೆಯನ್ನು ನಡೆಸುತ್ತದೆ ಮತ್ತು ಇಲಾಖಾಂತರ ಸಂಯೋಜನೆಯನ್ನು ಖಚಿತಪಡಿಸುತ್ತದೆ. ಪರಿಣಾಮ ಮೌಲ್ಯವಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ. ಕೇಳುಗರಿಗೆಲ್ಲ ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಕಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
2: ಕೇಳಿದ್ರೆ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ಖುಷಿಯ ಹಾಗೂ ಸಂತೋಷದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಖುಷಿ ಅಂತ ಯೋಚನೆ ಮಾಡ್ತಿರ್ತೀರಿ. ಖುಷಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಟುಡಿ ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಚಾರ. ಅವ್ರು ಯಾರಂತ ಹೇಳಿದ್ರೆ ಅವರೇ ನಮ್ಮ ಶಿಲ್ಪಾ ಕೆಎಸ್. ಯಾರು ಈ ಶಿಲ್ಪಾ ಕೆಎಸ್ ಅಂತ ಯೋಚನೆ ಮಾಡ್ತಿರ್ತೀರಿ. ಇತ್ತೀಚೆಗೆ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಂತಹ ದೇಶದ ಹಿರಿಮೆಯನ್ನು ಎತ್ತಿಡಿದಂತಹ ಮೈಸೂರಿನ ಪ್ಯಾರಾ ಅಥ್ಲೆಟ್ ಶಿಲ್ ಮಾತಾಡ್ತಾ ಇರೋದು.
3: ನಮಗೂ ಖುಷಿನೇ ಆಗ್ತಿದೆ.
2: ಆದ್ರೆ ನೀವು ನಮ್ಮ ಮೈಸೂರು ಜಿಲ್ಲೆಯವರು ಅಂತ ಹೇಳಿ ಇನ್ನೂ ಬಹಳ ಸಂತೋಷ ನಮಗೆ. ಶಿಲ್ಪ ಅವರಿಗೆ ಜಗತ್ ಪ್ರಸಿದ್ಧಿ ಆಗಿದ್ದಾರೆ. ಯಾಕೆ ಎಲ್ಲರೂ ಗೊತ್ತಾಗಿದೆ ಅವರು ಒಂದು ಕಾಮನ್ವೆಲ್ತ್ ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ ಅಲ್ವಾ? ಇದು ಸುಲಭದ ಮಾತಂತೂ ಖಂಡಿತ ಅಲ್ಲ.
3: ಹೌದು,
2: ನಾವ್ ಎಷ್ಟು ಸುಲಭವಾಗಿ ಮಾತಾಡ್ತಾ ಇರ್ತೀವಿ, ಈಗ ಎಷ್ಟು ಸುಲಭವಾಗಿ ನಿಮ್ಮನ್ನ ಗುರುತಿಸ್ತಾ ಇರ್ತಾರೆ, ಓ ಅಚೀವ್ ಮಾಡಿದ್ರು ಮಾಡಿದ್ರು ಅಂತ ಹೇಳಿ. ಆ ಅಚೀವ್ಮೆಂಟ್ ಅಲ್ಲಿ ಹಿಂದೆ ಇರುವಂತಹ ಪರಿಶ್ರಮ ಅದು ಶಿಲ್ಪ ಅವ್ರಿಗೆ ಮಾತ್ರ ಗೊತ್ತು. ಹೌದಾ?
3: ಹೌದು ಖಂಡಿತ.
2: ಶಿಲ್ಪ ಅವ್ರು ಯಾವ ಊರು?
3: ನಮ್ದು ಊರು ಕಂಚುಗಾರ ಕೊಪ್ಪಲು, ಕೆಆರ್ ನಗರ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್.
2: ಓಕೆ, ಪಕ್ಕದ ಊರಿನವರೇ ಕೂಡ ನೀವು? ಹೌದಾ?
3: ಹೌದು.
2: ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಯಾವಾಗ ಎಲ್ಲಿ ಆಗಿದ್ದು ಹೇಳ್ಬೋದಾ?
3: ಹಾ ಸರ್, 1-7 ನನ್ನ ಊರೇ ಕಂಚುಗಾರ ಕೊಪ್ಪಲಲ್ಲಿ ಮಾಡಿದ್ದು. 8-2 ನಮ್ಮೂರ ಪಕ್ಕ ಕಿಸ್ತೂರ್ ಕೊಪ್ಪಲು ಅಂತ ಹಳ್ಳಿಲೇ ಸ್ಟಡಿ ಮಾಡಿದ್ದು. ನೆಕ್ಸ್ಟ್ ಅನಂತರ ಡಿಎಡ್ ಮೈಸೂರಿಗೆ ಜಾಯ್ನ್ ಆದೆ ನಾನು, ಇಂದ್ರ ಡಿಎಡ್ ಕಾಲೇಜು. ಅದಾನಂತರ ಡಿಗ್ರಿ ತಗೊಂಡೆ. ಡಿಗ್ರಿ ಆದ್ಮೇಲೆ ಬಿ ಎಡ್ ಮಾಡಿದೆ.
2: ಡಿಗ್ರಿ ಎಲ್ಲಿ ಮಾಡಿದ್ರಿ?
3: ನಾನು ರೆಗ್ಯುಲರ್ ಫಸ್ಟ್ ಕೆಆರ್ ನಗರದಲ್ಲೇ ಮಾಡಿದೆ 1 ಇಯರ್. ಆಮೇಲೆ ಬೇಡ ಅಂತ ಕರೆಸ್ಪಾಂಡ್.

0: ಲೈಸೆನ್ಸ್ ತಗೊಂಡೆ.
1: ಓಕೆ, ಕೆ ಎಸ್ ವೈ ಮಾಡಿದ್ರ?
0: ಕೆ ಎಸ್ ವೈ ನಲ್ಲಿ ಮಾಡಿದ್ದು. ನಂತರ ಬಿ ಎಡ್ ಶಾರದ ವಿಲಾಸ್ ಅಲ್ಲಿ ಮಾಡಿದ್ದು ಸರ್ ನಾನು. ಅದಾದ ನಂತರ ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು.
1: ಎಲ್ಲಿ ಶುರು ಮಾಡಿದ್ರಿ ವರ್ಕು?
0: ವರ್ಕು ಫಸ್ಟ್ ನನ್ನ ಅನ್ನೂರಲ್ಲೇ ಮಾಡಿದ್ದು ನಾನು. ಸ್ಕೂಲಲ್ಲೇ ಮಾಡಿದ್ದು. ಅಲ್ಲಿ ಒಂದ್ ಸ್ವಲ್ಪ ಮಕ್ಳಿಗೆ ಸ್ವಲ್ಪ ಹೇಳಿ ಟೀಚ್ ಮಾಡಿ ಅಂದ್ರೆ ಸ್ವಲ್ಪ ರಜಾ ಇತ್ತು. ಫಸ್ಟ್ ನನ್ನ ಊರಲ್ಲಿ ನಾನು ಓದಿದ್ದ ಶಾಲೆಯಲ್ಲೇ ಫಸ್ಟ್ ಶುರು ಮಾಡಿದ್ದು. ಖುಷಿ ಇದೆ ಅದು ಒಂಥರ.
1: ಓದಿದ ಶಾಲೆಯಲ್ಲೇ ಕೂಡ ನೀವು ಟೀಚ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಒಂದ್ ಒಳ್ಳೆ ಹೊಸ ಅನುಭವ ಅಲ್ವಾ?
0: ಹೌದು.
1: ಈಗ ತಾವು ಒಂದು ಕಾಲನ್ನ ಕಳ್ಕೊಂಡಿದ್ರಿ ಅಂತ ಕಾಣುತ್ತೆ, ಯಾವ ವಯಸ್ಸಿನಲ್ಲಿ ಕಳ್ಕೊಂಡ್ರಿ, ಹೇಗಾಯ್ತು ಈ ವಿಚಾರ?
0: ಅದು ಅಂದ್ರೆ 3 ವರ್ಷ 4 ವರ್ಷ ಇದ್ರಲ್ಲಿ ಒಂದು ಮದುವೆ, ನಮ್ಮ ರಿಲೇಟಿವ್ಸ್ ಮದುವೆ ಇತ್ತು. ಆ ಮದ್ವೆ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಬರ್ತಾ ಇದ್ದೋ, ಹಾಗೆ ನಾನು ನನ್ನ ಅಕ್ಕ ಐಸ್ ಕ್ರೀಮ್ ತಕೊಂಡು ರೋಡ್ ಕ್ರಾಸ್ ಮಾಡ್ತಾ ಇದ್ದೋ. ಆ ಸಂದರ್ಭದಲ್ಲಿ ಅವಾಗೆಲ್ಲ ಲಂಗ ಬ್ಲೌಸ್ ಜಾಸ್ತಿ ಇರ್ಲಿಲ್ಲ ನನಗೆ. ಅದು ಕಾಲ
1: 3.5 ವರ್ಷದಲ್ಲಿ.
0: ಹೌದು.
1: ಆ 3.5 ವರ್ಷದಲ್ಲಿ ತಮಗೆ ಘಟನೆ ಆದ ನಂತರ ಮನೆಯವರ ಪರಿಸ್ಥಿತಿ ಹೇಗಿತ್ತು? ಹಾಗೆ ತಾವು ಬಹಳಷ್ಟು ಕನಸುಗಳನ್ನ, 3 ವರ್ಷ ಅಂದ್ರೆ ಏನ್ ನಿಮ್ಗೆ ಅಂತ ಗೊತ್ತೇ ಇಲ್ಲ ಏನ್ ವಿಚಾರ ಅಂತ ಹೇಳಿ, ಅವಳು ಕೂಡ ಆಘಾತಗಳಾಗಿರುತ್ತೆ ಅಲ್ವಾ?
0: ಖಂಡಿತ. ನುಂಗಲಾರದು ತುತ್ತು ಅದು. ತುಂಬಾ ಸ್ಟ್ರಗಲ್ ಮಾಡಿದರೆ, ಈ ವಯಸ್ಸಲ್ಲಿ ಹಿಂಗಾಗೋಯ್ತು ಮತ್ತೆ ಏನ್ ಮಾಡೋದು, ಮತ್ತೆ ಅಷ್ಟು ಸ್ಪೆಸಿಲಿಟಿಸ್ ಇವಾಗಿರೋ ಟೆಕ್ನಾಲಜಿ ಅವಾಗಿರ್ಲಿಲ್ಲ ಸರ್. ಹಾಗಾಗಿ ಏನ್ ಮಾಡ್ಬೇಕು ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಬೈ ಚಾನ್ಸ್ ಈಗಿನ ಟೆಕ್ನಾಲಜಿ ಇದ್ರೆ ನನಗೆ ಒಂದ್ ಸ್ವಲ್ಪ ಕಾಲು ಏನಾದ್ರೂ ಸ್ವಲ್ಪ ಏರುಪೇರಾಗಿ ಇಷ್ಟೊಂದು ಎಫೆಕ್ಟ್ ಆಗ್ತಿರ್ಲಿಲ್ಲ. ಅವಾಗ ಅಲ್ಲಿಂದ ಹಾಸ್ಪಿಟಲ್ ಮೈಸೂರು ಕಲ್ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡಿದ್ದು. ಅಲ್ಲಿರೋ ಡಾಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಟೈಮಲ್ಲಿ. ಅವಾಗ ಏನಂದ್ರೆ ನಂದು ಬರೀ ಫೀಟ್ ಮಾತ್ರ ಹೋಗಿತ್ತು. ಅವಾಗ ಚಿಕ್ಕ ಮೂಳೆ ಅಲ್ವಾ, ಸ್ವಲ್ಪ ಲಾರಿ ಮೇಲೆ ಹರಿದ್ರಿಂದ ಮುಂದೆ ಎಫೆಕ್ಟ್ ಆಗುತ್ತೆ, ಬೇರೆ ಕಾಯಿಲೆಗಳಿಗೆ ತಿರುಕೊಳ್ಳುತ್ತೆ ಅಂತ ಮಂಡಿನ ಮೇಲೆ ಕಟ್ ಮಾಡಿದ್ರು. ಟೆಕ್ನಾಲಜಿ ಒಂದ್ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಅಟ್ ಲೀಸ್ಟ್ ಮ್ಯಾನೇಜ್ ಆಗ್ತಿತ್ತು, ಮಂಡಿಯಿಂದ ಕೆಳಗಡೆ ಏನಾದ್ರೂ ಮಾಡ್ಬೋದಿತ್ತು. ಅವಾಗಾಯ್ತು. ಮತ್ತೆ ಅದಾದ್ಮೇಲೆ ಅವರಿಗೂ ತುಂಬಾ ಸ್ಟ್ರಗಲ್ ಇದೆ, ನಾಟ್ ಎ ಈಸಿ. ನನಗೆ ಆ ವಯಸ್ಸಲ್ಲಿ ಏನಿಗೆ ಗೊತ್ತಿಲ್ಲ, ಹುಡುಗಾಟ ನಮ್ದು. ಅವ್ರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅವಾಗೆಲ್ಲ. ಇನ್ನು ಆ ತರ ಫೂಟ್ಗಳ ಅವ್ದು ಏನು ಇರ್ಲಿಲ್ಲ.
1: ಯಾವ ವರ್ಷದಲ್ಲಿ ಅಂತ ಹೇಳ್ಬೋದಾ?
0: 93-94 ಆ ಸಮಯದಲ್ಲಿ ಅವರೇ ಎತ್ಕೊಂಡು ಹೋಗೋದು, ಕರ್ಕೊಬರೋದು ಸ್ಕೂಲಿಗೆ, ಅಂಗನವಾಡಿಗಳಿಗಾಗಿರ್ಬೋದು ಕರ್ಕೊಂಡು ಹೋಗೋದು. ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ, ಅದನ್ನ ಹೇಳಕ್ ಆಗೋದಿಲ್ಲ ನನಗೆ.
1: ನೀವು ಎಷ್ಟು ಜನ ಮಕ್ಕಳು?
0: ಇಬ್ರು, ಅಕ್ಕ ಮತ್ತೆ ನಾನು.
1: ಅಕ್ಕ ಏನ್ ಮಾಡ್ತಾರೆ ಈಗ?
0: ಅಕ್ಕ ಅವ್ರು ಮದ್ವೆ ಆಗಿದ್ದಾರೆ.
1: ಹೌಸ್ ವೈಫ್.
0: ಹೌಸ್ ವೈಫ್.
1: ಅಪ್ಪ ಅಮ್ಮ?
0: ಅಪ್ಪ ಅಮ್ಮ, ಅಪ್ಪ ವ್ಯವಸಾಯ, ಅಮ್ಮ ಮನೆ ಕೆಲಸ.
1: ಏನ್ ಹೆಸರು ಹೇಳ್ಬಿಡಿ.
0: ಅಪ್ಪನ ಹೆಸರು ಕೆ ಜಿ ಶೈಲ ಅಂತ, ಅಮ್ಮನ ಹೆಸರು ಶಾಂತ.
1: ಶಾಂತ, ಓಕೆ. ಈಗ ನಿಮಗೆ ಆ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ, ಎಜುಕೇಶನ್ಗೆ ಏನು ಸಮಸ್ಯೆ ಆಗ್ಲಿಲ್ವಾ?
0: ಅವರಿಗೆ ಹೆಂಗ ಅನುಕೂಲ ಇತ್ತು, ಪಾಪ ನನ್ನ ಎಜುಕೇಶನ್ ಮಾಡಿಸಿದ್ದಾರೆ.
1: ಓಕೆ, ಅಥ್ಲೆಟಿಕ್ ಬರಬೇಕು ಅನ್ನೋ ಕನಸು ಯಾವಾಗ ಹುಟ್ಕೋತು? ಅಂದ್ರೆ ಇಂಥದ್ದೇ ಸ್ಪೋರ್ಟ್ಸ್ ಆಯ್ಕೆ ಮಾಡ್ಕೋಬೇಕು ಅಂತ ಏನಾರಿತ್ತ?
0: ಸರ್ ಇಂಥದ್ದೇ ಅಂತಲ್ಲ, ಒಟ್ನಲ್ಲಿ ನನ್ಗೆ ಆಡ್ಬೇಕು ಅನ್ನೋದು ತುಂಬಾ ಇತ್ತು. ಯಾವ್ದಾದ್ರು ಸರಿ, ನನಗೆ ಕ್ರೀಡೆಯಲ್ಲಿ ಇದೇ ಪರ್ಟಿಕ್ಯುಲರ್ ಆಗಿ ಆಡ್ಬೇಕು ಅನ್ನೋ ಮನಸ್ಥಿತಿ ಏನಿರ್ಲಿಲ್ಲ. ಯಾವ್ದು ಅವಕಾಶ ಸಿಗುತ್ತೆ ಅದನ್ನ ಬಳಸ್ಕೋಬೇಕು ಅನ್ನೋದೇ ನನ್ನ ವೈಯಕ್ತಿಕ ಇತ್ತು ಅಷ್ಟೇ.
1: 29 ವರ್ಷದಲ್ಲಿ ತಾವು ಈ ಅಥ್ಲೆಟ್ ಅಂದ್ರೆ ಈ ಸ್ಪೋರ್ಟ್ಸ್ ಆಯ್ಕೆ ಮಾಡ್ಕೋತೀರಿ, ಆಡ್ತೀರಿ, ಬಹಳ ದೊಡ್ಡ

0: ಸರ್.
1: ಓಕೆ.
0: ಅವಾಗ ಓಕೆ ಅಂತ ಅನ್ಕೊಂಡೆ. ಅವಾಗ್ಲಿಂದ ನನ್ನ ಕೆರಿಯರ್, ಅಥ್ಲೆಟಿಕ್ ಕೆರಿಯರ್ ಶುರುವಾಗಿದ್ದು 23ರಲ್ಲಿ.
1: ಈಗ 26, ಮೂರೇ ವರ್ಷ.
0: ಹೌದು.
1: ಸ್ಪೋರ್ಟ್ಸ್ ಬಂದಿದ್ದು ಮೋಸ್ಟ್ಲಿ ನೀವು
0: 2019
1: ಸ್ಪೋರ್ಟ್ಸ್ ಬರ್ತೀರಿ, 2023ರಲ್ಲಿ ಅಥ್ಲೆಟಿಕ್ ಬರ್ತೀರಿ. ಮೂರೇ ವರ್ಷದಲ್ಲಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಮೋಸ್ಟ್ಲಿ ಇನ್ 3 ವರ್ಷ ಹೆಚ್ಚಿಗೆ ಸಿಕ್ಕಿದ್ರೆ ಮೋಸ್ಟ್ಲಿ ನೀವು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮಾಡ್ತಿದ್ರ ಏನೋ? ಇನ್ನು ಅವಕಾಶ ಖಂಡಿತ ಇದೆ ಅಲ್ವಾ? ಇನ್ನು ಖಂಡಿತ ಅವಕಾಶ ಇದೆ. ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂತಹ ಎಲ್ಲಾ ಸಾಮರ್ಥ್ಯ ತಮಗಿದೆ. ಯಾಕೆಂದ್ರೆ ಈಗಾಗಲೇ ನನ್ನ ಪ್ರಕಾರ ಒಂದು ಸ್ವಲ್ಪದ್ರಲ್ಲಿ ನಿಮಗೆ ಕಂಚ್ ಬಂದಿದೆ, ಇಲ್ಲ ಅಂದ್ರೆ ಸ್ವಲ್ಪ ಇನ್ನು ಸ್ವಲ್ಪ ಪುಷ್ ಮಾಡಿದ್ರೆ ಸಿಲ್ವರ್ ಖಂಡಿತ ಬರ್ತಿತ್ತು. ಅದೇ ಸ್ವಲ್ಪ ಗೋಲ್ಡ್ಗೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕು.
0: ಹೌದಾ?
1: ಓಕೆ. ಅಂದ್ರೆ ಎಲ್ಲಾ ಮೆಡಲ್ ಗಳು ಕೂಡ ಒಂದೇ. ಈಗ ಬೇರೆ ರೆಗ್ಯುಲರ್ ಮೆಡಲ್ ಕೊಡೋದು ಇದೇನೆ, ಪ್ಯಾರಾ ಅಥ್ಲೆಟಿಕ್ ಕೊಡೋದು ಇದೆ. ಹೌದಾ?
0: ಹೌದು. ಇದು ಕಾಮನ್ವೆಲ್ತ್ ಅಲ್ಲಿ ಇಬ್ಬರಿಗೂ ಕಂಬೈಂಡ್ ಸರ್
1: ಅಲ್ವಾ? ಕಂಬೈಂಡ್ ಇರುತ್ತೆ. ಅಲ್ಲಿ ಮೆಡಲ್ ಗಳಲ್ಲಿ ವ್ಯತ್ಯಾಸ ಖಂಡಿತ
0: ಇಲ್ಲ.
1: ಎಷ್ಟೋ ಲಕ್ಷಾಂತರ ಜನಗಳಲ್ಲಿ ಇದು ಸಿಗುವಂತ ಅವಕಾಶ ಕೆಲವರಿಗೆ ಮಾತ್ರ.
0: ಹೌದು.
1: ಹೌದಾ? ಓಕೆ.
0: ನನ್ನ ಕೋಚ್ ಬಂದು ಅಥ್ಲೆಟಿಕ್ ಕೋಚ್ ಬಂದು SD ಇಶಾನ್ ಸರ್, ಅರ್ಜುನ್ ಅವಾರ್ಡ್
1: SD
0: ಇಶಾನ್ ಅಂತ.
1: SD ಇಶಾನ್. ಓಕೆ.
0: ಅವರು ನನಗೆ ಚೆನ್ನಾಗಿ ತರಬೇತಿ ಕೊಟ್ರು ಸರ್. ಅವರು ಕೊಟ್ಟಿದ್ರಿಂದನೇ ನಾನು ಇವತ್ತು ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಬಲ್ಲೆ. ಈ ಸಮಯದಲ್ಲಿ ಯಾರಾದ್ರೂ ಸ್ಪಾನ್ಸರ್ ಸಪೋರ್ಟ್ ಇದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ.
1: ಓಕೆ. ಅಂದ್ರೆ ಕಾರ್ಯಕ್ರಮದ ಮುಖಾಂತರ ಕೂಡ ಹೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಶಿಲ್ಪಾ ಅವರಿಗೆ ಮಾತ್ರ ಅಂತಲ್ಲ, ಪ್ಯಾರಾ ಅಥ್ಲೆಟ್ಗಳಿಗೆ, ಅಥ್ಲೆಟ್ಗಳಿಗೆ ಫೈನಾನ್ಷಿಯಲ್ ಸ್ವಲ್ಪ ಬರ್ಡನ್ ಇದ್ದೇ ಇರುತ್ತೆ. ಅಂದ್ರೆ ಅಚೀವ್ ಮಾಡಿದ್ಮೇಲೆ ಸಹಕಾರ ಜಾಸ್ತಿ ಆಗುತ್ತೆ. ಅಚೀವ್ ಮಾಡ್ಲಿಕ್ಕಿಂತ ಮುಂಚೆ ಸಹಕಾರ ಕೊಡೋದು ಬಹಳ ಮುಖ್ಯ ಅಲ್ವಾ? ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಕೇಳ್ತಿರೋ ಯಾರು ಬೇಕಾದ್ರೂ ಕೂಡ ಈ ತರ ಅಥ್ಲೆಟ್ಸ್ಗಳಿಗೆ ಅನುಕೂಲ ಮಾಡ್ಕೊಳ್ಳೋದ್ರೆ ಖಂಡಿತ ಮಾಡ್ಕೊಳ್ಳಿ ಅನ್ನುವ ಹಂಬಲ ಆಶಯ ನಮ್ಮದು ಕೂಡ, ಆಕಾಶವಾಣಿ ಮುಖಾಂತರ ಕೂಡ ನಾವು ಕೇಳ್ಕೊತಾ ಇದೀವಿ. ಆ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಮಾಡಿ, ಯಾರಿಗಾದ್ರೂ ಕೂಡ ಅಥ್ಲೆಟ್ಗಳಿಗೆ ಸಹಕಾರ ಮಾಡಿ. ಹೌದಾ? ನೀವು ಕೇಳ್ಕೊತೀರಿ ಅಂತ ಕಾಣ್ತಿದೆ.
0: ಖಂಡಿತ ಕೇಳ್ಕೊಳ್ತೀನಿ ಸರ್. ಸರ್ಕಾರನು ಇವಾಗ ಏನಾದ್ರೂ ಒಂದು ನ್ಯಾಷನಲ್ ಒಂದು ಅಚೀವ್ಮೆಂಟ್ ನೆಕ್ಸ್ಟ್ ಇನ್ ಮಾಡಿದಾಗ ಅವ್ರನ್ನೊಂದ್ ಸ್ವಲ್ಪ ಗುರುತಿ, ಅವ್ರು ಏನಾದ್ರೂ ಒಂದು ಏನ್ ಟ್ರೈನಿಂಗ್ ಬೇಕು ಬೇಸ್ಮೆಂಟ್ ಅದೊಂದ್ ಸ್ವಲ್ಪ ಮಾಡೋದಾದ್ರೆ, ಯಾರು ಅವರವರ ವೈಯಕ್ತಿಕ ಸರ್ ಅವರು ಖುಷಿ ಇದ್ದ ಕೊಟ್ಟಾಗ ಸೊ ಅವರು ನೆನೆಸ್ಕೊಳ್ತಾರೆ, ಯಾರು ಮರೆಯಲ್ಲ. ಯಾಕಂದ್ರೆ ಕಷ್ಟ ಸಮಯದಲ್ಲಿ ಯಾರು ಆಗ್ತಾರೆ ಅವ್ರು ಎಂದಿಗೂ ಮರೆಯಕ್ ಆಗೋದಿಲ್ಲ. ಖುಷಿ ಇದ್ದಾಗ ಏನ್ ಬೇಕಾದ್ರೂ ಸಿಗ್ಬೋದು ಸರ್. ಕಷ್ಟ ಅನ್ನೋ ಸಂದರ್ಭದ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಆ ಕಠಿಣ ಪರಿಶ್ರಮಗಳು. ಹಾಗಾಗಿ ಯಾರೇ ಆಗಿರ್ಲಿ, ನನ್ನಂತರ ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಹೆಲ್ಪ್ ಮಾಡಿದ್ರೆ ತುಂಬಾ ಅವ್ರು ಮುಂದೆ ಬರೆಯಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಹೆಚ್ಚು ಪದಕಗಳನ್ನ ನಮ್ಮ ದೇಶಕ್ಕಾಗಿರ್ಬೋದು, ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಇನ್ನೂ ಹೆಚ್ಚು ಪದಕಗಳನ್ನ
1: ತರಬಹುದು ಅಂತ ಹೇಳ್ತೀರಿ. ಈಗ ನೀವು ಅಥ್ಲೆಟ್ ಆಗುವ ಕನಸನ್ನ ರಾಘವೇಂದ್ರ ಅವರು ಹುಟ್ಟಾಕಿದ್ರು. ಯಾವ ಅಥ್ಲೆಟ್ ಆಗ್ಬೇಕು ಅನ್ನುವ ಕನಸು ಅವ್ರನ್ನ ಹುಟ್ಟಾಕಿದ್ರು? ಯಾಕೆಂತ ಹೇಳಿದ್ರೆ ಎಲ್ಲಾ ಗೇಮ್ನು ಆಡ್ಲಿಕ್ಕೆ ಆಗಲ್ಲ, ಪ್ಯಾರಾ ಅಥ್ಲೆಟ್ಗಳು ಎಲ್ಲಾ ಗೇಮ್ನು ಆಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಸೂಟಬಲ್ ಆಗುವಂತಹ ಆಟಗಳನ್ನ ಆಡ್ಬೇಕಾಗತ್ತೆ. ನೀವು ಆಯ್ಕೆ ಮಾಡ್ಕೊಂಡಿದ್ದು ಆಟ ಯಾವುದು, ಇದೇ ಆಟವನ್ನು ಆಯ್ಕೆ ಮಾಡ್ಕೊಟ್ರ ಇಲ್ಲ ಬೇರೆ ಆಟವನ್ನು ಆಯ್ಕೆ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡಿದ್ದ ಹೇಗೆ?
0: ಇಲ್ಲ, ಅದೇ ನಾನು ಹೇಳಿದ್ನಲ್ಲ ಸಿಟ್ಟಿಂಗ್ ವಾಲಿಬಾಲ್ ಇದೆ. ಅಥ್ಲೆಟಿಕ್ ಬಂದಾಗ ನಮಗೆ ಹೇಳಿದ್ನಲ್ಲ ಸರ್, ಇವಾಗ ಒಂದು ಸ್ಟ್ಯಾಂಡಿಂಗ್ ಎಲ್ಲ ಮಾಡ್ಬೇಕಂದ್ರೆ ಬ್ಲೇಡ್ ಕಾಲ್ಗಳು ಬೇಕು, ಅದು ಬೇಕಂದ್ರೆ ಫೈನಾನ್ಷಿಯಲಿ 6-8 lakhs ಎಬೋಬೇಕು. ನಮ್ಮ ಹತ್ರ ಅಷ್ಟು ಫೈನಾನ್ಷಿಯಲ್ ಇದ್ದಾಗ ನನಗೆ ಯಾವ್ದು ಸೂಟ್ ಆಗುತ್ತೆ? ಈಗ ಸಿಟ್ಟಿಂಗ್ ಥ್ರೋಸ್ಗೆ ಬಂದು ಅಂದ್ರಲ್ಲೇ ಇರೋದ್ರಲ್ಲೇ ಅಲ್ಪ ಸ್ವಲ್ಪ ಹೇಗೆ ಮ್ಯಾನೇಜ್ ಮಾಡ್ಬೋದು. ಇವಾಗ ನಂದು ನಾರ್ಮಲ್ ಲೆಗ್ ಇದೆ, ಸೊ ಇವಾಗ ಅದಕ್ಕೂ ಒಂದು ಚೆನ್ನಾಗಿರೋದು ಹಾಕಿಸ್ಕೋತೀನಿ ಅಂದ್ರೆ 5 lakhs ಎಬೋ, ಒಂದು 20 lakhs ವರೆಗೂ ಇದೆ. ಸೊ ನಮಗೆ ಒಂದು ಬೇಸಿಕ್ ಅಂತನಾದ್ರೂ ಹಾಕಿಸ್ಕೋಬಹುದಿತ್ತು, ಆದ್ರೆ ನಾನು ಹಾಕಿಸ್ಕೊಳಕ್ ಆಗ್ಲಿಲ್ಲ. ನಮ್ಮಲ್ಲಿ ಏನಾಯ್ತೆ, ಈಗ ಅದ್ರಲ್ಲೇ ನಮ್ ಸರ್ ಹೇಳಿದ್ರು, ನನ್ ಕೋಚ್ ಇಶಾನ್ ಸರ್ ಆಗಿರ್ಬೋದು, ರಾಘವೇಂದ್ರ ಸರ್ ಆಗಿರ್ಬೋದು, ಅವರೇ ಇರೋದ್ರಲ್ಲೇ ಮೇಂಟೈನ್ ಮಾಡೋಣ, ಈಗಿರೋ ಪರಿಸ್ಥಿತಿಲಿ ಹೇಗಿದೆ ಅದ್ರಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರು. ಅವಾಗ ಆ ಸಂದರ್ಭದಲ್ಲಿ ಈ ತರ ಮಾಡ್ಕೊಂಡು ಬಂದಾಗ ಏನಂತಂದ್ರೆ, ಒಳ್ಳೆ ಸ್ಪೆಷಲಿಸ್ಟ್ ಗಳು ಸಿಕ್ತಾಗ ನಮಗೆ ಏನಂದ್ರೆ ಆಪ್ಷನಲ್, ನನಗೆ ಯಾವ್ದು ಚಾಯ್ಸ್ ಇದೆ, ಈಗ ಸಿಟ್ಟಿಂಗ್ ಓಕೆ, ಈಗ ಅದ್ ಮಾಡಕ್ ಆಗಲ್ಲ ಸ್ಟ್ಯಾಂಡಿಂಗ್ ಅಂದಾಗ ಅದಾಗಿ ಈ ಆಪ್ಷನಲ್ ತಗೊಂಡಿದ್ದು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್.
1: ಆಯ್ಕೆ ಮಾಡ್ಕೊಂಡು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್. ಓಕೆ. ಕಾಮನ್ ವೆಲ್ತ್ ಹೋಗ್ಬೇಕಾದ್ರೆ ನೀವು ಶಾರ್ಟ್ ಪುಟ್ ಆಯ್ಕೆ ಮಾಡ್ಕೊಂಡ್ರಿ ಅಲ್ವಾ? ಯಾಕೆ ಶಾರ್ಟ್ ಪುಟ್?
0: ಶಾರ್ಟ್ ಪುಟ್ ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ ಸರ್, ಗೌರ್ನಮೆಂಟೇನೆ ಈ ಕ್ಯಾಟಗರಿ ಅಂತ ಬಿಟ್ಟಿರುತ್ತೆ.
1: ಓಕೆ.
0: ಅದು ನಾವು ಚಾಯ್ಸ್ ಅಲ್ಲ, ಅವ್ರು ಬಿಟ್ಟಿರೋದ್ರಲ್ಲಿ ನಮ್ದು ಆ ಕ್ಯಾಟಗರಿ ಇದ್ರೆ ನಾವು ಪಾರ್ಟಿಸಿಪೇಟ್ ಮಾಡೋದು.
1: ಓಕೆ.
0: ಹಾಗಾಗಿ ಅವ್ರು ಬಿಟ್ಟಂತ ಕ್ಯಾಟಗರಿಲಿ ನನ್ ಕ್ಯಾಟಗರಿ ಇತ್ತು, ಅದು ಯಾವ್ದು ಅಂದ್ರೆ ಸ್ಪೆಷಲಿ ಶಾರ್ಟ್ ಪುಟ್ಟೆ ಬಿಟ್ಟಿದ್ದು. ಆ ಬಿಟ್ಟಿರ್ಬೇಕಾದ್ರೆ ರ್ಯಾಂಕಿಂಗ್ ಇರಬೇಕು, ನಾನು ದುಬೈಗೆ ಹೋಗಿ ಕ್ವಾಲಿಫೈ ಮಾಡಿ ಸೆಲೆಕ್ಟ್ ಆಗಿದ್ದು ಸರ್.
1: ಓಕೆ ಓಕೆ ಓಕೆ. ಈಗ ಕಾಮನ್ವೆಲ್ತ್ ಸಂಬಂಧಪಟ್ಟ ಮಾತಾಡೋಣ.
0: ಓಕೆ ಸರ್.
1: ಹೇಗಿತ್ತು ಪ್ರಿಪರೇಷನ್, ಹೇಗಿತ್ತು ನಿಮ್ಮ ಆಟ ಅವಾರ್ಡ್ ಸ್ವೀಕಾರ ಮಾಡಿದ್ಮೇಲೆ ಹೇಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ?
0: ಆ ಪ್ರಿಪರೇಷನ್ ಹಾರ್ಡ್ ವರ್ಕ್ ಇತ್ತು ಸರ್. ನಾನು ಶಾರ್ಟ್ ಪಿರಿಯಡ್ ಆದ್ರೂ ನನ್ನ ಕೋಚ್ ಇಶಾಂತ್ ಸರ್ ತುಂಬಾ ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡಿಸಿದ್ರು ನನ್ನ ಕೈಲಿ. ಏನಾಗುತ್ತೆ ಅವರಲ್ಲಿ ಅಷ್ಟು ಶಾರ್ಟ್ ಪಿರಿಯಡ್ ಅಲ್ಲಿ ಏನಾಗುತ್ತೆ ಅಷ್ಟು ಮಾಡಿದ್ರು. ಅವ್ರು ಮಾಡಿಸಿದಂತದ್ದು ನಾನು ಅಷ್ಟೇ ಅವ್ರು ಹೇಳ್ಕೊಟ್ಟಿದ್ದನ್ನ ಚಾಚು ತಪ್ಪದೆ ಮಾಡಿದ್ದೀನಿ. ಆ ಮಾಡಿರೋದಕ್ಕೆ ಇವತ್ತು ಏನೋ ಒಂದು ಸಾರ್ಥಕತೆ ಅನ್ಬಹುದು. ಅವ್ರು ಕಾರ್ಡ್ ಕೊಟ್ಟಿದ್ದು ಅವ್ರು ಹೇಗೆ ಮಾಡ್ಬೇಕು, ಹೇಗಿರ್ಬೇಕು, ಮತ್ತೆ ನಮ್ಮ ಫುಡ್ ಇದಿರುತ್ತೆ ಅದ್ರದ್ದೆಲ್ಲ ನೋಡ್ಕೊಂಡು ವರ್ಕೌಟ್ ಇರ್ಬೋದು, ರೆಸ್ಟ್ ಇರ್ಬೋದು, ಅದು ಪರಿಶ್ರಮದಿಂದ ಬಂದು ಅದಾದ್ಮೇಲೆ ಕ್ವಾಲಿಫೈ ಆದಾಗ ಅವರಿಗೂ

0: ಖುಷಿ ಆಯ್ತು, ನಮಗೂ ಎಲ್ಲರಿಗೂ ಖುಷಿ ಆಯ್ತು. ಅದ ನಂತರ ಇನ್ನ ಗ್ಲಾಸ್ಗೋ ಹೋಗಿದ್ದು. ಆ ಸಂದರ್ಭದಲ್ಲಿ ಅಂದ್ರೆ ಕರ್ನಾಟಕದಿಂದ ನಾನು ಫಸ್ಟ್ ಸೆಲೆಕ್ಟ್ ಆಗಿದ್ದು, ಏನೋ ಒಂಥರ ನನಗೆ ಖುಷಿ. ಫಸ್ಟ್ ಟೈಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಮತ್ತೆ ಫಸ್ಟ್ ಟೈಮ್ ನಾನು ಸೆಲೆಕ್ಟ್ ಆಗಿದ್ದು, ಅದು ಅನುಭವ ಹೇಳ್ಕೊಳಕ್ಕೆ ಆಗ್ಲಿಲ್ಲ.
1: ಬೇರೆ
0: ಇನ್ನು ಇಬ್ರು ಇದ್ರು ಸರ್, ಒಂದು ಬಾಸ್ಕೆಟ್ ಬಾಲ್ ಒಂದು ಸ್ವಿಮ್ಮಿಂಗ್ ಅವರಿದ್ರು, ನಮ್ಮ ಪ್ಯಾರಾದಲ್ಲಿ ಅವರು ಇದ್ರು. ಅದ್ರ ಜೊತೆಗೆ ನಾನು ಅಂದಾಗ ಏನೋ ನಮ್ಮ ದೇಶಕ್ಕೋಸ್ಕರ ನಾನು ಸೆಲೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅನ್ನೋ ಖುಷಿ ಇತ್ತು.
1: ಹಾಗೆ ಕೂಡ ನೀವು ಗ್ಲಾಸ್ಗೋದಲ್ಲಿ ಕೆಲವೊಂದು ವಿಡಿಯೋಸ್ಗಳು ಮಾಡಿ, ರೀಲ್ಸ್ ಅನ್ನ ಮಾಡಿ ಕೂಡ ಹಾಕಿದ್ರಿ, ಅದನ್ನು ಕೂಡ ನಾವು ಈ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲೂ ಕೂಡ ನೋಡಿದ್ವಿ. ನೀವು ಗ್ಲಾಸ್ಗೋದಲ್ಲಿ ಕನ್ನಡ ಮಾತಾಡುವಂತದ್ದು, ಅಲ್ಲಿ ಕನ್ನಡಿಗರು ಸಿಕ್ಕಾಗ ಕನ್ನಡಿಗರು ಹರ್ಷ ಹಂಚಿಕೊಂಡಿದ್ದು, ಓ ನೀವು ನಮ್ಮ ಕನ್ನಡಿಗರು, ಹಾಗೆ ಮೆಳ್ಳು ಕೂಡ ಮಾಡಿದ್ರಿ ಅಂತ ಹೇಳಿ ನಿಮ್ಮನ್ನ ಹುರಿದುಂಬಿಸಿದ್ದು ಕೂಡ ನಾವು ರೀಲ್ಸ್ ಗಳಲ್ಲಿ ನೋಡಿದ್ವಿ. ಹೌದಾ?
0: ಹೌದು ಸರ್, ಖುಷಿ ಆಗುತ್ತೆ ಸರ್. ನಮ್ಮ ಭಾಷೆ ನಮ್ದು ಅಂತ ಅಂದಾಗ ನಾವು ಎಲ್ಲರೂ ಅವ್ರವ್ರ ಭಾಷೆ ಅಂದ್ರೆ ಪ್ರತಿಯೊಂದು ಭಾಷೆ ಬೇಕು ನಾನು ಬೇಡ ಅಂತ ಅನ್ನಲ್ಲ, ನಮ್ಮ ಭಾಷೆ ಬಂದಾಗ ನಮಗೂ ಒಂದು ಹೆಮ್ಮೆ ಅನ್ನೋದಿರುತ್ತೆ. ಹಾಗಾಗಿ ನಾನು ನನ್ನ ಭಾಷೆಯಲ್ಲಿ ಏನಾಗುತ್ತೆ ನಾನು ನನ್ನ ಭಾಷೆಯಲ್ಲೇ ಮಾತಾಡಿದ್ದೀನಿ, ಅದು ಒಂಥರ ಖುಷಿನೇ. ಅಷ್ಟು ಹೊರದೇಶಕ್ಕೆ ಹೋಗಿ ಅಷ್ಟು ಜನಗಳ ಮಧ್ಯೆ, ಬೇರೆ ಸುಮಾರು ಒಂದು 47 ಕಂಟ್ರಿ ಎಲ್ಲ ಬಂದಿತ್ತು, ಅವ್ರ ಮಧ್ಯೆ ನಾನು ನನ್ನ ಭಾಷೆನ ರೆಪ್ರೆಸೆಂಟ್ ಮಾಡಿದ್ದು, ನನ್ನ ದೇಶಕ್ಕೆ ನಾನು ಕೀರ್ತಿ ತಂದಿರೋದು ತುಂಬಾ. ಯಾಕಂತಂದ್ರೆ ನಾಟ್ ಈಜಿ, ಎಷ್ಟೋ ದೇಶಗಳ ಮಧ್ಯೆ ನಾನು ಹೋಗಿ ಅದ್ ನಿಂತಿದಾಗ, ಅಟ್ ಲೀಸ್ಟ್ ನಾವು ಇಷ್ಟು ದಿನ ಶ್ರಮ ಪಟ್ಟಿದ್ಕು ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅನ್ನೋದೇ ಒಂಥರ ರೋಮಾಂಚನ. ಅದು ಹೇಳಕ್ಕೆ ಆಗೋದಿಲ್ಲ, ಅದೇ ವರ್ಣನೆ ಮಾಡಕ್ ಆಗಲ್ಲ.
1: ಅಂದ್ರೆ ಪಾರ್ಟಿಸಿಪೇಷನ್ ಬಹಳ ಮುಖ್ಯ, ಅಂದ್ರೆ ಆಯ್ಕೆ ಆಗದೆ ಬಹಳ ಮುಖ್ಯ.
0: ಹೌದು ಸರ್,
1: ಅಲ್ಲಿ ಆಯ್ಕೆ ಆಗಿ ನಾವು ಮೆಡಲ್ ಮಾಡೋದು ಇನ್ನೂ ದೊಡ್ಡ ಸಾಧನೆ ಅಲ್ವಾ? ಯಾಕೆಂತ ನೀವು ಹೇಳಿ 47 ದೇಶಗಳಿಂದ, ಎಲ್ಲಾ ಕಂಟ್ರಿಗಳಿಂದ, 47 ದೇಶಗಳಿಂದ ಬಂದಂತಹ ಅಥ್ಲೀಟ್ಗಳು, ಎಲ್ರಿಗೂ ಆಸೆ ಇರುತ್ತೆ ನಾನು ಒಂದು ಮೆಡಲಾರು ಮಾಡಬೇಕು, ಕಂಚು, ಸಿಲ್ವರು, ಗೋಲ್ಡ್ ಇಲ್ಲ, ಗೋಲ್ಡ್ ನ ಆಸೆಗಳಿರ್ತದಕ್ಕೆಲ್ಲ ಎಲ್ರಿಗೂ ಕೂಡ. ಆದ್ರೆ ಆಗಿಲ್ಲ ಅಂದ್ರೆ ಕೂಡ ಒಂದು ಕಂಚಾರು ಆಗ್ಲಿಯಪ್ಪ ಅನ್ನುವ ಕನಸನ್ನ ಇಟ್ಕೊಂಡು ಬಹಳ ಪರಿಶ್ರಮದಿಂದ ಕೆಲಸ ಮಾಡುತ್ತಾರೆ. ಈಗ ಶಾರ್ಟ್ ಪುಟ್ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದ್ರೆ, ಎಷ್ಟು ಮೀಟರ್ ಅಂತರದ ನಿಮ್ಮ ಒಂದು ಈ ಕಂಚಿನ ಪಯಣ?
0: ಸರ್, ನಂದು ಅಲ್ಲಿ ಹಾಕಿದ್ದು 7.26 ಮೀಟರ್ಸ್ ಹಾಕಿದೆ. ಅಂದ್ರೆ ನಂದು
1: ನಿಮ್ದು ಹೈಯೆಸ್ಟ್? ಅದು
0: ಅದೇನೆ ಸರ್, 7.26.
1: ನಿಮ್ದು ಹೈಯೆಸ್ಟ್ ಅದೇನೆ?
0: ಅದೇನೆ.
1: ಓಕೆ,
0: ಅಂದ್ರೆ ಶಾರ್ಟ್ ಪಿರಿಯಡ್ ನಂದು ಇನ್ನೂ ಎಫರ್ಟ್ ಹಾಕ್ಬೋದಿತ್ತು. ಏನಕ್ಕಂದ್ರೆ ನನ್ನ ಪ್ರಾಕ್ಟೀಸ್ಗೆ ನಾನು ಸಿಲ್ವರ್ ಬ್ರಾಂಚ್ ಅಂತ ಹೇಳಿ, ಯಾಕಂತಂದ್ರೆ ನಾನು ಇಲ್ಲ ನಾನು ಗೋಲ್ಡ್ ಅಂತ ಹೇಳಕ್ ಆಗಲ್ಲ. ನಾನು ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ 2030 ಗುಜರಾತ್ ಅಹಮದಾಬಾದ್ ಅಲ್ಲಿ ನಮ್ಮ ಇಂಡಿಯಾನೆ ರೆಪ್ರೆಸೆಂಟ್ ಮಾಡ್ತಿದೆ, ಅಲ್ಲಿ ಖಂಡಿತ ಗೋಲ್ಡ್ ನನ್ನ ದೇಶಕ್ಕೆ ನನ್ನ ತಂದೆ ತರ್ತೀನಿ ಅನ್ನೋದು ನನ್ಗೆ ಹೋಪ್ ಇದೆ, ತಂದೆ ತಗೋ ಬರ್ತೀನಿ. ಆ ಶಾರ್ಟ್ ಪಿರಿಯಡ್ ಅಲ್ಲಿ ನಮ್ಗೂ ಒಂದು ಆಸೆ ಇರುತ್ತೆ, ನಂದು ಇದು ಇಷ್ಟೇ ಇದ್ದಿದ್ದು, ನಾನು ಆದ್ನೇ ಗೋಲ್ಡ್ನೇ ತಗೋ ಬರ್ತೀನಿ, ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ನನಗೂ ಗೊತ್ತಿದೆ, ನನ್ನ ಕೋಚ್ಗೂ ಗೊತ್ತಿದೆ ಏನು ಅಂತ. ನಾನು ಅದನ್ನ ಅಚೀವ್ ಮಾಡಿದ್ದೀನಿ. ಯಾವ್ದಾಗ್ಲಿ ಸರ್, ಮೆಡಲ್ ಅಂದ್ಮೇಲೆ ಒಂದು ಅದು ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರೋ ಬ್ರಾಂಚ್ ಆಗಿರ್ಬೋದು, ಅದು ನನ್ನ ದೇಶಕ್ಕೆ ಯಾವುದೋ ಒಂದು ರೆಪ್ರೆಸೆಂಟ್ ಮಾಡಿ ನನ್ನ ದೇಶಕ್ಕೆ ನನ್ನ ರಾಜ್ಯಕ್ಕೆ ತಂದಿದ್ದೀನಲ್ಲ, ಅದು ನಂಗೆ ತುಂಬಾ ಹೆಮ್ಮೆ ಅನಿಸ್ತಿದೆ.
1: ಈಗ ನೀವು 7.26 ಅಂತ ಹೇಳಿದ್ರಿ ಅಲ್ವಾ? ಓಕೆ, ಈಗ ಸಿಲ್ವರ್ ಎಷ್ಟಿತ್ತು?
0: 8.36 ಏನಾಯ್ತು ಸರ್.
1: ಗೋಲ್ಡ್?
0: ಗೋಲ್ಡ್ 9.81 ಸರ್.
1: ಓಕೆ, ಬಹಳ ಅಂತರ ಇದೆ ಅಂತ ಆಯ್ತು, ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗುತ್ತೆ.
0: ಅವರೆಲ್ಲ ಸರ್ ಒಂದು 6 ನನ್ನ ಜೊತೆ ಆಡಿರೋರೆಲ್ಲ 10, 15, 20 ಇಯರ್ಸ್ ಅವರು ಸರ್.
1: ಓಕೆ,
0: ನಾನೇ ಸ್ವಲ್ಪ ಶಾರ್ಟ್ ಪಿರಿಯಡ್ ಅಲ್ಲಿ ಹೋಗಿರೋ ಅಂತ ಸ್ವಲ್ಪ, ಯಾಕಂದ್ರೆ ನಾಟ್ ಏ ಈಜಿ. ಒಂದು ಥ್ರೋಸ್, ಸಿಟ್ಟಿಂಗ್ ಥ್ರೋಸ್ ಅನ್ನೋದು ತಕ್ಷಣ ಇಂಪ್ರೂವ್ಮೆಂಟ್ ಆಗಲ್ಲ, ಎವ್ರಿ ಇಯರ್ ಇಂಪ್ರೂವ್ಮೆಂಟ್. ನಮ್ಗೆ 1 cm ಬರೀ ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ಅದೇ ಖುಷಿ ಇರುತ್ತೆ, ಅಟ್ ಲೀಸ್ಟ್ ಇವತ್ತು 1 cm ಜಾಸ್ತಿ ಹೋಯ್ತು ಅಂತ. ತಕ್ಷಣದಲ್ಲಿ ಇವಾಗ ಏನು ಜೀರೋದಲ್ಲಿ ಇದ್ಕೊಂಡು ಬಂದ್ಬಿಡ್ತು ದಿಢೀರ್ ಅಂತ ಅಂದ್ರೆ ಸ್ವಲ್ಪ ಸಮಯ ಬೇಕು. ನನಗೆ ನೆಕ್ಸ್ಟ್ ಅವಕಾಶ ಸಿಗುತ್ತೆ, ನಾನು ಅದನ್ನ ಬಳಸ್ಕೋತೀನಿ, ಅದನ್ನ ನನ್ನ ದೇಶಕ್ಕೆ ಏನ್ ತಕೋ ಬಂದು ಕೊಡ್ಬೇಕು ಗೋಲ್ಡ್ ತಂದಿ ತಗ್ ತಂದು ಕೊಡ್ತೀನಿ.
1: ಈಗ ಮೆಡಲ್ ಆಯ್ತು, ಆದಂತಹ ಸಂದರ್ಭದಲ್ಲಿ ತಮ್ಮ ಎಮೋಷನ್ಸ್ ಹೇಗಿತ್ತು?
0: ಅದು ಹೇಳಕ್ಕೆ ಆಗಲ್ಲ ಸರ್, ಅದು ಇವಾಗ ನೆನ್ಕೊಂಡ್ರು ನಾನು.
1: ಅಲ್ಲ, ತಗೊಂಡಿದ್ದು ನೀವು ಮೆಡಲು, ಆದ್ರೆ ಸಂತೋಷ ಆಗ್ತಿರೋದು ಮತ್ತೆ ಈ ಮೈ ರೋಮಾಂಚನ ಆಗ್ತಿರೋದು ನಮ್ಗೆ.
0: ಇಲ್ಲ ಸರ್, ನಾನು ಹೋಗ್ಬೇಕಾದಾಗ ಇದು ಪತ್ರಕರ್ತರಾಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಈಗ ಫ್ರೆಂಡ್ಸ್ ವಿಶಸ್ಗಳಾಗಿರ್ಬೋದು, ಮೀಡಿಯಾಗಳು ಎಲ್ಲಾದ್ರಲ್ಲೂ ಸಹ ತುಂಬಾನೇ ಅಭಿನಂದನೆಗಳು ನನಗೆ, ವಿಶಸ್ಗಳು ತುಂಬಾನೇ ಬತ್ತು. ಸರ್ಕಾರನು ಅಷ್ಟೇ, ಅದೇ ನಮ್ ಕ್ರೀಡಾ ಸಚಿವರು ಪರಮೇಶ್ವರ್ ಸರ್ ವಿಶ್ ಮಾಡಿದ್ರು, ಹಾಗೆ ನಮ್ಮ MLA ಸರ್ ರವಿಶಂಕರ್ ಸರ್ ಎಲ್ಲರೂ ಸಹ ಮಾಡಿದ್ರು. ನನಗೇನೋ ಒಂಥರ ಹೋಗೋ ಟೈಮಲ್ಲಿ ಒಂದು ಹುರಿದುಂಬಿಸಿ ಕಳಿಸ್ತಾರಲ್ಲ ಆತರ ಖುಷಿ. ಇಷ್ಟೊಂದೆಲ್ಲ ಇಷ್ಟಪಟ್ಟು ನಾನು ಎಲ್ಲೋ ಒಂದು ಎಲೆಮರಿ ಕಾಯ್ತಾರೆ, ಇದು ನಂದು ನನ್ನ ಪಾಡು ಅಂತ ಆಡ್ಕೊಂಡು ಹೋಯ್ತಿದ್ದಳು, ಎಲ್ಲರೂ ಇಷ್ಟೊಂದು ಪ್ರೀತಿ ಕೊಡ್ತಿದಾರಲ್ಲ, ಅದನ್ನ ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಹೇಗೆ ಏನು, ಅಟ್ ಲೀಸ್ಟ್ ನಾನು ಹೋಗೋದಿಕ್ಕೆ ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಿದಾರಲ್ಲ. ನಾನು ನನ್ನ ಶ್ರಮ ಇದ್ರುವೆ ಆ ಶ್ರಮದ ಮುಂದೆ ಈ ಪ್ರೀತಿ ಕೊಟ್ಟಾಗ ಅದೆಲ್ಲ ಜೀರೋ ಅಂತ ಅನ್ಸ್ಬಿಟ್ಟಿರುತ್ತೆ.
1: ಖಂಡಿತವಾಗ್ಲೂ, ಯಾಕೆಂತಂದ್ರೆ ನಾವ್ ಅದನ್ನ ಹೇಳ್ತಿವಲ್ಲ, ಈಗ ಪರಿಶ್ರಮ, ಈಗ ಬರೀ ಶಿಲ್ಪ ಅವರ ಒಂದು ಮೆಡಲ್ ಮಾತ್ರ ನೋಡ್ತೀವಿ, ಎಲ್ರು ಕಾಣುವಂತದ್ದು ಅದೇನೆ, ಆ ಪರಿಶ್ರಮ ಇದೆಯಲ್ಲ, ಪರಿಶ್ರಮ ಹಿಂದೆ ಇರುವಂತಹ ಕಷ್ಟ, ಅದು ಶಿಲ್ಪ ಮತ್ತೆ ಅವರ ಕೋಚ್ ಮತ್ತೆ ಅವರ ಜೊತೆ ಕೆಲಸ ಮಾಡಿದವ್ರು ಮಾತ್ರ ಗೊತ್ತು. ಈಗ ಸುಮ್ನೆ ಎಲ್ಲರೂ ಕೂಡ ಮೆಡಲ್ ಮಾಡಕ್ ಆಗಲ್ಲ, ಯಾಕೆಂತಂದ್ರೆ ಈಗ ನಾನು ಕಾಮನ್ವೆಲ್ತ್ ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿದ್ರೆ ನಾಳೆ ಹೋಗಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದಕ್ಕೆ ಬಹಳಷ್ಟು ವರ್ಷದ ಪರಿಶ್ರಮ, ಅಂದ್ರೆ ಹಂತಗಳನ್ನ ದಾಟ್ಕೊಂಡು ಬರ್ಬೇಕಾಗತ್ತೆ. ಹಂತಗಳನ್ನ ಬಂದು ಕಾಮನ್ವೆಲ್ತ್ ಹೋಗ್ಬೇಕು, ನಂತರ ಅಲ್ಲಿ ಮೆಡಲ್ ಮಾಡ್ಬೇಕು. ಇದು ಬರೀ ಒಂದಿನ ಎರಡು ದಿನದ ಕೆಲಸ ಅಂತೂ ಖಂಡಿತ ಅಲ್ಲ, ಹೌದಾ? ಇದಾದ್ಮೇಲೆ ಬಹಳ ಗುರುತಿಸೋದು ಬಹಳ ಜನ ಇದ್ದೇ ಇರ್ತಾರೆ ಅಲ್ವಾ. ಈಗ ಹಿಂದೆ ಈಗ ನೀವು ಕಷ್ಟಪಟ್ಟದಂತದ್ದು ಯಾರಿಗೂ ಗೊತ್ತಿರಲ್ಲ,
0: ಹೌದು.
1: ನೀವು ಆಗ್ಲೇ ಕೂಡ ಹೇಳಿದ್ರಿ ಫೈನಾನ್ಷಿಯಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ, ಯಾರೂ ಅವಾಗ ಮುಂದೆ ಬರಲ್ಲ, ಸ್ಪಾನ್ಸರರ್ಸ್ ಇರಲ್ಲ, ನಮ್ದೇ ಕೈಯಿಂದ ದುಡ್ಡು ಹಾಕೊಬೇಕು, ನಮ್ಮ ಸ್ನೇಹಿತರು ಕೊಡ್ತಾರೆ ಅಂತ ಹೇಳಿ. ಈಗ ಇವೆಲ್ಲ ಆದ್ಮೇಲೆ ನಿಮಗೆ ಅಭಿನಂದನೆಗಳು ಮಹಾಪುರ ಬರುತ್ತೆ, ಹಣದ ಮಹಾಪುರ ಬರುತ್ತೆ, ಹೌದಾ?
0: ಇನ್ನ ಬರ್ತಿಲ್ಲ, ಬರ್ತಾ
1: ಇದೆ ಅಲ್ಲ. ಸರ್ಕಾರದವರು ಕೂಡ ನಿಮ್ಗೆ ಕೆಲವೊಂದು ಹಣವನ್ನ ಘೋಷಣೆ ಮಾಡಿರ್ತಾರಲ್ವಾ, ಅದ್ರ ಬಗ್ಗೆ ಹೇಳ್ಬೋದಾ?
0: ಹಾ ಸರ್, ಖುಷಿ ಆಗ್ತಿದೆ. ಅವರು 15 ಲಕ್ಷ ಕ್ಯಾಶ್ ಮತ್ತೆ ಬಿ ಗ್ರೇಡ್ ಗ್ರೂಪ್ ಕೊಟ್ಟಿದ್ದಾರೆ.
1: ಯಾರು?
0: ನಮ್ಮ ಕರ್ನಾಟಕ
1: ಸರ್ಕಾರದವರು.
0: ಸೆಂಟ್ರಲ್ ಗವರ್ನಮೆಂಟ್ ಇಂದ 10 ಲ್ಯಾಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಇದ್ರಲ್ಲೂ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಅದು ಜಾಬ್ ಒಂಥರ ಖುಷಿ, ಮತ್ತೆ ಏನೇ ಅಮೌಂಟ್ ಕೊಟ್ಟಿದ್ರು ನಮ್ಮ ಇದು ಜರ್ನಿಗೆ ಅದು ಸಾಕಾಗಲ್ಲ. ಏನಂತಂದ್ರೆ ಅದು ನಮ್ಗೆ ಅಷ್ಟೇ ಖರ್ಚುಗಳು ಇರುತ್ತೆ, ಬೇರೆ ಸ್ಟೇಟ್ಗಳೆಲ್ಲ ಇದಕ್ಕಿಂತ ಹೆಚ್ಚಾಗಿ ಕೊಡ್ತಿದ್ದಾರೆ ಸರ್. ನಮ್ಮದ್ರಲ್ಲೂ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಈ ಜಾಬ್ ಅಂದ ತಕ್ಷಣ ನನಗೂ ಖುಷಿ, ಓಕೆ ಜಾಬ್ ಸಿಕ್ತು, ಒಂದ್ ಲೈಫ್ ಸೆಟ್ಲ್ ಆಯ್ತು, ನಾನು ಏನೋ ಒಂದ್ ಮಾಡಬಹುದು ಅಂತ. ಇಲ್ಲ ಅದ್ರ ಜೊತೆಗೆ ಅಂದ್ರೆ ನಮ್ ಗವರ್ನಮೆಂಟ್ ಅಲ್ಲಿ ಏನಂತಂದ್ರೆ, ಈಗ ಜಾಬ್ ಹೋದ್ರೆ ನಾನು ಪ್ರಾಕ್ಟೀಸ್ ಬೇಕು, ಪ್ರಾಕ್ಟೀಸ್ ಹೋಗ್ತೀನಿ ಅಂದ್ರೆ ನಂದೇ ಆದ ಶೆಡ್ಯೂಲ್ ಗಳಿರುತ್ತೆ. ಈಗ ಆ ಟೈಮ್ ಅಲ್ಲಿ ಅಂದ್ರೆ ನಮ್ ಸರ್ಕಾರ ಏನು ಅಂದ್ರೆ ನಮಗೆ ಒಂದ್ ಸ್ವಲ್ಪ ಸ್ಯಾಲ್ರಿ ಜೊತೆಗೆ ಮತ್ತೆ ಒಂದ್ ಸ್ವಲ್ಪ ರೀಸನಬಲ್ ಇದು ಸ್ಪೋರ್ಟ್ಸ್ಗೆ ಅಂತ ಕೊಟ್ಟಾಗ ನಾವು ಒಂದು ಅಚೀವ್ಮೆಂಟ್ ಮಾಡಕ್ಕಾಗುತ್ತೆ. ಈಗ ವರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ, ಅದೊಂದು ನಮಗೆ ನಮ್ ಸರ್ಕಾರ ಮಾಡಿಕೊಟ್ರೆ. ನನ್ನ ಜೊತೆಗೆ ಬೇರೆ ಪ್ಲೇಯರ್ಸ್ಗಳು ಈ ತರ ಆಪರ್ಚುನಿಟಿ ಇದೆ, ನಾವು ಎಷ್ಟೋ ಜನ ಇದ್ದಾರೆ ಸರ್, ಅವ್ರಿಗೆ ಇನ್ನೂ ಒಂದು ಹೆಲ್ಪ್ ಆಗುತ್ತೆ, ನಮಗೂ ನಮಗೂ ಆದಂಗೆ ಬೇರೆ ಬರೋ ಪ್ಲೇಯರ್ಗೂ ಹೆಲ್ಪ್ ಆಗುತ್ತೆ. ಅವರು ತುಂಬಾ ಹೆಚ್ಚು ನಮ್ಮ ದೇಶಕ್ಕೆ ಮೆಡಲ್ಗಳು ತರ್ತಾರೆ, ನಮ್ಮ ಕರ್ನಾಟಕಕ್ಕಾದ್ರೂ ಸರ್ಕಾರಕ್ಕೆ ಮೆಡಲ್ ತರ್ತಾರೆ ಅಂತ.
1: ಖಂಡಿತವಾಗ್ಲೂ, ಯಾಕೆಂತಂದ್ರೆ ನೀವು ಹೇಳೋ ಪ್ರಕಾರ ಈಗ ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಪೋರ್ಟ್ ಸರ್ಕಾರದಿಂದ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ ಗಮನಿಸಿ ನಮ್ಮ ಅಥ್ಲೆಟ್ಗಳನ್ನ ಗಮನಿಸಿಕೊಂಡ್ರೆ ಇನ್ನೂ ಹೆಚ್ಚಿನ ಮೆಡಲ್ ಮಾಡಬಹುದು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಕೂಡ, ಎರಡು ಸರ್ಕಾರಗಳು ಸ್ವಲ್ಪ ಲಿಬರಲ್ ಆಗಿದ್ರೆ ಇನ್ನೂ ಚೆನ್ನಾಗಿ ನಾವು ಮೆಡಲ್ ಮಾಡಬಹುದು ಅಂತ ಹೇಳ್ತೀರಿ. ಪರಿಶ್ರಮಕ್ಕೆ ಖಂಡಿತವಾಗ್ಲೂ ಬೆಲೆ ಕಟ್ಟಲೇಬೇಕಾಗುತ್ತೆ, ಯಾಕೆಂದ್ರೆ ಎಲ್ರಿಗೂ ಸಿಗುವಂತಹ ಅವಕಾಶ ಖಂಡಿತ ಅಲ್ಲ ಇದು, ಕೆಲವೇ ಕೆಲರಿಗೂ ಸಿಗುತ್ತಂತ ಅವಕಾಶ. ಯಾಕೆಂತಂದ್ರೆ ನಾವು ಹೇಳ್ತೀವಿ ಎಲ್ಲಾ ಕಾರ್ಯಕ್ರಮದಲ್ಲೂ ಎಲ್ಲಾ ವಿಚಾರದಲ್ಲೂ ಹೇಳ್ತಿರ್ತೀವಿ, ಕಲೆ ಎಲ್ರಿಗೂ ಸಿಗಲ್ಲ, ಕೆಲವ್ರನ್ನ ಮಾತ್ರ ಅದು ಕೈಬೀಸಿ ಕರೆಯುತ್ತೆ ಅಂತ ಹೇಳಿ. ಸ್ಪೋರ್ಟ್ಸ್ ಹಾಗೇನೆ ಅಲ್ವಾ, ಎಲ್ರೂ ಕೂಡ ಅಪ್ಕೊಳ್ಳುತ್ತೆ, ಆದ್ರೆ ಅದು ಕರ್ಕೊಂಡು ಹೋಗುವಂತದ್ದು ಸಾಧನೆ ಮಾಡುವಂತದ್ದು ಕೆಲವೇ ಕೆಲವು ಮಂದಿನ ಆಯ್ಕೆ ಮಾಡ್ಕೊಂಡು ಹೋಗುವಂತದ್ದಲ್ವಾ?
0: ಹೌದು ಸರ್. ಅಂದ್ರೆ ಇವಾಗ ಎಲ್ಲವೂ ನಮ್ಮ ಕಣ್ಣು ಮುಂದ್ಗಡೆನೆ ಬರುತ್ತೆ ಅಂತಲ್ಲ, ಯಾವುದೋ ಒಂದ್ ರೂಪದಲ್ಲಿ ಬರ್ಬಹುದು, ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಆ ಟೈಮಲ್ಲಿ ಬೇಡ ನಾನು ಹೋಗಲ್ಲ ಮಾಡಲ್ಲ ಅನ್ಬಾರ್ದು. ಸಿಗ ನಂದು ಈ ಕಡಿಮೆ ಅವಕಾಶದಲ್ಲಿ ಸಿಕ್ಕಿದ್ರು ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಅದು ಬೇಡ ನೆಕ್ಸ್ಟ್ ನೋಡೋಣ ಅಂತ ನಾನಲ್ಲ. ಏನೇ ಆಗಿರ್ಬೋದು ಯಾವ ರೂಪದಲ್ಲಿ ಸಿಗುತ್ತೆ ಅನ್ನೋದು, ಬರೋ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ದೇನೆ ನಮ್ದು ಏನಿದೆ ನಾವು ಅದನ್ನ ಅಚೀವ್ ಮಾಡಿದ್ರೆ ಖಂಡಿತ ಅಚೀವ್ಮೆಂಟ್ ಮಾಡಬಹುದು. ಅಂದ್ರೆ ಇವಾಗಿನ ನಮ್ಮ ಇದ್ರಲ್ಲಿ ಜಾಸ್ತಿ ಇವಾಗ ಡಾಕ್ಟರ್ ಇಂಜಿನಿಯರ್ಸ್ ಅದ ಪ್ರೊಫೆಷನ್ ಅಲ್ಲೇ ಜಾಸ್ತಿ ನೋಡ್ತಿರ್ತಾರೆ, ಸ್ಪೋರ್ಟ್ಸ್ಗೆ ಎಲ್ಲೋ ಕೆಲವರು ಅಷ್ಟೇನೆ ಇಂಟ್ರೆಸ್ಟ್ ಕೊಡೋದು. ಇವಾಗ ಒಂದು ಹೈಸ್ಕೂಲ್ ಕಾಲೇಜ್ ಅನ್ನೋ ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಈಗ ಸ್ಟಡಿ ಬೇಕು ಅಂತಾರೆ. ಸ್ಟಡಿನೂ ತುಂಬಾ ಮುಖ್ಯ ಸರಿ ಇಲ್ಲ ಅಂತ ಹೇಳ್ತಲ್ಲ, ಅದ್ರ ಜೊತೆಗೆ ಸ್ಪೋರ್ಟ್ಸ್ಗೆ ಅಂತಾನು ಬಂದ್ರೆ ಇನ್ನೊಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮತ್ತೆ ಅವ್ರದೇ ಆದ ಒಂದು ಏನು ರೆಕಗ್ನೈಸ್ ಇರುತ್ತೆ, ಅವ್ರದೇ ಏನು ಒಂದು ಇಂಟ್ರೆಸ್ಟ್ ಇರುತ್ತೆ, ಎಲ್ಲರೂ ಬರ್ಬಹುದು, ಅವ್ರಿಗೂ ಒಂದು ಪ್ರತಿಭೆಯನ್ನ ತೋರಿಸಬಹುದು ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ.
1: ಖಂಡಿತವಾಗ್ಲೂ, ಯಾಕೆಂತಂದ್ರೆ ಶಿಲ್ಪ ಅವರಿಗೆ ಆದಂತಹ ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಒಂದು ದುರ್ಘಟನೆಯಿಂದ ಕುಂದೋಗ್ಬಿಟ್ಟಿದ್ರೆ ಈ ಸಾಧನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಆರಂಭದಲ್ಲೇ ಕೂಡ ಹೇಳಿದಾಗೇನೆ ಏನೇ ಸಮಸ್ಯೆ ಅಂದ್ರೆ ಎಲ್ಲರಿಗೂ ಕೂಡ ಸಮಸ್ಯೆಗಳು ಖಂಡಿತ ಇರುತ್ತೆ, ಎಲ್ಲರಿಗೂ ಅವರವ್ರದ ಏನು ನಾವು ಹೇಳ್ತೀವಿ ಕುಟುಂಬದ ಸಮಸ್ಯೆಗಳಿರ್ಬೋದು, ಈ ರೀತಿಯಾದಂತಹ ಆಘಾತಗಳು ಅಪಘಾತಗಳು ಆದಾಗಲೂ ಕೂಡ ಕುಂದದೆ ನಾವು ಕೂಡ ಮುನ್ನಡೆದಾಗ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಉದಾಹರಣೆ ಅಂತ ಹೇಳಿದ್ರೆ ಶಿಲ್ಪಾ ಕೆ ಎಸ್ ಅವರು, ಹೌದಾ? ಈಗ ಎಷ್ಟೋ ಜನ ಆ ಸಂದರ್ಭದಲ್ಲಿ ಅಯ್ಯೋ ಹಿಂಗಾಗೋಯ್ತಲ್ಲ ಈ ಹುಡುಗಿಗೆ ಅಂತ ಯೋಚನೆ ಮಾಡ್ತಿದ್ರು, ಈಗ ಈ ಹುಡುಗಿ ಈ ಸಾಧನೆ ಮಾಡ್ಬಿಟ್ಲಾ ಅನ್ನುವಂತಹ ಯೋಚನೆ ಮಾಡುವಂತಹ ರೀತಿಯಲ್ಲಿ ನೀವು ಈ ಒಂದು ಅಚೀವ್ಮೆಂಟ್ ಮಾಡಿರೋದು ಬಹಳ ದೊಡ್ಡ ಸಾಧನೆನೇ ಸರಿ ಶಿಲ್ಪ ಅವ್ರೆ, ಹೌದಾ?
0: ಖಂಡಿತ ಸರ್. ಇವಾಗ ಅನ್ಕೊಳ್ತಾರೆ ಈ ತರ ಆಗಿದ್ದಾಳೆ ಸುಮ್ನೆ ಮನೇಲಿ, ಮತ್ತೆ ಓಡಾಡಕ್ ಆಗುತ್ತಾ, ಏನ್ ಮಾಡ್ತಾರೆ ಅನ್ನೋರು ಇರ್ತಾರೆ. ಕೆಲವರು ಸ್ಪೋರ್ಟಿವ್ ಆಗಿ ತಗೊಳ್ಳೋರು ಇರ್ತಾರೆ, ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ತಗೊಳ್ತಾರೆ ನಮ್ಮ ಜನಗಳಲ್ಲಿ ಅಂತ ಅನ್ನಕ್ಕಾಗಲ್ಲ. ಆತರ ಇರುವ ಟೈಮಲ್ಲಿ ಏನಂತಂದ್ರೆ ಮನೆ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಅದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಯಾವ ತರ ಉರಿದುಂಬಿಸ್ತಾರೆ, ಯಾರೇ ಏನೇ ಅನ್ಬಹುದು, ಯಾರೇ ಏನೇ ಮಾಡ್ಬೋದು, ನನ್ನ ಮನೇಲಿ ತುಂಬಾ ಪಾಸಿಟಿವ್ ಆಗಿದ್ರೆ ಏನ್ ಬೇಕಾದ್ರೂ ಸಕ್ಸಸ್ ಮಾಡ್ಬೋದು. ಕೆಲವ್ರು ಹಂಗ ಅಂತಾರೆ, ಇವಾಗ ಅಯ್ಯೋ ಅವಳೇನ್ ಮಾಡ್ತಾಳೆ ಸುಮ್ನೆ ಹಂಗ ಹೋಗ್ತಾಳೆ ಆತರ ಮಾಡ್ತಾಳೆ ಅಂತ ಕೆಲವ್ರು ಅನ್ಕೋಬಹುದು. ಆದ್ರೆ ಇವತ್ತು ಒಂದು ಏನೋ ಅಚೀವ್ಮೆಂಟ್ ಮಾಡಿದಾಗ ಅನ್ನೋರು ಇವತ್ತು ಬೇರೆ, ಓ ಏನೋ ಒಂದ್ ಮಾಡಿದ್ಲು ಆಗ ಅನ್ನೋದೇ ಬೇರೆ ಇತ್ತು, ಇವತ್ತು ಅವರೇ ಬಾಯಲ್ಲಿ ಬೇರೆ ರೀತಿ ಮಾತು ಬರುತ್ತೆ. ಸರ್
1: ಅದೇ ಸಾಧನೆ,
0: ಅದೇ ಸಾಧನೆ, ಅದೇ ಅನ್ನಿಸ್ಕೋಬೇಕು ಆತರ. ಅವ್ರ ಮುಂದೆ
1: ಅಭಿಪ್ರಾಯಗಳು ಬೇರೆ ಬೇರೆ ಇದ್ರು ಕೂಡ ಒಬ್ಬರ ಮಾತಿನ ದಾಟಿ ಇರುತ್ತಲ್ಲ ಏನಂತ ನಾವ್ ಹೇಳ್ತೀವಿ. ಈಗ ಅವರು ಹುಡುಕಲ್ಲಿ ಏನಾಗುತ್ತೆ ಅನ್ನೋರು, ಓ ಹುಡುಕಲ್ಲಿ ಆಯ್ತು, ಅವ್ರ ಬಾಯಲ್ಲಿ ಹೇಳಿಸ್ಕೊಳ್ಳೋದಿಲ್ಲ, ಅದೇ ಸಾಧನೆ ಅಲ್ವಾ.
0: ಇವಾಗ ಹಳ್ಳಿಗಳಲ್ಲಿ ಏನು ಸರ್ ಗೊತ್ತಾ, ಸಾಮಾನ್ಯ ಈಗ ಸ್ವಲ್ಪ ಹುಡುಗರು ಹುಡುಗಿರ ಅನ್ನೋದು ತಾರತಮ್ಯ ಇದ್ದೇ ಇರುತ್ತೆ. ಅದ್ರಲ್ಲಿ ಏನಂತಂದ್ರೆ ಇವಾಗ ನಮ್ಮನೆಯಲ್ಲಿ ಬರೀ ಹೆಣ್ಮಕ್ಳೆ, ಇವಾಗ ಅಂದ್ರೆ ನಮ್ಮ ಅಪ್ಪ ಅಮ್ಮನೂ ಇರ್ತಾರೆ, ಇವಾಗ ನಾವೇ ಅವ್ರಿಗೆ ಬ್ಯಾಕ್ ಬೋನ್ ಆಗಿರ್ಬೇಕು, ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೂ ನಾವೇ ನೋಡ್ಕೋಬೇಕು ಮಾಡ್ಬೇಕು. ಕೆಲವೊಂದ್ ಸಂದರ್ಭದಲ್ಲಿ ಇವಳೆ ಬರ್ತಾಳೆ ಮಾಡ್ತಾಳೆ ಅಂದ್ರೆ ಇರದೇ ನಾವು, ಇನ್ನ ಯಾರು ಇಲ್ಲ, ಸೊ ನಾವೇ ನೋಡ್ಕೋಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣು ಗಂಡು ಅನ್ನಲ್ಲ, ಅವ್ರ ಮನೆಗೆ ಯಾರು ಸಪೋರ್ಟ್ ಇರ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನನ್ನ ಮನೆಗೆ ನಾವೇ ನಿಂತ್ಕೋಬೇಕು, ಬೇರೆಯವ್ರು ಬಂದು ನಿಂತ್ಕೊಳಕಾಗಲ್ಲ. ಆ ಸಂದರ್ಭದಲ್ಲಿ ಕೆಲವರು ಅಂದಿರೋದುಂಟು, ಆದ್ರೆ ಏನು ಮಾಡೋಕ್ಕಾಗಲ್ಲ, ನಮ್ಮನೆ ಪರಿಸ್ಥಿತಿಲಿ ನಾವೇ ನೋಡ್ಕೋಬೇಕಾಗುತ್ತೆ. ಇವಾಗ ನಾವು ನಮ್ಮ ಅಪ್ಪ ಅಮ್ಮ ನನಗೆ ಒಂದು ಎಜುಕೇಶನ್ ಕೊಟ್ಟು ಒಂದು ಧೈರ್ಯ ಕೊಟ್ಟಿರೋದಕ್ಕೆ ನಾನು ಒಂದ್ ಕಡೆ ಹೋಗಿ ಮಾತಾಡ್ಬೋದು, ಏನಾದ್ರೂ ಒಂದ್ ಕೇಳ್ಬಹುದು. ಅದೇ ನನ್ನ ಅಪ್ಪ ಅಮ್ಮ ನನಗೆ ಏನು ಕೊಡ್ಲಿಲ್ದೋಗಿದ್ರೆ ನಾನು ಹೋಗಿ ಮಾತಾಡಕ್ ಆಗ್ತಿರ್ಲಿಲ್ಲ, ನಾನು ಈ ಒಂದು ಅಚೀವ್ಮೆಂಟ್. ಇವಾಗ ಆತರ ಅನ್ನೋರು, ಇವಾಗ ನಾನೇ ಅವ್ರ ಮುಂದ್ಗಡೆ ಒಂದು ಏನೋ ನನ್ನ ಕೈಲಾದಷ್ಟು ನಾನು ನನ್ನ ದೇಶಕ್ಕೊಂದು ಹೆಸರು ತಗೋಬಂದಿದ್ದೀನಿ ಅಂತ ಹೇಳ್ಬೋದ್ಲೆ. ಇವಾಗ ಅವರೇ ಅಂದರು ನಾನು ಹಂಗ ಅಂದಿದ್ದೆ ಅನ್ನೋದು ಅವರಿಗೆ ಅನುವರಿಕೆ ಆಗಿದೆ ಅಂತ ಅನ್ಕೊಳ್ತೀನಿ ಸರ್, ಅಷ್ಟೇನೆ. ಹೇಳಕ್ ಹೋಗಲ್ಲ, ಅದು ಅವ್ರ ಅವ್ರ ಅಂದಿದ್ದು ಅವರವರಿಗೆ ಬಿಟ್ಟಿದ್ದು ಅಷ್ಟೇನೆ.
1: ಈಗ ಶಿಲ್ಪ ಅವ್ರ ಮಾತಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅರ್ಧ ಗಂಟೆ ಸಮಯದಲ್ಲಿ ಶಿಲ್ಪ ಅವರ ಜರ್ನಿನ ಫೋಕಸ್ ಮಾಡ್ತೀವಿ, ಅವರ ಕಾಮನ್ವೆಲ್ತ್ ಫೋಕಸ್ ಮಾಡ್ತೀವಿ ಅಂದ್ರೆ ಕಷ್ಟ. ಆದ್ರೂ ಕೂಡ ಅವರ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಮ್ಮ ಆಕಾಶವಾಣಿಗೆ ಬಂದು ಕೆಲವೊಂದು ವಿಚಾರಗಳನ್ನ, ಅವರು ಪಟ್ಟಂತಹ ಕಷ್ಟ ಸುಖ ಹಾಗೆ ಬಹಳಷ್ಟು ವಿಚಾರಗಳನ್ನ ಹಂಚ್ಕೋತೀವಿ. ನಾ ಇನ್ನೊಂದು ಕೇಳಲೇಬೇಕು, ಇದಾದ ಮೇಲೆ ನೀವು ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ಕೊಂಡು ಬಂದ್ರಿ, ಬಹಳ ಸಂತೋಷದ ವಿಚಾರ ಎಲ್ರಿಗೂ ಕೂಡ. ಯಾಕಂದ್ರೆ ಎಲ್ರಿಗೂ ಸಿಗಲ್ಲ ಈ ಅವಕಾಶ, ನಿಮ್ಗೆ ಸಿಕ್ಕಿದೆ ಅಂದ್ರೆ ಅಥ್ಲೆಟ್ಗಳಿಗೆ ಸಿಕ್ಕಿದೆ ಅಲ್ವಾ, ಅದ್ರದ ಒಂದು ಅನುಭವ ಹಂಚ್ಕೋಬೋದಾ?
0: ಹಾ ಸರ್, ಅದು ಅಂದ್ರೆ ಅವರು ತುಂಬಾ ಕ್ರೀಡೆಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಓ ಅಂದ್ರೆ ಅವರು ಇನ್ವೈಟ್ ಮಾಡಿದ್ದೆ ಒಂಥರ ಖುಷಿ ಇತ್ತು, ನಾವು ಹೋಗಿ ನೋಡ್ಬೇಕು ಮಾತಾಡಿಸ್ಬೇಕು ಅನ್ನೋದಿರುತ್ತೆ. ಸರ್ ಖಂಡಿತ ಮಾತಾಡ್ಸಿದ್ರು ಅವ್ರಿಗೆ. ಏನಂತ ಅಂದ್ರೆ ನಾವು ಏನೋ ಒಂದ್ ಅನ್ಕೊಂಡು ಹೋಗಿರ್ತೀವಿ, ಅವ್ರು ನೋಡಿದ್ರೆ ನಮ್ಮನೆಯವರು ಸಂಬಂಧಿಕರು ಒಡನಾಡಿಗಳ ತರನೇ ಮಾತಾಡ್ತಾರೆ. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಾವು ಹೊರಗಡೆ ನೋಡಿದಾಗ ಹಾಗೆ ಅಂತ ಅನ್ಕೊಂಡು ಅವ್ರ ಜೊತೆ ಹೋದಾಗ ನಾವು ಏನೇ ಮಾತಾಡ್ತಿರೋದು ಅನ್ನೋದು ಖುಷಿ ಇರುತ್ತೆ. ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ, ತುಂಬಾ ಎನ್ಕರೇಜ್ಮೆಂಟ್ ಕೊಡ್ತಾರೆ, ನೆಕ್ಸ್ಟ್ ಇದಕ್ಕಿಂತ ಬೆಟರ್ ಮಾಡಿ ಮೋಟಿವೇಶನ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಸರ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ಒಂದ್ ಲಂಚ್ ಹಂಚ್ಕೊಂಡಿದ್ದಾಗಿರ್ಬೋದು, ತುಂಬಾ ಖುಷಿಯಿಂದ ಒಂದು ಫೋಟೋ ಎಂದು ಕೇಳಿದ್ರು ಅಷ್ಟೇ. ಎಲ್ಲಾ ರೀತಿಲೂ ಒಂದು ತುಂಬಾ ಸಪೋರ್ಟಿವ್ ಆಗಿತ್ತು. ಆತರನೇ ಫೀಲ್ ಇತ್ತು ನನಗೆ. ಅಲ್ಲಿ ಹೋದಾಗ ಹೋಗ್ಬೇಕಾದ್ರೆ ಹೋಗ್ತಾ ಇದೀನಲ್ಲ ಅನಿಸ್ತು, ಅಲ್ಲಿ ಹೋದಾದ್ಮೇಲೆ ನಂಗೆ ಆತರ ಫೀಲ್ ಅನ್ಸಿಲ್ಲ. ಖಂಡಿತ ತುಂಬಾ ಚೆನ್ನಾಗಿತ್ತು ಆ ಮೆಮೊರಿ. ಏನೋ ಅಂತಂದ್ರೆ ಅದು ಲೈಫ್ ಲಾಂಗ್ ಇರುತ್ತೆ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ, ಅವ್ರ ಜೊತೆ ಒಡನಾಟ ಇದ್ದಾಗ, ಅವ್ರ ಜೊತೆ ಕೂತ್ಕೊಂಡು ಏನೋ ಒಂದು ಊಟ ಮಾಡ್ಬೇಕಾದಾಗ, ಅವ್ರು ನಮ್ ಜೊತೆ ಕಮ್ಯುನಿಕೇಶನ್ ನಿಂತ್ಕೊಂಡು ಮಾಡಿದಾಗ, ಅಟ್ ಲೀಸ್ಟ್ ಅವರು ನಮಗೆ ಆತರ ಸ್ಪೋರ್ಟಿವ್ ಆಗಿ ಕೊಟ್ಟಾಗ ನಾವು ನಮ್ಮನ್ನ ನೋಡಿ ಇನ್ನು ಎಷ್ಟೋ ಜನ ಬರ್ತಾರೆ, ನಮಗೆ ಇನ್ನೂ ಹೆಚ್ಚಾಗಿ ಅಚೀವ್ಮೆಂಟ್ ಮಾಡಿ ಇನ್ನು ಹೋಗ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ.
1: ಖಂಡಿತವಾಗ್ಲು ಬಹಳ ಸಂತೋಷದ ವಿಚಾರಗಳು, ಸಂತೋಷದ ಸಂಗತಿಗಳನ್ನ ಹಂಚಿಕತಾ ಇದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೀವಿ ಶಿಲ್ಪ. ಈಗ ಬಹಳಷ್ಟು ಜನ ಕುಂದೋಗಿರ್ತಾರೆ, ಕುಸ್ಬಿಟ್ಟಿರ್ತಾರೆ, ಏನು ಆಗೋದಿಲ್ಲ, ಆಯ್ತು ಅಂದ್ರೆ ಬಹಳಷ್ಟು ಜನ ಮದುವೆ ಆಗ್ಬಿಟ್ಟಿರ್ತಾರೆ, ಇನ್ ಬೇರೆ ಬೇರೆ ಸಂಸಾರದ ಜಂಜಾಟಗಳಲ್ಲಿ ತೊಡಗ್ಬಿಟ್ಟಿರ್ತಾರೆ. ಇಷ್ಟೇ ಬಿಡು ಮಕ್ಕಳು ಗಂಡ ಸಂಸಾರ ಅಂತ ಹೇಳಿ ಇದನ್ನೆಲ್ಲ ಮೆಟ್ಟಿ ನಿಂತು ಅವರು ಕೂಡ ಸಾಧನೆ ಮಾಡುವ ಅವಕಾಶ ಖಂಡಿತ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದು ಉದಾಹರಣೆ ನಾವು ಶಿಲ್ಪ ಅಂತ ಹೇಳ್ಬೋದು. ಯಾಕೆಂದ್ರೆ ಎಷ್ಟೇ ಕಷ್ಟಗಳಿದ್ರು ಕೂಡ ಫೈನಾನ್ಷಿಯಲ್ ಆಗಿರ್ಬೋದು, ಆಮೇಲೆ ಈ ದುರ್ಘಟನೆ ಆದಂತ ಆ ಸಂದರ್ಭದಲ್ಲಿ ತನ್ನ ಕಾಲನ್ನೇ ಕಳ್ಕೊಂಡಿದ್ದಾಗ್ಬೋದು, ಎಲ್ಲ ಆಗಿದ್ರು ಕೂಡ ಈ ತರ ಸಾಧನೆ ಮಾಡೋದು ಬಹಳ ಚಿಕ್ಕ ವಿಚಾರ ಅಂತೂ ಖಂಡಿತ ಅಲ್ಲ. ಆ ನಿಟ್ಟಿನಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಈ ಮಾತು ನಿಮ್ಮ ಮಾತುಗಳನ್ನ ಆಕಾಶವಾಣಿ ಮುಖಾಂತರ ಕೇಳ್ತಿರ್ತಾರೆ. ಅವ್ರಿಗೆ ನೀವು ಹೇಳಬೇಕು ಅನ್ನುವ ಮಾತು ಅಂತಂದ್ರೆ ಏನ್ ಹೇಳ್ತೀರಿ?
0: ಸರ್, ಇಲ್ಲಿ ಏಜ್ ಅನ್ನೋದೇನಿಲ್ಲ, ನಿಮ್ಮ ಪ್ರಯತ್ನಕ್ಕೆ ಈಗ ನನ್ಗೆ ಏಜ್ ಆಯ್ತು, ನನಗೆ ಚಿಕ್ಕ ವಯಸ್ಸು ಅನ್ನೋದಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ನಿಮ್ಮಲ್ಲಿ ಆಸಕ್ತಿ ಇದೆಯಾ, ನೀವೇನಾದ್ರೂ ಅಚೀವ್ಮೆಂಟ್ ಮಾಡ್ತೀರಾ, ಖಂಡಿತ ಮಾಡಬಹುದು. ಮತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಏನಂತ ಅವ್ರೇನ್ ಅನ್ಕೊಳ್ತಾರೆ ಇವ್ರ ಏನ್ ಅನ್ಕೊಳ್ತಾರ ಅಂತಂದ್ರೆ ನಾವೇನು ಅಚೀವ್ಮೆಂಟ್ ಮಾಡಕ್ ಆಗಲ್ಲ. ಸೊ ನಿನ್ನಲ್ಲಿ ಆ ಕೇಪಬಲ್ ಇದೆ, ನಾನ್ ಮಾಡ್ತೀನಿ, ಯಾರೇನ್ ಅನ್ಕೊಂಡ್ರೆ ನಾನ್ ಅಚೀವ್ಮೆಂಟ್ ಮಾಡಿದಾಗ್ಲೇ ಅವರು ನನ್ನ ಐಡೆಂಟಿಫೈ ಮಾಡ್ತಾರೆ ಅಂತಂದ್ರೆ ಖಂಡಿತ ಮಾಡಬಹುದು. ಈ ಎಕ್ಸಾಂಪಲ್ ಇವಾಗ ನಾವೇ ಅವರು ಆತರ ಅನ್ಕೊಳ್ತಾರೆ ಅಂತ ಅನ್ಕೊಂಡೋಕ್ ಹೋಗಿದ್ರೆ ಇವಾಗ ನನ್ನ ಎಜುಕೇಶನ್ ಮುಗ್ದಿ ನಾನು ಪ್ರೊಫೆಷನಲ್ ಇವಾಗ ನಾನು ಮಾಡ್ತಿದ್ದೆ ವರ್ಕಿಂಗ್ ನೋಡಿದ್ರೆ ಟೀಚಿಂಗ್ ಇದ್ ನೋಡಿದ್ರೆ ಸ್ಪೋರ್ಟ್ಸ್ ಫುಲ್ ಡಿಫ್ರೆಂಟೇ ಇದೆ. ಆದ್ರೆ ಏನಂದ್ರೆ ನಿಮ್ಮಲ್ಲಿ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಫೋಕಸ್ ಮಾಡಿದ್ರೆ ಖಂಡಿತ ನೀವು ಮಾಡ್ತೀರಿ. ಅವ್ರು ಕೇಳ್ಬೇಕು, ಇವ್ರ ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ ಅದ್ ಕಷ್ಟ. ಏನು ಅಚೀವ್ಮೆಂಟ್ ಮಾಡಕ್ ಆ ಟೈಮಲ್ಲಿ ನಿಮ್ಗೆ ಯಾರು ಮೋಟಿವೇಶನ್ ಮಾಡ್ತಾರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕಂತಂದ್ರೆ ನಿಮ್ಗೆ ಅವ್ರ ಮೇಲೆ ಟ್ರಸ್ಟ್ ಅನ್ನೋದು ಇರಬೇಕು. ಸೊ ನೀ ಇಲ್ಲಾಂದ್ರೆ ನಿಮ್ಮಲ್ಲಿ ನಿಮ್ಮ ಮೇಲೆ ಒಂದು ನಂಬಿಕೆ ಅನ್ನೋದು ಬೇಕು, ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಅನ್ನೋದಿದ್ರೆ ನೀವು

0: ಇವಾಗ ನಾನು ಮಾಡೋಕ್ಕೆ ಆಗಲ್ಲ ಅಂತ. ಆಮೇಲೆ ಮನೆಯವ್ರ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಆ ಟೈಮಲ್ಲಿ ಅವ್ರದ್ದು ಸಪೋರ್ಟ್ ಇದ್ರೆ ಖಂಡಿತ ಮಾಡ್ಬೋದು. ಏನಾದ್ರೂ ನೀವು ಮಾಡ್ತಾನೆ ಇದ್ರೆ ಅವ್ರ ಮನೆಯವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇಲ್ಲಾಂದ್ರೆ ನಿಮ್ ಗೈಡ್ ಮಾಡ್ತಿರಬಹುದು. ನೀವು ಹೋಗ್ತಾ ಹೋಗ್ತಾ ಒಂದು ಅಚೀವ್ಮೆಂಟ್ ಮಾಡಿ ಸಮಯ ತಗೊಂಡ್ರು, ಒಂದಲ್ಲ ಒಂದು ನೀವು ಏನ್ ಅನ್ಕೊಂಡಿರ್ತೀರಾ ಅದನ್ನ ಸಾಧಿಸೇ ಸಾಧಿಸ್ತೀರ ಸರ್.
1: ಬಹಳ ಸಂತೋಷ ಶಿಲ್ಪಾ ಅವರೇ, ಇಷ್ಟೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ, ಹಾಗೆ ಏನು ಸ್ಕಾಟ್ಲೆಂಡ್ ಅಲ್ಲಿ ನಡೆದಂತಹ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಶಾರ್ಟ್ ಪುಟ್ ನಲ್ಲಿ ಕಂಚಿನ ಪದಕವನ್ನ ಗೆದ್ಕೊಂಡಿದ್ರಿ, ಆ ವಿಚಾರದ ಬಗ್ಗೆ ಮೋಟಿವೇಟ್ ಮಾಡುವಂತಹ ಮಾತುಗಳನ್ನ ಹೇಳಿದ್ರಿ, ಆ ವಿಚಾರಗಳ ಬಗ್ಗೆ ಎಲ್ಲ ಹೇಳಿದ್ರಿ, ಬಹಳ ಸಂತೋಷ. ಆದ್ರೆ ಇನ್ನೊಂದು ಮಾತು ನೀವು ಹೇಳಿದ್ರಿ ನನಗೆ ಏನಂತ ಹೇಳಿದ್ರೆ, ಕ್ರೀಡೆಗೆ ಪ್ರೋತ್ಸಾಹಿಸಿ, ಕ್ರೀಡಾ ಪಟುಗಳಿಗೆ ಪ್ರೋತ್ಸಾಹಿಸಿ, ನನ್ನಂತಹ ಬಹಳಷ್ಟು ಕ್ರೀಡೆ ಪಟುಗಳು ಇನ್ನೂ ಇದ್ದಾರೆ ಅವ್ರಿಗೂ ಕೂಡ ಪ್ರೋತ್ಸಾಹ ಮಾಡಿ, ಈ ತರ ಮೆಡಲ್ಗಳು ಒಂದಲ್ಲ ಬೇಕಾದಷ್ಟು ಬರ್ತವೆ ಅಂತ ಹೇಳಿ ಅಲ್ವಾ. ಆ ನಿಟ್ಟಿನಲ್ಲಿ ಸಾಧನೆ ಆದ್ಮೇಲೆ ಗುರುತಿಸೋದಕ್ಕಿಂತ ಮುಂಚೆ ಸಾಧನೆಗೆ ಮುಂಚೆ ಗುರುತಿಸಿದ್ರೆ ಕೂಡ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಇನ್ನೆಷ್ಟು ಎಷ್ಟೋ ಮಂದಿಗೆ ಸ್ಫೂರ್ತಿದಾಯಕವಾಗುತ್ತೆ ಅನ್ನುವ ಮಾತುಗಳನ್ನ ಹೇಳಿದ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮುಂದಿನ ಕನಸುಗಳೇನಿದಾವೆ? ಗೋಲ್ಡ್ ಮಾಡುವ ಕನಸಿದವಲ್ಲ, ಆ ಕನಸಿದೆ, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮಾಡಬೇಕು, ನೆಕ್ಸ್ಟ್ ಕಾಮನ್ವೆಲ್ತ್ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ, ಅಲ್ಲೂ ಕೂಡ ಗೋಲ್ಡ್ ಮಾಡಬೇಕು ಅನ್ನೋ ಕನಸನ್ನ ಕಾಣ್ತೀರಿ, ಆ ಕನಸೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ, ಧನ್ಯವಾದ.
0: ಓ ಥ್ಯಾಂಕ್ ಯು ಸರ್, ನೀವು ಸಹ ನಮ್ಮನ್ನು ಕರೆದು ಗುರುತಿಸಿ ಕರೆದಿದ್ದೀರಾ, ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ನಮ್ಮ ಜರ್ನಿ ನೀವು ಕೇಳಿದಾಗ, ನಾವು ಒಬ್ರಿಗೆ ಹೇಳಿದಾಗ, ನಮ್ಮನ್ನ ತಗೊಂಡು ಅವ್ರು ಇನ್ಸ್ಪೈರ್ ಆಗಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ತಗೊಂಡು ಈಗ ಒಬ್ಬರಿಂದ ಒಬ್ರು ಬೆಳಿಬೇಕು ಸರ್. ಓನ್ಲಿ ಸೆಲ್ಫ್ ಅಂತ ಆದ್ರೆ ಅದು ಎಲೆ ಮರಿಕ ನಮ್ಮಲ್ಲೇ ಉಳಿದು ಬಿಡುತ್ತೆ. ನಮ್ ಕೈಲಿ ಆದಷ್ಟು ಒಬ್ರಿಗೆ ಸಹಾಯ ಮಾಡಿದ್ರೆ, ಅವ್ರು ಮತ್ತೊಬ್ರಿಗೆ ಮಾಡಿದ್ರೆ, ಹೀಗೆ ಎಲ್ಲರಿಗೂ ಸಹಾಯ ಮಾಡ್ಕೊ ಬಂದ್ರೆ ದೇಶ ಒಂದು ತರ ಮುಂದನೆ ಹರಿಬಹುದು. ನಮ್ಮಲ್ಲಿರುವಂತಹ ಸಹಾಯ ಮನೋಭಾವನೇ ಅವರಿಗೂ ಸಹ ಬಂದು ಅವರು ನಾಲ್ಕಾರು ಜನಕ್ಕೆ ಸಹಾಯ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ, ನಮ್ಮ ದೇಶಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಮೆಡಲ್ ತಗೋಬರ್ಬೋದು ಅನ್ನೋದು ನನ್ನ ಆಶಯ ಸರ್.
1: ಥ್ಯಾಂಕ್ ಯು, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೂ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ ಬಿ. ಇದಾಗಿತ್ತು ಇಂದಿನ ಕ್ರೀಡಾಲೋಕ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶುಭ ಸಂತೋಷ್ ಮತ್ತು ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ ಕೇಳೋಣ ವೀಣಾ ಮತ್ತು ಸಿತಾರ್ವಾದನದ ಜುಗಲ್ಬಂದಿ. ಮೃದಂಗ ರಂಜನಿ ಸಿದ್ಧಾಂತಿ, ತಬಲಾ ಸಾಥ್ ನೀಡುತ್ತಾರೆ ಗುರುಮೂರ್ತಿ ವೈದ್ಯ. ರಾಗ್ ಮೋಹನ ಮತ್ತು ಭೂಪ್. ಮಿಶ್ರ ಛಾಪು ತಾಳದಲ್ಲಿದೆ. ಈಗ ಕೇಳೋಣ ಶುಭ ಸಂತೋಷ್ ಮತ್ತು ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ ವೀಣಾ ಮತ್ತು ಸಿತಾರ್ವಾದನದ ಜುಗಲ್ಬಂದಿ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶುಭಾ ಸಂತೋಷ್ ಮತ್ತು ಪ್ರವೀರ್ ಭಟ್ಟಾಚಾರ್ಯ ಅವರಿಂದ ವೀಣಾ ಮತ್ತು ಸಿತಾರ್ ವಾದನದ ಜುಗಲ್ಬಂದಿಯನ್ನು ಆಲಿಸಿದರೆ, ಮೃದಂಗ ರಂಜನಿ ಸಿದ್ಧಾಂತಿ, ತಬಲಾ ಸಾಥ್ ನೀಡಿದವರು ಗುರುಮೂರ್ತಿ ವೈದ್ಯ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಸಮಯ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಕಂಠಸಿರಿಗಳಲ್ಲಿ ಕೇಳ್ತಾ ಇದ್ದೀರಾ ಮೊಹರಾ ಚಿತ್ರದ ಗೀತೆಯನ್ನು. ಆನಂದ್ ಭಕ್ಷಿಯವರ ಗೀತರಚನೆಗೆ ವಿಜು ಶಾ ಅವರ ಸಂಗೀತವಿದೆ.

ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಕಂಠಸಿರಿಗಳಲ್ಲಿ ಬೇಟಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಮೀರ್ ಅವರ ಗೀತರಚನೆಗೆ ಆನಂದ್ ಮಿಲಿಂದ್ ಅವರ ಸಂಗೀತವಿತ್ತು.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠಸರಿಗಳಲ್ಲಿ ಮೈನಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜಸ್ಸಿ ಗಿಫ್ಟ್ ಅವರ ಸಂಗೀತವಿತ್ತು.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಗೀತಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ದಿಲ್ವಾಲೆ ದುಲನಿಯಾ ಲೇ ಜಾಯೆಂಗೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಲತಾ ಮಂಗೇಶ್ಕರ್. ಆನಂದ್ ಭಕ್ಷಿಯವರ ಗೀತರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಶ್ರುತಿ ದಾಸ್ ಬಿಚ್ಚಳ್ಳಿ ಅವರಿಂದ ದೇವರ ನಾಮಗಳು ಪ್ರಸಾರವಾಗಲಿದೆ. ನಂತರ ಬಿಆರ್ ಗೀತಾ ಮತ್ತು ಸಂಗಡಿಗರಿಂದ ವಚನ ಕೇಳುವಿರಿ. 6:30 ಚಿಂತನ ಗಿರಿಜಾಪತಿ ಎನ್ಎಂ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸಿಕೊಡುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆರ್ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಚಿತ್ರಗೀತೆಗಳು. 8:30 ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರಾಗಿರುವ ವಿಜಯ್ ದೇವರಾಜ್ ಅರಸ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೆರೆ ಪಲ್. 11:00 ಸವಿ ನೆನಪು ಕಾರ್ಯಕ್ರಮ ಪ್ರಸಾರವಾಗುವುದು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ದ್ರಾಕ್ಷಾಯಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಮ್ಲಪಿತ್ತ ಕಾರಣಗಳು ಹಾಗೂ ಪರಿಹಾರ. ಈ ಕುರಿತು ಕಲಬುರಗಿ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾ ಕೆಬಿ ಬಬಲಾದಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಮಧ್ಯಾಹ್ನ 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಪ್ರೊಫೆಸರ್ ಎಂ ನೂರುದ್ದೀನ್ ಮತ್ತು ಡಾ ಶೈಸ್ತಾ ಯೂಸುಫ್. ಸಂಜೆ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾ

ಪತ್ರ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ ಕುರಿತು ಡಾ ಸುಮತಿ ಬಿಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿದೆ. ಗಮನಿಸಿ, ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಹಾಂಕಾಂಗ್ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:30 7:34 7:45 8:45 9:15 ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಿರಿಗಂಧ, 9:15 ಎಸ್ಜೆ ಶ್ರೀಕಾಂತ್ ಭಟ್ ಅವರು ಹಾಡಿರುವ ಭಾವಗೀತೆಗಳು ಕೇಳುವಿರಿ. 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರು ಪ್ರಸಾರದಲ್ಲಿ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು ಕುರಿತು ಡಾ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ.

0: ಸಾಹಿತಿಗಳಂತ ಬರೆದು ಕೊಟ್ಟಿದ್ದೆಲ್ರು
1: ಹೌದು ಗಿಡ್ಡೋಗಿ ಏನಪ್ಪ ಹೌದಲ್ರಿ ರಾಯರ ಈ ಪ್ರೂಫ್ ನ್ಯಾಗ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ
2: ಅದನ್ನ ತಿದ್ದುಪಡಿ ಮಾಡಿ ಹಾಕೋಣ ಅಲ್ರಿ
0: ಅದನ್ನೇ ತಿತ್ತಿ ನಿನ್ ತಲಿ
1: ಅಲ್ಲ ಅಲ್ಲ ರಾಯರ ಅದೊಂದು ತಪ್ಪಾಗಿದೆ ಬಿಡ್ರಿ ಉಳ್ದದ್ದೆಲ್ಲ ಎಷ್ಟು ಚಂದ ಆಗಿದೆ ನೋಡ್ರಲ್ಲ
0: ಏನ್ ಚಂದ ಆಗ್ಯದು ಅಲ್ಲೋ ಧನಪ್ರಿಯ ಅಂತ ಬರೀತೀರಿ ಜನಪ್ರಿಯ ಅಂತ ಬರಿ ಅಂದ್ರ ಅಲ್ಲ ಇದು
1: ರಾಯರ ಅದನ್ನ ಕೈಲಿ ತಿದ್ದೋಣ ಅಂತ ಹೇಳ್ರಿ
0: ಹಂಗ
1: ನಾಲ್ಕು ಮಂದಿನ ಹಸ್ತೀನಿ 5 ಮಿನಿಟ್ನ್ಯಾಗ ಕರೆಕ್ಷನ್ ಮಾಡ್ತಾರ ಈ ಕಟ್ ಹಾಕಿದ ಮಾನಪತ್ರ ನನ್ನ ಕೈಯಿಂದ ನಾನು ನಿಮಗ ಅರ್ಪಣ ಮಾಡ್ತೀನಿ ಅದು ನಿಮ್ಮಲ್ಲಿ ಉಳಿತದ ಈಗ ನಡ್ರಿ ಹೋಗೋಣ ಕಾರ್ ತಂದಿನಿ
0: ಕಾರ್ ತಂದಿರಾ ಆತ ಆತ ಆತ ನಡ್ರಪ್ಪ ಹೋಗೋಣ ಅಲ್ವಾ ಅಲ್ಲಿ ಮತ್ತ ಸಭಾ ಒಳಗೆ ಒಂದ್ 10 ಕಾರ್ ಸುಮಾರು ನಿಂದ್ರಿಸಿರೋ ಇಲ್ಲೋ ಅಲ್ಲಿ
1: ನಿಂದ್ರಿಸಿವ್ರ ಯಾರ ಉಳ್ದುದ್ದೆಲ್ಲ ಕರೆಕ್ಟ್ ಆಗ್ಯದ ನಡ್ರಿ ನಡ್ರಿ
0: ಹೌದಾ ಅಂದಂಗ ಬಂಡೇರಾವ್ ಗಿಡ್ಡು ಹೆಂಗದ್ರಪ್ಪ ನನ್ನ ಡ್ರೆಸ್ಸಿಂಗ್ ಇವತ್ತ
2: ಅಲ್ಲ ಅಗದಿ ಅಗದಿ ಚಂದ ಕಾಣ್ತಾರ ಈ ನಿಮ್ಮ ಡ್ರೆಸ್ ನೋಡಿದ್ರೆ ಸಾಕು ಸಾಹಿತ್ಯ ಅಕಾಡೆಮಿ ಬಹುಮಾನ ಕೊಡ್ಬೇಕು ನಡಿ ನಡಿ ಮತ್ತಲ್ಲಿ ಪೇಪರ್ ನವರು ದಾರಿ ಕಾಯ್ತಿರ್ತಾರ
0: ಹೌದಾ ಅಡ್ಡಿಲ್ಲ ಅಡ್ಡಿಲ್ಲ ಏ ಕಂಡಿರಾವ್
1: ಹೇಳ್ರಿ
0: ಅಲ್ರಿ ಎಷ್ಟು ಕಡಿಮೆ ಮಂದಿ ಬಂದಾರಲ್ರಿ ಫುಲ್ ಪ್ಯಾಕ್ ಆಗಿದೆ ಅಂತ ಹೇಳ್ತಿದ್ರಲ್ರಿ
1: ಅಂದ್ರ ರಾಯರ ಅದೇನಾತಂದ್ರ 10 ಕಾರ್ ಕಳಿಸಿ ಮಂದಿನ ತರಬೇಕಂತ ಪ್ಲಾನ್ ಹಾಕಿದ್ವಿ
2: ಮಂದಿ ಕಾರ್ ನ್ಯಾಗ ಬಂದ್ರಿ ತಮ್ ತಮ್ ಕೆಲ್ಸಕ್ಕ ಬ್ಯಾರೆ ಕಡೆಗೆ ಹೋದ್ರು ಸಮಾರಂಭಕ್ ಬರ್ಲಿಲ್ಲ ಬಸ್ ಚಾರ್ಜ್ ಉಳಿತು ಅಂತ ಮಾತಾಡ್ಕೋತ ಹೋದ್ರಿ
0: ಅಲ್ಲೋಡ್ರಪ್ಪ ಅಲ್ಲೇ ನಮ್ಮ ತಾಯಿ ಮತ್ತ ನಮ್ಮ ಮಿಸ್ಸಸ್ ಬಂದ್ರು ಅವ್ರು ತಂದು ಮುಂದ್ ಕೂಡಿಸ್ರಿ ಅಲ್ಲ 66 ಹಾಕೋರು ಬಂದಾರಿ ಮತ್ತ ಅವ್ರೇ
1: ರಾಯರ ರಾಯರ ಮುಂದಿನ ಸಾಲ್ನ್ಯಾಗ ಕೂತಾರ ನೋಡ್ರಿ 60 ಮಂದಿ 66 ಹಿಡ್ಕೊಂಡ ಕೂತಾರ
0: ಅಡ್ಡಿಲ್ಲ ಹೌದು
1: ಅವ್ರು ಹೇಳ್ಯಾರ್ರಿ
0: ಏನಂತ
1: ಅವ್ರು ಹಾರ ಹಾಕಿದವರು ಹೋಗಿಬಿಡವರಂತ ಅವ್ರಿಗೆ ಬ್ಯಾರೆ ಕೆಲಸದ ಅಂತ ಅಲ್ಲ ಅಷ್ಟಕ್ಕ ಅವ್ರಿಗೆ ತಲೀಗೆ 25 ರೂಪಾಯಿ ಕೊಡ್ಬೇಕಂತ
0: ಛೇ ಛೇ ಛೇ ಅದನ್ನೆಲ್ಲ ಇಲ್ಲಿ ಮಾತಾಡಬಾರ್ದು ನೋಡ್ರಿ ಲೆಟ್ ಅಸ್ ಗೋ ಟು ದ ಸ್ಟೇಜ್

0: ಅದಂಗಾಗ್ಲಿ ದೇವ್ರಿದ್ದಾನ್ ನಡ್ರಿ
1: ಬರ್ರಿ ಬರ್ರಿ ರಾಯರ ಬರ್ರಿ ಬರ್ರಿ ಕೊಡ್ರಿ ಕೊಡ್ರಿ ಇಲ್ಲಿ ಕೊಡ್ರಿ
0: ಇಲ್ಲಿ ಕೊಡ್ಲೆ
1: ಅಲ್ಲಿ ಕೊಡ್ರಿ ಕೊಡ
0: ಓಕೆ ಥ್ಯಾಂಕ್ ಯು.
1: ಸಭಿಕರೇ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಹೆಮ್ಮೆಯ ಸಾಹಿತಿಗಳು ಅತಿ ಶ್ರೇಷ್ಠ ವಾಗ್ಮಿಗಳು ಆದಂತಹ ಶ್ರೀಮಾನ್ ಬಂಡೇರಾಯರ ಸನ್ಮಾನ ಸಮಾರಂಭಕ್ಕೆ ತಮಗೆಲ್ಲ ಹಾರ್ದಿಕವಾದ ಸ್ವಾಗತ. ಅವ್ರ ಬಗ್ಗೆ ಹೇಳಬೇಕಂತಂದ್ರ,
2: ಏ ಅವ್ರ ಬಗ್ಗೆ ಏನ್ ಹೇಳದ್ರ ನಮಗ, ಲಘುನ ನಮ್ ಕಡೆಯಿಂದ ಹಾರ ಹಾಕಸ್ರಿ, ನಮಗ್ ಹೋಗೋದದ. ತಾಸ್ ಗಟ್ಲೆ ಸಭಾ ತಡ ಮಾಡಿ ಶುರು ಮಾಡ್ತೀರಿ, ಮತ್ತ ಅವ್ರ ಬಗ್ಗೆ ಹೇಳಬೇಕು ಅಂದ್ರ ಅಂತ ಅಂತೀರಿ.
1: ನೋಡ್ರಿ, ನಮ್ಮ ರಾಯರಿಗೆ ಇವತ್ತ 60 ವರ್ಷ ತುಂಬಿ 61ನೇ ವರ್ಷದಾಗ ಕಾಲಿಡ್ತಾರ.
2: ಎದರಾಗ್ರೆ ಕಾಲಿಡ್ಲಿ, ಹಾರ ಹಾರ.
3: ಖಂಡೇರಾವ್ ಅಲ್ರಿ, ಆ ಮಂದಿ ಹಾರ ಸಹಿತ ತಗೊಂಡು ಹೊರಗೆ ಹೊಂಟ್ರಲ್ರಿ, ಲಗ್ನ ಮಾನಪತ್ರ ಒಂದು ಓದಿ ಮುಗಿಸ್ಬಿಡ್ರಿ.
1: ದಯಮಾಡಿ ಸ್ವಲ್ಪ ತಾಳ್ಮೆಯಿಂದ ಪ್ರೇಕ್ಷಕರು ಕುಳಿತುಕೊಡ್ಬೇಕು.
2: ಎಲ್ಲರೂ ಹೋಗೇ ಬಿಟ್ರಲ್ರಿ, ರಾಯರ್ ತಾಯಿ ಅವ್ರ ಮನೆಯವರು ಮೈಕ್ನವ ಅಷ್ಟ ಉಳಿದಾರ.
3: ಇದು ಇದೇನ್ ಅಸಹ್ಯಾತೋ, ಏನ್ ಅಸಹ್ಯಾತೋ ಖಂಡೇರಾವ. ಅಲ್ಲ, ಪ್ರೆಸ್ ನವ್ರು ಬಂದಾರಂದ್ರಿ, ಎಲ್ಲಿದ್ದಾರ?
1: ಎಲ್ಲರಿಗೂ ಹೇಳ್ತೀವ್ರಿ, ಬರ್ತೀವನೋ ಅಂದಿದ್ರು, ಏನಾತೋ ಏನೋ ಬರ್ಲಿಲ್ಲ ನೋಡ್ರಿ.
4: ನಾ ಮೊದ್ಲಿಂದ ಹೇಳ್ಕೋತ ಇದ್ದೆ, ಇದೆಲ್ಲ ಬ್ಯಾಡ್ರಿ, ಇವ್ರು ರೊಕ್ಕ ಹೊಡ್ಲಿಕ್ಕೆ ನಿಮ್ನ ಹೊಗಳ್ತಾರ, ಅವ್ರ ಸಹವಾಸ ಬ್ಯಾಡ ಅಂದ್ರ ನನಗರ ನೀವು ನಿನಗೇನಿದ್ರ ತಿಳಿತದ ಅಂತಂದ್ರಿ.
3: ಆತು ಬಿಡು ಸಾವಿತ್ರಿ, ಆತು. ಏನ್ ಚುಚ್ತಿ ನೀನು, ಏನ್ ಮಾಡುದು ಈಗ? ಹಾಳ ಆದ್ಮೇಲೆ ಬುದ್ಧಿ ಬಂದಂಗ ಆಗೇದ್ ನನಗ. ಇಲ್ಲೋಡು, ಈಗ ಈ ಪೇಪರ್ನವ್ರು ಬರ್ಲಾರ್ದ ಚಲೋ ಆತನು. ಅವ್ರೇನಾರು ಬಂದಿದ್ರ ಇದನ್ನ ಬಿಟ್ಟು ಅವರು ಈ ಸಮಾರಂಭ ಹಾಳಾಗಿದ್ದನ ವರದಿ ಮಾಡ್ತಿದ್ರು. ಇನ್ನ ಎಷ್ಟು ಸುಮಾರು ಆಗ್ತಿತ್ತು, ನೀನ ತಿಳ್ಕೋ.
5: ಹೇಳಿನ್ನ ಸಾಕು, ಮೈಕ್ನವ್ರು ಹೊಂಟು ಹೋದ್ರು. ನಿನ್ ಹೆಂಡತಿ ನಾನು ಇಬ್ರು ಉಳಿದೀವಿ ನೋಡಪ್ಪ. ಇನ್ನ 3 ಮಂದಿ ಹೊರಗೆ ನಿಂತು ಆ 10 ಕಾರ್ ನಿಂತಾವಲ್ಲ, ಅದ್ರಾಗ ಮೆರವಣಿಗೆ ಮಾಡ್ಕೊಂಡು ಮನೆಗೆ ಹೋಗೋಣ ನಡಿ.
1: ಇದ್ಯಾಕೋ ಸ್ವಲ್ಪ ಎಡವಟ ಆತ್ರ ಯಾರ. ಅಲ್ಲ, ಇದ ಸತ್ಕಾರ ಸಮಾರಂಭನ ಒಂದು ಸಾಲು ಅಥವಾ ಕಾಲೇಜು ಹಿಡಿದು ಅಲ್ಲೇ ಮಾಡಿಬಿಡೋಣಂತ. ಅಂದ್ರೆ ಅಲ್ಲಿ ಹೆಂಗು ಸ್ಟೂಡೆಂಟ್ಸ್ ಇರ್ತಾರ ನೋಡ್ರಿ, ಅವರ ಆಗ್ತಾರ ಆಡಿಯನ್ಸ್.
3: ಸಾಕು ಮಾರಾಯ ಸಾಕು, ಒಮ್ಮೆ ಅನುಭವಿಸಿದ್ದ ನನಗೆ ರಗಡಾಗ್ಯದ. ನಿಮ್ಮ ಬಣ್ಣದ ಮಾತಿಗೆ ಮೊಳ್ಳಾಗಿ ನಾನು ಇದನ್ನೆಲ್ಲ ಅನುಭವಿಸ್ಬೇಕಾತ್ ನನ್ನ ಹಣೆ ಬಾರದೊಳಗೆ.
4: ಅಲ್ರಿ ಅಲ್ರಿ, ಈಗ ಅವ್ರಿಗೇನು ಉಪಯೋಗ? ಈ ಸತ್ಕಾರದ ಹುಚ್ಚ ಹವ್ಯಾಸ ತಲೆಯನ್ನ ತೆಗೆದು ಹಾಕ್ರಿ, ಮನಸ್ಸು ಶಾಂತ ಉಳಿತದ, ಮನೇನು ಶಾಂತ ಇರ್ತದ.
1: ರಾಯರ, ಆ ಮೈಕ್ನವ್ರದ್ದು ಒಂದಿಷ್ಟು ಬಿಲ್ ಕೊಡಬೇಕಾಗಿತ್ತು.
3: ಶಟ್ ಅಪ್ ಅಂಡ್ ಗೆಟ್ ಔಟ್. ಹಲೋ, ಮೊದಲ ಎಲ್ಲ ರೊಕ್ಕ ಕೊಟ್ಟಿನಿ, ಮತ್ತೆ ಕೇಳ್ತೀನಿ ನೀನು.
1: ಅಲ್ಲ, ಬ್ಯಾಟ್ರಿ ಸೆಟ್ ತಂದಾನ, 4 ಹಾರ್ನ್ ಕುಡ್ಸ್ಯಾನ, ಹಿಂಗಾಗಿ ರೇಟ್ ಸ್ವಲ್ಪ ಜಾಸ್ತಿ.
3: ಮಂದಿ ಬಂದಿಲ್ಲ, 4 ಹಾರ್ನ್ ಕುಡ್ಸ್ಯಾನ.
4: ಕೊಟ್ಬಿಡ್ರಿ ಕೊಟ್ಬಿಡ್ರಿ, ಅದು ಜಾಸ್ತಿನೇ ಇರ್ಲಿ ಏನಾದ ಇರ್ಲಿ, ಕೊಟ್ಬಿಡದ್ ಮೊದ್ಲ
3: ಕೊಟ್ಬಿಡಂತ್ಯಾ. ಖಂಡೇರಾವ ತಗೋಪ, ಎಣಿಸ್ಕೋ, ಇನ್ ಯಾವ್ದು ಕೊಡೋದಿಲ್ಲ. ಹೌದಲ್ಲ, ಮತ್ತೆ
1: ಥ್ಯಾಂಕ್ಸ್.
3: ನಾಳೆ ನಮ್ಮ ಮನೆ ಮುಂಗ ಉದ್ರಿ ಉಸಿರಿಗೆ ಮಾತ್ರ ಬರಬೇಡಪ್ಪ ಮಾರಾಯ.
1: ಇಲ್ಲ ಇಲ್ಲ ಇಲ್ಲ ರಾಯರ, ಹಂಗೇನಿಲ್ಲ, ನಾವ್ ಬರ್ತೀವಿನ್ನ.
3: ಮತ್ತ್ಯಾಕ ಬರ್ತೀವೋ, ಹೋಗ್ತೀನಿ ಅಂತನ್ನು. ಬರು, ಮಾತಾಡಬೇಡ ನೀನ್.
5: ನಡಿಪ, ನಾವು ಹೋಗೋಣ, ಯಾರು ಹೇಳಿದ್ರು ಕೇಳಿಲ್ಲ, ನಿನಗೀಗರ ಬುದ್ಧಿ ಭೇಟಿ ಆತಲ್ಲ ಅಷ್ಟ ಸಾಕು.
3: ಹೌದ್ವಾ, ಖರೆ ಅದ, ನಿನ್ನ ಮಾತು ಖರೆ ಅದ. ನೋಡು, ನನ್ನ ಬರವಣಿಗೆ ಒಳಗೆ ಸತ್ವಿದ್ರ ನನ್ನ ಪುಸ್ತಕ ನಾ ಸತ್ತ ಮೇಲೂ 4 ಜನ ಉಳಿತಾವ, ಇಲ್ಲಾಂದ್ರೆ ನನಕಿನ ಮೊದಲವು ಹೋಗಿರ್ತಾವ. ನಡ್ರಿ ಹೋಗೋಣ. ಸ್ವಂತ ಸತ್ಕಾರದ ಅನುಭವ ಅಂತೂ ಬಹಳ ಚಲೋ ಆತು, ಬುದ್ಧಿನೂ ಭೇಟಿ ಆತು, ಮರೀಲಾರದಂತ ಅನುಭವನೂ ಆತು. ಸಾವಿತ್ರಿ ನಡಿವತ್ ಹೋಗೋಣ. ಸ್ವಂತ ಸತ್ಕಾರ ನಾಟಕ ಕೇಳಿದಿರಿ, ರಚಿಸಿದವರು ವೆಂಕಟೇಶ್ ಕುಲಕರ್ಣಿ. ಪಾತ್ರ ಪರಿಚಯ: ಸಾವಿತ್ರಿ ಜಯದೇವಿ ಜಂಗಮಶೆಟ್ಟಿ, ಖಂಡೇರಾವ್ ಅಶೋಕ್ ಜೋಶಿ, ಗಿಡ್ಡು ಹರ್ಷವರ್ಧನ ಶೀಲವಂತ, ಜಯರಾಮ್ ಮುಕುಂದ ಕುಲಕರ್ಣಿ, ಅಂಬಕ್ಕ ಚೇತನಾ ಚಿಕ್ಕೆರೂರ್. ಪ್ರಸ್ತುತಿ ನೆರವು ಉಮೇಶ್ ತೇಲಿ. ಬಂಡೇರಾಯನ ಪಾತ್ರವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಅನಿಲ್ ದೇಸಾಯಿ.
6: ನಾಟಕ ಕೇಳುತ್ತಿದ್ದೀರಿ. ಈಗ ವೆಂಕಟೇಶ್ ಗೋಡ್ಖಿಂಡಿ ಅವರ ಕೊಳಲುವಾದನ, ರಾಗ ಕೇದಾರ್, ತಬಲಾ ಸಾಥಿ ಪಂಡಿತ್ ರಘುನಾಥ್ ನಾಕೋಡ್. ಕೇಳಿ ರಾಗ ಕೇದಾರ್.

ವೆಂಕಟೇಶ್ ಗೋಡ್ಖಿಂಡಿ ಅವರ ಕೊಳಲು ವಾದನದಲ್ಲಿ ಈವರೆಗೆ ರಾಗ ಕೇದಾರ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ಉಸ್ತಾದ್ ಅಜೀಜುಲ್ ಇಸ್ಲಾಂ ಅವರ ಕೊಳಲು ವಾದನದಲ್ಲಿ ರಾಗ್ ಶ್ರೀ. ವಾದ್ಯ ಸಹಕಾರ ತಬ್ಲಾ ಸಾಥ್ ನೀಡುತ್ತಾರೆ ಪಂಡಿತ್ ಸಮರ್ ಶಾ. ಕೇಳಿ ಉಸ್ತಾದ್ ಅಜೀಜುಲ್ ಇಸ್ಲಾಂ ಅವರ ಕೊಳಲು ವಾದನದಲ್ಲಿ ರಾಗ್ ಶ್ರೀ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಜೀಜುಲ್ ಇಸ್ಲಾಂ ಅವರ ಕೊಳಲು ವಾದನದಲ್ಲಿ ರಾಗ್ ಶ್ರೀ ಕೇಳಿದ್ರೆ. ಈಗ ಕೇಳಿ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ರತ್ನಮಾಲಾ ಪ್ರಕಾಶ್ ಅವರಿಂದ ಡಾ ಜಿಎಸ್ ಶಿವರುದ್ರಪ್ಪ ಅವರ ರಚನೆ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೀತೆಗಳನ್ನು ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
0: ಆಕಾಶವಾಣಿ

0: ಮಹಿಳಾ ವಾಣಿಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ರಾಂಪುರದ ಶ್ರೀ ಮುಕ್ಕಣ್ಣೇಶ್ವರಿ ಆರೋಗ್ಯ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಕನ್ನಡ ಕಲಾ ಸಂಸ್ಥೆಯ ಸದಸ್ಯರಿಂದ ಪರಿಸರ ಗೀತೆಗಳನ್ನು ಕೇಳಲಿದ್ದೀರಿ.
1: ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮವನ್ನು ನಾವೊಂದು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಪ್ರಾರ್ಥನೆ.

0: ಪರಿಸರ ಇವತ್ತು ಹಾಳಾಗ್ತಿದೆ ಅಂದ್ರೆ ನಾವು ಕಾಡನ್ನ ಕಡಿತಾ ಇದ್ದೇವೆ, ಪರಿಸರವನ್ನ ನಾಶ ಮಾಡ್ತಾ ಇದ್ದೇವೆ. ಹಾಸನ ನಗರದ ಗ್ಯಾರಂಟಿ ರಾಮಣ್ಣನ ಅವರು ಬರೆದಿರುವಂತ ಈ ಪರಿಸರ ಗೀತೆಯನ್ನ ಈಗ ಹಾಡಲಿದ್ದೇವೆ. ಕಾಡ ಬೆಳೆಸಿರಣ್ಣ,
1: ಕಾಡ ಬೆಳೆಸಿರಣ್ಣ, ನೀವು ನಾಡ ಉಳಿಸಿರಣ್ಣ,
2: ಕಾಡ ಬೆಳೆಸಿ

ಇದುವರೆಗೆ ಅರಸೀಕೆರೆ ತಾಲೂಕು ರಾಂಪುರದ ಶ್ರೀ ಮುಕ್ಕಣೇಶ್ವರಿ ಆರೋಗ್ಯ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಕನ್ನಡ ಕಲಾ ಸಂಸ್ಥೆಯ ಸದಸ್ಯರಿಂದ ಪರಿಸರ ಗೀತೆಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಶೋಭಾರಾಣಿ, ಭಾವನ, ಶ್ರೀಲಕ್ಷ್ಮಿ, ತನುಜ, ಮಹಾಲಕ್ಷ್ಮಿ, ಅನುಷಾ ಮತ್ತು ಉಷಾ. ಇದು ಇವತ್ತಿನ ಮಹಿಳಾವಾಣಿ ಕಾರ್ಯಕ್ರಮ.

ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕೆಎಸ್ ಸುರೇಖಾ ಅವರ ಸ್ವರದಲ್ಲಿರುವ ಒಂದು ಭಕ್ತಿಗೀತೆಯನ್ನ. ಸಾಹಿತ್ಯ ಉಮಾ ಶಿವಾನಂದ ಅವರದು.

ಕೃಷ್ಣ ಚಿತ್ರದ ಗೀತೆಗೆಂದು ಸಾಹಿತ್ಯವನ್ನ ನೀಡಿದ್ದಾರೆ ಕವಿರಾಜ್. ರಾಗ ಸಂಯೋಜನೆ ವಿ ಹರಿಕೃಷ್ಣ ಅವರದು. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ನಂದಿತಾ.

0: ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ದೇವಿ ಪ್ರಕಾಶ್ ರಾವ್ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಬೆನ್ನು ನೋವು ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಸುಧನ್ವ ಮೋಕ್ಷ. ಭಾಗವತರು ಕೆ ದೇವಿ ಪ್ರಕಾಶ್ ರಾವ್ ಕಟೀಲು. ಮದ್ದಳೆ ರಾಜೇಶ್ ಐ ಕಟೀಲು. ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ.

ಸುಧನ್ವ ಮೋಕ್ಷ ಎಂಬ ಪ್ರಸಂಗದಿಂದ ಆಯ್ದ ಕೆಲವು ಸನ್ನಿವೇಶಗಳು, ಶ್ರೀಹರಿಯನ್ನು ಕಾಣುವ ಉದ್ದೇಶದಿಂದ ತುರಗವನ್ನು ಬಂಧಿಸಿದ ಚಂಪಕಾವತಿಯ ರಾಜ ಹರಿಭಕ್ತ ಹಂಸಧ್ವಜನು ಸರ್ವರಿಗೂ ಯುದ್ಧಕ್ಕೆ ಸಿದ್ಧರಾಗಲು ಆಜ್ಞಾಪಿಸುತ್ತಾನೆ. ತಪ್ಪಿದಲ್ಲಿ ತಪ್ತ ತೈಲದ ಭಾಂಡಕ್ಕೆ ಹಾಕುವ ಆಜ್ಞೆಯನ್ನು ವಿಧಿಸುತ್ತಾನೆ. ಇದನ್ನು ಕೇಳಿದ ಸುಧನ್ವನು ಜನನಿ ಸೋದರಿಯರಿಂದ ಬೀಳ್ಕೊಟ್ಟು ತನ್ನ ರಾಣಿಯಾದ ಪ್ರಭಾವತಿಯ ಅಂತಃಪುರಕ್ಕೆ ಬರುತ್ತಾನೆ.

ಯುದ್ಧಕ್ಕೆ ಸರ್ವಸನ್ನದ್ಧನಾಗಿ ಹೊರಟ ಸುಧನ್ವನು ಪ್ರಭಾವತಿಯ ಅಂತಃಪುರಕ್ಕೆ ಬಂದಾಗ ಅವನನ್ನು ಕಂಡ ಪ್ರಭಾವತಿಯು ಆಶ್ಚರ್ಯದಿಂದ ಈ ರೀತಿಯಾಗಿ ಪ್ರಶ್ನಿಸುತ್ತಾಳೆ.

ತನ್ನ ಪತಿಯು ತ್ರಿಲೋಕ ವೀರನಾದ ಪಾರ್ಥನೊಂದಿಗೆ ಸೆಣಸುವುದಕ್ಕಾಗಿ ಹೋಗುತ್ತಿದ್ದಾನೆ ಎಂದು ತಿಳಿದ ಪ್ರಭಾವತಿಯು ಪತಿಗೆ ಬುದ್ಧಿಯ ಮಾತನ್ನು ಈ ರೀತಿಯಾಗಿ ಹೇಳುತ್ತಾಳೆ.

ಅಡಿ ಮುಂದಿಡೆ ಸ್ವರ್ಗ, ಹಿಂದಿಡೆ ನರಕ ಎಂಬ ಉಕ್ತಿಯಂತೆ ಕೃಷ್ಣಾರ್ಜುನರನ್ನು ತಾನು ಯುದ್ಧದಲ್ಲಿ ಸೋಲಿಸುತ್ತೇನೆ ಎಂಬ ರಣೋತ್ಸಾಹದ ನುಡಿಗಳನ್ನು ಸುಧನ್ವ ಪ್ರಭಾವತಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ.

ಜಯ ಅಥವಾ ಮೋಕ್ಷಾಕಾಂಕ್ಷಿಯಾಗಿ ಹೊರಟ ಪತಿಯಲ್ಲಿ ಇಂದು ರಾತ್ರಿ ತನ್ನ ಅಂತಃಪುರದಲ್ಲಿ ಇದ್ದು ಪುತ್ರ ಸಂತತಿಯನ್ನು ಕರುಣಿಸಬೇಕೆಂದು ಪ್ರಭಾವತಿ ಕೇಳಿಕೊಂಡಾಗ ಧರ್ಮ ಸಂಕಟಕ್ಕೆ ಸಿಲುಕಿದ ಸುಧನ್ವನು ತನ್ನ ಮನದಲ್ಲಿ ಈ ಪರಿ ಯೋಚಿಸುತ್ತಾನೆ.

ಪ್ರಭಾವತಿಯನ್ನು ಬೀಳ್ಕೊಂಡ ಸುಧನ್ವನು ಹಂಸಧ್ವಜ ವಿಧಿಸಿದ ಶಿಕ್ಷೆಯನ್ನು ಶ್ರೀಕೃಷ್ಣನ ಕಾರುಣ್ಯದಿಂದ ಪಾರಾಗಿ ರಣವೀಳ್ಯವನ್ನು ಪಡೆದು ರಣಾಂಗಣಕ್ಕೆ ತೆರಳುತ್ತಾನೆ. ಅರ್ಜುನನು ಕೃಷ್ಣನ ಸಹಾಯದಿಂದ ಯುದ್ಧದಲ್ಲಿ ಸುಧನ್ವನ ತಲೆಯನ್ನು ತುಂಡರಿಸುತ್ತಾನೆ. ಅದು ಶ್ರೀಹರಿಯ ನಾಮಾವಳಿಯನ್ನು ಈ ರೀತಿಯಾಗಿ ಉಚ್ಚರಿಸುತ್ತದೆ.

0: ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕೆ ದೇವಿ ಪ್ರಕಾಶ್ ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ. ಇನ್ನು ಮುಂದೆ ಕೇಳಿ, ಬೆನ್ನು ನೋವು ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನ.
1: ಡಾಕ್ಟರ್ ಸುಧಾಕರ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಈ ಬೆನ್ನು ನೋವು ಎನ್ನುವಂತಹದ್ದು ಜನರನ್ನ ಸಾಕಷ್ಟು ಮಟ್ಟಿಗೆ ತೊಂದರೆಗೆ ಈಡು ಮಾಡ್ತಾ ಇದೆ, ಸಾಕಷ್ಟು ಕಾಡ್ತಾ ಇದೆ, ಎಲ್ಲ ಕೆಲಸದಲ್ಲಿಯೂ ಕೂಡ ತೊಂದರೆಯನ್ನು ಕೊಡ್ತಾ ಇದೆ ಅಂತ ಹೇಳಿ. ಈ ಬೆನ್ನು ನೋವು ಅಂದರೆ ಏನು, ಇದರಲ್ಲಿರುವಂತಹ ವಿಧಗಳು ಯಾವ್ಯಾವು, ಯಾಕಾಗಿ ಈ ಬೆನ್ನು ನೋವು ಬರ್ತದೆ, ಹಾಗೂ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು, ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬೇಕು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಹೇಳಿ, ಬೆನ್ನು ನೋವು ಅಂದರೆ ಏನು
2: ಸರ್? ಬೆನ್ನು ಅಂದರೆ ಕುತ್ತಿಗೆಯ ಮೇಲ್ಭಾಗದ ಮಾಲ್ಗದ ಸರ್ವೈಕಲ್ ಸ್ಪೈನ್ ಹೇಳುವಂಥದ್ದು, ಮತ್ತು ಡಾರ್ಸಲ್ ಸ್ಪೈನ್, ಹಾಗೆ ಎದೆಯ ಹಿಂಭಾಗದಲ್ಲಿರುವಂಥದ್ದು, ಹಾಗೆ ಸೊಂಟದ ಮೇಲ್ಭಾಗ ಲಂಬೋಸಿಕ್ರ ಸ್ಪೈನ್, ಹೀಗೆ ಮೂರು ವಿಧದ ಭಾಗಗಳನ್ನಾಗಿ ವಿಂಗಡಿಸಬಹುದು. ಬೆನ್ನಲ್ಲಿ ಬೆನ್ನು ಮೂಳೆ ಉಂಟು, 33 ಬೆನ್ನು ಮೂಳೆಗಳು ಉಂಟು ನಮ್ಮಲ್ಲಿ. ಅದರಲ್ಲಿ ಕುತ್ತಿಗೆ ಭಾಗದಲ್ಲಿ 7 ಬೆನ್ನು ಮೂಳೆ ಉಂಟು, ಎದೆ ಹಿಂಭಾಗದಲ್ಲಿ 12, ಹಾಗೆ ಲಂಬರ್ ಸ್ಪೈನ್ 5, ಹಾಗೆ ಸೇಕ್ರಲ್ ಸ್ಪೈನ್ 5, ಮತ್ತು ಕಾಕ್ಸಿಕ್ಸ್ ಅಂತ 4, ಹಾಗೆ ಒಟ್ಟು 34 ಬೆನ್ನಿನ ಮೂಳೆಗಳು ಉಂಟು ಸರ್.
1: ಎಲ್ಲವೂ ಕೂಡ ಒಂದಕ್ಕೊಂದು ಜಾಯಿಂಟ್ ಆಗಿರುವ
2: ಜಾಯಿಂಟ್ ಆಗಿದೆ.
1: ಈ ಬೆನ್ನು ನೋವು ಅಂದರೆ ಏನು
2: ಸರ್? ಬೆನ್ನು ನೋವು ಅಂದರೆ ಕುತ್ತಿಗೆ ಹಾಗೂ ಬೆನ್ನಿನ ಕೆಳಭಾಗದಲ್ಲಿ ಬರುವಂಥ ನೋವು ಅಂದರೆ ಬೆನ್ನು ನೋವು ಅಂತ ಹೇಳುವಂಥ, ಅದರಲ್ಲೇ ಆಗಿರಬೇಕು ನೋವು ಆಗಿರುವಂಥದ್ದು. ಈಗ ಬೆನ್ನು ನೋವು ಬೆನ್ನನ್ನು ಬಿಟ್ಟು ಬೇರೆ ಕೂಡ ನೋವು ಬರುವ ಚಾನ್ಸ್ ಸಾಧ್ಯತೆ ಇದೆ, ಅದನ್ನು ಬಿಟ್ಟು ಬೆನ್ನಲ್ಲಿ ಬರುವಂಥ ನೋವಿಗೆ ಬೆನ್ನು ನೋವು ಅಂತ ಹೇಳ್ತಾರೆ.
1: ಅಂದರೆ ಇದು ನರಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಬೆನ್ನಿನ ಮೂಳೆಗೆ ಸಂಬಂಧಪಟ್ಟಂತಹದ್ದು, ಹೇಗೆ?
2: ಬೆನ್ನಿನ ಮೂಳೆಗೆ ಸಂಬಂಧಪಟ್ಟದ್ದು ನರಕ್ಕೆ ತಾಗಿಕೊಂಡೇ

0: ಇಂದಾಗಿ ಬರುವಂಥ ನೋವು ಬೆನ್ನು ನೋವು.
1: ಬೆನ್ನು ನೋವಿನಲ್ಲಿರುವಂತಹ ವಿಧಗಳ ಬಗ್ಗೆ ಸ್ವಲ್ಪ ಮಾತನಾಡುವ. ಈ ಸ್ಪ್ರೈನ್ ಅಂತ ಹೇಳ್ತೀವಿ, ಆಮೇಲೆ ಸ್ಟ್ರೈನ್ ಆಗುವಂಥದ್ದು ಅಂತ ಹೇಳ್ತೀವಿ, ಹಾಗಂದ್ರೆ ಏನು?
0: ಸಾಮಾನ್ಯವಾಗಿ ಎಲ್ಲರಿಗೂ ಬಾಧಿಸುವಂಥದ್ದು ಕೆಲವು ತೊಂದರೆಗಳು ಉಂಟು, ಹಾಗೆ ಅಸಾಮಾನ್ಯವಾಗಿ ರೇರ್ ಆಗಿ ಬಾಧಿಸುವಂಥದ್ದು ಕೆಲವು ಕಂಡೀಷನ್ ಸಮಸ್ಯೆಗಳು ಉಂಟು. ಸಾಮಾನ್ಯವಾಗಿ ಬಾಧಿಸುವಂಥದ್ದು ಒಂದು ಸ್ಪ್ರೈನ್ ಮತ್ತೊಂದು ಸ್ಟ್ರೈನ್ ಅಂತ ಹೇಳ್ತೇವೆ. ನಮ್ಮ ದೈನಂದಿನ ಆ್ಯಕ್ಟಿವಿಟಿಯಲ್ಲಿ ಕೆಲವು ಸಲ ಭಾರ ಎತ್ತುವಾಗ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಸ್ಪ್ರೈನ್ ಆಗ್ಬೋದು. ಸ್ಪ್ರೈನ್ ಹೇಳಿದ್ರೆ ಲಿಗಮೆಂಟ್ ಸ್ಪ್ರೈನ್ ಆಗುವಂಥದ್ದು, ಲಿಗಮೆಂಟನ್ನು ಅದು ಟೈರ್ ಆದರೆ ಸ್ಪ್ರೈನ್ ಅಂತೇಳಿ ಆಗ್ತದೆ,
1: ಹರಿದು ಹೋಗುವಂಥದ್ದು.
0: ಹಾಗೆ ಮಸಲ್ ಅಲ್ಲಿ ಹರಿದು ಹೋದರೆ ಅದು ಸ್ಟ್ರೈನ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಎಲ್ಲರಿಗೂ ಆಗುವಂಥದ್ದು ಇದು ಸ್ಪ್ರೈನ್ ಮತ್ತು ಸ್ಟ್ರೈನ್ ಅಂತೇಳಿ. ಹಾಗೆ 50 ವರ್ಷದ ಕಳೆದ ಮೇಲೆ ಆಮೇಲೆ ಡಿಸ್ಕ್ ಡಿಜನರೇಷನ್ ಅಂತ ಹೇಳ್ತೇವೆ. ಡಿಸ್ಕ್ ಹೇಳಿದರೆ ಈ ಬೆನ್ನು ಮೂಳೆ, ಈಗ 33 ಬೆನ್ನು ಮೂಳೆಯನ್ನು ಹೇಳಿದೆ, ಅದರ ಮಧ್ಯಭಾಗದಲ್ಲಿ ಒಂದು ಡಿಸ್ಕ್ ಅಂತ ಹೇಳುವ ಸಾಧನ ಉಂಟು, ಅದು ಕುಷನ್ ಕೊಡ್ತದೆ ಅದಕ್ಕೆ, ಮತ್ತು ಅದರಿಂದಾಗಿ ಮೂಮೆಂಟ್ ಸ್ಪೈನ್ ಮೂಮೆಂಟ್ ಆಗುವಂಥದ್ದು, ಹಾಗೂ ಅದು ನಮ್ಮ ಎತ್ತರಕ್ಕೆ ಕೂಡ ಅದು ಕಂಟ್ರಿಬ್ಯೂಟ್ ಮಾಡ್ತದೆ, ಅದು ನಮ್ಮ ಎತ್ತರಕ್ಕೆ ಕೂಡ ಈ ಇದು ಡಿಸ್ಕ್ ಅಂತ ಹೇಳುವಂಥದ್ದು. ಇದನ್ನು ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡ್ತದೆ. ಏನಾಗ್ತದೆ, ಈ ಪ್ರಾಯ ಆಗ್ತಾ ಹೋದಾಗೆ ಡಿಸ್ಕ್ ಡಿಜನರೇಷನ್ ಆಗ್ತದೆ, ಅದರ ನೀರಿನ ಅಂಶ ಕಡಿಮೆ ಆಗ್ತದೆ ಡಿಸ್ಕಲ್ಲಿ, ಅದರಿಂದಾಗಿ ಅದು ಸವೆತ ಉಂಟಾಗಿ ಮತ್ತೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ತದೆ.
1: ಈಗ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ಜಾಸ್ತಿ ಕೇಳ್ತಾ ಇದ್ವಿ, ಈಗ ಆ ಡಿಸ್ಕಿನ ಸಮಸ್ಯೆ ಇದೆ ಅನ್ನುವಂಥದ್ದು. ಇದು ವಯೋಮಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯೋ ಅಥವಾ ಆ ವೃತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯೋ, ಹೇಗೆ ಇದು?
0: ಹೌದು, ಈ ಡಿಸ್ಕ್ ಡಿಜನರೇಷನ್ ಯೂಶಲಿ ನಾನು ಮೊದಲು ಹೇಳಿದ ಹಾಗೆ ಕುತ್ತಿಗೆ ಭಾಗ ಅಥವಾ ಲಂಬಾರ್ ಭಾಗದಲ್ಲಿ ಸಾಧಾರಣವಾಗಿ ಜಾಸ್ತಿ ಆಗುವಂಥದ್ದು. ಅದು ಈಗಾಗಲೇ ಹೇಳಿದಾಗ ಡಿಸ್ಕ್ ಡಿಜನರೇಷನ್ ಆಗಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಂಥದ್ದು. ಕೆಲಸದಿಂದ ಬರ್ಬೋದು, ಕೆಲಸ ಮಾಡದೇ ಇದ್ದರೂ ಕೂಡ ಬರ್ಬೋದು. ಹೇಗೆ ಅಂತೇಳಿ ಆಮೇಲೆ ಹೇಳ್ತೇನೆ. ಜಾಸ್ತಿ ಕೆಲಸ ಮಾಡೋದರಲ್ಲಿ ಕೂಡ ಬರ್ತದೆ, ಭಾರ ಎತ್ತುವುದರಿಂದ ಅವರ ಕೆಲಸಕ್ಕೆ ತಾಣಕ್ಕಿಂತ ಜಾಸ್ತಿ ಕೆಲಸ ಮಾಡಿದರೂ ಕೂಡ ಬರ್ತದೆ.
1: ಮುಂದೆ ಹೇಳಿ.
0: ಮುಂದೆ ಅದರಲ್ಲಿ ರ್ಯಾಡಿಕ್ಯುಲೋಪತಿ ಅಂತೇಳಿ ಉಂಟು. ರ್ಯಾಡಿಕ್ಯುಲೋಪತಿ ಹೇಳಿದರೆ ಅದರಲ್ಲಿ ನರಗಳ ಈ ಬೆನ್ನು ಮೂಳೆಯ ಒಳಗೆ ಸ್ಪೈನಲ್ ಕೆನಾಲ್ ಉಂಟು, ಸ್ಪೈನಲ್ ಕೆನಾಲ್ ಒಳಗೆ ಸ್ಪೈನಲ್ ಕಾರ್ಡ್ ಮತ್ತು ಅದರ ನರಗಳು ಬರ್ತದೆ. ಹಾಗೆ ಆ ನರಗಳ ಕಂಪ್ರೆಷನ್ ಆದಾಗ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೇವೆ. ನರಗಳ ಕಂಪ್ರೆಷನ್ ನಮಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆದರೂ ಬರ್ತದೆ, ಹಾಗೆ ಸ್ಪೈನಲ್ ಸ್ಟಿನೋಸ್ ಆದರೂ ಕೂಡ ಬರ್ತದೆ. ಸ್ಪೈನಲ್ ಸ್ಟಿನೋಸ್ ಅಂದರೆ ಏನು ಅಂತ ಆಮೇಲೆ ನಾನು ಹೇಳ್ತೇನೆ. ಮತ್ತು ಇನ್ನೊಂದು ಕಂಡೀಷನ್ ಶಯಟಿಕ ಅಂತೇಳಿ, ಭಾರಿ ಕಾಮನ್ ಆಗುವಂಥದ್ದು. ಶಯಟಿಕ್ ನರು ಒಂದು ತಿಕ್ಕೆಸ್ಟ್ ನರು ನಮ್ಮ ಶರೀರದಲ್ಲಿ,
1: ಅದು ಬೆನ್ನು ಮೂಳೆ ಒಳಗಡೆ ಇರುವಂಥದ್ದು,
0: ಸೊಂಟ ಭಾಗದಿಂದ ಕೆಳಗೆ ಬರುವಂಥದ್ದು. ಸೊಂಟದಲ್ಲಿ ಬೆನ್ನಿನ ಒಳಗೆ ಅದಕ್ಕೆ ಅದರ ಬೇರುಗಳು ಉಂಟು, ಅದರಿಂದ ಕೆಳಗೆ ಬರುವಾಗ ಅದು ದೊಡ್ಡ ನರ ಆಗಿ ಬರ್ತದೆ. ಅದರ ನೋವು ಅದರ ಬೇರಿಂದ ಹಿಡಿದು ಅದರ ಮೇನ್ ಟ್ರಂಕ್ನವರೆಗೆ ಎಲ್ಲಿ ಕೂಡ ಬರ್ಬೋದು, ಬೇರೆ ಬೇರೆ ಕಾರಣಗಳ ಬರ್ತದೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆದರೂ ಶೈಟಿಕನ ಸೊಂಟ ಭಾಗದಲ್ಲಿ ನರದ ತೊಂದರೆ ಇದ್ದರೂ ಕೂಡ ಬರ್ತದೆ. ಕೆಲವು ಸಲ ನರದ ಟ್ಯೂಮರ್ ಬರ್ಬೋದು ಅಥವಾ ಸಿಸ್ಟ್ ಇರ್ಬೋದು, ಅದರಲ್ಲಿ ಗುಳ್ಳೆ ನೀರಿನ ಗುಳ್ಳೆ ಥರ ನರದಲ್ಲಿ ಬಂದರೂ ಕೂಡ ಶೈಟಿಕ ಪೈನ್ ಬರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸ್ಪಾಂಡಿಲೋಸಿಸ್ ಅಂತೇಳಿ. ಸ್ಪಾಂಡಿಲೋಸಿಸ್ ಹೇಳಿದ್ರೆ ಸವೆತ ಉಂಟಾಗೋದು, ಈ ಹೇಗೆ ನಮಗೆ ಮೊಣಕಾಲು ಸವೆತ ಉಂಟಾಗ್ತದೆ, ಹಾಗೆ ಬೆನ್ನಿನ ಭಾಗದಲ್ಲಿ ಆಗೋ ಕುತ್ತಿಗೆ ಭಾಗದಲ್ಲಿ ಕೂಡ ಸ್ಪಾಂಡಿಲೋಸಿಸ್ ಆಗ್ಬೋದು. ನಮ್ಮ ಕೆಲಸದಲ್ಲಿ ಆಗುವಂಥದ್ದು, ಕೆಲಸದ ಒತ್ತಡ ಬಗ್ಗಿಕೊಂಡು ಕೆಲಸ ಮಾಡುವಂಥದ್ದು, ಅದರಿಂದ ಸ್ಪಾಂಡಿಲೋಸಿಸ್ ಬರ್ಬೋದು. ಸಾಧಾರಣವಾಗಿ 40-50 ವರ್ಷ ಕಳೆದ ಮೇಲೆ ಬರುವಂಥದ್ದು. ಇನ್ನೊಂದು ಸ್ಪಾಂಡಿಲೋಲಿಸ್ತೆಸಿಸ್ ಅಂತೇಳಿ, ಇದು ಲಿಸ್ತೆಸಿಸ್ ಹೇಳಿದ್ಕೊಳ್ಳದೆ ಒಂದು ವರ್ಟಿಬ್ರ ಇನ್ನೊಂದು ವರ್ಟಿಬ್ರ ಮೇಲೆ ಜಾರುವಂಥದ್ದು, ಅದು ಬೇರೆ ಬೇರೆ ಕಾರಣಗಳು ಜಾರುತ್ತದೆ. ಹಾಗೆ ಜಾರುವುದರಿಂದಾಗಿ ನರಕ್ಕೆ ಒಂದು ಪಿಂಚ್ ಮಾಡಿದಾಗ ಆಗ್ತದೆ,
1: ಒತ್ತಿದಾಗ
0: ಆಗ್ತದೆ, ಅದರಿಂದಾಗಿ ನೋವು ಬರ್ತದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್, ನಮಗೆ ಇಂಜುರಿ ಆದಾಗ ಟ್ರಾಮಾ ಅಂತ ಹೇಳ್ತೇವೆ. ಇಂಜುರಿ ಆದಾಗ ಇಂಜುರಿ ಬೇರೆ ಬೇರೆ ಕಾರಣಗಳು, ಈಗ ಬಿದ್ದು ತಾಗ್ಬೋದು, ಬಿದ್ದಾಗ ಕೂತಾಗಿ ಬಿದ್ದಾಗ ಸ್ಪೈನಿಗೆ ತಾಗ್ಬೋದು,
1: ಆಕ್ಸಿಡೆಂಟ್
0: ಕೂಡ ತಾಗ್ತದೆ. ಹಾಗೆ ಮರದಿಂದ ಬಿದ್ದಾಗ ಕೂಡ ಬೇರೆ ಬೇರೆ ಕಾರಣಗಳು ಬಿದ್ದಾಗ ಅದರಲ್ಲಿ ಸ್ಪ್ರೈನ್ ಆಗ್ಬೋದು, ಸ್ಟ್ರೈನು ಆಗ್ಬೋದು, ಡಿಸ್ ಪ್ರೊಲ್ಯಾಪ್ಸ್ ಆಗ್ಬೋದು, ಫ್ರ್ಯಾಕ್ಚರ್ ಆಗ್ಬೋದು, ಫ್ರ್ಯಾಕ್ಚರ್ ಆಗಿ ಪ್ಯಾರಲೈಸಿಸ್ ಪ್ಯಾರಾಪ್ಲೀಜಿ ಕೂಡ ಆಗ್ಬೋದು. ಇನ್ನೊಂದು ಸ್ಪೈನಲ್ ಸ್ಟಿನೋಸ್ ಅಂತ ಬರ್ತದೆ. ಸ್ಪೈನಲ್ ಸ್ಟಿನೋಸ್ ಅಂದರೆ ಸ್ಪೈನ್ನ ಒಳಗಡೆ ಸ್ಪೈನಲ್ ಕಾಲಮ್ ಅಂತ ಹೇಳಿ ಉಂಟು, ಒಳಗೆ ಸ್ಪೈನಲ್ ಕೆನಾಲ್, ಅದರೊಳಗೆ ಸ್ಪೈನಲ್ ಕಾರ್ಡ್ ಮತ್ತು ಸ್ಪೈನಲ್ ನರ್ವ್ಸ್ ಹೊರಗಡೆ ಬರ್ತದೆ. ಅದರಿಂದ ಈ ಸ್ಪೈನಲ್ ಕೆನಾಲಲ್ಲಿ ಜಾಗದ ಕೊರತೆ ಉಂಟಾಗಿ, ಜಾಗ ಕಡಿಮೆ ಆಗಿ ಅದರಲ್ಲಿ ನರಕ್ಕೆ ಕಂಪ್ರೆಷನ್ ಆದಾಗ ಆಗ್ತದೆ, ಒತ್ತಡ ಶುರು ಆಗ್ತದೆ, ಅದರಿಂದಾಗಿ ಕಾಲಲ್ಲಿ ನೋವು

0: ಮತ್ತು ಸೊಂಟದಲ್ಲಿ ನೋವು ಶುರುವಾಗಿ ಕಾಲಲ್ಲಿ ವೀಕ್ನೆಸ್ ಕೂಡ ಬರ್ಬೋದು. ಇನ್ನು ಕೆಲವರಿಗೆ ನಮ್ಮ ಬೆನ್ನು ಮೂಳೆಯಲ್ಲಿ ಕೆಲವು ವ್ಯತ್ಯಾಸ ಇರ್ತದೆ, ಈ ಸ್ಕೋಲಿಯೋಸಿಸ್ ಅಂದರೆ ಸೈಡ್ ಬೆಂಡ್ ಆಗುವಂಥದ್ದು ಅಥವಾ ವಕ್ರವಾಗಿರುವಂಥದ್ದು, ಗೂನು ಬೆನ್ನು ಅಂತ ಹೇಳ್ತೇವೆ, ಸೈಡಿಗೆ ಬೆಂಡಾಗಿದ್ದರೆ ಸ್ಕೋಲಿಯೋಸ್ ಅಂತ ಹೇಳುವಂಥದ್ದು. ಹಾಗೆ ಮುಂದಕ್ಕೆ ಬಾಗಿಕೊಂಡಿದ್ರೆ, ಈಗ ಪ್ರಾಯ 70-80 ಮುಂದಕ್ಕೆ ಬಗ್ಗಿಕೊಂಡು ಹೋಗ್ತೇವೆ ಶರೀರ, ಅದು ಕೈಫೋಸಿಸ್ ಅಂತ ಹೇಳುವಂಥದ್ದು. ಹಾಗೆ ಲಾರ್ಡೋಸಿಸ್ ಅಂದರೆ ಹಿಂದಕ್ಕೆ ಬಗ್ಗಿಕೊಂಡಿದ್ರೆ ಅದು ಲಾರ್ಡೋಸಿಸ್ ಅಂತೇಳಿ. ಈ ಮೂರು ಕಂಡೀಷನ್ ಕೂಡ ಬೆನ್ನು ನಾವು ಆಗಾಗ ಬಾಧಿಸುವುದು.
1: ಅಂದ್ರೆ ಹುಟ್ಟಿನಿಂದಲೂ ಕೂಡ ಬೆನ್ನು ಗೂನುವಾಗುವಂತ ಒಂದು ಸಮಸ್ಯೆ ಬರಬಹುದು.
0: ಹೌದು, ಕೆಲವು ಮಕ್ಕಳಿಗೆ ಹುಟ್ಟುವಾಗಲೇ ಗೂನು ಬೆನ್ನು ಇರ್ತದೆ. ಅಂಥವರಿಗೆ ಸರಿಯಾದ ಚಿಕಿತ್ಸೆ ನೀಡಿದರೆ, 15-16 ಚಿಕಿತ್ಸೆ, ವರ್ಷದ ಒಳಗೆ ಚಿಕಿತ್ಸೆ ನೀಡಿದರೆ ಸರಿಪಡಿಸಬಹುದು.
1: ಡಾಕ್ಟ್ರೆ, ಆಮೇಲೆ ಈಗ ಸಾಕಷ್ಟು ಸಾಮಾನ್ಯವಾಗಿ ಕಂಡು ಬರುವಂತಹ ಬೆನ್ನು ನೋವಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈಗ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಂದು ಈ ಬೆನ್ನು ನೋವಿನ ಸಮಸ್ಯೆಗಳೆಲ್ಲ ಬರ್ತವೆ?
0: ವೃತ್ತಿಗೆ ಸಂಬಂಧಪಟ್ಟಾಗ ಈಗ ಎರಡು ಥರದ ವೃತ್ತಿ ಉಂಟು, ಓವರ್ ವರ್ಕ್ ಮತ್ತು ಅಂಡರ್ ವರ್ಕ್ ಅಂತೇಳಿ. ಓವರ್ ವರ್ಕ್ ಹೇಳಿದ್ರೆ ಒಬ್ಬ ಕೂಲಿ ಕೆಲಸ ಮಾಡುವ ಅಥವಾ ರೆಗ್ಯುಲರಾಗಿ ಭಾರ ಎತ್ತುವವನು, ಭಾರವನ್ನು
1: ಕಲ್ಲು ಕಡಿಯುವಂಥದ್ದು
0: ಹೊತ್ತುಕೊಂಡು ಹೋಗುವಂಥದ್ದು, ಭಾರವನ್ನು ದೂಡುವಂಥದ್ದು, ಭಾರವನ್ನು ಇಳಿಯುವಂಥದ್ದು ಅವರ ಕೆಲಸವೇ ಅದು. ಆಗಿರೋ ಅವರ ಸ್ಪೈನ್ ಆಗಾಗ ತಾಕ್ತಾ ಇರ್ತದೆ ಅವರಿಗೆ, ಅದರಿಂದಾಗಿ ಬೆನ್ನು ಭಾರಿ ಕಾಮನ್ ಆಗಿ ಅವರಲ್ಲಿ ಬರ್ತದೆ, ಬಾಧಿಸ್ತದೆ. ಹಾಗೆ ಇನ್ನೊಂದು ಕ್ಯಾಟಗರಿ ಕೆಲಸ ಮಾಡದೇ ಇರುವವರು, ಅಂದರೆ ಆಫೀಸಲ್ಲಿ ಕೆಲಸ ಮಾಡುವವರು, ಅಂದರೆ ಶಾರೀರಿಕವಾಗಿ ಕೆಲಸ ಮಾಡೋದು,
1: ದೈಹಿಕ ಶ್ರಮ ಇಲ್ಲದೆ
0: ಆಫೀಸ್ನಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡುವವರು, ಕುಳಿತು ಕೆಲಸ ಮಾಡುವವರು, ಅವರ ಪಾಶ್ಚರ್ ಹಾಳಾಗಿ, ಅದು ಸರಿಯಾಗಿ ಕೂತ್ಕೊಳ್ಳುವ ಬದಿ ಬಗ್ಗಿಕೊಂಡು ಕೂತ್ಕೊಳ್ಳುವಂಥದ್ದು, ಮತ್ತು ಸರಿಯಾದ ವ್ಯಾಯಾಮ ಇಲ್ಲ, ಬೆನ್ನಿಗೆ ವ್ಯಾಯಾಮ ಸಿಗುವುದಿಲ್ಲ, ಕೂತ್ಕೊಂಡೇ ಇರ್ತಾರೆ, ಬೆಳಗಿಂದ ಸಾಯಂಕಾಲದವರೆಗೆ ಕೂತ್ಕೊಂಡೇ ಇರ್ತಾರೆ, ಮನೆ ಹೋಗಿ ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ, ಆದರೂ ಅದು ಸಾಕಾಗುವುದಿಲ್ಲ. ಮತ್ತು ವಾರದ ಕೊನೆಯಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯನ್ನು ಮಾಡ್ತಾರೆ ಅಥವಾ ಕೆಲಸ ಮಾಡ್ಬೋದು, ಹೆವಿ ವರ್ಕ್ ಮಾಡಿದಾಗ, ಅದು ವೀಕೆಂಡ್ ವಾರಿಯರ್ ಅಂತ ಹೇಳೋದು ಅವರಿಗೆ, ಸಡನ್ ಆಗಿ ಒಂದು ಒಂದು
1: ಐದು ವಾರ ಇಡೀ ವಾರ ಒಂದು ವಿಶ್ರಾಂತಿ ತಕ್ಷಣ ಒಂದು ವೀಕೆಂಡ್
0: ಮಾಡಿದ ಕೂಡಲೇ ಆಗ ಬೆನ್ನು ಬಂದೇ ಬರ್ತದೆ ಅಂತವ್ರು.
1: ಆಮೇಲೆ ಈ ಪೋಸ್ಚರ್ನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಎಷ್ಟು ಸರಿ ನಾವು ಕಂಪ್ಯೂಟರ್ನಲ್ಲಿ 8 ಗಂಟೆ ಕೆಲಸ ಮಾಡುವಂಥ ಒಂದು ಕೆಲಸ ಇದೆ ಅಂತ ಒಂದು ಉದ್ಯೋಗದಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಏನೇನು ಸಮಸ್ಯೆಗಳು ಬರ್ತವೆ ಈಗ ಬೆನ್ನಿನ ನೋವಿಗೆ ಸಂಬಂಧಪಟ್ಟ ಹಾಗೆ?
0: ಈ ಆಫೀಸ್ನಲ್ಲಿ ಕೆಲಸ ಮಾಡೋರು, ಈಗ ಅವ್ರ ಕೆಲಸವೇ ಆಫೀಸ್ನಲ್ಲಿ ಇರೋದು, ಬೆಳಗಿನ ಸಾಯಂಕಾಲ ಕೂತ್ಕೊಂಡೇ ಇರಬೇಕು, ಕೂತ್ಕೊಳ್ಳದೆ ಇರಲಿಕ್ಕಾಗೋದು, ಅವರ ಚೇರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೋದು, ಕೂತ್ಕೊಳ್ಳುವಾಗ ಅವರ ಮೊಣಕಾಲು ಮತ್ತು ಸೊಂಟದ ಭಾಗ ಒಂದೇ ಲೆವೆಲಲ್ಲಿ ಇರುವಾಗ ನೋಡಿಕೊಳ್ಬೋದು. ಎರಡನೇದು ಸ್ಟ್ರೈಟಾಗಿ ಕೂತ್ಕೊಳ್ಳುವಂಥದ್ದು, ಬಗ್ಗಿ ಕೂತ್ಕೊಳ್ಬಾರ್ದು, ನೇರವಾಗಿ ಕೂತ್ಕೊಳ್ಳುವ ಹಾಗೆ. ಮೂರನೇದು ಬೆನ್ನು ಸೊಂಟದ ಹಿಂಭಾಗದಲ್ಲಿ ಸಣ್ಣ ಪಿಲ್ಲು ಅಥವಾ ಸಣ್ಣ ಬಟ್ಟೆ ಸಪೋರ್ಟ್ ಇರುವ ಹಾಗೆ, ಸೊಂಟಕ್ಕೆ ಸಪೋರ್ಟ್ ಬೇಕೇ ಬೇಕು ಕೂತ್ಕೊಳ್ಳುವಾಗ. ನಾಲ್ಕನೇದು ಈಗ ಇಡೀ ದಿವಸ ಕೂತ್ಕೊಳ್ಳುವಾಗ ಒಂದು 2 ಗಂಟೆಗೆ ಅಥವಾ ಪ್ರತಿ ಗಂಟೆಗೆ ಒಂದ್ಸಲ ಚೇರಿಂದ 5 ನಿಮಿಷ ಹೊರಗೆ ಬಂದು ಆಚೀಚೆ ನಡೆದಾಡಿ ಒಂದು ಸ್ಟ್ರೆಚ್ ಮಾಡುವಂಥ ಏನೋ ಮಾಡಿದರೆ ಅವರಿಗೆ ಬೆನ್ನು ನೋವು ಬಾಧಿಸ್ಲಿಕ್ಕಿಲ್ಲ. ಇಂಥದ್ದು ಪ್ರಿಕಾಷನ್ ತಗೊಳ್ಬೋದು ಅವರು.
1: ಇನ್ನೊಂದು ವಿಚಾರನ ನೀವು ಪ್ರಸ್ತಾಪ ಮಾಡಿರಿ, ಭಾರ ಎತ್ತುವಂತಹ ಸಂದರ್ಭದಲ್ಲಿಯೂ ಕೂಡ ಈ ಬೆನ್ನು ನೋವು ಸಡನ್ ಆಗಿ ಬರಬಹುದು ಅಂತ, ಇದನ್ನು ಹೇಗೆ ನಿವಾರಿಸುವುದು ಅಥವಾ ಒಂದು ಸರಿಯಾದಂತಹ ಕ್ರಮ ಅಂದರೆ ಹೇಗೆ ಇದು?
0: ಈಗ ಭಾರ ಎತ್ತಬೇಕಾಗಿದೆ, ಕೆಲವರು ಕೆಲಸ ಇರ್ತದೆ, ಭಾರ ಎತ್ತದೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಭಾರ ಎತ್ತುವಾಗ ಅವರ ತೂಕಕ್ಕಿಂತ ಜಾಸ್ತಿ ಭಾರ ಎತ್ತಬಾರ್ದು, ಅವರ ತ್ರಾಣಕ್ಕಿಂತ ಜಾಸ್ತಿ ಭಾರ ಎತ್ತಲಿಕ್ಕೆ ಹೋಗಬಾರ್ದು. ಅಂಥ ಭಾರ ಎತ್ತಲಿಕ್ಕಿದ್ರೆ ಅವರು ಇನ್ನೊಬ್ಬರ ಸಹಾಯ ತಗೊಳ್ಬೇಕು ಅಥವಾ ಕೆಲವು ಮೆಷಿನನ್ನು ಯೂಸ್ ಮಾಡ್ಬೋದು. ಮತ್ತು ಎರಡನೇದು ಇಂಪಾರ್ಟೆಂಟ್ ಅದೇ, ಭಾರ ಎತ್ತುವಾಗ ಅವರ ಭಾರವನ್ನು ಅವರ ಕಾಲು ಬುಡಕ್ಕೆ ತರಬೇಕು, ದೂರ ಇಟ್ಕೊಂಡು ಅದನ್ನು ಭಾರವನ್ನು ಎತ್ತಬಾರ್ದು. ಮೂರನೇದು ಭಾರ ಎತ್ತುವಾಗ ಸೊಂಟ ಮತ್ತು ಮೊಣಕಾಲನ್ನ ಬಗ್ಗಿ ನಮ್ಮ ಶರೀರ ಬಗ್ಗಿಸಿ ಇದು ಮಾಡಬೇಕು, ತಲೆಯನ್ನು ತಗ್ಗಿಸಿ ನಾವು ಭಾರ ಎತ್ತಬೇಕು, ಬೆನ್ನನ್ನು ಬಗ್ಗಬಾರ್ದು.
1: ಎರಡು ಕಾಲನ್ನು ಹತ್ತಿರ ಇಟ್ಟುಕೊಂಡು ಭಾರವನ್ನು ಎತ್ತುವಂಥದ್ದಲ್ಲ, ಒಂದು ಕಾಲು ಹಿಂದೆ ಒಂದು ಕಾಲು ಮುಂದೆ
0: ಹಾಗೆ ಎತ್ತಬೇಕು. ಹೌದು, ಅದು ಭಾರವನ್ನು ನಮ್ಮ ಶರೀರಕ್ಕೆ ನಮ್ಮ ಹತ್ತಿರ ತಗೊಂಡು ಬಂದು ಎತ್ತಬೇಕು,
1: ಮತ್ತು ಸಾಮರ್ಥ್ಯಕ್ಕಿಂತ ಹೆಚ್ಚು ಎತ್ತುವುದಕ್ಕೆ ಹೋಗಬಾರ್ದು.
0: ಮತ್ತು ಒಂದ್ಸಲ ಬೆನ್ನು ನೋವು ಬಂದಿದ್ರೆ ಮತ್ತೆ ಭಾರ ಎತ್ತಲಿಕ್ಕೆ ಹೋಗಬಾರ್ದು.
1: ಈ ಫಸ್ಟ್ ಪಾರ್ಟ್ನಲ್ಲಿ ಏನಾದ್ರು ಬಾಕಿ ಉಂಟೇನು?
0: ಹೌದು, ಉಂಟು ಸರ್.
1: ಸ್ವಲ್ಪ ವಿವರವಾಗಿ ಹೇಳಿದನ.
0: ಇನ್ನು ಇದೇ ನಾನೀಗ ಹೇಳಿದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಬಾಧಿಸುವಂಥದ್ದು, ಕೆಲವು ಅಸಾಮಾನ್ಯ ತೊಂದರೆಗಳಿರ್ತದೆ, ರ್ಯಾರಾಗಿ ಬಾಧಿಸುವಂಥದ್ದು, ಬಟ್ ಅದೆಲ್ಲ ಭಾರಿ ತುಂಬ ಸೀರಿಯಸ್ ಇರುವಂಥದ್ದು. ಈಗ ಉದಾಹರಣೆಗೆ ಇನ್ಫೆಕ್ಷನ್ ಆಗುವಂಥದ್ದು, ಈ ಆಸ್ಟಿಯೋಮೈಲೈಟಿಸ್ ಅಂತ ಹೇಳ್ತೇವೆ ಸ್ಪೈನ್, ಇದು ಭಾರಿ ರೇರ್ ಆಗುವಂಥ, ಆದರೆ ಅದು ತುಂಬ ಬಾಧಿಸ್ತದೆ.
1: ಹೇಗೆ ಊತ ಆಗುವಂಥದ್ದು, ಹೇಗೆ ಇದು ಇನ್ಫೆಕ್ಷನ್ ಅಂದರೆ?
0: ಇನ್ಫೆಕ್ಷನ್ ಹೇಳಿದ್ರೆ ಈ ನಮ್ಮ ಬೆನ್ನು ಮೂಳೆ ಈ ಇಂಟೆಸ್ಟೈನಿಗೆ ಹತ್ತಿರ ಇರ್ತದೆ ಅಲ್ಲಿ, ಅಲ್ಲಿ ಇಂಟೆಸ್ಟೈನ್ ಇನ್ಫೆಕ್ಷನ್ ಇದೆ ಅಥವಾ ಪೆಲ್ವಿಕ್ ಇನ್ಫೆಕ್ಷನ್ ಇದ್ದದ್ದು ಅಲ್ಲಿಗೆ ಸ್ಪ್ರೆಡ್ ಆಗ್ಬೋದು.

0: ಅಥವಾ ಕೆಲಸ ಟ್ಯುಬರ್ಕ್ಲೋಸ್ ಬಾಧಿಸ್ಬೋದು ಅದಕ್ಕೆ, ಅಥವಾ ಕೆಲಸ ಆಪರೇಷನ್ ಆದಮೇಲೆ ಕೂಡ ಇನ್ಫೆಕ್ಷನ್ ಆಗ್ಬೋದು ಆ ಜಾಗಕ್ಕೆ. ಹಾಗೆ ಡಿಸ್ಕ್ ಅಂತ ಹೇಳಿದ್ದೇವಲ್ಲ, ಆ ಡಿಸ್ಕಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಡಿಸ್ಕೈಟಿಸ್ ಅಂತ ಹೇಳ್ತೇವೆ. ಮತ್ತು ಸೇಕ್ರೋಐಲೈಟಿಸ್ ಅಂತ ಹೇಳಿ, ಈ ಹೊಟ್ಟೆ ಒಳಗಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಸೇಕ್ರೋಐಲೈಟಿಸ್ ಇನ್ಫೆಕ್ಷನ್ ಆಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್ ಇದು ಮ್ಯಾಲಿಗ್ನೆನ್ಸಿ, ಈ ಕ್ಯಾನ್ಸರ್ ಆಗುವಂಥದ್ದು ಬೆನ್ನು ಮೂಳೆಯಲ್ಲಿ ರೇರ್, ತುಂಬ ಅನ್ಕಾಮನ್ ಆಗುವಂಥದ್ದು. ಆದರೆ ಯೂಶಲಿ ಆದಾಗ ಅದು ಬೇರೆ ಕಡೆ ಇರುವ ಕ್ಯಾನ್ಸರ್ ಇಲ್ಲಿಗೆ ಸ್ಪ್ರೆಡ್ ಆಗುವಂಥದ್ದೇ ಜಾಸ್ತಿ. ಹಾಗೆ ಯಾವುದೇ ಕ್ಯಾನ್ಸರ್ ರೋಗಿಗಳು ಬೆನ್ನು ನೋವು ಇದ್ದಾಗ ಅದನ್ನು ಇಗ್ನೋರ್ ಮಾಡಬಾರ್ದು, ಅದಕ್ಕೆ ಬೇಕಾದ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಕೊಂಡು ನೋಡಿಕೊಳ್ತಾ ಇರಬೇಕಾಗ್ತದೆ. ಮತ್ತು ಇನ್ನೊಂದು ಕಾಡೋಇಕ್ವಿನಾ ಸಿಂಡ್ರೋಮ್ ಅಂತೇಳಿ, ತುಂಬ ದೊಡ್ಡ ಡಿಸ್ಕ್ ಪ್ರಾಲಾಪ್ಸ್ ಆಗಿ ಗ್ರೂಪ್ ಆಫ್ ನರ್ವ್ಸನ್ನು ಕಂಪ್ರೆಸ್ ಮಾಡಿಬಿಡ್ತದೆ, ಅದರಿಂದಾಗಿ ಮೂತ್ರಕೋಶಕ್ಕೆ ಅಥವಾ ನಮ್ಮ ಇಂಟೆಸ್ಟೈನ್ ಮಲಮೂತ್ರಕ್ಕೆ ತೊಂದರೆ ಆಗ್ಬೋದು, ಅದು ಭಾರಿ ಸೀರಿಯಸ್ ಕಂಡೀಷನ್ ಅದು. ಇನ್ನೊಂದು ಬೆನ್ನಿಗೆ ಸಂಬಂಧ ಪಡದೇ ಇರುವಂಥ ಕೆಲವು ಕಂಡೀಷನ್ ಇರ್ತದೆ, ಅಯೋರ್ಟಿಕ್ ಅನ್ಯೂರಿಸಮ್ ಅಂತ, ಹೊಟ್ಟೆ ಒಳಗೆ ರಕ್ತನಾಳ ದೊಡ್ಡದಾಗಿ ಅದರಿಂದಾಗಿ ಬೆನ್ನು ನೋವು ಬರ್ಬೋದು, ಬೆನ್ನಲ್ಲಿ ತೊಂದರೆ ಇರುವುದಿಲ್ಲ ಅದರಿಂದಾಗಿ ಬೆನ್ನು ನೋವು ಬರ್ಬೋದು, ಅದು ಒಂದು ಕಾರಣ. ಮತ್ತು ಕಿಡ್ನಿ ಸ್ಟೋನ್, ಮೂತ್ರಕೋಶದಲ್ಲಿ ಸ್ಟೋನ್ ಆಗಿ ಬೆನ್ನು ನೋವಿನ ರೀತಿ ಬಾಧಿಸ್ಬೋದು.
1: ಪ್ರಾರಂಭದಲ್ಲಿ ಹೊಟ್ಟೆ ನೋವು ಅಂತ ಹೇಳ್ಬೋದು, ಕಡೆಗೆ
0: ಬೆನ್ನು ನೋವು ಆಗ್ಬೋದು. ಅದನ್ನು ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡೋದ್ರಿಂದ ಕಿಡ್ನಿ ಸ್ಟೋನನ್ನು ನೋಡಿ ಟ್ರೀಟ್ಮೆಂಟ್, ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಬೋದು. ಮತ್ತು ಕೆಲವು ರಿಟ್ರೋಪೆರಿಟೋನಲ್ ಟ್ಯೂಮರ್ಸ್ ಅಂತ ಮ್ಯಾಲಿಗ್ನೆನ್ಸಿ ಬರ್ಬೋದು, ಸ್ಪೈನ್ ಹತ್ತಿರನೇ ಇರುವಂಥ ಕೆಲವು ಸಾಫ್ಟ್ ಟಿಶ್ಯೂಲ್ ಮ್ಯಾಲಿಗ್ನೆನ್ಸ್ ಬಂದು ರ್ಯಾರ್ ಆಗಿ ಬೆನ್ನು ನೋವಾಗಿ ಇರ್ಬೋದು ಅದು. ಮತ್ತು ಕೆಲವು ಜನರಲ್ ಕಂಡೀಷನ್ ನಿಮಗೆ ಬೆನ್ನು ನೋವು ಬಾಧಿಸುವಂಥದ್ದು ಕೆಲವು ಕಂಡೀಷನ್ ಉಂಟು, ರೊಮಟಾಯ್ಡ್ ಆರ್ಥರೈಟಿಸ್ ರಕ್ತವಾತಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ಕೂಡ ನಮ್ಮ ಕುತ್ತಿಗೆ ಭಾಗಕ್ಕೆ ಅಥವಾ ಸೊಂಟು ನೋವಿಗೆ ಬರ್ಬೋದು ಅದರಲ್ಲಿ. ಹಾಗೆ ಇನ್ನೊಂದು ಅಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಇದೆ, ಅದರಲ್ಲೂ ಕೂಡ ಬೆನ್ನು ನೋವು ಬರ್ಬೋದು. ಹಾಗೆ ನಮ್ಮ ಆಸ್ಟಿಯೋಪೊರೋಸಿಸ್ ಅಂತೇಳಿ ಬರ್ತದೆ, ಮೂಳೆಯ ಸಾಂದ್ರತೆ ಕಡಿಮೆ ಆಗಿ ಮೂಳೆ ಟೊಳ್ಳಾಗಿ ಅದರಿಂದಾಗಿ ಸಣ್ಣ ಸಣ್ಣ ಫ್ರ್ಯಾಕ್ಚರ್ ಆಗಿ ಸೊಂಟ ನೋವು ಅಥವಾ ಬೆನ್ನು ನೋವು ಬರ್ಬೋದು. ಇದಕ್ಕೆ ಕಾಸಸ್ ವೈಟಮಿನ್ ಡಿ ಡಿಫಿಷಿಯನ್ಸಿ ಅಥವಾ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಾಗಿ ಆಸ್ಟಿಯೋಪೊರೋಸಿಸ್ ಆಗ್ತದೆ. ಇನ್ನೊಂದು ಹೆಂಗಸರಲ್ಲಿ ಗರ್ಭಕೋಶ ತೊಂದರೆಯಿಂದಾಗಿ ಸೊಂಟ ನೋವು ಬರ್ಬೋದು, ಆದರೆ ಸೊಂಟದಲ್ಲಿ ಏನು ತೊಂದರೆ ಇರಲಿಕ್ಕಿಲ್ಲ ಅವರಿಗೆ. ಕೆಲವು ಸಲ ಗರ್ಭಕೋಶದ ಕಣಗಳು ಗರ್ಭಕೋಶದ ಹೊರಗೆ ಆಗಿ ಅದರಿಂದಾಗಿ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೇವೆ, ಅದರಿಂದಾಗಿ ಬೆನ್ನು ನೋವು ಸೊಂಟ ನೋವು ಬರ್ಬೋದು, ಅದು ಕೂಡ ಒಂದು ಕಾರಣ ಹೆಂಗಸರಲ್ಲಿ ಬಾಧಿಸುವಂಥದ್ದು. ಮತ್ತು ಫೈಬ್ರೋಮಯಾಲ್ಜಿ ಅಂತ, ಬೆನ್ನಲ್ಲಿ ಯಾವುದೇ ತೊಂದರೆ ಇಲ್ದಿದ್ರು ಕೂಡ ಮಸಲ್ ಪೇಯ್ನ್ ಆಗುವಂಥದ್ದು, ಸೊಂಟದ ಮಸಲ್ ಪೇಯ್ನ್ ಆಗಿ ಅದರಿಂದಾಗಿ ಕ್ರಾನಿಕ್ ಬೆನ್ನು ನೋವು ಬರ್ಬೋದು.
1: ಈಗ ಸಾಕಷ್ಟು ವಿಧಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ಬೆನ್ನುಮೂಳೆ ಎಲ್ಲ ಭಾಗದಲ್ಲಿಯೂ ಕೂಡ ಒಂದಲ್ಲ ಒಂದು ನೋವು ಬರ್ತದೆ ಅಂತ ಹೇಳಿ.
0: ಹೌದು ಸರ್.
1: ವಯೋಮಾನಕ್ಕೂ ಈ ಬೆನ್ನು ನೋವಿಗೆ ಏನಾದರೂ ಸಂಬಂಧ ಉಂಟಾ?
0: ಹೌದು ಸರ್, ಯೂಶ್ವಲಿ ಫಸ್ಟ್ ಬೆನ್ನು ನೋವು 30-50 ವರ್ಷದೊಳಗೆ ಬರ್ಬೋದು ಅಂತ ಹೇಳ್ತಾರೆ. 50 ವರ್ಷ ಕಳೆದ ಮೇಲೆ ಆಗಾಗ ಬರ್ಬೋದು ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ 50 ವರ್ಷ ಆದ ಮೇಲೆ ನಮ್ಮ ಎಲುಬಿನ ಸಾಂದ್ರತೆ ಕಡಿಮೆ ಆಗ್ತದೆ, ಮತ್ತು ನಮ್ಮ ಬೆನ್ನಿನ ಸೊಂಟದ ಮಸಲ್ ಸ್ಟ್ರೆಂತ್ ಮತ್ತು ಅದು ಇಲಾಸ್ಟಿಸಿಟಿ ಕಡಿಮೆ ಆಗ್ತದೆ. ಹಾಗೆ ಡಿಸ್ಕ್ ಅಂತ ನಾನು ಹೇಳಿದೆ, ಅದರ ನೀರಿನ ಅಂಶ ಕಡಿಮೆ ಆಗಿ ಕುಷನಿಂಗ್ ಇಫೆಕ್ಟ್ ಕೂಡ ಕಡಿಮೆ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ಬೆನ್ನು ನೋವು 50 ವರ್ಷದ ಮೇಲೆ ಆಗಾಗ ಬರ್ತಾ ಇರ್ತದೆ.
1: ಈ ಸಾಂದ್ರತೆ ಎಲ್ಲ ಕಡಿಮೆ ಆಗುವುದಕ್ಕೆ ನಮ್ಮ ಆಹಾರ ಪದ್ಧತಿಯು ಕಾರಣವೋ ಅಥವಾ ಹೇಗಿದು?
0: ಆಹಾರ ಪದ್ಧತಿ ಒಂದು ಕಾರಣ, ಎರಡನೇದು ನಮ್ಮ ಆಕ್ಟಿವಿಟಿ, ನಮ್ಮ ಎಕ್ಸಸೈಸ್
1: ಚಟುವಟಿಕೆ.
0: ನಮ್ಮ ಬೆನ್ನಿಗೆ ಬೇಕಾದ ವ್ಯಾಯಾಮ ನಾವು ಮಾಡದೇ ಇದ್ದರೆ ಅದರಿಂದಾಗಿ ಸಾಂದ್ರತೆ ಕಡಿಮೆ ಆಗ್ತದೆ. ಮತ್ತು ಸಾಧಾರಣವಾಗಿ ನಮ್ಮ ಫಿಟ್ನೆಸ್ ಇಂಪಾರ್ಟೆಂಟ್ ರೋಲ್ ಈ ಬೆನ್ನು ನೋವಲ್ಲಿ. ನಮ್ಮ ಯಾರು ಫಿಸಿಕಲಿ ಅಷ್ಟು ಫಿಟ್ ಇರುವುದಿಲ್ಲ ಅವರಿಗೆ ಬೆನ್ನು ನೋವು ಆಗಾಗ ಬಾಧಿಸ್ತಾ ಇರ್ತದೆ. ಯಾಕಂದರೆ ನಮ್ಮ ಬೆನ್ನು ಮೂಳೆಯ ಅಕ್ಕಪಕ್ಕ ಇರುವ ಮಸಲ್ಗಳು ವೀಕ್ ಆಗಿದ್ದರೆ ಅದರಿಂದಾಗಿ ಬೆನ್ನು ನೋವು ಆಗಾಗ ಬರ್ತಾ ಇರ್ತದೆ.
1: ಸಾಮಾನ್ಯವಾಗಿ ಈಗ ಹೆಂಗಸರು ಹೇಳುವಂಥದ್ದು ಜಾಸ್ತಿ ಬೆನ್ನು ನೋವು ಬರ್ತದೆ ಅಂಥೇಳಿ, ಅದರಲ್ಲೂ ಪ್ರೆಗ್ನೆನ್ಸಿ ಇರುವಂಥ ಒಂದು ಸಂದರ್ಭದಲ್ಲಾಗ್ಬೋದು ಅಥವಾ ಪೀರಿಯಡ್ಸ್ ಸಮಯದಲ್ಲಾಗ್ಬೋದು ಈ ಬೆನ್ನು ನೋವು ಕಾಡ್ತದೆ ಅಂಥೇಳಿ, ಇದರ ಬಗ್ಗೆ ಹೇಳಿ.
0: ಗರ್ಭಿಣಿಯರಿಗೆ ಪೆಲ್ವಿಕ್ ಚೇಂಜಸ್ ಆಗ್ತದೆ, ಹೊಟ್ಟೆ ಒಳಗೆ ಚೇಂಜಸ್ ಆಗಿ ಅದರಿಂದಾಗಿ ನೋವು ಬರ್ತದೆ, ಸೊಂಟ ನೋವು ಬರ್ತದೆ. ಹಾಗೆ ಅವರ ಗರ್ಭಕೋಶದ ತೂಕದಿಂದಾಗಿ ಬೆನ್ನು ನೋವು ಬರ್ತದೆ, ಆದರೆ ಡೆಲಿವರಿ ಆದ ಮೇಲೆ ಆ ಬೆನ್ನು ನೋವು ತನ್ನಷ್ಟಕ್ಕೆ ಹೋಗ್ತದೆ. ಅದು
1: 40-50 ಅಥವಾ ಋತುಮಾನ ನಿಂತ ನಂತರವಾದರೆ
0: ಕೆಲವು ಗರ್ಭಕೋಶದ ತೊಂದರೆಯಿಂದಾಗಿ ಕೂಡ ಬರ್ತದೆ, ಯುಟ್ರನ್ ಪ್ರೊಲ್ಯಾಪ್ಸ್ ಅದರಲ್ಲಿ ಕೂಡ ನೋವು ಬರ್ತದೆ, ಗರ್ಭಕೋಶದ ಗೆಡ್ಡೆ ಬಂದರೂ ಕೂಡ ಅದರಲ್ಲಿ ನೋವು ಬರ್ತದೆ, ಗರ್ಭಕೋಶ ಜಾರಿದ್ರೂ ಕೂಡ ಅದರಲ್ಲಿ ನೋವು ಸೊಂಟ ನೋವು ಬರಬಹುದು.
1: ಈ ಋತುಚಕ್ರದ ಸಂದರ್ಭದಲ್ಲಿಯೂ ಕೂಡ ನೋವು ಬರ್ತದೆ?
0: ಹೌದು, ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿ ನಾನು ಹೇಳಿದೆ, ಗರ್ಭಕೋಶದ ಕಣಗಳು ಗರ್ಭಕೋಶ ಬಿಟ್ಟು ಹೊರಗಡೆ ಇದ್ದಾಗ ಅದರ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೇವೆ, ಅದರಿಂದಾಗಿ ನೋವು ಬರ್ತದೆ, ಸೊಂಟ ನೋವು ಬರ್ತದೆ.
1: ಬಹುಶಃ ಇಂತಹ ನೋವುಗಳೆಲ್ಲ ಕೆಲವೊಂದು ತಾತ್ಕಾಲಿಕ, ಕೆಲವೊಂದು ಶಾಶ್ವತ,
0: ಕೆಲವು ತಾತ್ಕಾಲಿಕ ಆಗಿರುವಂಥದ್ದು, ಕೆಲವು ಆಕ್ಟಿವ್ ಟ್ರೀಟ್ಮೆಂಟ್ ಬೇಕಾಗ್ತದೆ ಅದಕ್ಕೆ.
1: ಆಮೇಲೆ ಈಗ ಪ್ರೆಗ್ನೆನ್ಸಿ ಸಮಯದಲ್ಲಿ ಅಥವಾ ಗರ್ಭವತಿ ಆದಂತಹ ಸಂದರ್ಭದಲ್ಲಿ ಬರುವಂತಹ ಬೆನ್ನು ನೋವಿನ ಬಗ್ಗೆ ಹೇಳಿ.
0: ಪ್ರೆಗ್ನೆನ್ಸಿ ಆದಾಗ ಪೆಲ್ವಿಕ್ ಚೇಂಜಸ್ಸಿಂದಾಗಿ ಬರ್ತದೆ, ಗರ್ಭಕೋಶ ದೊಡ್ಡದಾಗುವ ಅದರಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗ್ತದೆ ಸುತ್ತಮುತ್ತಲಿನ, ಅದರಿಂದಾಗಿ ಲಿಗಮೆಂಟ್ ಸ್ವಲ್ಪ ಇಲಾಸ್ಟಿಸಿಟಿ ಜಾಸ್ತಿ ಆಗ್ತದೆ, ಅದರದ್ದು ಕಂಜೆಷನ್ ಆಗ್ತದೆ, ಆಗ ರಕ್ತ ಸಂಚಾರ ಜಾಸ್ತಿಯಾಗಿ ಅದರಿಂದಾಗಿ ನೋವು ಬರ್ತದೆ, ಬೆನ್ನ ಸೊಂಟದ ಭಾಗದ ನೋವು ಬರ್ತದೆ. ಹಾಗೆ ಪ್ರೆಗ್ನೆಂಟ್ ಇದರದ ಮಗುವಿನ ತೂಕದಿಂದಾಗಿ ಕೂಡ ಸೊಂಟ ನೋವು ಬರ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ವೆಯ್ಟ್ ಗೇನ್, ನಮ್ಮ ಹೆಚ್ಚಿನವರು ಕೆಲವು ಸಲ ತೂಕ ಜಾಸ್ತಿ
1: ಆಗುವಂಥದ್ದು,
0: ತೂಕ ಜಾಸ್ತಿ ಆಗುವಂಥದ್ದು, ಓವರ್ ವೆಯ್ಟ್, ಅದರಿಂದಾಗಿ ಬೆನ್ನಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ, ಸ್ಟ್ರೆಸ್ ಜಾಸ್ತಿ ಆಗಿ ಬೆನ್ನು ನೋವು ಬರ್ತದೆ.
1: ಅಂದರೆ ಸಪುರ ಇರುವವರಿಗೆ ಬೆನ್ನು ನೋವು ಬರುವುದಿಲ್ಲ ಅಂತಲ್ಲ?
0: ಹಾಗೆ ಅಲ್ಲ, ತೂಕ ಇದ್ದವರಿಗೆ ಜಾಸ್ತಿ
1: ಸಂದರ್ಭಗಳು, ಜಾಸ್ತಿ
0: ಸಂದರ್ಭಗಳು ಜಾಸ್ತಿ. ಸಪುರ ಇದ್ದವರಿಗೆ ಕೂಡ ಬೇರೆ ಕಾರಣಗಳಿಂದ ಸೊಂಟ ನೋವು ಬರ್ಬೋದು,
1: ತೂಕದ ಕಾರಣದಿಂದ
0: ಬರುವುದಿಲ್ಲ.
1: ಆಮೇಲೆ ಹೆರಿಡಿಟರಿ ಆಗಿ ಅಥವಾ ವಂಶ ಪಾರಂಪರ್ಯವಾಗಿ ಬೆನ್ನು ನೋವು ಬರ್ತದೆ?
0: ಕೆಲವು ಕಂಡೀಷನ್, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಒಂದು ಕಂಡೀಷನ್ ಉಂಟು, ಅದರಲ್ಲಿ ಬೆನ್ನು ಮೂಳೆಗಳು ಫ್ಯೂಷನ್ ಆಗ್ತದೆ, ಅದರಲ್ಲಿ ಬೆನ್ನು ನೋವು ವಂಶ ಪಾರಂಪರ್ಯ, ಜೆನೆಟಿಕ್ಸ್ ಒನ್ ಆಫ್ ದಿ ರೀಸನ್, ಒಂದು ಕಾರಣ ಅದರಲ್ಲಿ ಸೊಂಟ ನೋವು ಬರಲಿಕ್ಕೆ.
1: ಮಕ್ಕಳಲ್ಲಿಯೂ ಕೂಡ ಈ ಬೆನ್ನು ನೋವಿನ ಸಮಸ್ಯೆ ಬರುವುದಕ್ಕೆ ಸಾಧ್ಯ ಉಂಟಾ?
0: ಹೌದು ಸರ್, ಇತ್ತೀಚೆ ಮಕ್ಕಳಲ್ಲಿ ಸ್ಕೂಲ್ ಬ್ಯಾಗ್ ಒಂದು ಕಾರಣ, ಹಾಗೂ ಓದುವ ವಿಧಾನ. ಸ್ಕೂಲ್ ಬ್ಯಾಗ್ ಯಾಕೆ ಹೇಳ್ತೇನೆ, ಮಕ್ಕಳ ಸ್ಕೂಲ್ ಬ್ಯಾಗ್ ಅವರ ಶರೀರದ ತೂಕದಿಂದ 15-20% ಜಾಸ್ತಿ ಇರಬಾರದು. ಒಬ್ಬ 20 kg ಇದ್ದರೆ ಅವನ ಸ್ಕೂಲ್ ಬ್ಯಾಗ್ 4 kgಗಿಂತ ಜಾಸ್ತಿ ಇರಲೇಬಾರದು. ಅಂಥದ್ರಲ್ಲಿ ಈಗ ಮಕ್ಕಳೆಲ್ಲ ಜಾಸ್ತಿ ತೂಕ ಜಾಸ್ತಿ ಅವರ ಸ್ಕೂಲ್ ಬ್ಯಾಗ್, ಅದರಿಂದಾಗಿ ಬೆನ್ನು ನೋವು ಬರ್ತದೆ.
1: ಆದರೆ ಇರುವೆ ಮಾತ್ರ ಅದರ 10 times ಎತ್ಕೊಂಡು ಹೋಗ್ತದೆ.
0: ಹೌದು ಹೌದು. ಮತ್ತು ಓದುವ ಅಭ್ಯಾಸ ಹೇಗೆ, ಕೆಲವರು ಮಲ್ಕೊಂಡು ಓದ್ತಾರೆ, ಕೆಲವರು ನೆಲದಲ್ಲಿ ಕೂತ್ಕೊಂಡು ಓದ್ತಾರೆ, ಅದರಿಂದ ಬೆನ್ನಿಗೆ ಸ್ಟ್ರೈನ್ ಬರ್ತದೆ. ಭುಜಂಗಾಸನದಲ್ಲಿ ಓದಲಿಕ್ಕೆ ಶುರು ಮಾಡ್ತದೆ ಕೆಲವು ಮಕ್ಕಳೆಲ್ಲ, ಹೊಟ್ಟೆ ಮೇಲೆ ಮಲಗಿಕೊಂಡು ಪುಸ್ತಕ ಓದೋದು, ಅದು ರಾಂಗ್ ಹ್ಯಾಬಿಟ್ ಅದು.
1: ಬೇರೆ
0: ಹೇಗೆ ಡಯಾಗ್ನೋಸ್ ಮಾಡೋದು
1: ಅಲ್ಲ, ಈ ಡಿಸ್ಕಿನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿದ್ರೆ ಒಳ್ಳೇದಂತ.
0: ಡಿಸ್ಕ್ ಬಗ್ಗೆ,
1: ಹಾಂ, ಈಗ ಡಿಸ್ಕ್ ಜಾರುವುದು ಅಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳುವಂಥದ್ದನ್ನು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೀವಿ ನಾವು, ಅದರ ಸ್ವಲ್ಪ ವಿವರವಾಗಿ ಹೇಳಿದನ.
0: ಡಿಸ್ಕ್ ಅಂತ ಹೇಳುವಂಥ ನಮ್ಮ ಬೆನ್ನು ಮೂಳೆಯ ಮಧ್ಯೆ ಇರುವಂಥ ಕುಷನಿಂಗ್ ಸ್ಟ್ರಕ್ಚರ್ ಅದು.
1: ಅದು ಮಾಂಸಖಂಡವ ಏನದು?
0: ಅಲ್ಲ, ಅದೊಂದು
1: ಅಸ್ಥಿಮಜ್ಜೆ
0: ಹಾಗೆ ಇರುವಂಥದ್ದು, ಒಂದು ಡಿಸ್ಕ್ನ ಆಕಾರದಲ್ಲಿ ಇರ್ತದೆ. ಅದು ನಮಗೆ ನಾರ್ಮಲ್ ಎಲ್ಲರಿಗೂ ಬೇಕದು, ಯಾಕೆ ಹೇಳಿದ್ರೆ ನಮ್ಮ ಸ್ಪೈನ್ ಮೂಮೆಂಟ್ ಆಗಲಿಕ್ಕೆ ಬೇಕು, ನಮ್ಮ ಆಚೀಚೆ ಓಡಾಡುವಾಗ ಮೂಳೆಗೆ ಪೆಟ್ಟು ಬೀಳದಾಗ ನಮ್ಮ ಮೂಳೆಯಿಂದ ರಕ್ಷಣೆ ಕೊಡುವುದು ಡಿಸ್ಕ್. ಏನಾಗ್ತದೆ, ನಾವು ಕೆಲವು ಸಲ ಓಡಾಡುವಾಗ ಆ ಡಿಸ್ಕಿನ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದು ಡಿಸ್ಕಿನ ಕೆಲವು ಫೈಬರ್ಸ್ ಟೈರ್ ಆಗ್ತದೆ, ಟೈರ್ ಆಗಿ ಒಳಗಿನ ಡಿಸ್ಕ್ ಮಧ್ಯದ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತೇಳಿ ಉಂಟು. ಆ ನ್ಯೂಕ್ಲಿಯಸ್ ಪಲ್ಪೋಸಸ್ ಒಂದು ಜೆಲ್ ಲೈಕ್ ಜೆಲ್ಲಿನ ಆಗಿ ಇರುವಂಥದ್ದು, ಟೂತ್ ಪೇಸ್ಟಿನ ಆಗಿರುವಂಥದ್ದು, ಅದು ಅದರಿಂದ ಅದು ಹೊರಗಡೆ ಬರ್ತದೆ, ಡಿಸ್ಕಿನಿಂದ ಹೊರಗಡೆ ಬಂದು ಸ್ಪೈನಲ್ ಕೆನಾಲಿಗೆ ಬರ್ತದೆ. ಅದು ಸ್ಪೈನಲ್ ಕೆನಾಲಿಗೆ ಬಂದಾಗ ಅಲ್ಲಿರುವ ಸ್ಪೈನಲ್ ರೂಟ್ಸ್ ಅಥವಾ ಸ್ಪೈನಲ್ ಕಾರ್ಡ್ನ ಬೇರೆ ಸ್ಟ್ರಕ್ಚರ್ಗಳನ್ನು ಸ್ಟ್ರೆಚ್ ಮಾಡಿ ಅಲ್ಲಿ ಕಂಪ್ರೆಷನ್ ಮಾಡಿ ಅದರಿಂದಾಗಿ ನೋವು ಉಂಟು ಮಾಡ್ತದೆ. ಅದು ರೂಟ್ಸ್ ನರದ ಬೇರುಗಳಿಗೆ ತಾಗಿದಾಗ ಅದರ ನೋವು ಕಾಲಿನವರೆಗೆ ಬರ್ಬೋದು, ತೊಡೆಯ ಹಿಂಭಾಗದಲ್ಲಿ, ಕಾಲಿನ ಹಿಂಭಾಗದಲ್ಲಿ ಅಥವಾ ಪಾದದವರೆಗೆ ಬರ್ಬೋದು. ಶುರುವಲ್ಲಿ ನೋವು ಮಾತ್ರ ಇರ್ತದೆ, ಕ್ರಮೇಣ ಅದು ನೋವು ಜಾಸ್ತಿಯಾಗಿ ಕಾಲಲ್ಲಿ ಇರುವೆ ಹರಿದಾಗ ಆಗ್ಬೋದು, ಅಥವಾ ದಡ್ಡು ಕಟ್ಟಿದಾಗ ಆಗ್ಬೋದು, ಅಥವಾ ಕಾಲಲ್ಲಿ ವೀಕ್ನೆಸ್ ಶುರುವಾಗಿ ಕಾಲು ನಡಿಲಿಕ್ಕೆ ಆಗದ ರೀತಿಯಲ್ಲಿ ಆಗ್ಬೋದು.
1: ಒಂದು ರೀತಿಯ ಕಾಲು ಸೆಳೆತದ ಹಾಗೆ ಕೂಡ ಆಗ್ಬೋದು?
0: ಹೌದು, ಕಾಲು ಸೆಳೆತದ ಹಾಗೆ ಆಗ್ತದೆ, ಕಾಲು ಈಗ ಡಿಸ್ಕ್ ಪ್ರೊಲ್ಯಾಪ್ಸಲ್ಲಿ 30% ಜನರಿಗೆ ಸೊಂಟ ನೋವು ಮಾತ್ರ ಇರ್ತದೆ, ಇನ್ನು 30% ಜನರಿಗೆ ಸೊಂಟ ನೋವು ಇರುವುದಿಲ್ಲ, ಕಾಲಲ್ಲಿ ಮಾತ್ರ ನೋವು ಇರ್ತದೆ, ಕಾಲಿನ ಹಿಂಬಾಗ, ತೊಡೆ ಹಿಂಬಾಗ, ಕಾಲಿನ ಹಿಂಬಾಗ ಅಥವಾ ಪಾದದ ನೋವು ಇರ್ತದೆ.

0: ಬೇರಲ್ಲಿ ಬೇರಿನ ಮೇಲೆ ಒತ್ತಡ, ಡಿಸ್ಕ್ ಪ್ರೊಲ್ಯಾಪ್ಸ್ ಆದ್ರಿಂದ ಒತ್ತಡ ಬಂದು ಆ ಥರ ಆಗುವಂಥದ್ದು, ಅದು ಇರಿಟೇಷನ್ ಆಗಿ.
1: ಈಗ ಈ ಬೆನ್ನು ನೋವಿನ, ಬಹುಶಃ ಎಲ್ಲರಿಗೂ ಕೂಡ ಈ ಬೆನ್ನು ನೋವಿನ ಒಂದು ಅನುಭವ ಆಗಿರ್ತದೆ, ನೀವು ಒಂದಲ್ಲ ಒಂದು ರೀತಿಯ ನೋವು ಇರ್ತದೆ ಅಂತ ಹೇಳಿ. ಆ ನೋವು ಎನ್ನುವುದಕ್ಕೆ ಕಾರಣ ಏನು ಅಂತ ಹುಡುಕಬೇಕಲ್ಲ. ಇದನ್ನು ಮಾಡೋದು ಹೇಗೆ, ಡಯಾಗ್ನೋಸಿಸ್ ಮಾಡೋದು ಹೇಗೆ ಅಂತ?
0: ಹೌದು, ಅವರವರೇ ಡಯಾಗ್ನೋಸ್ ಮಾಡಲಿಕ್ಕೆ ಆಗುವುದಿಲ್ಲ.
1: ಹೌದು,
0: ಯಾಕೆ ಹೇಳಿದ್ರೆ ಅದರಲ್ಲಿ ಡಾಕ್ಟರ್ ಕಂಪ್ಲೀಟ್ ಹಿಸ್ಟ್ರಿ ತಗೊಳ್ಬೇಕು. ಎಲ್ಲಿ ನೋವು ಶುರುವಾಯಿತು, ಹೇಗೆ ಶುರುವಾಯಿತು, ಬಿದ್ದದ, ತಾಗಿದ್ದ, ತನ್ನಷ್ಟಕ್ಕೆ ಶುರುವಾಯಿತು, ಸಿವಿಯರಿಟಿ ಹೇಗುಂಟು, ಸಣ್ಣ ನೋವು, ತುಂಬ ಜೋರುಂಟು, ನಿದ್ರೆ ಬರುವುದಿಲ್ಲ, ಅಷ್ಟು ನೋವು ಉಂಟು, ಓಡಾಡಲಿಕ್ಕೆ ಆಗುವುದಿಲ್ಲ, ಮಲಗಿದಲ್ಲಿ ಆಚೆ ತಿರುಗಲಿಕ್ಕೆ ಆಗುದಿಲ್ಲ, ಅದು ಸಿವಿಯರ್ ನೋವು. ಅದು ಹಾಗೆ ಎಷ್ಟು ಸಮಯದಿಂದ ನೋವು ಉಂಟು, ಬಗ್ಲಿಕ್ಕೆ ಆಗ್ತದೆ ಆಗುವುದಿಲ್ಲ, ಇದೆಲ್ಲ ನೋಡಿಕೊಂಡು ಆಮೇಲೆ ಬೆನ್ನನ್ನು ಪರೀಕ್ಷೆ ಮಾಡಬೇಕು, ಅಲ್ಲಿ ಏನೋ ತೊಂದರೆ ಉಂಟ ನೋಡಬೇಕು. ಆಮೇಲೆ ಕಾಲುಗಳನ್ನು ಪರೀಕ್ಷೆ ಮಾಡಬೇಕು, ಕಾಲಲ್ಲಿ ವೀಕ್ನೆಸ್ ಉಂಟ, ಶಕ್ತಿ ಕಡಿಮೆ ಉಂಟ, ಅಥವಾ ಅಲ್ಲಿ ದಡ್ಡು ಕಟ್ಟಿದ, ಸೆನ್ಸೇಷನ್ ಕಡಿಮೆ ಆಗಿದೆ, ಎಲ್ಲ ನೋಡಬೇಕು. ಅದಾದಮೇಲೆ ರಿಫ್ಲೆಕ್ಸಸ್ ನೋಡಲಿಕ್ಕುಂಟು. ಇದಾದ ಮೇಲೆ ಸಿಂಪಲ್ ಟೆಸ್ಟ್ ಎಕ್ಸ್ರೇ ಮಾಡಿಸುವಂಥದ್ದು. ಎಕ್ಸ್ರೇ ಮಾಡಿದಾಗ ಎಲ್ಲ ಕಾಯಿಲೆಗಳು ಗೊತ್ತಾಗೋದಿಲ್ಲ, ಸ್ಪ್ರೇನ್ ಸ್ಟ್ರೈನ್ ಎಲ್ಲ ಗೊತ್ತಾಗೋದಿಲ್ಲ, ಕಾಣುವಂಥದ್ದು ಯಾವುದು ಹೇಳಿದರೆ, ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಕೂಡ ಗೊತ್ತಾಗೋದಿಲ್ಲ. ಕಾಣುವಂಥ ತೊಂದರೆಗಳು ಹೇಳಿದರೆ ಫ್ರ್ಯಾಕ್ಚರ್ ಆದರೆ ಎಕ್ಸ್ರೇಲಿ ಗೊತ್ತಾಗ್ತದೆ, ಆಸ್ಟಿಯೋಪೋರೋಸಿಸ್ ಮೂಳೆಯ ಸಾಂದ್ರತೆ ಕಡಿಮೆ ಆದರೆ ಎಕ್ಸ್ರೇಲಿ ಗೊತ್ತಾಗ್ತದೆ, ಸ್ಪಾಂಡಿಲೋಸಿಸ್ ಸವೆತ ಉಂಟಾಗುವುದು ಅದು ಕೂಡ ಗೊತ್ತಾಗ್ತದೆ, ಹಾಗೆ ಸ್ಪಾಂಡಿಲೋಲಿಸಿಸ್ ಕೂಡ ಗೊತ್ತಾಗ್ತದೆ. ಇದು ಸಿಂಪಲ್ ಟೆಸ್ಟ್ ಎಕ್ಸ್ರೇ ಮಾಡಿಸುವಂಥದ್ದು.
1: ಬೇರೆ ಪರೀಕ್ಷೆಗಳು
0: ಸಿ ಟಿ ಸ್ಕ್ಯಾನ್ ಇದೆ, ಮತ್ತು ಎಮ್ ಆರ್ ಐ ಇದೆ. ಸಿ ಟಿ ಸ್ಕ್ಯಾನಲ್ಲಿ ರೇಡಿಯೇಷನ್ ತೊಂದರೆ ಇದೆ. ಸಾಧಾರಣವಾಗಿ ಸಿ ಟಿ ಅಥವಾ ಎಮ್ ಆರ್ ಐಯನ್ನು ಒಂದು ದಿವಸ ನೋವು ಅಥವಾ ಒಂದು ವಾರದ ನೋವಿಗೆ ಯಾರೇ ಸಲಹೆ ಕೊಡುವುದು ತೆಗಿಲಿಕ್ಕೆ. ಒಂದು ತಿಂಗಳಿಂದ ನೋವು ಜಾಸ್ತಿ ಇದ್ದರೆ ಸಿ ಟಿ ಅಥವಾ ಎಮ್ ಆರ್ ಐ ಮಾಡಿಸೋದು ಬೇಕು, ಉತ್ತಮ. ಹಾಗಂತ ತುಂಬ ನೋವು ಉಂಟು, ಅವನಿಗೆ ನಿದ್ರೆ ಮಾಡಲಿಕ್ಕೆ ಆಗುವುದಿಲ್ಲ, ಅವನನ್ನು ಒಂದು ತಿಂಗಳು ಕಾಯಲಿಕ್ಕೆ ಬಿಡುವುದಿಲ್ಲ. ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸಿ ಟಿ ಅಥವಾ ಎಮ್ ಆರ್ ಐ ಮಾಡಿಸ. ಸಿ ಟಿ ರೇಡಿಯೇಷನ್ ಉಂಟು, ಎಮ್ ಆರ್ ಐ ರೇಡಿಯೇಷನೇ ಇಲ್ಲ. ಎಮ್ ಆರ್ ಐ ಬೆಟರ್, ಇದೆಲ್ಲ ಕಂಡೀಷನ್ ಎಲ್ಲ ತೊಂದರೆಗಳು ಕೂಡ ಎಮ್ ಆರ್ ಐಯಲ್ಲಿ ಕಾಣ್ತದೆ. ಸ್ಪ್ರೇನ್ ಇರ್ಬೋದು, ಸ್ಟ್ರೈನ್ ಇರ್ಬೋದು, ಡಿಸ್ಕ್ ಪ್ರೊಲ್ಯಾಪ್ಸ್, ಫ್ರ್ಯಾಕ್ಚರ್ ಅಥವಾ ಬೇರೆ ಯಾವುದೇ ತೊಂದರೆ, ಟ್ಯೂಮರ್ ಇರ್ಬೋದು, ಅಥವಾ ಕ್ಯಾನ್ಸರ್ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಅದು ಕೂಡ ಅದರಲ್ಲಿ ಗೊತ್ತಾಗ್ತದೆ ಎಮ್ ಆರ್ ಐಯಲ್ಲಿ. ಇನ್ನೊಂದು ವಿಧಾನ ಬೋನ್ ಸ್ಕ್ಯಾನ್ ಮಾಡುವಂಥದ್ದು. ಈ ಕ್ಯಾನ್ಸರ್ ಬೇರೆ ಕಡೆಯಿಂದ ಸ್ಪ್ರೆಡ್ ಆಗಿ ಮೆನ್ನಿನ ಮೂಳೆಗೆ ಬಂದಿದ್ದರೆ ಬೋನ್ ಸ್ಕ್ಯಾನ್ ಮಾಡಿದಾಗ, ಬೋನ್ ಸ್ಕ್ಯಾನ್ ಅಂದರೆ ರೇಡಿಯೋ ಆಕ್ಟಿವ್ ಮೆಟೀರಿಯಲನ್ನು ಬ್ಲಡ್ಡಿಗೆ ಇಂಜೆಕ್ಟ್ ಮಾಡ್ತೇವೆ, ಮಾಡಿ ಆಮೇಲೆ ಬೋನನ್ನು ಎಲ್ಲ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡಿದಾಗ ಎಲ್ಲಿ ಜಾಸ್ತಿ ಅಪ್ಟೇಕ್ ಉಂಟು ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಲೆಕ್ಕ. ಹಾಗೆ ಕೆಲವು ಟೆಸ್ಟ್ ಎಲ್ಲ ರಕ್ತ ಪರೀಕ್ಷೆಯಲ್ಲಿ ಕೂಡ ಟೆಸ್ಟ್ ಮಾಡಲಿಕ್ಕೆ ಆಗ್ತದೆ. ಇ ಎಸ್ ಆರ್ ನೋಡುವಂಥದ್ದು, ರಕ್ತದ ಕಣ ನೋಡಿ ಕೂಡ ಗೊತ್ತಾಗ್ತದೆ, ಇನ್ಫೆಕ್ಷನ್ ಇದ್ರೆ ಗೊತ್ತಾಗ್ತದೆ. ಹಾಗೆ ಕೆಲವು ತೊಂದರೆಗಳು ಅಲ್ಟ್ರಾಸೌಂಡ್, ಹೊಟ್ಟೆಯ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ, ಅದು ಮಾಡಿದರೆ ಗೊತ್ತಾಗ್ತದೆ. ಈಗ ಹೊಟ್ಟೆಯಲ್ಲಿ, ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಅಥವಾ ಕೆಲವು ಟ್ಯೂಮರ್ ಇದ್ದರೆ, ಗರ್ಭಕೋಶ ತೊಂದರೆ ಇದ್ದರೆ, ಆಗ ಹೊಟ್ಟೆಯ ಸ್ಕ್ಯಾನ್ ಮಾಡಿದರೆ ನಮಗೆ ಗೊತ್ತಾಗ್ತದೆ.
1: ಡಾಕ್ಟ್ರೆ, ಈಗ ಸಾಕಷ್ಟು ಇದರ ವಿಷಯದ ಬಗ್ಗೆ ನೀವು ಹೇಳಿದಿರಿ, ಬೆನ್ನು ನೋವು ಯಾಕೆ ಬರ್ತದೆ, ಯಾವ ರೀತಿ ಇದನ್ನು ಪರೀಕ್ಷೆ ಮಾಡ್ಬೋದು ಅಂತೇಳಿ. ನನಗೆ ಬೆನ್ನು ನೋವು ಬರೋದು ಬೇಡ ಅಂತ ಯಾರೊಬ್ಬರು ನಿರ್ಧಾರ ಮಾಡಿದರೆ ಅದು ಸಾಧ್ಯವಾ?
0: ಸಾಧ್ಯ ಉಂಟು, ಖಂಡಿತ ಸಾಧ್ಯ ಉಂಟು. ಹೇಗೆ, ಕೆಲವೆಲ್ಲ ನಾವು ಜಾಗ್ರತೆ ಮಾಡಬೇಕು.
1: ಹೇಗೆ ಯಾವ ರೀತಿ ಜಾಗ್ರತೆ?
0: ಈಗ ಸಡನ್ನಾಗಿ ಜರ್ಕಿ ಮೂಮೆಂಟ್ ಆಗದಾಗ ನೋಡಿಕೊಳ್ಬೇಕು, ಬೆನ್ನಲ್ಲಿ ಸ್ಟ್ರೈನ್ ಆಗಬಾರ್ದು, ಸಡನ್ ಹೇಳೋದು, ಸಡನ್ ತಿರುಗುವಂಥದ್ದು. ಒಂದು ಪ್ರಾಯ ಕಳೆದ ಮೇಲೆ, ಒಂದು 50 ವರ್ಷ ಕಳೆದ ಮೇಲೆ ಸಡನ್ ಬಗ್ಗುವಂಥದ್ದು, ಸಡನ್ ಸೈಡಿಗೆ ತಿರುಗುವಂಥದ್ದು ಮಾಡಬಾರ್ದು. ಮತ್ತು ಭಾರ ಎತ್ತುವಂಥದ್ದು, ನಾವು ಮೊದಲು ಭಾರನೇ ಎತ್ತಲಿಲ್ಲ ಅಂಥದ್ರಲ್ಲಿ ಒಂದೇ ಸಲಕ್ಕೆ ನಾವು ಬಾರಿ
1: ಹಳೆಯ ನೆನಪಿನಲ್ಲಿ ಎತ್ತಿ ಬಿಡ್ತೀನಿ ಅಂತ ಎತ್ತು ಹೋಗಬಾರ್ದು 50 ನಂತರ.
0: ಹೌದು, ಖಂಡಿತ. ಆಮೇಲೆ ನಾವು ಕರೆಕ್ಟ್ ಪಾಶ್ಚರ್ ಮೇಂಟೈನ್ ಮಾಡಬೇಕು, ಕೂತ್ಕೊಳ್ಳುವ ನಮ್ಮ ಹ್ಯಾಬಿಟ್, ನಾವು ಸರ್ತ ಕೂತ್ಕೊಳ್ಬೇಕು, ನಾವು
1: ನೇರವಾಗಿ
0: ಕೂತ್ಕೊಳ್ಬೇಕು. ಆಮೇಲೆ ಸೊಂಟ ಭಾಗಕ್ಕೆ ಸ್ವಲ್ಪ ಸಪೋರ್ಟ್ ಇಟ್ಟು ಕೂತ್ಕೊಳ್ಬೇಕು, ಸಪೋರ್ಟ್ ಇದ್ದ ಚೇರಲ್ಲೇ ಕೂತ್ಕೊಳ್ಬೇಕು, ಸ್ಟೂಲಲ್ಲೆಲ್ಲ ಜಾಸ್ತಿ ಇತ್ತು ಕೂತ್ಕೊಳ್ಬೇಕು.
1: ಸಾಮಾನ್ಯವಾಗಿ ಈಗ ಕಂಪ್ಯೂಟರ್ ಟೇಬಲ್ ಅಂತಲೇ ಅಥವಾ ಕಂಪ್ಯೂಟರ್ ಚೇರ್ ಅಂತಲೇ ಇರ್ತದೆ, ಕಂಪ್ಯೂಟರ್ ಹೆಚ್ಚು ಹೆಚ್ಚು ಉಪಯೋಗಿಸುವವರಿಗೆ ಅದು ಉಪಯೋಗಿಸಬೇಕು ಅಂತ.
0: ಹೌದು, ಹಾಗೆ
1: ಯಾವುದಾದ್ರು ಒಂದು ಸ್ಟೂಲ್ ಚೇರ್ನಲ್ಲಿ ಕೂತ್ಕೋಬಾರ್ದು.
0: ಹೌದು ಹೌದು, ಚೇರ್ ಮೇಲೆ ಕೂತ್ಕೊಳ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ಈಗ ಕೂತ್ಕೊಂಡೇ ಇರುವವರು ದಿವಸಕ್ಕೆ ಒಂದು ಸಲ, ಒಂದು ಅರ್ಧ ಗಂಟೆ ಈ ಸೊಂಟದ ಭಾಗಕ್ಕೆ ಅಥವಾ ಕುತ್ತಿಗೆ ಭಾಗಕ್ಕೆ ಸ್ಟ್ರೆಚ್ ಮಾಡುವಂಥದ್ದು, ಎಕ್ಸಸೈಸ್ ಕೊಡುವಂಥದ್ದು ಮಾಡಬೇಕು, ಮಾಂಸಖಂಡಗಳ ಎಕ್ಸಸೈಸ್. ಮತ್ತು ಸಡನ್ನಾಗಿ ಸ್ಪೋರ್ಟ್ಸಿಗೆ ನಾವು ಹೋಗ್ತೇವೆ, ಒಂದು ಆ್ಯಕ್ಟಿವಿಟಿಗೆ ಹೋಗ್ತೇವೆ, ಅಂದರೆ ಏನಾದರೂ ಆಚೀಚೆಗೆ ಕೆಲಸ ಕಾರ್ಯಗಳು ಹೋದಾಗ

0: ಫಸ್ಟಿಗೆ ಬೆನ್ನನ್ನು ಸ್ಟ್ರೆಚ್ ಮಾಡಿ ಆಮೇಲೆ ನಾವು ಎಕ್ಸಸೈಸ್ ಅಥವಾ ಕೆಲಸ ಕಾರ್ಯವನ್ನು ಶುರು ಮಾಡಬೇಕು.
1: ಹಾಂ ಹ್ಞೂ. ಈಗ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ಲಾಂಗ್ ಡ್ರೈವ್ ಹೋಗುವವರು ಇರ್ತಾರೆ, ಲಾಂಗ್ ಬೈಕ್ನಲ್ಲಿ ರೈಡಿಂಗ್ ಮಾಡುವವರು ಇರ್ತಾರೆ, ಆ ಸಂದರ್ಭದಲ್ಲಿಯೂ ಕೂಡ ಇಂಥ ಒಂದು ಬೆನ್ನು ನೋವು ಬರುವ ಸಾಧ್ಯತೆ ಉಂಟಾ?
0: ಹೌದು, ಇಲ್ಲಿ ರೋಡಲ್ಲಿ ಜಂಪ್ ಆಗುವಂಥದ್ದು, ಅದರಲ್ಲಿ ಜಂಪ್ ಆಗುವಾಗ ಡಿಸ್ಕ್ ಪ್ರಾಲ್ಯಾಪ್ಸ್ ಆಗುವ ಸಾಧ್ಯತೆ ಉಂಟು. ಲೆವೆಲ್ ಇದ್ದಲ್ಲಿ ಆಗಲಿಕ್ಕಿಲ್ಲ, ಬಟ್ ಹೊಂಡಗಿಂಡೆ ಬಿದ್ದಾಗ ಫ್ರ್ಯಾಕ್ಚರ್ ಕೂಡ ಆಗುವ ಸಾಧ್ಯತೆ ಇದೆ. ಮತ್ತು ಲಾಂಗ್ ಜರ್ನಿ ಹೋಗುವಾಗ ಕಂಫರ್ಟೇಬಲಾಗಿ ಬೆನ್ನಿಗೆ ಸಪೋರ್ಟ್ ಇದ್ದು ಕೂತ್ಕೊಳ್ಬೇಕು, ಸೊಂಟಕ್ಕೆ ಸಪೋರ್ಟ್ ಇದ್ದು ಕೂತ್ಕೊಳ್ಬೇಕು. ಸಣ್ಣ ಪಿಲ್ಲು ಅಥವಾ ಒಂದು ಬಟ್ಟೆಯನ್ನು ಫೋಲ್ಡ್ ಮಾಡಿ ಸೊಂಟದ ಭಾಗಕ್ಕಲ್ಲಿ ಇಟ್ಟು ಸ್ವಲ್ಪ ಸಪೋರ್ಟ್ ಸಿಗ್ತದೆ. ಬೆಲ್ಟ್ ಹಾಕ್ಕೊಳ್ಬೇಕು ಅಂತೇಳಿ ಒಂದು ಸಪೋರ್ಟ್ ಇಟ್ಟರೆ ಸಾಕು. ಕೆಲವರಿಗೆ ಹ್ಯಾಬಿಟ್ ಉಂಟು ಸೊಂಟಕ್ಕೆ ಯಾವಾಗಲೂ ಬೆಲ್ಟ್ ಕಟ್ಕೊಂಡಿರುವಂಥದ್ದು, ಅದು ತುಂಬ ಹಾಳದು. ಸೊಂಟಕ್ಕೆ ಬೆಲ್ಟ್ ಯಾವಾಗಲೂ ಕಟ್ಕೊಂಡಿರಬಾರ್ದು.
1: ಕಾರು ಡ್ರೈವ್ ಮಾಡುವವರು ಬೆಲ್ಟ್ ಹಾಕಲೇಬೇಕು,
0: ಅದು ಎದುರಿನ ಬೆಲ್ಟ್ ಅದು.
1: ಹೌದು. ಇನ್ನೇನಾದ್ರು ಉಂಟಾ?
0: ಮತ್ತು ತುಂಬ ಹೊತ್ತು ಆಫೀಸಲ್ಲಿ ಕೂತ್ಕೊಂಡಿರುವವರು ಒಂದು ಒಂದು ಗಂಟೆಗೆ ಒಂದ್ಸಲ ಅಥವಾ ಎರಡು ಗಂಟೆಗೆ ಒಂದ್ಸಲ ಚೇರಿಂದ ಎದ್ದು ಸ್ವಲ್ಪ ಆಚೀಚೆ ಓಡಾಡಿ ಸ್ಟ್ರೆಚ್ ಮಾಡುವಂಥದ್ದು ಮಾಡಬೇಕು. ಮತ್ತು ಭಾರ ಎತ್ತುವಂಥದ್ದು ತುಂಬ ದೂರ ಇದ್ದರೆ ಭಾರ ಎತ್ತಲಿಕ್ಕೆ ಹೋಗಬಾರ್ದು, ಭಾರವನ್ನು ನಮ್ಮ ಹತ್ತಿರಕ್ಕೆ ತಗೊಂಡು ಆಮೇಲೆ ಎತ್ತಬೇಕು. ನಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ಭಾರವನ್ನು ಎತ್ತಲಿಕ್ಕೆ ಹೋಗಬಾರ್ದು. ಮತ್ತು ಮಲಗುವ ಹ್ಯಾಬಿಟ್, ನಾವು ಆದಷ್ಟು ಬೆನ್ನ ಮೇಲೆ ಮಲಗುವಾಗ ನೋಡ್ಕೊಳ್ಬೇಕು. ಕೆಲವರಿಗೆ ತುಂಬ ನೋವು ಇರ್ತದೆ, ಬೆನ್ನ ಮೇಲೆ ಮಲಗಲಿಕ್ಕೆ ಆಗೋದಿಲ್ಲ. ಆಗಿದ್ದಾಗ ಫೀಟಲ್ ಪೊಸಿಷನ್ ಅಂತ ಹೇಳುವಂಥ ಸೈಡಲ್ಲಿ ಮಲಗುವಂಥದ್ದು, ಮೊಣಕಾಲನ್ನು ಸ್ವಲ್ಪ ನಮ್ಮ ಕಡೆ ಹೇಳ್ಕೊಂಡು ಮಲಗ್ಬೋದು, ಅದರಿಂದ ನೋವು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ಯಾವಾಗಲೂ ಫರ್ಮ್ ಸರ್ಫೇಸ್ ಮೇಲೆ ಮಲಗಬೇಕು, ತುಂಬ ಸಾಫ್ಟ್ ಇದ್ದ ಬೆಡ್ ಮೇಲೆ ಮಲಗಬಾರ್ದು. ಹತ್ತಿಯ ಬೆಡ್ ತುಂಬ ಸಾಫ್ಟ್ ಆಗಿದರೆ ಬೆನ್ನಿಗೆ ಸಪೋರ್ಟ್ ಸಿಗೋದಿಲ್ಲ, ಅದರಲ್ಲಿ ನೋವು ಬರ್ತದೆ.
1: ದೈನಂದಿನ ಒಂದು ಎಕ್ಸಸೈಸ್ ಅಥವಾ ಒಂದು ಯೋಗಾಸನವೋ ವ್ಯಾಯಾಮ ಮಾಡುವಂಥದ್ದು ಕೂಡ ಬಹಳಷ್ಟು ಅವಶ್ಯ.
0: ಹೌದು, ತುಂಬ ಮುಖ್ಯ. ಅದು ಡೈಲಿ ಒಂದು ಬೆನ್ನಿನ ಅಥವಾ ಕುತ್ತಿಗೆ ಭಾಗವನ್ನು ಸ್ಟ್ರೆಚ್ ಮಾಡಿ ಅಥವಾ ಮಸಲ್ ಎಕ್ಸಸೈಸ್ ಮಾಡುವಂಥದ್ದು ಅವರವರ ಫಿಟ್ನೆಸ್ಗೆ ಸಹಕಾರಿಯಾಗ್ತದೆ. ಇನ್ನೊಂದು ಮುಖ್ಯ ವಿಷಯ ನ್ಯೂಟ್ರಿಷನ್, ನಾವು ತಗೊಳ್ಳೋ ಆಹಾರ ಪದ್ಧತಿ. ನಾವು ಓವರ್ ವೈಟ್ ಆಗುವಾಗ ಫುಡ್ ತಗೊಳ್ಬಾರ್ದು, ಸರಿಯಾದ ಪ್ರಮಾಣದಲ್ಲಿ ಫುಡ್ ತಗೊಳ್ಬೇಕು. ಮತ್ತು ಸಫಿಷಿಯಂಟ್ ಕ್ವಾಂಟಿಟಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಅಂತ ತಗೊಳ್ಬೇಕು. ಮತ್ತು ಸ್ಮೋಕಿಂಗನ್ನು ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್ ಮತ್ತು ಬೆನ್ನು ನೋವಿಗೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಈಗ ಸ್ಮೋಕಿಂಗ್ ರೆಡ್ಯೂಸಸ್ ಬ್ಲಡ್ ಫ್ಲೋ, ನಮ್ಮ ಸೊಂಟಕ್ಕೆ ರಕ್ತ ಸಂಚಾರ ಕಡಿಮೆ ಮಾಡ್ತದೆ. ಅಲ್ಲ, ಎಲ್ಲ ಭಾಗದ ನಮ್ಮ ಶರೀರದ ಎಲ್ಲ ಭಾಗಕ್ಕೂ ಕೂಡ ರಕ್ತ ಸಂಚಾರ ಸ್ಮೋಕಿಂಗಲ್ಲಿ ಕಡಿಮೆ ಆಗ್ತದೆ. ಆದರೆ ಸೊಂಟದ ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆದಾಗ ಡಿಸ್ಕ್ ಡಿಜೆನರೇಷನ್ ಆಗ್ತದೆ, ಹಾಗೆ ಆಸ್ಟಿಯೋಪೋರೋಸಿಸ್ ಎಲುಬಿನ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಸ್ಮೋಕಿಂಗಿಂದ ಕೆಮ್ಮು ಬರ್ತದೆ, ಕೆಮ್ಮು ಬಂದಾಗ ಸೊಂಟ ನೋವು ಜಾಸ್ತಿ ಆಗ್ತದೆ.
1: ಒಂದಕ್ಕೊಂದು ಸಂಬಂಧ ಇದೆ.
0: ಒಳ್ಳೆಯದು
1: ಸುಧಾಕರ್ ಅವರೇ, ಒಳ್ಳೆಯದು ಡಾಕ್ಟರ್ ಸುಧಾಕರ್ ಅವರೇ. ಬೆನ್ನು ನೋವಿಗೆ ಕಾರಣ ಏನು ಹಾಗೂ ಯಾವ ರೀತಿ ಒಂದು ಚಿಕಿತ್ಸೆಯನ್ನು ಕೊಡಿಸಬಹುದು, ಜೊತೆಗೆ ಬೆನ್ನು ನೋವು ಬಾರದ ಹಾಗೆ ಯಾವ ರೀತಿಯ ನಾವು ಮುಂಜಾಗ್ರತಾ ಕ್ರಮವನ್ನು ಕೂಡ ಅನುಸರಿಸಬೇಕು, ಈ ವಿಚಾರವಾಗಿಯೂ ಕೂಡ ನಮ್ಮ ಕೇಳುಗರಿಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಬೆನ್ನು ನೋವು ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
4: ಆಕಾಶವಾಣಿ ಭದ್ರಾವತಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯತತ್ಪರತೆ ಈ ಕುರಿತು ಮಾತನಾಡುತ್ತಾರೆ ಟಿಎಸ್ ವಸಂತಿ.
5: ಕಾರ್ಯತತ್ಪರತೆ ಎಂದರೆ ಹಿಡಿದ ಕಾರ್ಯದಲ್ಲಿ ತಲ್ಲೀನರಾಗಿ ಶ್ರದ್ಧೆಯಿಂದ ದುಡಿದು ವಿಜಯ ಸಾಧಿಸುವುದು. ಮನುಷ್ಯನ ಜೀವನವೇ ಏರುಪೇರುಗಳ ಸೋಲು ಗೆಲುವುಗಳ ನಿರಂತರ ಹೋರಾಟ. ಈ ನಮ್ಮ ಜೀವನದ ಒಂದೊಂದು ಹೆಜ್ಜೆಯೂ ಅರ್ಥಪೂರ್ಣವಾಗಿರಬೇಕಾದರೆ ನಮ್ಮ ಕಾರ್ಯತತ್ಪರತೆಯು ಬಹಳ ಮುಖ್ಯವಾದುದು. ಕಠಿಣ ಪರಿಶ್ರಮ ಹಾಗೂ ಶ್ರದ್ಧೆಯಿಂದ ದುಡಿದ ಪ್ರಾಮಾಣಿಕ ಕಾರ್ಯವು ಯಶಸ್ಸನ್ನು ಸಾಧಿಸುವುದಂತೂ ಬೆಳಕಿನಷ್ಟೇ ಸತ್ಯವಾದುದು. ಹೆಣ್ಣು ಸಂಸಾರದ ಕಣ್ಣು ಮಾತ್ರವಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಜನಜನಿತವಾದ ಮಾತು ಅಕ್ಷರಶಃ ಸತ್ಯ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣಿನ ಕಾರ್ಯತತ್ಪರತೆ. ನ ಭೂತೋ ನ ಭವಿಷ್ಯತಿ ಎಂಬ ಸುಭಾಷಿತದಂತೆ ಪ್ರತಿ ಹೆಣ್ಣು ಸಾಧಿಸಿದ ರೀತಿಯನ್ನು ನೋಡಿದರೆ ಅದರಲ್ಲಿ ಮುಖ್ಯವಾಗಿ ಅವಳ ಕಾರ್ಯತತ್ಪರತೆಯನ್ನು ನೋಡಬಹುದು. ಜಾನಪದ ಸಾಹಿತ್ಯ ಜನಸಾಮಾನ್ಯರ ಅನುಭವದ ಗಣಿ. ಇದರಿಂದ ಮೊದಲುಗೊಂಡು ಹೆಣ್ಣಿನ ಕಾರ್ಯತತ್ಪರತೆಯನ್ನು ಇಂದಿನ ನವ ನಾಗರಿಕತೆಯ ತುತ್ತ ತುದಿಯಲ್ಲಿರುವ ಬೆಡಗಿನ ಭಿನ್ನಾಳಗಿತ್ತಿಯವರೆಗೂ ಕೂಡ ಕಾಣಬಹುದು. ಪುರಾಣ ಪ್ರಸಿದ್ಧವಾದ ಕಾದಿರುವಳೋ ಶಬರಿ, ರಾಮ ಬರುವನೆಂದು ತನ್ನ ಪೂಜೆಯನ್ನು ಸ್ವೀಕರಿಸುವನೆಂದು ತನಗೆ ಮುಕ್ತಿ ಕೊಡುವನೆಂದು, ಇದರಲ್ಲಿ ರಾಮನಿಗಾಗಿ ಶಬರಿಯ ಭಕ್ತಿ ತುಂಬಿದ ಪ್ರೀತಿ, ಕಾದಿರುವ ರೀತಿ, ರಾಮ ಬಂದಾಕ್ಷಣ ಕೊಡಬೇಕಾದ ಹಣ್ಣುಗಳನ್ನು ಸಂಗ್ರಹಿಸುವ ತವಕ, ಅದರೊಂದಿಗೆ ರಾಮನಿಗಾಗಿ ಕಟ್ಟುವ ಹೂಮಾಲೆ ಒಂದೇ ಎರಡೆ, ಆಕೆಯ ಸಂಭ್ರಮ, ಪ್ರತಿ ಹೆಜ್ಜೆಯಲ್ಲಿಯೂ ಆಕೆಯ ಕಾರ್ಯತತ್ಪರತೆಯನ್ನು ಕಾಣಬಹುದು. ಮೊದಲಿನಿಂದಲೂ ಸಾಮಾಜಿಕ ದೃಷ್ಟಿಯಲ್ಲಿ ಹೆಣ್ಣು ತಾನು ಮಾಡುವ ಕಾರ್ಯಗಳಲ್ಲಿನ ಅಚ್ಚುಕಟ್ಟತನದಿಂದಾಗಿ ವಿಶೇಷ ಶ್ಲಾಘನೆಗೆ ಕಾರಣಳಾಗಿದ್ದಾಳೆ. ಮಹಾಭಾರತದ ದ್ರೌಪದಿಯು ತನ್ನ ಐವರು ಗಂಡಂದಿರ ಏಳಿಗೆಗಾಗಿ ಅವರನ್ನೆಲ್ಲ ಹಿಂಬಾಲಿಸುತ್ತಾ ಅವರಿಗಾಗಿ ಅಡುಗೆ ಮಾಡಿ ಬಂದ ಸಂಕಷ್ಟಗಳನ್ನೆಲ್ಲ ಎದುರಿಸಿ ನಾವೆಲ್ಲ ಆ ರೀತಿಯನ್ನು ಕಂಡಿದ್ದೇವೆ. ಇವುಗಳೆಲ್ಲ ಹಿಂದಿನ ಪುರಾಣಗಳಾದರೆ ಇಂದಿನ ನಿತ್ಯ ನೂತನ ಮಹಿಳೆಯರ ಕೆಲಸಗಳಂತೂ ವರ್ಣಿಸಲು ಸಾಧ್ಯವೇ ಇಲ್ಲ. ಯಾವುದೇ ಕ್ಷೇತ್ರವಿರಲಿ, ಮಹಿಳೆ ಹೆತ್ತ ಮನೆಯಲ್ಲಿ ಮಗಳಾಗಿ, ಸೇರಿದ ಮನೆಗೆ ಸೊಸೆಯಾಗಿ, ಕೈ ಹಿಡಿದವನ ಪತ್ನಿಯಾಗಿ, ನಂತರ ತಾಯಾಗಿ, ಅತ್ತಿಗೆಯಾಗಿ, ಎಲ್ಲರನ್ನೂ ಹೊಂದಿಕೊಂಡು ಸಮಾಜದಲ್ಲಿ ಉದ್ಯೋಗಸ್ಥ ಮಹಿಳೆಯಾಗಿ ಕಾರ್ಯನಿರ್ವಹಿಸುವಾಗ ಅವಳ ಮನದಾಸೆಯೊಂದಿಗೆ ಮಿಡಿಯುತ್ತಾ, ಹಿಡಿದ ಉದ್ಯೋಗಕ್ಕೆ ಸರಿಯಾಗಿ ದುಡಿಯುತ್ತಾ ಕಾರ್ಯನಿರ್ವಹಿಸುವುದು ಸಾಮಾನ್ಯ ಮಾತಲ್ಲ. ಇಂದಿನ ತಾಂತ್ರಿಕ ಯುಗದಲ್ಲಿ ಪ್ರತಿಯೊಂದು ಯಂತ್ರಗಳಿಂದಲೇ ನಡೆಯುತ್ತದೆ. ಆದರೆ ಎಷ್ಟೋ ಯಂತ್ರಗಳಿದ್ದರೂ ಅವುಗಳ ಹತೋಟಿ ಹಾಗೂ ಕಾರ್ಯನಿರ್ವಹಿಸುವ ಜವಾಬ್ದಾರಿ ಮನುಷ್ಯನ ಕೈಯಿಂದಲೇ ಆಗಬೇಕು. ಉದಾಹರಣೆಗೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಎಂತಹ ರೋಗವಿದ್ದರೂ ಗುಣಪಡಿಸುತ್ತಾರೆ, ಆದರೆ ಆ ಯಂತ್ರಗಳೊಡನೆ ಶುಶ್ರೂಷೆ ನೀಡಲು ನುರಿತ ಹಾಗೂ ತರಬೇತಿ ಹೊಂದಿದ ನರ್ಸ್ಗಳ ಸಹಾಯ ಬೇಕೇ ಬೇಕು. ಅಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಉಪಚಾರ, ವೈದ್ಯರ ಸೂಚನೆಗಳನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಹೋಗುವ ನರ್ಸ್ಗಳ ಕಾರ್ಯತತ್ಪರತೆ ಮಹಿಳೆಯರ ಕಾರ್ಯತತ್ಪರತೆಗೆ ಕೈಗನ್ನಡಿಯಾಗಿದೆ. ಸೇವೆ ಎಂದಾಕ್ಷಣ ನಮ್ಮ ಕಣ್ಮುಂದೆ ನಿಲ್ಲುವ ಸಹನಾಮಯಿ, ಕರುಣಾಮೂರ್ತಿ, ಹಿರಿಯ ಚೇತನ ಮದರ್ ತೆರೇಸಾ ಅವರು, ಇವರು ಮಾಡಿದ ಸೇವೆಯಂತೂ ಬಣ್ಣಿಸಲು ಪದಗಳೇ ಸಾಲದೇನೋ ಅನ್ನಿಸುತ್ತಿದೆ. ಏಕೆಂದರೆ ಕ್ಷಯ ರೋಗಿಗಳಿಂದ ಹಿಡಿದು ಪ್ರತಿಯೊಂದು ರೋಗಿಯನ್ನು ಪ್ರೀತಿಯಿಂದ ಮಾತನಾಡಿಸಿದ, ಅವರಿಗೆ ಸಾಂತ್ವನ ನೀಡಿ ದೇವ ಮಾತೆ ಎನಿಸಿಕೊಂಡಿರುವುದು ಅವರ ಕಾರ್ಯತತ್ಪರತೆಯಿಂದಲೇ ಹೊರತು ಬೇರೇನೂ ಅಲ್ಲವೇ ಅಲ್ಲ. ಸಾಮಾಜಿಕ ಸೇವೆಗೈದ ಮಹಿಳೆಯರ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿರುವ ಸಾಲುಮರದ ತಿಮ್ಮಕ್ಕನ ಸಾಧನೆ ಮಹಿಳೆಯರ ಕಾರ್ಯತತ್ಪರತೆಗೆ ಹಿಡಿದ ಕೈಗನ್ನಡಿ. ಅವರಿಗಿಂತ ದೊಡ್ಡ ಉದಾಹರಣೆ ಬೇಕೇ? ಸಾರ್ವಜನಿಕರಿಗಾಗಿ ರಸ್ತೆಯ ಎಡಬಲಗಳಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಪ್ರೇಮಿ ಎನಿಸಿಕೊಂಡರು. ಸಾಮಾಜಿಕ ಕಾಳಜಿ ತೋರಿಸಿ ಧೀಮಂತ ಮಹಿಳೆಯಾದರು. ಭೂಮಿಗೆ ತಂಪೆರೆವ ಪ್ರೇಮಮಯಿ ಎನಿಸಿಕೊಂಡರು. ಮಹಿಳೆಯರಿಗೆ ಕಲಶಪ್ರಾಯರಾದರು. ವಿಶ್ವಕ್ಕೆ ಮಾದರಿ ಮಹಿಳೆಯಾದರು. ಹೀಗೆ ನಾವು ಇನ್ನು ಅನೇಕ ಮಹಿಳೆಯರನ್ನು ನೋಡುತ್ತಾ ಹೋದಂತೆ ಸ್ತ್ರೀಯರ ಕಾರ್ಯತತ್ಪರತೆಯ ಹೆಚ್ಚಿನ ಅನುಭವವನ್ನು ನಾವು ಕಾಣಬಹುದು. ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾಗಾಂಧಿಯವರು ದೇಶಕ್ಕಾಗಿ ಶ್ರಮಿಸಿದ್ದನ್ನು ಕಾಣಬಹುದು. ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಎಂದು ಖ್ಯಾತರಾಗಿರುವ ಕಿರಣ್ ಬೇಡಿಯವರು ತಮ್ಮ ಕೆಲಸ ಕಾರ್ಯಗಳ ಮೂಲಕ ಸಮಾಜಕ್ಕೆ ಶೌರ್ಯದ ಇನ್ನೊಂದು ಮುಖ ಹೆಣ್ಣೆಂದು ತೋರಿಸಿಕೊಟ್ಟರು. ಕಿರಿಯ ಮಹಿಳೆಯರಿಗೆ ಸಮಾಜದಲ್ಲಿ ನಾವು ಹೀಗೂ ಕಾರ್ಯನಿರ್ವಹಿಸಬಹುದು ಎಂದು ತೋರಿಸಿಕೊಟ್ಟರು. ಇನ್ನು ಶಿಕ್ಷಣ ಕ್ಷೇತ್ರವಂತೂ ಮಹಿಳೆಗೇ ಮೀಸಲೆಂಬಂತೆ ಆಗಿದೆ. ಏಕೆಂದರೆ ಶಿಕ್ಷಣ ಎನ್ನುವುದು ಜ್ಞಾನದ ಮೂಲ, ಬುದ್ಧಿಯ ಸಾಮರಸ್ಯ, ಸಹನೆ, ಪ್ರೀತಿ, ಕಾರ್ಯತತ್ಪರತೆಯ ಮಿಲನವೇ ಮಹಿಳೆ. ಸ್ತ್ರೀ ಸಹಜವಾಗಿರುವ ಈ ಗುಣಗಳಿಂದಾಗಿಯೇ ಶಿಕ್ಷಣ ಕ್ಷೇತ್ರವನ್ನು ಮಹಿಳೆಗಾಗಿಯೇ ಮೀಸಲಿಡಬೇಕೆಂಬ ಕಾನೂನು ಜಾರಿಗೊಳಿಸಲು ಹಲವರು ಪ್ರಯತ್ನಿಸುತ್ತಿದ್ದಾರೆ. ಏಕೆಂದರೆ ಪುಟ್ಟ ಮಗು ತನ್ನ ತಾಯಿಯ ಮಡಿಲಿನಿಂದ ಮುಂದಿನ ಹೆಜ್ಜೆ ಇರಿಸುವುದು ಶಾಲೆ ಎಂಬ ವಿಶಾಲವಾದ ಸಾಮಾಜಿಕ ವ್ಯವಸ್ಥೆಗೆ. ಶಾಲೆ ಪ್ರತಿಯೊಬ್ಬರ ಸರ್ವತೋಮುಖ ಬೆಳವಣಿಗೆಯ ಕಾರ್ಯಕ್ಷೇತ್ರ. ತಂಪಾದ ತಾಯೊಡಲಿನಿಂದ ನಡೆದು ಬಂದು ಸರಿಯಾದ ಶಿಕ್ಷಕಿಯ ಸೊಂಪಾದ ಮಾರ್ಗದರ್ಶನಕ್ಕೆ ಸಿಕ್ಕಿ ಬೆಳೆಯುತ್ತಾ ಹೋದರೆ ಆ ಮಗು ಭವಿಷ್ಯದಲ್ಲಿ ಉತ್ತಮ ಪ್ರಜೆಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಶಿಕ್ಷಕಿಯರಿಗೆ ತಾಳ್ಮೆ ಎಂಬುದು ವಿಶೇಷ ವರದಾನವಾಗಿದೆ. ಆದುದರಿಂದಲೇ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳಾ ಮಾರ್ಗದರ್ಶಕರೇ ಜಾಸ್ತಿ. 10 ವರ್ಷದೊಳಗಿನ ಮಕ್ಕಳನ್ನು ಸುಧಾರಿಸಲು ಬಹಳ ಸಹನೆ ಇರಬೇಕು ಅಲ್ಲವೇ? ಅಲ್ಲದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಆ ವಯಸ್ಸಿನ ಮಕ್ಕಳಿಗೆ ತಮ್ಮ ಅಭಿಪ್ರಾಯವನ್ನು ಮುಗ್ಧವಾಗಿ ನಿರ್ಭೀತಿಯಿಂದ ಹೊರಹಾಕಲು ಅವಕಾಶ ನೀಡಬೇಕು. ಆದರೆ ಇದು ಪುರುಷರಲ್ಲಿ ಸಾಮಾನ್ಯವಾಗಿ ಇಷ್ಟೊಂದು ಸಹನೆ ಇರುವುದಿಲ್ಲ. ಇದೇ ಕಾರಣಕ್ಕಾಗಿಯೋ ಏನೋ ಹಲವು ವಿದ್ಯಾಸಂಸ್ಥೆಗಳು ಮಹಿಳಾ ಮೀಸಲಾತಿಯನ್ನು ಹೆಚ್ಚಿಸಿವೆ. ಅಲ್ಲದೆ ಅರ್ಜಿಯನ್ನು ಆಹ್ವಾನಿಸುವಾಗ ಮಹಿಳೆಯರು ಮಾತ್ರ ಅರ್ಹರು ಎಂಬ ವಿಶೇಷ ಸಾಲೊಂದಿರುತ್ತದೆ. ನಮ್ಮ ಸುತ್ತಮುತ್ತ ಹಲವು ವಿದ್ಯಾಸಂಸ್ಥೆಗಳು ಮಹಿಳೆಯರಿಂದಲೇ ನಡೆಯುತ್ತಿವೆ. ಇಂತಹ ವಿದ್ಯಾವಂತ ಹಾಗೂ ಅತ್ಯುನ್ನತ ಸ್ಥಾನದಲ್ಲಿರುವ ಸುಧಾಮೂರ್ತಿಯವರು

0: ಇನ್ಫೋಸಿಸ್ ತಾಂತ್ರಿಕ ಸಂಸ್ಥೆಯ ಸ್ಥಾಪಕರು ಇವರ ವಿದ್ಯಾಭ್ಯಾಸ ಹಾಗೂ ಜೀವನದ ಸಾಧನೆಯನ್ನು ಕೇಳಿದಾಗ ಎಂತಹವರಿಗೂ ಮೈ ಜುಮ್ಮೆನಿಸುತ್ತದೆ. ಅವರ ಸರಳ ಹಾಗೂ ಸದೃಢ ವ್ಯಕ್ತಿತ್ವ, ವಿದ್ಯಾರ್ಥಿನಿಯಾಗಿದ್ದಾಗ ಇವರೊಬ್ಬರೇ ಹಲವರು ವಿದ್ಯಾರ್ಥಿಗಳು ಎಲ್ಲರ ನಡುವೆ ತಮ್ಮದೇ ಚಾಕಚಕ್ಯತೆಯನ್ನು ಹೊಂದಿ ಕಷ್ಟಗಳನ್ನೆದುರಿಸುತ್ತಾ ಓದಿ ಮುಂದೆ ಬಂದು ತಮ್ಮಿಂದ ಸಮಾಜಕ್ಕೆ ಯಾವ ರೀತಿ ಸಹಾಯವಾಗಬಹುದೆಂದು ಚಿಂತಿಸುತ್ತಾ ಅದರಂತೆ ನಡೆದುಕೊಳ್ಳುತ್ತಾ ಕಾರ್ಯತತ್ಪರರಾಗಿ ಇಂದು ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನೇರಿದ್ದಾರೆ ಸುಧಾಮೂರ್ತಿಯವರು. ಮಹಿಳೆಯರ ಕಾರ್ಯತತ್ಪರತೆಯನ್ನು ತೋರಿಸಿಕೊಟ್ಟ ಮಿನುಗು ನಕ್ಷತ್ರ. ಅದ್ವಿತೀಯ ಸಾಧನೆಗೈದ ಸುನಿತಾ ವಿಲಿಯಂ ಹಾಗೂ ಕಲ್ಪನಾ ಚಾವ್ಲಾರವರ ಸಾಧನೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಹೆಸರುಗಳು. ಇವರ ಕಾರ್ಯತತ್ಪರತೆಗೆ ಲೋಕವೇ ತಲೆದೂಗಿದೆ. ಇನ್ನು ನೀರಜಾ ಬಾನೋಟ್ ಗಗನಸಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಆಕಸ್ಮಿಕವಾಗಿ ಎದುರಾದ ಘಟನೆಗೆ ಕೈಗೊಂಡ ಕ್ರಮ, ಹಲವರ ಜೀವ ಉಳಿಸಿದ ರೀತಿ, ಕೊನೆಗೆ ತಾನೇ ಬಲಿಯಾದ ಹೃದಯ ವಿದ್ರಾವಕ ಸ್ಥಿತಿ ಕಾರ್ಯತತ್ಪರತೆಯಲ್ಲದೆ ಇನ್ನೇನು? ಇತ್ತೀಚಿನ ದಿನಗಳಲ್ಲಿ ವಿಮಾನದ ಪೈಲಟ್ ಆಗಬೇಕೆಂದು ಕನಸು ಕಾಣುತ್ತಾ ತನ್ನ ಪೋಷಕರಿಗೂ ಹೇಳದೆ ಅನೇಕ ಪರೀಕ್ಷೆಗಳನ್ನು ಎದುರಿಸಿ ಗೆದ್ದವಳು ಮೇಘನಾ. ಇದಕ್ಕಾಗಿ ಅನೇಕ ಕಷ್ಟಗಳನ್ನು ಎದುರಿಸಿದರು. ಇದಕ್ಕೆ ಮುಖ್ಯ ಕಾರಣ ಅವರ ಪೋಷಕರು ಪೈಲಟ್ ಆಗಲು ಒಪ್ಪುತ್ತಿರಲಿಲ್ಲ. ಈ ಸಾಧನೆಗೈದ ಯುವತಿ ಮೇಘನಾ ಶಾನ್ಬೋಗ್ ಈಗ ಈಕೆ ಬರೀ ಪೈಲಟ್ ಅಲ್ಲ, ಯುದ್ಧ ವಿಮಾನದ ಪೈಲಟ್ ಆಗಿ ತನ್ನ ಉದ್ಯೋಗಕ್ಕೆ ಕಾಲಿಡುವ ದಿನವೇ ಮೊದಲ ಮಹಿಳಾ ಯುದ್ಧ ವಿಮಾನದ ಪೈಲಟ್ ಎಂಬ ಹೆಗ್ಗಳಿಕೆಯ ಗರಿಯನ್ನು ತನ್ನ ಕಿರೀಟಕ್ಕೆ ಸಿಕ್ಕಿಸಿಕೊಂಡು ಮುನ್ನಡೆಯುತ್ತಾ ಕಾರ್ಯತತ್ಪರತೆಗೆ ದಾರಿದೀಪವಾಗಿದ್ದಾರೆ ಮೇಘನಾ ಶಾನ್ಬೋಗ್. ಕಬಡ್ಡಿ ಪಂದ್ಯದ ನಾಯಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಮತಾ ಪೂಜಾರಿ ಚಿನ್ನದ ಪದಕ ಗೆಲ್ಲುವುದರ ಮೂಲಕ ಕಬಡ್ಡಿ ಪಂದ್ಯಕ್ಕೆ ಮಹಿಳೆಯರೂ ಸಮರ್ಥರು ಎಂದು ಸಾರಿ ಹೇಳಿದ್ದಾರೆ. ಸಾಧನೆ ಸಾಧಕರ ಸ್ವತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ಮೇಲೆ ತಿಳಿಸಿದ ಎಲ್ಲಾ ಮಹಿಳೆಯರು ಸಾಧನೆಯ ಉತ್ತುಂಗಕ್ಕೇರಿದವರು. ದಿನನಿತ್ಯದ ಜೀವನಕ್ಕಾಗಿ ದುಡಿಯುವ ಮಹಿಳೆಯರು ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ತಮ್ಮ ಕಾರ್ಯತತ್ಪರತೆಯನ್ನು ತೋರಿಸುವ ಮಹಿಳೆಯರು ಅನೇಕರಿದ್ದಾರೆ. ಇತ್ತೀಚೆಗೆ ನಾವು ಗೆಳತಿಯರೆಲ್ಲ ಪಂಚತಾರಾ ಹೋಟೆಲ್ಗೆ ಹೋಗಿ ಹಿಂದಿರುಗಿ ಬರುವಾಗ ಹೋಟೆಲ್ ಮುಂದಿದ್ದ ಬೀಡಾ ಅಂಗಡಿಗೆ ಹೋದೆವು. ಬೀಡಾ ಕಟ್ಟುವ ಮಹಿಳೆಯ ಚುರುಕುತನ ಕಂಡು ನಾ ಬೆರಗಾದೆ. ಏಕೆಂದರೆ ವಿಳ್ಳೆದೆಲೆಗೆ ಸುಣ್ಣ ಹಚ್ಚಿ ಅದಕ್ಕೆ ಎಲ್ಲಾ ವಿಧದ ಮಸಾಲೆ ಹಾಕುತ್ತಾ ಮಡಿಸಿ ಗಿರಾಕಿಗೆ ಕೊಟ್ಟು ಅವರಿಂದ ಹಣ ಪಡೆದುಕೊಂಡು ನಂತರವಷ್ಟೇ ತಿರುಗಿ ಮುಂದಿನ ಗಿರಾಕಿಯನ್ನು ಏನು ಬೇಕೆಂದು ಕೇಳುವುದು. ಮತ್ತದೇ ಚುರುಕತನ, ಅದೇ ಶೈಲಿಯ ಕೆಲಸ. ಇದು ಅವರ ಕಾರ್ಯತತ್ಪರತೆಯ ವೈಖರಿ. ಇವರು ಬದುಕುವ ಕಲೆ ಅಮೋಘವಾದುದು. ಇನ್ನೊಂದು ಸಾಮಾನ್ಯ ಮಹಿಳೆ ಅಸಾಮಾನ್ಯಲೆನಿಸಿಕೊಂಡ ರೀತಿಯನ್ನು ಕೇಳಿ. ಇಸ್ತ್ರಿ ಪೆಟ್ಟಿಗೆ ಹಿಡಿದು ಲಾಂಡ್ರಿ ನಡೆಸುವ ಶೋಭಾ ಮನೆಗೆ ಬಂದು, ನಮ್ಮ ಮನೆಯ ಗೃಹ ಪ್ರವೇಶ, ಬನ್ನಿ ಮೇಡಮ್ ಎಂದು ಆತ್ಮೀಯವಾಗಿ ಆಹ್ವಾನ ಪತ್ರಿಕೆ ಕೊಟ್ಟಾಗ, ಪಾಪ ಹೋಗಲೇಬೇಕು ಎಂದು ಮರುಕದಿಂದ ಅಲ್ಲಿಗೆ ಹೋದರೆ ನನಗೆ ನಾಚಿಕೆಯಾಯಿತು. ಏಕೆಂದರೆ ಆ ದೊಡ್ಡ ಮನೆ, ಅಲ್ಲಿನ ಅನುಕೂಲಗಳು, ಅವಳ ಕಷ್ಟಕರ ಬದುಕಿನ ದುಡಿಮೆಗೆ ಕಲಶಪ್ರಾಯವಾಗಿ ಮನೆಯನ್ನು ಕಟ್ಟಿಸಿದ್ದರು ಶೋಭಾ. ಎರಡಂತಸ್ತಿನ ಮನೆ, ಕೆಳಗೆ ನಾವು ವಾಸಿಸುತ್ತೇವೆ, ಮೇಲಿನ ಮನೆ ಬಾಡಿಗೆಗೆ ಎಂದು ಅರಳುಗಣ್ಣಿನಿಂದ ವಿಶ್ಲೇಷಿಸುತ್ತಾ ತನ್ನ ಲಾಂಡ್ರಿ ಕೆಲಸಕ್ಕೆ ಅನುಕೂಲವಾಗಲೆಂಬಂತೆ ದೊಡ್ಡ ಮೇಜುಗಳನ್ನು ಹಾಗೂ ಕೆಲವು ವಾಷಿಂಗ್ ಮೆಷಿನ್ಗಳನ್ನು ಹಾಕಿಸಿದ್ದರು ಎಂದಳು. ಇದಲ್ಲವೇ ಜೀವನ, ಇದೇ ಅಲ್ಲವೇ ಹೆಣ್ಣಿನ ಕಾರ್ಯತತ್ಪರತೆ. ಆಟೋ ಓಡಿಸುವುದರಿಂದ ಹಿಡಿದು ಕ್ಯಾಂಟೀನ್ ನಡೆಸುವ, ಸಾರಿನ ಪುಡಿ, ಸಾಂಬಾರ್ ಪುಡಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿಯಂತಹ ಅನೇಕ ಸಾಮಾನುಗಳನ್ನು ಇಟ್ಟಿರುವ ಕಾಂಡಿಮೆಂಟ್ಸ್ಗೆ ಹೋದಾಗ ಕಾಣುವ ಮಹಿಳೆಯರ ಕೆಲಸವನ್ನು ಕಂಡಾಗ ಅವರ ಕಾರ್ಯತತ್ಪರತೆ ಎದ್ದು ಕಾಣುತ್ತದೆ. ಈ ಎಲ್ಲಾ ವಿಚಾರಗಳಿಂದಾಗಿಯೇ ಮಹಿಳೆ ಪೂಜನೀಯ ಸ್ಥಾನಕ್ಕೆ ಏರಿದ್ದು ಮಾತ್ರವಲ್ಲ, ಎತ್ರ ನಾರ್ಯಂತೆ ರಮಂತೆ ಪೂಜ್ಯಂತೆ ತತ್ರ ದೇವತಾಹ. ಇದಕ್ಕೆ ಅಲ್ಲವೇ ಹೆಣ್ಣನ್ನು ಸಂಗಾತಿ, ರಾಣಿ, ಸೇವಕಿ, ತಾಯಿ, ಮಂತ್ರಿ ಮುಂತಾದ ರೂಪದಲ್ಲಿ ಕಾಣುವುದು. ಕಾರ್ಯಕ್ಷಮತೆ, ಕಾರ್ಯತತ್ಪರತೆ, ಹೆಣ್ಣಿನ ಎರಡು ಸುಂದರ ಕಣ್ಣುಗಳು.
1: ಇದುವರೆಗೂ ಕಾರ್ಯತತ್ಪರತೆ ಈ ಕುರಿತು ಮಾತನಾಡಿದವರು ಟಿಎಸ್ ವಸಂತಿ. ಇನ್ನು ಚಿತ್ರಗೀತೆಗಳನ್ನು ಕೇಳೋಣ.

ಕೇಳುಗರಿಗೆಲ್ಲ ನಮಸ್ಕಾರಗಳು. ತರೀಕೆರೆಯ ಶ್ರೀವತ್ಸ ಭಜನಾ ಮಂಡಳಿ ಸದಸ್ಯರು ಪ್ರಸ್ತುತಪಡಿಸುವ ವಿಘ್ನ ನಿವಾರಕ ವಿನಾಯಕ ಕಾರ್ಯಕ್ರಮವನ್ನು ಕೇಳುವಿರಿ. ವಕ್ರತುಂಡ ಮಹಾಕಾಯ ಸೌರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಹಿಂದೂ ಸಂಪ್ರದಾಯದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ವಿಘ್ನ ನಿವಾರಕನಾದ ಗಣೇಶನಿಗೆ ಒಂದು ವಿಶಿಷ್ಟ ಸ್ಥಾನವಿದೆ. ನಮ್ಮ ಪೂಜಾ ಪರಂಪರೆಯಲ್ಲಿ ಪ್ರತಿಯೊಂದು ಪೂಜೆಯಲ್ಲಿಯೂ ಪ್ರಥಮವಾಗಿ ಆರಾಧಿಸುವುದು ವಿಘ್ನೇಶ್ವರನಾದ ಗಣಪತಿಯನ್ನೇ. ಇನ್ನು ಯಾವುದೇ ಹೊಸ ಕಾರ್ಯಗಳೇ ಆಗಿರಲಿ, ಹೊಸ ಯೋಜನೆಗಳೇ ಆಗಿರಲಿ, ಯಾವುದೇ ಬಗೆಯ ವಿಘ್ನಗಳು ಬಾರದಿರಲಿ ಎಂದು ಮೊಟ್ಟ ಮೊದಲು

ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಗಣೇಶ ಚತುರ್ಥಿಯನ್ನು ಆಚರಿಸುತ್ತೇವೆ. ಈ ಹಬ್ಬದ ವಿಶೇಷವೇನೆಂದರೆ ಮಾತೆ ಗೌರಿ ಮತ್ತು ಮಗನಾದ ಗಣೇಶನನ್ನು ಒಟ್ಟಿಗೆ ಕುಳ್ಳಿರಿಸಿ ಪೂಜಿಸುತ್ತೇವೆ. ತಾಯಿ ಮಗ ಇಬ್ಬರನ್ನೂ ಪೂಜೆಗೈಯುವ ವೈಶಿಷ್ಟ್ಯವೇ ಈ ಹಬ್ಬ.

ಗಣಪನ ಸೃಷ್ಟಿಯಾದ ಸನ್ನಿವೇಶವೇ ಒಂದು ಸುಂದರವಾದ ಕಥೆಯಾಗಿದೆ. ಒಮ್ಮೆ ಪಾರ್ವತಿಯು ಸ್ನಾನ ಮಾಡಲು ಹೋಗುವ ಮೊದಲು ನಂದಿಯನ್ನು ಕರೆದು ಬಾಗಿಲ ಹೊರಗೆ ನಿಲ್ಲಿಸಿ ಒಳಗೆ ಯಾರನ್ನೂ ಬಿಡಬೇಡವೆಂದು ತಿಳಿಸಿ ಸ್ನಾನಕ್ಕೆ ಹೋಗುತ್ತಾಳೆ. ಆ ಸಮಯದಲ್ಲಿ ಪರಶಿವನು ಅಲ್ಲಿಗೆ ಬರುತ್ತಾನೆ. ನಂದಿಯು ಶಿವನನ್ನು ಒಳಗೆ ಹೋಗದಂತೆ ತಡೆಯದೆ ಒಳಗೆ ಬಿಡುತ್ತಾನೆ. ಶಿವನನ್ನು ನೋಡಿ ಪಾರ್ವತಿಗೆ ಆಶ್ಚರ್ಯವಾಗುತ್ತದೆ. ಜೊತೆಗೆ ಕೋಪವೂ ಬಂದು ಶಿವನ ಗಣಗಳು ನನಗೆ ನಿಷ್ಠೆಯನ್ನು ತೋರಿಸುವುದಿಲ್ಲ, ಆದ್ದರಿಂದ ನನ್ನ ಮಾತಿಗೆ ಮನ್ನಣೆಯನ್ನು ಕೊಡುವಂತಹ ಜೀವಿಯನ್ನು ಸೃಷ್ಟಿಸುತ್ತೇನೆ ಎಂದು ತನ್ನ ಮೈಗೆ ಲೇಪಿಸಿಕೊಂಡ ಶ್ರೀಗಂಧವನ್ನು ತೆಗೆದು ಅದರಿಂದ ಒಂದು ಗೊಂಬೆಯನ್ನು ತಯಾರಿಸಿ ಅದಕ್ಕೆ ಜೀವ ತುಂಬಿ ಗಣೇಶನನ್ನು ಸೃಷ್ಟಿಸುತ್ತಾಳೆ. ಅವನೇ ಪಾರ್ವತಿಯ ಪ್ರಿಯಪುತ್ರ ವಿನಾಯಕ.

ಶ್ರೀ ಗಣೇಶನು ಈಶ್ವರನನ್ನು ತನ್ನ ತಂದೆ ಗುರುತಿಸಿದ್ದು, ಈಶ್ವರನು ಗಣಪನನ್ನು ತನ್ನ ಮಗನೆಂದು ಸ್ವೀಕರಿಸಿದ ಸಂದರ್ಭವೇ ಒಂದು ವೈಚಿತ್ರ ಹಾಗೂ ಕುತೂಹಲ ಭರಿತ ಕಥೆಯಾಗಿದೆ. ಗಣಪತಿಯ ಸೃಷ್ಟಿಯ ನಂತರ ಪಾರ್ವತಿಯು ಮತ್ತೊಂದು ದಿನ ಸ್ನಾನಕ್ಕೆ ಹೋಗುವ ಮೊದಲು ಗಣೇಶನನ್ನು ಬಾಗಿಲಲ್ಲಿ ನಿಲ್ಲಿಸಿ ಯಾರೇ ಒಳಗೆ ಬಂದರೂ ಬಿಡಬೇಡವೆಂದು ತಿಳಿಸಿ ಸ್ನಾನಕ್ಕೆ ಹೋಗುತ್ತಾಳೆ. ವಿಶ್ವ ಪಯಣ ಮಾಡಿದ ನಂತರ ಈಶ್ವರನು ಅಲ್ಲಿಗೆ ಬರುತ್ತಾನೆ. ಬಾಗಿಲು ಕಾಯುತ್ತಾ ನಿಂತಿದ್ದ ಆ ಪುಟ್ಟ ಬಾಲಕ ಶಂಕರನ ಪ್ರವೇಶವನ್ನು ತಡೆಯುತ್ತಾನೆ. ಏಕೆಂದರೆ ಈಶ್ವರನು ಯಾರೆಂದು ಆ ಬಾಲಕನಿಗೆ ತಿಳಿದಿರುವುದಿಲ್ಲ ಮತ್ತು ಪಾರ್ವತಿಯ ಅಣತಿಯಂತೆ ಯಾರನ್ನೂ ಬಿಡಬಾರದೆಂದು ತಿಳಿಸಿರುವ ಕಾರಣ ಅವನು ಶಿವನನ್ನು ಒಳಗೆ ಬಿಡಲು ನಿರಾಕರಿಸುತ್ತಾನೆ. ಮೊದಮೊದಲು ಶಾಂತಚಿತ್ತನಾಗಿ ವಿಧ ವಿಧವಾಗಿ ತಿಳಿ ಹೇಳಿದ ಶಂಕರನು ಕೊನೆಗೆ ಕೋಪೋದ್ರಿಕ್ತನಾಗಿ ಆ ಬಾಲಕನ ತಲೆಯನ್ನು ತನ್ನ ತ್ರಿಶೂಲದಿಂದ ಇರಿದು ರುಂಡ ಮುಂಡವನ್ನು ಬೇರ್ಪಡಿಸುತ್ತಾನೆ. ಅಷ್ಟರಲ್ಲಿ ಸ್ನಾನ ಮುಗಿಸಿ ಹೊರಬಂದ ಪಾರ್ವತಿಯು ಆ ದೃಶ್ಯವನ್ನು ನೋಡಿ ದುಃಖಗೊಂಡು ಶಿವನಿಗೆ, ತಾನು ಸೃಷ್ಟಿಸಿದ ಮಗನು ಇವನು ನಮ್ಮ ಪುತ್ರ, ಎಂತಹ ಕೆಲಸ ಮಾಡಿದಿರಿ, ಹೇಗಾದರೂ ಸರಿ ಇವನನ್ನು ಬದುಕಿಸಿಕೊಡಿ, ಇಲ್ಲದಿದ್ದರೆ ನನ್ನ ಕೋಪಕ್ಕೆ ತುತ್ತಾಗಿ ಇಡೀ ವಿಶ್ವವೇ ನಾಶವಾಗುತ್ತದೆ ಎಂದು ತಿಳಿಸುತ್ತಾಳೆ. ಶಿವನು ಪಾರ್ವತಿಯನ್ನು ಸಮಾಧಾನಪಡಿಸುತ್ತಾ ತನ್ನ ಸೇವಕರನ್ನು ಕರೆದು ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿರುವ ಒಂದು ಜೀವಂತ ತಲೆಯನ್ನು ತನ್ನಿರೆಂದು ಆಜ್ಞಾಪಿಸುತ್ತಾನೆ. ಆ ಸಮಯದಲ್ಲಿ ಒಂದು ಆನೆಯು ಮಲಗಿರುವುದನ್ನು ನೋಡಿ ಶಿವನ ಗಣಗಳು ಆ ತಲೆಯನ್ನು ತಂದು ಶಿವನಿಗೆ ನೀಡುತ್ತಾರೆ. ಪರಶಿವನು ಆ ಶಿರವನ್ನು ಬಾಲಕನ ಮುಂಡದ ಮೇಲೆ ಇಟ್ಟು ಜೀವ ನೀಡಿ, ಇಂದಿನಿಂದ ಇವನೂ ಸಹ ಕಾರ್ತಿಕೇಯನಂತೆ ನಮ್ಮ ಮಗನೇ, ಇವನನ್ನು ನನ್ನ ಗಣಗಳಿಗೆ ಅಧಿಪತಿಯಾಗಿ ನೇಮಿಸುತ್ತೇನೆ ಎಂದು ಹೇಳುತ್ತಾನೆ. ಅಲ್ಲದೆ ಇವನು ಎಲ್ಲ ಕಾರ್ಯಗಳಲ್ಲೂ ಪ್ರಥಮ ಪೂಜ್ಯನಾಗುತ್ತಾನೆ. ಇವನು ವಿಘ್ನ ವಿನಾಶಕ, ವಿಘ್ನೇಶ್ವರನೆಂಬ ಹೆಸರಿನಿಂದ ಪ್ರಖ್ಯಾತನಾಗುತ್ತಾನೆಂದು ಹೇಳಿದಾಗ ಪಾರ್ವತಿಗೆ ಸಂತೋಷವಾಗಿ ಮಗನನ್ನು ಮುದ್ದಾಡುತ್ತಾಳೆ.

ಒಂದು ದಿನ ಗಣೇಶ ಸುಬ್ರಹ್ಮಣ್ಯರಿಬ್ಬರು ಆಟವಾಡುತ್ತಿರುವಾಗ ಅವರವರಲ್ಲೇ ಸಣ್ಣಗೆ ಜಗಳವಾಗುತ್ತದೆ. ಆಗ ಕಾರ್ತಿಕೇಯನು ಗಜಾನನಿಗೆ, ಅರೇ ಗಣೇಶ, ನೀನು ಇಷ್ಟು ದೊಡ್ಡ ಹೊಟ್ಟೆಯವ, ಬೃಹತ್ ಆಕಾರವುಳ್ಳವನು, ಆದರೆ ನಿನ್ನ ವಾಹನ ಮಾತ್ರ ಈ ಪುಟ್ಟ ಇಲಿ. ಪಾಪ, ಅದು ನಿನ್ನ ಭಾರದಿಂದ ಹಿಚುಕಿ ಹೋಗುವುದು. ಈ ಇಲಿಯಿಂದ ನಿನಗೆ ಏನು ಪ್ರಯೋಜನ? ನನ್ನ ವಾಹನವಾದ ಈ ಸುಂದರವಾದ ನವಿಲನ್ನು ನೋಡು. ಅದು ನನ್ನ ದೇಹಕ್ಕೆ ಅನುಗುಣವಾಗಿ ವಿಶಾಲವಾದ ರೆಕ್ಕೆಯುಳ್ಳದ್ದಾಗಿದೆ. ಅದು ನೋಡಲು ಮನೋಹರವಾಗಿದೆ. ನಿನ್ನ ವಾಹನ ಇಲಿ ಚಿಕ್ಕದಾಗಿ ನೋಡಲು ಅಸಹ್ಯವಾಗಿದೆ. ಛೀ ಎಂದು ಮೊದಲಿಸುತ್ತಾನೆ. ಆಗ ಗಣಪನು ಹೇಳುತ್ತಾನೆ, ಇರಲಿ, ನನ್ನ ವಾಹನ ಇಲಿ ನೋಡಲು ಚಿಕ್ಕದಾಗಿದ್ದರೂ ಅಸಹ್ಯವಾಗಿದ್ದರೂ ಬಹಳ ಚುರುಕಾಗಿದೆ. ನಿನ್ನ ನವಿಲಿನ ಕಾಲು ನೋಡು ಎಷ್ಟು ಕ್ಷೀಣವಾಗಿದೆ. ಅದಕ್ಕೆ ನನ್ನ ಇಲಿಯಷ್ಟು ವೇಗವಾಗಿ ಓಡಲೂ ಆಗುವುದಿಲ್ಲ. ಛೀ ಎಂದು ಮೂಗು ಮುರಿದು ಇಬ್ಬರ ನಡುವೆ ವಾದ ವಿವಾದಗಳು ನಡೆದು ತಮ್ಮಲ್ಲಿ ಬಂದ ಜಗಳವನ್ನು ಮಾತಾಪಿತರ ಮುಂದೆ ತಿಳಿಸಿ ನಮ್ಮಲ್ಲಿ ಯಾರು ಬಲಶಾಲಿಗಳೆಂದು ತಿಳಿಸಿ ಎಂದು ಕೇಳಿದರು. ಆಗ ಪಾರ್ವತಿಯು, ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಪೃಥ್ವಿಯನ್ನು ಮೂರು ಪ್ರದಕ್ಷಿಣೆ ಮಾಡುವರೋ ಅವರೇ ಬಲಶಾಲಿ ಎಂದು ಹೇಳುವರು. ಕಾರ್ತಿಕೇಯನಿಗೆ ಇದು ಬಹು ಸುಲಭ ಮತ್ತು ಮೊದಲು ನಾನೇ ಬರಬಲ್ಲೆನೆಂದು ದೃಢ ವಿಶ್ವಾಸದಿಂದ ಪೃಥ್ವಿಯನ್ನು ಸುತ್ತಿ ಬರಲು ತನ್ನ ನವಿಲಿನ ಮೇಲೆ ಹೊರಟು ನಿಂತೇ ಬಿಟ್ಟನು. ಆಗ ಗಣಪತಿಗೆ, ಈಗ ನೋಡು, ನನ್ನ ನವಿಲಿನ ಮೇಲೇರಿ ಚಿಟಿಕೆ ಹೊಡೆಯುವುದರಲ್ಲಿ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿ ಬರುತ್ತೇನೆ. ಆದರೆ ಪಾಪ, ನಿನ್ನ ಪುಟ್ಟ ಇಲಿ ನಿನ್ನನ್ನು ಹೊತ್ತುಕೊಂಡು ಹತ್ತು ಹೆಜ್ಜೆಯೂ ಮುಂದೆ ಹೋಗಲಾರದು ಎಂದು ಗೇಲಿ ಮಾಡಿದ. ಆದರೆ ಗಜಾನನ ಮಾತ್ರ ಏನೂ ಹೇಳದೆ ಶಾಂತನಾಗಿ ಅವನ ಚುಚ್ಚು ಮಾತನ್ನು ಕೇಳಿ ಮುಗುಳ್ನಕ್ಕನು. ಕಾರ್ತಿಕೇಯನು ಅಲ್ಲಿಂದ ಹೋದ ನಂತರ ಸರೋವರದಲ್ಲಿ ಸ್ನಾನ ಮಾಡಿ ಬಂದು ತನ್ನ ವಾಹನ ಇಲಿಯ ಮೇಲೆ ಕುಳಿತು ಶಂಕರ ಪಾರ್ವತಿಯರು ಕುಳಿತಲಿದ್ದಕ್ಕೆ ಬಂದು, ಜನ್ಮವಿತ್ತ ಮಾತಾಪಿತರು ಭೂಮಂಡಲಕ್ಕೆ ಸಮಾನರು, ಆದ್ದರಿಂದ ನಾನು ನಿಮಗೆ ಪ್ರದಕ್ಷಿಣೆ ಹಾಕುತ್ತೇನೆ ಎಂದು ಹೇಳಿ ಅವರಿಗೆ ಮೂರು ಪ್ರದಕ್ಷಿಣೆ ಹಾಕಿ ಪಕ್ಕದಲ್ಲಿ ಬಂದು ಕುಳಿತನು. ಕಾರ್ತಿಕೇಯನು ಮರಳಿ ಬಂದ ನಂತರ ಪಾರ್ವತಿಯು, ಈ ಪಂದ್ಯದಲ್ಲಿ ವಿನಾಯಕನು ಗೆದ್ದಿದ್ದಾನೆ. ಅವನು ಚತುರತೆ ಮತ್ತು ಬುದ್ಧಿವಂತಿಕೆಯಿಂದ ನಿನಗಿಂತ ಮೊದಲೇ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿದ್ದಾನೆ ಎಂದು ಹೇಳಿದಾಗ ಕೋಪಗೊಂಡ ಷಡಾನನನು, ಅದು ಹೇಗೆ ಸಾಧ್ಯ? ಅವನು ಎಲ್ಲಿಯೂ ಹೋಗಿಯೇ ಇಲ್ಲ ಎಂದಾಗ ಪಾರ್ವತಿಯು ಹೇಳುತ್ತಾಳೆ, ಗಜಾನನನು ಎಲ್ಲರಿಗಿಂತಲೂ ಶ್ರೇಷ್ಠವಾದ ಮಾತಾಪಿತರಿಗೆ ಪ್ರದಕ್ಷಿಣೆ ಹಾಕಿದರೆ ಪೃಥ್ವಿಯನ್ನು ಪ್ರದಕ್ಷಿಣೆ ಹಾಕಿದಂತೆ ಎಂದು ಶಾಸ್ತ್ರದಲ್ಲಿ ಹೇಳಿರುವಂತೆ ನಡೆದುಕೊಂಡಿದ್ದಾನೆ. ಇದನ್ನು ಕೇಳಿ ಕೋಪಗೊಂಡ ಸುಬ್ರಹ್ಮಣ್ಯನು, ನಿನಗೆ ಗಣೇಶನ ಮೇಲೆ ಬಹಳ ಪ್ರೀತಿ, ಅವನು ಮಾಡುವ ಎಲ್ಲ ಕಾರ್ಯಗಳು ನಿನಗೆ ಪ್ರಿಯವಾದುದರಿಂದ ಅವನ ಪರವಾಗಿ ಯುಕ್ತಿವಾದ ಮಾಡುತ್ತೀಯ, ನನ್ನ ಮೇಲೆ ನಿನಗೆ ಪ್ರೀತಿಯೇ ಇಲ್ಲ ಎಂದು ಮುನಿಸಿನಿಂದ ದೂರ ಹೋಗಿ ಕುಳಿತುಕೊಳ್ಳುತ್ತಾನೆ. ಪಾರ್ವತಿಯು ಅವನ ಹತ್ತಿರ ಹೋಗಿ ಎತ್ತಿಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡು, ಬೇಸರ ಮಾಡಿಕೊಳ್ಳಬೇಡ, ನೀನೂ ಸಹ ಬುದ್ಧಿವಂತನೇ, ನೀವಿಬ್ಬರೂ ನಮಗೆ ಒಂದೇ ಸಮಾನರು ಎಂದು ಸಮಾಧಾನ ಪಡಿಸುವ ಸಂದರ್ಭದಲ್ಲಿ ನಾವೂ ಸಹ ಇಬ್ಬರನ್ನೂ ಕುರಿತು ಹೀಗೆ ಹಾಡೋಣ ಅಲ್ಲವೇ?

ಬಗ್ಗೆ ಬಹಳ ಹೆಮ್ಮೆ ಇತ್ತು. ಜೊತೆಗೆ ತಾನು ಮಹಾವಿಷ್ಣುವಿಗೂ ಸಾಲ ಕೊಟ್ಟಿದ್ದೇನೆ, ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲವೆಂಬ ಗರ್ವವೂ ಇತ್ತು. ಒಂದು ದಿನ ಅವನಿಗೆ ಪರಶಿವನೊಡನೆ ತನ್ನ ಐಶ್ವರ್ಯದ ಪ್ರದರ್ಶನ ಮಾಡಿ ಜಂಬ ತೋರಿಸಿಕೊಳ್ಳಬೇಕೆಂಬ ಬಯಕೆಯಾಯಿತು. ಆದ್ದರಿಂದ ಕೈಲಾಸಕ್ಕೆ ತೆರಳಿ ಪಾರ್ವತಿ ಪರಮೇಶ್ವರನ್ನು ತನ್ನ ಆತಿಥ್ಯ ಸ್ವೀಕರಿಸಲು ಅರಮನೆಗೆ ಬರುವಂತೆ ಆಹ್ವಾನಿಸಿದ. ಆದರೆ ಪರಮೇಶ್ವರನಿಗೆ ಅವನ ಮನಸ್ಸಿನಲ್ಲಿರುವ ಉದ್ದೇಶ ಅರ್ಥವಾಯಿತು. ಆದ್ದರಿಂದ ಇವನಿಗೆ ತಕ್ಕ ಪಾಠ ಕಲಿಸಬೇಕೆಂದು ಯೋಚಿಸಿ, ಕ್ಷಮಿಸು ಕುಬೇರ, ನಮಗೆ ಇಂದು ಬರಲು ಸಾಧ್ಯವಿಲ್ಲ. ನಿನಗೆ ಅಭ್ಯಂತರವಿಲ್ಲದಿದ್ದರೆ ನನ್ನ ಮಗ ವಿನಾಯಕನನ್ನು ಕಳುಹಿಸಿಕೊಡುತ್ತೇನೆ. ಆದರೆ ನಿನಗೆ ಮೊದಲೇ ಎಚ್ಚರಿಕೆ ನೀಡುತ್ತಿದ್ದೇನೆ, ಇವನು ಬಹಳ ತಿಂಡಿವಾಕ ಕಣಯ್ಯ, ಅವನನ್ನು ತೃಪ್ತಿಪಡಿಸಿ ಕಳುಹಿಸು ಎಂದು ಕುಬೇರನು ಪುಟ್ಟ ಗಣೇಶನನ್ನು ನೋಡಿ ಪೆಚ್ಚಾದನು. ಇವನಿಗೆ ನನ್ನ ಅಂತಸ್ತಿನ ಬಗ್ಗೆ ಏನು ಗೊತ್ತಾಗುತ್ತದೆ? ಆದರೂ ಶಿವನ ಮಾತನ್ನು ತೆಗೆದುಹಾಕಲಾರದೆ ನಾನು ಒಂದು ಸೈನ್ಯಕ್ಕೆ ಸಾಕಾಗುವಷ್ಟು ಆಹಾರ ತಯಾರಿ ಮಾಡಿಸಿದ್ದೇನೆ, ಅದರಲ್ಲಿ ಈ ಪುಟ್ಟ ಬಾಲಕ ಎಷ್ಟು ತಿನ್ನಬಹುದು? ನನ್ನ ಜೊತೆ ಕಳುಹಿಸಿಕೊಡಿ ಎಂದು ಗಣೇಶನನ್ನು ಅರೆಮನಸ್ಸಿನಿಂದಲೇ ಕರೆದುಕೊಂಡು ಅರಮನೆಗೆ ಬಂದನು. ಅರಮನೆಯನ್ನು ನೋಡಿ ಗಣೇಶನು ಆಶ್ಚರ್ಯದಿಂದ, ಇದು ನಿಮ್ಮ ಅರಮನೆಯೇ? ಇಲ್ಲಿ ನನಗೆ ತಿನ್ನಲು ಮೋದಕ ಕಡುಬು ಸಿಗುತ್ತದೆಯೇ ಎಂದು ಕೇಳಿದನು. ಖಂಡಿತ ಸಿಗುತ್ತದೆಂದು ಹೇಳಿ ಅವನನ್ನು ಭೋಜನಶಾಲೆಗೆ ಕರೆತಂದು ಗಣೇಶನನ್ನು ಊಟಕ್ಕೆ ಕುಳ್ಳಿರಿಸಿದನು. ಪಾತ್ರೆಯಲ್ಲಿ ತಯಾರಿಸಿದ್ದ ಪಾಯಸ, ಅನ್ನ, ಸಾರು, ಮೋದಕ, ಕರಿಗಡುಬು ಎಲ್ಲವನ್ನೂ ಬಡಿಸಿದರು. ಪುಟ್ಟ ಗಣಪ ಎಲ್ಲವನ್ನೂ ಕ್ಷಣಾರ್ಧದಲ್ಲಿ ಖಾಲಿ ಮಾಡಿದ. ರಾತ್ರಿಗಾಗಿ ತಯಾರಿಸಿದ್ದ ಅಡುಗೆಗಳೂ ಖಾಲಿಯಾದವು. ಇವನು ಊಟ ಮಾಡುವುದನ್ನು ನೋಡಿ ಮೊದಮೊದಲು ಸಂತೋಷಪಟ್ಟ ಕುಬೇರನಿಗೆ ಈಗ ಆಶ್ಚರ್ಯವಾಗತೊಡಗಿತು. ಗಣೇಶ, ಹೊಟ್ಟೆ ತುಂಬಿತೇ ಎಂದು ಕೇಳಿದಾಗ, ಇಲ್ಲ, ಇನ್ನೂ ಹಸಿವಾಗುತ್ತದೆ ಎಂದು ಹೇಳಿ ಅಲ್ಲಿದ್ದ ಹಸಿ ತರಕಾರಿ, ಕಾಳು, ಬೇಳೆಗಳು, ತಟ್ಟೆ, ಪಾತ್ರೆಗಳನ್ನೆಲ್ಲ ತಿನ್ನಲು ಪ್ರಾರಂಭಿಸುತ್ತಾನೆ. ಕುಬೇರನಿಗೆ ಗಾಬರಿಯಾಗಿ ಏನು ಮಾಡಬೇಕೆಂದು ಯೋಚಿಸುತ್ತಿರುವಾಗ ಗಣೇಶನು, ಕುಬೇರ, ನನಗೆ ಇನ್ನೂ ಹಸಿವಾಗುತ್ತಿದೆ, ಆದ್ದರಿಂದ ನಿನ್ನನ್ನೇ ತಿನ್ನುತ್ತೇನೆ ಎನ್ನಲು ಭಯದಿಂದ ಕುಬೇರನು ಕೈಲಾಸಕ್ಕೆ ಓಡಿ ಬಂದು, ದೇವಾ, ನನ್ನನ್ನು ಕ್ಷಮಿಸು, ಗಣೇಶನಿಂದ ಕಾಪಾಡು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಪರಶಿವನು, ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ. ಗಣೇಶನು ಇಡೀ ಜಗತ್ತನ್ನೇ ನುಂಗಬಲ್ಲಷ್ಟು ಶಕ್ತಿವಂತನು. ಅವನಿಗೆ ಪ್ರೀತಿಯಿಂದ ಒಂದು ಹಿಡಿ ಅರಳುಪುರಿಯನ್ನು ನೀಡಿ ಅವನ ಆಶೀರ್ವಾದ ಪಡೆ ಎಂದು ಹೇಳಿದಾಗ, ಕುಬೇರನು ಗಣೇಶನಿಗೆ ಅರಳು ನೀಡಿ ಆಶೀರ್ವಾದ ಪಡೆಯುತ್ತಾನೆ.

ಅಂದು ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ಗಜಮುಖನು ಪಾಯಸ, ಕಡುಬು, ಮೋದಕಗಳನ್ನು ಹೆಚ್ಚಾಗಿಯೇ ತಿಂದು ಹೊಟ್ಟೆಭಾರದಿಂದ ತನ್ನ ವಾಹನವಾದ ಇಲಿಯನ್ನೇರಿ ಹೋಗುತ್ತಿದ್ದನು. ಇಲಿಯ

ಆದರೂ ತನ್ನ ವೈರಿಯಾದ ಸರ್ಪವೊಂದು ಬರುತ್ತಿರುವುದನ್ನು ಗಮನಿಸಿ ಓಡಲು ಪ್ರಾರಂಭಿಸಿತು. ಇದರಿಂದಾಗಿ ಗಣೇಶ ಕೆಳಗೆ ಬಿದ್ದು ಬಿಟ್ಟ. ಬಿದ್ದ ರಭಸಕ್ಕೆ ಅವನ ಹೊಡೊಳ್ಳು ಹೊಟ್ಟೆ ಒಡೆದು ಹೋಗಿ ಊಟವೆಲ್ಲ ಹೊರಗೆ ಬಂದಿತು. ಆಗ ಗಣಪತಿಯು ಗಾಬರಿಯಾಗಿ ಅತ್ತಿತ್ತ ನೋಡಿ ಅಲ್ಲಿಯೇ ಹೋಗುತ್ತಿದ್ದ ಆ ಹಾವನ್ನು ಹಿಡಿದುಕೊಂಡು ತನ್ನ ಹೊಟ್ಟೆಯ ಸುತ್ತ ಸುತ್ತಿಕೊಂಡು ತನ್ನನ್ನು ಯಾರಾದರೂ ನೋಡಿದ್ದಾರಾ ಎಂದು ಸುತ್ತಲೂ ನೋಡಿದನು. ಯಾರೂ ನೋಡಿಲ್ಲವೆಂದು ಎರಡು ಹೆಜ್ಜೆ ಮುಂದೂಡುವಷ್ಟರಲ್ಲಿ ಬಾನಿನಲ್ಲಿದ್ದ ಚಂದ್ರನು ಗಣಪನನ್ನು ನೋಡಿ ನಕ್ಕುಬಿಟ್ಟನು. ಅವಮಾನಗೊಂಡ ಗಣಪನು, ನನ್ನನ್ನು ನೋಡಿ ನಗುತ್ತೀಯಾ? ಚೌತಿ ದಿನದಂದು ನಿನ್ನ ದರ್ಶನವನ್ನು ಯಾರು ಮಾಡುತ್ತಾರೋ ಅವರಿಗೆ ಕಳ್ಳತನದ ಅಪವಾದವು ಬರಲೆಂದು ಶಾಪವನ್ನು ಕೊಟ್ಟನು. ಈ ಶಾಪದ ಪರಿಣಾಮ ದೇವಾದಿದೇವನಾದ ಶ್ರೀಕೃಷ್ಣನೂ ಸಹ ಕಳ್ಳನೆನೆಸಿಕೊಂಡು ಶಮಂತಕಮಣಿಯನ್ನು ಕದ್ದನೆಂಬ ಅಪವಾದ ಮತ್ತು ಅವಮಾನ ಕೃಷ್ಣನನ್ನು ಬಾಧಿಸುತ್ತದೆ. ಆನಂತರ ಅವನೇ ಅದನ್ನು ಜಾಂಬವಂತನ ಮನೆಯಲ್ಲಿ ಕಂಡು ಅವನೊಡನೆ ಹೋರಾಡಿ ಅಂತ್ಯದಲ್ಲಿ ಅವನಿಗೆ ತನ್ನ ಹಿಂದಿನ ರಾಮಾವತಾರವನ್ನು ತೋರಿಸಿದ. ಆಗ ಸಂತೋಷಗೊಂಡ ಜಾಂಬವಂತ ಮಣಿಯನ್ನು ಮತ್ತು ಅವನ ಮಗಳು ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ಒಪ್ಪಿಸುತ್ತಾನೆ. ಆ ನಂತರ ತನಗೆ ಬಂದ ಕಳಂಕದಿಂದ ಮುಕ್ತನಾಗುತ್ತಾನೆ. ಹೀಗೆ ಗಣೇಶನ ಮಹಿಮೆಗಳು ಅನೇಕ ಅಪಾರ.

ಇದುವರೆಗೂ ಶ್ರೀವತ್ಸ ಭಜನಾ ಮಂಡಳಿಯವರು ನಡೆಸಿಕೊಟ್ಟ ವಿಘ್ನ ನಿವಾರಕ ವಿನಾಯಕ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಲತಾ ಗೋಪಾಲಕೃಷ್ಣ,

0: ಇದೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಯುವವಾಣಿ.

0: ಯುವ ಮಿತ್ರರಿಗೆ ನಮಸ್ಕಾರ. ಇಂದಿನ ಯುವವಾಣಿಯಲ್ಲಿ ಯುವ ಪ್ರತಿಭೆ, ಯುವ ವಿಜ್ಞಾನಿ ಸಿಎಸ್ ಮೊಹಮ್ಮದ್ ಸುಹೇಲ್ನೊಂದಿಗೆ ಮಾತುಕತೆ ಕೇಳೋಣ.
1: ಕೇಳುವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಿಮಗೆ ಯುವ ಪ್ರತಿಭೆಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ವಿಶೇಷ ಏನು ನೀವೇ ಕೇಳ್ತೀರಂತೆ. ಇವರ ಹೆಸರಲ್ಲಿ ಒಂದು ನಕ್ಷತ್ರ ಇದೆ ನಮ್ಮ ಮಿಲ್ಕಿವೇನಲ್ಲಿ. ಇವರು ಭಾರತೀಯ ಯುವ ವಿಜ್ಞಾನಿಯಾಗಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾರೆ. ಅಮೆರಿಕದ ಪಿಟ್ಸ್ಬರ್ಗ್ನಲ್ಲಿ ಇವರಿಗೆ 4 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದ್ದಾವೆ. ಭಾರತದಲ್ಲಿ ಕೂಡ ಇವರಿಗೆ ಸುಮಾರು 20 ಹೆಚ್ಚು ಪ್ರಶಸ್ತಿಗಳು ಬಂದಿದ್ದಾವೆ. ದೇಶ ಹೊರದೇಶಗಳಲ್ಲಿ ಓಡಾಡ್ತಾನೆ ಇರ್ತಾರೆ, ಆದರೆ ಇನ್ನೂ ದ್ವಿತೀಯ PUC ಓದ್ತಾ ಇದ್ದಾರೆ. ಚಿಕ್ಕ ವಯಸ್ಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವ ಈ ಯುವ ಪ್ರತಿಭೆ ಯಾರಪ್ಪ PUC ವಿದ್ಯಾರ್ಥಿ ಅಂತೀರಾ? ಇಲ್ಲೇ ಕಣ್ರಿ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಚೀಣ್ಯ ಗ್ರಾಮ ಅಂತಿದೆ. ಚೀಣ್ಯ ಗ್ರಾಮದ ಅನಾರ್ಕಲಿ ಸಲೀಂ ಮತ್ತೆ ಡಾಕ್ಟರ್ ಪರ್ವಿನ್ ಸಲೀಂ ಇವರ ಪುತ್ರ. ಶ್ರೀರಂಗಪಟ್ಟಣದಲ್ಲಿ ಓದಿ ಮೈಸೂರು ದಾಟಿ ಮಂಗಳೂರಲ್ಲಿ ಇವಾಗ ಸೈಂಟ್ ಅಲೋಶಿಯಸ್ PU ಕಾಲೇಜಿನಲ್ಲಿ ದ್ವಿತೀಯ PUC ಓದ್ತಾ ಇದ್ದಾರೆ. ಚಿಕ್ಕ ಹಳ್ಳಿಯಿಂದ ಅಮೆರಿಕಾದವರೆಗೆ ಹಾರಿ ಭಾರತದ ಖ್ಯಾತಿಯನ್ನ ಎತ್ತಿ ಹಿಡಿದಂತಹ ಮೊಹಮ್ಮದ್ ಸುಹೇಲ್ CS ನಮ್ಮ ಜೊತೆಗಿದ್ದಾರೆ. ಮೊಹಮ್ಮದ್ ಸುಹೇಲ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು ಸರ್.
1: ಸುಹೇಲ್, ಬಹಳ ಖುಷಿಯಾಗುತ್ತೆ ಒಂದು ಚಿಕ್ಕ ಹಳ್ಳಿ ಚೀಣ್ಯದಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿ ಪ್ರಾಥಮಿಕ ತರಗತಿಗಳನ್ನು ಓದಿ ನಂತರ ಇವಾಗ ಸೈಂಟ್ ಅಲೋಶಿಯಸ್ ಕಾಲೇಜಲ್ಲಿ ಓದ್ತಾ ಇದ್ದೀರಿ, ಮುಂದೆ ಪದವಿಗೆ ಅಮೆರಿಕದಲ್ಲೇ ಸೇರಿ ಪದವಿಯನ್ನು ತಗೊಳ್ಬೇಕು ಅನ್ನೋ ಆಸೆ ಕೂಡ ಇದೆ ಅಂತ ಹೇಳಿ ಕೇಳ್ಪಟ್ವಿ ನಿಮ್ಮ ತಂದೆ ತಾಯಿಗಳ ಮಾತಿನಲ್ಲಿ.
2: ಹೌದು ಸರ್.
1: ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ಳಿ.
2: ನನ್ನ ಹೆಸರು

0: ಮೊಹಮ್ಮದ್ ಸುಹಿಲ್ ಸಿ ಎಸ್. ನಾನೀಗ 17 ವರ್ಷ. ನಾನೀಗ ಸೇಂಟ್ ಅಲೋಶಿಯಸ್ ಪಿ ಯು ಕಾಲೇಜ್ನಲ್ಲಿ ಸೆಕೆಂಡ್ ಪಿ ಯು ಅನ್ನು ಓದ್ತಾ ಇದ್ದೇನೆ. ನನ್ನ ರಿಸರ್ಚ್ ಬಂದು ಅಲ್ಟ್ರಾ ಲೋ ಕಾಸ್ಟ್ ಪ್ರೀ ಸಿಮ್ಟೊಮ್ಯಾಟಿಕ್ ಡಯಾಗ್ನೋಸ್ಟಿಕ್ ಟೂಲ್ ಪ್ರೋಟೀನ್ ಎನರ್ಜಿ ಅಪೌಷ್ಟಿಕತೆಯಲ್ಲಿ ನನ್ನ ಮೇನ್ ರಿಸರ್ಚ್ ಇರೋದು. ಮತ್ತು ಈ ರಿಸರ್ಚ್ನ ಒಟ್ಟಿಗೆ ನಾನು ಪೀಜೋಎಲೆಕ್ಟ್ರಿಕ್ ಸೆರಾಮಿಕ್ ಕ್ರಿಸ್ಟಲ್ಸ್, ಅಡ್ವಾನ್ಸ್ಡ್ ನ್ಯೂರಲ್ ಬಯಾಲಜಿ, ಕಂಪ್ಯೂಟೇಷನಲ್ ಸೈನ್ಸಸ್ ಇಂಥ ಡಿಫ್ರೆಂಟ್ ಡೊಮೈನ್ಸಲ್ಲಿ ಸಹ ರಿಸರ್ಚ್ ಮಾಡ್ತಾ ಇದ್ದೇನೆ ಸರ್.
1: ನೀವು ಹುಟ್ಟಿ ಬೆಳೆದದ್ದೆಲ್ಲ ಕರ್ನಾಟಕದಲ್ಲೇ?
0: ಹೌದು.
1: ಎಲ್ಲಿ?
0: ನನ್ನ ಹುಟ್ಟಾದದ್ದು ಮಂಗಳೂರಿನ ಉಳ್ಳಾಲದಲ್ಲಿ, ಮತ್ತೆ ನಾನು ಎಲ್ಲ ಬೆಳೆದದ್ದೆಲ್ಲ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ. ನನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣ ಶ್ರೀರಂಗಪಟ್ಟಣದಲ್ಲಿ ಆದದ್ದು. ನಾನು ಮಂಗಳೂರಿಗೆ ನನ್ನ ದ್ವಿತೀಯ ಪಿ ಯು ಸಿ ಮಾಡಲು ಮಂಗಳೂರಿಗೆ ಮಾತ್ರ ಹೋದದ್ದು.
1: ಯಾಕೆ ಮಂಗಳೂರಿಗೆ ಹೋದದ್ದು?
0: ಮಂಗಳೂರಿಗೆ ಹೋಗಲು ಒಂದು ಪ್ರೈಮರಿ ರೀಸನ್ ಏನಂದ್ರೆ ಅಲ್ಲಿಯ ರಿಸೋರ್ಸಸ್. ಯಾಕಂದ್ರೆ ನನ್ನ ಮೇನ್ ಫೋಕಸ್ ಇದ್ದದ್ದು ಆಗ ರಿಸರ್ಚ್. ಅದು ಲಾಸ್ಟ್ ಇಯರ್ 2017 ಅಲ್ಲಿ ನನಗೆ ಟ್ರಾವೆಲ್ ಮಾಡಲಿಕ್ಕೆ ಪಕ್ಕದಲ್ಲಿ ಏರ್ಪೋರ್ಟ್ ಬೇಕಾಗಿತ್ತು, ಮತ್ತೆ ರಿಸರ್ಚ್ ಸೆಂಟರ್ಸ್ ಹತ್ತಿರದಲ್ಲಿ ಇರಬೇಕಾಗಿತ್ತು. ಸೊ ರಿಸೋರ್ಸ್ ಕಾರಣಕ್ಕಾಗಿ ನನ್ನ ಶ್ರೀರಂಗಪಟ್ಟಣದಿಂದ ನಾನು ಮಂಗಳೂರಿಗೆ ಹೋಗಬೇಕಾಯಿತು.
1: ಆದರೆ ಮುಖ್ಯವಾದ ಕಾರಣ ನಿಮ್ಮ ತಾಯಿಯವರು ಉಳ್ಳಾಲದವರು, ಅದು ಮಂಗಳೂರಿಗೆ ಹತ್ತಿರದಲ್ಲೇ ಇದೆ. ತಾಯಿ ಮನೆ ಮತ್ತು ಹುಟ್ಟೂರು ಎರಡು ಒಂದೇ ಅನ್ನೋ ಕಾರಣನೂ ಇದೆ ಅಲ್ವಾ?
0: ಹೌದು ಸರ್.
1: ಖುಷಿ ಆಗುತ್ತೆ,
0: ತುಂಬಾ ಖುಷಿ ಆಗುತ್ತೆ ಮಂಗಳೂರಿನಲ್ಲಿ.
1: ಓಕೆ, ಅಮ್ಮನ ಬಗ್ಗೆ ಹೇಳ್ತೀರಾ?
0: ಅಮ್ಮ ಡಾಕ್ಟರ್ ಪರ್ವಿನ್ ಸಲೀಂ ರವರು, ಕನ್ನಡ ಟೀಚರ್ ಆಗಿದ್ದಾರೆ. ಪಾಂಡುಪುರ ತಾಲೂಕಿನ ಸಂಡಮ ಬಡಾವಣೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಟೀಚರ್ ಆಗಿದ್ದಾರೆ. ಅವರಿಗೆ ಲಾಸ್ಟ್ ಸೆಪ್ಟೆಂಬರ್ 5 ಅಲ್ಲಿ ಸ್ಟೇಟ್ ಬೆಸ್ಟ್ ಟೀಚರ್ ಅವಾರ್ಡ್ಸ್ ಬಂದಿದೆ. ರಿಸರ್ಚ್ ಸ್ಟಾರ್ಟ್ ಮಾಡಿದ್ದು ನಾನು 7ನೇ ತರಗತಿಯಲ್ಲಿದ್ದಾಗ. ಸೊ ಅಲ್ಲಿಂದ ಇಲ್ಲಿಯವರೆಗೆ ಸಹ ನನ್ನ ಅಮ್ಮ ಒಂದು ಸ್ಫೂರ್ತಿ ಆಗಿದ್ದಾರೆ. ಅವರೇ ನನ್ನ ಮೆಂಟರ್, ನನ್ನ ಗೈಡ್, ನನ್ನ ಒಂದು ಬ್ಯಾಕ್ ಬೋನ್ ಇನ್ಫ್ರಾಸ್ಟ್ರಕ್ಚರ್ ಅವರೇ ಆಗಿದ್ದಾರೆ.
1: ಅಮ್ಮನ ಸಬ್ಜೆಕ್ಟ್ ಆಫ್ ಟೀಚಿಂಗ್ ಯಾವುದು?
0: ಅಮ್ಮನ ಸಬ್ಜೆಕ್ಟ್ ಆಫ್ ಟೀಚಿಂಗ್ ಕನ್ನಡ.
1: ಕನ್ನಡ ನಿಮಗೆ ಸಲೀಸಾಗಿ ಒಲಿದಿದೆ?
0: ಹಾ, ಕನ್ನಡ ಕಾನ್ವರ್ಸೇಷನ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ.
1: ಪ್ರಾಥಮಿಕ ತರಗತಿಗಳನ್ನು ಎಲ್ಲಿ ಮುಗಿಸಿದ್ರಿ?
0: ನನ್ನ ಪ್ರಾಥಮಿಕ ತರಗತಿಯನ್ನು ನಾನು ಶ್ರೀರಂಗಪಟ್ಟಣದ ಕೇಂಬ್ರಿಜ್ ಪಬ್ಲಿಕ್ ಶಾಲೆಯಲ್ಲಿ ಓದಿದ್ದು. ಪ್ರೌಢಶಾಲೆಯನ್ನು ನಾನು ನ್ಯೂ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆ ಮತ್ತು ಸರ್ವಜ್ಞ ಪ್ರೌಢಶಾಲೆಯಲ್ಲಿ ಪೂರೈಸಿದ್ದೆ. ಫಸ್ಟ್ ಪಿ ಯು ಸಿ ಅನ್ನು ಶ್ರೀರಂಗಪಟ್ಟಣದ ಪರಿವರ್ತನಾ ಕಾಲೇಜಲ್ಲಿ ಪೂರೈಸಿದೆ.
1: ಅಲ್ಲಿ ಮಾಡುತ್ತಾ ಇರುವಾಗಲೇ ನಿಮಗೆ ಆಫರ್ ಆಯ್ತಾ ಇದು ರಿಸರ್ಚ್?
0: ನನ್ನ ರಿಸರ್ಚ್ ನಾನು ಸ್ಟಾರ್ಟ್ ಮಾಡಿದ್ದು 7th ಸ್ಟ್ಯಾಂಡರ್ಡ್ ಇಂದ. ನನ್ನ ಫಸ್ಟ್ ಒಂದು ವೇದಿಕೆ ದೊರಕಿದ್ದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಇಂದ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಬಂದ ಒಂದು ಆಪರ್ಚುನಿಟೀಸ್ ಅನ್ನು ನಾನು ತೆಗೆದು ಮತ್ತೆ ಅಲ್ಲಿಂದ ನಾನು ಬೇರೆ ಬೇರೆ ಕಾಂಪಿಟೇಷನ್ಗೆ ಹೋಗಿ ಇದುವರೆಗೆ ನಾನು ಒಂದು ಒಟ್ಟಾರೆ ಒಂದು 25 ನ್ಯಾಷನಲ್ ಕಾನ್ಫರೆನ್ಸಸ್, 2 ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್, ಒಟ್ಟಾರೆ ಒಂದು 120ಕ್ಕೂ ಹೆಚ್ಚು ಅವಾರ್ಡ್ ಬಂದಿದೆ ಸರ್.
1: ಕಂಗ್ರಾಚುಲೇಷನ್. 120ಕ್ಕೂ ಹೆಚ್ಚು ಅವಾರ್ಡ್, ಇನ್ನು 12ನೇ ಕ್ಲಾಸ್ ಈಗ.
0: ಹೌದು,
1: ಯಾರು ಕೂಡ ಹೆಮ್ಮೆ ಪಡಬೇಕಾದಂತದ್ದು. ಅಪ್ಪನ ಬಗ್ಗೆ ಹೇಳ್ತೀರಿ?
0: ಅಪ್ಪ ಮಂಡ್ಯ ಜಿಲ್ಲೆಯ ನಾಗಮಂಗ ತಾಲೂಕಿನ ಚಿನ್ನದಿಂದ ಬಂದಿದ್ದಾರೆ. ಅಪ್ಪ KRS ನಲ್ಲಿ ಸೀನಿಯರ್ ಹೆಲ್ತ್ ಎಕ್ಸ್ಪೆಕ್ಟರ್ ಆಗಿದ್ದಾರೆ. ಜೊತೆಗೆ ಅವರು ರೈಟರ್ ಸಹ ಹೌದು, ಮತ್ತೆ ಒಳ್ಳೆ ಆಂಕರ್ ಸಹ ಹೌದು. ನನ್ನ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಅಪ್ಪ ನನಗೆ ಕವನ ಬರೆಯಲಿಕ್ಕೆ ಯಾವಾಗಲೂ ಸ್ಫೂರ್ತಿ ಕೊಡ್ತಾ ಇದ್ರು. ಸೊ ನಾನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ತುಂಬಾ ಕವನಗಳು ಬರೆದಿದ್ದೆ, ಅದು ಪೇಪರಲ್ಲಿ ಸಹ ಪಬ್ಲಿಷ್ ಆಗಿತ್ತು. ಮತ್ತೆ ನಾ ಕವನದ ಡೊಮೇನ್ ಅಲ್ಲಿ ಮತ್ತೆ ಬೆಳೆಯಲಿಲ್ಲ ಸರ್.
1: ನೀವು 3 ಜನವೋ ಇನ್ನು ಯಾರು ಇದ್ದಾರೆ ಮನೆಯಲ್ಲಿ?
0: ನನಗೆ ತಂಗಿ ಇದ್ದಾಳೆ, ಅವಳೀಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ.
1: ಹೆಸರು?
0: ಶಬ್ನಮ್.
1: ಅವಳು ನಿಮ್ ಹಾಗೇನೆ ಬಹಳ ಚೂಟಿಯಿಂದ ತೊಡಗಿಸ್ಕೋತಾಳ?
0: ನಾನ್ ನೋಡಿದಾಗೆ ನನ್ನ ತಂಗಿ ಯಾವಾಗಲೂ ಆರ್ಟ್, ಡಾನ್ಸ್ ಅದರಲ್ಲಿ ತುಂಬಾ ಚೂಟಿ ಆಗಿದ್ದಾಳೆ. ನನಗಿಂತ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ. ಆಕ್ಚುಲಿ
1: ಡ್ರಾಯಿಂಗ್ ಆರ್ಟ್ ಅವಳ ಡೊಮೈನ್,
0: ಅವಳ ಡೊಮೈನ್.
1: ಸೈನ್ಸ್ ರಿಸರ್ಚ್ ನಿಮ್ಮ ಡೊಮೈನ್?
0: ಸೈನ್ಸ್ ಡೊಮೈನ್, ಪ್ರೋಗ್ರಾಮಿಂಗ್ ಸರ್.
1: ಅಪ್ಪ ಅಮ್ಮಂದು ಲಿಟ್ರೇಚರ್ ಡೊಮೈನ್ ಕನ್ನಡ
0: ಸರ್
1: ಅಲ್ವಾ? ಒಂಥರ ವಿಶೇಷವಾದ ಕುಟುಂಬ.
0: ಹೌದು,
1: ಖುಷಿ ಆಗುತ್ತೆ. ಈಗ ನಿಮ್ಮ ರಿಸರ್ಚಿನ ಬಗ್ಗೆ ಬರೋದಾದ್ರೆ, ನೀವು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಆಯೋಜಿಸತಕ್ಕಂತಹ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮುಂದೆ ಮುಂದೆ ಅಲ್ಲಿ ರಿಸರ್ಚ್ ಪೇಪರ್ ಗಳನ್ನ ಪ್ರೆಸೆಂಟ್ ಮಾಡಿದ್ರಿ.
0: ಹೌದು.
1: ಯಾವುದು ನಿಮಗೆ ತುಂಬಾ ನೆನಪಲ್ಲಿ ಉಳಿತಕ್ಕಂತಹ ಪೇಪರ್ ಆಗಿತ್ತು?
0: ಅದು ನನ್ನ ಲಾಸ್ಟ್ ಇಯರ್ ಪೇಪರ್. ಮಕ್ಕಳಲ್ಲಿ ಬರುವ ಅಪೌಷ್ಟಿಕತೆಯನ್ನು ಒಂದು 5 ವರ್ಷದ ಹಿಂದೆ ಕಂಡುಹಿಡಿಯುವಂತಹ ಒಂದು ಟೆಕ್ನಾಲಜಿಯನ್ನು ನನ್ನ ಫ್ರೆಂಡ್ ಸ್ವಸ್ತಿಕ್ ಪದ್ಮ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ, ಅವನೊಟ್ಟಿಗೆ ಸೇರಿ ನಾವು ಡೆವಲಪ್ ಮಾಡಿದ್ದು. ಅದು ಟೋಟಲ್ 1.5 ಇಯರ್ಸ್ ರಿಸರ್ಚ್ ವರ್ಕ್, ಈಗಲೂ ಸಹ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಮಂತ್ ನಾನು ಅದಕ್ಕೆ ಪೇಟೆಂಟ್ಸ್ ತೆಗೆತಾ ಇದ್ದಾನೆ. ಸೊ ಏನಂದ್ರೆ, ಇಡೀ ಗ್ಲೋಬಲ್ಲಿ ಅರೌಂಡ್ 23% ಅಷ್ಟು ಚಿಲ್ಡ್ರನ್ ದಿನ ಪಾಪ್ಯುಲೇಷನ್ ಇದೆ ಯೂಶಲಿ ಮಾಲ್ ನರಿಸ್ಟ್ ಆಗಿದೆ. ಆದ್ರೆ WHO ಸ್ಟ್ಯಾಂಡರ್ಡ್ ಡಯಾಗ್ನೋಸ್ಟಿಕ್ ಮೆಥಡ್ ಏನ್ ಪ್ರಿಸ್ಕ್ರೈಬ್ ಮಾಡೋದು, ಅದು ಬ್ಲಡ್ ಟೆಸ್ಟ್. ಅದೇ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರೋದು. ಆದ್ರೆ ಒಂದು ಒಂದು ದೊಡ್ಡ ಪ್ರದೇಶದಲ್ಲಿ ಟೆಸ್ಟ್ ಮಾಡ್ಬೇಕಂದ್ರೆ ಇಟ್ ಇಸ್ ಪ್ರಿಟಿ ಇನ್ಫೀಸಿಬಲ್. ಲಾಟ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಬೇಕು, ತುಂಬಾ ಟ್ರೈನ್ ಪ್ರೊಫೆಷನಲ್ಸ್ ಬೇಕು. ಸೊ ನಾನು ಮತ್ತೆ ನನ್ನ ಸಹಪಾಠಿ ಲೈಕ್ ವಾಟ್ ವಿ ವರ್ ಥಿಂಕಿಂಗ್ ಇಸ್ ಅಬೌಟ್ ಹೌ ವಿ ಕ್ಯಾನ್ ಆಕ್ಚುಲಿ ಟ್ಯಾಕಲ್ ದಿಸ್ ವಿತೌಟ್ ಡ್ರಾಯಿಂಗ್ ಬ್ಲಡ್ ಫ್ರಮ್ ದ ಚಿಲ್ಡ್ರನ್, ನಾನ್ ಇನ್ವೇಸಿವ್ ಆಗಿ. ಸೊ ನಾವು ಹೇಗೆ ಡೆವಲಪ್ ಮಾಡಿದ್ರೆ, ಒಂದು ಪೇಪರ್ ಸ್ಟ್ರಿಪ್ ಅಲ್ಲಿ ನಿಮ್ಮ ಒಂದು ಸಲೈವವನ್ನು ರಿಯಾಕ್ಟ್ ಮಾಡಿದ್ರೆ ನೀವು ಮಾಲ್ನರಿಸ್ಟ್ ಆಗಿದ್ದೀರಾ ಇಲ್ವಾ ಅಂತ ಪ್ರೆಡಿಕ್ಟ್ ಮಾಡಬಹುದು.
1: ಆ ಪೇಪರ್ ಸ್ಟ್ರಿಪ್ ಆರ್ಡಿನರಿ ಸ್ಟ್ರಿಪ್ ಸ್ಪೆಷಲೈಸ್ಡ್ ಸ್ಟ್ರಿಪ್ ಸ್ಟ್ರಿಪ್
0: ಅದು ಆರ್ಡಿನರಿ ಪೇಪರ್ ಅನ್ನು ನಾವು ನಮ್ಮ ಕೆಮಿಕಲ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ನಾವು ಅದು ಸಪ್ಲೈ ಮಾಡ್ತಕ್ಕಂಥದ್ದು.
1: ಏನ್ ಕೆಮಿಕಲ್ ಬಳಸ್ತೀರಿ?
0: ನಾವು ಆಕ್ಚುಲಿ ಒಂದು ಬೇಸಿಕ್ ರಿಯಾಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ಇದನ್ನು ಡೆವಲಪ್ ಮಾಡಿಕೊಂಡಿರೋದು. ಸೊ ನಮ್ಮ ಸಲೈವದಲ್ಲಿ

0: ಸಲೈವರಿ ಅಮೈಲೇಸ್ ಎಂಬ ಒಂದು ಎನ್ಝೈಮ್ ಇದೆ. ಈ ಎನ್ಝೈಮ್ ಕಾರ್ಬೋಹೈಡ್ರೇಟ್ಸ್ ಆರ್ ಪಾಲಿಗೋಸ್ಯಾಕರೈಡ್ಸ್ ಅನ್ನು ಮೊನೊಸ್ಯಾಕರೈಡ್ಸ್ ಆಗಿ ಕನ್ವರ್ಟ್ ಮಾಡ್ತದೆ.
1: ಸರಿ.
0: ಸೊ ನಮ್ಮ ಪೇಪರ್ ಅಲ್ಲಿರುವ ಸಬ್ಸ್ಟ್ರೇಟ್ ಏನಿದೆ ಅದು ಅಮೈಲೋಸ್ ಆಗಿದೆ. ಅಮೈಲೋಸ್ ಪ್ಲಸ್ ಅಯೋಡಿನ್ ಒಂದು ಕಲರೋಮೆಟ್ರಿಕ್ ರಿಯಾಕ್ಷನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ನೆಕ್ಸ್ಟ್ ನಾವು ಗೂಗಲ್ ML ಅಂತ ಒಂದು ಗೂಗಲ್ ಇದು ಒಂದು ಸಾಫ್ಟ್ವೇರ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಒಂದು ಮೆಷಿನ್ ಲರ್ನಿಂಗ್ ಆಪ್ ಡೆವಲಪ್ ಮಾಡಿಕೊಂಡಿದ್ದೇವೆ. ಸೊ ಯಾವಾಗ ಪೇಪರ್ ಮೇಲೆ ಸಲೈವನ್ನು ರಿಯಾಕ್ಟ್ ಮಾಡ್ತೇವೆ ಒಂದು ಕಲರ್ ಚೇಂಜ್ ಪ್ರೊಡ್ಯೂಸ್ ಆಗ್ತದೆ. ಆ ಕಲರ್ ಚೇಂಜ್ ಅನ್ನು ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿದ್ರೆ ಆ ಮನುಷ್ಯನ ರಕ್ತದಲ್ಲಿ ಎಷ್ಟು ಪ್ರೋಟೀನ್ ಇದೆ, ಅವರಿಗೆ ಮಾಲ್ನರಿಶ್ಮೆಂಟ್ ಇದೆಯಾ, ಮುಂದೆ ಅವರು ಯಾವ ತರ ಡಯಟ್ ಅನ್ನು ತಗೊಳ್ಬಹುದು, ಎಷ್ಟು ದಿನ ಈ ಡಯಟ್ ಅಲ್ಲಿ ಇದ್ರೆ ಎಷ್ಟು ದಿನದ ಒಳಗೆ ಅವ್ರು ಕ್ಯೂರ್ ಆಗಬಹುದು. ಸೊ ಈ ತರ ಪ್ರೆಡಿಕ್ಷನ್ ಬೇಸ್ಡ್ ಮಾಡೆಲ್ ಅನ್ನು ನಾವು ಡೆವಲಪ್ ಮಾಡಿದ್ದೆ ಸರ್.
1: ಸೊ ಆಪ್ ಕೂಡ ಡೆವಲಪ್ ಆಗಿದೆ.
0: ಹೌದು.
1: ನಿಮ್ಮ ಟೆಸ್ಟ್ ಪೇಪರ್ ಕೂಡ ರೆಡಿ ಇದೆ ಇವಾಗ.
0: ಹೌದು ಸರ್.
1: ಇದು ಸಾಮಾನ್ಯ ಮಕ್ಕಳ ಮೇಲೆ ಪ್ರಯೋಗನೂ ಮಾಡಿದ್ದೀರಿ?
0: ಹೌದು.
1: ಎಲ್ಲೆಲ್ಲಿ ಮಾಡಿದ್ದೀರಿ?
0: ಆಕ್ಚುಲಿ ಕ್ಲಿನಿಕಲ್ ಟೆಸ್ಟ್ ಆದದ್ದು ಎನ್ಪಿಐ ಯೂನಿವರ್ಸಿಟಿಯಲ್ಲಿ. ಅಲ್ಲಿಯ ಬಯೋಎಥಿಕಲ್ ಕ್ಲಿಯರೆನ್ಸ್ ಅನ್ನು ತೆಗೆದುಕೊಂಡು ನಾವು ಒಂದು 200 ಪಾರ್ಟಿಸಿಪೆಂಟ್ಸ್ ಅನ್ನು ರೆಕ್ರೂಟ್ ಮಾಡಿದ್ವಿ. ಸೊ ಅವರಲ್ಲಿ ಒಂದು 50 ಪಾರ್ಟಿಸಿಪೆಂಟ್ಸ್ ಪ್ರೋಟೀನರ್ಜಿ ಮ್ಯಾಲ್ ನ್ಯೂಟ್ರಿಷನ್ ಇಂದ ಸಫರ್ ಮಾಡ್ತಾ ಇದ್ರು. 50 ಹೆಲ್ತಿ, 50 PM1, ಆ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಅವರ ಬ್ಲಡ್ ಮತ್ತೆ ಸಲೈವವನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ನಾವು ಟೆಸ್ಟ್ ಅನ್ನು ಮಾಡಿದ್ದು.
1: ಕ್ರಾಸ್ ಟೆಸ್ಟ್ ಟೆಸ್ಟ್ ಆಗಿದೆ. ಪೇಪರ್ ಟೆಸ್ಟ್ ಆಗಿದೆ.
0: ಹೌದು ಸರ್.
1: ಸೊ ನಮ್ಮ ರಿಸಲ್ಟ್ಸ್ ಕೋಆರ್ಡಿನೇಟ್ ಆಯ್ತಾ ಅಥವಾ
0: ಅಕ್ಯುರಸಿ? ನಮ್ದು 96% ಇದೆ ಸರ್.
1: ಕಂಗ್ರಾಚುಲೇಷನ್. ಯಾಕಂದ್ರೆ ನೀವು ಬ್ಲಡ್ ಟೆಸ್ಟ್ ಪ್ರತಿಯೊಂದು ಮೈನ್ಯೂಟ್ ಡಯಾಗ್ನೋಸಿಸ್ ಮಾಡ್ತಾ ಹೋಗ್ತಾ ಇದ್ರೆ ಖರ್ಚು ಜಾಸ್ತಿ.
0: ಹೌದು.
1: ಜೊತೆಗೆ ಅವರಿಗೂ ಹಿಂಸೆ.
0: ಹೌದು.
1: ಬ್ಲಡ್ ಡ್ರಾ ಎಲ್ಲ ಮಾಡ್ಬೇಕು. ಸಲೈವ ಥೂ ಅಂತ ಉಗುಳಿದ್ರು ಕೂಡ ಬರುವಂತ ಒಂದು ಪ್ರಾಡಕ್ಟ್ ಅದು. ಸೊ ಅಲ್ಲಿಂದ ನಿಮಗೆ ರಿಸಲ್ಟ್ 96% ಅಕ್ಯುರಸಿ ಸಿಕ್ಕಿದೆ ಅಂದ್ರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್.
0: ಮತ್ತೆ ಅದಕ್ಕಿಂತ ಗ್ರೇಟ್ ಅಚೀವ್ಮೆಂಟ್ ನಾವು ಕಾಸ್ಟ್ ಕಟ್ಟಿಂಗ್ ಅಲ್ಲಿ ಮಾಡಿರೋದು. ಸ್ಟ್ಯಾಂಡರ್ಡ್ ಟೆಸ್ಟ್ 1,000 rupees, 3 hours ಬೇಕು.
1: ಸರಿ.
0: ನಮ್ಮ ಟೆಸ್ಟ್ ಅಲ್ಲಿ 1 rupee ಪರ್ ಟೆಸ್ಟ್, 1 minute.
1: ವೆರಿ ಗುಡ್. ಈ ಕಾನ್ಸೆಪ್ಟ್ ಹೇಗೆ ಹೊಳಿತು?
0: ಹೇಗೆ ಹೊಳಿತು ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಲಾಸ್ಟ್ ಇಯರ್ ನಾನು ಆಕ್ಚುಲಿ ಮಂಗಳೂರಿಗೆ ಹೋಗಿದ್ದು, 2017 ಅಲ್ಲಿ ಹೋದದ್ದು. ಸೊ ಅಲ್ಲಿ ಏನಾಯ್ತು, ಸ್ಟ್ಯಾನ್ಫರ್ಡ್ ಅಲ್ಲಿ ಒಂದು ಸೈಂಟಿಸ್ಟ್ ಇದ್ದಾರೆ, ಡಾಕ್ಟರ್ ಮನುಪ್ರಕಾಶ್. ಸೊ ಡಾಕ್ಟರ್ ಮನುಪ್ರಕಾಶ್ ಏನ್ ಮಾಡಿದ ಅಂದ್ರೆ ಪೇಪರ್ ಇಂದ ಮೈಕ್ರೋಸ್ಕೋಪ್. ಸೊ ಆ ಮೈಕ್ರೋಸ್ಕೋಪ್ ಅಲ್ಲಿ ನೀವು ಆನ್ ಸೈಟ್ ಮಲೇರಿಯಾ, ಡೆಂಗು ಆ ತರ ಬ್ಲಡ್ ಟೆಸ್ಟ್ ಅನ್ನು ಜಸ್ಟ್ ಪೇಪರ್ ಮೂಲಕ ಮಾಡಬಹುದು.
1: ಫೋಲ್ಡ್ ಸ್ಕೋಪ್. ಅದು
0: ಫೋಲ್ಡ್ ಸ್ಕೋಪ್
1: ಅದು ಬಂದಿದೆ ಈಗ ನಮ್ಮ ಮೈಸೂರಲ್ಲೂ ಕೂಡ. ಈಗ ಪ್ರಾಯೋಗಿಕವಾಗಿ ಅಲ್ಲಲ್ಲಿ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದಾರೆ. ಕೊಳ್ಳೇಗಾಲ ಶರ್ಮಾ ಅದನ್ನು ಹೆಚ್ಚು ಪ್ರಚುರ ಪಡಿಸ್ತಾ
0: ಇದ್ದಾರೆ.
1: ಡಾಕ್ಟರ್ ಮನುಪ್ರಕಾಶ್ದು ಅದು ಪೇಟೆಂಟ್ ಆಗಿದೆ.
0: ಹೌದು. ಸೊ ಅವಾಗ ಟೆಕ್ ಟಾಕ್ ನಾನು ನೋಡ್ತಾ ಇದ್ದೆ. ನಾನು ಆಕ್ಚುಲಿ ಇಟ್ ವಾಸ್ ಅ ಪ್ರಿಟಿ ಲೌಸಿ ಈವ್ನಿಂಗ್. ನಾನು ತುಂಬಾ ಲೈಕ್ ಕ್ಲಾಸ್ ಹೋಗಿ ಬಂದು ಸುಮ್ಮನೆ ಒಂದು ಟೆಕ್ ಟಾಕ್ ಯೂಶ್ಲಿ ಸ್ಟ್ರೀಮ್ ಮಾಡ್ತಾ ಇರ್ಬೇಕಾದ್ರೆ. ಸೊ ಆಗ ಮನುಪ್ರಕಾಶ್ ಲಾಸ್ಟ್ ಅಲ್ಲಿ ಹೇಗೆ ಹೇಳಿದ ಅಂದ್ರೆ, ದ ಫ್ಯೂಚರ್ ಆಫ್ ಡಯಾಗ್ನೋಸ್ಟಿಕ್ ಇಸ್ ನಾಟ್ ಥ್ರೂ ಯುನೋ ಎ ಮೆಡಿಕಲ್ ಇನ್ಸ್ಟ್ರೂಮೆಂಟ್, ಇಟ್ಸ್ ಗನ್ ಬಿ ಪೇಪರ್ ದಟ್ಸ್ ಗನ್ ಮೇಕ್ ಬ್ರೇಕ್ ಥ್ರೂ.
1: ಎಕ್ಸಲೆಂಟ್.
0: ಸೊ ಆ ಒಂದು ಇನ್ ಸೆಂಟೆನ್ಸ್ ಇತ್ತು, ದಟ್ ಇಸ್ ವಾಟ್ ದಟ್ ಪ್ರೊವೋಕ್ಡ್ ಬೋತ್ ಆಫ್ ಅಸ್ ಟು ಪರ್ಸೀವ್ ಸಮಥಿಂಗ್ ಇನ್ ಪೇಪರ್ ಅಂಡ್ ಸಮಥಿಂಗ್ ನಾನ್ ಇನ್ವೇಸಿವ್ ಅಂಡ್ ಸಮಥಿಂಗ್ ದಟ್ಸ್ ಕನ್ ರೀಚ್ ಮ್ಯಾಸಿವ್ ಅಮೌಂಟ್ ಆಫ್ ಪೀಪಲ್.
1: ಸೊ ಅಲ್ಲಿಂದ ನೀವು ಐಡಿಯಾನ ಮುಂದುವರ್ಸ್ಕೊಂಡು ಹೋದ್ರಿ.
0: ಹೌದು.
1: ಆಮೇಲೆ ನಿಮ್ಮದೇ ಕೆಮಿಕಲ್ ಬ್ಯಾಲೆನ್ಸ್ ಅನ್ನು ಮಾಡಿಕೊಂಡು ಪೇಪರ್ ಅಲ್ಲಿ ಅಪ್ಲೈ ಮಾಡಿ ಅದರ ಮೇಲೆ ಎಂಜಿಲು ಅಥವಾ ಸಲೈವವನ್ನು ಹಾಕಿ ಅದರ ಟೆಸ್ಟ್ ಅನ್ನು ಪ್ರೂವ್ ಮಾಡಿದ್ರಿ. ಎನ್ಪಿಐ ಯೂನಿವರ್ಸಿಟಿ, ಅದು ಮೆಡಿಕಲ್ ಕಾಲೇಜ್ ಅಂಡ್ ಯೂನಿವರ್ಸಿಟಿ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ರಿಸರ್ಚ್ ಅನ್ನು ಮಾಡ್ತಕ್ಕಂಥದ್ದು, ವೆಲ್ ಎಕ್ವಿಪ್ಡ್ ಯೂನಿವರ್ಸಿಟಿ. ಅದಕ್ಕೆ ಹೆಂಗ್ ಕಾಂಟ್ಯಾಕ್ಟ್ ಬಂತು?
0: ಅದಕ್ಕೆ ಹೇಗೆ ಕಾಂಟ್ಯಾಕ್ಟ್ ಬಂತು ಅಂದ್ರೆ, ಸ್ವಸ್ತಿಕಿನ ಅಮ್ಮ ಏನಿದ್ದಾರೆ ಅವರ ತಂಗಿ ಎನ್ಪಿಐ ರಿಸರ್ಚ್ ಯೂನಿವರ್ಸಿಟಿಯ ಡೈರೆಕ್ಟರ್ನ ಕ್ಲಾಸ್ಮೇಟ್ಸ್ ಆಗಿದ್ರು. ಅವರ ಮೂಲಕ ನಾವು ಆಕ್ಚುಲಿ ಎನ್ಪಿಐ ರಿಸರ್ಚ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಆಯಿತು. ಸೊ ಎನ್ಪಿಐ ರಿಸರ್ಚ್ ಸೆಂಟರ್ ಜೊತೆಗೆ ಇನ್ನು 2 ಇನ್ಸ್ಟಿಟ್ಯೂಷನ್ ತುಂಬಾ ಹೆಲ್ಪ್ ಮಾಡಿದೆ. ಒಂದು ಕನಚರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಯಾಕೆಂದ್ರೆ ನಾವು 200 ರೆಕ್ರೂಟ್ಮೆಂಟ್ ಮಾಡಿದಾಗ ಅಷ್ಟು ಜನಕ್ಕೆ ಬ್ಲಡ್ ಟೆಸ್ಟ್ ಎಲ್ಲ ಹೆಲ್ಪ್ ಮಾಡಿದ್ದು ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿಯ ಡಾಕ್ಟರ್ ರೋಹನ್ ಮೋನಿಸ್, ಮತ್ತೆ ಎನ್ಪಿಐ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಸಿಂಧುಪ್ರಿಯಾ, ಮತ್ತೆ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಎಜುಕೇಶನ್ ರಿಸರ್ಚ್ ಪುಣೆ ಸಹ ತುಂಬಾ ಹೆಲ್ಪ್ ಮಾಡಿದೆ. ಸೊ ಅಲ್ಲಿಯ ಕೆಮಿಸ್ಟ್ರಿ ಹೆಚ್ಚುವರಿ ಡಾಕ್ಟರ್ ಶ್ರೀನಿವಾಸ್ ಹೋತಾ ಅವರು ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪ್ರಾಜೆಕ್ಟ್ಗೆ.
1: ಇದು ಅಲ್ಲಿ ಹೋದ ಮೇಲೆ ನಿಮ್ಗೆ ಹೊಳಿಯಿತು ಅಂತ ಅಂದ್ರೆ, ಇದು ಬಯಾಲಜಿ ರಿಲೇಟೆಡ್, ಜೊತೆಗೆ ಹೆಲ್ತ್ ರಿಲೇಟೆಡ್, ಅಪ್ಪ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದಾರೆ.
0: ಹೌದು.
1: ಏನಾದ್ರು ಕನೆಕ್ಷನ್ ಇದೆಯಾ?
0: ಅಪ್ಪ ಮಸ್ಕಿಟೋ ಬಾರ್ನ್ ಡಿಸೀಸ್ ಅಲ್ಲಿ ಕೆಲಸ ಮಾಡುದು, ಇದು ಟೋಟಲಿ ಡಿಫ್ರೆಂಟ್ ಡೊಮೈನ್ ಆಫ್ ಹೆಲ್ತ್. ಸೊ ಇದಕ್ಕೆ ಇನ್ನೂ ಕನೆಕ್ಷನ್ ಇರಲಿಲ್ಲ.
1: ಆ ಫೀಲ್ಡ್.
0: ಹೌದು. ಆದ್ರೆ ಈ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನಾವು ಅಟ್ಲೀಸ್ಟ್ 150 times ಫೇಲ್ಯೂರ್ ಅನ್ನು ನೋಡ್ಕೊಂಡಿದ್ದೇವೆ. ನಾವು ಹೇಗೆ ಸ್ಟಾರ್ಟ್ ಮಾಡಿದ್ರೆ, ಸ್ಟಾರ್ಟಿಂಗ್ ನಾವು ನಾನ್ ಇನ್ವೇಸಿವ್ ಬಯೋಮಾರ್ಕರ್ ಅಂದ್ರೆ ಸ್ವೆಟ್ ಆಗ್ಬಹುದು ಅಥವಾ ಒಂದು ಏನು ಸಲೈವಾ ಆಗ್ಬಹುದು ಅಥವಾ ಹೇರ್ ಆಗ್ಬಹುದು, ಹೀಗೆ ನಾವು ಡಿಫ್ರೆಂಟ್ ಬಯೋಮಾರ್ಕರ್ಸ್ ಅಂತ ನೋಡ್ತಾ ಇದ್ವಿ. ಆದ್ರೆ ನಾವು ತುಂಬಾ ಟೆಸ್ಟ್ ಮಾಡ್ತಾ ಇದ್ವಿ, ಆದ್ರೆ ನಮ್ಗೆ ಯಾವ್ದ್ರಲ್ಲೂ ಸಹ ಒಂದು ಸಕ್ಸಸ್ಫುಲ್ ರಿಸಲ್ಟ್ ಸಿಗ್ಲಿಲ್ಲ ಸ್ಟಾರ್ಟಿಂಗ್. ಮತ್ತೆ ಏನಾಯ್ತು, ಆಕ್ಚುಲಿ ನಾನು ಕ್ಲಾಸ್ 11th ಬಯಾಲಜಿ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೆ. ಸೊ ಆಗ ಜಸ್ಟ್ ರಿವಿಷನ್ ಬ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಫಸ್ಟ್ ಲೆಸನ್ ಅಲ್ಲಿ ಅಮೈಲೇಸ್ ಬಗ್ಗೆ ಒಂದು ಪ್ಯಾರ ಇತ್ತು, ಜೊತೆಗೆ ಲ್ಯಾಬ್ ಮ್ಯಾನ್ಯುಲ್ ಸಹ ಪಕ್ಕ ಇತ್ತು. ಸೊ ಲ್ಯಾಬ್ ಮ್ಯಾನ್ಯುಲ್ ಏನಿತ್ತು, ಕಾರ್ಬೋಹೈಡ್ರೇಟ್ ಗೆ ಟೆಸ್ಟ್ ಅಂತ ಇತ್ತು. ಇಲ್ಲಿ ಕಾರ್ಬೋಹೈಡ್ರೇಟ್ ಮೇಲೆ ಟೆಸ್ಟ್ ಇತ್ತು, ಎನ್ಝೈಮ್ ಇಟ್ಸ್ ಆಕ್ಷನ್ ಕಾರ್ಬೋಹೈಡ್ರೇಟ್ ಇತ್ತು. ಸೊ ನಾನೇನು ಮಾಡಬೇಕಾಯ್ತು ಈಗ? ಹೌದು. ಸೊ ನಾನೇನ್ ಮಾಡಿದ ಅಂದ್ರೆ, ಸ್ವಸ್ತಿಕ ಏನ್ ಹೇಳಿದೆ, ಸೊ ಲೆಟ್ಸ್

0: ಕಂಬೈನ್ ಮಾಡಿ ನೋಡುವ ಏನಾಗುತ್ತೆ ನೋಡೋಣ ಅಂತ, ರಿಸಲ್ಟ್ ನೋಡೋಣ ಅಂತ. ಸೊ ಆ ಟೈಮಲ್ಲಿ ಬ್ರೇಕ್ ಥ್ರೂ ಆಗಿದ್ದು. ಸೊ ಆಗ ನಾವ್ ಏನ್ ಮಾಡಿದ್ವಿ, ಮನೆಯಲ್ಲಿ ಇದ್ದ ಚಪಾತಿ ಪೀಸಸ್ ನ ವಿ ವಾಂಟೆಡ್ ಟು ಬಿ ವೆರಿ ಸೈಂಟಿಫಿಕ್, ಸೊ 1 cm ಕಟ್ ಮಾಡಿ ಕಟ್ ಮಾಡಿ, ಸೊ ಅಯೋಡಿನ್ 0.5 ml ಹಾಕಿ ಆಗ
1: ರಿಯಾಕ್ಟ್ ಮಾಡುತ್ತದೆ, ಕಲರ್ ಚೇಂಜ್ ಆಗುತ್ತೆ,
0: ಕಲರ್ ಚೇಂಜ್ ಆಗುತ್ತೆ, ಅದು ಸ್ಟ್ಯಾಂಡರ್ಡ್ ಕಾರ್ಬೋಹೈಡ್ರೇಟ್ ಡಿಟೆಕ್ಷನ್. ಆಗ ನಾವೇನ್ ಮಾಡಿದ್ವಿ, ಮನೇಲಿ ಇದ್ದ ಮೆಂಬರ್ಸ್ ಗೆ ಸಲೈವ ಕೊಡಿ ಸಲೈವ ಕೊಡಿ ಅಂತ ಹೇಳಿದ್ವಿ, ಉಗುಳಿ ಇದ್ರ ಮೇಲೆ ಉಗುಳಿ ಅಂತ.
1: ಅನ್ನ ಉಗುಳಲ್ಲ,
0: ಹೌದು,
1: ಇಟ್ಸ್ ಅ ಫ್ಯಾಕ್ಟ್,
0: ಹೌದು. ಸೊ ಆಗ ಏನಾಯ್ತು, ಕನ್ವಿನ್ಸ್ ಮಾಡಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸನ್ಸ್ ಇದು ಸಲೈವ ರಿಯಾಕ್ಟ್ ಮಾಡಿದ್ವಿ. ಆಗ ಕಲರ್ ಏನಾಗುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಚೇಂಜ್ ಬಂತು, ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸನ್ ಗೆ ಡಿಫ್ರೆಂಟ್ ಡಿಫ್ರೆಂಟ್ ಚೇಂಜ್ ಬಂತು. ಸೊ ಆಗ ನಾವ್ ಏನ್ ಕನ್ಕ್ಲೂಷನ್ ಮಾಡಿದಂದ್ರೆ, ಪ್ರತಿ ಒಂದು ಪರ್ಸನ್ ಇದು ಸಲೈವ ಏನಿದೆ ಅವನ DNA ಅಷ್ಟೇ ಯೂನಿಕ್ ಆಗಿರುತ್ತೆ ಅಂತ. ಸೊ ಅದು ಒಂದು ನಾವು ನಮ್ಮ ಸ್ಟಡಿ ರಿಸಲ್ಟ್ಸ್ ಅಲ್ಲಿ ಇದ್ದದ್ದು, ಸಲೈವ ಇಸ್ ಆಸ್ ಯೂನಿಕ್ ಆಸ್ DNA ಫಾರ್ ಈಚ್ ಇಂಡಿವಿಜುವಲ್. ಮತ್ತೆ ಇನ್ನೊಂದು ನಾವು ಏನು ಸ್ಟಡಿಯಲ್ಲಿ ಒಂದು ಮೇಜರ್ ಬ್ರೇಕ್ ಥ್ರೂ ಮಾಡಿದ್ದಂದ್ರೆ, ಪ್ರೋಟೀನ್ ಮತ್ತು ಸಲೈವಕ್ಕೆ ಯಾವ ರಿಲೇಷನ್ಶಿಪ್ ಅನ್ನು ಪ್ರೂವ್ ಮಾಡಲಿಲ್ಲ ಇದುವರೆಗೆ. ಸೊ ನಮ್ಮ ರಿಸರ್ಚ್ ಪೇಪರ್ ಆ ಒಂದು ರಿಲೇಷನ್ ಅನ್ನು ಪ್ರೂವ್ ಮಾಡ್ತು.
1: ಸೊ ಸಲೈವ ಇಸ್ ಕನ್ಸಿಡರ್ಡ್ ಆಸ್ ಎ product which is not useful.
0: Yes.
1: But for medical research, it is more than useful.
0: It is more than useful. So, ಈಗ ನಮ್ಮ ಕರೆಂಟ್ ಏನ್ ಮಾಡ್ತಾ ಇದ್ದೇನೆ, ಸೇಮ್ ಟೆಕ್ನಾಲಜಿ ಅಂದ್ರೆ ಏನ್ ಪೇಪರ್ ಬೇಸ್ಡ್ ಟೆಕ್ನಾಲಜಿ ಅಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನು ಹೇಗೆ ಕಂಡುಹಿಡಿಬಹುದು ಅಂತ ಈಗ ಕರೆಂಟ್ ಡೆವಲಪ್ಮೆಂಟ್ಸ್ ಇರೋದು ಸರ್.
1: ಹೌದು, ನೀವು ಇದನ್ನೆಲ್ಲ ಮಾಡ್ಕೊಳ್ಲಿಕ್ಕೆ ಇನ್ನು PUC ಓದ್ತಾ ಇದ್ದೀರಿ, ಈ ಡಾಕ್ಟರ್ಗಳು ಈ ಹುಡುಗರು ಏನ್ರಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಹಾಕ್ಲಿಲ್ವೇ?
0: ಆಕ್ಚುಲಿ ಯಾರಾದ್ರೂ ಫ್ರೆಶರ್ ಹೋಗಿ ಈ ತರ ಹೇಳಿದ್ರೆ ಫಾರ್ ಶೋರ್ ಹಾಕ್ತಾರೆ ಕ್ವೆಶನ್, ನೀವ್ ಏನ್ ಮಾಡಬಹುದು ಅಂತ.
1: ಏನೋ ಹೇಳ್ತಾರೆ ಕಷ್ಟ.
0: ಆದ್ರೆ ನಾನು ನನ್ನ ಸ್ಟ್ಯಾಂಡರ್ಡ್ ಸ್ಟಡೀಸ್ ಒಟ್ಟಿಗೆ, ನಾನು ಯೂಶಲಿ ಒಂದು MOCC ಸ್ಟೂಡೆಂಟ್ ಅಂದ್ರೆ, ನಾನು ಯೂಶಲಿ ತುಂಬಾ ಆನ್ಲೈನ್ ಕೋರ್ಸಸ್ ಫ್ರಮ್ ಸ್ಟ್ಯಾನ್ಫರ್ಡ್ MIT. ಸೊ ನಾನು MIT ಇಂದ ಆಂಟರ್ಪ್ರಿನರ್ಶಿಪ್, ಮೈಕ್ರೋ ಮಾಸ್ಟರ್ಸ್ ಇನ್ ಆಂಟರ್ಪ್ರಿನರ್ಶಿಪ್, ಮೈಕ್ರೋ ಮಾಸ್ಟರ್ಸ್ ಇನ್ ಸೈಕಾಲಜಿ, ಕಾಂಪಿಟೇಷನಲ್ ಸೈನ್ಸಸ್. ಸೊ ಹೀಗೆ ಒಂದು ಬಿಹೈಂಡ್ ದ ಸೀನ್ಸ್ ನಾನು ತುಂಬಾ ಅಡ್ವಾನ್ಸ್ಡ್ ನಾಲೆಜ್ ಅನ್ನು ಸಹ ಗೇನ್ ಮಾಡ್ತಾ ಇದ್ದೆ. ಸೊ ಐ ಹ್ಯಾವ್ ಲೈಕ್ 315 ಲೈಕ್ ಕೋರ್ಸಸ್ ಎನ್ರೋಲ್, ಅರೌಂಡ್ ಲೈಕ್ 112 ಸರ್ಟಿಫಿಕೇಶನ್ಸ್, ಅಂಡ್ ಐಮ್ ಆಲ್ಸೋ ಅ ಗೂಗಲ್ ಆರ್ಕಿಟೆಕ್ಟ್ ಫಾರ್ ಮೈಕ್ರೋ ಸರ್ವಿಸಸ್, ಅಮೆಝಾನ್ ವೆಬ್ ಸರ್ವಿಸಸ್. ಸೊ ಹೀಗೆ ಲೇಟೆಸ್ಟ್ ಟೆಕ್ನಾಲಜಿ, ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಹೀಗೆ ಯು ನೋ ಐ ಆಮ್ ಪರ್ಸ್ಯೂಯಿಂಗ್ ಮೈ ಸ್ಟ್ಯಾಂಡರ್ಡ್ ಎಜುಕೇಶನ್ ಆಸ್ ಅ ಸ್ಟೂಡೆಂಟ್, ಬಟ್ ಬಿಹೈಂಡ್ ದ ಸೀನ್ಸ್ ಐ ಆಮ್ ಆಲ್ಸೋ ಪರ್ಸ್ಯೂಯಿಂಗ್ ಹೈಯರ್ ಲೆವೆಲ್ ಆಫ್ ನಾಲೆಜ್ ಅಂಡ್ ಎಜುಕೇಶನ್ ಥ್ರೂ ಆನ್ಲೈನ್ ಕೋರ್ಸಸ್.
1: ಓಕೆ, ನೀವು ಚೀನ್ಯಾದವರು, ಅಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆಯೋ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಷ್ಟೇ.
0: ಹೌದು,
1: ಶ್ರೀರಂಗಪಟ್ಟಣದಲ್ಲಿ ನಾರ್ಮಲ್ ಇಂಟರ್ನೆಟ್ ಕನೆಕ್ಷನ್ ಒಂದು ಸಿಕ್ಕುತ್ತೆ, ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿ ಅಲ್ಲಿ ಇಲ್ಲ.
0: ಹೌದು,
1: ಮನೆಯಲ್ಲಿ ನೀವು ಕಂಪ್ಯೂಟರ್ ಹಾಕೊಳ್ಬಹುದು.
0: ಹೌದು,
1: ಬಟ್ ನೀವು ಓದ್ತಾ ಇರೋದು ಮಂಗಳೂರಲ್ಲಿ, ನಿಮ್ಮ ಹಾಸ್ಟೆಲ್ ನಲ್ಲಿ ಅಥವಾ ಮನೆಯಲ್ಲಿ ಒಂದು ಕಂಪ್ಯೂಟರ್ ಸಿಗುತ್ತೆ. ಇಷ್ಟೇ ಫೆಸಿಲಿಟಿಯನ್ನು ಬಳಸಿಕೊಂಡು 100+ ಆನ್ಲೈನ್ ಕೋರ್ಸಸ್ ಗೆ ಎನ್ರೋಲ್ ಆಗಿ 115 ಹೆಚ್ಚು ಸರ್ಟಿಫಿಕೇಟ್ ತಗೊಂಡಿದ್ದೀರಿ ಅಂದ್ರೆ ಟೈಮ್ ಎಲ್ಲಿತ್ರಿ?
0: ಯೂಶಲಿ ಐ ಟುಕ್ ಸಮ್ ಫೋಕಸಸ್ ಆನ್ ಟೈಮ್ ಮ್ಯಾನೇಜ್ಮೆಂಟ್. ನಾವು ಒಂದು ಏನಾಗುತ್ತೆ ಅಂದ್ರೆ, ಯೂಶಲಿ ವೆನ್ ಐ ಆಮ್ ಇನ್ ಸ್ಕೂಲ್, ಟೀಚರ್ಸ್ ಇರ್ತಾರೆ, ಲೆಕ್ಚರ್ಸ್ ಇರ್ತಾರೆ, ವಿ ಹ್ಯಾವ್ ಅ ಪ್ರಿಸ್ಕ್ರೈಬ್ ಟೈಮ್ ಟೇಬಲ್, ವಿ ಫಾಲೋ ದಟ್. ಬಟ್ ನಾನು ಏನ್ ಡಿಸೈಡ್ ಮಾಡಿದೆ ಅಂದ್ರೆ, ನಾನು 12th ಸ್ಟ್ಯಾಂಡರ್ಡ್ ಅಲೋಶಿಯಸ್ಗೆ ಹೋದಾಗ ಐ ವಾಂಟ್ ಟು ಡೆವಲಪ್ ಮೈ ಓನ್ ಟೈಮ್ ಮ್ಯಾನೇಜಿಂಗ್, ಮೈಕ್ರೋ ಮ್ಯಾನೇಜಿಂಗ್ ಮೈ ಸೆಲ್ಫ್. ಸೊ ಇನಿಷಿಯಲಿ ತುಂಬಾ ಡಿಫಿಕಲ್ಟ್ ಆಯ್ತು, ಯಾಕಂದ್ರೆ ನೋ ಒನ್ ಹ್ಯಾಸ್ ಎವರ್ ಟಾಟ್ ಮೀ ಹೌ ಟು ಪ್ರಯಾರಿಟೈಸ್ ಥಿಂಗ್ಸ್, ಯಾವ್ದು ಇಂಪಾರ್ಟೆಂಟ್, ಯಾವ್ದು ನಾಟ್ ಇಂಪಾರ್ಟೆಂಟ್. ಸೊ ಇನಿಷಿಯಲ್ ಫ್ಯೂ ಮಂತ್ಸ್ ಐ ಸ್ಪೆಂಡ್ ಟೈಮ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಹೌ ಟು ಮ್ಯಾನೇಜ್ ಟೈಮ್, ವಿಚ್ ಟು ಗಿವ್ ಪ್ರಯಾರಿಟಿ. ಸೊ ಇದರ ಮೇಲೆ ನಂತರ ನಾ ಇನ್ನೊಂದು ಏನ್ ಸೀಕ್ರೆಟ್ ಅಂದ್ರೆ, ಐ ಯೂಶಲಿ ಟ್ರೈ ಟು ವೇಕ್ ಅಪ್ ಅಟ್ 4 AM. ನೆಕ್ಸ್ಟ್ ಐ ಫಾಲೋ ಮೆಡಿಟೇಷನ್. ಮೆಡಿಟೇಷನ್ ಇಸ್ ಒನ್ ಟೂಲ್ ದಟ್ಸ್ ಆಲ್ವೇಸ್ ಹೆಲ್ಪ್ ಮೀ ಟು ಅನ್ಲಾಕ್ ಹೈಯರ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್, ಟು ಅಂಡರ್ಸ್ಟ್ಯಾಂಡ್. ಲೈಕ್ ನಾನು ಯೂಶಲಿ ಇಂಟ್ಯೂಷನ್ ನ ತುಂಬಾ ಜಾಸ್ತಿ ಯೂಸ್ ಮಾಡ್ತೇನೆ, ಯಾವಾಗಲೂ ಪ್ರಾಜೆಕ್ಟ್ ಚೂಸ್ ಮಾಡ್ಲಿಕ್ಕೆ ಅಥವಾ ಯಾವ ಪರ್ಸನ್ ಒಟ್ಟಿಗೆ ಟಾಕ್ ಮಾಡ್ಲಿಕ್ಕೆ ಐ ಯೂಶಲಿ ಟೇಕ್ ಪವರ್ ಆಫ್ ಇಂಟ್ಯೂಷನ್. ನಂತರ ಪ್ರತಿದಿನಕ್ಕೆ ಒಂದು ಬುಕ್ ಶೋರ್ ಓದ್ತೇನೆ, ಹವೆವರ್ ಹಾರ್ಡ್ ಇಟ್ ಈಸ್. ಇವನ್ ರಾತ್ರಿ ಆ ಬುಕ್, ಸಮಟೈಮ್ಸ್ ಐ ಟೇಕ್ ಬಿಗ್ ಬಿಗ್ ಬುಕ್ಸ್ ಲೈಕ್ ಹೋಮೋ ಸೇಪಿಯನ್ಸ್ ಬೈ ಯುವರ್ ನೋ ಹಾರ್ಡಿ. ಸೊ ಆ ಬುಕ್ಸ್ ಒಂದ್ ದಿನಕ್ಕೆ ಮುಗಿಸೋಕೆ ಆಗಲ್ಲ, ಆಗ ರಾತ್ರಿ ಕುತ್ಕೊಂಡು ಅರೌಂಡ್ ಲೈಕ್ 12-1 ಐ ಫಿನಿಶ್. ಸೊ ಎವ್ರಿ ಡೇ ಒನ್ ಬುಕ್. ಸೊ ಈ ವರ್ಷ ಅರೌಂಡ್ 152 ಬುಕ್ಸ್ ಆಗಿದೆ 2018 ಟ್ರ್ಯಾಕ್ ಅಲ್ಲಿ, ಸ್ಟಿಲ್ ಅರೌಂಡ್ 200 ಬುಕ್ಸ್ ಬಾಕಿ ಇದೆ. ಸೊ ಗೋಲ್ ಇಸ್ 365 ಬುಕ್ಸ್ ಟು ರೀಡ್.
1: ಸೊ ಟೈಮ್ ಮ್ಯಾನೇಜ್ ಮಾಡ್ಕೋತಾ ಹೇಗೋ ಓದ್ಕೋತಾ ಬರ್ತಾ ಇದ್ದೀರಿ.
0: ಹೌದು,
1: ನಿಮ್ಮ ಮಾಮೂಲು PUC ಟೆಕ್ಸ್ಟ್ ಸಿಲಬಸ್ ಕವರ್ ಮಾಡಲೇಬೇಕು, ನಿಮ್ಮ ಟೆಸ್ಟ್ ಗಳು ನಿಮ್ಮ ಕಾಲೇಜ್ ಅಲ್ಲಿ ಮಾಡೇ ಮಾಡ್ತಾರೆ, ಮ್ಯಾನ್ಯುಯಲ್ಸ್ ಇರುತ್ತೆ, ಲ್ಯಾಬ್ ಅವರ್ಸ್ ಇರುತ್ತೆ, ಅಂಡ್ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಇದ್ದೇ ಇರ್ತವೆ, ಕರ್ಟಸಿಸಕ್ಕೆ ಹೋಗ್ಲೇಬೇಕು.
0: ಹೌದು, ಅದಕ್ಕೆ ನಾನು ಏನ್ ಮಾಡಿದ್ರೆ, ಐ ಸ್ಟಾರ್ಟೆಡ್ ರೀಡಿಂಗ್ PUC ಮೆಟೀರಿಯಲ್ ವೆನ್ ಐ ವಾಸ್ ಇನ್ 9th and 10th. ದಟ್ ವಾಸ್ ಒನ್ ಸೀಕ್ರೆಟ್ ಐ ಯೂಸ್ಡ್. ಸೊ ಈಗ ನಾನು ಮೋಸ್ಟ್ ಆಫ್ ದ ಟೈಮ್ ನನ್ನ PU ಟೆಕ್ಸ್ಟ್ ಬುಕ್ ಕಡಿಮೆ ಮುಟ್ತೇನೆ, ಯಾಕಂದ್ರೆ ಆಲ್ ದ ಲೈಕ್ ಟಾಪಿಕ್ಸ್ ಅಂಡ್ ಅದರ್ ಥಿಂಗ್, ಮ್ಯಾಥಮೆಟಿಕ್ಸ್, ಕ್ಯಾಲ್ಕುಲಸ್, ಡಿಫ್ರೆನ್ಸಿಯೇಷನ್, ಐ ವಾಸ್ ವೆಲ್ ವರ್ಸ್ಡ್ ಇನ್ ದೋಸ್ ಟಾಪಿಕ್ಸ್ ವೆನ್ ಐ ವಾಸ್ ಇನ್ 9th and 10th. ಅಂಡ್ ದಟ್ ಇಸ್ ಒನ್ ಸೀಕ್ರೆಟ್ ದಟ್ಸ್ ಹೆಲ್ಪ್ ಮೀ ಟು ಫೋಕಸ್ ಆನ್ ದೀಸ್ ಏರಿಯಾಸ್ ರೈಟ್ ನೌ.
1: ಸೊ CBSE ಸಿಲಬಸ್ ಇತ್ತು ನಿಮಗೆ?
0: ಇಲ್ಲ, ನಾ ಆಕ್ಚುಲಿ ಓದಿದ್ದು ಸ್ಟೇಟ್ ಲೆವೆಲ್, ಆದ್ರೆ ನಾನು ಆನ್ಲೈನ್ ಕೋರ್ಸಸ್ ಅಲ್ಲಿ ಯೂಶಲಿ ಐ ಸ್ಟಡಿಡ್ IB, ಇಂಟರ್ನ್ಯಾಷನಲ್ ಬ್ಯಾಕ್ಲೋರೇಟ್ ಸಿಲಬಸ್ ಅನ್ನು ಓದಿದ್ದು.
1: ಹಾಗಾಗಿ ಇವೆಲ್ಲ ಈಸಿ ಆಗುತ್ತೆ.
0: ಹೌದು, ನಾನು ನನ್ನ ಫ್ರೆಂಡ್ ಇದ್ದದು ಲೈಕ್ ಗೇನಿಂಗ್ ದಿಸ್ ಮಚ್ ಅಮೌಂಟ್ ಆಫ್ ನಾಲೆಜ್ ಇಸ್ ಇಂಟರ್ನೆಟ್. ಐ ಯೂಸ್ ದ ಪವರ್ ಆಫ್ ಇಂಟರ್ನೆಟ್ ವೆರಿ ವೆಲ್.
1: ಬಹಳಷ್ಟು ಜನ ತಂದೆ ತಾಯಿಗಳು

0: ಮತ್ತೆ ಈವನ್ ಅವರ ತಂದೆ ತಾಯಿಗಳು ಅಜ್ಜ ಅಜ್ಜಿ ಎಲ್ಲ ಸೇರಿ ಮಗು ಇಂಟರ್ನೆಟ್ಟಲ್ಲಿ ಏನೋ ನೋಡ್ತಾ ಇದೆ, ಮೊಬೈಲಲ್ಲಿ ಏನೋ ಬ್ರೌಸ್ ಮಾಡ್ತಾ ಇದೆ ಅಂದರೆ ಮೊದಲು ತೆಗೆಸಾಕಿ ಮನೆಯಲ್ಲಿ ಟಿ ವಿ ಕನೆಕ್ಷನ್ ಕಿತ್ತಾಕಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇದೆ.
1: ಹೌದು,
0: ದಿಸ್ ಈಸ್ ನಾನ್ ಸೆನ್ಸ್. ಯಾಕೆ ಅಂದರೆ ಆ ಮಗು ಅದರಿಂದ ಬೇರೆ ಏನೇನೋ ಕಲಿತಾ ಇರುತ್ತೆ, ಹೊಸ ಹೊಸದನ್ನು ತಿಳ್ಕೊಳ್ತಾ ಇರುತ್ತೆ, ಅವರಿಗೆ ಆ ಒಂದು ಸ್ವಾತಂತ್ರ್ಯವನ್ನು ಡಿನೈ ಮಾಡ್ದಂಗಲ್ವಾ.
1: ಹೌದು ಸರ್, ಆಕ್ಚುಲಿ ಐ ವಾಸ್ ರೀಡಿಂಗ್ ಒನ್ ಬ್ಯೂಟಿಫುಲ್ ಪೇಪರ್ ಆನ್ ಸೈಕಾಲಜಿ. ಸೊ ಪೇರೆಂಟ್ಸ್ ಏನಾಗುತ್ತೆ, ವೆನ್ ಚಿಲ್ಡ್ರನ್ ಟ್ರೈ ಟು ವಾಚ್ ಟಿ ವಿ ಆರ್ ರೀಡ್ ಅ ಮ್ಯಾಗಝೀನ್, ಪೇರೆಂಟ್ಸ್ ಸ್ಟಾರ್ಟ್ ಯೆಲ್ಲಿಂಗ್ ಅಟ್ ದೆಮ್, ವೈ ಡಿಡ್ ಯು ವೇಕ್ ಅಪ್ ಸೋ ಲೇಟ್, ಇಟ್ಸ್ 7 AM, ಯು ಶುಡ್ ಹ್ಯಾವ್ ಬಿನ್ ರೀಡಿಂಗ್. ಸೊ ವಾಟ್ ಪೇರೆಂಟ್ಸ್ ಆರ್ ಟ್ರೈಂಗ್ ಟು ಡೂ ಇಸ್ ಅಟ್ಯಾಕ್ ಆನ್ ದೇರ್ ಸಿಂಪ್ಟಮ್ಸ್. It does not produce a productive kind of effect on the children. It's always negative.
0: Definitely.
1: So if you see in their psychological level, appa amma yavaglu baitare, because parents don't try to understand what they are interested in their core. They're only seeing the symptoms. Maybe he is interested to read a magazine because he wants to become a writer or a general. So aa ondu trait annu identify madidre, usually we can unlock huge potential in children.
0: Definitely, but the thing is ಎಲ್ಲೋ ಒಂದ್ ಕಡೆ ಕಂಪ್ಯಾರಿಸನ್ ಶುರು ಆಗುತ್ತೆ. ಆ ಮಗು ಬೆಳಗ್ಗೆ 4-6 ಓದ್ತಾನೆ, ಮತ್ತೆ ಸಾಯಂಕಾಲ ಓದ್ತಾನೆ, ದೇರ್ ಫೋರ್ ಹಿ ಮೇ ಬಿ ಡೂಯಿಂಗ್ ಬೆಟರ್. ಬಟ್ ಹಿಯರ್ ಇವನು 7 ಗಂಟೆ ಬರೀ ಇಂಟರ್ನೆಟ್ ನೋಡ್ತಾನೆ, ಏನೋ ಓದ್ತಾನೆ, ಹಾಗಾಗಿ ಇವೊಂದು ಓದು ಸಾಲಲ್ಲ ಅಂತ ಅವರ
1: ಒಂದು
0: ಆಂಗ್ಸೈಟಿ, ಅದು ಪೇರೆಂಟಲ್ ಆಂಗ್ಸೈಟಿ.
1: ಎಸ್,
0: ಹೌ ಟು ಬ್ಯಾಲೆನ್ಸ್
1: ಇಸ್ accept the fact that every individual is unique. Everyone comes with own capabilities or own strength, and everyone has their own unique role. We cannot expect all the fingers to have the same length. So, you know, accepting that one fact that he is very different and he should not be following the same thing as the other children. Comparison, when we remove out comparison from the livelihood of that child, he becomes massive.
0: Definitely. Adare ಎಲ್ಲೋ ಒಂದ್ ಕಡೆ ಮನೆಯಲ್ಲಿರೋ ಮಕ್ಕಳಿಗೆ ಈ ಪ್ರೆಷರ್ ಇರುತ್ತೆ, ಹಾಸ್ಟೆಲ್ ಅಲ್ಲಿರೋ ಮಕ್ಕಳು ಸ್ವಲ್ಪ ಫ್ರೀ ಇರ್ತಾರೆ.
1: ಹೌದು ಸರ್, ಆಕ್ಚುಲಿ ನಾನು 11th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ನಾನಿದ್ದು ಪರಿವರ್ತನ ಸ್ಕೂಲ್ ಅಲ್ಲಿ. ಪರಿವರ್ತನ ಸ್ಕೂಲ್ ವಾಸ್ ಸೆಮಿ ರೆಸಿಡೆನ್ಶಿಯಲ್ ಅಂಡ್ ರೆಸಿಡೆನ್ಶಿಯಲ್. ಸೊ ಆಗ
0: ಪ್ರೆಷರ್ ವಿಲ್ ಬಿ ದೇರ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಬುಕ್ಸ್ ಆಲ್ಸೋ.
1: ಎಸ್,
0: ಓನ್ಲಿ ಬುಕ್ಸ್,
1: ಓನ್ಲಿ ಬುಕ್ಸ್. ಹಾಸ್ಟೆಲ್ ಅಲ್ಲಿ ಇರಬೇಕಾದ್ರೆ ಏನಾಗುತ್ತೆ ಅಂದ್ರೆ, ವಾರ್ಡನ್ಸ್ ವಿಲ್ ಫೋರ್ಸ್ ಯು ಟು ಕಾನ್ಸಂಟ್ರೇಟ್ ಆನ್ ಓನ್ಲಿ ಬುಕ್ಸ್, ಯು ಕೆನಾಟ್ ಗೋ ಔಟ್ ಆಫ್ ಯುವರ್ ಬುಕ್ಸ್. ಮನೆಯಲ್ಲಿ ಇರಬೇಕಾದ್ರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಪೇರೆಂಟ್ಸ್, ಬಿಕಾಸ್ ಐ ವಾಸ್ ಬ್ಲೆಸ್ ಟು ಹ್ಯಾವ್ ಪೇರೆಂಟ್ಸ್ ಲೈಕ್ ದಿಸ್ ಹೂ ಗೇವ್ ಮಿ ಫ್ರೀಡಮ್ ಟು ಡೂ ವಾಟ್ ಎವರ್ ಐ ವಾಂಟೆಡ್ ಟು ಪರ್ಸ್ಯೂ. ದೇ ನೆವರ್ ಆಸ್ಕ್ಡ್ ಯು ನೋ ಹೌ ದಿಸ್ ಇಸ್ ಗನ್ ಹೆಲ್ಪ್ ಯು ಔಟ್.
0: ಡೂ ಇಟ್, ವಿ ಆರ್ ವಿತ್ ಯು.
1: ಯೆಸ್, ದಟ್ ವಾಸ್ ದ ಸಪೋರ್ಟ್ ಐ ಹ್ಯಾಡ್, ಅಂಡ್ ದಟ್ ಕುಡ್ ಬಿ ಫ್ರಮ್ ಫೈನಾನ್ಷಿಯಲಿ, ಎಮೋಷನಲಿ, ಆರ್ ಎನಿ ಕೈಂಡ್ ಆಫ್ ಸಪೋರ್ಟ್ ಐ ರಿಕ್ವೈರ್. ಇಟ್ ದಟ್ ಸಪೋರ್ಟ್ ವಾಸ್ ಆಲ್ವೇಸ್ ದೇರ್, ಅಂಡ್ ಐ ಯುಟಿಲೈಸ್ ದಟ್ ಸಪೋರ್ಟ್ ಟು ಗ್ರೋ.
0: ಇದಿಷ್ಟು ಆರಂಭದ ಹಂತ, ಈಗ ಬಂದಿದ್ದೀರಿ.
1: ಹೌದು.
0: ಈ ಪ್ರಾಜೆಕ್ಟ್ ಅನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೆಂಗ್ ತಗೊಂಡೋದ್ರಿ?
1: ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕಂದ್ರೆ, ದ ಒನ್ ಪ್ಲಾಟ್ಫಾರ್ಮ್ ದಟ್ ಹೆಲ್ಪ್ ಮೀ ಇಸ್ ದಿ ಐರಿಸ್ ನ್ಯಾಷನಲ್ ಫೇರ್. ಸೊ ಐರಿಸ್ ನ್ಯಾಷನಲ್ ಫೇರ್ ಇಸ್ ಇಂಡಿಯಾಸ್ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಫೇರ್ಸ್, ದ ಮೋಸ್ಟ್ ಡಿಫಿಕಲ್ಟ್ ಅಂಡ್ ಮೋಸ್ಟ್ ಪ್ರೀಮಿಯಂ ಫೇರ್. ಸೊ ಅದು ಡಿಸೆಂಬರ್ ಅಲ್ಲಿ ಪ್ರತಿ ವರ್ಷ ನಡೀತದೆ. ಈ ವರ್ಷ ಸಹ December 2-4 ಆಗ್ತಾ ಇದೆ. ಸೊ ಲಾಸ್ಟ್ ಇಯರ್ ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಅಲ್ಲಿ ಸೊ ಇನಿಷಿಯಲಿ ದರ್ ರಿಗರಸ್ ಸ್ಕ್ರೀನಿಂಗ್ ಇರುತ್ತೆ. ಸೊ ನ್ಯಾಷನಲ್ ವೈಡ್ ಅಪ್ಲಿಕೇಶನ್ ಆನ್ಲೈನ್ ಥ್ರೂ ಫಸ್ಟ್ ಅಕ್ಸೆಪ್ಟ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಇಂಟರ್ವ್ಯೂ, ಸ್ಕೈಪ್ ಇಂಟರ್ವ್ಯೂ. ನೆಕ್ಸ್ಟ್ ದೇ ಕಾಲ್ ಟಾಪ್ 80 ಪ್ರಾಜೆಕ್ಟ್ಸ್ ಥ್ರೂ ಔಟ್ ಇಂಡಿಯಾ ಟು ಕಮ್ ಡೌನ್ ಟು ಡೆಲ್ಲಿ. ಸೊ ಅಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಸೈಂಟಿಸ್ಟ್ ಆಫ್ ಇಂಡಿಯಾ ಫ್ರಮ್ ಐಐಟಿಸ್, ಐಸರ್ಸ್, ಐಎಸ್ಸಿ ಆರ್ ಕಾಲ್ ಡೌನ್ ಟು ಜಡ್ಜಸ್, ಅಂಡ್ ದೆನ್ ದೇ ಚೂಸ್ the top 20 out of top 80. So the top 20 is considered the Team India ISF. So E-Team India ISF, we are taken down to massive competition called the Intel ISF. So Intel ISF is a part of Intel and is also a joint venture of Society for Science. So Intel ISF is one of the dream for any student who wants to go to a science fair. There are 85 countries, 1,800 students across different nations, different culture. It is one
0: all
1: of
0: parts of the globe.
1: Yes, it is one of the place you like, you know, any student should aim to. And the experience what we get, you know, when I was a part of ISF, ನಾನು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಜೆಕ್ಟ್ ನೋಡ್ತಾ ಇದ್ದೆ. ಸೊ ಐ ವಾಸ್ ಥಿಂಕಿಂಗ್, ಒಮೆ ಗಾಡ್, ಸ್ಟೂಡೆಂಟ್ಸ್ ಆರ್ ಟ್ರೈಂಗ್ ಟು ಫೈನ್ ಸೊಲ್ಯೂಷನ್ಸ್ ಫಾರ್ ಅಲ್ಝೈಮರ್ಸ್, ಕ್ಯಾನ್ಸರ್, ಎನರ್ಜಿ ಸೊಲ್ಯೂಷನ್ಸ್. ಸೊ ಯು ನೋ ದಟ್ ಥಾಟ್ ಪ್ರೊವೋಕ್ಡ್ ಅನ್ಲಾಕ್ಸ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್
0: ಫಾರ್ ದ ವರ್ಲ್ಡ್ ಇಸ್ ಗ್ರೋಯಿಂಗ್ ಡೆವಲಪಿಂಗ್ ಥ್ರೂ ದಿಸ್ ಯಂಗ್ ಜನರೇಷನ್.
1: ಯೆಸ್,
0: ಸೊ ಅವರ್ ಪೇರೆಂಟ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್.
1: ಯೆಸ್,
0: ಓಕೆ. ಆಮೇಲೆ ಏನಾಯ್ತು?
1: ಇನಿಷಿಯಲಿ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇನ್ ಅಮೆರಿಕಾ. ಐ ವಿಸಿಟೆಡ್ the whole West USA. So actual Intel ISF, it's for 1 week. So I had a chance to meet Nobel laureates, great entrepreneurs in the United States. So ali nanige around 18 judges idru, somewhere professors from MIT Boston, somewhere from Stanford. So yavaga judging aitu, I had this crazy feeling that my project is gonna win.
0: Definitely.
1: Nanu nan swastik helta idde, we are gonna win.
0: Intuition itto,
1: because I always intuition and meditation always helped me. Adre out of 20 members who went, ಎರಡೇ ಟೀಮ್ ಇಂಡಿಯಾದಿಂದ ಸೆಲೆಕ್ಟ್ ಆಗಿತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಒಂದು ನಮ್ದು, ಒಂದು ಬ್ಯಾಂಗ್ಳೂರ್ ಟೀಮ್. ಸೊ ಕರ್ನಾಟಕ ಟೀಮ್ ಮಾತ್ರ ವಿನ್ ಆಗಿತ್ತು. ಸೊ ವೆನ್ ದಿ ಅನೌನ್ಸ್

0: ಅವರ್ ಕ್ಯಾಟಗರಿ ಅಂಡ್ ದೆನ್ ಅವರ್ ಕಾಲ್ಡ್ ಅವರ್ ನೇಮ್ಸ್ ವಿ ವರ್ ಜಸ್ಟ್ ಜಂಪಿಂಗ್ ಅಂಡ್ ರನ್ನಿಂಗ್ ಬಿಕಾಸ್ ಯಾರ್ಯಾರು ಅಲ್ಲಿ ಟಾಪ್ ಅವಾರ್ಡ್ಸ್ ಸೆಲೆಕ್ಟ್ ಆಗ್ತಾರೆ ಸೊ MIT ಲಿಂಕನ್ ಲ್ಯಾಬೋರೇಟರೀಸ್ ಮತ್ತು ಇಂಟರ್ನ್ಯಾಷನಲ್ ಅಸ್ಟ್ರಾನಮಿಕಲ್ ಯೂನಿಯನ್ ಅವರ ರಿಸರ್ಚ್ ಅನ್ನು ಆನರ್ ಮಾಡಲಿಕ್ಕೆ ಒಂದು ಅವರ ಮೈನರ್ ಪ್ಲಾನೆಟ್ ಮೇಲೆ ನೇಮ್ ಇಡ್ತಾರೆ.
1: ಸೊ ನಿಮ್ಮ ಹೆಸರು ಇದೆ ಇವಾಗ ಒಂದು ಪ್ಲಾನೆಟ್ ಗೆ?
0: ಹೌದು ಸರ್.
1: ಯಾವುದು
0: ಪ್ಲಾನೆಟ್ ನೇಮ್? ಎಸ್ ಸುಹೇಲ್.
1: ಸುಹೇಲ್ ಅಂತಲೇ ಎಲ್ಲಿ ಇದೆ ಅದು?
0: ಇಟ್ಸ್ ಸಿಚುಯೇಟೆಡ್ ನಿಯರ್ ದ ಆಸ್ಟ್ರಾಯ್ಡ್ ಬೆಲ್ಟ್ ಇನ್ ಸೈಡ್ ಸೋಲರ್ ಸಿಸ್ಟಮ್ ಅಂಡ್ ಮಿಲ್ಕಿ ವೇ ಗ್ಯಾಲಕ್ಸಿ.
1: ಸೊ ನೀವೇ ಅಲ್ಲಿ ಈಗ ಹೆಸರು?
0: ಹೌದು.
1: ಬಹಳಷ್ಟು ಜನ ಆಮೇಲೆ ತಾರ ಆಗ್ತಾರೆ ಅಂತ ಹೇಳ್ತಾರೆ, ನಿಮ್ಮ ಈಗ ಪ್ಲಾನೆಟ್ ಗೆ ಹೆಸರು ಇದೆ, ನೀವು ಇನ್ನೂ ಏನೇನೋ ಕಂಡಿಡಿದ್ರೆ ನಿಮ್ಮ ಹೆಸರು ಅದಕ್ಕೂ ಬರುತ್ತೆ.
0: ಹೌದು ಸರ್,
1: ನಮ್ಮ ದೇಶಕ್ಕೊಂದು ತಾರ ಆಗ್ತೀರಿ.
0: ಹೌದು, ಅಂದ್ರೆ ರೆಗ್ಯುಲೇಷನ್ಸ್ ಏನಂದ್ರೆ ಒಂದು ಪರ್ಸನ್ ಲೈಫ್ ಟೈಮ್ ಅಲ್ಲಿ ಹಿ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಪ್ಲಾನೆಟ್ ಇನ್ ಹಿಸ್ ನೇಮ್. ಸೊ ಐ ಕುಡ್ ಹ್ಯಾವ್ ದಿಸ್.
1: ಮುಂದೆ ಯಾವ್ದು ಆಸ್ಟ್ರಾಯ್ಡ್ ಕಂಡಿಡಿದ್ರೆ ಅದಕ್ಕೆ ಹೆಸರು ಇಡಬಹುದು, ಮತ್ತೆ ಯಾವ್ದು ಕಾಮೆಟ್ ಬರ್ತದೆ ಅದಕ್ಕೆ ಹೆಸರು ಇಡಬಹುದು, ಬೇಕಾದಷ್ಟು ಆಯ್ತು. ಓಕೆ, ಇವೆಲ್ಲವೂ ತುಂಬಾ ಸಂತೋಷದ ಸಂಗತಿ. ಅಮೆರಿಕಕ್ಕೆಲ್ಲ ಹೋಗಿ ಬಂದಿದ್ದೀರಿ, ಖರ್ಚು ವೆಚ್ಚ ಎಲ್ಲ ನಿಮ್ಮ ಅಪ್ಪ ಅಮ್ಮನೆ ಭರಿಸ್ಬೇಕಾ ಅಥವಾ ಇನ್ಸ್ಟಿಟ್ಯೂಟ್ಸ್ ಕೊಡ್ತಾವ?
0: ಟ್ರಾವೆಲ್ ಮತ್ತೆ ಅಲ್ಲಿದ್ದು ಹಾಸ್ಟಿಂಗ್ ಫುಡ್ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ನೋಡಿಕೊಳ್ತದೆ. ನೆಕ್ಸ್ಟ್ ರಿಸರ್ಚ್ ಪಾರ್ಟ್ ಮತ್ತೆ ಅಲ್ಲಿ ರಿಸರ್ಚ್ ಎಕ್ಸ್ಪೆನ್ಸಸ್, ರಿಸರ್ಚ್ ಟ್ರಾವೆಲ್, ಕಾಂಟ್ಯಾಕ್ಟಿಂಗ್ ಪೀಪಲ್, ದಟ್ ಇಸ್ ಬೋನ್ ಬೈ ಮೈ ಪೇರೆಂಟ್ಸ್. ಇದುವರೆಗೆ ಅಪ್ಪ ಅಮ್ಮನೇ ಫಂಡ್ ಮಾಡ್ತಾ ಇರೋದು. ಸೊ ಐ ಹ್ಯಾವ್ ನಾಟ್ ಟೇಕನ್ ಎನಿ ಹೆಲ್ಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆರ್ ಎನಿ ಆರ್ಗನೈಸೇಷನ್.
1: ನಿಮ್ಮ ಕಾಲೇಜ್ ಏನು ಮಾಡ್ಲಿಲ್ವೇ?
0: ಇಲ್ಲ.
1: ಬಟ್ ಕ್ರೆಡಿಟ್ ಮಾತ್ರ ಬಂದಾಗ ನಮ್ಮ ಕಾಲೇಜ್ ಹುಡುಗ ಅಂತ ಫೋಟೋ ಹೊಡೆಸ್ಕೊಂತಾರೆ ಅಲ್ವಾ? ಫಂಡ್ ಮಾಡಿದ್ರು ಚೆನ್ನಾಗಿರ್ತಿತ್ತು.
0: ಹೌದು, ಫಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು.
1: ಆದ್ರೆ ಅನೇಕ ಬಾರಿ ನೀವು ಹೀಗ್ ಮಾಡ್ತಾ ಇದ್ದೀರಿ ಅನ್ನೋದು ಅವ್ರ ಗಮನಕ್ಕೂ ಬಂದಿರ್ಲಿಕ್ಕಿಲ್ಲ, ಅಥವಾ ನೀವು ಅವ್ರಿಗೆ ಹೇಳಿರ್ಲಿಕ್ಕೂ ಇಲ್ಲ. ಈ ಸಾಧ್ಯತೆಗಳು ಇರ್ತವೆ, ಇಲ್ಲಾಂದ್ರೆ ಅಲ್ಲಿನ ಪ್ರೊಫೆಸರ್ಸ್ ನಿಮ್ಗೆ ಬಿಟ್ಕೊಡ್ಬೇಕಲ್ಲ.
0: ಆಕ್ಚುಲಿ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ನನ್ನ ಕಾಲೇಜಲ್ಲಿ ಇನಿಷಿಯಲಿ, ಯಾಕಂದ್ರೆ ಐ ವಾಸ್ ಅ ಫ್ರೆಶರ್ ಅಟ್ ಸೇಂಟ್ ಅಲೋಶಿಯಸ್ ಕಾಲೇಜ್, ಸೊ ಸ್ಟಾರ್ಟಿಂಗ್ ಹೋದಾಗ ಐ ಟ್ರೈ ಟು ಎಕ್ಸ್ಪ್ಲೇನ್ ಐ ವಾಂಟ್ ಟು ಡೂ ರಿಸರ್ಚ್. ಹೌದು, ಅವ್ರು ನಗ್ತಾರೆ. ಸೊ ಯು ಆರ್ ಇನ್ ಕ್ಲಾಸ್ 12, ಯು ಹ್ಯಾವ್ ಟು ಫೋಕಸ್ ಇನ್ IIT ಎಕ್ಸಾಮ್. ದೀಸ್ ಪೀಪಲ್ ವೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಮೈ ವಿಷನ್ ಇಸ್. ಸೊ ಐ ಸ್ಟಾರ್ಟೆಡ್ ಬಂಕಿಂಗ್ ಮೈ ಕಾಲೇಜ್ ಅಂಡ್ ಗೋಯಿಂಗ್ ಟು ರಿಸರ್ಚ್ ಸೆಂಟರ್. ಸೊ ಆಗ ಏನಾಯ್ತು,
1: ಅದಕ್ಕೆ ಫಂಡಿಂಗ್ ಬರಲಿಲ್ಲ. ಇಟ್ಸ್ ಟ್ರೂ, ಯಾಕಂದ್ರೆ ಅನೇಕ ಬಾರಿ ಈವನ್ ಯೂನಿವರ್ಸಿಟೀಸ್ ಅಲ್ಲಿ ರಿಸರ್ಚ್ ಸೆಂಟರ್ಸ್ ಅಲ್ಲಿ ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡ್ಬೇಕಂದ್ರೆ ಆ ಸ್ಟೂಡೆಂಟ್ ಆ ರಿಸರ್ಚ್ ಹೆಡ್ ಮತ್ತೆ ಅವರಿಗೆ ಹೆಲ್ಪ್ ಮಾಡಿರೋ ಇನ್ನಿಬ್ರು ಪ್ರೊಫೆಸರ್ಸ್ ಗಳ ಹೆಸರು ಹಾಕಿ ಪಬ್ಲಿಷ್ ಮಾಡ್ಬೇಕಂತೆ.
0: ಹೌದು,
1: ಐ ಡೋಂಟ್ ಥಿಂಕ್ ಇಟ್ ಇಸ್ ರಿಕ್ವೈರ್ಡ್. ವಿದ್ಯಾರ್ಥಿ ಮಾಡಿದಾನೆ, ಲೆಟ್ ಹಿಮ್ ಗೆಟ್ ಇಟ್ ಪಬ್ಲಿಷ್ ಇನ್ ಇಸ್ ನೇಮ್.
0: ಯಸ್,
1: ನಾಳೆ ಬಹುಮಾನ ಬಂದ್ರೆ ಅವನಿಗೆ ಬರುತ್ತೆ, ಇವ್ರದ್ದು ಏನ್ ಕಾಂಟ್ರಿಬ್ಯೂಷನ್, ಒಂದ್ ಸಿಗ್ನೇಚರ್ ಮಾಡಿದಾರೆ ಅಂತ ಕಾಂಟ್ರಿಬ್ಯೂಷನ್. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ನಾವು ಹೇಳ್ಕೊಟ್ಟಿದ್ದಕ್ಕೆ ಇವ್ರು ಮಾಡಿದ್ರು ಅಂತ ಅವ್ರು ಅನ್ಕೋತಾರೆ, ಅವ್ರನ್ನ ದಾಟ್ಕೊಂಡು ನೀವು ಹೋಗಿಯೇ ಬಿಟ್ಟಿರ್ತೀರಿ ಅಲ್ವಾ? ಓಕೆ, ಇಷ್ಟೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿದ್ದೀರಿ, ಆದ್ರೆ ಇನ್ನೂ ವಿದ್ಯಾರ್ಥಿ ಆ ಒಂದು ಖುಷಿ ನಗು ಏನೋ ಮಾಡಬೇಕು ಅನ್ನೋ ತುಡಿತ ಎಲ್ಲ ಇದೆ.
0: ಹೌದು,
1: ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀರಿ?
0: ಸೊ ಲೈಕ್ ಒನ್ ವಿಷನ್, ಲೈಕ್ ಎವ್ರಿ ಡೇ ವೆನ್ ಐ ವೇಕ್ ಅಪ್ ಐ ಥಿಂಕ್ ಆಫ್ ದಿಸ್ ಒನ್ ಥಿಂಗ್. ಸೊ ಐ ಆಮ್ ಗೋನ್ ಲಿವ್ ಫಾರ್ ದ ನೆಕ್ಸ್ಟ್ 80 years ಆರ್ ಮ್ಯಾಕ್ಸ್ 70 years, ಅಂಡ್ ಇಫ್ ಐ ಡೋಂಟ್ ಲೀವ್ ಅ ಲೆಗಸಿ ಬಿಹೈಂಡ್, ನೋ ಒನ್ ಇಸ್ ಗೋನ್ ರಿಮೆಂಬರ್ ಮೀ.
1: ಡೆಫಿನೆಟ್ಲಿ,
0: ಇವನ್ ಯು ನೋ ಲೈಕ್ ನೆಕ್ಸ್ಟ್ ಜನರೇಷನ್ ವಾಸ್ ಗೋನ್ ಕಮ್ ಡೌನ್ ವಿಲ್ ನಾಟ್ ರಿಮೆಂಬರ್ ದೇರ್ ವಾಸ್ ಅ ಕಿಡ್ ಕಾಲ್ ಸುಹೇಲ್ ಆರ್ ಹಿ ಡಿಡ್ ಸಮಥಿಂಗ್. ಅಂಡ್ ಯು ನೋ ಇನ್ ದ ಎಂಡ್ ವೆನ್ ಐಲ್ ಬಿ ಡೈಯಿಂಗ್ ಐ ಜಸ್ಟ್ ಥಿಂಕ್, ಓಕೆ ವಾಟ್ ದ ಹೆಲ್ ಡಿಡ್ ಐ ಡೂ ಇನ್ ದಿಸ್ ಗ್ಲೋಬ್, ಐ ವಾಸ್ ಜಸ್ಟ್ ಅ ಲಯಬಿಲಿಟಿ ಟು ಆಲ್ ದ ರಿಸೋರ್ಸಸ್, ಐ ಜಸ್ಟ್ ಐ ವಾಸ್ ಅ
1: ತುಂಬಾ ಹೈ ಥಿಂಕಿಂಗ್. ಈಗ ಕಮ್ ಡೌನ್ ಟು ದಿಸ್, ಈಗ ತಕ್ಷಣ ಪಿಯುಸಿ ಆದ್ಮೇಲೆ ಏನ್ ಮಾಡೋದು?
0: ಸೊ ಈಗ ಪಿಯುಸಿ ಆದ್ಮೇಲೆ ಐ ವಿಲ್ ಬಿ ಗೋಯಿಂಗ್ ಫಾರ್ ಅಂಡರ್ ಗ್ರಾಡ್ in MIT Boston or Stanford.
1: So offer madidara,
0: MIT has need based scholarship, that means I'll be getting full scholarship to attend undergrad.
1: Kottara?
0: So, how is it kottare?
1: Okay, which branch you are going to select?
0: I have an interest in brain plus computer science.
1: So open source matte open electives, you can elect anything of your choice.
0: Yes,
1: so ikade computers tagabodu, akade medicine allo tagabodu. ನಮ್ಮಲ್ಲಿ ಆದ್ರೆ 5.5 ವರ್ಷ MBBS ಮಾಡ್ಕೊಂಡು ಅದೇ ಥ್ರೂ ಹೋಗ್ಬೇಕಾಗುತ್ತೆ, ಅಲ್ಲಿ ಹಾಗಿಲ್ಲ. ನೀವು ಜಂಪ್ ಮಾಡ್ಕೊಳ್ತಾ ನಿಮ್ಮ ಅಡಿಷನಲ್ ಡಿಪ್ಲೊಮಾಗಳು, ಸರ್ಟಿಫಿಕೇಟ್ ಕೋರ್ಸ್ಗಳು ಮಾಡ್ಕೊಳ್ತಾ ನಿಮ್ಮ ಡಿಗ್ರಿಗೆ ಸಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬಿಡಬಹುದು. ಅದಕ್ಕೆ
0: ವಿ ಕ್ಯಾನ್ ಟೇಕ್ ಮೆನಿ ಕ್ರೆಡಿಟ್ಸ್ ಆಸ್ ಫ್ರಮ್ ದ ಕೋರ್ಸ್.
1: ಲೆಟ್ಸ್ ಕಾಲ್ ಲಿಬರಲ್ ಎಜುಕೇಶನ್.
0: ಯೆಸ್,
1: ಅಲ್ಲಿದೆ.
0: ಹೌದು ಸರ್,
1: ಸಪೋರ್ಟ್ ಮಾಡ್ತಾರ ಮನೆಯಲ್ಲಿ?
0: ಆಕ್ಚುಲಿ ಸ್ಟಾರ್ಟಿಂಗ್ ಇರಲಿಲ್ಲ, ಬಟ್ ಐ ಪ್ಲಾಂಟೆಡ್ ದಿಸ್ ಐಡಿಯಾ ಫ್ರಮ್ ವೆನ್ ಐ ವಾಸ್ ಇನ್ ಕ್ಲಾಸ್ 8. ಸೊ ಇಟ್ಸ್ ಬಿನ್ ಲಾಂಗ್ ಟೈಮ್.
1: ಸೊ ನೌ ಇಟ್ ಹ್ಯಾಸ್ ಗ್ರೋನ್.
0: ಇಟ್ ಹ್ಯಾಸ್ ಗ್ರೋನ್.
1: ಒಂದ್ ತೆಂಗಿನ ಮರ ಹಾಕ್ಲಿಕ್ಕೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ತಗೊಂಡು ಈಗ ಫಲ ಕೊಡ್ತಾ ಇದೆ.
0: ದೇ
1: ಹ್ಯಾವ್ ಅಂಡರ್ಸ್ಟುಡ್ ಟು ಲೀವ್ ಯು ದೇರ್ ಫಾರ್ ನೆಕ್ಸ್ಟ್
0: 10 years. ಯೆಸ್,
1: 10 years ತಗೊಳತ್ತೆ, ಯಾಕಂದ್ರೆ ಅಷ್ಟೆಲ್ಲ ರಿಸರ್ಚ್. ಅಲ್ಲಿ ನಿಮಗೆ ಲ್ಯಾಂಗ್ವೇಜ್ ಇಂದ ಹಿಡಿದು ರಿಸರ್ಚ್ ಮತ್ತೆ ವಾತಾವರಣ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಅನ್ಸಿದ್ಯಾ?
0: ಹೌದು ಸರ್, ಯಾಕಂದ್ರೆ ಲಾಸ್ಟ್ 1.5 months ನಾ US ಅಲ್ಲಿ ಇದ್ದದ್ದು. ಸೊ ಫುಡ್, ಕ್ಲೈಮೇಟ್ ಅಂಡ್ ಎನ್ವೈರನ್ಮೆಂಟ್, ದ ಎನರ್ಜಿ, ಆಲ್ ವಾಸ್ ಪ್ರಿಟಿ ಸಪೋರ್ಟಿವ್. ಸೊ ಐ ಥಿಂಕ್ ಐ ಕ್ಯಾನ್ ಬಿ ಪ್ರಿಟಿ ಮಚ್, ಐ ಕ್ಯಾನ್ ಡು ಬೆಟರ್.
1: ಓಕೆ, ಅದು ಮಾಡ್ತೀರಿ, ಆದ್ರೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಬೇಕಲ್ಲ. ದಟ್ ಈಸ್ ದ ಸರ್ಟಿಫಿಕೇಟ್ ವಿಚ್ ಟೇಕ್ಸ್ ಯು ಔಟ್ ಆಫ್ ದಿಸ್ ಕಂಟ್ರಿ.
0: ಯೆಸ್,
1: ಇಟ್ಸ್ ಅ ಬೇಸಿಕ್ ಒನ್.
0: ಯೆಸ್,
1: ಅದಕ್ಕೆ ಪಾಸ್ ಮಾಡಲೇಬೇಕು. ಅಲ್ಲಿ ಅಟ್ಲೀಸ್ಟ್ ಒಂದು 50% ಬರಬೇಕು.

0: ಇಲ್ಲ ಅಂದ್ರೆ ಅವರು ಹೊರಗಡೆ ಕೊಡೋದಿಲ್ಲ. ಯು ನೀಡ್ ನಾಟ್ ಟೇಕ್ 99% ಆರ್ 95% ಅಟ್ ಲೀಸ್ಟ್ ಸೈಜಬಲ್ ಸ್ಕೋರ್.
1: ಅದು ನಾ ತೆಗಿದೇನೆ ಸರ್, ಲೈಕ್ ಐ ಆಮ್ ಏಮಿಂಗ್ ಫಾರ್ 96 to 98. Because I have well versed with the current syllabus, calculus and many.
0: So you don't have any
1: issues with, no.
0: Okay, so you will come out and go for higher studies there. ನೀವು ಈಗ ರಿಸರ್ಚ್ ಮಾಡ್ತಾ ಇರೋದು ಬಯಾಲಜಿ ಮೇಲೆ ಮತ್ತೆ ಹ್ಯೂಮನ್ ರಿಲೇಟೆಡ್ ಇಶ್ಯೂಸ್, ಕಂಪ್ಯೂಟರ್ಸ್ ಅನ್ನು ತಗೊಳ್ತಾ ಇದ್ದೀರಿ, ಹಿಂಗೆ ಇನ್ನೂ ಹಾಗೆ ಮುಂದೆ ಮುಂದೆ ಹೋಗ್ತಾ ಹರಡ್ ಹಂಚೋದ್ರೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದ್ ಏರಿಯಾ ಅಂತ ಇಡಬಾರ್ದೆ?
1: ಆಕ್ಚುಲಿ ನನ್ನ ರಿಸರ್ಚ್ ಫಿಲಾಸಫಿ ಏನಿದೆ, ಇಟ್ಸ್ ಫ್ರಮ್ ಇಲಾನ್ ಮಸ್ಕ್. ಸೊ ಇಲಾನ್ ಮಸ್ಕ್ ಪ್ರೆಸೆಂಟೆಡ್ ದಿಸ್ ಥಿಯರಿ ಕಾಲ್ಡ್, ಸೊ ಏನಾಗುತ್ತೆ, ಇಫ್ ಯು ವಾಂಟ್ ಟು ಕ್ರಿಯೇಟ್ ಸಮ್ ಬ್ರೇಕ್ ಥ್ರೂ, ಯು ಕೆನಾಟ್ ಡೂ ಇಟ್ ಇನ್ ಜಸ್ಟ್ ಬೀಂಗ್ ಕಾನ್ಸಂಟ್ರೇಟೆಡ್ ಟು ಒನ್. ಲೈಕ್ ಐ ಕೆನಾಟ್ ಕ್ರಿಯೇಟ್ ಬ್ರೇಕ್ ಥ್ರೂ ಜಸ್ಟ್ ಕೀಪಿಂಗ್ ಮೈ ಸೆಲ್ಫ್ ಫೋಕಸ್ ಇನ್ ಫಿಸಿಕ್ಸ್. ಬಟ್ ನಾ ಏನ್ ಮಾಡ್ಬೋದು ಅಂದ್ರೆ, ಐ ಕ್ಯಾನ್ ಸ್ಟಡಿ ಬಯಾಲಜಿ ಅಂಡ್ ಫಿಸಿಕ್ಸ್ ಅಂಡ್ ಐ ಕ್ಯಾನ್ ಇಂಟಿಗ್ರೇಟ್ ದೀಸ್ ಟು ಥಿಂಗ್ಸ್ ವಿಚ್ ನೋ ಒನ್ ಹ್ಯಾಸ್ ಥಾಟ್ ಆಫ್. And
0: yes,
1: bring down something.
0: That is allowed in liberal education and
1: yes,
0: you will get an opportunity. But in India, it is not there.
1: In India, it's not there. Hmm. That is one...
0: That's why you are flying out.
1: Yes.
0: ತುಂಬಾನೇ ಇದೆ ಮಾಡಲಿಕ್ಕೆ, ಕೆಲಸ ಇದೆ. ಈ ಕ್ಷಣಕ್ಕೆ ಪುಣೆನಲ್ಲಿ ಏನೋ ಒಂದು ನಿಮ್ಮ ರಿಸರ್ಚ್ ಎಲ್ಲ ಮುಂದುವರಿಸೋರು ಇದ್ದೀರಿ, ಏನದು?
1: ಈ ವರ್ಷದ ರಿಸರ್ಚ್ ಆಕ್ಚುಲಿ 3 ರಿಸರ್ಚ್ ನಡೀತಾ ಇದೆ. ಒಂದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ, ಒಂದು PM ಸೇಮ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಟು ಹಾರ್ಟ್ ಅಟ್ಯಾಕ್, ಅಂಡ್ ಥರ್ಡ್ ನಾ ಒಂದು ಇನಿಷಿಯೇಟಿವ್ ನ ತರ್ತಾ ಇದ್ದೇನೆ. ಸೊ ಈ ಇನಿಷಿಯೇಟಿವ್ ಹೆಸರು STEM 30 ಅಂತ. ಸೊ ನಾನು ಒಂದು ಲೈಕ್ 7 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ರಿಸರ್ಚ್ ಅಲ್ಲಿ ನಾ ಒನ್ ಕೋರ್ ಫ್ಯಾಕ್ಟರ್ ಅನ್ನು ಐಡೆಂಟಿಫೈ ಮಾಡಿದ್ದಂದ್ರೆ, ಸೊ ವೆನ್ ಐ ಗಿವ್ ಟಾಕ್ಸ್ ಟು ಸ್ಟೂಡೆಂಟ್ಸ್ ಆಫ್ ಮೈ ಸೇಮ್ ಪಿಯರ್ಸ್ ಅದರ್ ಸ್ಕೂಲ್ಸ್, ದ ಒನ್ ಕ್ವೆಶನ್ ಐ ಆಲ್ವೇಸ್ ಗೆಟ್ ಇಸ್ ದಟ್ ಹೌ ಡ್ಯೂ ಪಬ್ಲಿಷ್ ರಿಸರ್ಚ್, ವಾಟ್ ಇಸ್ ಅ ಪೇಪರ್, ವೇರ್ ಡ್ಯೂ ಪಬ್ಲಿಷ್, and how do you contact them, what is the model, what is the research. So I understood that there is no foundational STEM education provided from class 8 to 12, and this is only provided at MSc or research level. So I want to bring out an initiative, like I'm trying with other scientists to come out like an online kind of education which will give foundational education to students from class 8 to 12. You know, they can have a core foundation and they can start building upon that.
0: The STEM will help them
1: STEM
0: to grow.
1: 30, yes.
0: Fine, congratulations Mahdi. ಇದು ಈ ಕ್ಷಣದ್ದು.
1: ಹೌದು ಸರ್.
0: ಫಾರ್ ರೀಚಿಂಗ್ ಆಗ್ಲೇ ಹೇಳಿದ್ರಿ ಏನೆಲ್ಲ ಐಡಿಯಾಸ್ ಇದೆ ಅಂತ, ಅಪ್ಪ ಅಮ್ಮನ ಒಪ್ಪಿಸಿದ್ದೀರಿ, ಆದ್ರೂ ಇಂಡಿಯಾ ಮಿಸ್ ಮಾಡ್ಕೋತೀವಿ ಅಂತ ಅನ್ಸಲ್ವಾ?
1: ಇಂಡಿಯಾ ಮಿಸ್ ಮಾಡ್ಕೋತೀನಿ. ಆಕ್ಚುಲಿ ಮೈ ಮೋಸ್ಟ್ ಆಫ್ ಮೈ ಪ್ಲಾನ್ಸ್ ಟು ಇಂಪ್ರೂವ್ ಆರ್ ಇನ್ ಇಂಡಿಯಾ.
0: So you come back
1: of course
0: and do all the
1: things in
0: work
1: India
0: and achievements in India.
1: Yes.
0: ಕಂಗ್ರ್ಯಾಚುಲೇಷನ್ಸ್ ಸುಹೇಲ್. ಇನ್ನೂ ತುಂಬಾ ಹೇಳೋದಿದೆ, ಆದರೆ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ. ಯುವ ಪ್ರತಿಭೆಯ ಜೊತೆಗೆ ಇನ್ನೊಮ್ಮೆ ಸಂದರ್ಶನವನ್ನು ಇಟ್ಕೊಳ್ಳೋಣ. ಮತ್ತೊಂದು ಅವಾರ್ಡ್ ಬಂದ ನಂತರದಲ್ಲಿ ನಿಮ್ಮನ್ನ ನಾವು ಸಂಪರ್ಕ ಮಾಡ್ತೇವೆ, ಅಲ್ಲಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ಹಂಚಿಕೊಳ್ತೀರಂತೆ. ಇವತ್ತಿನ ಈ ಯುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ತಿಳಿಸಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬಿರುವುದೇ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಇಂದಿನ ಯುವ ಪ್ರತಿಭೆ ಯುವ ವಿಜ್ಞಾನಿ CS ಮೊಹಮ್ಮದ್ ಸುಹೇಲ್ನೊಂದಿಗೆ ಮಾತುಕತೆ ಕೇಳಿದ್ರಲ್ಲ, ನಡೆಸಿಕೊಟ್ಟವರು ಬೇದ್ರೆ ಮಂಜುನಾಥ್. ಇದು ಇಂದಿನ ಯುವವಾಣಿ. ಈಗ ಗಾಂಧಿ ಸ್ಮೃತಿ.

ಘಟನೆ ಅಕ್ಷರ ಶಿಕ್ಷಣ. ಅಕ್ಷರ ಶಿಕ್ಷಣದ ವಿಷಯ ಇನ್ನೂ ಹೆಚ್ಚು ಕಷ್ಟವಾಗಿದ್ದಿತು. ಅದಕ್ಕೆ ಅವಶ್ಯಕಗಳಾದ ಸಾಧನ ಸಾಮಗ್ರಿಗಳಾಗಲಿ ವಿಷಯ ಜ್ಞಾನವಾಗಲಿ ನನಗೆ ಇರಲಿಲ್ಲ. ಅದಕ್ಕೆ ಎಷ್ಟು ಸಮಯವನ್ನು ವಿನಿಯೋಗಿಸಲು ನನಗೆ ಇಷ್ಟವಿದ್ದಿತ್ತೋ ಅಷ್ಟು ಸಮಯವೂ ನನಗೆ ಇರಲಿಲ್ಲ. ನಾನು ಮಾಡುತ್ತಿದ್ದ ಶಾರೀರಿಕ ಶ್ರಮದಿಂದ ನನಗೆ ಸಂಜೆಯ ವೇಳೆಗೆ ಪೂರ್ಣವಾಗಿ ಆಯಾಸವಾಗಿ ಬಿಡುತ್ತಿದ್ದಿತು. ನನಗೆ ವಿಶ್ರಾಂತಿ ಅವಶ್ಯಕವಾಗಿದ್ದ ಸಮಯದಲ್ಲಿ ನಾನು ತರಗತಿಗಳನ್ನು ನಡೆಸುತ್ತಿದ್ದೆನು. ನನಗೆ ತರಗತಿಯಲ್ಲಿ ಲವಲವಿಕೆಯೂ ಉತ್ಸಾಹವೂ ಇರುವ ಬದಲು ಎಚ್ಚರವಾಗಿರುವುದೇ ಕಷ್ಟವಾಗಿದ್ದಿತು. ಬೆಳಗಿನ ವೇಳೆಯಲ್ಲಿ ವ್ಯವಸಾಯದ ಕೆಲಸ ಮತ್ತು ಮನೆಯ ಕೆಲಸಗಳನ್ನು ಮಾಡಬೇಕಾಗಿದ್ದಿತು. ನಾವು ಶಾಲೆಯನ್ನು ಮಧ್ಯಾಹ್ನದ ಊಟವಾದ ಮೇಲೆ ನಡೆಸುತ್ತಿದ್ದೆವು. ಶಾಲೆಯನ್ನು ನಡೆಸಲು ಬೇರೆ ಯಾವ ಕಾಲವೂ ಸರಿಯಾಗಿರಲಿಲ್ಲ. ಅಕ್ಷರ ಶಿಕ್ಷಣಕ್ಕೆ ನಾವು ಹೆಚ್ಚೆಂದರೆ 3 ಗಂಟೆಗಳನ್ನು ವಿನಿಯೋಗಿಸುತ್ತಿದ್ದೆವು. ವಿದ್ಯಾರ್ಥಿಗಳಿಗೆ ಹಿಂದಿ, ತಮಿಳು, ಗುಜರಾತಿ ಮತ್ತು ಉರ್ದು ಭಾಷೆಗಳನ್ನು ಹೇಳಿಕೊಡುತ್ತಿದ್ದೆವು. ಬಾಲಕರಿಗೆಲ್ಲ ಅವರವರ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡುತ್ತಿದ್ದೆವು. ಎಲ್ಲರಿಗೂ ಇಂಗ್ಲಿಷನ್ನು ಕಲಿಸುತ್ತಿದ್ದೆವು. ಗುಜರಾತಿ ಮತ್ತು ಹಿಂದಿ ಬಾಲಕರಿಗೆ ಸ್ವಲ್ಪ ಸಂಸ್ಕೃತವನ್ನು ಕಲಿಸುವುದು ಎಲ್ಲ ವಿದ್ಯಾರ್ಥಿಗಳಿಗೂ ಚರಿತ್ರೆ, ಭೂಗೋಳ ಮತ್ತು ಗಣಿತಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕೊಡುವುದು ಅವಶ್ಯಕವಾಗಿದ್ದಿತು. ತಮಿಳು ಮತ್ತು ಉರ್ದುವನ್ನು ಕಲಿಸುವ ಹೊಣೆಗಾರಿಕೆಯನ್ನು ನಾನು ವಹಿಸಿಕೊಂಡಿದ್ದೆನು. ನನಗೆ ಗೊತ್ತಿದ್ದ ಅಲ್ಪ ಸ್ವಲ್ಪ ತಮಿಳು ನಾನು ಸಮುದ್ರ ಪ್ರಯಾಣದಲ್ಲಿಯೂ ಸೆರೆಮನೆಯಲ್ಲಿಯೂ ಕಲಿತುದಾಗಿದ್ದಿತು. ಪೋಪ್ ಬರೆದಿರುವ ಉತ್ಕೃಷ್ಟವಾದ ತಮಿಳು ಕೈಪಿಡಿಗಿಂತ ಹೆಚ್ಚಾಗಿ ನಾನು ಏನನ್ನೂ ಓದಿರಲಿಲ್ಲ. ಉರ್ದುವಿನಲ್ಲಿ ನನಗೆ ತಿಳಿದಿದ್ದುದು ನಾನು ಸಮುದ್ರ ಪ್ರಯಾಣದಲ್ಲಿ ಕಲಿತಿದ್ದ ಉರ್ದು ಅಕ್ಷರಗಳು ಮಾತ್ರ. ನಾನು ಮುಸಲ್ಮಾನ ಮಿತ್ರರ ಸಂಪರ್ಕದಿಂದ ಕಲಿತ ಪರಿಚಿತವಾದ ಪರ್ಷಿಯನ್ ಮತ್ತು ಅರಾಬಿಕ್ ಪದಗಳಷ್ಟೇ ನನಗೆ ಆ ಭಾಷೆಯಲ್ಲಿ ತಿಳಿದಿದ್ದುದು. ಸಂಸ್ಕೃತ ನಾನು ಹೈಸ್ಕೂಲ್ನಲ್ಲಿ ಕಲಿತಿದ್ದಕ್ಕಿಂತ ನನಗೆ ಹೆಚ್ಚಾಗಿ ತಿಳಿದಿರಲಿಲ್ಲ. ನನ್ನ ಗುಜರಾತಿ ಜ್ಞಾನ ಸಹ ಹೈಸ್ಕೂಲ್ನಲ್ಲಿ ಕಲಿತಿದ್ದಕ್ಕಿಂತ ಹೆಚ್ಚಾಗಿರಲಿಲ್ಲ. ನಾನು ಕೆಲಸವನ್ನು ನಿರ್ವಹಿಸಬೇಕಾಗಿದ್ದು ಈ ಬಂಡವಾಳದ ಸಹಾಯದಿಂದ. ನನ್ನ ಸಹೋದ್ಯೋಗಿಗಳು ನನ್ನಷ್ಟೂ ಸಹ ತಿಳಿದವರಾಗಿರಲಿಲ್ಲ. ಆದರೆ ನಮ್ಮ ದೇಶದ ಭಾಷೆಗಳಲ್ಲಿ ನನಗಿದ್ದ ಪ್ರೇಮ, ಉಪಾಧ್ಯಾಯನಾಗಿ ಕೆಲಸ ಮಾಡಬಲ್ಲೆನೆಂದು ನನ್ನ ಶಕ್ತಿಯಲ್ಲಿ ನನಗಿದ್ದ ಧೈರ್ಯ, ಜತೆಗೆ ವಿದ್ಯಾರ್ಥಿಗಳ ಅಜ್ಞಾನ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಔದಾರ್ಯ, ಇವೆಲ್ಲ ನನ್ನ ಕಾರ್ಯದಲ್ಲಿ ನನಗೆ ಸಹಾಯಕವಾದವು. ತಮಿಳು ಮಕ್ಕಳೆಲ್ಲ ದಕ್ಷಿಣ ಆಫ್ರಿಕಾದಲ್ಲಿಯೇ ಜನಿಸಿದ್ದವರಾಗಿದ್ದರಿಂದ ಅವರಿಗೆ ಗೊತ್ತಿದ್ದ ತಮಿಳು ಅತ್ಯಲ್ಪ. ತಮಿಳು ಲಿಪಿಯಂತೂ ಅವರಿಗೆ ತಿಳಿದೇ ಇರಲಿಲ್ಲ. ಆದುದರಿಂದ ನಾನು ಅವರಿಗೆ ಲಿಪಿಯನ್ನು, ವ್ಯಾಕರಣದ ಮೂಲ ಪಾಠಗಳನ್ನು ಹೇಳಿಕೊಡಬೇಕಾಗಿದ್ದಿತು. ಅದೇನೋ ಸುಲಭವಾಗಿಯೇ ಇದ್ದಿತು. ತಮಿಳು ಮಾತಾಡುವುದರಲ್ಲಿ ತಾವು ನನ್ನನ್ನು ಮೀರಿಸಬಲ್ಲವೆಂದು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಗೊತ್ತಿದ್ದಿತು. ಇಂಗ್ಲಿಷ್ ತಿಳಿಯದ ತಮಿಳರು ನನ್ನೊಂದಿಗೆ ಮಾತನಾಡಲು ಬಂದಾಗ ನನ್ನ ವಿದ್ಯಾರ್ಥಿಗಳೇ ನನ್ನ ದ್ವಿಭಾಷಿಗಳಾಗುತ್ತಿದ್ದರು. ನನ್ನ ಅಜ್ಞಾನವನ್ನು ನನ್ನ ಶಿಷ್ಯರಿಂದ ಮುಚ್ಚಿಡಲು ನಾನು ಯಾವಾಗಲೂ ಪ್ರಯತ್ನಿಸುತ್ತಿರಲಿಲ್ಲ. ಹೀಗೆ ನಾವು ಸಂತೋಷದಿಂದಲೇ ಕೆಲಸವನ್ನು ಮಾಡುತ್ತಿದ್ದೆವು. ಎಲ್ಲ ವಿಷಯಗಳಲ್ಲಿಯೂ ನಾನು ಅವರಿಗೆ ನನ್ನ ನಿಜವಾದ ಬಣ್ಣವನ್ನು ಅದು ಇರುವಂತೆಯೇ ತೋರಿಸಿದೆನು. ಆದುದರಿಂದ ನನ್ನ ಭಾಷಾ ಅಜ್ಞಾನ ಅಪಾರವಾಗಿದ್ದರೂ ನನ್ನಲ್ಲಿ ಅವರ ಪ್ರೇಮ ಮತ್ತು ಗೌರವ ಕಡಿಮೆಯಾಗಲಿಲ್ಲ. ಮುಸಲ್ಮಾನ ವಿದ್ಯಾರ್ಥಿಗಳಿಗೆ ಉರ್ದುವನ್ನು ಕಲಿಸುವುದು ಇದಕ್ಕಿಂತ ಹೆಚ್ಚು ಸುಲಭವಾಗಿದ್ದಿತು. ಅವರಿಗೆ ಉರ್ದು ಲಿಪಿ ಗೊತ್ತಿದ್ದಿತು. ಅದನ್ನು ಓದುವುದರಲ್ಲಿ ಅವರಿಗೆ ಉತ್ಸಾಹವನ್ನು ಹುಟ್ಟಿಸುವುದು ಮತ್ತು ಅವರ ಬರವಣಿಗೆಯನ್ನು ಉತ್ತಮಗೊಳಿಸುವುದು, ಇಷ್ಟನ್ನು ಮಾತ್ರ ನಾನು ಮಾಡಬೇಕಾಗಿದ್ದಿತು. ಈ ಬಾಲಕರಲ್ಲಿ ಬಹುಭಾಗದವರಿಗೆ ಅಕ್ಷರಗಳು ಬರುತ್ತಿರಲಿಲ್ಲ. ಅವರು ಶಾಲೆಗಳಿಗೆ ಹೋದವರಾಗಿರಲಿಲ್ಲ. ನಾನು ಕೆಲಸ ಮಾಡುತ್ತಾ ಹೋದಂತೆ ನಾನು ಅವರಿಗೆ ಹೇಳಿಕೊಡಬೇಕಾದುದೇನೂ ಹೆಚ್ಚಿಗೆ ಇಲ್ಲ. ಅವರ ಸೋಮಾರಿತನವನ್ನು ತೊಲಗಿಸುವುದು, ಅವರ ಓದು ಬರಹವನ್ನು ನೋಡಿಕೊಳ್ಳುವುದು, ಇದಿಷ್ಟೇ ನನ್ನ ಕೆಲಸವೆಂದು ನನಗೆ ಗೊತ್ತಾಯಿತು. ನನ್ನ ಇಷ್ಟರಿಂದಲೇ ತೃಪ್ತಿಯಾದುದರಿಂದ ಒಂದೇ ತರಗತಿಯಲ್ಲಿ ಬೇರೆ ಬೇರೆ ವಯಸ್ಸಿನ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಷಯಗಳನ್ನು ಕಲಿಯುತ್ತಿದ್ದರೂ ಎಲ್ಲರೊಂದಿಗೆ ಕೆಲಸ ನಡೆಸುವುದು ನನಗೆ ಸಾಧ್ಯವಾಯಿತು. ಪಠ್ಯ ಪುಸ್ತಕಗಳ ವಿಷಯ ನಾವು ಬಹಳ ಕೇಳುತ್ತೇವೆ. ನನಗೆ ಎಂದೂ ಅದರ ಅಭಾವ ತೋರಲೇ ಇಲ್ಲ. ನಮಗೆ ದೊರೆಯುತ್ತಿದ್ದ ಪಠ್ಯ ಪುಸ್ತಕಗಳನ್ನು ಸಹ ನಾನು ಹೆಚ್ಚಾಗಿ ಉಪಯೋಗಿಸಿದುದು ನನಗೆ ನೆನಪಿಲ್ಲ. ವಿದ್ಯಾರ್ಥಿಗೆ ನಿಜವಾದ ಪಠ್ಯ ಪುಸ್ತಕ ಅವನ ಉಪಾಧ್ಯಾಯರೇ ಎಂಬುದು ನನ್ನ ಎಂದಿನ ಅಭಿಪ್ರಾಯ. ನನ್ನ ಉಪಾಧ್ಯಾಯರು ಪುಸ್ತಕಗಳಿಲ್ಲದೆ ಸ್ವತಂತ್ರವಾಗಿ ಕಲಿಸಿದ ಅನೇಕ ವಿಷಯಗಳು ಇಂದು ನನಗೆ ಸ್ಪಷ್ಟವಾಗಿ ನೆನಪಿದೆ. ಮಕ್ಕಳು ಕಣ್ಣುಗಳಿಂದ ನೋಡಿ ಕಲಿಯುವುದಕ್ಕಿಂತ ಕಡಿಮೆ ಪರಿಶ್ರಮದಿಂದ ಕಿವಿಗಳಿಂದಲೇ ಹೆಚ್ಚು ವಿಷಯಗಳನ್ನು ಗ್ರಹಿಸುತ್ತಾರೆ. ನಾನು ಯಾವ ಪುಸ್ತಕವನ್ನೂ ಹುಡುಗರ ಜೊತೆಯಲ್ಲಿ ಮೊದಲಿಂದಲೂ ಕೊನೆಯವರೆಗೆ ಓದಿದುದು ನನಗೆ ನೆನಪಿಲ್ಲ.
ಆದರೆ ನಾನು ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಅರಗಿಸಿಕೊಂಡಿದ್ದರ ಸಾರಾಂಶಗಳನ್ನೆಲ್ಲ ಅವರಿಗೆ ಹೇಳುತ್ತಿದ್ದೆನು. ಅದರ ನೆನಪು ಇಂದಿಗೂ ಅವರ ಮನಸ್ಸಿನಲ್ಲಿ ಇದೆ ಎಂದು ನಾನು ಹೇಳಬಲ್ಲೆನು. ಪುಸ್ತಕದಿಂದ ಕಲಿತುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅವರಿಗೆ ಕಷ್ಟವಾಗುತ್ತಿದ್ದಿತು. ಆದರೆ ನಾನು ಬಾಯಲ್ಲಿ ಹೇಳಿಕೊಡುವುದನ್ನು ಅವರು ಸುಲಭವಾಗಿ ಮತ್ತೆ ಮತ್ತೆ ಹೇಳುತ್ತಿದ್ದರು. ಪುಸ್ತಕವನ್ನು ಓದುವುದು ಅವರಿಗೆ ಕಷ್ಟವಾದ ಕೆಲಸವಾಗಿದ್ದಿತು. ಆದರೆ ನಾನು ವಿಷಯಗಳನ್ನು ಆಕರ್ಷಣೀಯವಾಗಿ ಹೇಳುತ್ತಿದ್ದರೆ ಅದನ್ನು ಕೇಳುವುದೇ ಅವರಿಗೆ ಒಂದು ಆನಂದವಾಗುತ್ತಿದ್ದಿತ್ತು.

0: ಈಗ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇಂದು ಮತ್ತು ಮುಂದೆ ಈ ಕುರಿತು ಮಾತನಾಡುತ್ತಾರೆ ಎಸ್ ಜಿ ಶಿವಕುಮಾರ್.
1: ಹರಿದು ಹಂಚಿ ಹೋಗಿದ್ದ ಕನ್ನಡ ಭಾಷಿಕರ ಪ್ರಾಂತ್ಯಗಳೆಲ್ಲ ಒಟ್ಟಾಗಿ ಕನ್ನಡ ನಾಡಿನ ರಾಜ್ಯ ರಚನೆಯಾದ ದಿನ ನವೆಂಬರ್ 1. ಇದನ್ನು ಏಕೀಕರಣದ ದಿನವೆಂದು ಗುರುತಿಸುವುದುಂಟು. ನವೆಂಬರ್ ತಿಂಗಳು ಪೂರ್ತಿ ಕರ್ನಾಟಕದಾದ್ಯಂತ ಸಂಭ್ರಮದ ಆಚರಣೆ ನಡೆಯುತ್ತದೆ. ಉದ್ಯೋಗ ವ್ಯಾಪಾರಗಳಿಗೆಂದು ಕರ್ನಾಟಕದಾಚೆ ನೆಲೆಸಿರುವವರು ಕೂಡ ತಾವಿರುವೆಡೆಯಲ್ಲಿ ರಾಜ್ಯೋತ್ಸವದ ಕಂಪನ್ನು ಹರಡುತ್ತಾರೆ. ಕನ್ನಡಿಗರ ಅಭಿಮಾನ ಈ ತಿಂಗಳಲ್ಲಿ ಉಕ್ಕಿ ಹರಿಯುತ್ತದೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕನ್ನಡ ಪ್ರದೇಶಗಳು ಹರಿದು ಹಂಚಿ ಹೋಗಿದ್ದವು. ಹೀಗೆ ಹಂಚಿ ಹೋಗಿದ್ದ ಪ್ರದೇಶಗಳು ಆಂಧ್ರ, ಮಹಾರಾಷ್ಟ್ರ, ಮದ್ರಾಸು, ಹೈದರಾಬಾದು ಮತ್ತು ಕೇರಳ ಪ್ರಾಂತ್ಯಗಳಿಗೆ ಸೇರಿ ಹೋಗಿದ್ದವು. ಕರ್ನಾಟಕದ ಕೆಲವು ಪ್ರದೇಶಗಳು ಸುಮಾರು 200 ವರ್ಷಗಳ ಕಾಲ ಈ ಸ್ಥಿತಿಯಲ್ಲಿದ್ದುವು ಎಂಬುದು ಇಂದಿನವರೆಗೆ ಅಚ್ಚರಿಯಾಗಿ ಕಾಣಬಹುದು. ಕರ್ನಾಟಕದ ಏಕೀಕರಣದ ಚಳವಳಿಯ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಯಿತು. ಹರಿದು ಹಂಚಿ ಹೋಗಿದ್ದ ಪ್ರದೇಶಗಳೆಲ್ಲ ಒಂದಾಗಿ ಅಖಂಡ ಕರ್ನಾಟಕ ರೂಪುಗೊಂಡಿತು. ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಉತ್ಕೃಷ್ಟವಾದದ್ದು, ಶ್ರೀಮಂತವಾದದ್ದು. ವಿಪುಲವಾಗಿ ದೊರಕುವ ಸಾಹಿತ್ಯ ಕೃತಿಗಳು, ಐತಿಹಾಸಿಕ ದಾಖಲೆಗಳು ಈ ಅಂಶಗಳನ್ನು ದೃಢೀಕರಿಸುತ್ತವೆ. ಕನ್ನಡದ ಕೆಲವು ಪದಗಳು ವೇದಗಳಲ್ಲಿಯೂ, ಕ್ರಿಸ್ತಶಕ 2ನೇ ಶತಮಾನದ ಗ್ರೀಕ್ ನಾಟಕವೊಂದರಲ್ಲಿಯೂ ದೊರಕಿದೆ. ಬೇಲೂರು, ಹಳೆಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮುಂತಾದ ಕಡೆಗಳಲ್ಲಿ ಶಿಲ್ಪಕಲೆ ಕಾವ್ಯವಾಗಿ ಮೈದಳೆದಿದೆ. ಪಂಪ, ರನ್ನ, ಜನ್ನರ ಕಾವ್ಯದ ಸೊಗಸು ಕಾಲವನ್ನು ಮೆಟ್ಟಿ ನಿಂತಿದೆ. ಇಂಥ ಅದ್ಭುತವಾದ ಭಾಷೆ ಮತ್ತು ಸಂಸ್ಕೃತಿಯ ಇಂದಿನ ಮತ್ತು ಮುಂದಿನ ದಿನಗಳ ಬಗೆಗೆ ಚಿಂತನೆಗಳು ಚಲನೆಗಳನ್ನು ಸೃಷ್ಟಿಸುತ್ತವೆ. ಜೊತೆ ಜೊತೆಗೆ ಕೆಲವು ಆಶಾದಾಯಕ ಬೆಳವಣಿಗೆಗಳು ಮಿನುಗುತ್ತವೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ನಾಡು ಒಂದಾಗುವುದಕ್ಕೆ ಹೋರಾಡಿದ ಮಹನೀಯರನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ನಾಡು, ನುಡಿ, ಸಂಸ್ಕೃತಿಯ ಬಗೆಗೆ ಚಿಂತನ ಮಂಥನಗಳು ನಡೆಯುತ್ತವೆ. ಪ್ರಸ್ತುತ ಕಾಲಘಟ್ಟದಲ್ಲಿ ವಿಜ್ಞಾನ ಅಗಾಧವಾಗಿ ಬೆಳೆದಿದೆ. ನಮ್ಮ ದೈನಂದಿನ ಬದುಕು ತಂತ್ರಜ್ಞಾನದ ಆವಿಷ್ಕಾರಗಳನ್ನು ಅವಲಂಬಿಸಿವೆ. ಇಂಗ್ಲಿಷ್ ಬಳಕೆ ಅತಿಯಾಗಿದೆ. ಕಾರ್ಪೊರೇಟ್ ವಲಯಗಳಲ್ಲಿ, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಕನ್ನಡದ ಬಗೆಗೆ ಕೀಳರಿಮೆ ಬೆಳೆಸಿಕೊಂಡಿದ್ದಾರೆ. ವಿದೇಶಗಳಲ್ಲಿ ಉದ್ಯೋಗ ಮಾಡುವ ಕನ್ನಡಿಗರು ತಮ್ಮ ಮಕ್ಕಳಿಗೆ ಕನ್ನಡ ಕಲಿಸಲು ಉತ್ಸುಕತೆ ತೋರಿಸುತ್ತಿಲ್ಲ. ಈ ಸ್ಥಿತ್ಯಂತರ ಕಾಲದಲ್ಲಿ ಭಾಷೆ ಮತ್ತು ಸಂಸ್ಕೃತಿಯ ಕುರಿತು ಚಿಂತಿಸುವಾಗ ಈ ಎಲ್ಲ ವಿಷಯಗಳು ಮುಖ್ಯವಾಗುತ್ತವೆ. ಬೆಳೆಯುತ್ತಿರುವ ತಂತ್ರಜ್ಞಾನದ ವೇಗಕ್ಕೆ ನಮ್ಮ ನುಡಿ, ಸಂಸ್ಕೃತಿಗಳು ಕೊಚ್ಚಿ ಹೋಗುತ್ತವೇನೋ ಎಂಬ ಆತಂಕ ಕಾಡುತ್ತದೆ. ಈ ಆತಂಕಕ್ಕೆ ಸಾಕಷ್ಟು ಕಾರಣಗಳಿವೆ. ಹಾಗೆಯೇ ಕೆಲವು ಭರವಸೆಯ ಬೆಳವಣಿಗೆಗಳೂ ಇವೆ. ಇವುಗಳನ್ನು ಅವಲೋಕಿಸಿ ನೋಡೋಣ. ಪ್ರಾಚೀನ ಭಾರತದಲ್ಲಿ ಜ್ಞಾನ ಸಂಸ್ಕೃತದಲ್ಲೇ ಅಡಗಿತ್ತು. ಸಂಸ್ಕೃತ ಬಲ್ಲವರು, ಕಲಿಯಲು ಅರ್ಹತೆ ಇದ್ದ ಕೆಲವೇ ಜನರು ಮಾತ್ರ ಬುದ್ಧಿವಂತರು, ಪ್ರಾಜ್ಞರು ಎನಿಸಿಕೊಳ್ಳುತ್ತಿದ್ದರು. ಆ ಸಂದರ್ಭದಲ್ಲಿ ಕನ್ನಡ ನೇಪಥ್ಯಕ್ಕೆ ಸರಿದಿತ್ತು. ಕ್ರಮೇಣ ಸಂಸ್ಕೃತದ ಪ್ರಾಬಲ್ಯ ಕಡಿಮೆಯಾಗಿ ವಚನಕಾರರು, ದಾಸರು ಕನ್ನಡ ಭಾಷೆಯನ್ನು ಬಳಸಿ ಬೆಳೆಸಿದ ಕಾರಣಕ್ಕಾಗಿ ಕನ್ನಡ ಮುಂಚೂಣಿಗೆ ಬಂತು. ಆದರೆ ಈಗ ಮತ್ತೆ ಕನ್ನಡ ಭಾಷೆಗೆ ಹಿನ್ನಡೆಯಾಗಿದೆ ತಂತ್ರಜ್ಞಾನದ ಪ್ರಭಾವದಿಂದ. ಜ್ಞಾನಾರ್ಜನೆಗೆ ಈಗಿರುವ ಮಾಧ್ಯಮ ಇಂಗ್ಲಿಷ್. ಎಲ್ಲಕ್ಕೂ ಅಂತರ್ಜಾಲದ ಮೊರೆ ಹೋಗುವುದು ಈಗಿನವರೆಗೆ ಸಾಮಾನ್ಯ. ಹಿರಿಯರ ಅನುಭವದ ಮಾತುಗಳಿಗೆ ಕಿವಿಗೊಡದೆ ಅಂತರ್ಜಾಲವನ್ನೇ ನಂಬುತ್ತಿದ್ದಾರೆ ಇಂದಿನ ಯುವಜನ. ಕನ್ನಡ ಕಲಿಯಲು ನಮ್ಮ ಮಕ್ಕಳು ಒದ್ದಾಡುತ್ತಾರೆ. ಬಹುತೇಕ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲೇ ಕಲಿಯುತ್ತಿರುವುದು ಕೂಡ ಭಾಷೆಯ ಹಿನ್ನಡೆಗೆ ಕಾರಣ. ಒಮ್ಮೆ ಈ ಮಕ್ಕಳು ವೃತ್ತಿಪರ ಕಾಲೇಜು ಹೊಕ್ಕರೆ ಅವರ ಕನ್ನಡ ಕಲಿಕೆ, ಬಳಕೆ ಎಲ್ಲವೂ ಸ್ಥಗಿತಗೊಳ್ಳುತ್ತವೆ. ಅವರ ಮಾತು ಅನ್ಯ ಭಾಷಿಕರ ಕನ್ನಡದಂತೆ ತೋರುತ್ತದೆ. ಒಮ್ಮೆ ಇಂಗ್ಲಿಷ್ ಭಾಷೆ ಅವಲಂಬನೆ ಶುರುವಾದರೆ ನಮಗರಿವಿಲ್ಲದೆಯೇ ನಮ್ಮ ನಡೆ, ನುಡಿಗಳು ಬದಲಾಗುತ್ತವೆ. ಈ ಪರಿಸ್ಥಿತಿಗೆ ಕರ್ನಾಟಕಕ್ಕೆ ಬಂದು ಸೇರಿರುವ ಅತಿ ಹೆಚ್ಚಿನ ಸಂಖ್ಯೆಯ ವಲಸಿಗರೂ ಕಾರಣ. ಇವರು ಕನ್ನಡ ಕಲಿಯದೆ ಅನಿವಾರ್ಯವಾದಾಗಿ ಮಾತ್ರ ತಪ್ಪು ತಪ್ಪಾಗಿ ಕನ್ನಡ ಮಾತನಾಡುತ್ತಾರೆ. ಇದನ್ನು ಅಪರಾಧ ಎಂದು ಭಾವಿಸಬೇಕಾಗಿಲ್ಲವಾದರೂ ಅವರನ್ನು ತಿದ್ದುವ ಪ್ರಯತ್ನವನ್ನು ನಾವು ಮಾಡದಿರುವುದು, ಸರಿಯಾಗಿ ಭಾಷೆಯನ್ನು ಕಲಿಯಲು ಪ್ರೋತ್ಸಾಹ ನೀಡದಿರುವುದು ನಾವು ಮಾಡುತ್ತಿರುವ ಅಪರಾಧ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡುವ ಬಗೆಗೆ ಚಳುವಳಿಗಳಾದರೂ, ಆಯೋಗಗಳು ವರದಿ ನೀಡಿದ್ದರೂ, ಇತ್ತೀಚೆಗಿನ ಉಚ್ಚ ನ್ಯಾಯಾಲಯದ ತೀರ್ಪು ದೇಸಿ ಭಾಷೆಗಳಿಗೆ ಮಾರಕವಾಗಿದೆ. ಇದರ ಜೊತೆಗೆ ಕನ್ನಡಿಗರಿಗೆ ತಮ್ಮ ಭಾಷೆ ಬಗ್ಗೆ ಉತ್ಸಾಹವಿಲ್ಲ, ಅಭಿಮಾನವಿಲ್ಲ, ಬದ್ಧತೆಯೂ ಇಲ್ಲ ಎಂಬ ಮಾತುಗಳು ಕೇಳುತ್ತಿವೆ. ಖಾಸಗಿ ಶಾಲೆಗಳೆಲ್ಲ 100ಕ್ಕೆ 100ರಷ್ಟು ಇಂಗ್ಲಿಷ್ ಮಾಧ್ಯಮದವೆ. ಕನ್ನಡ ಮಾಧ್ಯಮಕ್ಕೆ ಅನುಮತಿ ಪಡೆದು ಇಂಗ್ಲಿಷ್ ಮಾಧ್ಯಮದ ಶಾಲೆ ನಡೆಸುತ್ತಾರೆ. ಕಾರಣ ಕೇಳಿದರೆ ಕನ್ನಡದಲ್ಲಿ ಕಲಿಯುವವರೇ ಬರುವುದೇ ಇಲ್ಲ ಎಂದು ಸಬೂಬು ಹೇಳುತ್ತಾರೆ. ಇನ್ನು ನಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲೇ ಕಲಿಯಬೇಕೆಂದು ಎಲ್ಲ ತಂದೆ ತಾಯಿಯರು ಬಯಸುತ್ತಾರೆ. ಕನ್ನಡದ ಬಗೆಗೆ ಕೀಳರಿಮೆ ಇದೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬದುಕಲು ಇಂಗ್ಲಿಷ್ ಭಾಷೆಯೇ ಸಮರ್ಥವಾದದ್ದು ಎಂಬ ಭಾವನೆ ಇದೆ. ಈ ಮನಸ್ಥಿತಿಯನ್ನು ಬದಲಾಯಿಸುವುದು ಸುಲಭವಲ್ಲ, ಅದಕ್ಕೊಂದು ದೊಡ್ಡ ಆಂದೋಲನವೇ ಆಗಬೇಕೇನೋ. ಅಭಿಮಾನವನ್ನು ಹೊರಗಿನಿಂದ ತುಂಬಲಾಗುವುದಿಲ್ಲ, ಅದು ಒಳಗಿನಿಂದಲೇ ಬೆಳೆಯಬೇಕು. ಈ ಎಲ್ಲದರ ನಡುವೆ ಕೆಲವು ಆಶಾದಾಯಕ ಬೆಳವಣಿಗೆಗಳು ಕಾಣಿಸುತ್ತಿವೆ. ಕನ್ನಡ ಭಾಷೆಗೆ ಇಂದು ಹಲವು ಹೊಸ ಆಯಾಮಗಳು ಸಿಕ್ಕಿವೆ. ತಂತ್ರಜ್ಞಾನ ಬೆಳೆದಂತೆ ಭಾಷೆಯ ಪ್ರಯೋಗಕ್ಕೆ ಬಹು ಮಾಧ್ಯಮಗಳು ದೊರಕಿವೆ. ಮೊದಲು ಮುದ್ರಣ, ಧ್ವನಿ ಪ್ರಸರಣ ಮಾತ್ರ ಸಾಧ್ಯವಾಗಿತ್ತು. ನಂತರದ ದಿನಗಳಲ್ಲಿ ಧ್ವನಿ ಸುರುಳಿ, ಸಿಡಿಗಳು ದೊರಕಿದವು. ಇಂದು ಕಂಪ್ಯೂಟರ್, ದೂರದರ್ಶನ, ಮೊಬೈಲ್ ಫೋನು ಮುಂತಾದ ಸಾಧನಗಳು ಭಾಷೆಯ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಆದರೆ ಇವುಗಳ ಬಳಕೆ ಸಮರ್ಪಕವಾಗಿ ಆಗುತ್ತಿಲ್ಲ. ಕಂಪ್ಯೂಟರ್, ಮೊಬೈಲು, ಬ್ಯಾಂಕುಗಳ ATM ಮೆಷಿನ್ಗಳು ಮುಂತಾದ ಕಡೆ ಕನ್ನಡ ಭಾಷೆ ಬಳಕೆಗೆ ಲಭ್ಯವಿದೆ, ಆದರೆ ಬಳಸುತ್ತಿರುವವರ ಸಂಖ್ಯೆ ತೀರಾ ಕಡಿಮೆ. ದೂರದರ್ಶನ ಮಾಧ್ಯಮದಲ್ಲಿ 20 ಹೆಚ್ಚು ಕನ್ನಡ ವಾಹಿನಿಗಳು ಕಾರ್ಯನಿರ್ವಹಿಸುತ್ತಿವೆ. ಸಂಗೀತ, ನೃತ್ಯ, ಸಂದರ್ಶನ, ಸಿನಿಮಾ, ಆಹಾರ, ವಿಹಾರ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಈ ವಾಹಿನಿಗಳು ಪ್ರಸಾರ ಮಾಡುತ್ತಾ ಜನಪ್ರಿಯವಾಗಿವೆ. ಹೊಸ ತಂತ್ರಜ್ಞಾನ ಎನ್ನುತ್ತಲೇ ಅದನ್ನು ಬಳಸುವವರು ಹೆಚ್ಚಿಗೆ ಯುವಜನರೇ. ಖಾಸಗಿ ವಾಹಿನಿಗಳಲ್ಲಿ ಯುವ ಪೀಳಿಗೆ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಆಡುಭಾಷೆಯ ಬಳಕೆ ಸಮರ್ಪಕವಾಗಿದ್ದರೂ ಕ್ಯಾಪ್ಷನ್ನುಗಳಲ್ಲಿ ಕಾಗುಣಿತದ ದೋಷಗಳು ಎದ್ದು ಕಾಣುತ್ತವೆ. ವ್ಯಾಪಾರಿ ಜಾಹೀರಾತುಗಳಲ್ಲಿ ಕೆಲವೊಮ್ಮೆ ವಿಚಿತ್ರವೆನಿಸುವ ಭಾಷೆಯ ಬಳಕೆಯನ್ನು ಕಾಣುತ್ತಿದ್ದೇವೆ. ಇದೇ ಪ್ರವೃತ್ತಿ ಮುಂದುವರೆದರೆ ಭಾಷೆಯ ಬಳಕೆ ಮತ್ತು ಬೆಳವಣಿಗೆ ಸರಿದಾರಿಯಲ್ಲಿ ಸಾಗದು. ಇದೇ ಮಾತು ಕನ್ನಡ ವೃತ್ತಪತ್ರಿಕೆಗಳು, ವಾರ ಮತ್ತು ಮಾಸಪತ್ರಿಕೆಗಳಿಗೂ ಅನ್ವಯಿಸುತ್ತವೆ. ದೂರದರ್ಶನ ಖಾಸಗಿಯವರಿಗೆ ಸಿಕ್ಕಂತೆಯೇ ರೇಡಿಯೋ ಕೇಂದ್ರಗಳ ಸ್ಥಾಪನೆ ಮತ್ತು ನಿರ್ವಹಣೆ ಕೂಡ ಖಾಸಗಿಯವರಿಗೆ ಸಿಕ್ಕಿದೆ. ಇಲ್ಲಿ ಬಳಸುವ ಭಾಷೆಯಲ್ಲಿ ವ್ಯಾಕರಣ ದೋಷಗಳು, ಅಪಭ್ರಂಶಗಳು ಎದ್ದು ಕಾಣಿಸುತ್ತಿವೆ. ಇವುಗಳಲ್ಲಿ ವ್ಯಾಪಾರಿ ಜಾಹೀರಾತುಗಳದ್ದೇ ಸಿಂಹಪಾಲು. ಯಾವುದೋ ಭಾಷೆಯಲ್ಲಿ ಸಿದ್ಧಪಡಿಸಿದ ಜಾಹೀರಾತನ್ನು ಕನ್ನಡಕ್ಕೆ ಅನುವಾದಿಸುವಾಗ ಭಾಷೆಯ ಪರಿಣತಿ ಇಲ್ಲದವರು ಇಂಥ ತಪ್ಪುಗಳನ್ನು ಎಸಗುತ್ತಿದ್ದಾರೆ. ಇವುಗಳನ್ನೇ ಇಂದಿನ ಯುವಜನರು ಅನುಕರಿಸುವ ಅಪಾಯವಿದ್ದು ಇದು ಭಾಷೆಯ ಬೆಳವಣಿಗೆಗೆ ತೊಡಕಾಗಬಹುದು. ಸಾಹಿತ್ಯ ಕ್ಷೇತ್ರದಲ್ಲಿಯೂ ಆಶಾದಾಯಕ ಬೆಳವಣಿಗೆ ಕಾಣುತ್ತಿದೆ. ಹಿಂದೆಂದಿಗಿಂತಲೂ ಸಾಹಿತ್ಯ ಕೃಷಿ ಮಾಡುತ್ತಿರುವವರ ಸಂಖ್ಯೆ ಗಣನೀಯವಾಗಿದೆ. ಇವರ ರಚನೆಗಳ ಪ್ರಕಾಶನಕ್ಕೆ ಕನ್ನಡ ಪತ್ರಿಕೆಗಳ ಸಂಖ್ಯೆ ಏನೇನೋ ಸಾಲದು. ಅದಕ್ಕೊಂದು ಪರ್ಯಾಯ ಲಭ್ಯವಾಗಿದೆ. ಕನ್ನಡದಲ್ಲಿ 16 ಬ್ಲಾಗ್ ಮ್ಯಾಗಜಿನ್ಗಳು ಶುರುವಾಗಿವೆ. ಇದು ನಿಜಕ್ಕೂ ಶ್ಲಾಘನೀಯ ಪ್ರಯತ್ನ. ಇದರಿಂದ ಭಾಷೆಯ ಬೆಳವಣಿಗೆಗೆ ಹೊಸ ಆಯಾಮ ಸಿಕ್ಕಂತಾಗಿದೆ. ಸಾಹಿತ್ಯದ ಎತ್ತರ ಸಾಧನೆ ಎಂದರೆ ಜ್ಞಾನಪೀಠ ಪ್ರಶಸ್ತಿ. ಅತಿ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ದಕ್ಕಿರುವುದು ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಾಹಿತಿಗಳಿಗೆ. ಈ ನಾಡಿನ ಶಿಲ್ಪಕಲೆಗೆ ಮನಸೊಲದವರೇ ಇಲ್ಲ. ಕಾವ್ಯಕ್ಕೆ, ಭಾಷೆಗೆ ಹೊಸ ಕಸುವನ್ನಿತ್ತವರು 12 ಶತಮಾನದ ಶರಣರು. ಇವರು ರಚಿಸಿದ ವಚನ ಸಾಹಿತ್ಯ ವಿಶ್ವದಲ್ಲೇ ವಿಶಿಷ್ಟವಾದದ್ದು. ಇದು ಈ ನೆಲದಲ್ಲೇ ಮೊಳೆತು ಚಿಗುರೆಡೆದು ಹೂವಾಗಿ ಅರಳಿ ಕಂಪನ್ನೆತ್ತಿದೆ. ದಾಸಶ್ರೇಷ್ಠರ ಸಾಹಿತ್ಯ ಆಧ್ಯಾತ್ಮ ಮತ್ತು ಸಂಗೀತವನ್ನು ಶ್ರೀಮಂತಗೊಳಿಸಿದೆ. ಗಂಗೂಬಾಯಿ ಹಾನಗಲ್, ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರು, ಪಂಚಾಕ್ಷರಿ ಗವಾಯಿ ಮುಂತಾದವರು ತಮ್ಮ ಹಾಡುಗಾರಿಕೆಯಿಂದ ಭಾರತದ ಭೂಪಟದಲ್ಲಿ ಕರ್ನಾಟಕ ಮಿನುಗುವಂತೆ ಮಾಡಿದ್ದಾರೆ. 60 ಮತ್ತು 70 ದಶಕಗಳಲ್ಲಿ ಕನ್ನಡ ಚಿತ್ರಗಳು ವಿಶ್ವದ ಗಮನ ಸೆಳೆದಿದ್ದವು. ರಾಷ್ಟ್ರ ಪ್ರಶಸ್ತಿಗಳು ಕನ್ನಡ ಚಿತ್ರಗಳಿಗೆ ನಿರಂತರವಾಗಿ ದೊರಕುತ್ತಿದ್ದವು. ಆ ದಿನಗಳೀಗ ಬರಿಯ ನೆನಪಾಗಿ ಉಳಿಯುವಂತೆ ಮಾಡುತ್ತಿವೆ ಇಂದಿನ ಕನ್ನಡ ಚಿತ್ರಗಳು. ಸೂಕ್ಷ್ಮ ಸಂವೇದನೆಯ ಕಲಾತ್ಮಕ ಚಿತ್ರಗಳ ಕಾಲ ಮುಗಿದೇ ಹೋಯಿತೇನೋ ಎನ್ನುವ ಅನುಮಾನ ಇಂದಿನ ಚಿತ್ರಗಳನ್ನು ನೋಡುವಾಗ ಅನಿಸುತ್ತದೆ. ಲಾಂಗು ಮಚ್ಚು ಸಂಸ್ಕೃತಿಯ ಕ್ರೌರ್ಯವನ್ನು ವೈಭವೀಕರಿಸುವ ಇಂದಿನ ಚಲನಚಿತ್ರ ತಯಾರಕರ ಪ್ರವೃತ್ತಿ ಮುಂದಿನ ದಿನಗಳ ಬಗೆಗೆ ಭರವಸೆ ಕಳೆದುಕೊಳ್ಳುವಂತೆ ಮಾಡುತ್ತಿದೆ. ತೀರ ಇತ್ತೀಚೆಗೆ ಕೆಲವು ಯುವಕರು ಹೊಸ ರೀತಿಯ ಚಿತ್ರಗಳನ್ನು ತಯಾರಿಸುತ್ತಿದ್ದಾರೆ, ಜೊತೆಗೆ ವಿದೇಶಗಳಲ್ಲಿ ಮಾರುಕಟ್ಟೆಯನ್ನು ವಿಸ್ತರಿಸುತ್ತಿದ್ದಾರೆ. ಇದು ನಿಜಕ್ಕೂ ಭರವಸೆಯ ಪ್ರಯತ್ನ. ಇನ್ನು ನಮ್ಮ ಸಂಸ್ಕೃತಿಯ ಭಾಗವಾದ ಹಬ್ಬ ಹರಿದಿನಗಳು, ಊಟ ಉಪಚಾರಗಳು, ಆಹಾರ ವಿಹಾರಗಳು ಮತ್ತು ಉಡುಗೆ ತೊಡುಗೆಗಳನ್ನು ಗಮನಿಸಿದರೆ ನಮ್ಮ ಮೂಲ ಸಂಸ್ಕೃತಿಯ

0: ರಾಖಿ ಕಟ್ಟುವ ಹಬ್ಬ ಶುರುವಾಗಿದೆ. ನಮ್ಮ ಸಾಂಪ್ರದಾಯಿಕ ಕೋಲಾಟಕ್ಕೆ ಉತ್ತರದ ದಾಂಡಿಯಾ ಎಂಬ ಹೆಸರು ಬಂದಿದೆ. ಆಹಾರ ಪದ್ಧತಿ ಪೂರಾ ಉತ್ತರಮಯವಾಗುವತ್ತ ನಡೆದಿದೆ. ಉದಾಹರಣೆಗೆ, ನಮ್ಮ ಮೊಸರು ವಡೆ ಈಗ ದಹಿ ವಡಾ ಆಗಿದೆ. ಇತ್ತೀಚೆಗೆ ನಾಡ ಸಂಸ್ಕೃತಿಗೆ ಎರವಾಗುವ ಹೊಸ ಪ್ರವೃತ್ತಿ ನಗರವಾಸಿಗಳಲ್ಲಿ ಶುರುವಾಗಿದೆ. ರಾಷ್ಟ್ರೀಯ ಆಚರಣೆಗಳು, ಹಬ್ಬಗಳು ಒಮ್ಮೊಮ್ಮೆ ಒಟ್ಟಾಗಿ ಬರುವುದುಂಟು. ಆಗ ಮೂರ್ನಾಲ್ಕು ದಿನಗಳ ರಜೆ ಸಿಗುತ್ತದೆ. ಆಗ ನಗರವಾಸಿಗಳೆಲ್ಲ ಹಬ್ಬಗಳನ್ನು ಬಿಟ್ಟು ಪ್ರವಾಸ ಹೋಗುವ ಪ್ರವೃತ್ತಿ ಶುರುವಾಗಿದೆ. ಹಿಂದೆ ಮನೆಯನ್ನೆಲ್ಲ ತೊಳೆದು ಸಿಂಗರಿಸಿ ಆಚರಿಸಿದ್ದ ಹಬ್ಬಗಳ ದಿನ ಮನೆ ಬಾಗಿಲು ನೀರೂ ಕಾಣದಂಥ ಸ್ಥಿತಿ ಬಂದಿದೆ. ಹಬ್ಬಗಳು ಅರ್ಥ ಕಳೆದುಕೊಳ್ಳುತ್ತಿವೆ. ಪಾಶ್ಚಾತ್ಯ ಜೀವನ ಶೈಲಿ ನಮ್ಮನ್ನು ತನ್ನ ತೆಕ್ಕೆಯಲ್ಲಿ ತೆಗೆದುಕೊಳ್ಳುತ್ತಿದೆ. ವಿಪರ್ಯಾಸವೆಂದರೆ, ವಿದೇಶಿಯರು ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿ ಅಳವಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದರೆ ನಾವು ಅವರ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದೇವೆ. ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆ ಜನಾಂಗಗಳ ನಡುವೆ ಸಹಜ ಮತ್ತು ಅಪೇಕ್ಷಣೀಯ. ಆದರೆ ಅದು ಸ್ವಲ್ಪ ಮಟ್ಟಿಗಾದರೆ ಆರೋಗ್ಯಕರ. ಅದು ನೆಲದ ಸಂಸ್ಕೃತಿಯನ್ನೇ ಮೂಲೋತ್ಪಾಟನೆ ಮಾಡುವ ಹಂತಕ್ಕೆ ಹೋದರೆ ಸಹ್ಯವಾಗುವುದಿಲ್ಲ. ಎಲ್ಲೆ ಮೀರಿದ ಸಾಂಸ್ಕೃತಿಕ ಆಕ್ರಮಣ ವಿಚಾರವಂತರನ್ನು, ಸ್ವಾಭಿಮಾನಿಗಳನ್ನು ಕೆರಳಿಸುತ್ತದೆ. ಈವರೆಗೆ ಹೇಳಿದ ಎಲ್ಲ ವಿಷಯಗಳು ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಮುಂದೆ ಹೇಗಿರಬಹುದು ಎಂಬುದಕ್ಕೆ ದಿಕ್ಸೂಚಿಯಾಗಿವೆ. ಆತಂಕ ಮತ್ತು ಭರವಸೆಗಳು ಒಟ್ಟೊಟ್ಟಾಗಿ ಕಾಣಿಸುತ್ತಿವೆ.
1: ಇದುವರೆಗೂ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇಂದು ಮತ್ತು ಮುಂದೆ, ಈ ಕುರಿತು ಮಾತನಾಡಿದವರು ಎಸ್ಜಿ ಶಿವಕುಮಾರ್. ಈಗ ಒಂದು ಕನ್ನಡ ಗೀತೆ ಕೇಳೋಣ. ವೃಂದಗಾನದಲ್ಲಿ ರಚನೆ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ವಿದ್ಯಾಭೂಷಣ ಅವರು ಹಾಡಿದ ಪುರಂದರದಾಸರ ಒಂದು ಕೀರ್ತನೆ, ದಾನವನ ಕೊಂದಲ್ಲ ಕಾಣಿರೋ.

ಎಚ್ಎಲ್ ಶೇಷಚಂದ್ರ ರಚಿತ ಗೀತೆಯನ್ನು ಪಿ ಸುಶೀಲ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಶಿಶುನಾಳ ಶರೀಫರ ಒಂದು ಗೀತೆ, ಹಾಡಿದ್ದಾರೆ ಸಿ ಅಶ್ವಥ್. ನಿಶ್ಚಿಂತವಾಗಿರಬೇಕಂತೆ

ಸಿ ಅಶ್ವಥ ಹಾಡಿದ ಶಿಶುನಾಳ ಶರೀಫರ ಗೀತೆಯನ್ನು ಕೇಳಿದ್ರಿ. ಇನ್ನು ಅರ್ಚನಾ ಉಡುಪ ಹಾಡಿದ ಒಂದು ಗೀತೆ, ರಚನೆ ಎಂ ಗೋಪಾಲಕೃಷ್ಣ ಅಡಿಗ. ಎದೆಯು ಮರಳಿ ತೊಳಲುತ್ತಿದೆ,

ಅರ್ಚನಾ ಉಡುಪ ಅವರ ಸ್ವರದಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ ಗೀತೆಯನ್ನು ಕೇಳಿದರೆ, ಇನ್ನು ಜನಪದ ಗೀತೆಗಳು. ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೆ ನಾ ಬರ್ತೀನಿ, ರವಿ ಹಾಗೂ ಸುಲೋಚನ ಅವರು ಹಾಡಿದ ಗೀತೆ.

0: ಹೋಗಿ ಉತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ ಹೊಲ್ಕೊಂಡು ಕುಂತವನಲ್ಲ.
1: ಬಿ ಆರ್ ಛಾಯ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಪ್ರೀತಿಯ ಅಕ್ಕ ತಂಗಿಯರಿಗೆ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ನೆಲಜಿಯ ಅಂಬಲ ಮಹಿಳಾ ಸಮಾಜದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಮಡಿಕೇರಿ ತಾಲೂಕಿನ ನೆಲಜಿಯ ಅಂಬಲ ಮಹಿಳಾ ಸಮಾಜದವರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಡಲು ಬಂದಿದ್ದೇವೆ. ಮೊದಲಿಗೆ ಪ್ರಾರ್ಥನೆಯನ್ನು ಕೇಳೋಣ ಅಲ್ಲಾರಂಡ ಶ್ರೀಮತಿ ಪ್ರೀತು ಸತೀಶರವರಿಂದ.